ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಆಷಾಢ ಮಾಸದ 13 ದಿನ, ಅಂದರೆ 2026 ಇಸ್ವಿ ಜುಲೈ ತಿಂಗಳ 4 ತಾರೀಕು ಶನಿವಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು ಅಥವಾ 675 ಕಿಲೋಹರ್ಟ್ಸ್ ಹಾಗೂ FM ಕಂಪನಾಂಕ 103.5 ಮೆಗಾಹರ್ಟ್ಸ್ಗಳಲ್ಲಿ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ. ಈಗ ವೇಳೆ 5:58.48. ಚಿತ್ತದ ಅನುಭವ ಭಾವ ಸಂಭಾವನೆಗಳು ಎಲ್ಲ ಭತ್ತವದನು ವಿಚಾರಯುಕ್ತಗಳ ಕಟ್ಟೆ ತತ್ವ ತಂಡುಲು ದೊರಗುಮದು ವಿವೇಚಿತ ತತ್ವ ನಿತ್ಯ ಭೋಜನ ನಮಗೆ ಮಂಕುತಿಮ್ಮ. ನಮ್ಮ ಮನಸ್ಸಿನಲ್ಲಿ ಬರುವ ಭಾವ ಅನುಭವ ಮತ್ತು ಆಲೋಚನೆಗಳೆಲ್ಲ ಭತ್ತದಂತೆ ಅದನ್ನು ಯುಕ್ತಿ ಮತ್ತು ವಿಚಾರವೆಂಬ ವನಿಕೆಗಳಿಂದ ಕುಟ್ಟಿದರೆ ತತ್ವವೆಂಬ ಅಕ್ಕಿ ನಮಗೆ ದೊರೆಯುವುದು. ಹಾಗೆ ದೊರೆತ ಅಕ್ಕಿ ರೂಪದ ತತ್ವವೇ ನಮ್ಮ ಭೌತಿಕತೆಗೆ ಆಹಾರ ಎಂಬುದು ಈ ಕಗ್ಗದ ತಾತ್ಪರ್ಯ. ಇದು DVG ಅವರ ಮಂಕುತಿಮ್ಮ ಕಗ್ಗ. ಆತ್ಮೀಯ ಶ್ರೋತೃಗಳಿಗೆಲ್ಲ ಡಾಕ್ಟರ್ ಬಸವರಾಜು ಗುಬ್ಬಿ ಮಾಡುವ ನಮಸ್ಕಾರಗಳೊಂದಿಗೆ ಮುಂಜಾನೆಯ ಶುಭೋದಯ.

ನಿಲಯದಿಂದ ಇದು ಆಕಾಶವಾಣಿ ಭದ್ರಾವತಿ. ಸಮಯ 6:50. ನಿಲಯದಿಂದ ಪ್ರಸಾರವಾಗುವ ಇಂದಿನ ಕಾರ್ಯಕ್ರಮಗಳ ವಿವರಣೆ. ನಮ್ಮ ನಿಲಯದಿಂದ ಬೆಳಿಗ್ಗೆ 6:10 ಗೀತಾರಾಧನ ಭಕ್ತಿಗಳ ಕಾರ್ಯಕ್ರಮ, 6:35 ಡಾಕ್ಟರ್ ಗುರುರಾಜ್ ಕರ್ಜಿ ಅವರಿಂದ ಕಥನಗಳ ಕಾರ್ಯಕ್ರಮ, ಕರುಣಾಳು ಬಾಬಳಕೆ ನಿರ್ಮಾಣ ಎಸ್ಆರ್ ಭಟ್, 6:40 ನೇಗಿಲ ಮಿಡಿತ. ಇಂಡಿಯಾ ಕಾಫಿ ಆ್ಯಪ್ 2025 ಕುರಿತು ಕೊಪ್ಪದ ಕಾಫಿ ಮಂಡಳಿಯ ಹಿರಿಯ ಸಂಪರ್ಕ ಅಧಿಕಾರಿ ಹಾಗೂ ವಿಸ್ತರಣಾ ನಿರೀಕ್ಷಕರಾದ ಶ್ರೀ ಮಂಜುನಾಥ್ SP ಅವರಿಂದ ಮಾಹಿತಿ. 6:45 ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ಗಾಬರಿಗೆ ಮದ್ದು, ಒತ್ತಡ ಜೀವನಕ್ಕೆ ಮಾರ್ಗ ಕುರಿತು ಡಾಕ್ಟರ್ ನಾಗರತ್ನ ಅವರಿಂದ ಮಾಹಿತಿ ಕೇಳುವಿರಿ. 6:50 ಸುದ್ದಿ ಮಿಂಚು. ಏಳು ಗಂಟೆ 15 ನಿಮಿಷಕ್ಕೆ ದಾವಣಗೆರೆ ಜಿಲ್ಲೆ ಪ್ರವಾಸಿ ತಾಣಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಶಹಜಿ ಭೋಸ್ಲೆ ಅವರ ಸಮಾಧಿ, ಹುದಿಗೆರೆ, ಹರಿಹರೇಶ್ವರ ದೇವಾಲಯ ಹಾಗೂ ಉಕ್ಕಡಗಾತ್ರಿ ಸ್ಥಳಗಳ ಕುರಿತು ಪರಿಚಯ ಮಾಡಿಕೊಡುತ್ತಾರೆ MN ಸುಂದರರಾಜ್. 7:45 ಚಿತ್ರಗೀತೆಗಳು, 8:30 ಯುವ ಸಾಧಕರೊಂದಿಗೆ ನೇರ ಫೋನ್ ಔಟ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಯುವ ಗಾಯಕಿ ನಿರೀಕ್ಷಾ ಅವರು. 9:05 ಮಿಕ್ಸ್ ಮೆಲೋಡಿ, ಹಿಂದಿ ಹಾಗೂ ಕನ್ನಡ

5726 ತಾವು ಸಂದೇಶವನ್ನು ಕಳಿಸಬಹುದು. 11 ಗಂಟೆಗೆ ವಿಷಯ ನಮ್ಮದು, ಮಾಹಿತಿ ನಿಮ್ಮದು. ತಾವು ಕರೆ ಮಾಡೋದ್ರ ಮೂಲಕ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ, 200704. ಭದ್ರಾವತಿಯಿಂದ ಹೊರಗಿನವರು ಕರೆ ಮಾಡಬೇಕಾದರೆ ಬಳಸಬೇಕಾದ ಶೀರ್ ಕೋಡ್ ಸಂಖ್ಯೆ 08282. 11:30 ಸೇವಾ ಮಾಹಿತಿ, 11:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕಡೂರು ತಾಲೂಕು ಲಕಡಿಕೋಟೆಯ ಶ್ರೀಮತಿ ಸರೋಜಮ್ಮ ಮತ್ತು ಸಂಗಡಿಗರಿಂದ ಹೊನ್ನಮ್ಮನ ಪದವನ್ನು ಕೇಳುವಿರಿ. ಮಧ್ಯಾಹ್ನ 1:20 ಚಿತ್ರಗೀತೆಗಳು, 2:40 ಭಾವಗೀತೆಗಳು, 3 ಗಂಟೆಗೆ ಚಾಟ್ ಶೋ, 4 ಗಂಟೆಗೆ ಮಿಕ್ಸ್ ಮೆಲೋಡಿ. ಸಂಜೆ ಪ್ರಸಾರದಲ್ಲಿ 5 ಗಂಟೆಗೆ ಕನ್ನಡ ಚಿತ್ರಗೀತೆಗಳು, 6 ಗಂಟೆಗೆ ಸೇವಾ ಮಾಹಿತಿ, 6:51 ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಇಲಾಖೆಯಿಂದ ದೊರೆಯುವ ಸೌಲಭ್ಯಗಳ ಕುರಿತು ಶಿವಮೊಗ್ಗ ಜಿಲ್ಲಾ ತೋಟಗಾರಿಕೆ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಎಬಿ ಸಂಜಯ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಡಾಕ್ಟರ್ ಎಸ್ಎಂ ಸುಧಾಕರ್. ಕಾರ್ಯಕ್ರಮದ ಕಡೆಯಲ್ಲಿ ಪರಿಸರ ಗೀತೆಯನ್ನು ಆಲಿಸುವಿರಿ. ಈ ರಾತ್ರಿ 8 ಗಂಟೆಗೆ ಚಿತ್ರಗೀತೆಗಳು, 9:15 ಭಾವಗೀತೆಗಳು. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 6:30 ಚಿಂತನ ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ. ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ ಮಹಿಳೆಯರಿಗೆ ಕಾರ್ಯಕ್ರಮದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನ ವಜ್ರಹಳ್ಳಿಯ ಯೋಗ ಸಾಧಕಿ ಹಾಗೂ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ರಾಧಾ ಎಂ ಭಟ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಟಿ ಶ್ಯಾಮ್ ಪ್ರಸಾದ್. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಥೈರಾಯ್ಡ್ ಕಾಯಿಲೆ ಮತ್ತು ಚಿಕಿತ್ಸೆ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ತುರ್ತು ಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕರು, ಮುಖ್ಯಸ್ಥರು ಹಾಗೂ ಕಿವಿ ಮೂಗು ಗಂಟಲಿನ ಹಿರಿಯ ತಜ್ಞ ವೈದ್ಯರಾದ ಡಾಕ್ಟರ್ ಮೋಹನ್ ಅಪ್ಪಾಜಿ ಅವರೊಂದಿಗೆ ಸಂದರ್ಶನ. ನಂತರ ಅತಿಸಾರ ತಡೆಗಟ್ಟಿಕೆ ಕುರಿತು ಕೊಡಗು ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯ ಅಧಿಕಾರಿ ಡಾಕ್ಟರ್ ಎಆರ್ ಮಧುಸೂದನ್ ಅವರೊಂದಿಗೆ ಸಂದರ್ಶನ. ಈ ಇರುವರನ್ನು ಸಂದರ್ಶಿಸುತ್ತಾರೆ ಪಿಎಂ ಜಗದೀಶ್. 1 ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ. ಸಂಜೆ ಪ್ರಸಾರದಲ್ಲಿ 6:30 ವಿಜ್ಞಾನದ ಮುನ್ನಡೆ. ಈ ರಾತ್ರಿ 7:45 ಸಮಾಚಾರ ದರ್ಶನ, ವಾರ್ತಾ ವಾರ್ತಾ ಚಿತ್ರ. 9:30 ಯುವವಾಣಿ ಕಾರ್ಯಕ್ರಮದಲ್ಲಿ ಶಾಸ್ತ್ರೀಯ ಸಂಗೀತ ಹಾಗೂ ಭರತನಾಟ್ಯ ಕಲಾವಿದೆ ಸಮಿತ್ಯತಾ ಎಸ್ ಅವರೊಂದಿಗೆ ಸಂದರ್ಶನ. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ರಾತ್ರಿ 10 ಗಂಟೆಗೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ. ಪಂಡಿತ್ ಅನರ್ಭ್ ಚಟ್ಟೋಪಾಧ್ಯಾಯ ಅವರ ಗಾಯನವನ್ನು ಕೇಳುವರಿ. ಇದುವರೆಗೂ ನಿಲಯದಿಂದ ಪ್ರಸಾರವಾಗುವ ಇಂದಿನ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ. ಇದು ಆಕಾಶವಾಣಿ ಭದ್ರಾವತಿ. ಸಮಯ 6:05. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ರೆ ಎಫ್ ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು. ಸ್ಟುಡಿಯೋ ಸಮಯ 6:10:49. ಗೀತಾರಾಧನ ಭಕ್ತಿ ಗೀತೆಗಳ ಕಾರ್ಯಕ್ರಮ. ಆತ್ಮೀಯ ಶ್ರೋತೃಗಳಿಗೆಲ್ಲ ಗೀತಾರಾಧನ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ಶುಭ ಸುಪ್ರಭಾತ. ನಮ್ಮ ಪಂಚಾಂಗದ ಪ್ರಕಾರ ಶ್ರೀ ಶಾಲಿವಾಹನ ಶಕೆ 1948 ಪರಾಭಾವ ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ನಿಜ ಜ್ಯೇಷ್ಠ ಕೃಷ್ಣಪಕ್ಷ ಚತುರ್ಥಿ ತಿಥಿ ಶನಿವಾರ ಧನಿಷ್ಠಾ ನಕ್ಷತ್ರ ಪ್ರೀತಿಯೋಗ ಕೌಲವ ಕರ್ಣವಾಗಿದೆ. ಸ್ನೇಹಿತರಿಂದಿನ ಗೀತಾರಾಧನ ಕಾರ್ಯಕ್ರಮದಲ್ಲಿ ಕರ್ನಾಟಕದಲ್ಲಿರುವ 5 ನಾರಾಯಣ ಅಂದರೆ ಪಂಚನಾರಾಯಣ ಕ್ಷೇತ್ರದ ಪರಿಚಯವನ್ನು ನಾನಿವತ್ತು ಇಂದಿನಿಂದ ಆರಂಭ ಮಾಡ್ತಾ ಇದ್ದೀನಿ. ಪ್ರತಿ ಶನಿವಾರ ಸಹ ಈ ಒಂದು ವಿಶೇಷವಾದ ನಾರಾಯಣ ದೇವಾಲಯಗಳ ಕುರಿತು ಒಂದು ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ. ಹಾಗಾದರೆ ಇವತ್ತು ಯಾವ ದೇವಾಲಯವನ್ನು ಪರಿಚಯ ಮಾಡ್ತಾ ಇದ್ದೀನಿ ಎಂಬ ವಿಚಾರವನ್ನು ಈ ಒಂದು ಭಕ್ತಿ ರಚನೆ ನಂತರ ನಿಮ್ಮೊಡನೆ ಹಂಚಿಕೊಳ್ತೀನಿ. ಈಗ ಕೇಳೋಣ ಕನಕದಾಸರ ಕೀರ್ತನೆಯನ್ನು ಹೆಚ್ ಕೆ ನಾರಾಯಣ ಮತ್ತು ಸಂಗಡಿಗರ ದನಿಯಲ್ಲಿ.

ಗೆಳೆಯರೆ, ಇಂದಿನ ಗೀತಾರಾಧನ ಕಾರ್ಯಕ್ರಮದಲ್ಲಿ ಪಂಚನಾರಾಯಣ ದೇವಾಲಯಗಳ ಬಗ್ಗೆ ಪರಿಚಯ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ. ಇವತ್ತು ಮೊದಲನೇ ನಾರಾಯಣ ದೇವಾಲಯ ಯಾವುದು ಅಂತ ಹೇಳಿದ್ರೆ, ನಮ್ಮ ಮಂಡ್ಯ ಜಿಲ್ಲೆಯಲ್ಲಿರುವ ತೊಂಡನೂರು ಶ್ರೀ ನಂಬಿನಾರಾಯಣ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಸುಮಾರು

ಸಾವಿರ ವರ್ಷಗಳ ಕಾಲ ಇತಿಹಾಸವಿದೆ. ಈ ದೇವಸ್ಥಾನದ ವಿಗ್ರಹ ಸುಮಾರು 5500 ವರ್ಷಗಳಷ್ಟು ಹಳೆಯದು, ಅಂದರೆ ದ್ವಾಪರ ಯುಗದ್ದು ಎಂಬುದಾಗಿ ನಂಬಲಾಗಿದೆ. ಇದರ ಒಂದು ದಂತಕಥೆ ಹೀಗಿದೆ. ದ್ವಾಪರ ಯುಗದಲ್ಲಿ ದೇವತೆಗಳು ಮತ್ತು ರಾಕ್ಷಸರ ಯುದ್ಧದಲ್ಲಿ ಇಂದ್ರನು ತನ್ನ ವಜ್ರಾಯುಧದಿಂದ ವೃತ್ಯನನ್ನು ಕೊಂದುತ್ತಾನೆ. ವೃತ್ಯನು ಬ್ರಾಹ್ಮಣನಾದ ಕಾರಣ ಇಂದ್ರನ ಮಗನಾಗಿದ್ದರಿಂದ ಅವನನ್ನು ಕೊಂದಿದ್ದಕ್ಕಾಗಿ ಬ್ರಹ್ಮಹತ್ಯೆ ದೋಷ ಉಂಟಾಗ್ತದೆ. ಈ ದೋಷದಿಂದ ಮುಕ್ತಿ ಪಡೆಯಲು ಅವನು ಪಂಚನಾರಾಯಣ ಸ್ಥಳಗಳಿಗೆ ಭೇಟಿ ನೀಡಿ ವಿಷ್ಣುವನ್ನು ಪ್ರಾರ್ಥಿಸುತ್ತಾನೆ. ಆ ಪಂಚನಾರಾಯಣ ಕ್ಷೇತ್ರಗಳಲ್ಲಿ ಒಂದಾದಂತಹ ತೊಂಡನೂರಿನ ನಂಬಿನಾರಾಯಣ ದೇವಾಲಯವಾಗಿದೆ ಈ ಸ್ಥಳದು. ಆ ಹಿನ್ನೆಲೆ ಒಳಗೆ ಅದರಿಂದ ಇದು ದ್ವಾಪರ ಯುಗದಿಂದಲೂ ಸಹ ಈ ಒಂದು ದೇವಾಲಯ ಪ್ರಚಲಿತವಾಗಿತ್ತು ಎಂಬುದಾಗಿ ತಿಳಿದು ಬರುತ್ತೆ ಸ್ನೇಹಿತರೆ. ಮತ್ತಷ್ಟು ಮಾಹಿತಿಯನ್ನು ಈ ಒಂದು ಭಕ್ತಿ ರಚನೆ ನಂತರ ನಿಮ್ಮೊಡನೆ ಹಂಚಿಕೊಳ್ತೀನಿ. ಈಗ ಕೇಳೋಣ ವಿದ್ಯಾಭೂಷಣರ ಧ್ವನಿಯಲ್ಲಿ ದಾಸರ ಕೀರ್ತನೆಯನ್ನು.

ಕೇಳಿದ್ರೆ ಇಂದಿನ ಗೀತಾರಾಧನೆ ಕಾರ್ಯಕ್ರಮದಲ್ಲಿ ಏನು ಮಂಡ್ಯ ಜಿಲ್ಲೆಯಲ್ಲಿರುವ ತೊಂಡನೂರಿನ ಶ್ರೀ ನಂಬಿನಾರಾಯಣ ಸ್ವಾಮಿ ದೇವಾಲಯ ಬಗ್ಗೆ ಪುಟ್ಟದಾಗಿ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಮತ್ತೊಂದು ಕತೆ ಹೀಗಿದೆ. ಹೊಲ್ಸಲ್ ಕಾಲದ ಪ್ರಸಿದ್ಧ ದೊರೆಯಾದಂಥ ಬಿಟ್ಟಿ ದೇವರ ಕತೆ ಹೀಗೆ ಬರ್ತದೆ. ವಿಷ್ಣು ದೇವಾಲಯಗಳ ನಿರ್ಮಾಣದ ಬಗ್ಗೆ ಒಂದು ದಂತಕತೆ. ಮಹಾನ್ ಸಂತ ಶ್ರೀ ರಾಮಾನುಜಾಚಾರ್ಯರು ಏನು ವಿಷ್ಣುವರ್ಧನನ್ನು ಅರಮನೆಗೆ ಭೇಟಿ ನೀಡಿದಾಗ ಬಿಟ್ಟಿ ದೇವನ ಮಗಳಿಗೆ ಒಂದು ರೀತಿಯಲ್ಲಿ ಸನ್ನಿ ಕಾಯಿಲೆ ಆಗಿರುತ್ತೆ. ಆಗ ಶ್ರೀ ರಾಮಾನುಜಾಚಾರ್ಯರು ವಿಷ್ಣುವನ್ನು ಪ್ರಾರ್ಥಿಸುವ ಮೂಲಕ ಏನು ವಿಷ್ಣುವರ್ಧನನ ಮಗಳ ಕಾಯಿಲೆಯನ್ನು ಗುಣಪಡಿಸ್ತಾರೆ. ಆಗ ವಿಷ್ಣುವರ್ಧನ ಮತ್ತು ಕುಟುಂಬ ಸಮೇತವಾಗಿ ವೈಷ್ಣವ ಧರ್ಮವನ್ನು ಸ್ವೀಕರಿಸಿ ಅವನು ತೊಂಡನೂರು, ಮೇಲುಕೋಟೆ ಮತ್ತು ಬೇಲೂರಿನಲ್ಲಿ ವಿಷ್ಣು ದೇವಾಲಯಗಳು ನಿರ್ಮಿಸಿದನು ಎಂಬುದಾಗಿ ತಿಳಿದು ಬರುತ್ತೆ. ಸ್ನೇಹಿತರೆ, ಬನ್ನಿ ಈಗ ಮತ್ತೊಂದು ಭಕ್ತಿ ರಚನೆಯನ್ನು ಆಲಿಸೋಣ. ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿಯಲ್ಲಿ ಈ ಒಂದು ಭಕ್ತಿಗೀತೆಯನ್ನು

0: ಕೇಳಿದ್ರೆ ಇಂದಿನ ಗೀತಾರಾಧನ ಕಾರ್ಯಕ್ರಮದಲ್ಲಿ ನಂಬಿನಾರಾಯಣ ಸ್ವಾಮಿ ದೇವಾಲಯ ಬಗ್ಗೆ ಪರಿಚಯ ಮಾಡಿಕೊಡ್ತಾ ಇದ್ದೆ. ಈ ದೇವಾಲಯ ಸುಮಾರು 12ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಎಂಬುದಾಗಿ ತಿಳಿದು ಬರುತ್ತೆ. ಈ ದೇವಾಲಯಕ್ಕೆ 1000 ವರ್ಷಗಳಷ್ಟು ಹಳೆಯದಾಗಿದೆ. ಈ ದೇವಾಲಯವನ್ನು ಹೊಯ್ಸಳ ದೊರೆ ವಿಷ್ಣುವರ್ಧನನು ನಿರ್ಮಿಸಿದನು. ಹಾಗೆಯೇ ತಲಕಾಡಿನಲ್ಲಿ ಚೋಳರು ಅವರನ್ನು ಸೋಲಿಸಿದ ನಂತರ ಈ ದೇವಾಲಯ ನಿರ್ಮಿಸಲಾಯಿತು ಎಂಬ ನಂಬಿಕೆ ಇದೆ. ಅನಂತರ ಶ್ರೀ ರಾಮಾನುಜಾಚಾರ್ಯರು ಬಂದು ಇಲ್ಲಿಗೆ ಈ ದೇವಾಲಯವನ್ನು ಮತ್ತಷ್ಟು ಅಭಿವೃದ್ಧಿಗೊಳಿಸಿದರು ಎಂಬುದಾಗಿ ತಿಳಿದು ಬರುತ್ತೆ. ಇದಾಗಿತ್ತು ಸ್ನೇಹಿತರೆ ಇಂದಿನ ಗೀತಾರಾಧನ ಕಾರ್ಯಕ್ರಮದಲ್ಲಿ ಶ್ರೀ ತೊಂಡನೂರಿನ ನಂಬಿನಾರಾಯಣ ಸ್ವಾಮಿ ದೇವಾಲಯದ ಪರಿಚಯ. ಆ ಭಗವಂತ ನಮಗೆಲ್ಲರಿಗೂ ಸನ್ಮಾನ ಉಂಟು ಮಾಡಲಿ ಅಂತ ಹೇಳ್ತಾ ಇಲ್ಲಿಗೆ ಇಂದಿನ ಗೀತಾರಾಧನ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಆಕಾಶವಾಣಿ ಭದ್ರಾವತಿ, ಸಮಯ 6:30 ಇನ್ನು ಮುಂದೆ ಬೆಂಗಳೂರು ಕೇಂದ್ರ.
1: ಆಕಾಶವಾಣಿ ಈಗ ಚಿಂತನ ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ.
2: ಅರಿವು ಮತ್ತು ಹರಿವು ಇವೆರಡು ಪದಗಳ ನಡುವೆ ಸೂಕ್ಷ್ಮ ಹಾಗೂ ಸ್ಥೂಲವಾದ ಅರ್ಥ ಹಾಗೂ ಧ್ವನಿ ವ್ಯತ್ಯಾಸಗಳಿವೆ. ಆದರೆ ಇವೆರಡನ್ನು ಪರಸ್ಪರ ಪೂರಕ ಅರ್ಥ ಹಾಗೂ ಧ್ವನಿಗಳಲ್ಲಿ ಗಮನಿಸಿದಾಗ ಮನುಷ್ಯರ ಮುಂಬಾಳಿನಲ್ಲಿ ನಿರಂತರವಾಗಿ ಅಗತ್ಯವಾದ ಅರಿವಿನ ಹರವು ಎಂಬುದರ ವೈಶಾಲ್ಯತೆ ವೇದ್ಯವಾಗುತ್ತದೆ. ಅರಿ, ಅರಿಪು, ಅರಿಮೆ, ಅರಿವು ಎಂದರೆ ತಿಳಿ, ತಿಳಿಸು, ತಿಳಿವಳಿಕೆ, ಜ್ಞಾನ ಎಂದಾದಲ್ಲಿ ಹರಿವು ಎಂಬುದು ಮುನ್ನಡೆ, ಪ್ರವಹಿಸು ಎಂದಾಗುತ್ತದೆ. ಅರಿವಿನ ಹರಿವು ಎನ್ನುವುದನ್ನು ಅಪಾರವಾದ ಜ್ಞಾನ, ಪ್ರಕಾಂಡ ಪಾಂಡಿತ್ಯ, ಅದ್ಭುತ ವಿವೇಕ, ಅಪ್ರತಿಮ ಚಾತುರ್ಯ, ಬೌದ್ಧಿಕತೆ, ಬುದ್ಧಿವಂತಿಕೆ, ಚುರುಕುಮತಿತ್ವ, ತೀಕ್ಷ್ಣಮತಿ, ಅಪಾರ ಜಾಣ್ಮೆ, ಜ್ಞಾನದ ಪ್ರವಹನ, ತಿಳುವಳಿಕೆಯ ಆಳ ಎಂದೆಲ್ಲ ವಿಶ್ಲೇಷಿಸಬಹುದಾಗಿದೆ. ಈ ಜಗತ್ತಿನಲ್ಲಿನ ಪ್ರತಿಯೊಬ್ಬ ಮನುಷ್ಯರೂ ಸಹ ಯಾವುದೇ ದೇಶ, ಭಾಷೆ, ಮತ ಪಂಥ, ಕುಲ, ಜಾತಿ ಇತ್ಯಾದಿಗಳಿಗೆ ಸೇರಿರಲಿ, ಗಂಡ ಆಗಿರಲಿ, ಹೆಣ್ಣಾಗಿರಲಿ, ಯಾವುದೇ ವಯೋಮಾನದಲ್ಲಿರಲಿ, ಅದರಲ್ಲಿಯೂ ವಿದ್ಯಾವಂತ ಅಥವಾ ಅವಿದ್ಯಾವಂತರಾಗಿರಲಿ, ಆಗಿಲ್ಲದೇ ಇರಲಿ, ತಮ್ಮ ತಮ್ಮ ದೈನಂದಿನ ಜೀವನ ನಿರ್ವಹಣೆಗೆ ಪಡೆದುಕೊಳ್ಳಬೇಕಾದದ್ದು ಅರಿವು. ಕವಿರಾಜ ಮಾರ್ಗದಲ್ಲಿ ಮಾ ಮೂಗರಂ ಅರಿಪಲ್ಕೆ ಅರಿವರ್ ಎಂದು ಹೇಳಿದೆ. ಇದರರ್ಥ ಮೂಗನಿಗೂ ಸಹ ಯಾವುದಾದರೂ ವಿಷಯದ ಬಗ್ಗೆ ತಿಳಿಸಿದಲ್ಲಿ ತಿಳಿವು ಮೂಡುತ್ತದೆ. ಈ ತಿಳವಳಿಕೆ ಎನ್ನುವುದು ಮನುಷ್ಯರು ತಮ್ಮ ತಮ್ಮ ಸುತ್ತಲಿನ

0: ಪ್ರಕೃತಿ, ಇತರೆ ಜೀವಲೋಕದ ಪ್ರಾಣಿ ಮತ್ತು ಪಕ್ಷಿ ಪ್ರಪಂಚದೊಂದಿಗೆ ಸಮನ್ವಯ ಭಾವಗಳಿಂದ ಬಾಳುವಂತೆ ಮಾಡುವಲ್ಲಿ ದಿಕ್ಸೂಚಿ ಇದ್ದಂತೆ. ಮನಃಶಾಸ್ತ್ರಜ್ಞರು ಅರಿವನ್ನು ಸಂವೇದನೆ, ಭಾವನೆ, ಅನುಭೂತಿ, ಸಂಕಲ್ಪ, ಇಚ್ಛಾಶಕ್ತಿ, ಪ್ರೇರಣೆ ಎಂದು ವಿಶ್ಲೇಷಿಸಿದ್ದು, ಇವು ಮೂರು ಪ್ರಜ್ಞೆಯ ಅಂತಿಮ ಕ್ರಿಯೆಗಳೆಂದು ಗುರುತಿಸಿದ್ದಾರೆ. ವಾಸ್ತವದಲ್ಲಿ ಮನುಷ್ಯರನ್ನು ಮನುಷ್ಯರನ್ನಾಗಿ ಮಾಡುವುದೇ ಅವರಲ್ಲಿನ ತಿಳುವಳಿಕೆಗಳು. ಈ ತಿಳುವಳಿಕೆಗಳನ್ನ ಸಂಸ್ಕಾರವೆಂದು, ಪ್ರಬುದ್ಧತೆ, ಹಿರಿಮೆ, ಹಿರಿತನ, ಉತ್ತಮ, ಆದರ್ಶಮಯ ಹಾಗೂ ಅನುಸರಣೀಯ ವ್ಯಕ್ತಿತ್ವದ ಪ್ರತೀಕವೆಂದು ನೋಡಲಾಗುತ್ತದೆ. ಅಹಿಂಸೆ, ಸತ್ಯ, ದಯೆ, ಕರುಣೆ, ಪ್ರೀತಿ, ವಿಶ್ವಾಸ, ಪರಸ್ಪರ ನೇಹ ಭಾವ, ಗೌರವದ ನಡೆ ನುಡಿ ಮುಂತಾದ ಸದ್ಗುಣಗಳ, ಸಚ್ಚರಿತೆಯ ನಡಾವಳಿಗಳ ಸಂಸ್ಕೃತಿ ಎಂದು ಜಗತ್ತಿನ ಎಲ್ಲ ತತ್ವಜ್ಞಾನಿಗಳು, ಧರ್ಮ ಸೂತ್ರಗಳ ಪ್ರತಿಪಾದಕರು, ದಾರ್ಶನಿಕರು, ಪ್ರವಾದಿಗಳು, ಸಾಧು ಸಂತರು, ಶಿವಶರಣರು, ದಾಸರು, ತತ್ವಪದಕಾರರ ಆದಿಯಾಗಿ ಬಹುತೇಕರು ಹೇಳುತ್ತಲೇ ಬಂದಿದ್ದಾರೆ. ಅರಿವೇ ಗುರು, ನಿನಗೆ ನೀನೇ ಗುರು. ಈ ಅರಿವನ್ನು ಕ್ರಮವಾಗಿ ಆಗು ಮಾಡಿಕೊಳ್ಳುತ್ತಾ ನಿನ್ನನ್ನು ನೀನು ಸಂಪೂರ್ಣ ತಿಳಿದಾಗ ಸೃಷ್ಟಿಕರ್ತನ ಔದಾರ್ಯಗಳು ಅರ್ಥವಾಗಬಲ್ಲವು. ಹಾಗೆ ಮುಂದೆ ಸಾಗಿದಲ್ಲಿ ನೀನು ನಿನ್ನ ಮನೆಯ ಸದಸ್ಯ ಮಾತ್ರವಲ್ಲ, ನಿನ್ನ ಊರು, ನಾಡು, ದೇಶ ಹಾಗೂ ವಿಶ್ವದ ಸದಸ್ಯ ಮತ್ತು ವಿಶ್ವ ಪ್ರಜೆ ಎಂಬ ವಿಶಾಲ ಭಾವಗಳು ಮನೆ ಮಾಡತೊಡಗುತ್ತವೆ. ಇದರಿಂದಾಗಿ ನಮ್ಮ ನಮ್ಮೊಳಗೆ ಹುಟ್ಟಿಕೊಂಡ ಜಾತಿ, ಕುಲ, ಮತ ಧರ್ಮ, ಲಿಂಗ, ತರತಮಗಳಂತಹ ಅಜ್ಞಾನಗಳು ಇಲ್ಲವಾಗಿ ಅರಿವಿನ ಬೆಳಕು ನಮ್ಮನ್ನು ಆವರಿಸುತ್ತದೆ. ವಿಶ್ವದೊಳಗೆ ಒಂದಾಗಿ ಬಾಳಿಸುವ ವಿಶ್ವಾತ್ಮ ವ್ಯಕ್ತಿತ್ವದತ್ತ ಹೊರಳುವಂತೆ ಮಾಡುತ್ತದೆ. ಇದರಿಂದಾಗಿ ಅರಿವಿನ ಹರವನ್ನು ವಿಶ್ವಜ್ಞಾನದ ಕೋಶವೆಂದು ತಿಳಿಯಬೇಕಿದೆ. ವಿಶ್ವದ ವಿಷಮತೆಗಳಿಗೆ ತಿಲಾಂಜಲಿ ಇಡಬೇಕಿದೆ. ನಮಗಾರಿಗೂ ಯುದ್ಧ ಬೇಡ, ಶುದ್ಧ ಜ್ಞಾನ ಬೇಕು. ಬುದ್ಧನ ಮಹಾಬಳಕಿನ ಅರಿವು ಬೇಕೆಂಬ ಭಾವಗಳು ಮೂಡುತ್ತವೆ. ನಿನಗೆ ವಿಶ್ವದ ಸೃಷ್ಟಿ, ಸ್ಥಿತಿ, ಪ್ರಳಯ ಅಥವಾ ಶೂನ್ಯ ತತ್ವದ ಸೂಕ್ಷ್ಮಾತಿ ಸೂಕ್ಷ್ಮತೆಗಳು ಅರ್ಥವಾಗಬೇಕಾದರೆ ನಿನ್ನ ಅರಿವಿನ ಹರವು ವಿಸ್ತರಿಸುತ್ತಾ ಮುಂದಾಗಬೇಕಿದೆ.
1: ಇದುವರೆಗೆ ಡಾಕ್ಟರ್ ಗಿರಿಜಾಪತಿ ಎನ್ನೆಂಬವರಿಂದ ಚಿಂತನ ಕೇಳುತ್ತಿದ್ದೀರಿ.

0: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ದೀರಿ ಎಫ್ ಎಂ 103.5 ಮೆಗಹರ್ಟ್ಸ್ ಹಾಗೂ 101.4 ಮೆಗಹರ್ಟ್ಸ್ಗಳಲ್ಲಿ ಹಾಗೂ ಮೀಡಿಯಂ 625 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು ಸ್ಟುಡಿಯೋ ಸಮಯ 6:35:40 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ.
2: ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೂಲಕ ರಾಷ್ಟ್ರ ಸೇವೆಗೆ ತಮ್ಮನ್ನು ಸಮರ್ಪಿಸಿಕೊಂಡಂತಹ ದೊಡ್ಡ ಚೇತನ ನಾನು ಕಂಡಂಥದ್ದು ಯಾದವರಾವ್ ಜಿ ಜೋಶಿ. ಶ್ರೀ ಯಾದವರಾವ್ ಜೋಶಿ ಎಷ್ಟು ಚಂದ, ಸ್ವಲ್ಪ ಕುಳ್ಳಿದ ಮನುಷ್ಯ, ಎಷ್ಟು ಮುಖದ ಮೇಲೆ ತೇಜ ಆಗೋತ್ತಾ. ನಾಗಪುರದ ಮಧ್ಯಮ ವರ್ಗದ ಕುಟುಂಬದಿಂದ ಬಂದಂತಹ ಜೋಶಿ 14 ವರ್ಷ ಆಗೋದ್ರೊಳಗೆ ಒಂದು ಕಚೇರಿ ನಡೆಸುವಷ್ಟು ಮಟ್ಟದ ಸಂಗೀತಗಾರರಾಗಿದ್ದರಂತೆ. ಸ್ವಯಂ ಸೇವಕ ಸಂಘವನ್ನ ಸೇರ್ಕೊಂಡು ಅದರಲ್ಲಿ ತಾದಾತ್ಮ್ಯತೆ ಹೊಂದಿದಾಗ ಸಂಗೀತನ ಬಿಟ್ಟು ದೇಶ ಸೇವಾ ವೃತ್ತದಲ್ಲಿ ತಡೆಸ್ಕೊಂಡ್ರು. ಆಶ್ಚರ್ಯ, ನಾಗ್ಪುರ ಬಿಟ್ಟು ಕರ್ನಾಟಕದಲ್ಲೇ ಮನೆ ಮಾಡ್ಕೊಂಡ್ಬಿಟ್ರು. ಸ್ನೇಹಿತ ಹೇಳ್ತಿದ್ರಂತೆ, ದೇಶದಲ್ಲಿ ಎಲ್ಲೋ ಒಂದು ಸಮಾರಂಭ ಆದಾಗ ಜನ ಅವ್ರನ್ನ ಪರಿಚಯ ಮಾಡ್ತಿರೋದು ಯಾದವರಾವ್ ಜಿ ಫ್ರಮ್ ಕರ್ನಾಟಕ ಅಂತಿದ್ರಂತೆ. ಕರ್ನಾಟಕದಿಂದ ಬಂದಂತ ಯಾದವರಾವ್ ಜಿ ಅಂತ ಕರ್ನಾಟಕದವರೇ ಆಗ್ಬಿಟ್ರು. ಬೇಂದ್ರೆಯವರಾಗ್ಲಿ, ಗರುಡ್ ಸದಾಶಿವರಾಯರಾಗ್ಲಿ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರಾಗ್ಲಿ, ಗೋಪಾಲಕೃಷ್ಣ ಅಡಿಗರಾಗ್ಲಿ, ಇವರೆಲ್ಲ ಯಾದವರಾಯರನ್ನು ತುಂಬಾ ಮೆಚ್ಕೊಂಡವ್ರು. ಬೇಂದ್ರೆಯವರಂತೂ ಇವರು ಸಮಾಜ ನಿಷ್ಠೆ, ವ್ಯಕ್ತಿ ಮಾಧುರ್ಯ ಕಂಡು ಇವರು ಜೋಶಿ ಅಲ್ಲಪ್ಪ ಜ್ಯೋತಿ ಎಂದಿದ್ರಂತೆ. ಅಜ್ಞಾದ್ಯವಾದಂತಹ ಪ್ರೇಮ ನಾನು ನೋಡಿದ್ದೇನೆ. ಸ್ಕೂಲಿಗೆ ಬಂದಾಗ ಜಮಖಾನೆ ಹಾಸ್ಕೊಂಡು ಕೂತಿರ್ಬೇಕು, ಕಾಲ್ ಮೇಲೆ ಕಾಲ್ ಹಾಕು, ನಗುಮುಖ, ಯಾರೇ ಹೋಗ್ಲಿ ಯಾವ ಸಮಯಕ್ಕೂ ನಗನಗ್ತಾ ಇರೋರು, ಅಯ್ಯೇ ಬೈಠಿಯೇ ಅನ್ನೋರು ಪ್ರೀತಿಯಿಂದ. ಅನ್ಯಾದ್ಯವಾದಂತಹ ಪ್ರೇಮ ಸ್ನೇಹ ಬರುತ್ತೆ, ಅವರ ಚೇತನದ ಜೀವಾಳಾಗಿತ್ತು. ಮಾತು ಅತ್ಯಂತ ಮೃದು, ಆದ್ರೆ ಖಚಿತ, ಒಂದ್ಸಲ ಹೇಳಿದ್ರೆ ಹಾಗೆ ಆಗ್ಬೇಕು. ಎಂಥವರನ್ನಾದರೂ ತಮ್ಮ ಕಣ್ಣುಗಳಿಂದ, ಪ್ರೀತಿಯನ್ನು ತುಂಬಿದ ಕಣ್ಣುಗಳಿಂದ ಗೆದ್ದು ಬಿಡ್ತಾ ಇದ್ರು. ಮದುವೆ ಆಗಲಿಲ್ಲ, ಹಾಗೆ

0: ಸದಾ ಸರ್ವದಾ ದೇಶ ಪ್ರೇಮವನ್ನೇ ಚಿಂತೆ ಮಾಡ್ತಿದ್ದಂಥವ್ರು ಯಾದವರಾಯರು. ಅವ್ರ ಜೊತೆಗೆ ಹುಡುಗರಿದ್ದಿರಲ್ಲ, ಅಯಸ್ಕಾಂತ ಇದ್ದಂಗೆ. ಒಂದು ಮಳೆಯನ್ನ ಅಯಸ್ಕಾಂತ ಗುಜ್ಜಿಬಿಟ್ರೆ ಮಳೆ ಕೂಡ ಅಯಸ್ಕಾಂತ ಆಗ್ಬಿಡುತ್ತದೆ. ಹಾಗೆ ತನ್ನ ಜೊತೆ ಬಂದಂತಹ ತರುಣರನ್ನ ತಕ್ಷಣ ದೇಶ ಪ್ರೇಮಿಗಳನ್ನಾಗಿ ಮಾಡಿಬಿಡೋರು. ಅವ್ರ ಜೀವನ ಸುಲಭ ಆಗಿರಲಿಲ್ಲ ಸ್ವಾಮಿ. ಪ್ರತಿ ಕ್ಷಣ ಅಗ್ನಿ ಪರೀಕ್ಷೆಯಲ್ಲಿ ಹಾದು ಬಂದಂಥವ್ರು. ಆದ ಪ್ರತಿ ಅಗ್ನಿ ಪರೀಕ್ಷೆಯಲ್ಲಿ ಬಂಗಾರದ ಹಾಗೆ ಹೊಳಕೊಂಡು ತೇಜವಂತರಾಗಿ ಬಂದಂಥವ್ರು. ಅವರಿಗೆ ಆತ್ಮಗೌರವ ಅತ್ಯಂತ ಮುಕ್ತವಾದದ್ದು. ಯಾರಿಗೂ ತಲೆ ಬಾಗಿಸೋದು ಸಾಧ್ಯ ಇರಲಿಲ್ಲ ಅವರು. 76ರಲ್ಲಿ ತುರ್ತು ಪರಿಸ್ಥಿತಿ ಬಂದಾಗ ಬೆಂಗಳೂರಿನ ಜೈಲಲ್ಲಿ ಇಟ್ಟಿದ್ರಂತೆ ಅವ್ರನ್ನ. ಅವರಿಗೆ ಬೆನ್ನು ಎಲುಬಿಗೆ ಪೆಟ್ಟಾಗಿ ಶಸ್ತ್ರಚಿಕಿತ್ಸೆ ಆಗಿತ್ತು. ಅಡ್ಡಾಡೋ ಸುಲಭ ಇರಲಿಲ್ಲ. ಆಗ ಅವ್ರ ತಂಗಿ ತಾರಾಬಾಯಿ ಒಂದು ಟೆಲಿಗ್ರಾಮ್ ಕೊಡ್ತಾರೆ ಇವರಿಗೆ. ಯಾದವ್ ರಾಯರ ತಂದೆ ಇವ್ರ ಪ್ರೀತಿಯಿಂದ ಅಬಾಜಿ ಅಬಾಜಿ ಅಂತ ಕರೆಯೋರು. ಆರೋಗ್ಯ ಹದಗೆಟ್ಟು ಉಳಿಯೋ ಭರವಸೆ ಇಲ್ಲ. ಕೊನೆ ದರ್ಶನಕ್ಕೆ ಯಾದವ್ ರಾಯರು ತಕ್ಷಣ ಬರಬೇಕು, ಸರ್ಕಾರದಿಂದ ಪರೋಲ್ ತಗೊಂಡು ಬರಬಹುದು ಅಂತ ತಂಗಿ ತಂತಿ ಕಳಿಸಿದ್ದಾರೆ, ಟೆಲಿಗ್ರಾಮ್ ಕಳಿಸಿದ್ದಾರೆ. ಯಾದವ್ ರಾಯರು ತಂದೆಗೆ ಒಬ್ಬನೇ ಮಗ, ಮತ್ತೆ ಅತ್ಯಂತ ಭಾವುಕ ಸಂಬಂಧ ತಂದೆ ಜೊತೆಗೆ. ಮನಸ್ಸು ಒದ್ದಾಡ್ ಹೋಯ್ತು ಯಾದವ್ ರಾಯರದು. ಚಿಂತೆ ಮಾಡಿ ರಾತ್ರಿಯಲ್ಲಿ ನಿದ್ದೆ ಮಾಡಿಲ್ಲ. ಅತ್ತಿದ್ದಾರೆ, ಬೆಳಗ್ಗೆ ಒಂದು ಪತ್ರ ಬರೆದ್ರಂತೆ. ಆ ಪತ್ರದ ಸಾಲುಗಳು ಹೆಂಗಿದ್ದಾವ ಸ್ನೇಹಿತರೆ, ನಿಮ್ ಕಣ್ ಮುಂದೆ ಬರ್ಬೇಕದು. ಅಬಾಜಿ, ನೀವು ನನಗೊಮ್ಮೆ ಹೇಳಿದ್ರಿ ಯಾದವ, ಬೇಕು ಅಂದ್ರೆ ಹಸಿವಿನಿಂದ ಬದುಕು ಜೀವನ, ಆದ್ರೆ ಯಾರೇ ಆದರೂ ನಮ್ಮ ಬಾಗಿಲು ಬಲೆ ನಿಂತು ನಮ್ಮ ಗೌರವಕ್ಕೆ ಕುಂದು ತರುವಂತಹ ಅವಕಾಶ ಕೊಡಬೇಡ, ಯಾರ ಮುಂದೆ ಕೈ ಚಾಚಬೇಡ ಅಂತ ಹೇಳಿದ್ರಿ. ಅಬಾಜಿ, ಈಗ ನಿಮ್ಮನ್ ತಕ್ಷಣ ಬಂದು ಕಾಣೋದು ಅಗತ್ಯ ನನಗೆ ಗೊತ್ತು, ಆದರೆ ಅದಕ್ಕೋಸ್ಕರ ಸರ್ಕಾರದ ಮುಂದೆ ಪರೋಲುಗಾಗಿ ಕೃಪಾಭಿಕ್ಷೆ ಸಲ್ಲಿಸಲು ಮೊಳಕಾಲೂರಿ ಕೈ ಚಾಚಿಕೊಂಡು ನಿಂತ್ಕೊಳ್ಳೆ. ನಾನು ಸ್ವಾಭಿಮಾನವನ್ನು ಬಿಟ್ಟು ಮತ್ತೊಬ್ಬರ ಮುಂದೆ ಪರೋಲ್ ಭಿಕ್ಷೆ ಬೇಡಿ ನಿಮ್ಮನ್ನು ಭೇಟಿ ಮಾಡೋದನ್ನ ನೀವು ಕೂಡ ಇಷ್ಟಪಡೋದಿಲ್ಲ ಅಂತ ನನಗೆ ಗೊತ್ತಿದೆ. ಅದಕ್ಕೆ ಕ್ಷಮಿಸಿ, ನನ್ನ ನಿಮ್ಮ ಕಾಲುಗಳಿಗೆ ನಾನು ಇಲ್ಲಿಂದನೇ ನಮಸ್ಕಾರ ಮಾಡ್ತೇನೆ. ಆದರೆ ಕೈದಿಯಾಗಿ ಪೊಲೀಸರ ಕಾವಲಿನಲ್ಲಿ ಬಂದು ನಿಮ್ಮ ಗೌರವ ಪ್ರತಿಷ್ಠೆಗೆ ನಾನು ಕುಂದು ತರೋಕೆ ಮನಸ್ಸಿಲ್ಲ. ನನಗೆ ನಿಮ್ಮನ್ನು ನೋಡ್ತೇನೆ ಇಲ್ಲೋ ಗೊತ್ತಿಲ್ಲ. ನನ್ನ ಜೀವನ ಸ್ವಾಭಿಮಾನಿಯಾಗಲಿ, ಸಂಪನ್ನವಾಗಲಿ, ತೇಜಸ್ವಿ ಆಗಲಿ, ಮತ್ತು ಯಾರ ಮುಂದೂ ಭಿಕ್ಷೆಗಾಗಿ ಕೈ ಒಡ್ಡದಂತೆ ಪ್ರಖರ ಆಗಿರಲಿ ಅಂತ ಅಲ್ಲಿಂದಾನೆ ಹರಿಸಿ ನನ್ನ ಅಂತ ಹೇಳಿ ಹೋಗಲಿಲ್ಲ. ಪತ್ರ ಬರೆದಿದ್ರು. ಕೆಲ ದಿನಗಳ ನಂತರ ಅವ್ರ ತಂದೆ ತೀರ್ಕೊಂಡ್ರಂತೆ. ಇದು ಸ್ವಾಭಿಮಾನದ ಜ್ವಲಂತ ನಿದರ್ಶನ ಸ್ವಾಮಿ. ಸಣ್ಣ ಪುಟ್ಟ ಆಸೆಗಳಿಗೆ, ಆಮಿಷಗಳಿಗೆ ಯಾರ್ಯಾರದೋ ಕಾಲು ಹಿಡ್ಕೊಂಡು ಯಾಚನೆ ಮಾಡ್ಕೋತೀವಲ್ಲ, ಆತ್ಮಾಭಿಮಾನವನ್ನು ಕುಗ್ಗಿಸ್ಕೊಂಡು ದೇಹವನ್ನು ಗೇಣುದ್ದ ಮಾಡಿಕೊಂಡು ಕೈ ಚಾಚಿ ನಿಂತ್ಕೋತೀವಲ್ಲ, ಬಾಯಿ ತಕ್ಕೊಂಡು ಸಹಾಯ ಮಾಡಿ ಅಂತ ಹೇಳಿ. ಸಣ್ಣ ಸಣ್ಣದ ಅಪೇಕ್ಷೆಗಳಿಗೆ ಕೈ ಚಾಚಿ ಜೀವನ ಹಣ್ಣು ಮಾಡ್ಕೊಳ್ಳೋದು ಬೇಡ. ಯಾದವ್ ರಾಯರ ಜೀವನದ ಘಟನೆಯನ್ನು ಮಾರ್ಗದರ್ಶಿ ಆಗಬೇಕು. ನಮ್ಮ ಪರಂಪರೆಯಲ್ಲೊಂದು ಮಾತಿದೆ ಸ್ನೇಹಿತರೆ, ಭಗವಂತನ ಬೇಡಿದ್ರೆ ಎರಡೇ ಬೇಡಬೇಕಂತೆ, ಮೂರನೇದು ಬೇಡಬಾರದು. ನಾವು ಯಾರನ್ನು ಬೇಡ್ಕೊಂಡ್ರು ಕೂಡ ಅವರು ಕೂಡ ಭಗವಂತನೇ ಬೇಡ್ಕೊಳ್ಳುತ್ತಾನೆ. ಬೇಡ್ಕೊಳ್ಳದಿದ್ದರೆ ದೇವರನ್ನು ಬೇಡ್ಕೊಳ್ಳಿ, ಇವ್ರನ್ನೆಲ್ಲ ಯಾಕೆ ಬೇಡ್ಕೋತೀರಿ? ಪರಂಪರೆಯಲ್ಲಿ ಹೇಳ್ತಾರೆ, ಬಿನಾ ದೈನ್ಯೇನ ಜೀವನಂ ಅನಾಯಾಸ ಮರಣಂ. ಭಗವಂತನ ಕೇಳಿದ್ರೆ ಎರಡೇ ಕೇಳಬೇಕಂತೆ, ಕೈ ಚಾಚಿದ್ರೆ ಅವನೇ ಚಾಚಿ, ಎರಡೇ ಕೇಳಬೇಕೇನು? ಬಿನಾ ದೈನ್ಯೇನ ಜೀವನಂ. ಭಗವಂತ, ಯಾರ ಮುಂದೂ ದೀನನಾಗಿ ಕೈ ಚಾಚುವಂತ ಪರಿಸ್ಥಿತಿ ತರಬೇಡಪ್ಪ ನನಗೆ. ಎರಡನೇದು ಅನಾಯಾಸ ಮರಣಂ. ಮಾತಾಡ್ತಾ ಮಾತಾಡ್ತಾ ನಮ್ಮ ಗುಂಡಪ್ಪ ಹೇಳಿದಂಗೆ, ನಿದ್ದೆ ಒಲು ಸಾವು ಪಡೆ ಮಂಕುತಿಮ್ಮ, ಎರಡೇ ಕೇಳ್ಕೋಬೇಕಂತೆ. ಅದಕ್ಕೆ ಯಾವುದೇ ಪ್ರಸಂಗದಲ್ಲಿ ನಮ್ಮ ಆತ್ಮಾಭಿಮಾನವನ್ನು ಒತ್ತೆ ಇಟ್ಟು ಬದುಕುವಂತ ಕಾರಣ ಇಲ್ಲ.
1: ಕರುಣಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ, ನಿರ್ಮಾಣ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ.
2: ಕರುಣಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ.
3: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೇಗಿಲು ಮಡಿತ ಇಂಡಿಯಾ ಕಾಫಿ ಆ್ಯಪ್ 2025 ಕುರಿತು ಕೊಪ್ಪದ ಕಾಫಿ ಮಂಡಳಿಯ ಹಿರಿಯ ಸಂಪರ್ಕ ಅಧಿಕಾರಿ ಹಾಗೂ ವಿಸ್ತರಣಾ ನಿರೀಕ್ಷಕರಾದ ಶ್ರೀ ಮಂಜುನಾಥ್ ಎಸ್ಪಿ ಅವರಿಂದ ಮಾಹಿತಿ.
4: ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು, ನೀರಿನ ಹೂಡಲು ಮಾಹಿತಿ ಬೇಕು.
5: ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಎಸ್ಬಿ ಅಂತ. ನಾನು ವಿಸ್ತರಣಾ ನಿರೀಕ್ಷಕರಾಗಿ ಕಾಫಿ ಮಂಡಳಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ, ಕಾಫಿ ಮಂಡಳಿ ಕೊಪ್ಪದಲ್ಲಿ. ಕಾಫಿ ಮಂಡಳಿಯಿಂದ ಇತ್ತೀಚೆಗೆ ಇಂಡಿಯಾ ಕಾಫಿ ಆ್ಯಪ್ ಅಂತ ಒಂದು ಆ್ಯಪ್ನ ನಾವು ರಿಲೀಸ್ ಮಾಡಿದ್ದೀವಿ. ಇದರ ಉದ್ದೇಶ ಏನಂದರೆ, ಒಂದು, ಎಲ್ಲ ಕಾಫಿ ಬೆಳೆಗಾರರನ್ನು ಇದರಲ್ಲಿ ರಿಜಿಸ್ಟರ್ ಮಾಡಬೇಕಿರುತ್ತೆ ಪ್ರಪ್ರಥಮವಾಗಿ. ಸೊ ಈ ಕಾಫಿ ಆ್ಯಪಲ್ಲಿ ರಿಜಿಸ್ಟರ್ ಮಾಡೋದೇನಂದರೆ, ಒಂದು, ನಾವು ಡೇಟಾನ ಮೇಂಟೈನ್ ಮಾಡ್ಬೋದು. ಇದಲ್ಲದೆ ಮುಖ್ಯವಾದ ಉದ್ದೇಶ ಏನಂದರೆ, ಇಂಡಿಯಾ ಕಾಫಿ ಆ್ಯಪಲ್ಲಿ ಇದಕ್ಕೂ ಮುಂಚೆ ಕಾಫಿ ಬೆಳೆಗಾರರು ಯಾವುದೇ ಒಂದು ಸವಲತ್ತನ್ನು ಪಡಿಬೇಕಂದ್ರೆ, ಸಪೋಸ್ ನಾನು ಕಾಫಿ ಬೀಜ ಬುಕ್ ಮಾಡಬೇಕಂದ್ರೆ, ಬ್ರೋಕೋಟ್ ಆ್ಯಪ್ ಅಂದರೆ ಕಾಯ್ಕೊರ್ಕನ ಕಂಟ್ರೋಲ್ ಮಾಡೋದಕ್ಕೆ ಬ್ರೋಕೋ ಟ್ರಾಪ್ಸ್ ಆಗಲಿ, ಅಥವಾ ಕಾಂಡಕೊರ್ಕ ಏನಾದರೂ ಕಂಟ್ರೋಲ್ ಮಾಡಬೇಕಂದ್ರೆ ಫೆರಮೋನ್ ಟ್ರಾಪ್ಸ್ ಆಗಲಿ, ಏನೇ ಒಂದು ಬೇಕಾದ್ರೂ ಅವರು ಕಾಫಿ ಮಂಡಳಿಗೆ ಬಂದು ಮೊದಲೇ ಇಲ್ಲಿ ಬಂದು ಅಮೌಂಟ್ ಪೇ ಮಾಡಿ ಬುಕ್ ಮಾಡಿ ಆಮೇಲೆ ತೊಗೊಂಡು ಹೋಗಬೇಕಾಗ್ತಿತ್ತು. ಆದರೆ ಇಂಡಿಯಾ ಕಾಫಿ ಆ್ಯಪಲ್ಲಿ

0: ಏನ್ ಮಾಡಿದೀವಿ, ಕಾಫಿ ಬೆಳೆಗಾರರಿಗಂತಾನೆ ಎಲ್ಲಾ ಸದುಪಯೋಗಗಳನ್ನ ಅಂಡರ್ ಒನ್ ಅಂಬ್ರೆಲಾ ತಂದಿದೀವಿ. ಸೊ ಈಗ ಇಂಡಿಯಾ ಕಾಫಿ ಆಪ್ ಅಲ್ಲಿ ಏನಾಗಿರುತ್ತೆ, ಅವ್ರು ಎಲ್ಲಿ ಕುಳಿತಿರ್ತಾರೆ, ಸಪೋಸ್ ಅವರು ಮನೆಯಲ್ಲೇ ಕುಳಿತುಕೊಂಡು ನನಗೆ ಇಂಥ ಕಾಫಿ ಬೀಜ ಬೇಕು ಅಂತ ಅವರು ಅಡ್ವಾನ್ಸ್ ಆಗಿ ಇಲ್ಲೇ ಬುಕ್ ಮಾಡ್ಕೊಬಹುದು. ಕಾಫಿ ಮಂಡಳಿ ಅಂದ್ರೆ ನಮ್ಮ ಕಾಫಿ ಮಂಡಳಿ ಕಚೇರಿಗೆ ಬರದಂಗೆ ಆಪ್ ಅಲ್ಲೇ ಬುಕ್ ಮಾಡ್ಕೊಬಹುದು. ಮಾಡ್ಕೊಂಡ್ರೆ ಅದೇನಾಗುತ್ತೆ, ನಮ್ಮ ರಿಸರ್ಚ್ ಎಲ್ಲೆಲ್ಲಿ ನಾವು ಈ ಕಾಫಿ ಬೀಜ ಉತ್ಪಾದನೆ ಮಾಡ್ತಾರೆ, ರಿಸರ್ಚ್ ಸ್ಟೇಷನ್, ಸಪೋಸ್ ಇಲ್ಲಿ ನಮಗೆ ಹತ್ತಿರದಲ್ಲಿ ಬಾಳೆಹೊನ್ನೂರು ಇದೆ, ಸೆಂಟ್ರಲ್ ಕಾಫಿ ರಿಸರ್ಚ್ ಇನ್ಸ್ಟಿಟ್ಯೂಟ್ CRS ಕಾಫಿ ರಿಸರ್ಚ್ ಸ್ಟೇಷನ್ ಇದೆ. ಸೊ ಅಲ್ಲಿ ಏನಾಗುತ್ತೆ, ಅಲ್ಲಿರುವಂತ ಈ ಕಾಫಿ ಬೀಜ ನಿರ್ವಹಣೆ ಯಾರು ಮಾಡ್ತಾರೆ ಅವ್ರು ಏನ್ ಮಾಡ್ತಾರೆ, ಅಲ್ಲಿ ಇಂಡೆಂಟ್ನ ರಿಸೀವ್ ಮಾಡಿಕೊಂಡು ರೈತರು ಆನ್ಲೈನ್ ಅಲ್ಲೇ ಪೇಮೆಂಟ್ ಮಾಡಬಹುದಾಗಿರುತ್ತೆ. ಕಾಫಿ ಬೀಜ ಉತ್ಪಾದನೆ ಆದ್ಮೇಲೆ ರೈತರ ಮನೆ ಬಾಗಿಲಿಗೆ ಪೋಸ್ಟ್ ಮಾಡ್ಬಿಡ್ತಾರೆ. ಸೊ ಅವರು ಇಲ್ಲಿ ಕಚೇರಿಗೆ ಅಲ್ಲಾಡಿ ಕಾಫಿ ಬೀಜನ ತಗೊಂಬೇಕು ಅನ್ನೋ ಇದು ಇದಿರೋದಿಲ್ಲ. ಸೊ ಅದು ಬಿಟ್ಟು ಈಗ ನಾನು ಹೇಳದಂಗೆ ಕಾಯಿಕೊರಕ ಇದು ಕಂಟ್ರೋಲ್ ಮಾಡ್ಬೇಕಂದ್ರೆ ನಮ್ದು ಬೇರೆ ಬೇರೆ ಅಂತ ಅಡ್ವೈಸರ್ಸ್ ಹೇಳ್ತೀವಿ, ಅಂದ್ರೆ ಒಂದು ಕೆಮಿಕಲ್, ಫಿಸಿಕಲ್, ಮೆಕ್ಯಾನಿಕಲ್ ಎಲ್ಲ ಇರುತ್ತೆ. ಅದರಲ್ಲಿ ಒಂದು ಬ್ರೋಕರ್ ಟ್ರಾಪ್ಸ್ ಅಂತ ಬರುತ್ತೆ, ಅದಕ್ಕೆ ಕೂಡ ಕಾಫಿ ಮಂಡಳಿಗೆ ಬಂದು ಅವರು ಪೇ ಮಾಡಿ ತಗೊಂಡು ಹೋಗ್ಬೇಕಿತ್ತು. ಅದನ್ನು ಕೂಡ ಆಪ್ ಮುಖಾಂತರನೇ ಪರ್ಚೇಸ್ ಮಾಡಬಹುದು. ಮತ್ತೆ ಕಾಫಿ ಮಂಡಳಿಯಲ್ಲಿ ಸಬ್ಸಿಡೀಸ್ ಅಂತ ಏನು ನಾವು ಕೊಡ್ತಿದ್ವಿ, ಅವರು ಕಾಫಿ ಮಂಡಳಿ ಕಚೇರಿಗೆ ಬಂದು ಅರ್ಜಿ ಸಲ್ಲಿಸಿ ಇದೆಲ್ಲ ಮಾಡ್ಬೇಕಿತ್ತು. ಅವ್ರು ಇಂಡಿಯಾ ಕಾಫಿ ಆಪ್ ಅಲ್ಲಿ ಅವರಿಗೆ ಸದುಪಯೋಗ ಕೂಡ ಕೊಟ್ಟಿದ್ದೀವಿ. ಸಬ್ಸಿಡಿನ ಅವರು ಆನ್ಲೈನ್ ಅಲ್ಲೇ ಆಪ್ ಮುಖಾಂತರನೇ ಅಪ್ಲೈ ಮಾಡಬಹುದು, ಮತ್ತೆ ಅವ್ರ ಸೀನಿಯಾರಿಟಿ ಎಲ್ಲ ಅದ್ರಲ್ಲಿ ಮೇಂಟೈನ್ ಆಗ್ತಾ ಹೋಗುತ್ತೆ. ಸೊ ಅದು ಒಂದಿರುತ್ತೆ. ಮತ್ತೆ ಅಡ್ವೈಸರೀಸ್, ಇವಾಗ ಸಪೋಸ್ ಅಡ್ವೈಸರಿ ಮುಖ್ಯವಾಗಿ ಏನಂದ್ರೆ ಕಾಫಿ ಬೆಳೆಗಾರರು ಎಲ್ಲೋ ಒಂದು ಭಾಗದಲ್ಲಿ ಇರ್ತಾರೆ, ಅವರು ಇಲ್ಲಿಗೆ ಬಂದು ಸರ್ ನನ್ನ ತೋಟದಲ್ಲಿ ಹಿಂಗೆ ಸಮಸ್ಯೆ ಆಗಿದೆ, ನನಗೆ ಅಡ್ವೈಸರಿ ಕೊಡಂದ್ರೆ ನಾವು ಹೋಗಿ ಕೊಡ್ತೀವಿ. ಸಪೋಸ್ ಅಲ್ಲೇ ಕೂತ್ಕೊಂಡು ಒಂದು ಏನಾದ್ರೂ ಒಂದು ಫೋಟೋ ತೆಗೆದು, ಸಪೋಸ್ ಒಂದು ಕೊಳೆ ರೋಗ ಬಂದಿರೋದು, ಅದ್ರದ್ದು ಒಂದು ಫೋಟೋ ತೆಗೆದ್ಬಿಟ್ಟು ಅವರು ಅದರಲ್ಲಿ ಅಪ್ಲೋಡ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ವಿಜ್ಞಾನಿಗಳು, ಬೆಳೆ ರೋಗ ಶರೀರ ರೋಗಶಾಸ್ತ್ರ ಅಂತ ನಾವು ಬೆಳೆ ರೋಗಶಾಸ್ತ್ರ ಅಂತ ಏನ್ ಹೇಳ್ತೀವಿ, ಪೆಥಾಲಜಿಸ್ಟ್, ಆ ಸೈಂಟಿಸ್ಟ್ ಅದರಲ್ಲಿರ್ತಾರೆ. ಅವರು ಪ್ರತಿದಿನ ನೋಡ್ತಿರ್ತಾರೆ, ನೋಡ್ಬಿಟ್ಟು ಆ ರೈತರಿಗೆ ಸಪೋಸ್ ಈ ತರ ಕೊಳೆ ರೋಗ ಬಂದಿದೆ, ನಾನು ಏನ್ ಮಾಡ್ಬೇಕು ಅಥವಾ ಇದು ಯಾವ ರೋಗ ಇದು ನನಗೆ ಅರ್ಥ ಆಗ್ತಿಲ್ಲ ಅಂದ್ರೆ ಅವರು ಸರಿಯಾದ ಮಾಹಿತಿನ ಅವರಿಗೆ ಅಡ್ವೈಸ್ ಮಾಡಿ ಅದಕ್ಕೆ ಈ ತರ ನೀವು ಕ್ರಮ ತಗೊಳ್ಳಿ ಅಂತ ಅಡ್ವೈಸರ್ ಇದು ವಾಟ್ಸಪ್ ಅಂದ್ರೆ ಆಪ್ ಮುಖಾಂತರನೇ ಅವರಿಗೆ ಮಾಹಿತಿ ಹೋಗುತ್ತೆ. ಸೊ ಈ ತರ ಎಲ್ಲ ಒಂದು ರೈತರಿಗೆ ಅನುಕೂಲ ಆಗ್ಬೇಕಂದ್ಬಿಟ್ಟು ಇಂಡಿಯಾ ಕಾಫಿ ಆಪ್ನ ಈಗ ಡೆವಲಪ್ ಮಾಡಿದ್ದಾರೆ. ಸೊ ಪ್ರಸ್ತುತವಾಗಿ ನಾವು ಆಫೀಸ್ಗೆ ಯಾರು ಬರ್ತಿದ್ದಾರೆ ಅವ್ರಿಗೆ ನಾವು ಇಲ್ಲೇ ರಿಜಿಸ್ಟರ್ ಮಾಡಿ ಕೊಡ್ತಿದ್ದೀವಿ. ಅವ್ರಿಗೆ ಏನಾದ್ರು ಡೌಟ್ಸ್ ಮತ್ತೆ ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಇಂಡಿಯಾ ಕಾಫಿ ಆಪ್ ಅಂತ ನಾವು ಬಿಟ್ಟಿದ್ದೀವಿ. ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗಿ ಇಂಡಿಯಾ ಕಾಫಿ ಆಪ್ ಅಂತ ಹೊಡೆದ್ರೆ ಅದು ಓಪನ್ ಆಗುತ್ತೆ. ರೈತರು ಏನ್ ಮಾಡಬಹುದು, ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಕಾಫಿ ಸ್ಟೇಕ್ ಹೋಲ್ಡರ್, ಕಾಫಿ ಬೋರ್ಡ್ ಆಫೀಸರ್ ಎರಡಿರುತ್ತೆ. ಕಾಫಿ ಸ್ಟೇಕ್ ಹೋಲ್ಡರ್ ಅಂತ ಕ್ಲಿಕ್ ಮಾಡಿ ಕ್ರಿಯೇಟ್ ಅಕೌಂಟ್ ಅಂತ ಹೋಗ್ಬಿಟ್ಟು ಅವರು ಅದರಲ್ಲಿ ಒಂದೊಂದೇ ಸ್ಟೆಪ್ಸ್ ಬರ್ತಾ ಹೋಗುತ್ತೆ ರಿಜಿಸ್ಟ್ರೇಷನ್ ಮಾಡ್ಕೊಳಕ್ಕೆ. ಫೈನಲ್ ರಿಜಿಸ್ಟ್ರೇಷನ್ ಎಲ್ಲ ಆದ್ಮೇಲೆ ಅವರು ಸಬ್ಮಿಟ್ ಅಂತ ಕೊಡ್ತಾರೆ ಅಪ್ರೂವಲ್ಗೆ. ಅದು ಏನಾಗುತ್ತೆ, ಒಂದೊಂದು ಕಚೇರಿಗೆ ಒಂದೊಂದು ಆಫೀಸ್ ಒಂದು ಐಡಿ ಕೊಟ್ಟಿರ್ತಾರೆ ಆಫೀಸರ್ಗೆ. ಅವರು ಆ ವಿಲೇಜ್ ಏನಿರುತ್ತೆ, ಆ ಭಾಗದ ಗ್ರಾಮಗಳೇನಿರುತ್ತೆ, ಆ ಆಫೀಸರ್ಗೆ ಹೋಗಿ ಕೂರುತ್ತೆ ಐಡಿಯಲ್ಲಿ. ಅದು ಅಪ್ರೂವ್ ಮಾಡಿದ ತಕ್ಷಣ ಅವರು ಆ್ಯಪ್ ಯೂಸ್ ಮಾಡೋದಕ್ಕೆ ಶುರು ಮಾಡ್ಬೋದು. ಸೊ ಇದು ಇಂಡಿಯಾ ಕಾಫಿ ಆ್ಯಪ್ನ ಒಂದು ವೈಶಿಷ್ಟ್ಯತೆ ಆಗಿರುತ್ತೆ. ಸೊ ಇದಕ್ಕೇನಾದರೂ ಹೆಚ್ಚಾಗಿ ನಿಮ್ಗೆ ಏನಾದರೂ ಮಾಹಿತಿ ಬೇಕಂದ್ರೆ ಹತ್ತಿರದ ಕಾಫಿ ಮಂಡಳಿ ಕಚೇರಿಯನ್ನು ನೀವು ಸಂಪರ್ಕಿಸಿದ್ರೆ ನಿಮ್ಗೆ ಎಲ್ಲ ರೀತಿ ಮಾಹಿತಿ ಸಿಗುತ್ತೆ ಸರ್. ಧನ್ಯವಾದಗಳು.
1: ಇದುವರೆಗೂ ನೇಗಿಲು ಮಿಡಿತ ಕಾರ್ಯಕ್ರಮದಲ್ಲಿ ಇಂಡಿಯಾ ಕಾಫಿ ಆ್ಯಪ್ 2025 ಕುರಿತು ಕೊಪ್ಪದ ಕಾಫಿ ಮಂಡಳಿಯ ಹಿರಿಯ ಸಂಪರ್ಕ ಅಧಿಕಾರಿ ಹಾಗೂ ವಿಸ್ತರಣಾ ನಿರೀಕ್ಷಕರಾದ ಶ್ರೀ ಮಂಜುನಾಥ್ SP ಅವರಿಂದ ಮಾಹಿತಿ ಕೇಳಿದಿರಿ. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 6:45:45. ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ಗಾಬರಿಗೆ ಮದ್ದು, ಒತ್ತಡ ಜೀವನಕ್ಕೆ ಮಾರ್ಗ ಕುರಿತು ಡಾಕ್ಟರ್ ನಾಗರತ್ನ ಅವರಿಂದ ಮಾಹಿತಿ.
2: ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ನಾಗರತ್ನ ಅಂತ. ಸ್ವಾಮಿ ವಿವೇಕಾನಂದ ಯೋಗ ಅನುಸಂಧಾನ ಯೋಗ ಯೂನಿವರ್ಸಿಟಿ ಅಲ್ಲಿ ನಾನು ಮೆಡಿಕಲ್ ಡೈರೆಕ್ಟರಾಗಿ ಕೆಲಸ ಮಾಡ್ತೀನಿ. ಅಲ್ಲಿ ಒಂದು ದಿವಸ ನಾನು ಸಾಯಂಕಾಲ 5 ಗಂಟೆಯಿಂದ 6 ಗಂಟೆ ಲೆಕ್ಚರ್ ಕೊಟ್ಟು ಹೊರಗೆ ಬರ್ತಿದ್ದೆ. ನನ್ನ ಹಿಂದೆ ಒಬ್ಬಕ್ಕೆ ಓಡ್ ಬಂದರು, ಮೇಡಮ್ ಮೇಡಮ್ ನೀವು ಹೇಳಿದ ಮಾತೆಲ್ಲ ನನ್ನ ಮಗಳ ವಿಚಾರನೇ, ಎಲ್ಲದಕ್ಕೂ ಅತೀ ಸೂಕ್ಷ್ಮ ಮೇಡಮ್, ಏನು ಸಣ್ಣ ಸಣ್ಣದಕ್ಕೂ ಗಾಬರಿ ಗಾಬರಿ ಗಾಬರಿ ಗಾಬರಿ ಎಷ್ಟು ಗಾಬರಿ ಪಡ್ತಾಳೆ ಅಂತಂದರೆ ಪ್ರತಿದಿನ ಅವಳು ಫೋನ್ ಮಾಡಬೇಕು, ನಾನು ಫೋನ್ ಮಾಡ್ತಾ ಇರ್ತೀನಿ, ಆದರೆ ನಾವೇನಾದರೂ ಒಂಚೂರು ನಮ್ಮ ಧ್ವನಿಲಿ ವ್ಯತ್ಯಾಸ ಆದರೆ ಅವಳೆಲ್ಲ ಅಮೇರಿಕಾಲಿದ್ದಾಳೆ, ಕೊಲ್ಯಾಪ್ಸ್ ಆಗಿಬಿಡ್ತಾಳೆ ಮೇಡಮ್, ಅತಿ ಸೂಕ್ಷ್ಮ. ಅದರಿಂದ ನಿದ್ದೆ ಕೆಡಿಸ್ಕೋತಾಳೆ, ಆರೋಗ್ಯ ಹಾಳು ಮಾಡ್ಕೋತಾಳೆ, ಇದೆಲ್ಲ ಆಗ್ತಾಯಿರುತ್ತೆ ಅಂತ ಹೇಳಿದ್ರು. ಹೌದಮ್ಮ, ಅದೇ ಯೋಗ ಕಲಿಸ್ಕೊಡೋದು. ಏನು ಕಾಲದಲ್ಲಿ ಮಾನವ ಜನಾಂಗ ಬೆಳವಣಿಗೆ ಒಂದು ದ್ಯೋತಕವಾಗಿಬಿಟ್ಟಿದೆ, ಈ ಒತ್ತಡ ಅನ್ನೋದು, ಗಾಬರಿ ಪಡೋದು, ಭಯ ಪಟ್ಕೊಳ್ಳೋದು, ಟೆನ್ಷನ್ ಮಾಡ್ಕೊಳ್ಳೋದು, ಚಿಂತೆ ಮಾಡೋದು, ಇದಕ್ಕೆಲ್ಲನೂ ಯೋಗದೊಳಗೆ ತುಂಬ ಒಳ್ಳೆಯ ವಿಧಾನಗಳನ್ನು ಕಂಡುಹಿಡ್ದಿದ್ದಾರೆ. ಆಸನ ಅದಕ್ಕೆ ಇರೋದು, ಪ್ರಾಣಾಯಾಮ ಅದಕ್ಕೆ ಇರೋದು, ಧ್ಯಾನ ಅದಕ್ಕೆ ಇರೋದು ಅಂತೆಲ್ಲ ಹೇಳಿ 4 ಹೆಜ್ಜೆ ಮುಂದೆ ಹೋದೆ. ಆವಾಗ ನಿನ್ನಪ್ಪ ಸುಮಾರು 32 ವರ್ಷದವರು, ನಾನು ಹಿಂದೆ ಹೊಡ್ಬಂದ್ಲು, ಅಮೇರಿಕಾಯಿಂದ ಬಂದಿದ್ದೀನಿ ನಾನು. ಇವಾಗ ಹೇಳಿದ್ರಲ್ಲ ಅದೆಲ್ಲ ನಮ್ಮನ್ನು ಅಮ್ಮನೂ ವಿಚಾರನೆ ಮೇಡಮ್ ಅಂತಂದರು.

0: ಯಾರು ನಿಮ್ಮ ಅಮ್ಮ ಅಂದರೆ ಈಗ ನಿಮ್ಮ ಜೊತೆ ಮಾತಾಡ್ತಿದ್ರಲ್ಲ ಅವರೇ ನಮ್ಮಮ್ಮ ಅಂತಂದರೆ, ಅವ್ರಿಗೋಗಾಬ್ರಿ ಮಗಳಿಗೋಗಾಬ್ರಿ. ಸೊ ಈ ಗಾಬರಿ ಅನ್ನೋದು ನಮ್ಮ ಬೆಳೆದ ಮನಸ್ಸಿನ ಒಂದು ದ್ಯೋತಕ. ಇವಾಗ ಅಯ್ಯೋ ದಿನಾನು 5 ಗಂಟೆಗೆ ಫೋನ್ ಬರಬೇಕಾಗಿತ್ತು, ಇವತ್ತಿನ್ನೂ ಫೋನ್ ಬಂದಿಲ್ವಲ್ಲ ಅಂದ ತಕ್ಷಣ ಮನಸ್ಸು ಏನು ಮಾಡುತ್ತೆ, ಓ ಫೋನ್ ಬಂದಿಲ್ಲ ಫೋನ್ ಬಂದಿಲ್ಲ ಫೋನ್ ಬಂದಿಲ್ಲ ಫೋನ್ ಬಂದಿಲ್ಲ, ಏನಾಗ್ಬಿಟ್ಟಿದೆಯೋ ಏನೋ ಏನಾಗ್ಬಿಟ್ಟಿದೆಯೋ ಏನೋ, ಅಲ್ಲಿಂದ ಓಡೋಕ್ಕೆ ಶುರುವಾಗುತ್ತೆ ಮನಸ್ಸು. ಓ ಆಕ್ಸಿಡೆಂಟ್ ಆಗೋಗಿರ್ಬೋದು, ಆಸ್ಪತ್ರೆಗೆ ಹೋಗಿರ್ಬೋದು, ಐ ಸಿಗೆ ಹೋಗಿದ್ದಾಳೆ, ಫ್ರ್ಯಾಕ್ಚರ್ ಆಗಿದೆಯಾ, ಅದೇ ಹೇಳ್ಕೊಂಡೊಟ್ಟೋಗುತ್ತೆ. ಯಾವಾಗ ಮನಸ್ಸು ವೇಗ ವೇಗ ವೇಗದಲ್ಲಿ ಸಿಕ್ಕಾಕೊಂಬಿಟ್ಟು ಅದೇ ವಿಚಾರ ತರಂಗಗಳನ್ನು ಮತ್ತೆ ಮತ್ತೆ ಪುನರಾವರ್ತನೆ ಮಾಡಿಕೊಂಡು ಸಂಕಟದಲ್ಲಿ ಸಿಕ್ಕಾಕ್ಸಿ ಆರೋಗ್ಯ ಹಾಳು ಮಾಡ್ತಾ ಇರುತ್ತೆ, ನಿದ್ದೆ ಕೆಡಿಸುತ್ತೆ. ಯಾಕೆಂದರೆ ಮನಸ್ಸಿನ ಅತಿವೇಗ ನರಮಂಡಲಗಳ ಮೂಲಕ ನಮ್ಮ ದೇಹದ ಮೇಲೆ ಅತಿ ಹೆಚ್ಚಿನ ಪರಿಣಾಮವನ್ನು ಬೀರುತ್ತೆ. ಇದೆಲ್ಲ ನಮ್ಮ ಮೆಡಿಕಲ್ ಸೈನ್ಸಿಗೆ ಗೊತ್ತು, ಆದರೆ ನಾವು ಹೇಗೆ ಅದನ್ನು ಸರಿ ಮಾಡ್ಕೊಳ್ಳೋದು, ನಾನೇ ಅದನ್ನು ಹೇಗೆ ಸರಿ ಮಾಡ್ಕೊಳ್ಳೋದು, ಈ ವಿಧಾನಗಳನ್ನೆಲ್ಲ ಕಂಡಿಡ್ದಿದ್ದಾರೆ ನಮ್ಮ ಋಷಿಮುನಿಗಳು. 5,000 ವರ್ಷದ ಸಂಶೋಧನೆ. ಆಸನ ಮಾಡೋದಕ್ಕೆ ಮನಸ್ಸಿನ ವೇಗವನ್ನು ಕಡಿಮೆ ಮಾಡಿಕೊಂಡು ಮನಸ್ಸನ್ನು ಸ್ವಿಚ್ ಆನ್ ಆಗಿದೆ, ಆಂಗ್ಸೈಟಿ ಸಿಕ್ಕಾಕೊಂಬಿಟ್ಟಿದೆ, ವೇಗದಲ್ಲಿ ಸಿಕ್ಕಾಕೊಂಬಿಟ್ಟಿದೆ, ಅದನ್ನು ನಿಧಾನ ಮಾಡಿ ಮಾಡಿ ಮಾಡಿ ಮಾಡಿ ಮಾಡಿ ಸ್ವಿಚ್ ಆಫ್ ಮಾಡಿ ಮನಸ್ಸನ್ನು ನಿಶ್ಚಲಗೊಳಿಸೋದೇ ಯೋಗ. ಮನಃ ಪ್ರಶಮನ ಉಪಾಯ ಅಂದರು. ಒಂದು ಆಸನ ಕೂಡ ಅದಕ್ಕೆ ಇರೋದು, ಪ್ರಾಣಾಯಾಮ ಕೂಡ ಅದಕ್ಕೆ ಇರೋದು, ಧ್ಯಾನ ಕೂಡ ಅದಕ್ಕೆ ಇರೋದು. ಅದಕ್ಕೆ ಇವ್ರಿಗೇನು ಕಲಿಸ್ಕೊಟ್ವಿ, ನಿಂಗೆ ಪ್ರತಿ ಸಲ ಗಾಬರಿ ಆದಾಗಲೂ 3 ನಿಮಿಷ ಟೈಮ್ ತೊಗೊಂಬರಿ, ಬಾತ್ರೂಮ್ ಕೊಟ್ಟೋಗು, ಮೊದಲು ಮನಸ್ಸಿನ ಕಲ್ಮಶವನ್ನು ತೆಗೆದಾಕೋಕ್ಕೆ ಕ್ರಿಯೆ ಮಾಡು. ಕಲ್ಮಶ ಏನಪ್ಪ, ಅಯ್ಯೋ ಏನಾಗ್ಬಿಡುತ್ತೋ ಏನೋ ಏನಾಗ್ಬಿಡುತ್ತೋ ಏನೋ ಆಗ್ಬಿಡುತ್ತೋ ಏನೋ ಏನಾಗ್ಬಿಡುತ್ತೋ ಏನೋ ಅನ್ನೋ ಭಯ ಅಲ್ವಾ, ಆ ವೇಗನೇ ಕಲ್ಮಶ. ಅದಕ್ಕೆ ಫಸ್ಟ್ ಕ್ಲೀನ್ ಮಾಡೋಕ್ಕೆ 1 ನಿಮಿಷ ಕಪಾಲ್ ಭಾತಿ ಮಾಡು ಅಂತ ಫಾಸ್ಟಾಗಿ ಉಸಿರಾಡಿದಾಗ ಮೈಂಡ್ ಕ್ಲೀನ್ ಆಗ್ತಾ ಹೋಗುತ್ತೆ. ಕಪಾಲ ಭಾತಿ ಮನಸ್ಸನ್ನು ಶುದ್ಧಗೊಳಿಸುತ್ತೆ. ಸರಿಯಾಗಿ ಕಲ್ತ್ಕೊಂಡು ಮಾಡಿ, ನಿಮ್ಮಷ್ಟಿಗೆ ನೀವೇ ಮಾಡ್ಕೋಬೇಡಿ. ಅದಾದ ನಂತರ 1 ನಿಮಿಷ ನಾಡಿ ಶುದ್ಧಿ. ಈ ಕಡೆಯಲ್ಲಿ ಎಡಗಡೆ ಉಸಿರು ಬಿಡೋದು, ಎಡಗಡೆ ಉಸಿರು ತೊಗೊಳ್ಳೋದು, ಬಲಗಡೆ ಉಸಿರು ಬಿಡೋದು, ಬಲಗಡೆ ಉಸಿರು ತೊಗೊಳ್ಳೋದು, ನಾಡಿ ಶುದ್ಧಿ 1 ನಿಮಿಷ. ಅದಾದಮೇಲೆ 1 ನಿಮಿಷ ಭ್ರಾಮರಿ ಅಂತ ಇಡೀ ಶರೀರದಲ್ಲಿ ಆ ರೆಸೊನೆನ್ಸು ಹೇಗೆ ಕೆಲಸ ಮಾಡುತ್ತೆ ನೋಡ್ಕೊಳ್ಳಿ. ಆವಾಗೇನಾಗುತ್ತೆ, ಮನಸ್ಸೇನಾಯಿತು ನೋಡ್ಕೊಳ್ಳಿ, ಅಯ್ಯೋ ಏನಾಗ್ಬಿಡುತ್ತೋ ಏನಾಗ್ಬಿಡುತ್ತೋ ಏನಾಗ್ಬಿಡುತ್ತೋ ಏನಾಗ್ಬಿಡುತ್ತೋ ಅಂತಿದ್ದು ಮನಸ್ಸು, ಈಗ ಏನಪ್ಪ ಆಗ್ಬಿಡತ್ತೆ ಅಂತ ನಿಧಾನವಾಯಿತು. 3 ನಿಮಿಷದಲ್ಲಿ ಗಾಬರಿಯಿಂದ ಹೊರಗೆ ಬಂದು ನಮ್ಮ ಸಂಪೂರ್ಣ ಆರೋಗ್ಯದ ಒಂದು ಆನಂದ ಸ್ಥಾನದಲ್ಲಿ ನೆಲೆ ನಿಲ್ಲುವ ಒಂದು ಸಾಧನೆಯೇ ಈ ಒತ್ತಡರಹಿತ ಜೀವನದ ಒಂದು ಗುಟ್ಟು ಅನ್ನೋದನ್ನು ನಮ್ಮ ಋಷಿಮುನಿಗಳು ಕಲಿಸ್ಕೊಟ್ಟಿದ್ದಾರೆ.
1: ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಈ ಕಾರ್ಯಕ್ರಮದಲ್ಲಿ ಗಾಬರಿಗೆ ಮದ್ದು ಒತ್ತಡ ಜೀವನಕ್ಕೆ ಮಾರ್ಗ ಕುರಿತು ಡಾಕ್ಟರ್ ನಾಗರತ್ನ ಅವರಿಂದ ಮಾಹಿತಿ ಕೇಳಿದ್ರಿ. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ 6:50:45.
2: ತೋಟಗಾರಿಕೆ ಇಲಾಖೆಯ 2026-2027 ಸಾಲಿಗೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿ ತೋಟಗಾರಿಕೆ ಬೆಳೆಗಳಿಗೆ ಹನಿ ಇಲ್ಲವೇ ತುಂತುರು ನೀರಾವರಿ ಘಟಕ ಅಳವಡಿಸಿಕೊಂಡಲ್ಲಿ ಮೊದಲ 2 ಹೆಕ್ಟೇರ್ ಪ್ರದೇಶಕ್ಕೆ ಶೇಕಡ 90% ಸಹಾಯಧನವನ್ನು ಹಾಗೂ 2-5 ಹೆಕ್ಟೇರ್ಗೆ ಶೇಕಡ 45% ಸಹಾಯಧನವನ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಸಾಮಾನ್ಯ ವರ್ಗದ ಫಲಾನುಭವಿಗಳಿಗೆ ನೀಡಲಾಗುವುದು. ಅಲ್ಪಸಂಖ್ಯಾತ ವರ್ಗದ ರೈತರಿಗೆ ಶೇಕಡ 15% ಮೀಸಲಾತಿ ಇರುತ್ತದೆ. ಈ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಲು ಹತ್ತಿರದ ತೋಟಗಾರಿಕೆ ಇಲಾಖೆಯನ್ನ ಸಂಪರ್ಕಿಸಿ.
3: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
4: ಆಕಾಶವಾಣಿ ಭಾರತೀಯರು ನಂಬಿಕೆ ಇಡುವ ಸುದ್ದಿ ಮಾಧ್ಯಮವಾಗಿದೆ. ದಿನದ 4 ಬಾರಿ ಶುದ್ಧ ಹಾಗೂ ನಿಖರ ಸುದ್ದಿಗಳನ್ನು ವಿವಿಧ ಭಾಷೆಗಳಲ್ಲಿ ಪ್ರಸಾರ ಮಾಡಲಾಗುತ್ತೆ. ಯಾವುದೇ ವದಂತಿಗಳಿಗೆ ಅವಕಾಶವಿಲ್ಲದೆ ಸರ್ಕಾರದ ದೃಷ್ಟಿಕೋನದಿಂದ ಮಾಹಿತಿ ನೀಡುವಲ್ಲಿ ಇದು ಮುಂಚೂಣಿಯಲ್ಲಿದೆ. ಪ್ರದೇಶ ಸಮಾಚಾರ, ರಾಷ್ಟ್ರೀಯ ವಾರ್ತೆ ಇವು ಉದಾಹರಣೆಗಳು. ತುರ್ತು ಪರಿಸ್ಥಿತಿಗಳಲ್ಲಿ ಜನತೆಗೆ ಸರಿಯಾದ ಮಾರ್ಗದರ್ಶನ ನೀಡಲು ಇದು ಅತ್ಯಂತ ಉಪಯುಕ್ತವಾಗಿದೆ.
5: ಎಲ್ಲರಿಗೂ ನಮಸ್ಕಾರ. ನಾನು ಸಂತೋಷ್ MS, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶಿವಮೊಗ್ಗ ಮಾತನಾಡ್ತಾ ಇರೋದು. ದಿನಾಂಕ 11 ಜುಲೈ 2026 ಶಿವಮೊಗ್ಗ ಜಿಲ್ಲಾ

0: ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ತನ್ನು ಆಯೋಜಿಸಲಾಗಿದೆ. ನಾನು ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬಾಕಿ ಇರುವ ಎಲ್ಲ ಪಕ್ಷಿಯರಲ್ಲಿ ಮನವಿ ಮಾಡ್ತಿರೋದು, ತಮ್ಮ ಪ್ರಕರಣ ರಾಜಿಗೆ ಯೋಗ್ಯವಾದಲ್ಲಿ ತಾವು ತಮ್ಮ ವಕೀಲರ ಮೂಲಕ ಗೌರವಾನ್ವಿತ ನ್ಯಾಯಾಲಯಕ್ಕೆ ಮನವಿಯನ್ನು ಮಾಡಿಕೊಂಡು ತಮ್ಮ ಒಂದು ಪ್ರಕರಣ ರಾಜಸಂಧಾನಕ್ಕೆ ಈ ಒಂದು ಸುವರ್ಣ ಅವಕಾಶವನ್ನ ಸದ್ಬಳಕೆ ಮಾಡಿಕೊಂಡು ಶಾಂತಿಯನ್ನ ತ್ವರಿತಗತಿಯಲ್ಲಿ ಮತ್ತು ಯಾವುದೇ ಖರ್ಚಿಲ್ಲದೆ ಪಡ್ಕೊಳ್ಳಿ ಅಂತ ಹೇಳಿ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ಧನ್ಯವಾದಗಳು.
1: ಸುದ್ದಿ ಮಿಂಚು. ಭದ್ರಾ ಜಲಾಶಯದ ಅಚ್ಚುಕಟ್ಟುದಾರರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಭದ್ರಾ ಅಣೆಕಟ್ಟು ವ್ಯಾಪ್ತಿಯಲ್ಲಿ ಪ್ರಸ್ತುತ ಮಳೆ ಕೊರತೆಯಿಂದಾಗಿ ಭದ್ರಾ ಜಲಾಶಯದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಸಂಗ್ರಹವಾಗಿರುವುದಿಲ್ಲ. ಆದ ಕಾರಣ ಮುಂಗಾರು ಹಂಗಾಮಿನ ಬೆಳೆಗಳಿಗೆ ಬಲದಂಡೆ ಮತ್ತು ಎಡದಂಡೆ ನಾಲೆಯಲ್ಲಿ ನೀರು ಹರಿಸಲು ಸಾಧ್ಯವಾಗುವುದಿಲ್ಲವೆಂದು ಮತ್ತು ಜಲಾಶಯದಲ್ಲಿ ಸಂಗ್ರಹವಾಗಿರುವ ನೀರನ್ನು ಕುಡಿಯಲು ಮಾತ್ರ ಬಳಸಲು ಸರ್ಕಾರದ ಆದೇಶವಾಗಿರುವ ಹಿನ್ನೆಲೆಯಲ್ಲಿ ಅಚ್ಚುಕಟ್ಟು ಭಾಗದ ಎಲ್ಲ ರೈತರು ಇಲಾಖೆಯೊಂದಿಗೆ ಸಹಕರಿಸಬೇಕಾಗಿ ಈ ಮೂಲಕ ಕೋರಲಾಗಿದೆ. ಮುಂಬರುವ ದಿನಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆಯಾಗಿ ಜಲಾಶಯ ಭರ್ತಿಯಾದಲ್ಲಿ ನೀರಾವರಿ ಸಲಹಾ ಸಮಿತಿ ಸಭೆಯು ಆಯೋಜಿಸಿ ಬೆಳೆಗಳಿಗೆ ನೀರು ಹರಿಸುವ ಕುರಿತು ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಭದ್ರಾ ಯೋಜನಾ ನೀರಾವರಿ ಸಲಹಾ ಸಮಿತಿ ಸದಸ್ಯರು ಕಾರ್ಯದರ್ಶಿಗಳು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ತುಂಗಾ ಮೇಲ್ದಂಡೆ, ಮುಖ್ಯ ಕಾಲುವೆ ಹಾಗೂ ಅಣೆಕಟ್ಟು ಕಾಲುವೆಗಳಿಗೆ ಕುಡಿಯುವ ನೀರಿನ ಬಿಡುಗಡೆ ಬಗ್ಗೆ ಶಿವಮೊಗ್ಗ ಜಿಲ್ಲೆಯ ಗಾಜ್ನೂರು ಜಲಾಶಯದಲ್ಲಿ ಪ್ರಸ್ತುತ ಎಫ್ಆರ್ಲೆಟ್ ಮಟ್ಟದಲ್ಲಿ ನೀರು ಸಂಗ್ರಹವಾಗಿದ್ದು ಹೆಚ್ಚುವರಿ ನೀರು ನದಿಗೆ ಹರಿಸಲಾಗುತ್ತಿದೆ. ಅದೇ ರೀತಿ ತುಂಗಾ ಮೇಲ್ದಂಡೆ ಯೋಜನೆ ಮುಖ್ಯ ಕಾಲುವೆಯಲ್ಲಿ ಹಾಗೂ ತುಂಗಾ ಅಣೆಕಟ್ಟು ಕಾಲುವೆಗಳಲ್ಲಿ ಜನ ಹಾಗೂ ಜಾನುವಾರುಗಳು ಕುಡಿಯುವ ನೀರಿಗಾಗಿ ಮಾತ್ರ ಸೀಮಿತವಾಗಿ ನೀರನ್ನು ಹರಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಕರ್ನಾಟಕ ನೀರಾವರಿ ನಿಗಮ ನಿಯಮಿತಿ ತುಂಗಾ ಮೇಲ್ದಂಡೆ ಯೋಜನೆ ವಿಭಾಗದ ಕಾರ್ಯಪಾಲಕ ಅಭಿಯಂತರರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ನಗರದ ಕೆಇಬಿ ವೃತ್ತದ ಹತ್ತಿರ ಸ್ಪಿನ್ ಪೋಲ್ ಶಿಫ್ಟಿಂಗ್ ಕಾಮಗಾರಿ ಹಮ್ಮಿಕೊಂಡಿರುವುದರಿಂದ ಜುಲೈ 5ರ ಭಾನುವಾರದಂದು ಶಿವಮೊಗ್ಗದ ನಗರದ ಈಗ ಹೇಳುವ ಕೆಲವು ಪ್ರದೇಶಗಳಲ್ಲಿ ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಲಿದ್ದು ಕೆಇಬಿ ಸರ್ಕಲ್, ಬಾಪೂಜಿ ನಗರ, ರೈಲ್ವೆ ಸ್ಟೇಷನ್ ರಸ್ತೆ, ಇತರೆ ಸುತ್ತಮುತ್ತ ಪ್ರದೇಶಗಳಲ್ಲಿ ಈ ಅವಧಿಯಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದ್ದು ಮೆಸ್ಕಾಂ ತನ್ನ ಪ್ರಕಟಣೆಯಲ್ಲಿ ತಿಳಿಸಿರುತ್ತದೆ. ಇದು ಆಕಾಶವಾಣಿ ಭದ್ರಾವತಿ. ಸಮಯ 6:55. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ವಾಣಿಜ್ಯ
1: ಕಷ್ಟದೊಳನ್ನವ ದುಡಿವ ನೆಟ್ಟಾಗಿ ಸೃಷ್ಟಿ ನಿಯಮದೊಳಗವನಿ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ.
2: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು. ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
3: ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
2: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ. ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ಪರಂಪರೆಯನ್ನು ಪಸರಿಸುವ
1: ಐತಿಹಾಸಿಕ ಸ್ಥಳಗಳ ಪರಿಚಯ
0: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ ನಮ್ಮ ಆಹಾರದ ಒಂದಂಶ ನಮ್ಮ ಸಮಯದ ಒಂದಂಶ ನಮ್ಮ ಆದಾಯದ ಒಂದಂಶ ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ ಆಗ ನಮ್ಮ ಬದುಕು ಪಾವನವಾಗುವುದು ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಧಾರವಾಡ, ಹಾವೇರಿ ಹಾಗೂ ಬೆಳಗಾವಿ ಜಿಲ್ಲೆಗಳ ಪ್ರಕೃತಿ ವಿಕೋಪ ನಿರ್ವಹಣೆ ವರದಿ ಶೀಘ್ರ ಸಲ್ಲಿಕೆ. ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಫೌಂಡೇಶನ್ನಿಂದ ವಿಜಯಪುರ ಜಿಲ್ಲೆ ಕೋಟ್ಯಾಳ ಗ್ರಾಮದ ಸರ್ಕಾರಿ ಶಾಲೆ ನವೀಕರಣ. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗಾಗಿ ಕಳೆದ 6 ವರ್ಷಗಳಲ್ಲಿ 24,000 ಕೋಟಿ ರೂಪಾಯಿ ವೆಚ್ಚ. ಶಾಂತಿಯುತ ವಿಶ್ವಕ್ಕಾಗಿ ಸಹಕಾರಿ ಸಂಸ್ಥೆಗಳು ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಸಹಕಾರಿ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಧಾರವಾಡ, ಹಾವೇರಿ ಹಾಗೂ ಬೆಳಗಾವಿ ಜಿಲ್ಲೆಗಳಲ್ಲಿ ಪ್ರಕೃತಿ ವಿಕೋಪ ನಿರ್ವಹಣಾ ಪ್ರಗತಿ ಪರಿಶೀಲನೆ ನಡೆಸಲಾಗಿದ್ದು ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದು ಧಾರವಾಡ ಹಾಗೂ ಹಾವೇರಿ ಜಿಲ್ಲೆಗಳ ಬರ ಮತ್ತು ನೆರೆ ನಿರ್ವಹಣೆ ತಾತ್ಕಾಲಿಕ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಪ್ರಕೃತಿ ವಿಕೋಪ ನಿರ್ವಹಣೆ ಕಾರ್ಯ ಪರಿಶೀಲಿಸಿ ಮಾತನಾಡಿದರು. ಮುಂಗಾರು ಮಳೆ ಕೊರತೆಯಿಂದ ರಾಜ್ಯದ ಪ್ರಮುಖ ಜಲಾಶಯಗಳಲ್ಲಿ ನೀರಿನ ಸಂಗ್ರಹ ಮಟ್ಟ ಕುಸಿದಿದೆ. ಹಿತಮಿತವಾಗಿ ನೀರನ್ನು ಬಳಸಬೇಕಿದೆ. ಮುಂಬರುವ 2 ತಿಂಗಳಿಗೆ ಸಾಕಾಗುವಷ್ಟು ಡೆಡ್ ಸ್ಟೋರೇಜ್ ಇದೆ ಎಂದರು. ರಾಜ್ಯದ ಬರ ಪರಿಸ್ಥಿತಿ ನಿರ್ವಹಣೆ ಹಾಗೂ ಬೆಳೆಹಾನಿ ಪರಿಹಾರಕ್ಕಾಗಿ 10,000 ಕೋಟಿ ರೂಪಾಯಿ ಮೀಸಲಿಡುವಂತೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ವಿಶೇಷ ಕಾರ್ಯಪಡೆ ರಚನೆ, ಜಾನುವಾರು ರಕ್ಷಣೆಗೆ ಗೋಶಾಲೆ ಸ್ಥಾಪಿಸಬೇಕು ಎಂದರು. ಮಳೆಯ ಅಭಾವದ ಕುರಿತು ಚರ್ಚಿಸಲು ವಿಧಾನಮಂಡಲ ಅಧಿವೇಶನ ಕರೆಯುವಂತೆ ಅವರು ಒತ್ತಾಯಿಸಿದರು. ಕೃಷಿ ವಿದ್ಯುತ್ ಸಹಾಯಧನ 22,000 ಕೋಟಿ ರೂಪಾಯಿ ವರ್ಷವೊಂದಕ್ಕೆ ರಾಜ್ಯ ಸರ್ಕಾರ ನೀಡುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಅವರು ಇಂಧನ ಇಲಾಖೆ ಅಧಿಕಾರಿಗಳ ಸಭೆ ನಡೆಸಿದರು. ಫೀಡರ್ ಸೋಲಾರೈಸೇಷನ್, ಇಂಧನ ದಕ್ಷ ಪಂಪ್ಸೆಟ್ಗಳ ಬಳಕೆ ಹಾಗೂ ವಿದ್ಯುತ್ ಬೇಡಿಕೆ ನಿರ್ವಹಣೆ ಕಾರ್ಯಕ್ರಮಗಳನ್ನು ವೇಗಗೊಳಿಸಬೇಕು ಎಂದು ಅಧಿಕಾರಿಗಳಿಗೆ ಅವರು ಸೂಚಿಸಿದರು. 2035ಕ್ಕೆ ಗರಿಷ್ಠ ವಿದ್ಯುತ್ ಬೇಡಿಕೆ 38 ಗಿಗಾವ್ಯಾಟ್ ತಲುಪುವ ನಿರೀಕ್ಷೆ ಇದೆ. ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸುವ ನಿಟ್ಟನಲ್ಲಿ ಯೋಜನೆ ಹಾಗೂ ಹಣಕಾಸು ನಕ್ಷೆ ರೂಪಿಸುವಂತೆ ಆದೇಶಿಸಿದರು. ಕಲ್ಯಾಣ ಕರ್ನಾಟಕ

0: ಪ್ರದೇಶಾಭಿವೃದ್ಧಿ ಮಂಡಳಿ ಕಳೆದ 6 ವರ್ಷಗಳಲ್ಲಿ 24,000 ಕೋಟಿ ರೂಪಾಯಿ ಅಭಿವೃದ್ಧಿಗಾಗಿ ಬಳಸಿಕೊಂಡಿದೆ ಎಂದು ಮಂಡಳಿ ಕಾರ್ಯದರ್ಶಿ ನಲಿನ್ ಅತುಲ್ ತಿಳಿಸಿದ್ದಾರೆ. ಕಲಬುರಗಿಯ ನಾಗನಹಳ್ಳಿಯಲ್ಲಿ ಅಭಿಯಂತರಿಗಾಗಿ 2 ದಿನಗಳ ತಾಂತ್ರಿಕ ತರಬೇತಿ ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಕೈಗಾರಿಕಾ ನೀತಿ ಅನುಮೋದಿತವಾಗಿದೆ. ಕಳೆದ 3 ವರ್ಷಗಳಲ್ಲಿ ಕಲ್ಯಾಣ ಕರ್ನಾಟಕದ ಮೂಲಸೌಕರ್ಯ ಅಭಿವೃದ್ಧಿಗೆ 5,000 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ ಎಂದರು. ರಾಜ್ಯದ ನಗರ ಸ್ಥಳೀಯ ಸ್ವಯಂ ಆಡಳಿತ ಸಂಸ್ಥೆಗಳ ಚುನಾವಣೆಯನ್ನು ಆಗಸ್ಟ್ ತಿಂಗಳ ಒಳಗೆ ನಡೆಸುವಂತೆ ಸರ್ವೋಚ್ಚ ನ್ಯಾಯಾಲಯ ಆದೇಶಿಸಿದೆ. ಸರ್ಕಾರ ಆದೇಶವನ್ನು ಪಾಲಿಸಲಿದೆ ಎಂದು ನಗರಾಭಿವೃದ್ಧಿ ಖಾತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ದಾವಣಗೆರೆಯಲ್ಲಿ ತಿಳಿಸಿದ್ದಾರೆ. ವಿಜಯಪುರ ಜಿಲ್ಲೆ ತಿಕೋಟಾ ತಾಲೂಕು ಕೋಟ್ಯಾಳ ಗ್ರಾಮದ ಸರ್ಕಾರಿ ಶಾಲೆಯ ನೂತನ ಕಟ್ಟಡವನ್ನು ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಫೌಂಡೇಶನ್ನಿನ ಸಾಮಾಜಿಕ ಹೊಣೆಗಾರಿಕೆ ನಿಧಿಯಡಿ 3,25,00,000 ರೂಪಾಯಿ ವೆಚ್ಚದಲ್ಲಿ ಆಧುನೀಕರಿಸಲಾಗಿದೆ ಎಂದು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ನಾವೀನ್ಯತೆ ಹಾಗೂ ಚಟುವಟಿಕೆ ಆಧಾರಿತ ಕಲಿಕೆ ಪ್ರೋತ್ಸಾಹಿಸುವ ಸ್ಟೇಮ್ ಲ್ಯಾಬ್ ನಲಿಕಲಿ ಕೊಠಡಿಗಳನ್ನು ವಿಶೇಷವಾಗಿ ರೂಪಿಸಲಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದ್ದಾರೆ. 10ನೇ ಮೈಸೂರು ಸಾಹಿತ್ಯ ಸಂಭ್ರಮ ಇಂದಿನಿಂದ 2 ದಿನಗಳ ಕಾಲ ನಡೆಯಲಿದೆ. ಮೈಸೂರು ಲಿಟರರಿ ಫೋರಂ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಮೈಸೂರು ಬುಕ್ ಕ್ಲಬ್ಸ್ ಚಾರಿಟೇಬಲ್ ಟ್ರಸ್ಟ್ ಮೈಸೂರು ಸಾಹಿತ್ಯ ಸಂಭ್ರಮವನ್ನು ಆಯೋಜಿಸಿದ್ದು ಇಂದು ಬೆಳಗ್ಗೆ 10 ಗಂಟೆಗೆ ರಾಜಮಾತೆ ಪ್ರಮೋದಾದೇವಿ ಒಡೆಯರ್ ಉದ್ಘಾಟಿಸಲಿದ್ದಾರೆ. ಮೈಸೂರು ಸಾಹಿತ್ಯ ಸಂಭ್ರಮದ ನಿರ್ದೇಶಕಿ ಶುಭಾ ಸಂಜಯ್ ಅರಸ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ನಾವು ಮೈಸೂರಿನಲ್ಲಿ ಇಂದು ಶನಿವಾರ ಮತ್ತು ನಾಳೆ ಭಾನುವಾರ ಮೈಸೂರು ಸಾಹಿತ್ಯ ಸಂಭ್ರಮ ಮೈಸೂರು ಲಿಟರೇಚರ್ ಫೆಸ್ಟಿವಲ್ ನ ನಡೆಸ್ತಾ ಇದ್ದೀವಿ. ಭಾನುವಾರ ಸಾಯಂಕಾಲ 6:30 ತನಕ ಸತತವಾಗಿ ನಡೆಯುವ ಈ ಕಾರ್ಯಕ್ರಮಗಳಲ್ಲಿ ಹಲವಾರು ಗೋಷ್ಠಿಗಳು ಪ್ಯಾನೆಲ್ ಡಿಸ್ಕಷನ್ಗಳು ನಡೀತಾ ಇರುತ್ತೆ. ದಶಕದ ಸಂಭ್ರಮಕ್ಕೆ ಬರಹದ ಬಾಗಿನ ಅಂತ ನಮ್ಮದೇ ಆದ ಒಂದು ವೈವಿಧ್ಯಮಯವಾದ ಪುಸ್ತಕದ ಬಿಡುಗಡೆ ಜೊತೆಗೆ ಹಲವಾರು ಪುಸ್ತಕಗಳ ಬಿಡುಗಡೆಯನ್ನ ಸಂಸದರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ನಡೆಸಿಕೊಡ್ತಾರೆ. ಜೊತೆಗೆ ಸಂಸದರಾದ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು ನಮ್ಮ ಜೊತೆ ಇರ್ತಾರೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಶಾಂತಿಯುತ ವಿಶ್ವಕ್ಕಾಗಿ ಸಹಕಾರಿ ಸಂಸ್ಥೆಗಳು ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಸಹಕಾರಿ ದಿನಾಚರಣೆ. ಸುಸ್ಥಿರ ಅಭಿವೃದ್ಧಿಗೆ ಸಹಕಾರಿ ಕ್ಷೇತ್ರದ ಕೊಡುಗೆ ಸ್ಮರಿಸುವ ಹಾಗೂ ಸಹಕಾರಿ ಚಳವಳಿ ಬಲಪಡಿಸಲು ವಿಶ್ವಸಂಸ್ಥೆ ಈ ದಿನಾಚರಣೆ ಘೋಷಿಸಿದೆ. ಸಹಕಾರ ಸಂಘಗಳ ನಿವೃತ್ತ ಅಪರ ನಿಬಂಧಕಿ ಡಾ ಹನುಮಾಕ್ಷಿ ಗೋಗಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
5: ಜುಲೈ ಮೊದಲನೆಯ ಶನಿವಾರ ವಿಶ್ವಾದ್ಯಂತ ಸಹಕಾರ ಕ್ಷೇತ್ರದ ಸಾಧನೆಗಳನ್ನು ಸ್ಮರಿಸಲಾಗುತ್ತದೆ. ಈ ವರ್ಷ ಕೋಆಪರೇಟಿವ್ಸ್ ಫಾರ್ ಅ ಪೀಸ್ಫುಲ್ ವರ್ಲ್ಡ್ ಎಂಬ ಘೋಷವಾಕ್ಯದಡಿ ಸಹಕಾರ ಕ್ಷೇತ್ರ ಸಾಮಾಜಿಕ ಸಾಮರಸ್ಯ, ಆರ್ಥಿಕ ಸಹಭಾಗಿತ್ವ ಮತ್ತು ಪ್ರಜಾಸತ್ತಾತ್ಮಕ ಮೌಲ್ಯಗಳ ಅನುಸರಣೆಯ ಸೇತುವೆಯಾಗಿ ಪ್ರಸಕ್ತ ಇಸ್ರೇಲ್ ಅಮೆರಿಕ ಇರಾಕ್ ಯುದ್ಧದಿಂದಾಗಿ ಉದ್ಭವಿಸಿದ ಸಾಮಾಜಿಕ ವಿಪ್ಲವ ಮತ್ತು ಆರ್ಥಿಕ ಹಿನ್ನಡೆಯನ್ನು ಸಮತೂಗಿಸುವ ಆಶಾಕಿರಣವಾಗಲಿ. ಈ ಹಿಂದೆಯೂ ಜಾಗತಿಕ ಆರ್ಥಿಕ ಹಿನ್ನಡೆಯ ಸಂದರ್ಭದಲ್ಲಿ ಸಹಕಾರ ಸಂಘಗಳು ತಮ್ಮ ಆರ್ಥಿಕ ಸಬಲತೆ ಮತ್ತು ಸದೃಢತೆಯನ್ನು ಕಾಯ್ದುಕೊಂಡು ಸದಸ್ಯರ ಸರ್ವಾಂಗೀಣ ಅಭಿವೃದ್ಧಿಗೆ ಕೊಡುಗೆ ನೀಡಿದ್ದನ್ನ ಸ್ಮರಿಸಲೇಬೇಕು. ದೀನರು, ದುರ್ಬಲರು ಮತ್ತು ಮಹಿಳೆಯರ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಅದು ಯಶಸ್ಸನ್ನ ಕಾಣಲೇಬೇಕಿದೆ.
0: ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಸರಾಸರಿ 25 ಹೊಸ HIV ಸೋಂಕಿತರು ಪ್ರತಿ ತಿಂಗಳು ಪತ್ತೆಯಾಗುತ್ತಿದ್ದಾರೆ. ವಿಶೇಷ ಜನಜಾಗೃತಿ ಜಾಥಾ ಹಾಗೂ ಅರಿವು ಕಾರ್ಯಕ್ರಮ ಆಯೋಜಿಸಲಾಗುತ್ತಿದೆ ಎಂದು ಜಿಲ್ಲಾ ಏಡ್ಸ್ ನಿಯಂತ್ರಣಾಧಿಕಾರಿ ಡಾ ಸಿಒ ಸುಧಾ ತಿಳಿಸಿದ್ದಾರೆ. ಕ್ಷಯರೋಗ ನಿಯಂತ್ರಣ ಕೇಂದ್ರದಲ್ಲಿ HIV ಹಾಗೂ ಏಡ್ಸ್ ನಿಯಂತ್ರಣ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರು ಈ ಮಾಹಿತಿ ನೀಡಿದರು. ಕೆಎಸ್ಆಪ್ಸ್ ಉಪನಿರ್ದೇಶ

0: ದೇಶಕೈ ಡಾಕ್ಟರ್ ಗೀತಾ ಮಕ್ಕಣ್ಣವರ್ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, 2030 ವೇಳೆಗೆ ಎಚ್ಐವಿ ಮುಕ್ತ ಸಮಾಜ ನಿರ್ಮಾಣಕ್ಕೆ ಜನಸಹಕಾರ ಅಗತ್ಯ ಎಂದರು. ಇಂದು ಸ್ವಾಮಿ ವಿವೇಕಾನಂದರ ಪುಣ್ಯತಿಥಿ. ಜುಲೈ 4, 1902 ಪಶ್ಚಿಮ ಬಂಗಾಳದ ಬೇಲೂರು ಮಠದಲ್ಲಿ ಅವರು ತಮ್ಮ 39ನೇ ವಯಸ್ಸಿನಲ್ಲಿ ನಿಧನರಾದರು. 1893 ಚಿಕಾಗೋದಲ್ಲಿ ನಡೆದ ಧರ್ಮ ಸಂಸತ್ತಿನಲ್ಲಿ ಅವರು ಮಾಡಿದ ಐತಿಹಾಸಿಕ ಭಾಷಣ ಆಧ್ಯಾತ್ಮ, ಯುವಜನ ಸಬಲೀಕರಣ ಹಾಗೂ ರಾಷ್ಟೀಯ ಮೌಲ್ಯಗಳ ಮೂಲಕ ಅವರ ವ್ಯಕ್ತಿತ್ವವನ್ನು ಸ್ಮರಣೀಯವಾಗಿಸಿವೆ. ಭಾರತದ ಹೆಮ್ಮೆಯ ತ್ರಿವರ್ಣ ಧ್ವಜ ವಿನ್ಯಾಸಕ ಹಾಗೂ ಸ್ವಾತಂತ್ರ್ಯ ಸೇನಾನಿ ಪಿಂಗಳಿ ವೆಂಕಯ್ಯ ಅವರ ಪುಣ್ಯತಿಥಿ ಇಂದು. 1963 ಜುಲೈ 4 ಅವರು ನಿಧನರಾದರು. ಅವರ ಕೊಡುಗೆಗಳನ್ನು ಸ್ಮರಿಸಿ ಶ್ರದ್ದಾಸುಮನ ಅರ್ಪಿಸಲಾಗುತ್ತಿದೆ. ಧಾರವಾಡ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಯೋಜನೆಯ ತರಬೇತಿ ಕಾರ್ಯಾಗಾರಕ್ಕೆ ಜಿಲ್ಲಾ ಪಂಚಾಯಿತಿ ಸಿಇಒ ಭುವನೇಶ್ ಪಾಟೀಲ್ ಚಾಲನೆ ನೀಡಿದರು. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಕಳೆದ 2002ರವರೆಗೆ 7 ಬಾರಿ ನಡೆದಿದೆ. 5 ವರ್ಷಗಳಿಗೊಮ್ಮೆ ನಡೆಯಬೇಕಾದ ಎಸ್ಐಆರ್ ಪ್ರಕ್ರಿಯೆ ಈಗ ದೇಶಾದ್ಯಂತ ಆಯೋಜನೆಯಾಗಿದೆ ಎಂದು ಗದಗ್ ಹಾವೇರಿ ಲೋಕಸಭಾ ಕ್ಷೇತ್ರದ ಸಂಸದ ಬಸವರಾಜ ಬೊಮ್ಮಾಯಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಕಾನೂನುಬದ್ದ ಹಾಗೂ ಸಂವಿಧಾನಬದ್ದ ಪ್ರಕ್ರಿಯೆಯಾಗಿದ್ದು ಜನ ಸಹಕರಿಸುವಂತೆ ಕೋರಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಹಾವೇರಿ ಜಿಲ್ಲೆಯ 8 ತಾಲೂಕುಗಳಲ್ಲಿ 7ನೇ ತಾರೀಖಿನಿಂದ 6 ಶಾಸಕರು ಜೊತೆಗೂಡಿ ವೈಯಕ್ತಿಕ ಖರ್ಚಿನಲ್ಲಿ ಮೋಡ ಬಿತ್ತನೆ ಕೈಗೊಳ್ಳಲಿದ್ದಾರೆ ಎಂದು ರಾಣಿಬೆನ್ನೂರು ಶಾಸಕ ಪ್ರಕಾಶ್ ಗೋಳಿವಾಡ ತಿಳಿಸಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ಜನಜಾಗೃತಿ ಸೈಕಲ್ ಜಾಥಾಕ್ಕೆ ಬಾಗಲಕೋಟೆಯಲ್ಲಿ ರಾಜ್ಯ ಸ್ವೀಪ್ ನೋಡಲ್ ಅಧಿಕಾರಿ ಪಿಎಸ್ ವಸ್ತ್ರದ್ ಚಾಲನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಧಾರವಾಡ, ಹಾವೇರಿ ಹಾಗೂ ಬೆಳಗಾವಿ ಜಿಲ್ಲೆಗಳ ಪ್ರಕೃತಿ ವಿಕೋಪ ನಿರ್ವಹಣೆ ವರದಿ ಶೀಘ್ರ ಸಲ್ಲಿಕೆ. ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಫೌಂಡೇಶನ್ನಿಂದ ವಿಜಯಪುರ ಜಿಲ್ಲೆ ಕೋಟ್ಯಾಳ ಗ್ರಾಮದ ಸರ್ಕಾರಿ ಶಾಲೆ ನವೀಕರಣ. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗಾಗಿ ಕಳೆದ 6 ವರ್ಷಗಳಲ್ಲಿ 24,000 ಕೋಟಿ ರೂಪಾಯಿ ವೆಚ್ಚ. ಶಾಂತಿಯುತ ವಿಶ್ವಕ್ಕಾಗಿ ಸಹಕಾರಿ ಸಂಸ್ಥೆಗಳು ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಸಹಕಾರಿ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ರೆ ಎಫ್ಎಂ 103.5 MHz ಹಾಗೂ 101.4 MHz ಮತ್ತು ಮೀಡಿಯಂ 675 KHz ನಿಲಯದಿಂದ ಪ್ರಸಾರವಾಗ್ತಿರುವ ಕಾರ್ಯಕ್ರಮಗಳನ್ನು. ಸ್ಟುಡಿಯೋ ಸಮಯ 7:16:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಮಾಗಿಲೋಳು ಕೈ ಮುಗಿದು ಒಳಗೆ ಮಾಯಾತ್ರಿಕನೆ.
3: ದಾವಣಗೆರೆ
4: ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತಪಡಿಸುತ್ತಾರೆ ಎಂಎನ್ ಸುಂದರ್ರಾಜ್.
5: ನಮಸ್ಕಾರ. ಇವತ್ತು ದಾವಣಗೆರೆ ಜಿಲ್ಲೆಯ ಕೆಲವು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಮತ್ತು ನೋಡಲೇಬೇಕಾಗಿರ್ತಕ್ಕಂಥ ಸ್ಥಳಗಳ ಬಗ್ಗೆ ಇವತ್ತು ಪರಿಚಯ ಮಾಡಿಕೊಳ್ಳೋಣ. ಮೊದಲನೇದಾಗಿ ಐತಿಹಾಸಿಕ ಸ್ಥಳ ಇದೆ. ಈ ಚನ್ನಗಿರಿ ಅಂದ ತಕ್ಷಣ ನಮಗೆ ಚನ್ನಗಿರಿ ಕೋಟೆ ನೆನಪಾಗುತ್ತೆ. ಆ ಚನ್ನಗಿರಿ ಕೋಟೆ ಆಗಿನ ಕಾಲದಲ್ಲಿ ಬಹಳ ಅತ್ಯಂತ ಶ್ರೀಮಂತ ಮತ್ತು ಭವ್ಯವಾಗಿರ್ತಕ್ಕಂಥ ಕೋಟೆಯಾಗಿತ್ತು. ಆ ಕೋಟೆನ 17ನೇ ಶತಮಾನದಲ್ಲಿ ಕೆಳದಿ ನಾಯಕರ ಆಳ್ವಿಕೆಯಲ್ಲಿ ಇಲ್ಲಿ ಎತ್ತರವಾಗಿರ್ತಕ್ಕಂಥ ಸ್ಥಳದಲ್ಲಿ ಕಟ್ಟಿಸಿದರು. ಚನ್ನ ಅಂದರೆ ಸುಂದರವಾಗಿರ್ತಕ್ಕಂಥದ್ದು ಅಂತ. ಗಿರಿ ಅಂದರೆ ಬೆಟ್ಟ, ಸುಂದರವಾದ ಬೆಟ್ಟ ಅನ್ನೋದಕ್ಕೆ ಅದಕ್ಕೆ ಚನ್ನಗಿರಿ ಅಂತ ಹೆಸರು ಬಂತದ್ದು. ಇದನ್ನು ಯಾಕೆ ಕಟ್ಟಿಸಿದ್ರು ಅಂತಂದರೆ, ಕೆಳದಿ ಅರಸರು ತಮ್ಮ ಗಡಿ ಭಾಗದಲ್ಲಿ ಶತ್ರುಗಳ ಮೇಲೆ ನಿಗಾ ಇಡೋದಕ್ಕೆ ಒಂದು ಉತ್ತಮ ರಕ್ಷಣಾ ಕೇಂದ್ರ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಕೋಟೆಯನ್ನು ಸಂಪೂರ್ಣವಾಗಿ ಕಲ್ಲಿನಿಂದಲೇ ನಿರ್ಮಿಸಿದ್ದಾರೆ. ಅದರ ಗೋಡೆಗಳು ಮತ್ತು ಅಡಿಪಾಯ ಇಂದಿಗೂ ಸಹ ಅದರ ವೈಭವವನ್ನು ಸಾರದನ್ನು ನಾವು ನೋಡಬಹುದು. ಆ ನಂತರದಲ್ಲಿ ಇದು ಹೈದರಾಲಿ, ಟಿಪ್ಪು ಸುಲ್ತಾನ್ ಮತ್ತು ಮೈಸೂರು ಒಡೆಯರ ಆಳ್ವಿಕೆಗೆ ಸೇರಿತು. ಈಗಿನ ಕಾಲದ ರಕ್ಷಣಾ ವಾಸ್ತುಶಿಲ್ಪದ ಮಾದರಿಯನ್ನು ನಾವಿಲ್ಲಿ ಕಾಣಬಹುದು. ಇಂಥ ಒಂದು ಭವ್ಯವಾದ ಚನ್ನಗಿರಿ ತಾಲೂಕಿನಲ್ಲಿ ಒಂದು ಸಣ್ಣ ಹಳ್ಳಿ ಇದೆ, ಅದರ ಹೆಸರು ಹೊದಿಗೆರೆ ಅಂತ. ಅಲ್ಲಿ ಶಹಜಿ ರಾಜ ಭೋಸ್ಲೆ ಒಂದು ಸರಿ ಬಂದಿದ್ದ. ಯಾರು ಶಹಜಿ ರಾಜೇ ಭೋಸ್ಲೆ ಅಂದರೆ, ಛತ್ರಪತಿ ಶಿವಾಜಿ ಮಹಾರಾಜರ ತಂದೆ. ಅವರು ದೂರದ

ಆ ರಾಷ್ಟ್ರದಿಂದ ಇಲ್ಲಿಗೆ ತಮ್ಮ ಸೈನ್ಯ ಸಮೇತವಾಗಿ ಬಂದಿದ್ರು. ಆವಾಗ ಅವರು ಬಿಜಾಪುರ ಸುಲ್ತಾನನ ಆಸ್ಥಾನದಲ್ಲಿ ಒಬ್ಬ ಸೈನ್ಯಾಧಿಕಾರಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ರು. ಆಗ ಸುಲ್ತಾನನ ಪರವಾಗಿ ದಕ್ಷಿಣದ ಮೇಲೆ ದಂಡಯಾತ್ರೆಯನ್ನು ಕೈಗೊಂಡ್ರು. ಬೆಂಗಳೂರನ್ನು ಗೆದ್ದ ಮೇಲೆ ಕೋಲಾರ, ಹೊಸಕೋಟೆ, ದೊಡ್ಡಬಳ್ಳಾಪುರ, ಶಿರಾ ಮುಂತಾದ ಪ್ರದೇಶಗಳನ್ನು ಗೆದ್ದು ವಾಪಸ್ ಹೋಗಬೇಕಾದ್ರೆ ಚನ್ನಗಿರಿ ಸಮೀಪದ ಈ ಹೊದಗಿರಿಗೆ ಅವರು ಆಗಮಿಸಿದರು. ಅವರು ಬಂದಿದ್ದು ಕ್ರಿಸ್ತಶಕ 1664. ಅಲ್ಲಿ ಈ ಶಹಜಿ ಮಹಾರಾಜರು ಆಗಮಿಸಿದಾಗ ಒಂದು ದುರ್ಘಟನೆ ನಡೀತು. ಏನು ಅಂದರೆ, ಅವರು ಕುದುರೆ ಮೇಲೆ ಪ್ರಯಾಣ ಮಾಡಬೇಕಾದ್ರೆ ಅಕಸ್ಮಾತ್ ಕುದುರೆ ಮೇಲಿಂದ ಬಿದ್ದು ಅವರು ಅಲ್ಲೇ ಮೃತರಾಗಿ ಹೋಗ್ತಾರೆ. ಅವರು ಮೃತರಾದಾಗ ಅವರನ್ನ ಶವವನ್ನು ಮಹಾರಾಷ್ಟ್ರಕ್ಕೆ ಸಾಗಿಸೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರವಾಗಿ ಅವರು ಏನು ಮಾಡ್ತಾರೆ, ಅಲ್ಲಿನ ಸೈನಿಕರೆಲ್ಲ ಸೇರ್ಕೊಂಡು ಏನು ಮಾಡ್ತಾರೆ ಅಂದರೆ ಅವರ ಸಮಾಧಿಯನ್ನು ಹೊದಿಗೆರೆಯಲ್ಲೇ ಅವರು ನಿರ್ಮಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ಇವರ ಸ್ಮಾರಕವಾದ ಸಮಾಧಿಯನ್ನು ಬಹಳ ಸುಂದರವಾಗಿ ನಿರ್ಮಿಸಿದ್ದಾರೆ. ಸಮಾಧಿಯ ಸಂರಕ್ಷಣೆಗೆ ತೂಕವಾದ ಮೇಘಡಂಬರಿ ಅಥವಾ ಛಾವಣಿಯನ್ನು ನಿರ್ಮಿಸಿದ್ದಾರೆ. ಸರ್ಕಾರ ಇದರ ಬಗ್ಗೆ ಕಾಳಜಿ ವಹಿಸಿ ಕೆಲ ಅಭಿವೃದ್ಧಿ ಕಾರ್ಯಗಳನ್ನು ಸಹ ಕೈಗೊಂಡಿದೆ. ಇಲ್ಲಿ ಈ ಹೊದಿಗೆರೆ ಎಲ್ಲಿದೆ ಅಂತಂದ್ರೆ, ಚನ್ನಗಿರಿಯಿಂದ ಚಿತ್ರದುರ್ಗಕ್ಕೆ ಹೋಗ್ತಕ್ಕಂಥ ದಾರಿಯಲ್ಲಿ ಒಂದು ಬೆಂಕಿಕೆರೆ ಅಂತ ಒಂದು ಸಣ್ಣ ಊರು ಬರುತ್ತೆ. ಅಲ್ಲಿ ರಸ್ತೆ ಪಕ್ಕದಲ್ಲೇ ಬರುತ್ತೆ. ಅಲ್ಲಿಂದ ಎಡಭಾಗದಲ್ಲಿ 3 ಕಿಲೋಮೀಟರ್ ಹೋದರೆ ಅಲ್ಲಿ ನಮಗೆ ಈ ಹೊದಿಗೆರೆ ನಮಗೆ ಕಂಡು ಬರುತ್ತೆ. ಈಗ ಅದನ್ನ ಒಂದು ಪ್ರವಾಸಿ ತಾಣವನ್ನಾಗಿ ಮಾಡಿದ್ದಾರೆ. ಅನೇಕರು ಮಹಾರಾಷ್ಟ್ರದಿಂದ ಆಮೇಲೆ ನಾಡಿನ ಬೇರೆ ಬೇರೆ ಕಡೆಯಿಂದ ಬಂದು ಈ ಒಂದು ಸುಂದರವಾದ ಒಂದು ತಾಣವನ್ನು ನೋಡಿ ಶಹಜಿ ಮಹಾರಾಜರಿಗೆ ಅವರು ಗೌರವವನ್ನು ಸಲ್ಲಿಸಿ ಹೋಗ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಇಂತಹ ಒಂದು ಐತಿಹಾಸಿಕ ಸ್ಥಳ ನಮ್ಮ ಚನ್ನಗಿರಿ ತಾಲೂಕಿನಲ್ಲಿ ಇರತಕ್ಕಂಥದ್ದು ನಮಗೆಲ್ಲ ಒಂದು ಹೆಮ್ಮೆಯ ವಿಷಯನೂ ಆಗಿದೆ. ಇನ್ನು ಹರಿಹರಕ್ಕೆ ಮತ್ತೆ ವಾಪಸ್ ಬಂದರೆ ನಿಮಗೆಲ್ಲ ಗೊತ್ತಿದೆ, ಹರಿಹರ ಅಂದ ತಕ್ಷಣ ಹರಿಹರೇಶ್ವರ ದೇವಾಲಯ ಅಂತ ಇದು ಹೆಸರಿನಲ್ಲೇ ಇದೆ. ಅದು ಹರಿ ಮತ್ತು ಹರ, ಅವರ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರನೇ ಹರಿಹರ. ಇದು ಏನು ತಿಳಿಸುತ್ತೆ ಅಂದರೆ, ಇದು ಸಹಬಾಳ್ವೆಯ ಸಂದೇಶವನ್ನು ಸಾರತಕ್ಕಂಥದ್ದು ಒಂದು ಅಪರೂಪವಾದ ದೇಗುಲ. ಇದು ಶೈವರು ಮತ್ತು ವೈಷ್ಣವರು ತಮ್ಮ ತಮ್ಮ ದೇವರೇ ಶ್ರೇಷ್ಠ ಎಂದು ಬಡದಾಡಿಕೊಳ್ತಕ್ಕಂಥ ಒಂದು ಕಾಲಘಟ್ಟದಲ್ಲಿ ಈ ದೇವಾಲಯ ನಿರ್ಮಾಣವಾಗಿ ಅವರಿಬ್ಬರಲ್ಲಿ ಯಾವ ಭೇದನೂ ಇಲ್ಲ ಅನ್ನುವ ಒಂದು ಸಾರುವ ಒಂದು ಅಪೂರ್ವ ಶಿಲಾಮೂರ್ತಿಯನ್ನು ಈ ದೇವಾಲಯದಲ್ಲಿ ಸ್ಥಾಪಿಸಿದ್ದಾರೆ ಅಂತ ಕೆಲವರು ನಂಬುತ್ತಾರೆ. ಮತ್ತೊಂದು ನಂಬಿಕೆ ಇದೆ, ಇದು ಪುರಾಣದ ನಂಬಿಕೆ ಇದು. ಅದರ ಪ್ರಕಾರ ಈ ಭಾಗದಲ್ಲಿ ಗುಹಾಸುರ ಅಂತ ಒಬ್ಬ ರಾಕ್ಷಸ ಇದ್ದಂತೆ. ಅವನು ಘೋರ ತಪಸ್ ಮಾಡಿ ಬ್ರಹ್ಮನನ್ನ ಒಲಿಸ್ಕೊಂಡ. ಬ್ರಹ್ಮನಿಗೆ ಒಂದು ವರವನ್ನ ಕೇಳ್ದ. ಏನು ಅಂದ್ರೆ, ತನಗೆ ಹರಿ ಅಥವಾ ಹರ ಅವರಿಬ್ಬರಿಂದೇನು ಸಹ ನನಗೆ ಸಾವು ಬರದೇ ಇರಲಿ ಅಂತ. ಹೀಗೆ ವರವನ್ನ ಪಡೆದಂತಹ ಗುಹಾಸುರ ಅವನು ತುಂಬಾ ಗಲಾಟೆ ಮಾಡ್ತಾ ಇದ್ದ, ಜನರಿಗೆ ತೊಂದರೆ ಕೊಡ್ತಾ ಇದ್ದ. ಅವನ ಉಪಟಳವನ್ನು ತಾಳಲಾರದೇನೆ ದೇವತೆಗಳು ವಿಷ್ಣು ಮತ್ತು ಶಿವನ ಬಳಿಗೆ ಹೋಗಿ ಅವನನ್ನೇನಾದರೂ ಮಾಡಿ ಸಂಹಾರ ಮಾಡಬೇಕು, ಅವನು ಹಾಗೆ ಬಿಟ್ಟುಬಿಟ್ರೆ ಅವನು ಇಡೀ ಪ್ರದೇಶವನ್ನು ಅವನು ಪ್ರಕ್ಷುಬ್ಧಗೊಳಿಸ್ತಾನೆ ಅಂತ ಅವರು ಬೇಡ್ಕೊಳ್ತಾರೆ. ಆಗ ವಿಷ್ಣು ಮತ್ತು ಶಿವ ಇಬ್ಬರೂ ಸಹ ಒಂದಾಗಿ ಹರಿಹರನ ರೂಪದಲ್ಲಿ ಧರಿಸಿ ಆ ಗುಹಾಸುರನನ್ನು ಸಂಹರಿಸಿದರು ಅಂತ ತಿಳಿದು ಬರುತ್ತೆ. ಹೀಗಾಗಿ ಇಲ್ಲಿ ಹರಿಹರೇಶ್ವರ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಒಂದು ನಂಬಿಕೆ ಇದೆ. ಈ ದೇವಾಲಯದ ಆರಾಧ್ಯ ದೈವ ಹರಿಹರ, ಅದು ಅಲ್ಲಿರ್ತಕ್ಕಂಥ ಗರ್ಭಗುಡಿಯಲ್ಲಿರ್ತಕ್ಕಂಥ ಒಂದು ಮೂರ್ತಿ. ಆ ಮೂರ್ತಿಯನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಮೂರ್ತಿಯ ಬಲಭಾಗ ಶಿವನ ಸಂಕೇತ ಆಗಿದೆ. ಆ ಸಂಕೇತ ಏನು, ಕೈನಲ್ಲಿ ತ್ರಿಶೂಲ ಮತ್ತು ಕೊರಡಲ್ಲಿ ರುದ್ರಾಕ್ಷಿ, ಅದು ಶಿವನ ಸಂಕೇತ. ಎಡಭಾಗ ವಿಷ್ಣುವಿನ ರೂಪ, ಕೈನಲ್ಲಿ ಶಂಖ ಚಕ್ರ ಮತ್ತು ತಲೆಯ ಮೇಲೆ ಕಿರೀಟ. ಹೀಗೆ ಇದೊಂದು ಅಪೂರ್ವವಾಗಿರ್ತಕ್ಕಂಥ ಶಿಲ್ಪಕಲೆಯಾಗಿದ್ದು ಭಕ್ತರನ್ನು ಮತ್ತು ಪ್ರವಾಸಿಗರನ್ನು ಆಕರ್ಷಿಸುವ ಪ್ರಮುಖ ಕೇಂದ್ರ ಆಗಿದೆ. ಅದನ್ನ ಹರಿಹರ ಕ್ಷೇತ್ರ ಅಂತ ಕರೀತಾರೆ. ಇಂಥ ಒಂದು ಸುಂದರವಾಗಿರ್ತಕ್ಕಂಥ ಹರಿಹರನ ದೇವಾಲಯವನ್ನು ನೋಡಬೇಕಾದ್ರೆ ನಾವು ಹರಿಹರಕ್ಕೆ ಬರಬೇಕು. ಇನ್ನು ಈ ದೇವಸ್ಥಾನ ಕಟ್ಟಿಸಿದ್ದಾರು ಅಂತ ಇತಿಹಾಸವನ್ನು ನಾವು ಸಂಶೋಧನೆ ಮಾಡಿದಾಗ ನಮಗೆ ತಿಳಿದು ಬರ್ತಕ್ಕಂಥದ್ದೇನು ಅಂದರೆ, ಅಲ್ಲೊಂದು 1224 ಒಂದು ದೇವಾಲಯದ ಆವರಣದಲ್ಲಿ ಶಿಲಾಶಾಸನ ಇದೆ. ಅದರಲ್ಲಿ ಏನು ತಿಳಿಸುತ್ತೆ ಅಂತಂದರೆ, ಹೊಯ್ಸಳ ರಾಜ ಇಮ್ಮಡಿ ನರಸಿಂಹನ ದಂಡನಾಯಕನಾಗಿದ್ದ ಪೊಲಾಳ್ವಾ ಅನ್ನನು ಈ ದೇವಾಲಯವನ್ನು ಕಟ್ಟಿಸ್ದ ಅಂತ. ಅಂದರೆ ಇದು ಹೊಯ್ಸಳರ ಕಾಲದ ವಾಸ್ತುಶಿಲ್ಪಕ್ಕೆ ಹೆಸರಾಗಿರ್ತಕ್ಕಂತಹ ಒಂದು ದೇವಸ್ಥಾನ ಇದು. ಕಲಾತ್ಮಕವಾಗಿ ಕೆತ್ತಲ್ಪಟ್ಟ ಸ್ತಂಭಗಳು ಮತ್ತು ಭವ್ಯವಾದ ಮುಖಮಂಟಪಗಳು ಅನ್ನು ಹೊಂದಿರತಕ್ಕಂಥದ್ದು. ಈ ದೇವಾಲಯ
ತುಂಗಭದ್ರಾ ನದಿಯ ದಡದ

ಹಿನ್ನೆಲೆಯಲ್ಲಿದ್ದು ದಾವಣಗೆರೆ ಜಿಲ್ಲೆಯ ಒಂದು ತಾಲ್ಲೂಕಿನ ಮಾನ್ಯತೆ ಪಡೆದಿದೆ. ಇದು ಬೆಂಗಳೂರು ಬೆಳಗಾವಿ ಹೆದ್ದಾರಿಯಲ್ಲಿ ಇರೋದ್ರಿಂದ ಇಲ್ಲಿ ಬಂದೋಗೋದಕ್ಕೆ ಬೇಕಾದಷ್ಟು ಬಸ್ಸುಗಳಿದೆ, ರೈಲಿನ ವ್ಯವಸ್ಥೆನೂ ಇದೆ. ಅದನ್ನ ಒಂದ್ಸರಿ ನಾವೆಲ್ಲ ನೋಡ್ಕೊಂಡು ಬಂದ್ರೆ ನಮಗೆ ನಮ್ಮ ಹಿಂದಿನ ಶಿಲ್ಪಿಗಳ ಒಂದು ಶಿಲ್ಪ ಚಾತುರ್ಯ ಗೊತ್ತಾಗುತ್ತೆ. ಆಮೇಲೆ ಆ ಒಂದು ಅತ್ಯಂತ ಸುಂದರವಾಗಿರ್ತಕ್ಕಂಥ ಈ ದೇವಾಲಯ ನಮಗೆ ಏನ್ ತಿಳಿಸುತ್ತೆ ಅಂದ್ರೆ, ಎಲ್ಲ ದೇವರು ಒಂದೇನೆ. ಆ ದೇವರನ್ನ ನಾವು ನಮ್ಮ ದೇವರು ನಮ್ಮ ದೇವರು ಅಂತ ನಾವು ಬಡದಾಡಬಾರದು. ನಮ್ಮಲ್ಲಿ ಸೌಹಾರ್ದತೆ ಉಂಟಾಗಬೇಕು ಅನ್ನೋದನ್ನ ಸಾರತಕ್ಕಂಥ ಒಂದು ಅಪರೂಪವಾದ ಶಿಲ್ಪ ಈ ಹರಿಹರ. ಆದ್ರಿಂದ ಇಂಥ ಹರಿಹರವನ್ನ ಆ ಕಡೆ ಹೋದಾಗ ದಯವಿಟ್ಟು ಇದನ್ನ ನೋಡ್ಕೊಂಬನ್ನಿ. ಬಹಳ ಸೊಗಸಾಗಿರ್ತಕ್ಕಂಥ ದೇವಸ್ಥಾನ, ಬಹಳ ಪುರಾತನವಾಗಿರ್ತಕ್ಕಂಥ ದೇವಸ್ಥಾನ. ಇನ್ನು ಮುಂದೆ ಹೊನ್ನಾಳಿಗೆ ಬರೋಣ. ಈ ಹೊನ್ನಾಳಿ ಹತ್ರ ಒಂದು ನಿಮ್ಗೆಲ್ಲ ಗೊತ್ತಿದ್ದಿರನ್ನೆಲ್ಲ ಕೇಳಿದಿರಿ ನೀವು ಇದನ್ನ, ಆದ್ರೆ ಅದ್ರ ಬಗ್ಗೆ ಹೆಚ್ಚಿನ ವಿವರಗಳನ್ನ ನಾವು ತಿಳ್ಕೋಬೇಕು. ಅದು ಯಾವ ಸ್ಥಳ ಅಂತಂದ್ರೆ ಉಕ್ಕಡಗಾತ್ರಿ. ಉಕ್ಕಡಗಾತ್ರಿಯ ಬಗ್ಗೆ ಬಹಳ ಜನ ಕೆಲವರು ನೋಡಿರ್ಬೋದು, ಕೆಲವರು ಅದ್ರ ಬಗ್ಗೆ ಹೆಸರನ್ನ ಕೇಳಿರ್ಬೋದು. ಉಕ್ಕಡ ಅಂದ್ರೆ ಎರಡು ಅರ್ಥ ಇದೆ. ಹಿಂದೆ ನದಿಯನ್ನ ದಾಟೋದಕ್ಕೆ ಉಕ್ಕಡ ಅಂತ ಕರೀತಕ್ಕಂಥ ಒಂದು ಪುಟ್ಟ ಗೋಲಾಕಾರದ ದೋಣಿಯನ್ನ ಬಳಸ್ತಾ ಇದ್ರು, ಅದಕ್ಕೆ ಉಕ್ಕಡ ಉಕ್ಕಡ ಅಂತ ಕರೀತಾ ಇದ್ರು. ಬಹುಶಃ ಈ ಪ್ರದೇಶಕ್ಕೆ ಬರಲು ಪಕ್ಕದಲ್ಲೇ ಹರಿತಕ್ಕಂಥ ತುಂಗಭದ್ರಾ ನದಿಯನ್ನ ದಾಟಿ ಬರಬೇಕಾಗಿದ್ರಿಂದ ಇದಕ್ಕೆ ಉಕ್ಕಡ ಗಾತ್ರಿ ಅಂತ ಹೆಸರು ಬಂದಿರಬಹುದು, ಅದು ಗೊತ್ತಿಲ್ಲ, ನೆನಪಿಕೆ ಅಷ್ಟೇನೆ. ಗಾತ್ರಿ ಅಂದ್ರೆ ಪ್ರದೇಶ. ಇನ್ನೊಂದು ಅರ್ಥ ಅಂದ್ರೆ ನದಿಗೆ ಸಣ್ಣ ಸಣ್ಣ ಒಡ್ಡನ್ನು ನಿರ್ಮಿಸಿ ನೀರನ್ನು ನಿಲ್ಲಿಸುವ ಪದ್ಧತಿ, ಅದಕ್ಕೆ ಉಕ್ಕಡ ಅಂತಾನು ಕರೀತಾರೆ. ಉಕ್ಕಡ ಗಾತ್ರಿ ಅಂತಕ್ಕಂಥದ್ದು ಈಗ ಒಂದು ಸುಪ್ರಸಿದ್ಧವಾಗಿರ್ತಕ್ಕಂತಹ ಒಂದು ತೀರ್ಥ ಕ್ಷೇತ್ರ ಆಗಿದೆ. ಇಲ್ಲಿ ಉಕ್ಕಡ ಗಾತ್ರಿ ಹೆಚ್ಚು ಪ್ರಸಿದ್ಧವಾಗಿರೋದು ಯಾವ್ದರಿಂದ ಅಂತಂದ್ರೆ, ಇಲ್ಲಿರ್ತಕ್ಕಂಥ ಕರಿಬಸವೇಶ್ವರ ಸ್ವಾಮಿಗಳ ಗದ್ದಿಗೆಯಿಂದಾಗಿ. ಸುಮಾರು 400 ವರ್ಷಗಳ ಹಿಂದೆ ಇಲ್ಲಿ ವೃಷಭಾಪುರಿ ಮಠದ ಪೀಠಾಧ್ಯಕ್ಷರಾಗಿದ್ದಂತಹ ಕರಿಬಸವೇಶ್ವರ ಸ್ವಾಮಿಗಳು ತಮ್ಮ ಕೊನೆಯ ದಿನಗಳನ್ನು ಕಳೆಯೋದಕ್ಕೆ ಇಲ್ಲಿಗೆ ಬಂದು ನೆಲೆಸಿದ್ರು ಅಂತ ನಂಬ್ತಾರೆ. ತಮ್ಮ ಕೊನೆಯ ಜೀವನವನ್ನ ಇಲ್ಲಿ ಹೇಗೆ ಕಳೆದ್ರಪ್ಪ ಅಂತಂದ್ರೆ, ಜನರ ಸೇವೆಯನ್ನ ಮಾಡ್ತಾ ಅವ್ರ ಜೀವನವನ್ನ ಕಳೆದ್ರು, ಜನರ ಸೇವೆಗೆ ಮುಡುಪಾಗಿಟ್ಟಿದ್ರು. ಈ ಪ್ರದೇಶದ ಜನ ಅವರನ್ನ ಅಜ್ಜಯ್ಯ ಅಂತ ಕರೀತಾ ಇದ್ರು. ಈಗಲೂ ಸಹ ಅಜ್ಜಯ್ಯ ಸ್ವಾಮಿಗಳು ಅಂತಾನೆ ಕರೆಯೋದನ್ನ. ಅವ್ರ ಹತ್ರ ಬಂದು ಕಾಯಿಲೆಗಳಿಗೆ ಔಷಧೋಪಚಾರವನ್ನ ಪಡಿತಾ ಇದ್ರು, ತಮ್ಮ ಕಷ್ಟ ಸುಖಗಳಿಗೆ ಪರಿಹಾರವನ್ನ ಕಂಡುಕೊಳ್ತಾ ಇದ್ರು. ಹೀಗಾಗಿ ಅಜ್ಜಯ್ಯನವರು ಅಲ್ಲಿ ಬಹಳ ಪ್ರಸಿದ್ಧರಾಗಿದ್ರು. ಅವರ ಕಾಲಾನಂತರ ಅವರ ಒಂದು ಗದ್ದಿಗೆಯನ್ನ ನಿರ್ಮಿಸಿದ್ದಾರೆ. ಆ ಗದ್ದಿಗೆಯನ್ನ ನಿರ್ಮಿಸಿದ ಮೇಲೆ ಅದಕ್ಕೊಂದು ದೇವಾಲಯವನ್ನು ಸಹ ಕಟ್ಟಿದ್ದಾರೆ. ಈ ಉಕ್ಕಡ ಗಾತ್ರಿ ಮಹಿಮೆ ಏನಪ್ಪ ಅಂತಂದ್ರೆ, ಇಲ್ಲಿ ನೆಲೆಸಿರುವ ಅಜ್ಜಯ್ಯ ಮೈ ಮೇಲೆ ಬಂದ ದೆವ್ವಗಳನ್ನ ಬಿಡಿಸುತ್ತೆ ಅಂತ ಒಂದು ನಂಬಿಕೆ. ಆ ದಿನ ಕಾಲದಲ್ಲಿ ದೇವಾಭೂತಗಳು ಅನ್ನೋದಿಲ್ಲ, ಅದೊಂದು ಮಾನಸಿಕ ಕಾಯಿಲೆ ಅಂತ ಕೆಲವರು ಪರಿಣಿತರು ಹೇಳ್ತಾರೆ, ವೈದ್ಯರು ಹೇಳ್ತಾರೆ. ಅದೇನೇ ಆಗ್ಲಿ, ಆದ್ರೆ ದೆವ್ವವನ್ನ ನಂಬತಕ್ಕಂತ ಬಹಳಷ್ಟು ಜನ ಇದ್ದಾರೆ. ಇದು ಅವರ ನಂಬಿಕೆಗೆ ಇಂಬು ಕೊಡುವಂತೆ ಇಲ್ಲಿ ಮಾನಸಿಕ ರೋಗಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಅದರಲ್ಲೂ ಪ್ರತಿ ಅಮಾವಾಸ್ಯೆ ಮತ್ತು ಸೋಮವಾರಗಳಂದು ದೂರ ದೂರದ ಊರುಗಳಿಂದ ಮಾನಸಿಕ ರೋಗಿಗಳು ಅಂದ್ರೆ ದೆವ್ವ ಹಿಡಿದಿರ್ತಕ್ಕಂಥವ್ರು ಇಲ್ಲಿಗೆ ಆಗಮಿಸ್ತಾರೆ. ಅವರು ಹತ್ತಿರದ ತುಂಗಭದ್ರಾ ನದಿಯಲ್ಲಿ ಮಿಂದು ಅಜ್ಜಯ್ಯನ ಗದ್ದುಗೆಯ ಮುಂದೆ ಬಂದು ನಿಂತರೆ ಸಾಕು, ಮೈ ಮೇಲೆ ಆವಾಹನೆಯಾದಂತೆ ಅಲ್ಲಿ ಅವರು ದೇವುಗಳು ಮೈ ಮೇಲೆ ಬರುತ್ತೆ, ಕೊನೆಗೆ ಅದಕ್ಕೆ ಮುಕ್ತಿನೂ ಸಹ ಪಡಿತವೆ ಅಂತಕ್ಕಂಥ ಒಂದು ಬಲವಾದ ನಂಬಿಕೆ ಇದೆ. ಎಷ್ಟೋ ಜನ ಅದರಿಂದ ಅನುಕೂಲತೆಯನ್ನ ಪಡೆದಿದ್ದಾರೆ. ಎಲ್ಲೆಲ್ಲೂ ವಾಸಿಯಾಗದೇ ಇರತಕ್ಕಂಥ ಮಾನಸಿಕ ಕಾಯಿಲೆಗಳು ಇಲ್ಲಿ ಒಂದು ನಂಬಿಕೆಯಿಂದ ವಾಸಿಯಾಗುವ ಒಂದು ಪರಿಸ್ಥಿತಿ ನಾವನ್ನ ಕಾಣ್ತೀವಿ ಅಲ್ಲಿ. ಆ ದಿನಗಳಲ್ಲಿ ಅಂದ್ರೆ ಅಮಾವಾಸ್ಯೆ ಮತ್ತು ಸೋಮವಾರದಂದು ಈ ದಿನಗಳಲ್ಲಿ ವಿಪರೀತ ಜನಜಂಗುಳಿ ಜಾಸ್ತಿ ಇರುತ್ತೆ. ಹೊರ ರಾಜ್ಯಗಳಿಂದನೂ ಸಹ ಇಲ್ಲಿ ಜನ ಬಂದು ಅಜ್ಜಯ್ಯನ ಒಂದು ನಮಸ್ಕರಿಸಿ ಅದಕ್ಕೆ ಗೌರವವನ್ನು ಸಲ್ಲಿಸಿ ಪೂಜಿಸಿ ತಮಗೆ ಆಗಿರ್ತಕ್ಕಂತಹ ಅನೇಕ ರೋಗಗಳಿಗೆ ಇಲ್ಲಿ ಮುಕ್ತಿಯನ್ನ ಪಡೀತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಇದು ಬಹಳ ಖ್ಯಾತಿಯನ್ನ ಹೊಂದಿರತಕ್ಕಂಥ ಒಂದು ಸ್ಥಳ ಇದು. ಈ ದೇವಾಲಯದ ಗರ್ಭಗುಡಿಯಲ್ಲಿ ಅಜ್ಜಯ್ಯನವರ ಗದ್ದಿಗೆ ಇದೆ. ಅದರ ಮೇಲೆ ಒಂದು ಮೂರ್ತಿ, ಸ್ವಾಮಿಗಳ ಒಂದು ಮೂರ್ತಿ ಇದೆ ಮತ್ತು ಶಿವಲಿಂಗವನ್ನ ಸ್ಥಾಪನೆ ಮಾಡಿದ್ದಾರೆ. ಶಿವಲಿಂಗದ ಎದುರು ಬಸವಣ್ಣನ ಮೂರ್ತಿನೂ ಸಹ ಸ್ಥಾಪನೆ ಮಾಡಿದ್ದಾರೆ. ಇಲ್ಲೇ ಸಮೀಪದಲ್ಲಿ ತುಕ್ಕಪ್ಪಜ್ಜನ ಒಂದು ಗುಡಿನೂ ಇದೆ, ಆಂಜನೇಯನ ದೇವಾಲಯ ಇದೆ. ಇಲ್ಲಿಗೆ ಬಂದು ಅಜ್ಜಯ್ಯನನ್ನ ಪೂಜಿಸಿ ಭಕ್ತಿಯಿಂದ ಯಾರು ಅವನ್ನ ಆರಾಧನೆ ಮಾಡ್ತಾರೆ ಅವರಿಗೆಲ್ಲರಿಗೂ ಮನ ಕ್ಲೇಶಗಳೆಲ್ಲವೂ ದೂರ ಆಗಿ ಮನಃಶಾಂತಿ ದೊರೆಯುತ್ತೆ ಅಂತ ಬಹಳಷ್ಟು ಜನ ಇಲ್ಲಿ ನಂಬಿ ಬರ್ತಾ ಇರ್ತಾರೆ. ಇಷ್ಟೊಂದು ಜನ ಇಲ್ಲಿ ಬಂದಾಗ ಇಲ್ಲಿ ಒಂದೊಂದ್ಸರಿ ಉಳಿಬೇಕಾಗತ್ತವ್ರು.
ಯಾಕೆಂದ್ರೆ ಒಂದೇ ದಿವಸಕ್ಕೆ ಅವರ ಕೆಲಸ ಮುಗಿಯಲ್ಲ. ಅದಕ್ಕೋಸ್ಕರವಾಗಿ ಭಕ್ತರಿಗೆ

0: ಇಲ್ಲಿ ಉಳಿಯೋದಿಕ್ಕೆ ಕೊಠಡಿಗಳನ್ನ ನಿರ್ಮಾಣ ಮಾಡಿದ್ದಾರೆ. ಆ ಕೊಠಡಿಗಳಲ್ಲಿ ಬೇಕಾದ್ರೆ ಬಂದು ಉಳಿಬಹುದು. ಆಮೇಲೆ ಇಲ್ಲಿನ ಸುಂದರ ಪರಿಸರನು ಸಹ ಬಹಳ ಆಕರ್ಷಣೀಯವಾಗಿದೆ. ನದಿ ದಂಡ ಮೇಲೆ ಇರತಕ್ಕಂಥ ದೇವಸ್ಥಾನ ಎಲ್ಲವೂ ಸಹ ಬಹಳ ಸೊಗಸಾಗಿರ್ತಕ್ಕಂಥದ್ದು. ತ್ರಿಕಾಲದಲ್ಲೂ ಪೂಜೆ ನಡೆಯುತ್ತೆ, ಮೂರು ಹೊತ್ತನು ಸಹ ಇಲ್ಲಿ ಪೂಜೆಗಳು ನಡೆಯುತ್ತೆ. ಪ್ರತಿ ವರ್ಷ ಶಿವರಾತ್ರಿ ವೇಳೆ ಇಲ್ಲಿ 9 ದಿನಗಳ ಜಾತ್ರೆ ನಡೆಯುತ್ತೆ. ಎಲ್ಲ ಕಡೆ 1 ದಿವಸ 3 ದಿವಸ ನಡೆದ್ರೆ ಇಲ್ಲಿ 9 ದಿನಗಳ ಜಾತ್ರೆ ನಡೆಯುತ್ತೆ. ಆ ಜಾತ್ರೆಗೆ ಬೇರೆ ಬೇರೆ ದೂರದ ಊರುಗಳಿಂದ ಸಹಸ್ರಾರು ಜನ ಬಂದು ಇಲ್ಲಿ ಸೇರ್ತಾರೆ. ಇಲ್ಲಿ ಸಾಮಾನ್ಯವಾಗಿ ದೇವಾಲಯ 6 ಗಂಟೆಯಿಂದ ರಾತ್ರಿ 8:30 ತೆರೆದಿರುತ್ತೆ. ದೇವಾಲಯದ ವತಿಯಿಂದ ನಿರ್ಮಿಸಿರ್ತಕ್ಕಂಥ ಕೊಠಡಿಗಳಲ್ಲಿ ಉಳಿಬೇಕು ನಾವು ಅಂತಂದ್ರೆ ಆನ್ಲೈನ್ನಲ್ಲಿ ಮುಂಗಡವಾಗಿ ಕೊಠಡಿಗಳನ್ನು ಕಾದಿರಿಸಿಕೊಳ್ಳಬೇಕು. ಅಲ್ಲಿ ಹೋದ ತಕ್ಷಣ ನಮಗೆ ರೂಮ್ ಕೊಡಿ ಅಂದರೆ ಅಲ್ಲಿ ಸಿಗಲ್ಲ ರೂಮ್. ಯಾಕೆಂದರೆ ಅಷ್ಟೊಂದು ಜನ ಬರ್ತಾ ಇರ್ತಾರೆ. ಮೊದಲೇ ಕಾದಿರಿಸಿ ಬಂದರೆ ಬಹಳ ಅನುಕೂಲ. ಇಲ್ಲಿ ಕೆಲವು ಖಾಸಗಿ ಕೊಠಡಿಗಳು ಸಹ ಬಾಡಿಗೆಗೆ ದೊರೆಯುತ್ತೆ, ಕೆಲವರು ಅಲ್ಲೂ ಸಹ ಉಳಿತಾರಲ್ಲಿ. ಆಮೇಲೆ ದೇವಾಲಯದಲ್ಲಿ ಪ್ರಸಾದ ವ್ಯವಸ್ಥೆ ಇದೆ, ಬಂದವರಿಗೆ ಭಕ್ತರಿಗೆ ಅಲ್ಲಿ ಊಟ ಹಾಕ್ತಕ್ಕಂಥ ಒಂದು ಸಂಪ್ರದಾಯನೂ ಇದೆ. ಇಲ್ಲಿ ಹೋಗೋದಕ್ಕೆ ಹೊನ್ನಾಳಿಯಿಂದ ಹರಿಹರದ ಕಡೆಗೆ ತೆರಳಬೇಕಾದ್ರೆ ಮಲೆಬೆನ್ನೂರು ಅಂತ ಒಂದು ಊರು ಬರುತ್ತೆ. ಮಲೆಬೆನ್ನೂರು ಮೂಲಕ ಇಲ್ಲಿ ಉಕ್ಕಡಗಾತ್ರಿಯನ್ನು ತಲುಪಬಹುದು. ಇದು ಮಲೆಬೆನ್ನೂರಿಂದ ಸುಮಾರು 23 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಸ್ಥಳ. ಅಥವಾ ಹೊನ್ನಾಳಿಯಿಂದ ರಟ್ಟೆಹಳ್ಳಿ ಹೋಗ್ತಕ್ಕಂಥ ಮಾರ್ಗದಲ್ಲೂ ಸಹ ಇದನ್ನ ಕ್ರಮಿಸಬಹುದು. ಉತ್ತಮವಾದ ರಸ್ತೆ ಇದೆ ಮತ್ತು ಸಾರಿಗೆ ವ್ಯವಸ್ಥೆ ಇದೆ. ಇದಿಷ್ಟನ್ನ ನಾವು ತಿಳ್ಕೊಂಡು ಇನ್ನು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಪ್ರವಾಸಿ ಸ್ಥಳಗಳಿಗೆ ನಾವು ಹೋಗಿ ಬರೋಣ. ನಮಸ್ಕಾರ.
1: ಮಾಗಿಲೋಳು ಕೈ ಮುಗಿದು ಒಳಗೆ
2: ಕೇಳಿದ್ರೆ ಇನ್ನು ಕೆಲವು ಪ್ರದೇಶಗಳ ಬಗ್ಗೆ ಮಾಹಿತಿಯನ್ನ ತಿಳಿಸೋದಿದೆ ನಿಮ್ಗೂ ಕೂಡ. ನಿಮ್ಮ ಜಿಲ್ಲೆಯ ಹತ್ತು ಹಲವು ಪ್ರಾಂತ್ಯಗಳ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅಂತ ಆಸೆ ಆಸಕ್ತಿ ಇದ್ದರೆ ತಾವೂ ಕೂಡ ನಮ್ಮ AIRBDVT@gmail.com ತಮ್ಮ ಊರಿನ ಮಾಹಿತಿಯನ್ನು ತಿಳಿಸೋದಕ್ಕೆ ಅವಕಾಶ ಇದೆ. ಹಾಗೇನೆ ಈ ಕಾರ್ಯಕ್ರಮ ಸರಣಿಯಿಂದ ನೀವು ಕೂಡ ಪ್ರೇರಿತರಾಗಿರಬಹುದು, ಹಲವಾರು ಪ್ರದೇಶಗಳನ್ನು ಭೇಟಿ ಮಾಡ್ತಿರಬಹುದು, ಅದನ್ನು ಕೂಡ ಯೋಚನೆಯನ್ನು ಮಾಡ್ತಾ ಇದ್ರೆ ಬಹಳ ಒಳ್ಳೆಯದು. ಈ ಒಂದು ಪ್ರವಾಸಿ ಸ್ಥಳ ನಮಗೆ ಅತ್ಯಂತ ಪ್ರಮುಖ ಯಾಕಾಗತ್ತೆ ಅಂತಂದ್ರೆ ಹತ್ತು ಹಲವು ನೊಂದು ಬೆಂದ ಜೀವಗಳಿಗೆ ಮರುಜೀವವನ್ನು ಕೊಡುವಂತಹ ಸ್ಥಳಗಳು ಇವಾಗಿರುತ್ತೆ. ಅದೇ ರೀತಿಯಲ್ಲಿ ಹಲವಾರು ಜನರು ವಾರಪೂರ್ತಿ ಕೆಲಸ ಮಾಡಿದ ನಂತರದಲ್ಲಿ ವೀಕೆಂಡ್ನಲ್ಲಿ ಅಂದರೆ ವಾರದ ಕೊನೆಯಲ್ಲಿ ಇರತಕ್ಕಂಥ ರಜಾ ದಿನವನ್ನು ಕೂಡ ಈ ಥರದ ಪ್ರವಾಸಗಳಿಗೆ ಉಪಯೋಗಿಸಿಕೊಂಡಾಗ ಆಹ್ಲಾದಕರವಾದಂತಹ ವಾತಾವರಣದಲ್ಲಿ ನೀವು ಹೋಗಿ ಬಂದಾಗ ಪುನಃ ಕೆಲಸ ಮಾಡುವ ಹುಮ್ಮಸ್ಸು ಶಕ್ತಿಯೂ ಕೂಡ ಹೆಚ್ಚಾಗುತ್ತೆ. ಆ ರೀತಿಯ ಒಂದು ಯೋಚನೆಯನ್ನು ಮಾಡಿ ಪ್ರವಾಸ ಯಾವತ್ತೂ ಪ್ರಯಾಸವಾಗಿರಬಾರದು. ಪ್ರಯಾಸವಿಲ್ಲದೆ ಪ್ರವಾಸ ಮಾಡುವುದಕ್ಕೆ ನೀವು ಹೋಗುವುದಕ್ಕಿಂತ ಮೊದಲೇನೆ ಅಲ್ಲಿ ಏನೇನನ್ನ ನೋಡಬಹುದು, ಸುತ್ತಮುತ್ತಲು ಏನೇನನ್ನ ನೋಡಬಹುದು ಎನ್ನುವುದನ್ನೆಲ್ಲವನ್ನ ತಿಳಿದುಕೊಂಡು ಹೋದಾಗ ನೀವು ಪ್ರವಾಸವನ್ನ ಸುಖಕರವಾಗಿ ಮುಗಿಸಿಕೊಂಡು ಬರೋದಕ್ಕೆ ಸಾಧ್ಯ ಆಗುತ್ತೆ. ಇದು ನಮ್ಮ ಈ ಪ್ರವಾಸಿ ತಾಣದ ಮಾಹಿತಿಯನ್ನು ಕೊಡುವಂತಹ ಕಾರ್ಯಕ್ರಮದ ಪ್ರಮುಖ ಅಂಶವೂ ಕೂಡ ಹೌದು. ನಿಮಗೆ ಈ ಎಲ್ಲ ಮಾಹಿತಿಯನ್ನು ತಿಳಿಸ್ತಾ ಇದ್ದೀವಿ. ಈ ಮಾಹಿತಿ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಅನ್ನೋದನ್ನ ನೀವು ಕೂಡ ನಮಗೆ ಬರ್ ತಿಳಿಸ್ತೀರಿ ಅನ್ನೋ ಆಶಯದೊಂದಿಗೆ ಮುಂದಿನ ವಾರ ಪುನಃ ಭೇಟಿಯಾಗೋಣ. ನಮಸ್ಕಾರ.
1: ಮಾಗಿಲೋಳು ಕೈ ಮುಗಿದು ಒಳಗೆ ಮಾಯಾತ್ರಿಕನೆ.
3: ಇದುವರೆಗೆ ದಾವಣಗೆರೆ ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು MN ಸುಂದರ್ರಾಜ್, ನಿರ್ವಹಣೆ SR ಭಟ್.
4: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ದೀರಿ FM 103.5 MHz ಹಾಗೂ 101.4 MHz ಮತ್ತು ಮೀಡಿಯಂ 625 kHz ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು. ಸ್ಟುಡಿಯೋ ಸಮಯ 7:32.
5: ಆತ್ಮೀಯ ಕೇಳುಗರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
6: ನಿಮ್ಮ ಆಕಾಶವಾಣಿ FM 101.4 MHz ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು, ಮನಮಿಡಿದಿಹ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
5: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದಿಹ ಕ್ಷಣಗಳು ಪ್ರಸಾರವಾಗಲಿದೆ.
7: ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀ ಸಂತೋಷ್ MS, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶಿವಮೊಗ್ಗ ಮಾತನಾಡ್ತಾ ಇರೋದು. ದಿನಾಂಕ 18 ಜುಲೈ 2026 ನಮ್ಮ ಶಿವಮೊಗ್ಗ ಜಿಲ್ಲೆಯ ಎಲ್ಲಾ ಗೌರವಾನ್ವಿತ ನ್ಯಾಯಾಲಯದಲ್ಲಿ ವಿಶೇಷವಾದ ಲೋಕ ಅದಾಲತ್ ಚೆಕ್ ಬೌನ್ಸ್

0: ಪ್ರಕರಣಗಳ ಸಂಬಂಧಿಸಿದಂತೆ ಆಯೋಜಿಸಲಾಗಿದೆ. ಎಲ್ಲಾ ಪಕ್ಷಗಾರರು ಅಂದ್ರೆ ಚೆಕ್ ಬೌನ್ಸ್ ಪ್ರಕರಣದಲ್ಲಿನ ದೂರುದಾರರು ಅಥವಾ ಆರೋಪಿತರು ಅಥವಾ ಅಂತ ಪ್ರಕರಣದಲ್ಲಿ ಅಂತಿಮ ಆದೇಶವಾಗಿದ್ರೆ ಮೇಲ್ಮನವಿ ಸಲ್ಲಿಸಿದರೆ ಅಂತ ಮೇಲ್ಮನವಿಯ ಪಕ್ಷಗಾರರು ಈ ಒಂದು ಅವಕಾಶದ ಸದ್ಬಳಕೆ ಮಾಡಿಕೊಂಡು ಇರುವಂತ ವಿವಾದವನ್ನ ಸಂಪೂರ್ಣವಾಗಿ ನಿಶುಲ್ಕವಾಗಿ ತ್ವರಿತಗತಿಯಲ್ಲಿ ಬಗೆಹರಿಸಿಕೊಂಡು ತಮಗೆ ಬರಬೇಕಾದ ಹಣವನ್ನ ಸಮಯವನ್ನ ನಿಗದಿ ಮಾಡಿಕೊಂಡು ಅಲ್ಲಿ ರಾಜಸಂಧಾನದ ಮೂಲಕ ತಮ್ಮ ಪ್ರಕರಣವನ್ನ ಬಗೆಹರಿಸಿಕೊಳ್ಳಲಿಕ್ಕೆ ಭಾಜನರಾಗಬೇಕು ಅಂತ ನಾನು ಕೋರ್ತಾ ಇದ್ದೇನೆ. ಧನ್ಯವಾದಗಳು.
1: ಕೆಳಗರೇ, ನಮ್ಮ ನಿಲಯದಿಂದ ಏಳು ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಯುವ ಸಾಧಕರೊಂದಿಗೆ ನೇರ ಫೋನ್ ಔಟ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಯುವ ಗಾಯಕಿ ನಿರೀಕ್ಷಾ ಅವರು. ಒಂಬತ್ತು ಗಂಟೆ ಐದು ನಿಮಿಷಕ್ಕೆ ಮಿಕ್ಸ್ ಮೆಲೋಡಿ, ಒಂಬತ್ತು ಗಂಟೆ ಮೂವತ್ತೈದು ನಿಮಿಷಕ್ಕೆ ಭಾವಗೀತೆಗಳು, ಹನ್ನೊಂದು ಗಂಟೆಗೆ ವಿಷಯ ನಮ್ಮದು ಮಾಹಿತಿ ನಿಮ್ಮದು. ತಾವು ಕರೆ ಮಾಡೋದ್ರ ಮೂಲಕ ನಾವು ಕೇಳುವ ವಿಷಯಕ್ಕೆ ತಾವು ಉತ್ತರವನ್ನು ಕೊಡಬಹುದಾಗಿದೆ. ನಮ್ಮ ದೂರವಾಣಿ ಸಂಖ್ಯೆ 200704. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಕಟಣೆಗಳು, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

0: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ. ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು. ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ. ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು. ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.
1: ಎಲ್ಲೆಡೆ ತುಂಬಿದೆ ಆನಂದ, ಎಲ್ಲೆಡೆ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಇಂದು ರಾಜಸ್ಥಾನ ಮತ್ತು ಗುಜರಾತ್ಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ, ವಿವಿಧ ಯೋಜನೆಗಳಿಗೆ ಚಾಲನೆ. ಹರ್ಮೋ ಜಲಸಂಧಿ ಮಾರ್ಗ ನಿರ್ಬಂಧವಿದ್ದಾಗಲೂ ಭಾರತ ಇಂಧನ ಕೊರತೆ ಎದುರಿಸಿಲ್ಲ, ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ. ಯಾತ್ರೆಯ ಮೊದಲ ದಿನ ಅಮರನಾಥ ದೇಗುಲದಲ್ಲಿ 12,000 ಹೆಚ್ಚು ಭಕ್ತರಿಂದ ಪ್ರಾರ್ಥನೆ. ಫಿಫಾ ವಿಶ್ವಕಪ್ ಫುಟ್ಬಾಲ್. 4-2 ಅಂತರದಿಂದ ಆಸ್ಟ್ರೇಲಿಯಾ ಮಣಿಸಿದ ಈಜಿಪ್ಟ್ಗೆ ಐತಿಹಾಸಿಕ ನಾಕೌಟ್ ಹಂತದ ಗೆಲುವು. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ರಾಜಸ್ಥಾನ ಮತ್ತು ಗುಜರಾತ್ಗೆ ಭೇಟಿ ನೀಡಲಿದ್ದಾರೆ. ರಾಜಸ್ಥಾನದ ಪ್ರವಾಸದ ವೇಳೆ ಅವರು ಜೋಧ್ಪುರ ವಿಮಾನ ನಿಲ್ದಾಣದ ನೂತನ ಟರ್ಮಿನಲ್ ಅನ್ನು ಉದ್ಘಾಟನೆ ಮಾಡಲಿದ್ದಾರೆ. 480 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಈ ಯೋಜನೆಯು ವಾರ್ಷಿಕ 20,00,000 ಪ್ರಯಾಣಿಕರನ್ನು ನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಈ ಸಂದರ್ಭದಲ್ಲಿ ಜೋಧ್ಪುರದಲ್ಲಿ ಪರಿಷ್ಕೃತ ಉಡಾನ್ ಯೋಜನೆಗೆ ಅವರು ಚಾಲನೆ ನೀಡಲಿದ್ದಾರೆ. ಬಾಲೋತ್ರದಲ್ಲಿ ಸುಮಾರು 1.06 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳನ್ನು ಪ್ರಧಾನಿಯವರು ಲೋಕಾರ್ಪಣೆಗೊಳಿಸಲಿದ್ದಾರೆ. ಈ ಯೋಜನೆಗಳು ಪೆಟ್ರೋಕೆಮಿಕಲ್ಸ್, ನಗರ ಸಾರಿಗೆ, ರೈಲ್ವೆ, ರಸ್ತೆ, ನವೀಕರಿಸಬಹುದಾದಂತಹ ಇಂಧನ ಮತ್ತು ವಿದ್ಯುತ್ ಪ್ರಸರಣ ಸೇರಿದಂತೆ ಹಲವು ಕ್ಷೇತ್ರಗಳನ್ನು ಒಳಗೊಂಡಿವೆ. ಬಾಲೋತ್ರದ ಪಚ್ಚಾದ್ರಾದಲ್ಲಿ ದೇಶದ ಮೊದಲ ಗ್ರೀನ್ಫೀಲ್ಡ್ ಸಮಗ್ರ ತೈಲ ಸಂಸ್ಕರಣ ಮತ್ತು ಪೆಟ್ರೋಕೆಮಿಕಲ್ ಸಂಕೀರ್ಣವನ್ನು ಅವರು ರಾಷ್ಟಕ್ಕೆ ಸಮರ್ಪಣೆ ಮಾಡಲಿದ್ದಾರೆ. ಇದೇ ವೇಳೆ 13,000 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ಜೈಪುರ ಮೆಟ್ರೋ ರೈಲು ಯೋಜನೆಯ ಎರಡನೇ ಹಂತಕ್ಕೆ ಅವರು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಜೊತೆಗೆ ರಾಜಸ್ಥಾನ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ನೇಮಕಗೊಂಡಿರುವ ಸುಮಾರು 54,000 ಯುವಕರಿಗೆ ನೇಮಕಾತಿ ಪತ್ರಗಳನ್ನು ಪ್ರಧಾನಿಯವರು ವಿತರಣೆ ಮಾಡಲಿದ್ದಾರೆ. ಗುಜರಾತ್ಗೆ ಇಂದು ಸಂಜೆ ಭೇಟಿ ನೀಡಲಿರುವ ಪ್ರಧಾನಿ ನರೇಂದ್ರ ಮೋದಿಯವರು ಸಾನಂದ್ನಲ್ಲಿ 7,500 ಕೋಟಿ ರೂಪಾಯಿಯ ಒಟ್ಟು ಹೂಡಿಕೆಯಲ್ಲಿ ಅಭಿವೃದ್ದಿಗೊಂಡಿರುವಂತಹ ಸಿಜಿ ಸೆಮಿ ಸಂಸ್ಥೆಯ ಸೆಮಿಕಂಡಕ್ಟರ್ ಘಟಕವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಇರಾನ್ ಅಮೆರಿಕ ನಡುವಿನ ಸಂಘರ್ಷದ ವೇಳೆ ಹರ್ಮೋ ಜಲಸಂಧಿ ಮಾರ್ಗದಲ್ಲಿ ಸರಕು ಸಾಗಣೆ ಸ್ಥಗಿತಗೊಂಡಿದ್ದರೂ ದೇಶದಲ್ಲಿ ಇಂಧನ ಕೊರತೆಯಾಗದಂತೆ ಭಾರತ ಪರಿಸ್ಥಿತಿಯನ್ನು ಎದುರಿಸಿತು ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು ಭಾರತ ತನ್ನ ಇಂಧನ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸಲು ಹೆಚ್ಚುವರಿ ಸಾಮರ್ಥ್ಯಗಳನ್ನು ನಿರ್ಮಿಸುತ್ತದೆ. ಜಗತ್ತು ಇಂಧನ ಬಿಕ್ಕಟ್ಟು ಎದುರಿಸುತ್ತಿದ್ದರೂ ಪೂರೈಕೆ

0: ಸರಪಳಿಗಳನ್ನು ಅಡ್ಡಿಪಡಿಸಿದರೂ ಸಹ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತವು ಇಂಧನ ಗ್ರಾಹಕರನ್ನು ಯಾವುದೇ ನಕಾರಾತ್ಮಕ ಪರಿಣಾಮಗಳಿಂದ ರಕ್ಷಿಸಿದೆ ಎಂದು ಅವರು ಹೇಳಿದ್ದಾರೆ. ಭಾರತ ಕಚ್ಚಾ ತೈಲದ ಶೇಕಡಾ 85%ಕ್ಕಿಂತ ಹೆಚ್ಚು ಆಮದು ಮಾಡಿಕೊಳ್ಳುತ್ತಿತ್ತು. 24 ಸಂಸ್ಕರಣಾಗಾರಗಳು, 47,000 ಕಿಲೋಮೀಟರ್ಗಳಿಗೂ ಹೆಚ್ಚು ತೈಲ ಮತ್ತು ಅನಿಲ ಪೈಪ್ಲೈನ್ಗಳು ಮತ್ತು ಪ್ರತಿದಿನ ಸುಮಾರು 8 ಕೋಟಿ ಜನರಿಗೆ ಸೇವೆ ಸಲ್ಲಿಸುವ 1 ಲಕ್ಷಕ್ಕೂ ಹೆಚ್ಚು ಪೆಟ್ರೋಲ್ ಪಂಪ್ಗಳನ್ನು ಹೊಂದಿರುವ ದೇಶವಾಗಿ ಪರಿವರ್ತನೆಗೊಂಡಿದೆ ಎಂದು ಅವರು ಹೇಳಿದ್ದಾರೆ. ಯುದ್ದದ ಸಮಯದಲ್ಲಿ ಯಾವುದೇ ಹಡಗು ಹರ್ಮೋಜ್ನಿಂದ ಹೊರಗೆ ಹೋಗದಿದ್ದಾಗ 12ಕ್ಕೂ ಹೆಚ್ಚು ಭಾರತೀಯ ಎಲ್ಪಿಜಿ ಹಡಗುಗಳನ್ನು ಯಾವುದೇ ಸುಂಕವನ್ನು ಪಾವತಿಸದೆ ಹರ್ಮೋಜ್ನಿಂದ ಸದ್ದಿಲ್ಲದೆ ಸ್ಥಳಾಂತರಿಸಲಾಯಿತು ಎಂದು ಸಚಿವರು ಹೇಳಿದ್ದಾರೆ. ಕಾಶ್ಮೀರ ಕಣಿವೆಯಲ್ಲಿ ಅಮರನಾಥ ಯಾತ್ರೆಯ ಮೊದಲ ದಿನದಂದು ಒಟ್ಟು 12,168 ಭಕ್ತರು ಬಿಗಿ ಭದ್ರತೆ ನಡುವೆ ಪವಿತ್ರ ಅಮರನಾಥ ಗುಹಾಂತರ ದೇಗುಲಕ್ಕೆ ಭೇಟಿ ನೀಡಿದರು. ಸುರಕ್ಷತೆಯ ಹಿತದೃಷ್ಟಿಯಿಂದ ಯಾತ್ರಿಕರು ತಮ್ಮ ನೋಂದಾಯಿತ ದಿನಾಂಕಗಳನ್ನು ಮಾತ್ರ ಪ್ರಯಾಣಿಸಬೇಕೆಂದು ಅಧಿಕಾರಿಗಳು ಸಲಹೆ ನೀಡಿದ್ದಾರೆ. ಈ ನಡುವೆ ಯಾತ್ರಿಕರ ಎರಡನೇ ಗುಂಪು ಬಾಲ್ಟನ್ ಮತ್ತು ನುನ್ವಾನ್ ಮೂಲ ಶಿಬಿರಗಳನ್ನು ತಲುಪಿದ್ದು ಇಂದು ಬೆಳಗಿನ ಜಾವ ಪವಿತ್ರ ಗುಹೆಯ ಕಡೆಗೆ ಪಾದಯಾತ್ರೆ ಕೈಗೊಂಡಿದ್ದಾರೆ. ಕಾನೂನು ವ್ಯವಹಾರಗಳ ಇಲಾಖೆ ಮತ್ತು ಕಾನೂನು ಹಾಗೂ ನ್ಯಾಯ ಸಚಿವಾಲಯದ ಶಾಸಕಾಂಗ ಇಲಾಖೆ ಜಂಟಿಯಾಗಿ ರಾಜಸ್ಥಾನದ ಮೌಂಟ್ ಅಬೂನಲ್ಲಿ ಇಂದಿನಿಂದ ಸುಧಾರಣಾ ಉತ್ಸವ ಮತ್ತು ಚಿಂತನಾ ಶಿಬಿರ 2026ರನ್ನು ಆಯೋಜನೆ ಮಾಡಿದೆ. ಸಚಿವಾಲಯದ ಪ್ರಮುಖ ಸಾಧನೆಗಳನ್ನು ಪರಿಶೀಲಿಸಲು, ಪ್ರಮುಖ ಕಾನೂನು ಮತ್ತು ಸಾಂಸ್ಥಿಕ ಸುಧಾರಣೆಗಳನ್ನು ಮನಗಾಣಿಸಲು ಮತ್ತು ವಿಕಸಿತ ಭಾರತ ಆಟ್ 2047ನ ದೂರದೃಷ್ಟಿಗೆ ಅನುಗುಣವಾಗಿ ಆಧುನಿಕ, ದಕ್ಷ ಮತ್ತು ನಾಗರಿಕ ಕೇಂದ್ರಿತ ಕಾನೂನು ವ್ಯವಸ್ಥೆಯನ್ನು ನಿರ್ಮಿಸುವ ಭವಿಷ್ಯದ ಮಾರ್ಗಸೂಚಿಯನ್ನು ಚರ್ಚಿಸಲು 2 ದಿನಗಳ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗುತ್ತಿದೆ ಎಂದು ಸಚಿವಾಲಯ ತಿಳಿಸಿದೆ. ಕಾನೂನು ಮತ್ತು ನ್ಯಾಯ ಸಚಿವರಾದಂತಹ ಅರ್ಜುನ್ ರಾಮ್ ಮೇಘವಾಲ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಕಾರ್ಯಕ್ರಮ ಕಾನೂನು ಆಡಳಿತ, ಪರ್ಯಾಯ ವಿವಾದ ಪರಿಹಾರ, ಶಾಸಕಾಂಗ ಸುಧಾರಣೆಗಳು, ಕೃತಕ ಬುದ್ದಿಮತ್ತೆ, ತಂತ್ರಜ್ಞಾನ ಸಕ್ರಿಯಗೊಳಿಸಿದ ಆಡಳಿತ, ಸಾಮರ್ಥ್ಯ ವೃದ್ಧಿ ಮತ್ತು ಆಡಳಿತಾತ್ಮಕ ಶ್ರೇಷ್ಠತೆಯ ಕುರಿತು ವಿಷಯಾಧಾರಿತ ಪ್ರಸ್ತುತಿಗಳನ್ನು ಒಳಗೊಂಡಿರುತ್ತದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ. ಕರ್ನಾಟಕ ರಾಜಧಾನಿ ಬೆಂಗಳೂರಿನಲ್ಲಿರುವಂತಹ ಐಟಿ ಕಂಪನಿಯೊಂದರ ಶಿಶು ವಿಹಾರದಲ್ಲಿ ದಾದಿಯರು ಚಿಕ್ಕ ಮಕ್ಕಳನ್ನು ಅಮಾನವಾಗಿ ನಡೆಸಿಕೊಂಡ ಘಟನೆಗೆ ವರದಿಗೆ ಸಂಬಂಧಪಟ್ಟಂತೆ ರಾಷ್ಟೀಯ ಮಾನವ ಹಕ್ಕುಗಳ ಆಯೋಗ ಕರ್ನಾಟಕದ ಮುಖ್ಯ ಕಾರ್ಯದರ್ಶಿ ಮತ್ತು ಪೊಲೀಸ್ ಮಹಾನಿರ್ದೇಶಕರಿಗೆ ನೋಟಿಸ್ ಜಾರಿ ಮಾಡಿದೆ. ಮಾಧ್ಯಮ ವರದಿಯನ್ನು ಸ್ವಯಂ ಪ್ರೇರಿತವಾಗಿ ಪರಿಗಣಿಸಿ 2 ವಾರಗಳಲ್ಲಿ ಈ ವಿಷಯದ ಬಗ್ಗೆ ವಿವರವಾದ ವರದಿಯನ್ನು ನೀಡುವಂತೆ ಸೂಚನೆ ನೀಡಿದೆ. ಸುದ್ದಿ ವರದಿಗಳ ವಿಷಯ ನಿಜವಾಗಿದ್ದರೆ ಅದು ಮಾನವ ಹಕ್ಕುಗಳ ಉಲ್ಲಂಘನೆಯ ಗಂಭೀರ ಸಮಸ್ಯೆಗಳನ್ನು ಹುಟ್ಟುಹಾಕುತ್ತದೆ ಎಂದು ಆಯೋಗ ತಿಳಿಸಿದೆ. ಕ್ಯಾಂಪಸ್ನಲ್ಲಿ ಕೆಲಸ ಮಾಡುವ ವೃತ್ತಿಪರರ ಮಕ್ಕಳ ಮೇಲೆ ಕ್ರೌರ್ಯವನ್ನು ನಡೆಸುವ ವಿಡಿಯೋಗಳನ್ನು ಮಕ್ಕಳ ಸಹಾಯವಾಣಿ ಅಧಿಕಾರಿಯೊಬ್ಬರು ಸ್ವೀಕರಿಸಿದ ನಂತರ ಈ ಘಟನೆ ಬೆಳಕಿಗೆ ಬಂದಿದೆ ಎಂದು ಆಯೋಗ ಹೇಳಿದೆ. ಭಾರತದ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಇಂದು 2 ದಿನಗಳ ಭೇಟಿಗಾಗಿ ಮಧ್ಯಪ್ರದೇಶಕ್ಕೆ ಆಗಮಿಸಲಿದ್ದಾರೆ. ಅಧಿಕಾರ ವಹಿಸಿಕೊಂಡ ನಂತರ ಇದು ಅವರ ಮೊದಲ ರಾಜ್ಯ ಭೇಟಿಯಾಗಿದೆ. ಮೊದಲ ದಿನ ಮುಖ್ಯ ಚುನಾವಣಾ ಆಯುಕ್ತರು ಇಂದೂರ್ಗೆ ಭೇಟಿ ನೀಡಲಿದ್ದಾರೆ. ಅಲ್ಲಿ ಅವರು ಬೂತ್ ಮಟ್ಟದ ಅಧಿಕಾರಿ ಸಮ್ಮೇಳನದಲ್ಲಿ ಭಾಗಿಯಾಗಲಿದ್ದಾರೆ. ಇಂದೂರ್, ಉಜ್ಜಯಿನಿ, ದೇವಾಸ್, ಧಾರ್ ಮತ್ತು ಖಾಂಡ್ವಾ ಜಿಲ್ಲೆಗಳ 1,500ಕ್ಕೂ ಹೆಚ್ಚು ಬೂತ್ ಮಟ್ಟದ ಅಧಿಕಾರಿಗಳೊಂದಿಗೆ ಅವರು ನೇರವಾಗಿ ಸಂವಹನ ನಡೆಸಲಿದ್ದಾರೆ. ಭೇಟಿಯ 2ನೇ ದಿನ ಅವರು ಓಂಕಾರೇಶ್ವರ ಮತ್ತು ಮಹೇಶ್ವರದ ಧಾರ್ಮಿಕ ಮತ್ತು ಐತಿಹಾಸಿಕ ಸ್ಥಳಗಳಿಗೆ ಭೇಟಿಯನ್ನು ನೀಡಲಿದ್ದಾರೆ. ಅವರು ಓಂಕಾರೇಶ್ವರದಲ್ಲಿ ನರ್ಮದಾ ನದಿಯ ದಡದಲ್ಲಿ ಪ್ರಾರ್ಥನೆ ಸಲ್ಲಿಸಲಿದ್ದಾರೆ. ನಂತರ ಐತಿಹಾಸಿಕ ಮಹೇಶ್ವರ ಕೋಟೆಗೆ ಭೇಟಿ ನೀಡಲಿದ್ದಾರೆ. ಎಲ್ನಿನೊ ಪರಿಣಾಮದಿಂದಾಗಿ ದೇಶದ ಕೆಲವು ಭಾಗಗಳಲ್ಲಿ ಸಾಮಾನ್ಯಕ್ಕಿಂತ ಕಡಿಮೆ ಮಳೆ ಪರಿಸ್ಥಿತಿ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವಲೋಕನ ಸಭೆ ನಡೆಸಿದರು. ಕೇಂದ್ರ ಗೃಹ ಕಾರ್ಯದರ್ಶಿ ಮತ್ತು ಕೇಂದ್ರ ಕೃಷಿ ಹಾಗೂ ರೈತ ಕಲ್ಯಾಣ ಕಾರ್ಯದರ್ಶಿ ಸೇರಿದಂತೆ ವಿವಿಧ ಸಚಿವಾಲಯಗಳು ಮತ್ತು ಇಲಾಖೆಗಳ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗಿದ್ದರು. ಸಭೆಯಲ್ಲಿ ಎಲ್ನಿನೋದಿಂದಾಗಿ ದೇಶದ ಕೆಲವು ಭಾಗಗಳಲ್ಲಿ ಸಾಮಾನ್ಯಕ್ಕಿಂತ ಕಡಿಮೆ ಮಳೆ ಮತ್ತು ಸಂಭಾವ್ಯ ಬರ ಪರಿಸ್ಥಿತಿಗಳ ಬಗ್ಗೆ ಸರ್ಕಾರ ನಿರಂತರವಾಗಿ ಪರಿಸ್ಥಿತಿಯನ್ನು ಮೇಲ್ವಿಚಾರಣೆ ಮಾಡುತ್ತಿದೆ ಎಂದು ಅಮಿತ್ ಶಾ ಹೇಳಿದ್ದಾರೆ. ಕೃಷಿ ಸಚಿವಾಲಯ ಮತ್ತು ಎಲ್ಲಾ ಸಂಬಂಧಿತ ಸಚಿವಾಲಯಗಳು ಜಾಗರೂಕರಾಗಿರಬೇಕು.

0: ಬೆಳೆಯಬೇಕು ಮತ್ತು ಬಿತ್ತನೆ ಮಾಡಲು ಸೂಕ್ತವಾದ ಬೆಳೆಗಳ ಕುರಿತು ರೈತರಿಗೆ ಸಲಹೆ ನೀಡಲು ರಾಜ್ಯ ಸರ್ಕಾರಗಳೊಂದಿಗೆ ಸಮನ್ವಯ ಸಾಧಿಸಬೇಕು ಎಂದು ಅವರು ನಿರ್ದೇಶಿಸಿದ್ದಾರೆ. ದೇಶಾದ್ಯಂತ ಎಲ್ಲಾ ಜಲಾಶಯಗಳನ್ನು ಮೇಲ್ವಿಚಾರಣೆ ಮಾಡುವಂತೆ ಅವರು ಜಲಸಂಪನ್ಮೂಲ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಮೇವು, ರಾಗಿ ಮತ್ತು ದ್ವಿದಳ ಧಾನ್ಯಗಳಂತಹ ಕಡಿಮೆ ನೀರಿನ ಅಗತ್ಯವಿರುವಂತಹ ಪರ್ಯಾಯ ಬೆಳೆಗಳ ಮೇಲೆ ಗಮನ ಹರಿಸುವ ಅಗತ್ಯವನ್ನು ಅವರು ಹೇಳಿದ್ದಾರೆ. ಇತ್ತೀಚಿನ ಭಾರೀ ಮಳೆ, ದಿಢೀರ್ ಪ್ರವಾಹ ಮತ್ತು ಭೂಕುಸಿತದಿಂದ ಉಂಟಾದ ಹಾನಿಯನ್ನು ನಿರ್ಣಯಿಸಲು ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶಕ್ಕೆ ಗೃಹ ಸಚಿವಾಲಯದ ಅಂತರ ಸಚಿವಾಲಯ ಕೇಂದ್ರ ತಂಡವನ್ನು ನಿಯೋಜಿಸಬೇಕೆಂದು ಸಚಿವರು ಸೂಚನೆ ನೀಡಿದ್ದಾರೆ. ಯುಎಸ್ನ ಆರ್ಲಿಂಗ್ಟನ್ನಲ್ಲಿ ನಡೆದಂತಹ ಫಿಫಾ ವಿಶ್ವಕಪ್ನ ಪೆನಾಲ್ಟಿ ಶೂಟೌಟ್ನಲ್ಲಿ ಆಸ್ಟ್ರೇಲಿಯಾವನ್ನು 4-2 ಅಂತರದಿಂದ ಸೋಲಿಸಿದ ನಂತರ ಈಜಿಪ್ಟ್ 16 ಸುತ್ತಿಗೆ ಮುನ್ನಡೆ ದಾಖಲಿಸಿದೆ. 90 ನಿಮಿಷಗಳ ನಿಗದಿತ ಸಮಯ ಮತ್ತು 30 ನಿಮಿಷಗಳ ಗೋಲುರಹಿತ ಹೆಚ್ಚುವರಿ ಸಮಯದ ನಂತರ ಆಸ್ಟ್ರೇಲಿಯಾ ಮತ್ತು ಈಜಿಪ್ಟ್ 1-1 ಅಂತರದಲ್ಲಿ ಸಮಬಲ ದಾಖಲಿಸಿದವು. 92 ವರ್ಷಗಳಲ್ಲಿ ಮೊದಲ ಬಾರಿಗೆ ವಿಶ್ವಕಪ್ ನಾಕೌಟ್ ಹಂತದ ಗೆಲುವು ದಾಖಲಿಸುವ ಮೂಲಕ ಈಜಿಪ್ಟ್ ಇತಿಹಾಸ ಬರೆದಿದೆ. ಮತ್ತೊಂದೆಡೆ ಅರ್ಜೆಂಟೀನಾ ಮತ್ತು ಕ್ಯಾಬೋ ವರ್ಡೆ ತಂಡಗಳು ಯುಎಸ್ ಮಿಯಾಮಿ ಗಾರ್ಡನ್ಸ್ನಲ್ಲಿ ನಡೆಯುತ್ತಿರುವಂತಹ 32ರ ರೌಂಡ್ ಆಫ್ 32 ಪಂದ್ಯದಲ್ಲಿ 2-2 ಅಂತರದಲ್ಲಿ ಸಮಬಲ ದಾಖಲಿಸಿವೆ. ನಿಗದಿತ ಸಮಯದ ನಂತರ ಸ್ಕೋರ್ಗಳು 1-1 ಸಮಬಲಗೊಂಡಿವೆ. ಮೊದಲಾರ್ಧದ 29ನೇ ನಿಮಿಷದಲ್ಲಿ ಲಿಯೋನೆಲ್ ಮೆಸ್ಸಿಯ ಗೋಲಿನ ಮೂಲಕ ಅರ್ಜೆಂಟೀನಾ ಮುನ್ನಡೆ ದಾಖಲಿಸಿತು. ಈ ಸ್ಟ್ರೈಕ್ನೊಂದಿಗೆ ಮೆಸ್ಸಿ ಪಂದ್ಯಾವಳಿಯಲ್ಲಿ ತನ್ನ 7ನೇ ಗೋಲು ಮತ್ತು 6 ಪಂದ್ಯಾವಳಿಗಳಲ್ಲಿ ತನ್ನ 30ನೇ ಪ್ರದರ್ಶನದಲ್ಲಿ ತನ್ನ 20ನೇ ವಿಶ್ವಕಪ್ ಗೋಲು ಗಳಿಸಿದರು. 59ನೇ ನಿಮಿಷದಲ್ಲಿ ಡೆರಾಯ್ ಡುವಾರ್ಟೆ ಅವರ ಗೋಲಿನ ಮೂಲಕ ಕ್ಯಾಬೋ ವರ್ಡೆ ಸಮಬಲ ಸಾಧಿಸಿದರು. ಹೆಚ್ಚುವರಿ ಸಮಯದ ಆರಂಭದಲ್ಲಿ ಲೆನ್ಸಾಂಡ್ರೋ ಮಾರ್ಟಿನೆಜ್ ಅರ್ಜೆಂಟೀನಾವನ್ನು ಮುನ್ನಡೆಸಿದರು. ಆದಾಗ್ಯೂ ಹೆಚ್ಚುವರಿ ಸಮಯದ ಮೊದಲ ಅವಧಿಯಲ್ಲಿ ಸಿಡ್ನಿ ಲೋಪ್ಸ್ ಕ್ಯಾಬ್ರಾಲ್ ಮೂಲಕ ಕ್ಯಾಬೋ ವರ್ಡೆ ಪ್ರತಿದಾಳಿ ನಡೆಸಿ ನಂತರ ಸಮಬಲ ದಾಖಲಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ರಾಜಸ್ಥಾನ ಮತ್ತು ಗುಜರಾತ್ಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ, ವಿವಿಧ ಯೋಜನೆಗಳಿಗೆ ಚಾಲನೆ. ಹರ್ಮೋನ್ ಜಲಸಂಧಿ ಮಾರ್ಗ ನಿರ್ಬಂಧವಿದ್ದಾಗಲೂ ಭಾರತ ಇಂಧನ ಕೊರತೆ ಎದುರಿಸಿಲ್ಲ, ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ. ಯಾತ್ರೆಯ ಮೊದಲ ದಿನ ಅಮರನಾಥ ದೇಗುಲದಲ್ಲಿ 12,000 ಹೆಚ್ಚು ಭಕ್ತರಿಂದ ಪ್ರಾರ್ಥನೆ. ಫಿಫಾ ವಿಶ್ವಕಪ್ ಫುಟ್ಬಾಲ್, 4-2 ಅಂತರದಿಂದ ಆಸ್ಟ್ರೇಲಿಯಾ ಮಣಿಸಿದ ಈಜಿಪ್ಟ್ಗೆ ಐತಿಹಾಸಿಕ ನಾಕೌಟ್ ಹಂತದ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12:00.
1: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ದರೆ ಎಫ್ ಎಂ 103.5 ಮೆಘೆಟ್ಸ್ ಹಾಗೂ 101.4 ಮೆಘೆಟ್ಸ್ಗಳಲ್ಲಿ ಮತ್ತು ಮೀಡಿಯಮ್ 625 ಕಿಲೋಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು. ಸ್ಟುಡಿಯೋ ಸಮಯ 7:46.05. ಚಿತ್ರಗೀತೆಗಳು ಆರಂಭಕ್ಕೆ ಕೇಳೋಣ. ಸತಿ ಸಕ್ಕುಬಾಯಿ ಚಿತ್ರದ ಗೀತೆ ಹಾಡಿದ್ದಾರೆ ಜಾನಕಿ, ಸಾಹಿತ್ಯ ಜಿ ಉದಯಶಂಕರ್, ಸಂಗೀತ ಸತ್ಯಮ್ಮ ಅವರದು.

0: ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ಕ್ಲಿನಿಕ್.
1: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾಕಿರಣ ನಮ್ಮ ಕ್ಲಿನಿಕ್.
0: ಉತ್ತಮ ಗುಣಮಟ್ಟದ ಪ್ರಾಥಮಿಕ ಆರೋಗ್ಯ ಸೇವೆಗೆ ನಮ್ಮ ಕ್ಲಿನಿಕ್.
1: ರಾಜ್ಯದಲ್ಲಿ ಒಟ್ಟು 432 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ.
0: 12 ಆರೋಗ್ಯ ಸೇವೆಗಳ ಪ್ಯಾಕೇಜ್ ನಮ್ಮ ಕ್ಲಿನಿಕ್ನಲ್ಲಿ ಲಭ್ಯ.
1: ಆರೋಗ್ಯ ತಪಾಸಣೆ, ಪ್ರಾಥಮಿಕ ಹಂತದ ಪ್ರಯೋಗಾಲಯ ಸೇವೆ ಎಲ್ಲವೂ ಉಚಿತ.
0: ಟೆಲಿಮೆಡಿಸಿನ್ ಸೇವೆ, ರೆಫರಲ್ ಸೇವೆ ಜೊತೆಗೆ ಯೋಗ ತರಗತಿಗಳು ನಡೆಯುತ್ತವೆ.
1: ಸೋಮವಾರದಿಂದ ಶನಿವಾರದವರೆಗೆ ಸ್ಥಳೀಯ ಅನುಕೂಲತೆಗಳಿಗೆ ಅನುಗುಣವಾಗಿ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ತೆರೆದಿರುತ್ತದೆ ನಮ್ಮ ಕ್ಲಿನಿಕ್.
0: ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿವೆ ನಮ್ಮ ಕ್ಲಿನಿಕ್.
1: ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ.
0: ಪ್ರಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಮುಂದಿನ ಗೀತೆಯನ್ನು ಕೇಳುವ ಮುನ್ನ ಈ ಬೆಳಗ್ಗೆ 8:30 ಯುವ ಸಾಧಕರೊಂದಿಗೆ ನೇರ ಫೋನ್ ಔಟ್ ಕಾರ್ಯಕ್ರಮ ಭಾಗವಹಿಸ್ತಾ ಇದ್ದಾರೆ ಯುವ ಗಾಯಕಿ ನಿರೀಕ್ಷಾ ಅವರು. 10:00 ಹಾಡು ಮಾತಾಡು, ಶನಿವಾರದ ವಿಶೇಷತೆ ವಿಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮ. ನಾವು ಕೇಳೋ ಪ್ರಶ್ನೆಗಳಿಗೆ ನಮ್ಮ ವಾಟ್ಸಪ್ ಸಂಖ್ಯೆಯಾದ 9451 5722 ಸಣ್ಣ ಸಣ್ಣಕ್ಕೆ ತಾವು ಸಂದೇಶವನ್ನು ಕಳಿಸಬಹುದು. 11:00 ವಿಷಯ ನಮ್ಮದು, ಮಾಹಿತಿ ನಿಮ್ಮದು. ನಾವು ಕೇಳುವ ವಿಷಯಕ್ಕೆ ತಾವು ಉತ್ತರವನ್ನು ಕರೆ ಮಾಡೋದ್ರ ಮೂಲಕ ನೀಡಬಹುದು. ನಮ್ಮ ದೂರವಾಣಿ ಸಂಖ್ಯೆ ಹೇಗಿದೆ? 2007004. ಭದ್ರಾವತಿಯಿಂದ ಹೊರಗಿನವರು ಕರೆ ಮಾಡಬೇಕಾದರೆ ಬಳಸಬೇಕಾದ ಸ್ಟೇಟ್ ಕೋಡ್ ಸಂಖ್ಯೆ 08282. ಚಿತ್ರಗೀತೆಯ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿಯಲ್ಲಿ ಗಂಧರ್ವಗಿರಿ ಚಿತ್ರದ ಗೀತೆಯನ್ನು. ಪುರಂದರದಾಸರ ಕೀರ್ತನೆಯನ್ನು ಚಿತ್ರಸಂಗೀತ ಅಳವಡಿಸಿದ್ದಾರೆ ಉಪೇಂದ್ರ ಕುಮಾರ್.

0: ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ಕ್ಲಿನಿಕ್.
1: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾಕಿರಣ ನಮ್ಮ ಕ್ಲಿನಿಕ್.
0: ಉತ್ತಮ ಗುಣಮಟ್ಟದ ಪ್ರಾಥಮಿಕ ಆರೋಗ್ಯ ಸೇವೆಗೆ ನಮ್ಮ ಕ್ಲಿನಿಕ್.
1: ರಾಜ್ಯದಲ್ಲಿ ಒಟ್ಟು 432 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ.
0: 12 ಆರೋಗ್ಯ ಸೇವೆಗಳ ಪ್ಯಾಕೇಜ್ ನಮ್ಮ ಕ್ಲಿನಿಕ್ನಲ್ಲಿ ಲಭ್ಯ.
1: ಆರೋಗ್ಯ ತಪಾಸಣೆ, ಪ್ರಾಥಮಿಕ ಹಂತದ ಪ್ರಯೋಗಾಲಯ ಸೇವೆ ಎಲ್ಲವೂ ಉಚಿತ.
0: ಟೆಲಿಮೆಡಿಸಿನ್ ಸೇವೆ, ರೆಫರಲ್ ಸೇವೆ ಜೊತೆಗೆ ಯೋಗ ತರಗತಿಗಳು ನಡೆಯುತ್ತವೆ.
1: ಸೋಮವಾರದಿಂದ ಶನಿವಾರದವರೆಗೆ ಸ್ಥಳೀಯ ಅನುಕೂಲತೆಗಳಿಗೆ ಅನುಗುಣವಾಗಿ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ತೆರೆದಿರುತ್ತದೆ ನಮ್ಮ ಕ್ಲಿನಿಕ್.
0: ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿವೆ ನಮ್ಮ ಕ್ಲಿನಿಕ್.
1: ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ.
0: ಪ್ರಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಜಿಂಗ್ ಗಣತ ತರಗಡ್ತಾ ಜಿಂಗ್ ಗಣತ ತರಗಡ್ತಾ ಜಿಂಗ್ ಗಣತ ತರಗಡ್ತಾ ಜಿ.

0: tum ta ka din ta ghin ku ta sa din ku
1: ಸೊರಟ್ ಅಶ್ವತ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಮೇಶ್ ನಾಯ್ಡು, ಚಿತ್ರ ಆನಂದ ಭೈರವಿ, ಗಾಯಕರು ಎಸ್ ಜಾನಕಿ ಹಾಗೂ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ತಕ ಜಿಕ್ಕು ತಾಜಿಂಗ್ ಕಿಣತಂ ತಾಜಂತ ತರಗಡ ತಗತಿ ತಕ ಜಿಕ್ಕು ತಾಜಿಂಗ್ ಕಿಣತಂ ತಾಜಂತ ತರಗಡ ತಗತಿ ತಕ ಜಿಕ್ಕು ತಾಜಿಂಗ್ ಕಿಣತಂ ತಾಜಂತ ತರಣಾಂತ ತರೂಂತ ತಾಜಿಂತ ತರಗಡ ತಗತಿ ಕಿಣತಂ ತಾಜಿ ಕಿಣತಂ ತಕ ತಾಜಿ ಕಿಣತಂ ತಕ ಜಿಕ್ಕು ಕಿರತಗ.

ಸ್ನೇಹಿತರೆ, ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಮತ್ತೆ ಚಿತ್ರಗೀತೆಗಳನ್ನು ಬೆಳಿಗ್ಗೆ 9 ಗಂಟೆ 5 ನಿಮಿಷಕ್ಕೆ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡುತ್ತೇವೆ. ಇದು ಆಕಾಶವಾಣಿ ಭದ್ರಾವತಿ ಸಮಯ 8 ಗಂಟೆಯಾಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಮಾಚಾರ ಪ್ರಭಾತ್ ನಂತರ 8 ಗಂಟೆ 5 ನಿಮಿಷಕ್ಕೆ ಇಂಗ್ಲಿಷ್ನಲ್ಲಿ ಮಾರ್ನಿಂಗ್ ನ್ಯೂಸನ್ನು ಕೇಳುವಿರಿ.

0: ಆತ್ಮೀಯ ಕೇಳುಗರಿಗೆಲ್ಲ ಯುವ ಸಾಧಕರೊಂದಿಗೆ ನೇರ ಫೋನ್ಔಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಪ್ರತಿ ಶನಿವಾರನೂ ಸಹ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಯುವ ಪ್ರತಿಭೆಗಳನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಇವತ್ತು ನಮ್ಮ ಜೊತೆಗಿದ್ದರೆ ಯಾರು, ಅವರ ವಿಚಾರಧಾರೆಗಳನ್ನು ಅವರ ಮಾತಿನಲ್ಲಿ ಕೇಳೋಣ. ಸ್ನೇಹಿತರೆ, ಇವತ್ತು ನಮ್ಮ ಜೊತೆಗಿದ್ದಾರೆ ಯುವ ಗಾಯಕಿಯಾದ ನಿರೀಕ್ಷೆ ಅವರೇ. ನಿರೀಕ್ಷೆ ಅವರೇ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಯ್, ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್ ಸರ್, ನಮಸ್ತೆ. ಮೊದಲಿಗೆ ಆಕಾಶವಾಣಿಯ ಎಲ್ಲ ಕೇಳುಗರಿಗೆ ನನ್ನ ನಮಸ್ಕಾರ ಹಾಗೂ ಶುಭೋದಯ ಸರ್.
0: ನಿರೀಕ್ಷೆ ಅವರೇ, ತಾವು ಗಾಯನ ಒಂದು ಪರಂಪರೆಯೊಳಗೆ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದೀರ, ಅಂದರೆ ತಮ್ಮದೇ ಆದ ಒಂದು ಶೈಲಿಯಲ್ಲಿ ಹಾಡುಗಾರಿಕೆಯನ್ನು ಕಲ್ತಿದ್ದೀರಿ. ತಮ್ಮ ಪರಿಚಯ ಮತ್ತು ತಾವು ಎಲ್ಲಿಯವರು, ತಮ್ಮ ವಿಚಾರಧಾರೆಗಳನ್ನು ತಮ್ಮ ಮಾತಿನಲ್ಲಿ ಹಂಚಿಕೊಳ್ಳಿ ನಮ್ಮ ಕೇಳುಗರಿಗೆ.
1: ನನ್ನ ಹೆಸರು ನಿರೀಕ್ಷಾ ಅಂತ. ಮೂಲತಃ ನಾನು ಚಿಕ್ಕಮಗಳೂರಿನ ಕೊಪ್ಪ ತಾಲೂಕಿನವರು. ಪ್ರಸ್ತುತ ನಾನು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಒಂದು ಟಿವಿ ಚಾನೆಲ್ ಅಲ್ಲಿ ಮೇಕಪ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಇದು ನನ್ನ ಕಿರು ಪರಿಚಯ.
0: ನಿರೀಕ್ಷೆ ಅವರೇ, ಒಂದ್ ಕಡೆ ನೋಡಿದ್ರೆ ಮೇಕಪ್ ಆರ್ಟಿಸ್ಟ್ ಆಗಿದ್ದೀರಿ, ಜೊತೆಗೆ ಗಾಯಕರು ಅಂತ ಹೇಳ್ತೀರಿ. ಹೇಗೆ ಇವೆಲ್ಲಕ್ಕೂ ಸಂಬಂಧ? ಯಾವ ರೀತಿ ಗಾಯನ ಒಂದು ಪರಂಪರೆಗೆ ತಾವು ಬಂದ್ರಿ?
1: ಖಂಡಿತ ಸರ್, ಚಿಕ್ಕವಳಿದ್ದಾಗಿಂದನು ನನ್ಗೆ ಸ್ವಲ್ಪ ಆರ್ಟ್ ಕಡೆ ಜಾಸ್ತಿ ಒಲವಿತ್ತು. ಅಂದ್ರೆ ನಂಗೀಗ ಆರ್ಟ್ ರಿಲೇಟೆಡ್ ಯಾವ್ದೇ ಕೆಲಸ ಆದ್ರೂ, ಚಟುವಟಿಕೆ ಆದ್ರೂ ನನಗ್ ತುಂಬಾ ಅದ್ರಲ್ಲಿ ಆಸಕ್ತಿ ಜಾಸ್ತಿ. ಹಾಗಂತ ಓದೋದ್ರಲ್ಲಿ ಹಿಂದೆ ಇರ್ಲಿಲ್ಲ, ಅದ್ರಲ್ಲೂ ಕೂಡ ಮುಂದೆ ಇದೆ. ಚಿತ್ರಕಥೆ, ಸಂಗೀತ, ನೃತ್ಯ, ನಾಟಕ ಈ ತರ ಮೊದ್ಲಿಂದಾನು ಅಂತ ಕಡೆನೆ ಜಾಸ್ತಿ ಒಲವಿತ್ತು. ಹೋಗ್ತಾ ಹೋಗ್ತಾ ಅದು ಜಾಸ್ತಿ ಅದ್ರ ಮೇಲೆ ಆಸಕ್ತಿ ಇದ್ದಿದ್ರಿಂದ ನಾನು ಅದನ್ನ ಸೀರಿಯಸ್ ಆಗಿ ತಗೊಳಕ್ ಹೋದೆ. ಸಂಗೀತವನ್ನ ನಾನು ಸೀರಿಯಸ್ ಆಗಿ ಕಲಿಬೇಕು, ಅದ್ರಲ್ಲಿ ಏನಾದ್ರೂ ಒಂದು ಹೆಸರು ಮಾಡ್ಬೇಕು ಅಂತ ತಗೊಂಡು ಮೊದ್ಲಿಗೆ ನಾನು ಕಲಿತಾ ಇರ್ಲಿಲ್ಲ. ಇವಾಗ ಅದನ್ನ ಸೀರಿಯಸ್ ಆಗಿ ತಗೊಂಡು ಚೆನ್ನಾಗಿ ಕಲಿಯುವಂತ

0: ಪ್ರಯತ್ನ ಮಾಡ್ತಾ ಇದ್ದೀನಿ. ಜೊತೆಗೆ ಈ ಮೇಕಪ್ ಅನ್ನೋದು ಹೇಗೆ ಅಂದ್ರೆ ಅದು ಕೂಡ ಆರ್ಟ್ ರಿಲೇಟೆಡ್ ಆಗಿರೋದ್ರಿಂದ ನನ್ಗೆ ಅದರಲ್ಲೂ ಕೂಡ ಮೊದ್ಲಿಂದನು ಇಷ್ಟ ಇತ್ತು ಮೇಕಪ್ ಮಾಡ್ಬೇಕು. ಬೇರೆಯವರನ್ನ ನೋಡಿದಾಗ ಓ ನಾನು ಮೇಕಪ್ ಮಾಡ್ಬೇಕು ಅಂತ. ಆದ್ರೆ ಅದೊಂದು ಪ್ರೊಫೆಷನ್, ಅದೊಂದು ಕೆಲಸ ವೃತ್ತಿಯಾಗಿ ತಗೋಬೇಕು ಅಂತ ನನ್ಗೆ ಇತ್ತೀಚೆಗೆ ಒಂದು 4-5 ವರ್ಷಗಳಿಂದ ಅದನ್ನ ನಾನು ಸೀರಿಯಸ್ ಆಗಿ ತಗೊಂಡೆ. ನಾನು ಅದನ್ನ ಕಲ್ತು ಕೋರ್ಸ್ ಅನ್ನ ಅಭ್ಯಾಸ ಮಾಡಿ ನಂತರ ಈ ವೃತ್ತಿಗೆ ಬಂದೆ ಸರ್.
1: ಗಾಯನ ವೃತ್ತಿಯ ಪರಂಪರೆಗೆ ತಮಗೆ ತುಂಬಾ ಇಷ್ಟ ಆಯ್ತು. ಕತೆ, ಚಿತ್ರಕಥೆ ಇರ್ಬೋದು ಅಥವಾ ಚಿತ್ರಕಲೆ ಇರ್ಬೋದು, ಇವೆಲ್ಲವನ್ನ ರೂಢಿಸ್ಕೊಳ್ಳೋದ್ರ ಜೊತೆಗೆ ತಮಗೆ ಇಷ್ಟವಾದದ್ದು ಗಾಯನ ಕ್ಷೇತ್ರ. ಈ ಗಾಯನವನ್ನ ಮಾಡೋದಕ್ಕೆ ಅಭ್ಯಾಸ ಕ್ರಮ ಏನಾರ ಬೆಳೆಸ್ಕೊಂಡಿದ್ರೆ, ಈಗ ಉದಾಹರಣೆಗೆ ಸಂಗೀತ ಕಲಿಬೇಕು ಅಂತಂದ್ರೆ ನಮ್ಮಲ್ಲಿ ಜೂನಿಯರು ಸೀನಿಯರು ವಿದ್ವತ್ ಅಂತೆಲ್ಲ ಇರುತ್ತೆ. ನೀವು ಶಾಸ್ತ್ರೀಯ ಪರಂಪರೆಯ ಗಾಯನದ ಕಡೆಗೆ ತಮ್ಮನ್ನು ತೊಡಗಿಸ್ಕೊಂಡಿದ್ದೀರೋ ಅಥವಾ ಬೇರೆ, ಈಗ ಉದಾಹರಣೆಗೆ ಸರಳವಾದ ಸಂಗೀತ ಲೈಟ್ ಮ್ಯೂಸಿಕ್ ಅಂತ ಹೇಳ್ತೀವಿ, ಆ ಒಂದು ಪರಂಪರೆಯಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದೀರೋ?
0: ಹೌದು ಸರ್, ಚಿಕ್ಕವಳಿದ್ದಾಗಿಂದ ನಂಗೆ ಸಂಗೀತದ ಆಸಕ್ತಿ ಇದ್ದಿದ್ರಿಂದ ನಾನೊಂದು 5ನೇ ಕ್ಲಾಸ್ ಇದ್ದಾಗ ನಮ್ಮ ಅಮ್ಮಂಗ ಅನ್ನಿಸ್ತು, ಓಕೆ ಇವ್ಳು ತುಂಬಾ ಚೆನ್ನಾಗಿ ಹಾಡ್ ಬಲ್ಲಳು, ಇವಳಿಗೆ ನೀಟಾಗಿ ಒಂದು ಶಿಕ್ಷಣವನ್ನ ಕೊಟ್ರೆ, ಚೆನ್ನಾಗಿ ಅಭ್ಯಾಸ ಮಾಡಿಸಿದ್ರೆ ಇನ್ನೂ ಚೆನ್ನಾಗಿ ಹಾಡ್ತಾಳೆ ಅನ್ನೋದೊಂದು ಧೈರ್ಯ ಅವ್ರಿಗೆ ಬಂತು. ಮೊದ್ಲಿಂದ ನನಗೆ ಈ ಹಾಡುಗಳನ್ನ ಸಂಗೀತವನ್ನ ಹೇಳ್ಕೊಟ್ಟಿದ್ದು ನಮ್ಮ ಅಮ್ಮನೆ. ನಾನು ನಮ್ಮ ಅಮ್ಮನೇ ನನ್ನ ಮೊದಲನೇ ಗುರು ಅಂತ ಹೇಳ್ಬೋದು. ಮೊದ್ಲೆಲ್ಲ ಹೇಗೆ ಅಂದ್ರೆ ಟಿವಿ ಮಾಧ್ಯಮ ಇಲ್ದೆ ಇದ್ದಿದ್ರಿಂದ ಜಾಸ್ತಿ ನಮ್ಮನೆಯಲ್ಲಿ ರೇಡಿಯೋನೇ ಕೇಳ್ಕೊಂಡು ಬರ್ತಾ ಇದ್ದಿದ್ದು. ನಮ್ಮಮ್ಮ ರೇಡಿಯೋದಲ್ಲಿ ಬರ್ತಾ ಇದ್ದ ಹಾಡುಗಳನ್ನ ನನಗ್ ಹೇಳ್ಕೊಟ್ಟು ನನಗದು ಅಂದ್ರೆ ಆ ಹಾಡನ್ನ ಹಾಡುವಂತ ಕಲೆ ಇದೆ ಅನ್ನೋದು ಅವ್ರಿಗೆ ಗೊತ್ತಾಯ್ತು. ಹಾಗಾಗಿ ನಾನೊಂದು 5ನೇ ಕ್ಲಾಸ್ ಇದ್ದಾಗ ನನ್ನನ್ನ ಸಂಗೀತಕ್ಕೆ ಹಾಕಿದ್ರು. ಬಸವರಾಜ್ ಬಾರ್ಕರ್ ಅನ್ನೋರು ನನ್ನ ಮೊದಲನೇ ಗುರು. ಅವರು ನನ್ಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನ ಹೇಳ್ಕೊಡ್ತಾ ಇದ್ರು. ಒಂದು ಸ್ವಲ್ಪ ಸಮಯ ನಾನು ಅವ್ರ ಹತ್ರ ಕಲ್ತಿರೋದು, ಯಾಕಂದ್ರೆ ಆಗೆಲ್ಲ ಸಾರಿಗೆ ವ್ಯವಸ್ಥೆ ಸರಿಯಾಗಿ ಇಲ್ದೆ ಇದ್ದ ಕಾರಣ ನನ್ಗೆ ಕೊಪ್ಪದಲ್ಲಿ ನಾನು ಇದ್ದಿದ್ರಿಂದ ಅವ್ರು ಇದ್ದಿದ್ದು ಹರಿಹರಪುರದಲ್ಲಿ. ನಾನು ಅಲ್ಲಿಗೆ ಓಡಾಡೋದು ಸ್ವಲ್ಪ ಕಷ್ಟ ಆಗಿದ್ರಿಂದ ನನ್ನ ಸಂಗೀತ ಅಭ್ಯಾಸ ಅಲ್ಲಿಗೆ ನಿಂತು ಹೋಯ್ತು. ನಂತರ ನಾನು ಹೈಸ್ಕೂಲಿಗೆ ಬಂದಾಗ ನಾನು ಶಾರದಾ ನಾಗೇಶ್ ಅಂತ ಇನ್ನೊಬ್ರು ನನ್ನ ಗುರುಗಳು ವಿದುಷಿ ಶಾರದಾ ನಾಗೇಶ್ ಅಂತ, ಅವ್ರ ಹತ್ರ ನಾನು ನಂತರ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನ ಕಲಿಯಕ್ಕೆ ಆರಂಭ ಮಾಡಿದೆ. ಆಗಲೂ ಕೂಡ ಏನೇನೋ ಅದು ಇದು ಜಂಜಾಟದ ಮಧ್ಯೆ ಅದು ನಿಂತು ಹೋಯ್ತು. ಆದ್ರೆ ಪ್ರಸ್ತುತ ನಾನು ವಿದುಷಿ ಸಂಜನಾ ರಾವ್ ಅವರಿಂದ ಹಿಂದೂಸ್ತಾನಿ ಮ್ಯೂಸಿಕ್ ಅನ್ನ ಕಲಿತಾ ಇದ್ದೀನಿ, ಹಿಂದೂಸ್ತಾನಿ ಶಾಸ್ತ್ರೀಯವನ್ನ ಸಂಗೀತವನ್ನ ಕಲಿತಾ ಇದ್ದೀನಿ.
1: ಹಾಗಾದ್ರೆ ತಮ್ಗೆ ಎರಡೂ ಪರಂಪರೆ ಪರಿಚಯ ಇದೆ, ಹಿಂದೂಸ್ತಾನಿ ಮತ್ತು ಕರ್ನಾಟಕ ಸಂಗೀತ.
0: ಹೌದು ಹೌದು ಸರ್.
1: ಆರಂಭದಲ್ಲಿ ಹಿಂದೂಸ್ತಾನಿಗೆ ಹೋದ್ರಿ, ತದನಂತರ ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ಬಂದ್ರಿ, ಮತ್ತೆ ತಿರ್ಗಾ ಹಿಂದೂಸ್ತಾನಿಗೆ ತಾವು ಕಲಿತಾ ಇದ್ದೀರಿ, ಅಭ್ಯಾಸ ಮಾಡ್ತಾ ಇದ್ದೀರಿ.
0: ಹೌದು ಸರ್, ಇದ್ರ ಮಧ್ಯೆ ನಾನು ಸುಗಮ ಸಂಗೀತ ಕೂಡ ಕಲಿತಾ ಇದ್ದೆ. ಹಾಗಾಗಿ ಭಾವಗೀತೆ ಭಕ್ತಿಗೀತೆ ಅದೆಲ್ಲದರ ಪರಿಚಯ ಕೂಡ ಇದೆ. ಹಾಗೆ ನನ್ನ ಸ್ಕೂಲಲ್ಲಿ ಒಬ್ರು ಟೀಚರ್ ಇದ್ರು ನಲಿನಾಕ್ಷಿ ಅಂತ, ಅವರಿಗೆ ನನ್ನ ಧ್ವನಿ ಇಷ್ಟ ಆಗಿ ಅವ್ರು ನನ್ಗೆ ಚಿತ್ರಗೀತೆಗಳನ್ನ ಕೂಡ ಹಾಡಿ ಹೇಳ್ಕೊಡ್ತಾ ಇದ್ರು. ಹಾಗಾಗಿ ಅದನ್ನು ಸ್ವಲ್ಪ ಕಲ್ತಿದ್ದೀನಿ ಅಂದ್ರೆ ಎಲ್ಲಾ ಕಡೆನು ಸ್ವಲ್ಪ ಸ್ವಲ್ಪ ಸ್ವಲ್ಪ ಕಲ್ತ್ಕೊಂಡು ಬಂದಿದ್ದೀನಿ ಸರ್.
1: ಅಂದ್ರೆ ಎಲ್ಲಾ ಕಡೆಗೂ, ಎಲ್ಲಾ ಸಂಗೀತದ ಕಡೆಗೂ ತಮ್ಮ ಆಸಕ್ತಿಯನ್ನ ಬೆಳೆಸ್ಕೊಳ್ಳೋದ್ರ ಒಟ್ಟಿಗೆ ಕಲಿಯುವ ಪ್ರಯತ್ನದಲ್ಲಿದೆ. ಯಾಕಂದ್ರೆ ಸಂಗೀತ ಅನ್ನೋದು ನಿತ್ಯ ನಿರಂತರವಾದದ್ದು, ಕಲಿಯಬೇಕು. ಯಾಕಂದ್ರೆ ಕಲಿತೆ ಅಂತ ನಿಲ್ಲೋದಕ್ಕೆ ಸಾಧ್ಯವಿಲ್ಲ. ಯಾವುದೇ ವಿದ್ಯೆ ಆದರೂ ಅದು ಸಂಪೂರ್ಣವಾಗಿ ನಾ ಕಲಿಬೇಕು ಅನ್ನೋದೇ ಅದರ ದಾಹವನ್ನೇ ನಮಗೆ ಇನ್ನೂ ದಾಹ ಅನ್ನೋ ನೀರು. ಈಗ ಒಂದ್ಸತಿ ನೀರು ಕುಡಿದ್ರೆ ತೃಪ್ತಿ ಆಗೋದಿಲ್ಲ, ನಾವು ನೀರು ಕುಡಿತಾನೆ ಇರಬೇಕು, ಆವಾಗವಾಗ ದಾಹ ಆಗ್ತಾನೆ ಇರುತ್ತೆ. ಆ ಹಿನ್ನೆಲೆ ಒಳಗೆ ತಾವು ವಿವಿಧ ಪ್ರಕಾರದ ಸಂಗೀತದ ಶೈಲಿಯನ್ನು ಅಭ್ಯಾಸ ಮಾಡಿದರೆ, ಈಗ ನಮ್ಮ ಕೇಳುಗರಿಗೆ ತಮ್ಮ ಕಂಠದಿಂದ ಯಾವುದಾದ್ರೂ ಒಂದು ಶಾಸ್ತ್ರೀಯ ಸಂಗೀತದ ಶೈಲಿಯ ಒಂದು ಹಾಡನ್ನ ಹಾಡ್ತೀರಾ?
0: ಖಂಡಿತ ಸರ್, ಒಂದು ಪುರಂದರದಾಸರ ಕೀರ್ತನೆ ಇದೆ ಅದನ್ನ ಹಾಡ್ತೀನಿ.

மனையுள்ளோவின் நொசலிங்கு.

0: ತಮ್ಮ ಧ್ವನಿ ಕೇಳ್ತಾ ಇಲ್ಲ, ಧ್ವನಿ ಕೇಳ್ತಾ ಇಲ್ಲ, ಮತ್ತೆ ಹಾಡ್ತೀರಾ?
1: ಖಂಡಿತ ಸರ್, ಖಂಡಿತ. ಈಗ ಕೇಳಿಸ್ತಾ ಇದೆಯಾ ಸರ್?
0: ಹಾ, ಕೇಳಿಸ್ತಾ ಇದೆ.
1: ಕ್ಷಮೆ ಇರಲಿ ಸರ್. ಮನೆಯೊಳಗೋಗುವುದೇ ಚಂದ, ಮನೆಯೊಳಗ ಗೋವಿಂದ ನುಸಲಿಗೆ ತಿಲಕವ ನೀಡುವ ಕೊಡುವೆ ಹೊಸ ಭರ ಗಣಿಡುವೆ.

0: కూట మనయుల గోవింద గోవింద మనయుల గోవింద
1: హలో
0: హలో
1: ತಮ್ಮ ಧ್ವನಿ ಮತ್ತೆ ಕೇಳಲಿಲ್ಲ ನನಗೆ, ಯಾಕೆಂದರೆ ವಾಯ್ಸ್ ತುಂಬ ಬ್ರೇಕ್ ಆಗ್ತಾ ಇದೆ. ತಮ್ಮದು ಮಾತಾಡೋದು ಚಂದ ಕೇಳ್ತಾ ಇದೆ, ಹಾಡು ಬ್ರೇಕ್ ಆಗ್ತಾ ಇದೆ. ಈಗ ಕೇಳಿಸ್ತಾ ಇದೆ. ಅದೇ ಅವಾಗಲೇ ಹಾಡು ತುಂಬ ನಿಮ್ಮ ಹಾಡಿದ್ದು ಸ್ಪಷ್ಟತೆನೆ ಬರಲಿಲ್ಲ.
0: ನೆಟ್ವರ್ಕ್ ಸಮಸ್ಯೆ ಇರ್ಬೋದು ಸರ್. ಪುನಃ ಹಾಡ್ಬೇಕಾ ಸರ್?
1: ಹಾಡಿ ಹಾಡಿ.
0: ಮನೆಯೊಳಗು ಗೋವಿಂದ ಮನೆಯೊಳಗು ಗೋವಿಂದ ನೊಸಲಿಗೆ ಮನೆಗಳ ಗೋವಿಂದ ಚೋರನೆ ನಿಂತಿಕೊಳ್ಳಬೇಕು ಬೇರೊಂದು ವಾರಿ ಚಾಕ್ಷಿ ಕೂಟ ಸ್ಥಳ

0: Doing it.
1: ಹಲೋ,
0: ಹಲೋ,
1: ಕೇಳಿಸ್ತಾ ಇದೆಯಾ?
0: ಕೇಳಿಸ್ತಾ ಇದೆ.
1: ಆದರೂ ನಿಮ್ಮ ಧ್ವನಿ ಕೇಳ್ತಾ ಇದೆ, ಹಾಡು ಸ್ಪಷ್ಟವಾಗಿ ಕೇಳ್ತಾ ಇಲ್ಲ. ಇರಲಿ, ಈ ಪುರಂದರದಾಸರ ಕೀರ್ತನೆಯನ್ನು ತಾವು ಹಾಡಿದ್ರಿ, ಇದರೊಟ್ಟಿಗೆ

0: ಸಂಗೀತದ ಒಂದು ಭಾಗ. ಯಾಕೆಂದರೆ ಸಂಗೀತ ಕಲಿತ ಕಲಿತಾನೆ ನಾವು ನಮ್ಮದೇ ಆದ ವೃತ್ತಿಯ ಕಡೆಗೆ ಹೋಗಬೇಕಾಗತ್ತೆ. ತಾವೇನು ಓದಿದ್ದೀರಾ?
1: ಸರ್, ನಾನು ಬಿಕಾಂ ಓದಿದ್ದೀನಿ, ಕೊಪ್ಪದಲ್ಲೇ ಮುಗ್ತಿರೋದು.
0: ಕೊಪ್ಪದಲ್ಲಿ ಬಿಕಾಂ ಅನ್ನ ಓದಿದ್ದೀರಿ?
1: ಹೌದು ಹೌದು.
0: ಮುಂದಿನ ಶೈಕ್ಷಣಿಕ ಒಂದು ಮೆಟ್ಲಲ್ಲಿ ಹೇಗೆ ಹತ್ತೋದಕ್ಕೆ ಸಾಧ್ಯವಾಯಿತು? ಬೇರೆ ಏನನ್ನ ಕೋರ್ಸ್ ಮಾಡ್ಕೊಂಡ್ರಿ ಇದರೊಟ್ಟಿಗೆ?
1: ಸರ್, ಅದೇ ಬಿಕಾಂ ಆಗ್ತಿದ್ದ ಹಾಗೆ ನಾನು ಅಂದ್ರೆ ತಕ್ಷಣ ಕೆಲಸವನ್ನ ಆರಂಭಿಸಿದೆ. ಕಂಪನಿಯಲ್ಲಿ ಕೆಲಸಕ್ಕೆ ಸೇರ್ಕೊಂಡೆ ಬೆಂಗಳೂರಲ್ಲಿ. ಹಾಗಾಗಿ ನನ್ಗೆ ಮುಂದಿನ ಶಿಕ್ಷಣವನ್ನ ಮುಂದುವರ್ಸಕ್ ಆಗ್ಲಿಲ್ಲ. ಹಾಗಾಗಿ ನಾನು ಕ್ರಮೇಣ ಇದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ನನ್ಗೆ ಮೇಕಪ್ ಮೇಲೆ ಆಸಕ್ತಿ ಇದ್ದಿದ್ರಿಂದ ನಾನು ಮೇಕಪ್ ಇದ್ದು ತರಬೇತಿಯನ್ನ ಪಡ್ಕೊಂಡೆ. ತರಬೇತಿ ಪಡೆದು ಅದನ್ನೇ ಮುಂದುವರಿಸ್ಕೊಂಡು ಹೋಗೋಣ ಅಂತ ಮೇಕಪ್ನ ಕೆಲಸವನ್ನೇ ಇವಾಗ ಮಾಡ್ತಾ ಇದ್ದೀನಿ ಸರ್ ಪ್ರಸ್ತುತ.
0: ಅಂದ್ರೆ ಮೇಕಪ್ ಒಂದು ಆರ್ಟಿಸ್ಟ್ ಆಗಿ ತಾವು ಕೆಲಸ ಮಾಡ್ತಾ ಇದ್ದೀರಿ, ಏನ್ ಅನ್ಸುತ್ತೆ ಆ ಕೆಲಸ ಒಂದು ಸಂದರ್ಭದಲ್ಲಿ? ಏಕೆಂದ್ರೆ ಒಂದು ಅದೊಂದು ವೃತ್ತಿಯಾಗಿ ಇವತ್ತು ಬೆಳೆದು ಬಂದಿದೆ, ಅದನ್ನ ತಾವು ಮಾಡ್ಬೇಕಾದ್ರೆ ಏನ್ ಅನ್ಸುತ್ತೆ ತಾವಿಗೆ? ಏನ ತಾವು ಕಲ್ತಿದ್ದಲ್ದ ಬೇರೆಯವ್ರಿಗೂ ಹೇಳ್ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀರಾ?
1: ಖಂಡಿತ ಸರ್, ಖಂಡಿತ. ನನ್ನ ಅಂದ್ರೆ ಬೇರೆಯವರಿಗೆ ನಾನು ಒಂದು ಕ್ಲಾಸ್ ಮಾಡಿ ಹೇಳ್ಕೊಡೋದು ಆತರ ಇಲ್ಲ. ನನ್ನ ಸ್ನೇಹಿತರಿಗೆ, ನನ್ನ ಸಂಬಂಧಿಕರಿಗೆಲ್ಲ ನಾನು ಮೇಕಪ್ ನ ಹೇಳ್ಕೊಡ್ತಾ ಇದ್ದೀನಿ. ಜೊತೆಗೆ ನಾನು ಇದನ್ನ ಅಂದ್ರೆ ಎಲ್ಲಾ ಕಡೆಗೂ ಹೋಗಿ ಇಲ್ಲಿ ಹೇಗಿರುತ್ತೆ ಅಂದ್ರೆ ನೀವು ಮೇಕಪ್ ಒಂದೇ ಕಡೆ ಮಾಡೋಕ್ಕಾಗೋದಿಲ್ಲ. ನೀವು ಮದ್ವೆ ಸಮಾರಂಭಗಳಿಗೆ ಹೋಗ್ಬೇಕಾಗತ್ತೆ, ಬೇರೆ ಬೇರೆ ಸಮಾರಂಭಗಳಿದ್ದಾಗ ನಿಮ್ಮನ್ನ ಅವರು ಕರೆದಾಗ ನೀವು ಅಲ್ಲಿಗೆಲ್ಲ ಓಡಾಡ್ಬೇಕಾಗತ್ತೆ. ಹಾಗಾಗಿ ಇದೊಂಥರ ಹೊಸ ಅನುಭವ. ನೀವು ಪ್ರತಿ ದಿನ ಬೇರೆ ಬೇರೆ ಜನಗಳ ಜೊತೆಗೆ ನೋಡ್ಬೇಕಾಗತ್ತೆ, ಮಾತಾಡ್ಬೇಕಾಗತ್ತೆ, ಅವ್ರ ಜೊತೆ ಹೋಗಿ ಅವರಿಗೆ ಇಷ್ಟ ಆಗೋ ತರ ಅಲಂಕಾರ ಅವ್ರಿಗೆ ಮಾಡ್ಬೇಕಾಗತ್ತೆ. ಹೀಗೆ ಅದು ಪ್ರತಿ ದಿನ ಒಂದೊಂದು ಹೊಸ ಅನುಭವವನ್ನ ಕೊಡುತ್ತೆ. ನೀವು ಎಷ್ಟೇ ಕಲ್ತಿದ್ರು ಕೂಡ ಪ್ರತಿ ಸಲ ನೀವು ಒಬ್ರಿಗೆ ಮೇಕಪ್ ಮಾಡೋವಾಗ ನಿಮ್ಗೆ ಹೊಸ ಅನುಭವನೇ ಆಗತ್ತೆ. ನೀವು ಹೊಸದಾಗಿ ಏನೋ ಒಂದು ಅವರನ್ನ ರೆಡಿ ಮಾಡ್ಬೇಕಾಗತ್ತೆ, ಅವ್ರಿಗೆ ಇಷ್ಟ ಆಗೋ ತರ ಮಾಡ್ಬೇಕಾಗತ್ತೆ. ಕೊನೆಯಲ್ಲಿ ನೀವು ಆ ಕೆಲ್ಸಕ್ಕೆ ಹೋಗಿ ವಾಪಸ್ ಬರ್ಬೇಕಾದ್ರೆ ಓ ಅವ್ರಿಗೆ ಇಷ್ಟ ಆಗಿದೆ ಅಂತ ನಿಮ್ ತಿಳಿದಾಗ ಅದು ತುಂಬಾ ಖುಷಿನೇ ಕೊಡುತ್ತೆ. ಇದೊಂಥರ ಬೇರೆನೆ ಒಂದು ಲೋಕ ಅಂತ ಹೇಳ್ಬೋದು. ಇತ್ತೀಚಿನ ದಿನಗಳಲ್ಲಿ ಮೇಕಪ್ ತುಂಬಾ ಜನ ಕಲಿತಾ ಇದ್ದಾರೆ, ತುಂಬಾ ಜನ ಅದ್ರ ಬಗ್ಗೆ ತಿಳ್ಕೊತಾ ಇದ್ದಾರೆ. ಹೆಣ್ಮಕ್ಳಂದ್ರೆ ಹಾಗೆ ಅಲ್ವಾ, ಮೇಕಪ್ ಇಲ್ದೇನೆ ಇತ್ತೀಚೆಗೆ ಹೊರಗಡೆ ಹೋಗೋದೇ ತುಂಬಾ ಕಡಿಮೆ ಆಗಿದೆ. ಹಾಗಾಗಿ ಎಲ್ರಿಗೂ ಇಷ್ಟ ಇರುವಂತಹ ಒಂದು ವೃತ್ತಿ ಅಂತ ಹೇಳ್ಬೋದು ಸರ್.
0: ಈ ವೃತ್ತಿಯನ್ನ ಬೆಳೆಸಬೇಕಾದ್ರೆ ತಾವು ಏನೆಲ್ಲ ಒಂದು ವಿಚಾರವನ್ನ ಒಂದು ಅಂಶವನ್ನ ಪ್ರಯತ್ನ ಮಾಡ್ತೀರಿ ಎಲ್ಲೆಲ್ಲಿಗೆ? ಈಗ ಉದಾಹರಣೆಗೆ ತಾವ್ ಬೇರೆ ಕಡೆಗೆಲ್ಲ ಹೋಗ್ತಿರ್ತೀರ ಅಥವಾ ಇಲ್ಲೇ ಇರ್ತಿರೋ ಅಥವಾ ಬೇರೆ ಬೇರೆ ಕಡೆಗೆಲ್ಲ ಅವಕಾಶಗಳಿರ್ತದೆ, ಆಗ ಅವಕಾಶಕ್ಕೆ ನೀವು ಅವಕಾಶ ಸಿಕ್ತಾಗ ಹೋಗ್ತಿರ್ತೀರಾ?
1: ಹೌದು ಸರ್, ಹೌದು. ತುಂಬಾ ಹೆಚ್ಚಾಗಿ ಮದುವೆ ಸಮಾರಂಭಗಳಿಗೆನೆ ಮೇಕಪ್ ಅನ್ನ ಕರೆಯೋದು. ಮೇಕಪ್ ಅವ್ರನ್ನ ಕರೆದು ವಿಚಾರಿಸಿ ಅಂದ್ರೆ ಮೇಕಪ್ ನ ಬುಕ್ ಮಾಡ್ಕೋತಾರೆ. ಹಾಗಾಗಿ ನಾವು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಟ್ರಾವೆಲ್ ಮಾಡ್ಬೇಕಾಗತ್ತೆ. ಈಗ ಒಂದು ಶಿವಮೊಗ್ಗದಲ್ಲಿ ಮೇಕಪ್ ಇದೆ ಅಂದ್ರೆ ನಾನು ಕೊಪ್ಪದಿಂದ ಶಿವಮೊಗ್ಗಕ್ಕೆ ಹೋಗ್ಬೇಕಾಗತ್ತೆ. ಹೀಗೆ ಅನೇಕ ಕಡೆ ನಾವು ತಿರುಗಾಡ್ಬೇಕಾಗತ್ತೆ. ಅದೊಂಥರ ಖುಷಿ ಇರತ್ತೆ ಸರ್. ಅವ್ರಿಗೆ ಹೇಗಿಷ್ಟ ಆಗುತ್ತೆ, ಯಾವ್ಯಾವ ತರ ಮೇಕಪ್ ಬೇಕು ಅವರನ್ನ ಕೇಳಿ ಅವ್ರಿಗೆ ಮಾಡೋದು ಒಂಥರ ಹೊಸ ರೀತಿಯಲ್ಲಿರುತ್ತೆ.
0: ಒಂದು ರೀತಿ ಶ್ರಮ ಜೀವನ, ಯಾಕಂದ್ರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ಲೇಬೇಕಾಗತ್ತೆ. ನಮಗೆ ಕೆಲವು ಸಂದರ್ಭದಲ್ಲಿ ಕೆಲವು ಪುರಸ್ಕಾರ ಸಿಗ್ಬೋದು, ಇನ್ನು ಕೆಲವು ಸಂದರ್ಭದಲ್ಲಿ ಏನೋ ಒಂಥರ ತಿರಸ್ಕಾರಕ್ಕೂ ಕೆಲವು ಸಮ ಒಳಗಾಗ್ಬಿಡ್ತೀವಿ ಆ ಸಂದರ್ಭಗಳಲ್ಲಿ.
1: ಖಂಡಿತ ಖಂಡಿತ.
0: ಆದ್ರಿಂದ ಯಾವ ಒಂದು ಆಲೋಚನೆಯನ್ನ ಆ ಸಂದರ್ಭದಲ್ಲಿ ಕಾಣ್ಲಿಕ್ಕೆ ಆಗ್ತದೆ
1: ಅಂದ್ರೆ ನಾನ್ ಎಲ್ಲರಿಗೂ ಹೇಳೋದು, ನನ್ಗೂ ಸೇರಿಸಿ ಹೇಳೋದು, ನಾವು ಎಲ್ಲೇ ಹೋಗಿ ಯಾವ್ದೇ ಕೆಲ್ಸ ಆಗಿರ್ಬೋದು, ಏನೇ ಕೆಲ್ಸ ಮಾಡ್ಬೇಕಾದ್ರು ನಾವು ಅದನ್ನ ಎಕ್ಸ್ಪೆಕ್ಟ್ ಮಾಡ್ಬಾರ್ದು. ಈಗ ನಾನ್ ಹೋಗಿದ್ ಕೆಲ್ಸ ಚೆನ್ನಾಗೇ ಆಗತ್ತೆ, ನನ್ಗವ್ರು ಒಳ್ಳೆ ಮಾತನ್ನ ಹೇಳ್ತಾರೆ ಅನ್ನೋದನ್ನ ನಾವ್ ಎಕ್ಸ್ಪೆಕ್ಟ್ ಮಾಡ್ಬಾರ್ದು. ಹಾಗೆ ಈಗ ಮೇಕಪ್ ನಾವ್ ಹೋದಾಗ್ಲೂ ಒಂದೊಂದ್ಸಲ ಆಚೆ ಈಚೆ ಆಗತ್ತೆ. ಕೆಲವೊಬ್ರಿಗೆ ಇಷ್ಟ ಆಗ್ಬೋದು, ಕೆಲವೊಬ್ರಿಗೆ ಇಷ್ಟ ಆಗ್ದಲೇ ಇರ್ಬೋದು. ಆಗ ಅವ್ರು ಹೇಳೋ ಮಾತನ್ನ ನಾವು ಪಾಸಿಟಿವ್ ಆಗಿ ತಗೋಬೇಕು. ನೆಕ್ಸ್ಟ್ ನಾನ್ ಮೇಕಪ್ ಮಾಡ್ದಾಗ್ಲೂ ಅಥವಾ ನೆಕ್ಸ್ಟ್ ನನ್ನ ಕೆಲ್ಸದಲ್ಲಿ ಅದ್ರಲ್ಲಿ ಏನ್ ಚೇಂಜಸ್ ಮಾಡ್ಕೋಬಹುದು, ಏನ್ ಬದಲಾವಣೆ ಮಾಡ್ಕೋಬಹುದು ಅಂತ ಗಮನದಲ್ಲಿ ಇಟ್ಕೊಂಡ್ರೆ ಅದ್ ನಮ್ಮ ಮುಂದಿನ ಕೆಲ್ಸಗಳಿಗೆ ತುಂಬಾ ಹೆಲ್ಪ್ ಆಗತ್ತೆ ಅಂತ ಹೇಳ್ಬೋದು. ನನ್ಗೂ ತುಂಬಾ ಅನುಭವ ಆಗಿದೆ. ಈಗ ನಾನ್ ಹೋದಾಗ ಕೆಲವರಿಗೆ ಇಷ್ಟ ಆಗತ್ತೆ, ಕೆಲವರಿಗೆ ಮೇಕಪ್ ಇಷ್ಟ ಆಗ್ದಲೇ ಇರ್ಬೋದು. ಆಗ ಅವ್ರು ಹೇಳೋದನ್ನ

0: ನಾನು ಈಗ ನನ್ಗೆ ಇಷ್ಟ ಆಗಿಲ್ಲ ಅಂತ ಹೇಳಿದಾಗ ನಾನು ಬೇಜಾರು ಮಾಡ್ಕೊಂಡು ಬರೋದಲ್ಲ, ಅದನ್ನ ಒಳ್ಳೆ ರೀತಿಯಲ್ಲಿ ತಗೊಂಡು ಮುಂದಿನ ನನ್ನ ಕೆಲಸದಲ್ಲಿ ಹೇಗೆ ಅದನ್ನ ಸರಿಪಡಿಸ್ಕೋಬಹುದು ಅನ್ನೋದನ್ನ ಯೋಚನೆ ಮಾಡ್ತೀನಿ. ಯಾವಾಗ್ಲೂ ನಾನು ಇದೇ ಯೋಚನೆಯಲ್ಲಿ ಇರ್ತೀನಿ ಸರ್.
1: ಅಂದ್ರೆ ಒಂದು ಕಡೆಗೆ ಪುರಸ್ಕಾರ ಸಿಕ್ಕಿದಾಗ ಹಿಗ್ಗದೆ, ತಿರಸ್ಕಾರ ಸಿಕ್ಕದಾಗ ಕುಗ್ಗದೆ, ಎರಡನ್ನೂ ಸಮಾನವಾಗಿ ತೆಗೆದುಕೊಂಡು ಬದಲಾವಣೆ ಕಡೆಗೆ ನಾವು ಬಯಸುವಂತದ್ದು ಅಲ್ವಾ? ಯಾವುದೇ ವೃತ್ತಿ ಆದರೂ ಸಹ ಹೊಗಳಿಕೆಗೆ ಹಿಗ್ಗದೆ, ತೆಗಳಿಕೆಗೆ ಕುಗ್ಗದೆ ಪ್ರತಿನಿತ್ಯವೂ ಕಲಿತಾ ಇರುತ್ತೆ. ಯಾವುದೇ ವೃತ್ತಿ ತೆಗೆದುಕೊಳ್ಳಿ ನೀವು, ಯಾವುದೇ ವೃತ್ತಿ ಇರ್ಬೋದು, ಕೃಷಿ ಇರ್ಬೋದು, ಇನ್ಯಾವುದೇ ಇರ್ಬೋದು, ಪ್ರತಿನಿತ್ಯವೂ ಹೊಸದ ಹೊಸದನ್ನು ಕಲಿತಾ ಹೋಗ್ತಾ ಇರ್ತೀವಿ. ಒಂದ್ಸತಿ ಕಲಿತೇನ್ಮೆ ಅಲ್ಲಿಗೆ ನಿಲ್ಲುವಾಗಿಲ್ಲ, ಮತ್ತೆ ಮತ್ತೆ ಮತ್ತೆ ಹೊಸದಾಗಿ ನಮ್ಮ ಮುಂದೆ ಬರ್ತಾನೆ ಇರ್ತೀವಿ. ಇವತ್ತಿನ ಕಾಲದಂತೂ ಸ್ಪರ್ಧಾತ್ಮಕ ಯುಗ, ಈ ಕಾಂಪಿಟೇಷನ್ ಯುಗದಲ್ಲಿ ನಮ್ಗೆ ಅನೇಕ ಸವಾಲುಗಳು ನಮ್ಮ ಮುಂದೆ ಬರ್ತಾ ಇರ್ತದೆ. ಈ ಸವಾಲುಗಳ ನಡುವೆ ನಮ್ಮ ಇರುವಿಕೆಯನ್ನು ನಾವು ಪ್ರಸ್ತುತಪಡಿಸಬೇಕಾಗತ್ತೆ, ನಾವು ಇರಬೇಕಾಗತ್ತೆ ಆ ಸಂದರ್ಭಕ್ಕೆ ಅಲ್ವಾ? ಇದು ನೀವು ಯಾವುದೋ ಒಂದು ಖಾಸಗಿ ವಾಹಿನಿಯಲ್ಲಿ, ಅಲ್ಲಿಯ ಒಂದು ವಾತಾವರಣ ಹೇಗಿದೆ ತಮಗೆ, ಅಲ್ಲಿ ಯಾವ ರೀತಿ ಮೇಕಪ್ ಅನ್ನ ನೀವು ಅಲ್ಲಿ ರೂಢಿಸ್ಕೊಂಡಿದ್ದೀರಾ? ನಿಮ್ಮ ಖಾಸಗಿ ಯಾವುದೋ ಒಂದು ವಾಹಿನಿಯಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿದ್ರಿ ನೀವು, ಅಲ್ಲಿಯ ಒಂದು ಚರಿ ಹೇಗಿದೆ ನಿಮ್ಮ?
0: ಸರ್, ಅಲ್ಲಿ ಹೇಗೆ ಅಂದ್ರೆ, ನೀವು ಬೇರೆ ಎಲ್ಲ ಕೆಲ್ಸಗಳಿಗೆ ಹೇಗ್ ಹೋಗ್ತಿರೋ ಅದೇ ರೀತಿ 9 ಅವರ್ ಅಲ್ಲಿ ಕೆಲ್ಸ ಮಾಡ್ಲೇಬೇಕು. ನೀವು 9 ಗಂಟೆ ನಿಮ್ಮ ಇರುವಿಕೆ ಅಲ್ಲಿ ಇರ್ಬೇಕು. ಬೆಳಿಗ್ಗೆ ನಾನು 10 ಗಂಟೆಗೆ ಹೋದೆ ಅಂದ್ರೆ ನನ್ನನ್ನ ಹೊರಗಡೆ ಬಿಡೋದು 7 ಗಂಟೆಗೆನೆ. ಎಲ್ಲಾ ಖಾಸಗಿ ಕಂಪನಿಗಳು ಹೇಗೆ ಕೆಲಸ ಮಾಡುತ್ತವೆ ಅದೇ ತರ ಅಲ್ಲೂನು ಕೂಡ. ನಾನ್ ಬೆಳಿಗ್ಗೆ ಹೋದೆ ಅಂದ್ರೆ ನನ್ಗೆ ಒಂದು ದಿನಕ್ಕೆ ಒಂದು 5-6 ಮೇಕಪ್ ಇರತ್ತೆ. ನೀವು ಟಿವಿಗಳಲ್ಲಿ ಯಾರನ್ನೆಲ್ಲ ನೋಡ್ತೀರ, ಆಂಕರ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ಸೆಲೆಬ್ರಿಟಿಗಳಿರ್ಬೋದು, ನೀವ್ ಯಾರನ್ನೆಲ್ಲ ನೋಡ್ತೀರಾ ಅವರ ಹಿಂದೆ ನಿಂತು ಮೇಕಪ್ ಮಾಡಿ ಅವರನ್ನ ಸುಂದರಗೊಳಿಸುವಂತ ಕೆಲಸ ನಮ್ದಾಗಿರತ್ತೆ. ಹಾಗೆ ನನ್ನ ಕಂಪನಿಯಲ್ಲೂ, ನನ್ನ ಕೆಲಸದಲ್ಲೂ ಕೂಡ ಅದೇ ರೀತಿ. ನನ್ನ ಮಾಧ್ಯಮದಲ್ಲೂ ನನ್ ಬೆಳಿಗ್ಗೆ ಹೋಗಿ ಒಂದ್ 4-5 ಜನಕ್ಕೆ ಮೇಕಪ್ ಮಾಡಿ ಸಂಜೆನೆ ವಾಪಸ್ ಬರೋದು. ಅದೇ ಪ್ರತಿದಿನ ಅದೇ ನಮ್ಮ ದಿನನಿತ್ಯದ ಒಂದು ಚಟುವಟಿಕೆ ಆಗಿರುತ್ತೆ. ದಿನಾಲು ಹೋಗ್ಬೇಕು, ನಾವ್ ಅವರನ್ನ ಮೇಕಪ್ ಮಾಡ್ಬೇಕು, ಬರ್ಬೇಕು ಆತರ.
1: ಇದು ಒಂದು ರೀತಿ ವೃತ್ತಿ ಜೀವನ ನಿಮ್ಮದು. ಈ ವೃತ್ತಿಗೆ ಈಗ ಸಂಗೀತನೂ ನಾನು ಬಿಟ್ಟಿಲ್ಲ ಅಂತ ಹೇಳ್ತಾ ಇದ್ದೀರಾ, ಸಂಗೀತಕ್ಕೂ ಸಮಯವನ್ನು ಮಾಡ್ಕೊಂಡಿದ್ದೀರಾ ಕಲಿಯೋದಿಕ್ಕೆ?
0: ಖಂಡಿತ ಸರ್. ಈಗ ಹೇಗಾಗಿದೆ ಅಂದ್ರೆ, ಈ ಬಿಸಿ ಕೆಲಸದ ಒತ್ತಡದ ಮಧ್ಯೆ ನನ್ಗೆ ಮೊದ್ಲಿಂದಾನು ಸಂಗೀತಕ್ಕೆ ಸಮಯ ಕೊಡಕ್ ಆಗ್ತಾ ಇರ್ಲಿಲ್ಲ. ಆದ್ರೆ ನಾನು ಮನ್ಸಲ್ಲಿ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದೀನಿ, ಇಲ್ಲ ಸಂಗೀತಕ್ಕೆ ಸಮಯ ಕೊಡ್ಲೇಬೇಕು ಅಂತ. ಹಾಗಾಗಿ ನಾನು ಇವಾಗ ಅದಕ್ಕಂತ ಒಂದು ಸ್ವಲ್ಪ ಸಮಯವನ್ನ ಎತ್ತಿಟ್ಟು ಸಂಗೀತವನ್ನ ಅಭ್ಯಾಸ ಮಾಡುತ್ತಾ ಇದ್ದೀನಿ ಅಂತ. ಹಾಗಾಗಿ ಹೇಗೋ ನನ್ಗಿರೋ ಸಮಯದಲ್ಲೇ ಸಮಯ ಮಾಡಿಕೊಂಡು ಸಂಗೀತವನ್ನ ಅಭ್ಯಾಸ ಮಾಡ್ತಾ ಇದ್ದೀನಿ ಸರ್.
1: ಅಂದರೆ ಎರಡು ಒಟ್ಟೊಟ್ಟಿಗೆ ಒಂದು ಹೇಗೆ ಅಂತಂದರೆ, ಮುಖವನ್ನು ಸುಂದರಗೊಳಿಸುವುದು ಒಂದಾದರೆ ಅದು ಬಾಹ್ಯಿಕವಾದರೆ, ಆಂತರಿಕವಾಗಿ ಅಂತಂದರೆ ನಾವು ಮನಸ್ಸು ಚೆನ್ನಾಗಿದ್ದಾಗಲೇ ಸಂಗೀತ ಅನ್ನೋದು ನಮ್ಮನ್ನು ಆವರಿಸ್ಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ. ಹಿಂದೆ ಎರಡು ಇಲ್ಲಿಗೆ ಬಾಹ್ಯಿಕ ಸೌಂದರ್ಯ ಮತ್ತು ಆಂತರಿಕ ಸೌಂದರ್ಯ. ಬಾಹ್ಯಿಕ ಸೌಂದರ್ಯ ಒಂದು ಭಾಗ ಆದರೆ ಆಂತರಿಕ ಸೌಂದರ್ಯವನ್ನು ವೃದ್ಧಿಗೊಳಿಸುವಂಥದ್ದೇ ಸಂಗೀತ. ಈಗ ನಮ್ಮ ಕೇಳುಗರಿಗೆ ಒಂದು ತಮ್ಮದೇ ಆದ ಒಂದು ಭಾವಗೀತೆಯನ್ನು ಕೇಳಿಸ್ತೀರ, ಈಗ ಸ್ವಲ್ಪ ವಾಯ್ಸ್ ಅನ್ನ ನಿಮ್ಮ ಮೊಬೈಲ್ ಅನ್ನು ಹತ್ತಿರ ಇಟ್ಕೊಂಡು ನೀವು ಹಾಡಿ ಕೇಳುತ್ತೆ.

ನುಡಿಸಬಹುದು ಸ್ವಪ್ನನು, ನುಡಿಸಬಹುದು ಸ್ವಪ್ನನು ಧ್ಯಾನ.

ಪ್ರಶಸ್ತವು ನೋಡಲ್ಗೆ ಯಾರು ಮರೆತ ಶ್ರುತಿ ಮ.

0: ಇಷ್ಟು ನೋವು ತಿಂದರೂ ವೀಣೆನೊಂದೇ ಎನ್ನದು ಪಿಡಿಸೋ ಪಿಡಿಸೋ ಹಾಡು ಮಾತ್ರ ತೆರೆದು ಹಾಡು ಮಾತ್ರ ತೆರೆದು ಬಯಲಿನೊಳಗೆ ಯಾರು ಮರೆತ ಶ್ರುತಿ ಮಾಡಿದ ವೀಣೆಯ ನುಡಿಸಬಹುದು ಸ್ವಪ್ನ ನುಡಿಸಬಹುದು ಸ್ವಪ್ನ
1: ಹಲೋ
2: ಹಲೋ.
1: ತುಂಬಾ ಚಂದವಾಗಿ ಹಾಡಿದೆ, ಆದರೂ ಸಹ ಈ ಸಂದರ್ಭದಲ್ಲೂ ಧ್ವನಿ ಸ್ಪಷ್ಟವಾಗಲಿಲ್ಲ. ಬಹುಶಃ ನಿಮ್ಮ ಮಾತು ಚಂದ ಕೇಳ್ತಾ ಇದೆ, ಆದರೆ ಹಾಡು ಮಾತ್ರ ಅರ್ಧ ಧ್ವನಿ ಬರುತ್ತೆ, ಅರ್ಧ ಧ್ವನಿ ಹೋಗ್ತಾ ಇದೆ. ತಾಂತ್ರಿಕ ದೋಷ ಅಂತ ಅಂದ್ಕೊಳ್ತೀನಿ. ಈ ರಚನೆ ಯಾರ್ದು? ನೀವು ಭಾವಗೀತೆ ಹಾಡಿದ್ರಲ್ಲ,
2: ಹೆಚ್ ಎಸ್ ವೆಂಕಟೇಶ ಮೂರ್ತಿ ಅವ್ರದು. ಅವ್ರನ್ನ ನಾವು ನೆನೆಸ್ಕೊಳ್ಳೇಬೇಕು, ಇತ್ತೀಚೆಗೆ ನಾವು ಅವ್ರನ್ನ ಕಳ್ಕೊಂಡ್ವಿ ಕೂಡ. ಅನೇಕ ಹಾಡುಗಳನ್ನ ಅವ್ರು ಬರ್ತಿದ್ದಾರೆ, ತುಂಬಾ ಸೊಗಸಾಗಿರುವಂತ ಹಾಡು ಕೂಡ ಇದು. ನನಗೆ ಬಹಳ ಇಷ್ಟವಾದಂತಹ ಒಂದು ಹಾಡು ಸರ್.
1: ಅವ್ರದ್ದು ಇನ್ನೊಂದಿದೆ, ಇಷ್ಟು ದಿವಸ ಅಂತ ಹೇಳಿ ನೆನಪಿದೆಯಾ ಹಾಡದು? ಯಾಕೆಂದ್ರೆ ಜೊತೆಗಿದ್ದು ನಾವು ಬಹಳ ಚಂದ ಇದೆ ಅದು, ಭಾವಗೀತೆ ಅದು. ಯಾಕೆಂದ್ರೆ ನಾವು ಇವತ್ತು ಕೆಲವು ಸಂದರ್ಭಗಳಲ್ಲಿ ನಾವು ಜೊತೆಗಿದ್ರು ಸಹ ಕೆಲವರನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗಿರುತ್ತೆ. ಆದ್ರೆ ಎಚ್ ಎಸ್ ವಿ ಅವರು ಜೊತೆ ಹೇಗೆ ನಾವು ಅರ್ಥೈಸ್ಕೊಳ್ಬಹುದು, ಹೇಗೆ ಸಮಾಜ ಇರ್ಬೋದು, ವ್ಯವಸ್ಥೆ ಇರ್ಬೋದು, ಅಥವಾ ನಮ್ಮ ಜೊತೆಗಾರರು ಇರ್ಬೋದು, ಇವ್ರನ್ನೆಲ್ಲರನ್ನ ನಮ್ಮ ಸ್ನೇಹಿತರು, ಬಂಧು ಬಾಂಧವರು ಇವ್ರನ್ನೆಲ್ಲರನ್ನು ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಾವು ಎಲ್ಲರ ಜೊತೆಗೆ ಚಂದವಾಗಿ ಬಾಳೋದಿಕ್ಕೆ ಸಾಧ್ಯ ಅನ್ನೋ ಮಾತನ್ನ ಅದರಲ್ಲಿ ಚಂದ ಹೇಳ್ತಾ ಹೋಗ್ತಾರೆ. ಇದು ಒಂದು ಭಾಗ. ಈಗ ನೀವು ಕೊಪ್ಪದವರು ಅಂತ ಅಂದ್ರೆ ನಿಮ್ಮ ಮನೆಯ ಕುಟುಂಬ ಹೇಗೆ ನಿಮ್ಮನ್ನ ಇದಕ್ಕೆಲ್ಲ, ಈಗಾಗಲೇ ತಾಯಿಯೇ ಮೊದಲ ಗುರು ಅಂತ ನೀವು ಹೇಳಿಬಿಟ್ಟಿದ್ದೀರಿ, ಹಾಗೇನೆ ಮನೆ ಅಪ್ಪ ಅಮ್ಮ ಮತ್ತೆ ಉಳಿದಂತ ಸಹಕಾರ ಹೇಗಿತ್ತು ನಿಮ್ಮ ಒಂದು ಸಾಧನೆಗೆ?
2: ಅದೇ ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಕೊಪ್ಪದಲ್ಲಿನೇ. ನಾನು ನಮ್ಮ ಅಮ್ಮ ಮಾತ್ರ ಇದ್ದಿದ್ದ ಕಾರಣ, ಅಂದ್ರೆ ನನ್ನ ತಾಯಿ ಸಿಂಗಲ್ ಪೇರೆಂಟ್, ಹಾಗಾಗಿ ನನ್ನ ಎಲ್ಲಾ ಒಂದು ನನ್ನ ಶಿಕ್ಷಣ ಇರ್ಬೋದು, ನನ್ನ ಸಂಗೀತ ಕಲಿಕೆ ಇರ್ಬೋದು, ಎಲ್ಲಾನು ನನಗೆ ಕೊಟ್ಟಿದ್ದು ನಮ್ಮ ತಾಯಿನೇ. ನಾನು ಚಿಕ್ಕವಳಿದ್ದಾಗಿಂದ ನನ್ನ ಸಂಗೀತ ಆಸಕ್ತಿ ಅವರೇ ಗುರುತಿಸಿದ್ದು ಕೂಡ. ನಮ್ಮ ಅಮ್ಮ ಕೂಡ ತುಂಬಾ ಚೆನ್ನಾಗಿ ಹಾಡ್ತಾ ಇದ್ರು. ರೇಡಿಯೋದಲ್ಲಿ ಯಾವುದೇ ಹಾಡು ಬಂದ್ರು ಅವ್ರು ಹೇಗೆ ಅಂದ್ರೆ ಈ ಹಾಡನ್ನ ಇಂಥವ್ರೇ ಹಾಡಿದ್ದಾರೆ, ಇಂಥವ್ರೆ ಅದನ್ನ ಬರ್ದಿದ್ದಾರೆ ಅಂತ ತುಂಬಾ ತಲೀಸಾಗಿ ಅದನ್ನ ಹೇಳ್ತಾ ಇದ್ರು. ಆ ಹಾಡುಗಳನ್ನ ಅವರು ಕೂಡ ಹಾಡ್ತಾ ಇದ್ರು. ಹಾಗಾಗಿ ಅವರ ಒಂದು ಆಸಕ್ತಿ ನನಗೂ ಕೂಡ ಅದು ಬಂತು, ಅವರ ಆಸಕ್ತಿ ನನ್ ಮೇಲೂ ಪರಿಣಾಮ ಬೀರ್ತು ಅಂತ ಹೇಳ್ಬೋದು. ನನ್ನ ಸಂಗೀತಕ್ಕೆ ನನ್ನ ಮೊದಲನೇ ಗುರು, ನನಗ್ ತುಂಬಾನೇ ಚೆನ್ನಾಗಿ ನನ್ನ ತಿದ್ದಿದ್ದು ಅಂದ್ರೆ ನನ್ನ ತಾಯಿನೇ, ಅವರೇ ನನ್ಗೆ ಇದೆಲ್ಲ ಹೇಳ್ಕೊಟ್ಟಿದ್ದು. ಹಾಗಾಗಿ ಅನೇಕ ಸಮಸ್ಯೆಗಳು ಇದ್ದಿದ್ರಿಂದ ನನ್ಗೆ ಸಂಗೀತ ಅಭ್ಯಾಸವನ್ನ ನಿರಂತರವಾಗಿ ಮಾಡೋಕ್ಕಾಗ್ಲಿಲ್ಲ. ಶಿಕ್ಷಣ ಮಧ್ಯ ಇದ್ದಿದ್ರಿಂದ, ಹಾಗೆ ಮನೆಯ ಸಮಸ್ಯೆಗಳು ಇದ್ದಿದ್ರಿಂದ ನನ್ಗೆ ಅದನ್ನ ಕಂಟಿನ್ಯೂ ಮಾಡೋಕ್ಕಾಗ್ಲಿಲ್ಲ. ಆದ್ರೆ ಇವಾಗ ಕಲಿತಾ ಇದ್ದೀನಿ. ನಮ್ಮ ಕುಟುಂಬ ಅಂದ್ರೆ ಅದೇ, ನಾನು ನನ್ನ ತಾಯಿನೇ ಮೊದ್ಲಿಂದಾನು.

0: ಜೊತೆಗಿದ್ದು ಎಲ್ಲಾದ್ನು ಕಷ್ಟಗಳನ್ನ ಮುಂದೆ ಮುಂದೆ ಹಾಕೊಂಡು ನಮ್ಮ ಜೀವನವನ್ನ ನಾವೇ ರೂಪಿಸ್ಕೊಂಡಿದ್ದು ಅಂತ ಹೇಳ್ಬೋದು.
1: ಅಂದ್ರೆ ಅನೇಕ ಜಂಜಾಟಗಳ ನಡುವೆನೂ ತಮ್ಮ ಸಂಗೀತದ ಅಭ್ಯಾಸ ಕ್ರಮವನ್ನ ಕುಂಟುತ್ತಾ ಕುಂಟುತ್ತಾ ಸಾಗಿದರು, ಮತ್ತೆ ಅದರ ನಿರಂತರತೆಯನ್ನು ಕಾಪಾಡ್ಕೊಂಡು ಬಂದಿದ್ದೀರಾ ಎಲ್ಲರ ಒಂದು ಪ್ರೋತ್ಸಾಹ, ಮನೆಯ ಕುಟುಂಬದ ಒಂದು ಪ್ರೋತ್ಸಾಹದಿಂದ. ತಾವು ಸಂಗೀತವನ್ನು ಕಲಿತಾ ಕಲಿತ ಎಲ್ಲೆಲ್ಲಿ ಕಾರ್ಯಕ್ರಮ ನೀಡಿದ್ದೀರಿ, ಮತ್ತೆ ಎಲ್ಲೆಲ್ಲಿ ಪ್ರಶಸ್ತಿಗಳನ್ನು ಬಂದಿದೆ ಬಾಲ್ಯದಲ್ಲಿರಬಹುದು ಅಥವಾ ಈ ಇತ್ತೀಚಿನ ಸಂದರ್ಭಗಳಲ್ಲಿ?
0: ಮೊದ್ಲೆಲ್ಲ ನಾನು ಚಿಕ್ಕವಳಿದ್ದಾಗ ನನ್ಗೆ ಆರ್ಕೆಸ್ಟ್ರಾದಲ್ಲಿ ಹಾಡಿಸ್ತಾ ಇದ್ರು. ಮಲ್ನಾಡ್ ಆರ್ಕೆಸ್ಟ್ರಾ ಅಂತ ಒಂದು ಪ್ರಸಿದ್ಧವಾದ ಆರ್ಕೆಸ್ಟ್ರಾ ಟೀಮ್ ಇತ್ತು ಮೊದ್ಲು, ಅದರಲ್ಲಿ ನಾನು ಹಾಡ್ತಾ ಇದ್ದೆ. ಒಂದು 5ನೇ ತರಗತಿವರೆಗೂ ಹಾಡ್ತಾ ಇದ್ದೆ. ನಂತರ ಕನ್ನಡ ರಾಜ್ಯೋತ್ಸವ ಪ್ರೋಗ್ರಾಮ್ಗಳಿಗೆ ಹಾಡ್ತಾ ಇದ್ದೆ. ಹರಿಹರಪುರದಲ್ಲಿ, ಕೊಪ್ಪದಲ್ಲಿ ನಡೀತಾ ಇದ್ದಂತಹ ಕನ್ನಡ ರಾಜ್ಯೋತ್ಸವ ಪ್ರೋಗ್ರಾಮ್ಗಳಲ್ಲಿ ಹಾಡ್ತಾ ಇದ್ದೆ. ಹಾಗೆ ಇನ್ನು ಶಾಲೆಗಳು, ಕಾಲೇಜುಗಳಲ್ಲಂತೂ ಎಲ್ಲಾ ಸ್ಪರ್ಧೆಗಳಲ್ಲೂ ನಾನು ಭಾಗವಹಿಸ್ತಾ ಇದ್ದೆ. ವಿಶೇಷವಾಗಿ ನನ್ನ ಗುರುಗಳು ನಳಿನಾಕ್ಷಿ ಅನ್ನೋ ಒಂದು ಮೇಡಮ್ ನನ್ನ ತುಂಬಾ ಪ್ರೋತ್ಸಾಹ ಮಾಡಿ ನನ್ನ ಎಲ್ಲಾ ಸ್ಪರ್ಧೆಗಳಿಗೂ ಸೇರಿಸ್ಕೊತಾ ಇದ್ರು. ಅವ್ರಿಗೆ ನನ್ನ ಹಾಡು ಇಷ್ಟ ಆಗಿ ಅವ್ರು ನನ್ನ ಎಲ್ಲಾ ಸ್ಪರ್ಧೆಗಳಿಗೆ ಹಾಕ್ತಾ ಇದ್ರಿಂದ, ಮುಂದೆ ಬಿಡ್ತಾ ಇದ್ರಿಂದ ನಾನು ರಾಜ್ಯ ಮಟ್ಟದಲ್ಲಿ ಸ್ಕೂಲ್ ಅಲ್ಲಿ ಇರ್ಬೇಕಾದ್ರೆ ಕಂಠಪಾಠ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಪಡೆದಿದ್ದೆ. ಅದು ಆಗೆಲ್ಲ ಹೇಗೆ ಅಂದ್ರೆ ರಾಜ್ಯ ಮಟ್ಟದಲ್ಲಿ ಹೋಗಿ ಭಾಗವಹಿಸೋದೇ ಒಂದು ದೊಡ್ಡ ವಿಚಾರ ಆಗಿತ್ತು. ಅದರಲ್ಲೂ ಪ್ರಥಮ ಸ್ಥಾನ, ಪ್ರಥಮ ಬಹುಮಾನ ಬಂದಿದ್ದು ಇನ್ನೂ ಜಾಸ್ತಿ ಖುಷಿ ವಿಚಾರ ಆಗಿ ಅದು ಪೇಪರ್ ಅಲ್ಲೆಲ್ಲ ಬಂದು ಬರ್ತಾ ಇತ್ತು. ಅದೆಲ್ಲ ಅವಾಗ ನನಗಷ್ಟು ಗೊತ್ತಾಗ್ತಿರ್ಲಿಲ್ಲ, ನಂದು ಹೆಸರು ಪೇಪರ್ ಅಲ್ಲೆಲ್ಲ ಬರ್ತಾ ಇದೆ ಅನ್ನೋದು ನನಗ್ ಗೊತ್ತಾಗ್ತಿರ್ಲಿಲ್ಲ. ಆದ್ರೆ ನಮ್ ಮನೆಯಲ್ಲಿ ಎಲ್ರು ಖುಷಿ ಪಡೋರು, ನನ್ನ ಗುರುಗಳು ಖುಷಿ ಪಡೋರು. ಹಾಗೆ ಹೋಗ್ತಾ ಹೋಗ್ತಾ ಕಾಲೇಜ್ಗಳಲ್ಲಿ ರಾಜ್ಯ ಮಟ್ಟದ ಸ್ಪರ್ಧೆಗಳಲ್ಲಿ, ಸುಗಮ ಸಂಗೀತ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದೆ, ಅದರಲ್ಲೂ ಬಹುಮಾನಗಳು ಬರ್ತಾ ಇತ್ತು. ಹೇಗೆ ಅಂದ್ರೆ ಸ್ಕೂಲ್, ಹೈಸ್ಕೂಲ್ ನಂತರ ಕಾಲೇಜಲ್ಲಿ ಎಲ್ಲ ನಾನು ಭಾಗವಹಿಸ್ತಾ ಇದ್ದಾಗ ಸುಗಮ ಸಂಗೀತ ಆಗಲಿ ಯಾವುದೇ ಸಂಗೀತ ಪ್ರೋಗ್ರಾಮ್ಗಳಿಗೆ ಭಾಗವಹಿಸಿದಾಗ ಅದರಲ್ಲಿ ಬರ್ತಾ ಇದ್ದ ಸರ್ಟಿಫಿಕೇಟ್ ಜೊತೆಗೆ ಹಣ ಕೂಡ ನೀಡ್ತಾ ಇದ್ರು. ಆ ಹಣದಿಂದ ನನಗೆ ಎಷ್ಟೋ ನನ್ನ ಶಿಕ್ಷಣಕ್ಕೆ ತುಂಬಾ ಸಹಾಯ ಆಗಿದೆ. ಅದನ್ನ ನಾನು ನನ್ನ ಶಿಕ್ಷಣಕ್ಕೆ ಬಳಸ್ಕೊಂಡಿದ್ದೀವಿ. ಹೀಗಾಗಿ ನಂತರ ನಾನು ನನ್ನ ಕಾಲೇಜು ದಿನಗಳಲ್ಲಿ ಬೇರೆ ಅಕ್ಕಪಕ್ಕದ ಮನೆ ಮಕ್ಕಳಿಗೆ, ಯಾರ್ಯಾರಿಗೆ ಸಂಗೀತ ಆಸಕ್ತಿ ಇದೆಯೋ ಅಂತ ಮಕ್ಕಳನ್ನ ನೋಡಿ ಭಾವಗೀತೆಗಳನ್ನ ನಾನೇ ಅವರಿಗೆ ಹೇಳ್ಕೊಡೋದ್ನ ಶುರು ಮಾಡಿದೆ. ಹಾಗಾಗಿ ಅದರಿಂದನು ಅಲ್ಪ ಸ್ವಲ್ಪ ಹಣವನ್ನ ಸಂಪಾದನೆ ಮಾಡಿ ಅದರಿಂದ ಕೂಡ ನನ್ನ ಶಿಕ್ಷಣವನ್ನ ನಾನು ಮುಂದುವರ್ಸಕ್ಕೆ ಒಂದು ಸಹಾಯ ಆಯ್ತು ಅಂತ ಹೇಳ್ಬೋದು ಸರ್.
1: ಅಂದ್ರೆ ತಮ್ಮ ಸಂಗೀತದ ಮುಖಾಂತರ ತಾವು ಕಲಿತು ಪಕ್ಕದವರು ಕಲಿಸ್ದಾಗ ಹಣ ಬಂದಂತಹ ಹಣದಲ್ಲಿ ಶಿಕ್ಷಣವನ್ನು ಪಡೆದು ಈ ಇವತ್ತಿನ ಒಂದು ತಮ್ಮದೇ ಆದ ವೃತ್ತಿಯನ್ನ ಕಂಡುಕೊಳ್ಳೋ ಪ್ರಯತ್ನವನ್ನು ಮಾಡಿದ್ದೀರಿ ಅಂತ ತಮ್ಮ ಒಂದು ವಿಚಾರಧಾರೆಗಳಲ್ಲಿ ತಿಳಿಸ್ತಾ ಇದ್ದೀರಿ. ಖಂಡಿತ ನಿರೀಕ್ಷಾ ಅವರೇ, ತಮ್ಮ ಸಂಗೀತದ ಕನಸು ನನಸಾಗಲಿ, ತಮ್ಮ ಒಂದು ಧ್ಯೇಯವನ್ನ ತಾವು ಉನ್ನತವಾದ ಒಂದು ಧ್ಯೇಯವನ್ನು ಇಟ್ಕೊಂಡಿದ್ದೀರಿ. ಆ ಧ್ಯೇಯ ಈಡೇರಲಿ ಅಂತ ಹಾರೈಸ್ತಾ ತಾವು ಇದುವರೆಗೂ ತಮ್ಮ ವಿಚಾರಧಾರೆಗಳನ್ನು ಹಂಚಿಕೊಂಡಿದ್ದಕ್ಕೆ ನಮ್ಮ ಆಕಾಶವಾಣಿ ಭದ್ರಾವತಿ ಮತ್ತು ಪ್ರೀತಿಯ ಕೇಳುಗರ ಪರವಾಗಿ ವಂದನೆಗಳು, ಧನ್ಯವಾದಗಳು.
0: ತುಂಬಾ ಧನ್ಯವಾದಗಳು ಸರ್, ತುಂಬಾ ಖುಷಿ ಆಯ್ತು ನನ್ನ ಒಂದು ಪ್ರತಿಭೆಯನ್ನ ಗುರುತಿಸಿ ನನಗೆ ಈ ಅವಕಾಶ ನೀಡಿದ್ದಕ್ಕೆ. ನಿಮಗೂ ಕೂಡ ತುಂಬಾ ಧನ್ಯವಾದಗಳು ಸರ್.
1: ಧನ್ಯವಾದಗಳು, ನಮಸ್ತೆ. ಕೇಳುಗರೆ, ಇದುವರೆಗೂ ಯುವ ಸಾಧಕರೊಂದಿಗೆ ನೇರ ಫೋನೌಟ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥವರು ಯುವ ಗಾಯಕಿಯಾದ ನಿರೀಕ್ಷೆ ಅವರು. ಇದಾಗಿತ್ತು ಈ ಶನಿವಾರದ ಯುವ ಸಾಧಕರೊಂದಿಗೆ ನೇರ ಫೋನೌಟ್ ಕಾರ್ಯಕ್ರಮ.

0: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ರೆ ಎಫ್ ಎಂ 103.5 ಮೆಘಟ್ಸ್ ಹಾಗೂ 101.4 ಮೆಘಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು.
1: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
2: ಆಕಾಶವಾಣಿಯು ಶಾಸ್ತ್ರೀಯ ಸಂಗೀತ, ಜನಪದ ಗೀತೆ, ನಾಟಕ ಮತ್ತು ಕಥಾವಾಚನಗಳ ಮೂಲಕ ಭಾರತೀಯ ಸಂಸ್ಕೃತಿಯನ್ನು ಪೋಷಿಸುತ್ತಿದೆ. ಹಲವಾರು ಪ್ರಸಿದ್ಧ ಕಲಾವಿದರು ತಮ್ಮ ಜ್ಞಾನ ಪಾಠವನ್ನು ಆಕಾಶವಾಣಿಯ ಮೂಲಕ ಜನತೆಗೆ ತಲುಪಿಸಿದ್ದಾರೆ. ಹಲವಾರು ಕಲಾವಿದರು ಇದೇ ವೇದಿಕೆಯಿಂದ ಉನ್ನತ ಮಟ್ಟಕ್ಕೆ ಬೆಳೆದಿದ್ದಾರೆ.

ಉದಾಹರಣೆಗೆ ಪಂಡಿತ್ ಭೀಮಸೇನ್ ಜೋಶಿ, ಎಂಎಸ್ ಸುಬ್ಬಲಕ್ಷ್ಮಿ ಸೇರಿದಂತೆ ನಾಡಿನ ದೇಶದ ಅನೇಕ ಗಣ್ಯರ ಧ್ವನಿ ಮುದ್ರಕಗಳು ಇಂದಿಗೂ ಆಕಾಶವಾಣಿಯಲ್ಲಿ ಲಭ್ಯ.

ಕೆಳಗರೆ ನಮ್ಮ ನಿಲಯದಿಂದ ಈ ಬೆಳಗ್ಗೆ 9:35 ಭಾವಗೀತೆಗಳನ್ನು ಆಲಿಸಿವ್ರಿ. 10 ಗಂಟೆಗೆ ಹಾಡು ಮಾತಾಡು ಶನಿವಾರದ ವಿಶೇಷತೆ ವಿಜ್ಞಾನ ರಸಪ್ರಶ್ನೆಗಳ ಕಾರ್ಯಕ್ರಮ. ನಾವು ಕೇಳುವ ಪ್ರಶ್ನೆಗೆ ನಮ್ಮ ವಾಟ್ಸಪ್ ಸಂಖ್ಯಾದ 9481572 ಅವರು ಸೊನ್ನೆ ಸೊನ್ನೆಗೆ ತಾವು ಸಂದೇಶವನ್ನು ಕಳಿಸುವುದರ ಮೂಲಕ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದಾಗಿದೆ. 11 ಗಂಟೆಗೆ ವಿಷಯ ನಮ್ಮದು, ಮಾಹಿತಿ ನಿಮ್ಮದು. ನಾವೊಂದು ವಿಷಯವನ್ನು ಹೇಳ್ತೀವಿ, ಆ ವಿಷಯಕ್ಕೆ ಸಂಬಂಧಿಸಿದಂತೆ ತಾವು ಕರೆ ಮಾಡೋದ್ರ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ: 200704. ಭದ್ರಾವತಿಯಿಂದ ಹೊರಗಿನವರು ಕರೆ ಮಾಡಬೇಕಾದರೆ ಬಳಸಬೇಕಾದ ಶೀರ್ಕೋಡ್ ಸಂಖ್ಯೆ 08282. 11:32 ಸೇವಾ ಮಾಹಿತಿ. 11:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕಡೂರು ತಾಲೂಕು ಲಕೋಡಿಕೋಟೆಯ ಶ್ರೀಮತಿ ಸರೋಜಮ್ಮ ಮತ್ತು ಸಂಗಡಿಗರಿಂದ ಹೊನ್ನಮ್ಮನ ಪದವನ್ನು ಆಲಿಸುವಿರಿ. ಮಧ್ಯಾಹ್ನದ ಪ್ರಸಾರದಲ್ಲಿ 1:20 ಚಿತ್ರಗೀತೆಗಳು, 2:40 ಭಾವಗೀತೆಗಳು, 3 ಗಂಟೆಗೆ ಚಾಟ್ ಶೋ, 4 ಗಂಟೆಗೆ ಮಿಕ್ಸ್ ಮೆಲೋಡಿ, ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇದುವರೆಗೂ ನಿಲಯದಿಂದ ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳತ್ತ ಗಮನ ಹರಿಸಿದೆವು.

ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ದರೆ ಎಫ್ ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು ಸ್ಟುಡಿಯೋ ಸಮಯ 9:55 ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಆತ್ಮೀಯ ಕೇಳುಗರಿಗೆಲ್ಲ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮಕ್ಕೆ ಸ್ವಾಗತ, ಶುಭ ಸುಪ್ರಭಾತ, ಹಾಗೆಯೇ ಗುಡ್ ಮಾರ್ನಿಂಗ್. ಮತ್ತೊಮ್ಮೆ ಸ್ನೇಹಿತರೆ, ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ ಹಿಂದಿ ಹಾಗೂ ಕನ್ನಡ ಚಿತ್ರ ಅದರಲ್ಲೂ ಇಂಪಾದ ಹಾಡುಗಳನ್ನು ಪ್ರಸಾರ ಮಾಡ್ತೀವಿ. ಜೊತೆಗೆ ಈ ದಿನಾಂಕದಂದು ಜನಿಸಿದ ಮಹನೀಯರನ್ನು ಪರಿಚಯ ಮಾಡಿಕೊಡ್ತಾ ನಿಮಗೆ ಒಂದಷ್ಟು ಮಾಹಿತಿಯನ್ನು ರವಾನೆ ಮಾಡುವುದು ಅಷ್ಟೇ ನಮ್ಮ ಕೆಲಸವಾಗಿದೆ ಸ್ನೇಹಿತರೆ. ಸ್ನೇಹಿತರೆ, ಕರ್ನಾಟಕದ ಗಾಂಧಿ ಎಂದು ಪ್ರಸಿದ್ಧರಾದ ಡಾಕ್ಟರ್ ಗೊರೂರು ರಾಮಸ್ವಾಮಿ ಅಯ್ಯಂಗಾರವರ ಜನ್ಮದಿನವಾಗಿದೆ ಇವತ್ತು. ಇವರು ಕನ್ನಡ ಸಾಹಿತ್ಯ ಲೋಕದ ಪ್ರಸಿದ್ಧ ಹಾಸ್ಯ ಬರಹಗಾರರು, ಪ್ರಬಂಧಕಾರರು ಮತ್ತು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು. ಇವರನ್ನು ಕರ್ನಾಟಕದ ಗಾಂಧಿ ಅಂತ ಕರೀತಾರೆ. ಮಹಾತ್ಮ ಗಾಂಧೀಜಿಯವರ ಅವರ ಬಯೋಗ್ರಫಿಯಾಗಿತ್ತಲ್ಲ, ಆ ಬಯೋಗ್ರಫಿಯನ್ನು ಕನ್ನಡಕ್ಕೆ ಅನುವಾದ ಮಾಡ್ತಾರೆ. ನನ್ನ ಸತ್ಯಾನ್ವೇಷಣೆ, ಮೈ ಲೈಫ್ ಇಸ್ ಟ್ರೂತ್ ಅನ್ನುವ ಒಂದು ಕೃತಿಯನ್ನು ಅವರು ತಮ್ಮ ಕನ್ನಡಕ್ಕೆ ಅನುವಾದ ಮಾಡಿದಂಥವರು ನಮ್ಮ ಗುರು ರಾಮಸ್ವಾಮಿ ಅಯ್ಯಂಗಾರ್ ಅವರಾಗಿದ್ದಾರೆ. ಇವರ ವಿಶಿಷ್ಟ ಶೈಲಿ ಜೊತೆಗೆ ಗುರು ರಾಮಸ್ವಾಮಿ ಅಯ್ಯಂಗಾರ್ ಅಂದ ತಕ್ಷಣ ನೆನಪಾಗೋದು ನಮ್ಮ ಹೇಮಾವತಿ ಅಣೆಕಟ್ಟು ಇರುವಂತಹ ಹಾಸನ ಜಿಲ್ಲೆಯ ಗುರೂರು ಗ್ರಾಮ. ಇವರು ಜುಲೈ 4, 1904 ಜನಿಸ್ತಾರೆ. ಹಾಸನ ಜಿಲ್ಲೆ ಹೊಳೆ ನರಸೀಪುರ ತಾಲೂಕಿನ ಗುರೂರು ಗ್ರಾಮ. ಇವರ ತಂದೆ ಶ್ರೀನಿವಾಸ ಅಯ್ಯಂಗಾರ್, ತಾಯಿ ಲಕ್ಷ್ಮಮ್ಮ. ಗಾಂಧೀಜಿಯವರ ಅಸಹಕಾರ ಚಳುವಳಿಯಿಂದ ಪ್ರಭಾವಿತರಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದು ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಭಾಗವಹಿಸಲು ಇವರು ಜೈಲು ವಾಸವನ್ನು ಅನುಭವಿಸುತ್ತಾರೆ. ಈ ಮಹನೀಯರು ಕನ್ನಡ ಸಾಹಿತ್ಯ ಲೋಕಕ್ಕೆ ವಿಶಿಷ್ಟವಾದ ಕೊಡುಗೆಗಳನ್ನು ನೀಡಿದಂಥವರು. ಪ್ರಬಂಧಗಳು, ಕಾದಂಬರಿಗಳು, ಪ್ರವಾಸ ಕಥನಗಳು, ಆತ್ಮಕಥೆಗಳನ್ನು ಇವರು ರಚಿಸಿದ್ದಾರೆ. ಇವರು ಬರೆದ ಪ್ರಬಂಧಗಳೆಂದರೆ ಹಳ್ಳಿಯ ಚಿತ್ರಗಳು, ನಮ್ಮ ಊರಿನ ರಸಿಕರು, ಗರುಡುಗಂಬದ ದಾಸಯ್ಯ ಮತ್ತು ಮೆರವಣಿಗೆ. ಹಾಗೆಯೇ ಕಾದಂಬರಿಗಳೆಂದರೆ ಹೇಮಾವತಿ, ಪುನರ್ಜನ್ಮ, ಭೂತಯ್ಯನ ಮಗ ಅಯ್ಯು, ಇವೆಲ್ಲವೂ ಸಹ ಚಲನಚಿತ್ರವಾಗಿ ಈಗ ಮೂಡಿ ಬಂದಿವೆ ನಮ್ಮ ಮುಂದೆ. ಇವರ ಪ್ರವಾಸ ಕಥನ ಅಂದರೆ ಇವರು ಅಮೆರಿಕಕ್ಕೆ ಹೋದ ಪ್ರವಾಸವನ್ನು ಅಮೆರಿಕದಲ್ಲಿ ಗುರೂರು ಎಂಬ ಕೃತಿಯನ್ನು ಬರೆದಿದ್ದಾರೆ. ಇದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಇವರ ಆತ್ಮಕಥೆ ಎಂದರೆ ಗುರೂರವರ ಬಾಲ್ಯದ ಆತ್ಮಕಥೆ, ಮರಣೋತ್ತರವಾಗಿ ಇದು ಪ್ರಕಟವಾಗಿದೆ. ಸ್ನೇಹಿತರೆ, ಇವರ ಸಾಧನೆಗೆ ಸಂದ ಪ್ರಶಸ್ತಿಗಳೆಂದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಗೌರವ ಡಾಕ್ಟರೇಟ್ ಮೈಸೂರು ವಿಶ್ವವಿದ್ಯಾಲಯ, ಹಾಗೆಯೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ 1982 ನಡೆದ ಶಿರ್ಸಿಯಲ್ಲಿ ನಡೆದ 54ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಜೊತೆಗೆ ಇವರು ಕರ್ನಾಟಕ ಸರ್ಕಾರದ ಸಾಹಿತ್ಯ ಕ್ಷೇತ್ರದ ವಿಧಾನ ಪರಿಷತ್ತಿನ ಸದಸ್ಯರು ಸಹ ಆಗಿದ್ದರು. ಗುರೂರು ಅಂದ ತಕ್ಷಣ ನೆನಪಾಗೋದೆ ನಮ್ಮ ಊರಿನ ರಸಿಕರು ಕಣ್ರಿ. ಪ್ರಬಂಧಗಳು ಆ ಪ್ರಬಂಧಗಳನ್ನು ಓದ್ತಾ ಇದ್ದರೆ ಗುರೂರು ನಮ್ಮ ಪಕ್ಕದಲ್ಲೇ ನಮ್ಮ ಇದ್ದಾರೆ ಅಂತ ಅನಿಸುತ್ತೆ. ನಮ್ಮ ಎಮೆಗೆ ಮಾತು ಬರುತ್ತದೆ ಎನ್ನುವ ಮಾತನ್ನು ಎಂಬ ಒಂದು ಪ್ರಬಂಧವನ್ನು ಅದರಲ್ಲಿ ಪ್ರಸ್ತಾಪ ಮಾಡ್ತಾರೆ. ಎಮ್ಮೆಗೂ ಒಂದು ಭಾವನೆ ಇದೆ ಅನ್ನೋದನ್ನು ಎಷ್ಟು ಸೂಕ್ಷ್ಮವಾಗಿ ಎಳೆಯಲೆಯಾಗಿ ಬಿಡಿಸ್ತಾರೆ ಕಣ್ರಿ. ಖಂಡಿತ ಈ ಮಹನೀಯರು ಸೆಪ್ಟೆಂಬರ್ 28, 1991 ಬೆಂಗಳೂರಿನಲ್ಲಿ ನಿಧನರಾಗ್ತಾರೆ. ಇದಾಗಿತ್ತು ಗುರು ರಾಮಸ್ವಾಮಿ.

ಶಿವಶಂಕರ್ ಅವರ ಒಂದು ಪುಟ್ಟ ಪರಿಚಯ. ಅವರ ಜನ್ಮದಿನವನ್ನು ಸ್ಮರಿಸ್ತಾ ಅವರದೇ ಕಾದಂಬರಿ ಆಧಾರಿತ ಒಂದು ಸಿನಿಮಾದ ಹಾಡನ್ನು ನಿಮ್ಮ ಮುಂದೆ ಕೇಳಿಸ್ತಾ ಇದ್ದೀನಿ. ಚಿತ್ರ ಹೇಮಾವತಿ, ಗಾಯಕರು ಎಸ್ ಜಾನಕಿ.

ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ, ನೀವು ಕೇಳ್ತಾ ಇದ್ದಾರೆ ಎಫ್ಎಂ 103.5 ಮೆಗಹರ್ಟ್ಸ್ ಹಾಗೂ 101.4 ಮೆಗಹರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 675 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ಪ್ರಸಾರವಾಗುತ್ತಿರುವಂತಹ ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಸ್ಟುಡಿಯೋ ಸಮಯ 9:16:25. ಸ್ನೇಹಿತರೆ, ಇವತ್ತು ದೇಶದ ಮಾಜಿ ಹಂಗಾಮಿ ಪ್ರಧಾನಮಂತ್ರಿಗಳಾಗಿದ್ದಂತಹ ದಿವಂಗತ ಗುಲ್ಜಾರಿಲಾಲ್ ನಂದಾ ಅವರ ಜನ್ಮದಿನವಾಗಿದೆ. ಇವರು ಪ್ರಮುಖ ರಾಜಕಾರಣಿ, ಅರ್ಥಶಾಸ್ತ್ರಜ್ಞರು ಮತ್ತು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು. ಇತಿಹಾಸದಲ್ಲಿ ಎರಡು ಬಾರಿ ಇವರು ಹಂಗಾಮಿ ತಾತ್ಕಾಲಿಕ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಏಕೈಕ ವ್ಯಕ್ತಿಯಾಗಿದ್ದಾರೆ. ಇವರು ಜುಲೈ 4, 1898 ಪಂಜಾಬ್ನ, ಅಂದರೆ ಈಗಿನ ಪಾಕಿಸ್ತಾನದಲ್ಲಿರುವಂತಹ ಸಿಯಾಲಕೋಟ್ನಲ್ಲಿ ಜನಿಸ್ತಾರೆ. ಇವರು ಶಿಕ್ಷಣವನ್ನು ಲಾಹೋರ್, ಆಗ್ರಾ ಮತ್ತು ಅಲಹಾಬಾದ್ನಲ್ಲಿ ಶಿಕ್ಷಣ ಪಡೆದು ಅರ್ಥಶಾಸ್ತ್ರದಲ್ಲಿ ಪರಿಣಿತಿಯನ್ನು ಹೊಂದುತ್ತಾರೆ. ದೇಶದ ಪ್ರಧಾನಮಂತ್ರಿಗಳಾಗಿ ಹಠಾತ್ತಾಗಿ ನಿಧನರಾದಾಗ ಆಗಿನ ಉಂಟಾದ ಸಂವಿಧಾನಿಕ ಬಿಕ್ಕಟ್ಟು ನಿಭಾಯಿಸಲು ನಂದಾ ಅವರು ತಲಾ 13 ದಿನಗಳ ಕಾಲ ಎರಡು ಬಾರಿ ದೇಶದ ಚುಕ್ಕಾಣಿಯನ್ನು ಹಿಡಿತಾರೆ. ಮೊದಲ ಅವಧಿ 1964, ಆಗ ಪ್ರಥಮ ಪ್ರಧಾನಮಂತ್ರಿಗಳಾದ ಜವಾಹರಲಾಲ್ ನೆಹರು ಅವರು ನಿಧನ ಹೊಂದುತ್ತಾರೆ. ಆ ಸಂದರ್ಭದಲ್ಲಿ ಇವರು ಚುಕ್ಕಾಣಿ ಹಿಡಿತಾರೆ. ಎರಡನೇ ಅವಧಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಸಹ ತಾಷ್ಕಂಡ್ನಲ್ಲಿ ಹಠಾತ್ ನಿಧನದ ನಂತರ ಇವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ್ತಾರೆ, ಅದು ಹಂಗಾಮಿಯಾಗಿ. ಇವರು ಗಾಂಧಿವಾದಿಗಳಾಗಿದ್ದು ಕಾರ್ಮಿಕ ನಾಯಕರೂ ಆಗಿ ಕೆಲಸ ನಿರ್ವಹಿಸಿದ್ದಾರೆ. ಕೇಂದ್ರ ಸಚಿವರಾಗಿಯೂ ಸಹ ಇವರು ಕಾರ್ಯನಿರ್ವಹಿಸಿದ್ರು. ಇವರ ಸಾಧನೆಗೆ 1997 ಇವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಈ ಮಹನೀಯರು 1998 ಜನವರಿ 15 ತಮ್ಮ 99ನೇ ವಯಸ್ಸಿನಲ್ಲಿ ನಿಧನರಾಗ್ತಾರೆ. ಇದಾಗಿತ್ತು ಗುಲ್ಜಾರಿಲಾಲ್ ನಂದಾ ಅವರ ಒಂದು ಪುಟ್ಟ ಪರಿಚಯ. ಅವರ ಒಂದು ಜನ್ಮದಿನದ ಸ್ಮರಣೆ ನೆನಪು ಮಾಡಿಕೊಳ್ತಾ ಈಗ ಒಂದು ಹಿಂದಿ ಗೀತೆಯನ್ನು ಕೇಳ್ಕೊಂಡು ಬರೋಣ. ಸ್ನೇಹಿತರೆ, ಈ ಗೀತೆಗೆ ದನಿಯಾಗಿದ್ದಾರೆ ಲತಾ ಮಂಗೇಶ್ಕರ್ ಅವರು. ಚಿತ್ರ ಹೀರೋ.

ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ. ನೀವು ಕೇಳ್ತಾ ಇದ್ದಾರೆ ಎಫ್ ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 675 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ಪ್ರಸಾರವಾಗುತ್ತಿರುವ ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳನ್ನು ಸ್ಟುಡಿಯೋ ಸಮಯ 9:05:06. ಸ್ನೇಹಿತರೆ, ಇವತ್ತು ದೇಶದ ಅಪ್ರತಿಮ ಬುಡಕಟ್ಟಿನ ಸ್ವಾತಂತ್ರ್ಯ ಹೋರಾಟಗಾರರೂ ಸಹ ಬುಡಕಟ್ಟಿನಲ್ಲಿ ಪಾಲ್ಗೊಂಡಿದ್ದರು ಎಂಬುದಕ್ಕೆ ಸಾಕ್ಷಿಯಾಗಿ ನಮ್ಮ ಆಂಧ್ರಪ್ರದೇಶದ ಅಲ್ಲೂರಿ ಸೀತಾರಾಮರಾಜು ಅವರ ಜನ್ಮದಿನವಾಗಿದೆ. ಇವರು ಆ ಕಾಲದಲ್ಲಿಯೇ ಬುಡಕಟ್ಟು ಜನಾಂಗವೂ ಸಹ, ಬುಡಕಟ್ಟು ಸಮುದಾಯವೂ ಸಹ ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮನ್ನು ಹೇಗೆ ತೊಡಗಿಸಿಕೊಂಡಿದ್ರು ಎನ್ನುವುದಕ್ಕೆ ಇವರ ಜೀವನವೇ ವೃತ್ತಾಂತವೇ ನಮಗೆ ಸಾಕ್ಷಿಯಾಗಿ ನಿಲ್ಲುತ್ತದೆ. ಸ್ನೇಹಿತರೆ, ಇವರು 4 ಜುಲೈ 1897 ನಮ್ಮ ಈಗಿನ ಆಂಧ್ರಪ್ರದೇಶದ ಏನು ಭೀಮಾವರಂ ಬಳಿಯ ಮೊಗಲ್ಲು ಎಂಬ ಹಳ್ಳಿಯಲ್ಲಿ ಜನಿಸ್ತಾರೆ. ಇವರ ತಂದೆ ವೆಂಕಟರಾಮರಾಜು, ತಾಯಿ ಸೂರ್ಯನಾರಾಯಣಮ್ಮ. ಕೇವಲ 18 ವಯಸ್ಸಿಗೆ ಇವರು ತಮ್ಮ ಎಲ್ಲ ಲೌಕಿಕ ಸುಖಗಳನ್ನು ತ್ಯಜಿಸಿ ಸನ್ಯಾಸಿಯಾಗ್ತಾರೆ. ಇವರು ರಾಂಪಾ ದಂಗೆ ಎಂದರು. ಅಂದರೆ 1922 ಬ್ರಿಟಿಷ್ ಸರ್ಕಾರವು ತಂದ 1882 ಮದ್ರಾಸ್ ಅರಣ್ಯ ಕಾಯ್ದೆ ಬುಡಕಟ್ಟು ಜನರ ಸಾಂಪ್ರದಾಯಿಕ ಪೋಡು ಅಂದರೆ ಸ್ಥಳಾಂತರ, ಬೇಸಾಯ ಮತ್ತು ಅರಣ್ಯ ಉತ್ಪನ್ನಗಳ ಸಂಗ್ರಹಣೆಗೆ ಧಕ್ಕೆ ತಂದಿತು. ಇದರ ವಿರುದ್ಧ ಆಲೂರಿ ಅವರು ಬುಡಕಟ್ಟು ಜನರು ಒಗ್ಗೂಡಿಸಿ 1922 ಐತಿಹಾಸಿಕ ರಾಂಪಾ ದಂಗೆಯನ್ನು ಇವರ ನೇತೃತ್ವದಲ್ಲಿ ಆ ದಂಗೆ ನಡೆಯುತ್ತದೆ. ಗೆರಿಲ್ಲಾ ಯುದ್ಧ ತಂತ್ರ ಹಾಗೆಯೇ ಇವರ ಒಂದು ವಿಶಿಷ್ಟವಾದಂತಹ ಒಂದು ಯುದ್ಧ ವೈಖರಿಯಾಗಿತ್ತು. ಆಲೂರಿ ಸೀತಾರಾಮರಾಜು ಅವರು ಅನೇಕ ವೀರಗತೆ ಇದೆ ಇವ್ರದ್ದು. ವಿಶೇಷವಾಗಿ ಇವರ ಒಂದು ವಿಶೇಷವಾದ ಹೋರಾಟಗಳು ಇವರನ್ನು ನಾವು ಗಮನಿಸಬೇಕಾಗುತ್ತೆ. ಇವರು ತೆಲುಗು, ಹಿಂದಿ, ಸಂಸ್ಕೃತ ಮತ್ತು ಉರ್ದು ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಹೊಂದಿದ್ದು, ಜೊತೆಗೆ ಆಯುರ್ವೇದ, ವೈದ್ಯಕೀಯ, ಕುದುರೆ ಸವಾರಿ, ಬಿಲ್ಲುಗಾರಿಕೆ ಮತ್ತು ಕತ್ತಿ ವರಸೆಯನ್ನು ಕಲಿತಿದಂಥ ಮಹನೀಯರಾಗಿದ್ದಾರೆ. ಬುಡಕಟ್ಟು ಸಮುದಾಯದ ರಕ್ಷಣೆಯಲ್ಲಿ ಇವರು ತಮ್ಮದೇ ಆದ ಪಾತ್ರವನ್ನು ವಹಿಸಿದರು ಅನ್ನೋದಾಗಿ ನಮಗೆ ತಿಳಿದು ಬರುತ್ತೆ. ಇವರ ಸಾಹಸ, ಇವರ ವಿರೋಧಗತೆ ಬಹಳ ಮುಖ್ಯವಾಗಿ ನಮಗೆ ಇವತ್ತು ಬೇಕಾಗ್ತದೆ. ಇವರು ಬ್ರಿಟಿಷರ ದಬ್ಬಾಳಿಕೆ ವಿರುದ್ಧ ಹೋರಾಡಿದ ಇವರ ಸ್ಥಳೀಯರು ಪ್ರೀತಿಯಿಂದ ಮನ್ಯಂ ವೀರುಡು ಎಂದು ಇವರನ್ನು ಕರೆಯಲಾಗ್ತದೆ. ಅಂದರೆ ಅರಣ್ಯದ ವೀರ ಹೀರೋ ಎಂದು ಕರೆಯುತ್ತಿದ್ದರು ಅನ್ನೋದಾಗಿ ತಿಳಿದು ಬರುತ್ತೆ. ಇವರ ಒಂದು ವಿಶಿಷ್ಟವಾದ ಸಾಧನೆ ನಮಗೆ ಯಾವತ್ತಿಗೂ ಚಿರಸ್ಮರಣೆ ಅನ್ನೋದು ನೆನಪು ಮಾಡಿಕೊಳ್ಬೇಕಾಗ್ತದೆ. ಇವರು May 7, 1924 ಬ್ರಿಟಿಷರು ಇವರನ್ನು ವಂಚನೆಯಿಂದ ಸೆರೆ ಹಿಡಿದು ಮರಕ್ಕೆ ಕಟ್ಟಿ ಅತ್ಯಂತ ಕ್ರೂರವಾಗಿ ಗುಂಡಿಕ್ಕಿ ಕೊಲ್ತಾರೆ. ಸ್ನೇಹಿತರೆ, ಸುಮಾರು 26 ವಯಸ್ಸಿನಲ್ಲೇ ಇವರು ಈ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದಂತಹ ಮಹನೀಯರು. ಇದರ ಸವಿ ನೆನಪಿಗಾಗಿ ಪ್ರಸ್ತುತ ಆಂಧ್ರಪ್ರದೇಶವು ಅಲ್ಲೂರಿ ಸೀತಾರಾಮ ರಾಜು ಜಿಲ್ಲೆ ಎಂದು ಒಂದು ಜಿಲ್ಲೆಗೆ ನಾಮಕರಣ ಮಾಡಿರೋದು ಒಂದು ವಿಶೇಷ ಅಂತಲೇ ನಾವು ಭಾವಿಸ್ಬೋದು. ಅವರ ಧೈರ್ಯ, ಅವರ ಸಾಹಸ, ಅವರ ದೇಶಭಕ್ತಿಯ ವಿಚಾರಧಾರೆಗಳನ್ನು ನಮ್ಮಲ್ಲಿ ಅಳವಡಿಸಿಕೊಳ್ಳುವಂತ ಹೇಳ್ತಾ ಅವರ ಹುಟ್ಟುಹಬ್ಬದ ಸವಿನೆನಪನ್ನು ಸ್ಮರಣೆ ಮಾಡ್ತಾ ಬನ್ನಿ, ಈಗ ಒಂದು ಕನ್ನಡದ ಗೀತೆಯನ್ನು ಕೇಳ್ಕೊಂಡು ಬರೋಣ. ಚಿತ್ರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಗಾಯಕರು ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು.

0: युवा वीर मा के आवेश छल बखो रुवा।
1: ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ, ನೀವು ಕೇಳ್ತಾ ಇದ್ದಾರೆ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಮ್ 625 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು ಅದರಲ್ಲೂ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರ. ಸ್ನೇಹಿತರೆ, ಇವತ್ತು ಅಮೆರಿಕದ ಸ್ವಾತಂತ್ರ್ಯ ದಿನವಾಗಿದೆ. ಪ್ರತಿ ವರ್ಷ ಜುಲೈ 4ರಂದು ಈ ಅಮೆರಿಕ ದೇಶವು ತನ್ನ ಸ್ವಾತಂತ್ರ್ಯ ದಿನವನ್ನಾಗಿ ಆಚರಣೆ ಮಾಡಲಾಗ್ತದೆ. ಇದರನ್ನು ಆಡು ಮಾತಿನಲ್ಲಿ ಹೇಳೋದಾದರೆ 4th of July ಅಂತ ಕರೀತಾರೆ, ಅಂದರೆ 4th of July ಅಂತ ಕರೀತಾರೆ. 1776 ಜುಲೈ 4ರಂದು ಅಮೆರಿಕ 13 ಬ್ರಿಟಿಷ್ ವಸಾಹತುಗಳ ಪ್ರತಿನಿಧಿಗಳ ಗ್ರೇಟ್ ಬ್ರಿಟನ್ ಆಳ್ವಿಕೆಯಿಂದ ಮುಕ್ತಿ ಪಡೆದು ತಾವೊಂದು ಸ್ವತಂತ್ರ ರಾಷ್ಟ್ರವೆಂದು ಸಾರುವ ಸ್ವಾತಂತ್ರ್ಯದ ಘೋಷಣೆಯನ್ನು ಅಂಗೀಕರಿಸುತ್ತೆ. ಥಾಮಸ್ ಜೆಫರ್ಸನ್ ಈ ಐತಿಹಾಸಿಕ ದಾಖಲೆಯನ್ನು ಸಿದ್ಧಪಡಿಸುತ್ತಾರೆ ಮತ್ತು ಜಾರ್ಜ್ ವಾಷಿಂಗ್ಟನ್ ಈ ಕ್ರಾಂತಿಯ ಮಹಾದಂಡನಾಯಕರಾಗಿದ್ದರು. ಈ ಯುದ್ಧವು ಅಧಿಕೃತವಾಗಿ ಮುಕ್ತಾಯಗೊಂಡು ಬ್ರಿಟನ್ ಅಮೆರಿಕದ ಸ್ವಾತಂತ್ರ್ಯವನ್ನು ಒಪ್ಪಿಕೊಂಡಿದ್ದು 1783ರಲ್ಲಾದರೂ ಘೋಷಣೆ ಹೊರಬಿದ್ದ ಜುಲೈ 4ನೇ ರಾಷ್ಟ್ರದ ಜನ್ಮದಿನವನ್ನಾಗಿ ಆಚರಿಸಲಾಗ್ತದೆ ಪ್ರತಿ ವರ್ಷ. ಅಮೆರಿಕದ ಇದು ಅತ್ಯಂತ ಪ್ರಮುಖ ಫೆಡರಲ್ ರಜಾ ದಿನವಾಗಿದ್ದು ದೇಶಾದ್ಯಂತ ಸಡಗರದಿಂದ ಈ ದಿನವನ್ನು ಆಚರಣೆ ಮಾಡಲಾಗುತ್ತದೆ.

ಆಗುತ್ತೆ. ಆದ್ದರಿಂದ ಇವತ್ತು ಅಮೆರಿಕ ದೇಶದ ಸ್ವಾತಂತ್ರ್ಯ ದಿನ ಅಂತ ಹೇಳ್ತಾ ಅವರಿಗೆ ಶುಭಾಶಯ ತಿಳಿಸ್ತಾ ಈಗ ಬನ್ನಿ ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಲತಾ ಮಂಗೇಶ್ಕರ್ ಅವರ ದನಿಯಲ್ಲಿ ಕ್ರಾಂತಿ ಚಿತ್ರದ ಹಾಡನ್ನು.

0: ಇದಾಗಿತ್ತು ಇಂದಿನ ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಆಕಾಶವಾಣಿ ಭದ್ರಾವತಿಯು ಶಿವಮೊಗ್ಗ ಸ್ಟುಡಿಯೋ ಸಮಯ 9:38:06.
1: ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನುನ ಫೀಸ್ನದ್ದು
2: ತೋರ್ಸು.
1: 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ. ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ.
3: ಆರ್ಬಿಐ ಹೇಳುತ್ತೆ,
4: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
5: ಎಲ್ರಿಗೂ ನಮಸ್ಕಾರ. ನಾನು ಸಂತೋಷ್ MS, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶಿವಮೊಗ್ಗ ಮಾತಾಡ್ತಿರೋದು. ನಮ್ಮ ಇತ್ತೀಚಿನ ಸರ್ಕಾರಿ ಆದೇಶದ ಅನುಸಾರ ದಿನಾಂಕ 30/4/2026 ಬಾಕಿ ಇರುವಂತೆ ಎಲ್ಲ ಟ್ರಾಫಿಕ್ ಇ ಚಲಾನ್ ಪ್ರಕರಣಗಳಲ್ಲಿ ದಂಡದ ಮೊತ್ತವನ್ನು 50% ಹಾಗೂ 1991-2022 ಅವಧಿಯಲ್ಲಿ ದಾಖಲಾದ RTO ಪ್ರಕರಣಗಳಲ್ಲಿ

0: ದಂಡದ ಮೊತ್ತದಲ್ಲಿ 50% ರಿಯಾಯಿತಿಯನ್ನ ನೀಡಿ ಘನ ಸರ್ಕಾರವು ಆದೇಶವನ್ನು ಹೊರಡಿಸಿದೆ. ಈ ದಂಡದ ಮೊತ್ತವನ್ನ ರಿಯಾಯಿತಿ ಒಳಪಟ್ಟು ದಿನಾಂಕ 21/6/2026 10/7/2026 ಅಂದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಮಾತ್ರ ಪಾವತಿ ಮಾಡಬೇಕು. ಆ ನಂತರ ಈ ಅವಕಾಶ ಇರುವುದಿಲ್ಲ. ಹಾಗಾಗಿ ನಾನು ಎಲ್ಲರಲ್ಲಿ ಮನವಿ ಮಾಡ್ತಾ ಇರೋದು, ಈ ಅವಕಾಶವನ್ನ ಸದ್ಬಳಕೆ ಮಾಡಿಕೊಂಡು ಕಡಿಮೆ ದಂಡದ ಮೊತ್ತವನ್ನು ಪಾವತಿ ಮಾಡಿ ಪ್ರಕರಣ ಬಗೆಹರಿಸಿಕೊಳ್ಬೇಕಾಗಿ ವಿನಂತಿ.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ಇಂಪಾದ ಭಾವಗೀತೆಯನ್ನು ಕೇಳುವ ಸಮಯ. ಆರಂಭಕ್ಕೆ ಕೇಳೋಣ ವೃಂದಗಾನದಲ್ಲಿ ಸಿದ್ದಲಿಂಗ ಪಟ್ಟಣಶೆಟ್ಟಿಯವರ ಕವನವನ್ನು.

ಕೇಳುಗರು, ಇದುವರೆಗೂ ಕೆಲವು ಭಾವಗೀತೆಗಳನ್ನು ಕೇಳಿದ್ರಿ. ಮತ್ತೆ ಭಾವಗೀತೆಗಳನ್ನು ಈ ಬೆಳಿಗ್ಗೆ 11:35 ಪ್ರಸಾರ ಮಾಡ್ತೇವೆ. ಇದು ಆಕಾಶವಾಣಿಯ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ದಾರೆ ಎಫ್ಎಂ 103.5 ಮೆಘಟ್ಸ್ ಹಾಗೂ 101.4 ಮೆಘಟ್ಸ್ಗಳಲ್ಲಿ ಮತ್ತು ಮೀಡಿಯಂ 625 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು ಸ್ಟುಡಿಯೋ ಸಮಯ 9:53:10 ಬೆಳಗಿನಿಂದ ಕಾರ್ಯಕ್ರಮಗಳನ್ನು ಕೇಳಿ ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದೀರಿ. ತಮ್ಮೆಲ್ಲ ಸಂದೇಶಗಳನ್ನು ಓದುವ ಸಮಯ. ಹೊನ್ನೂರು ಅಲಿ ಹನುಮಂತಾಪುರದಿಂದ ಶುಭ ಮುಂಜಾನೆ, ಶುಭ ತರಲಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಧನ್ಯವಾದಗಳು. ಅವ್ರಿಗೂ ಸಹ ಬೆಳಗಿನ ಶುಭೋದಯ ಹೇಳೋಣ. ಆಕಾಶವಾಣಿ ಭದ್ರಾವತಿ ನಿಲಯದ ವೃಂದದವರಿಗೆ ಶನಿವಾರದ ಬೆಳಗಿನ ಶುಭೋದಯ. ಒಂದೇ ಮಾತ್ರ ಎನ್ನೋಣ. ಕೆರೆಬೀರ್ನಹಳ್ಳಿಯಿಂದ ಶ್ರೀಮತಿ ಮಂಜುಳಬಾಯಿ ಚಂದ್ರ ಹಸಗಡತೆಯವರು, ಹಾಗೆ ಉಮೇಶ್ ಅವರು ಸಿರಿಗೆರೆಯಿಂದ ಮುಂಜಾನೆ ಶುಭೋದಯ ಅಂತ ಹೇಳ್ತಾ ಇದ್ದಾರೆ. ಶುಭೋದಯ ಆಕಾಶವಾಣಿ. ಇವತ್ತಿನ ಕರ್ಜಿಯವರ ಕಥನಕದಲ್ಲಿ ಸ್ವಾಭಿಮಾನದ ಜೀವನದ ಬಗ್ಗೆ ತುಂಬ ಚಂದವಾಗಿ ತಿಳಿಸ್ಕೊಟ್ರು. ಯಾದವರಾಜ್ ಜೋಶಿಯವರ ಜೀವನದ ಒಂದು ಘಟನೆ ಹೇಳಿದರು, ತುಂಬ ಮನೋಜ್ಞವಾಗಿತ್ತು. ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಪ್ರತಿಮಾ ನಾಯಕ್ ಅವರು ಶಿವಮೊಗ್ಗದಿಂದ. ಹಂಪಣ್ಣವರು ನೆಮ್ಮದಿಯಿಂದ, ಇಂದಿನ ದಾವಣಗೆರೆಯ ಪ್ರವಾಸಿ ತಾಣಗಳ ಕಾರ್ಯಕ್ರಮಗಳು ಚಂದವಾಗಿ ಮೂಡಿಬಂತು. ಚನ್ನಗಿರಿಯ ಕೋಟೆಯ ಬಗ್ಗೆ, ಹೊದಿಗೆರೆಯ ಶಹಜಿ ಸಮಾಧಿ, ಹಾಗೆಯೇ ಹರಿಹರದ

ಹರಿಹರೇಶ್ವರ ದೇವಸ್ಥಾನ ಉಕ್ಕಡು ಗಾತ್ರಿ ಕ್ಷೇತ್ರದ ಬಗ್ಗೆ ವಿವರವಾಗಿ ತಿಳಿಸಿಕೊಟ್ಟಂತಹ MN ಸುಂದರರಾಜ್ ಅವರಿಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಹಂಪಣ್ಣ ಅವರು ನ್ಯಾಮತಿಯಿಂದ. ನಮಸ್ತೆ ಸರ್, ಇಂದಿನ ಎಲ್ಲ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಿದೆ. 7:15ಕ್ಕೆ ಪ್ರಸಾರವಾದ ದಾವಣಗೆರೆ ಜಿಲ್ಲೆಯ ಪ್ರವಾಸಿ ತಾಣಗಳ ಬಗ್ಗೆ MN ಸುಂದರರಾಜ್ ಅವರು ಚನ್ನಗಿರಿ, ಹುದಿಗಿರಿ, ಹರಿಹರದಲ್ಲಿ ಹರಿಹರೇಶ್ವರ ದೇವಾಲಯ, ಉಕ್ಕಡು ಗಾತ್ರಿ ಪ್ರವಾಸಿ ತಾಣಗಳ ಬಗ್ಗೆ ತಿಳಿಸಿದ್ರು. ಅದ್ಭುತವಾಗಿತ್ತು. ಇಂಥ ಕಾರ್ಯಕ್ರಮ ರೂಪಿಸಿರುವುದು ನಿಜಕ್ಕೂ ಶ್ಲಾಘನೀಯ. ಇಂಥ ಕಾರ್ಯಕ್ರಮ ಇನ್ನೂ ಹೆಚ್ಚು ಹೆಚ್ಚಾಗಿ ಪ್ರಸಾರವಾಗಲಿ ಎಂಬುದು ನಮ್ಮ ಆಶಯ. ಪ್ರಸಾರ ಮಾಡಿದ ನಿಮಗೂ ನಿಲಯಕ್ಕೂ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಅಜ್ಜಂಪುರದಿಂದ ಮಂಜುಳಾ ರಾಘವೇಂದ್ರಾಚಾರ್ ಅವರು. ನಮ್ಮ ಪ್ರೀತಿಯ ಬಾನುಲಿ ಸಹೋದರ ಬಸವರಾಜ್ ಅವರಿಗೆ ಶನಿವಾರದ ವಿಶೇಷ ಕಾರ್ಯಕ್ರಮ ನೀಡುತ್ತಾ ಸ್ವಚ್ಛವಾದ ಕನ್ನಡ ಕಳಿಸುತ್ತಿರುವ ನಿಮಗೆ ಮುಂಜಾನೆಯ ವಂದನೆಗಳು. ಬೆಳಗಿನ ಎಲ್ಲ ಕಾರ್ಯಕ್ರಮ ಚೆಂದ ಮೂಡಬಂತು. 7:15ಕ್ಕೆ ಪ್ರಸಾರವಾದ ಪ್ರೇಕ್ಷಣೀಯ ಸ್ಥಳದ ವಿಚಾರ, ಉಕ್ಕುಡು ಗಾತ್ರಿ ಅಜ್ಜಯ್ಯ ನಕ್ಷತ್ರದ ಪರಿಚಯ ಸುಂದರರಾಜ್ ಅವರಿಗೆ ತುಂಬ ಚೆಂದ ನಡೆಸಿಕೊಟ್ರು. ಹಾಗೆ 8:30ಕ್ಕೆ ಯುವ ಸಾಧಕಿ ನಿರೀಕ್ಷಾ ಅವರೊಂದಿಗೆ ಮಾತುಕತೆ, ಹಾಡಿದ ಮಾತುಗಳು ಹಾಡುಗಳು ತುಂಬ ಚೆನ್ನಾಗಿ ನಮಗೆಲ್ಲ ಕೇಳಿಸಿದ್ರಿ. ಧನ್ಯವಾದಗಳು ರಾಜು ಶಂಕರ್ ಘಟ್ಟ ಅವರು. ಗುಡ್ ಮಾರ್ನಿಂಗ್ ಸರ್, ಸಲ್ಮಾ ಟೀಚರ್, ತರೀಕೆರೆ ಶಾಲೆಗೆ ಹೋಗುವವರೆಗೂ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ. ನಿರೀಕ್ಷಾ ಸಂದರ್ಶನ ಚೆನ್ನಾಗಿತ್ತು, ಆದರೆ ಅವರು ಹಾಡು ಕೇಳಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಅವರ ಒಂದು ತಾಂತ್ರಿಕ ದೋಷ ಅಂತ ನಾನು ಭಾವಿಸ್ತೇನೆ. ಶುಭ ಮುಂಜಾನೆ. ಬೆಳಗ್ಗೆ ಪ್ರಸಾರವಾದ ಕರುಣಾಳುಬಾ ಬೆಳಕ್ಕೆ ಚೆನ್ನಾಗಿತ್ತು. ಉಕ್ಕುಡು ಗಾತ್ರಿ ಬಗ್ಗೆ ಮಾತುಕತೆ ಚೆನ್ನಾಗಿತ್ತು. ಯುವ ಸಾಧಕರ ಕಾರ್ಯಕ್ರಮದಲ್ಲಿ ಕೊಪ್ಪದ ನಿರೀಕ್ಷಾ ಅವರ ಮಾತು ಚೆನ್ನಾಗಿತ್ತು. ಮಿಕ್ಸ್ ಮೆಲಡಿ ಕಾರ್ಯಕ್ರಮ ಪ್ರಸಾರವಾದ ಎಲ್ಲ ಚಿತ್ರಗೀತೆಗಳು ತುಂಬ ಸುಂದರವಾಗಿ ಮೂಡಿಬಂತು ಅಂತ ಹೇಳ್ತಾ ಇದ್ದಾರೆ ಮಂಜುನಾಥ್ ಲಕ್ಷ್ಮೀ ಸೈಕಲ್ ಶಾಪ್ ಜನ್ನಾಪುರ ಭದ್ರಾವತಿಯಿಂದ. ಬ್ರಹ್ಮಾನಂದ ರಾನಡೆ ವಿದ್ಯಾನಗರ ಶಿವಮೊಗ್ಗದಿಂದ. 7:15ಕ್ಕೆ ದಾವಣಗೆರೆ ಜಿಲ್ಲೆಯ ಪ್ರೇಕ್ಷಣಿಕ ಸ್ಥಳದ ಮಾಹಿತಿ ತುಂಬ ಚೆನ್ನಾಗಿತ್ತು. ಚಲನಚಿತ್ರ ಗೀತೆಗಳು ತುಂಬ ಚೆನ್ನಾಗಿ ಮೂಡಿಬಂತು. 8:30ಕ್ಕೆ ಮೂಡಿಬಂದ ಕೊಪ್ಪದ ಬಹುಮುಖ ಪ್ರತಿಭೆ ಸಾಧಕರೊಂದಿಗೆ ನೇರ ಸಂದರ್ಶನ ಫೋನ್ ಔಟ್ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು. ಮನಸ್ಸಿದ್ದರೆ ಮಾರ್ಗ ಎಂದು ಕೆಚ್ಚದೇ ಇರಬೇಕು ಎಂಬ ಮಾತನ್ನು ಈ ಒಂದು ಸಂದರ್ಶನ ಕಾರ್ಯಕ್ರಮ ನೆನಪು ಮಾಡಿಕೊಡಬಹುದು. ಪ್ರತಿಯೊಬ್ಬರೂ ಛಲ ಮತ್ತು ಪ್ರಯತ್ನ ಇದ್ದರೆ ಏನನ್ನಾದರೂ ಸಾಧನೆ ಮಾಡಬಹುದು. ಹಾಗೂ ಯಾರು ತಮ್ಮ ವೃತ್ತಿಯೊಂದಿಗೆ ಕಲೆಯನ್ನು ಮೈಗೂಡಿಸಿಕೊಳ್ಳುತ್ತಾರೋ ಅವರು ನಿಜವಾಗಲೂ ಈ ಜಗತ್ತಿನಲ್ಲಿ ಸದಾ ಸುಖಿ ಮತ್ತು ಸಂತೋಷ ಎಂದು ಹೇಳಬಹುದು. ಈಗ ಮೂಡಿಬರುತ್ತಿರುವ ಆಕಾಶವಾಣಿ ಸುಪ್ರಸಿದ್ಧ ಕಾರ್ಯಕ್ರಮ ಈ ದಿನದ ಬೆಳಗ್ಗೆಯ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನಾನು ಕೇಳ್ತಾ ಎಂಜಾಯ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ವಂದನೆಗಳು. ಶುಭ ದಿನ. ಬ್ರಹ್ಮಾನಂದ ರಾನಡೆ ವಿದ್ಯಾನಗರ ಶಿವಮೊಗ್ಗದಿಂದ ಸದಾಶಿವಪ್ಪ ಮಡ್ಘಟ್ಟ. ಸಾರಿ, ಈ ದಿನ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ ಪ್ರಸಾರ ಮಾಡಿದ ಹಾಡುಗಳು ಚೆನ್ನಾಗಿದ್ವು. ರೂಪ ಹೆಚ್ KSRP ಪೊಲೀಸ್ ಗೃಹ ಸಮುಚ್ಚಯ ಡೈರಿ ವೃತ್ತದಿಂದ ಬೆಳಗಿನ ಮುಂಜಾನೆ ಶುಭೋದಯ. ಗೀತಾರಾಧನೆಯಲ್ಲಿ ಭಕ್ತಿಗೀತೆಗಳು ಭಾವಪೂರ್ಣವಾಗಿದ್ದು. 7:45ಕ್ಕೆ ಪ್ರಸಾರವಾದ ಚಿತ್ರಗೀತೆಗಳು ತುಂಬ ಮಳೆಯ ತಂಪಾದ ಮಳೆಯ ವಾತಾವರಣದಲ್ಲಿ ಇಂಪಾಗಿ ಮೂಡಿಬಂತು. 8:30ಕ್ಕೆ ಪ್ರಸಾರವಾದ ನೇರ ಫೋನೌಟ್ ಕಾರ್ಯಕ್ರಮದಲ್ಲಿ ನಿರೀಕ್ಷೆ ಅವರ ಜೊತೆಗೆ ಮಾತುಕತೆ ಸಂದರ್ಶನ ತುಂಬ ಚೆನ್ನಾಗಿತ್ತು ಅಂತ ಅವರು ಹೇಳ್ತಾ ಇದ್ದಾರೆ. ಶುಭೋದಯ ಆಕಾಶವಾಣಿ ಸರ್, ಕಾಫಿ ಆಯ್ತಾ? ಆಯಿತು, ತಮ್ಮದು ಆಯಿತಾ? ಕಾರ್ಯಕ್ರಮ ಸ್ವಾಗತ. ಮಿಕ್ಸ್ ಮೆಲೋಡಿ ಕನ್ನಡ ಹಿಂದಿ ಹಾಡುಗಳು ಅದ್ಭುತವಾಗಿ ಮೂಡಿ ಬರ್ತಾ ಆಕಾಶವಾಣಿಗೆ ಧನ್ಯವಾದಗಳು. ಮೈರುಕೋಟಿ ಜನಪುರ ಭದ್ರಾವತಿಯಿಂದ. ಹಾಗೆ ಮುಂದುವರೆದಂತೆ ನ್ಯಾಮತಿ ಗಾಂಧಿ ರಸ್ತೆಯಿಂದ ಗಾಣಿಗ್ರ ವಿಜಯಕುಮಾರ್. ಶುಭ ಮುಂಜಾನೆ ಗುರುಗಳೇ. ಈ ದಿನ ಬೆಳಗ್ಗೆ ಆಕಾಶವಾಣಿ ಬೆಳಗ್ಗೆ ಚಿಂತನ, ಒಳ್ಳೊಳ್ಳೆ ಭಕ್ತಿಗೀತೆಗಳು, ಮಾಹಿತಿ ಜೊತೆಗೆ ಡಾಕ್ಟರ್ ಗುರುರಾಜ್ ಕರ್ಜಿಗೆಯವರ ಕಥನಕ ಬಹಳ ವಿಶೇಷವಾಗಿ ಮೂಡಿಬಂತು. ಪ್ರಸಾರಗೊಂಡ ಕನ್ನಡ ಚಿತ್ರಗೀತೆಗಳು, ವಾರ್ತೆಗಳು, ನೇಗಿಲು ಮಿಡಿತ ಎಲ್ಲವೂ ಕಾರ್ಯಕ್ಕೆ ತುಂಬ ಚೆನ್ನಾಗಿತ್ತು. ಈ ದಿನವನ್ನು ಹುಟ್ಟುಹಬ್ಬ ಆಚರಿಸಿಕೊಳ್ಳುತ್ತಿರುವ ಎಲ್ಲರಿಗೂ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ. ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ಹಳ್ಳಿಕೇದ್ ಎಂಬ ಊರಿನ ಕುಪೇಂದ್ರ ಶಾಸ್ತ್ರಿ ಮತ್ತು ಕೃಷ್ಣಮೂರ್ತಿ ಬೆಳಗ್ಗೆ ಮಿಕ್ಸ್ ಮೆಲೋಡಿಯಲ್ಲಿ ಪ್ರಸಾರ ಮಾಡಿದ ಹೀರೋ ಚಿತ್ರದ ಲತಾ ಮಂಗೇಶ್ಕರ್ ಅವರು ಹಾಡಿದ ಗೀತೆ ಕೇಳಿ ಆನಂದವಾಯಿತು. ಪ್ರಸಾರ ಮಾಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಶಿವಮೊಗ್ಗದ ಕೃಷಿನಗರದ ದೊಡ್ಡಮನೆ ಸವಿತಾ ಗಣೇಶ್, ಆಶಾ ವಿಜಯಕುಮಾರ್, ಡಾಕ್ಟರ್ ಪ್ರವೀಣ್ ಅವರು, ಶುಭ ಮುಂಜಾನೆ. ಬೆಳಗಿನ ಮಾಹಿತಿ ಸೂಪರ್ ಆಗೂ ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಿದೆ. ಒಂದಕ್ಕಿಂತ ಒಂದು ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಿದೆ. ಭಕ್ತಿಗೀತೆಗಳು, ಭಾವಗೀತೆಗಳು, ಗುರುರಾಜ್ ಕರ್ಜಿಗೆಯವರ ಸೂಪರಾಗಿ ಸಾಕಷ್ಟು ಒಳ್ಳೊಳ್ಳೆ ಮಾಹಿತಿಯನ್ನು ತಿಳಿಸ್ಕೊಟ್ರು. ಹಾಗೆಯೇ ಸಂತೋಷವಾಯಿತು. 7:45ಕ್ಕೆ ಪ್ರಸಾರವಾದ ಚಿತ್ರಗೀತೆಗಳು ತುಂಬ ಚೆನ್ನಾಗಿತ್ತು. ಈ ದಿನದ ವಿಶೇಷತೆ ಹಾಗೂ ಈ ದಿನ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವ ಎಲ್ಲರಿಗೂ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ. ನಾಗಶಿ ಜಯಂತಿ ಗಣಪತಿ ನುಗ್ಗಿಗ್ರಮ ಬೇರ್ಕೂಡಿಕೆ. ಏಳಿ ಎದ್ದೇಳಿ ಗುರು ಮುಟ್ಟುವ ತನಕ ನಿಲ್ಲದಿರಿ ವಿವೇಕಾನಂದರ ಮಾತಿನೊಂದಿಗೆ ಬೆಳಗಿನ ಶುಭೋದಯ. ಇಂದಿನ ಗೀತಾರಾಧನೆ ಕಾರ್ಯಕ್ರಮದಲ್ಲಿ ದೇವಾಲಯದ ಪರಿಚಯ, ಕರುಣಾಳುಬಾ ಬೆಳಕೆ, ನೇಗಿಲು ಮಿಡಿತ, ಆರೋಗ್ಯ ಸೂತ್ರ, ದಾವಣಗೆರೆ ಜಿಲ್ಲೆಯ ಪ್ರವಾಸಿ ತಾಣಗಳ ಪರಿಚಯ, ಮಿಕ್ಸ್ ಮೆಲೋಡಿ ಹಾಡುಗಳು ತುಂಬ ಉಪಯುಕ್ತವಾಗಿದ್ವು, ಚೆಂದವಾಗಿ ಮೂಡಿಬಂತು ಅಂತ ಅವರು ಹೇಳ್ತಾ ಇದ್ದಾರೆ. ಹಾಗೆಯೇ ಚಂದ್ರಶೇಖರ್ ಹೊನಗೊಂಡನಹಳ್ಳಿ ಶಿರಾ ತಾಲೂಕಿನಿಂದ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದಗಳು ಅಂತ ಅವ್ರು ಹೇಳ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಸರ್, ಟಿಫನ್ ಆಯ್ತಾ? ಆಯಿತು, ತಮ್ದಾಯ್ತಾ? ಇವತ್ತಿನ ಎಲ್ಲ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಿದೆ. ವರ್ಣಿಕಾ ಜೀವನ್
ಅರಳಿಹಳ್ಳಿಯಿಂದ ಕೆಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ

ಗೌರಿಮಠ ಗದ್ದೆ ಹೋಬಳಿ ತೀರ್ಥಹಳ್ಳಿ ತಾಲೂಕಿನ ಶುಭ ಮುಂಜಾನೆ ಸ್ವಾಗತ ನಮಸ್ಕಾರ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಿದೆ. ವೀಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ ನಮ್ಮ ನೆಚ್ಚಿನ ನಿಲಯದ ಎಲ್ಲ ಕಲಾವಿದರು ಹಾಗೂ ಸಿಬ್ಬಂದಿ ವರ್ಗದವರಿಗೆ ಬೆಳಗಿನ ಶುಭೋದಯ. ಬೆಳಗಿನ ಎಲ್ಲ ಕಾರ್ಯಕ್ರಮಕ್ಕೆ ಹೇಳ್ತಾ ಇದ್ದೀವಿ. ಇಂದೇ ದಾವಣಗೆರೆ ಜಿಲ್ಲೆ ಪ್ರವಾಸಿ ತಾಣಗಳ ಮಾಹಿತಿ ಇಷ್ಟವಾಯಿತು. ಹಾವಿ ಚನ್ನಗಿರಿ ಹೆಸರು ಹೇಗೆ ಬಂತು ಮತ್ತು ಶಹಜೀರಾವ್ ಅವರ ಅನಾರೋಗ್ಯದ ಬಗ್ಗೆ ಮಾಹಿತಿಗಳು ಸುಂದರರಾಜ್ ಅವರು ತುಂಬ ಚೆಂದವಾಗಿ ತಿಳಿಸಿಕೊಟ್ಟರು. ಹರಿಹರ ಮತ್ತು ಉಕ್ಕುಡ ಗಾತ್ರಿ ಬಗ್ಗೆ ಚೆಂದ ಮಾಹಿತಿ ಇತ್ತು, ಪ್ರಸಾರ ಮಾಡಿದ್ದಕ್ಕೆ ತಮಗೆ ಧನ್ಯವಾದಗಳು, ಖುಷಿ ಆಯಿತು ಅಂತ ಅವರು ಹೇಳ್ತಾ ಇದ್ದಾರೆ. ಹಾಯ್ ಸರ್, ಓಲ್ಡ್ ಈಸ್ ಗೋಲ್ಡ್, ಆಲ್ ಸಾಂಗ್ಸ್ ಆರ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ ಬಿ ಎಚ್ ಆಂಜನೇಯ, ಓಲ್ಡ್ ಟೌನ್, ಹನುಮಂತನಗರ, ಭದ್ರಾವತಿಯಿಂದ. ಪ್ರಶಾಂತ್ ಆರ್ ಶೆಟ್ಟರ್ ಭದ್ರಾವತಿಯಿಂದ ಶುಭ ಮುಂಜಾನೆ, ತಮಗೂ ಸಹ ಶುಭ ಮುಂಜಾನೆ. ನಮಸ್ತೆ ಮುಂಜಾನೆ ಎಫ್ ಎಂ ಬಾನುಲಿ, ಸುಮಧುರವಾದ ಮಾಹಿತಿ, ಹಾಡು ಅದ್ಭುತವಾಗಿತ್ತು. ಶಿವಮೊಗ್ಗ ಜಿಲ್ಲೆಯ ಮೂಡಲು ವಿಠಲ್ಪುರದಿಂದ ಪದ್ಮಶ್ರೀಧರ ಅನಂತಕುಮಾರ್ ಅವರಿಂದ ಸಂದೇಶ ಬಂದಿದೆ. ಹಾಗೆ ಮುಂದುವರೆದ ಬಿ ಸತ್ಯನಾರಾಯಣ, ಜೆ ಎಚ್ ಪಟೇಲ್ ಬಡಾವಣೆ ಶಿವಮೊಗ್ಗದಿಂದ, ಎಲ್ಲ ಕಾರ್ಯಕ್ರಮಗಳು ಸೂಪರ್, ಬೆಳಗಿನ ಕಾರ್ಯಕ್ರಮಗಳು ಸೂಪರಾಗಿ ಮೂಡಿ ಬರ್ತಿದೆ. ವಿಜಯನಗರ ಜಿಲ್ಲೆ ಮಲ್ಲಿಗೆನಾಡು ಹೂವಿನ ಹಡಗಲಿ ತಾಲೂಕಿನಿಂದ ಹೊಳೆಗುಂದಿ ಗ್ರಾಮದ ಕರ್ಣಂ ಕೊಟ್ರೇಶ್ ಕವಿತಾ ಅಭಿನಂದನ್ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಶುಭೋದಯ. ನಮಸ್ತೆ ಬಸವೇಶ್ವರ ನಗರದಿಂದ ಜಯಶೀಲ ಸದಾಶಿವ, ಈ ದಿನ ಬೆಳಗಿನ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಿದೆ, ಧನ್ಯವಾದಗಳು. ರಂಗಸ್ವಾಮಿಯವರ ಸಂಶೋಧನಾರ್ಥಿ ಕನ್ನಡ ಭಾರತಿ ಕನ್ನಡ ವಿಶ್ವವಿದ್ಯಾಲಯದಿಂದ ಶುಭ ಮುಂಜಾನೆ, ಬಸವರಾಜ್ ಸರ್ ಅವರಿಗೆ ಬೆಳಗಿನ ಕಾರ್ಯಕ್ರಮ ಚೆಂದ ಮೂಡಿ ಬರ್ತಿದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಆಕಾಶವಾಣಿ ಸಿಬ್ಬಂದಿ ವರ್ಗದ ಶನಿವಾರ ಶುಭಾಶಯಗಳು. ಹೊಸಮನೆ ಭದ್ರಾವತಿಯ ಶೈಲಜಾ, ಪರಶುರಾಮ್ ಹಿಂದಿನ ಚಿತ್ರಗೀತೆ ಹಾಗೂ ಉಕ್ಕಡಗಾತ್ರಿ ಅಜ್ಜಯ್ಯನವರ ಚರಿತ್ರೆ, ಮಿಕ್ಸ್ ನೋಡಿ ಭಾವಗೀತೆಗಳು, ಹಾಡುಗಳು ತುಂಬ ಚೆನ್ನಾಗಿತ್ತು ಅಂತ ಅವರು ಹೇಳ್ತಾ ಇದ್ದಾರೆ. ರಂಗರಾಮೇಗೌಡ ಮಲಗೋಪತಿಯಿಂದ, ನಮಸ್ಕಾರ ಸರ್, ಈ ದಿನ ಭಾವಗೀತೆಗಳು ತುಂಬ ಚೆನ್ನಾಗಿ ಮೂಡಿ ಬಂತು ಅಂತ ಅವ್ರು ಹೇಳ್ತಾ ಇದ್ದಾರೆ. ಚಿತ್ರಶಿವಕುಮಾರ್ ಅವರು ಹೊಸಮನೆಯ ಭದ್ರಾವತಿಯಿಂದ, ಎಲ್ಲ ಕಾರ್ಯಕ್ರಮ ಚೆಂದ ಮೂಡಿ ಬಂತು. 8:30 ಪ್ರಸಾರವಾದ ಕೊಪ್ಪದ ನಿರೀಕ್ಷಾ ಅವರೊಂದಿಗೆ ಸಂದರ್ಶನ ತುಂಬ ಇಷ್ಟ ಆಯಿತು. ಮಿಕ್ಸ್ ಮಾಡಿ ಹಾಡುಗಳು ಚೆನ್ನಾಗಿತ್ತು. ಕಾರ್ಯಕ್ರಮ ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ಅವರು ಹೇಳ್ತಾ ಇದ್ದಾರೆ. ರೀನಾ ಬೆನೆಟ್ ಗೋಪಾಳ ಶಿವಮೊಗ್ಗದಿಂದ, ನಮಸ್ಕಾರ ಸರ್, ಇವತ್ತಿನ ಕಾರ್ಯಕ್ರಮ ಸೊಗಸಾಗಿತ್ತು. ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ ಬಹಳ ಸೊಗಸಾಗಿತ್ತು. ಬೆಳಗಿನ ರುಚಿಯಾದ ವಿವಿಧ ತಿಂಡಿಗಳು ಚೆಂದವಾಗಿತ್ತು ಅಂತ ಅವ್ರು ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ಹಾಗೆಯೇ ಸಂಜೀವ್ ರೆಡ್ಡಿ ಬಿ ಸಿ ಭೀಮನೇರಿ, ಸೂಪರ್ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಸ್ನೇಹಿತರೆ, ಎಲ್ಲ ಕಾರ್ಯಕ್ರಮಗಳು ಆಲಿಸಿದ್ದಕ್ಕೆ ತಮ್ಮದೇ ಆದ ಸಂದೇಶವನ್ನು ಕಳಿಸಿಕೊಟ್ಟಂಥ ಪ್ರೀತಿಯ ಕೇಳುಗರಿಗೆ, ಕೇಳುಗ ಮಹಾಪ್ರಭುಗಳಿಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ. ನೀವು ಕೇಳ್ತಾ ಇದ್ದೀರಾ ಎಫ್ ಎಂ 103.5 ಮೆಗಹರ್ಟ್ಸ್ ಹಾಗೂ 101.4 ಮೆಗಹರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 625 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು. ಸ್ಟುಡಿಯೋ ಸಮಯ 10:01:46 ಇವತ್ತಿನ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ.

ಹಾಡು ಮಾತಾಡು ಶನಿವಾರದ ವಿಶೇಷತೆ ವಿಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮ. ಆತ್ಮೀಯ ಕೇಳುಗರಿಗೆಲ್ಲ ಹಾಡು ಮಾತಾಡು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಶೇಷ ವಿಜ್ಞಾನ. ವಿಜ್ಞಾನದ ಪಾಠವನ್ನ ಮಾಡಕ್ಕ ಆಗುತ್ತಿಲ್ಲೋ ಗೊತ್ತಿಲ್ಲ, ಆದರೆ ಪ್ರಶ್ನೆಗಳನ್ನ ಕೇಳಕ್ಕಂತೂ ನನಗಾಗತ್ತೆ. ಸ್ನೇಹಿತರೆ, ಪ್ರಶ್ನೆಯನ್ನ ಕೇಳೋದ್ರ ಮುಖಾಂತರ ತಮ್ಮನ್ನ ಹಿಡಿದಿಟ್ಟುಕೊಳ್ಳುವ ಪ್ರಯತ್ನ ನಮ್ಮದಾಗಿದೆ. ತಾವು ಪಟಪಟ ಅಂತ ಹೇಳಿ ನಮ್ಮ ವಾಟ್ಸಪ್ ಸಂಖ್ಯೆಯಾದ 9481527260 9481527260 ತಾವು ಸಂದೇಶವನ್ನ ಕಳಿಸಬಹುದಾಗಿದೆ. ಸ್ನೇಹಿತರೆ, ಪಟಪಟ ಅಂತ ಹೇಳಿ ಸಂದೇಶ ಕಳಿಸ್ಕೊಡ್ತಿರಲ್ವ? ಖಂಡಿತ ಸ್ನೇಹಿತರೆ. ಹಾಗಾದರೆ ಪ್ರಶ್ನೆಯನ್ನು ಆರಂಭ ಮಾಡೋಣವೆ. ಖಂಡಿತ ಪ್ರಶ್ನೆ ಮೊದಲಿಗೆ ನಿಮ್ಮ ಮುಂದೆ ಬರ್ತಾ ಇದೆ, ಗಮನಿಸಿ. ಸಮುದ್ರದ ನೀರನ್ನು ಉಪ್ಪು ರುಚಿಯನ್ನಾಗಿ ಮಾಡುವ ಪ್ರಾಥಮಿಕ ರಾಸಾಯನಿಕ ಸಂಯುಕ್ತ ಯಾವುದು? ಸಮುದ್ರದ ನೀರನ್ನು ಉಪ್ಪನ್ನಾಗಿ ಪರಿವರ್ತಿಸುವ ಪ್ರಾಥಮಿಕ ರಾಸಾಯನಿಕ ಸಂಯುಕ್ತ ಯಾವುದು? ಆಯ್ಕೆ 1 ಕ್ಯಾಲ್ಶಿಯಂ ಕಾರ್ಬನೈಟ್, ಆಯ್ಕೆ 2 ಸೋಡಿಯಂ ಕ್ಲೋರೈಡ್. ಮತ್ತೊಮ್ಮೆ ಗಮನಿಸಿ, ಆಯ್ಕೆ 1 ಕ್ಯಾಲ್ಶಿಯಂ ಕಾರ್ಬನೈಟ್, ಆಯ್ಕೆ 2 ಸೋಡಿಯಂ ಕ್ಲೋರೈಡ್. ತಾವು ಉತ್ತರವನ್ನು, ಸರಿಯಾದ ಉತ್ತರವನ್ನು ನಮ್ಮ ವಾಟ್ಸಪ್ ಸಂಖ್ಯೆಯಾದ 9481527260

26 ಸೊನ್ನೆ ಸೊನ್ನೆಗೆ ಕಳಿಸ್ಕೊಡಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಗಮನಿಸಿ. ಪ್ರಶ್ನೆ ಹೀಗಿದೆ ನಿಮ್ಮ ಮುಂದೆ: ಸಮುದ್ರದ ನೀರನ್ನು ಉಪ್ಪನ್ನಾಗಿ ಪರಿವರ್ತನೆ ಮಾಡುವ ಪ್ರಥಮ ರಾಸಾಯನಿಕ ಅಂದರೆ ಪ್ರಾಥಮಿಕವಾದ ರಾಸಾಯನಿಕ ಸಂಯುಕ್ತ ಯಾವುದು? ಆಯ್ಕೆ 1 ಕ್ಯಾಲ್ಶಿಯಂ ಕಾರ್ಬೊನೈಟ್, ಆಯ್ಕೆ 2 ಸೋಡಿಯಂ ಕ್ಲೋರೈಡ್. ಇದು ಸರಿಯಾದ ಉತ್ತರ.

ಮಳೆಯ ಹಾಡುಗಳನ್ನು ಕೇಳೋಣ ಸ್ನೇಹಿತರೆ. ಇವತ್ತಿನ ಹಾಡು ಮಾತಾಡು ಕಾರ್ಯಕ್ರಮದಲ್ಲಿ ಎಷ್ಟು ದಿನ ಆಗಿತ್ತಲ್ಲ ಮಳೆ ಇಲ್ಲದಲೆ ನಾವು ಬೊಬ್ಬೆ ಹಾಕ್ತಾ ಇದ್ವಿ, ಮಳೆ ಬೇಕು ಮಳೆ ಬೇಕು. ಆದಷ್ಟು ತಕ್ಕಮಟ್ಟಿಗಾದರೂ ಒಂದಷ್ಟು ಮಳೆ ಬರ್ತಾ ಇದೆ. ಮಳೆಯ ಸೋನೆಯಲ್ಲಿ ಇಂಪಾದ ಹಾಡುಗಳನ್ನು ನೀವು ಕೇಳ್ತಾ, ಮಳೆಯ ಬಗ್ಗೆ ಹಾಡನ್ನು ಕೇಳ್ತಾ ನಮ್ಮ ವಾಟ್ಸಪ್ ಸಂಖ್ಯೆಯಾದ 9481527260 ಉತ್ತರಗಳನ್ನೆಲ್ಲ ಕಳಿಸ್ಕೊಡ್ತಿರಲ್ವ? ಬನ್ನಿ ಸ್ನೇಹಿತರೆ, ಆರಂಭಕ್ಕೆ ಕೇಳೋಣ ಎಂಥ ಹಾಡದು ವಿಶೇಷವಾದ ಹಾಡು. ಮುಂಗಾರು ಮಳೆಯೇ, ಮುಂಗಾರು ಮಳೆ ಚಿತ್ರದ ಹಾಡನ್ನು ಸೋನು ನಿಗಮ್ ಅವರ ದನಿಯಲ್ಲಿ ಕೇಳೋಣ ಈಗ.

ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ. ನೀವು ಕೇಳ್ತಾ ಇದ್ದೀರಾ ಎಫ್ ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 675 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ಪ್ರಸಾರವಾಗುತ್ತಿರುವಂತಹ ಹಾಡು ಮಾತಾಡು ಶನಿವಾರದ ವಿಜ್ಞಾನದ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಇದ್ದೀವಿ ನಾವು. ಮೊದಲನೆಯ ಪ್ರಶ್ನೆಯಾಗಿ ಕೇಳಿದ್ದೆ, ಸಮುದ್ರದ ನೀರನ್ನು ಉಪ್ಪಾಗಿ ಪರಿವರ್ತಿಸುವ ರಾಸಾಯನಿಕ ಸಂಯುಕ್ತ

ದ್ರವ ಯಾವುದು ಅಂತ ನಾನು ಕೇಳಿದ್ದೆ. ಬಹಳಷ್ಟು ಜನ ಉತ್ತರಗಳನ್ನು ಕಳಿಸ್ಕೊಟ್ಟಿದ್ದೀರಿ, ತಮ್ಮೆಲ್ಲ ಉತ್ತರಗಳನ್ನು ನಾನು ಈಗ ಓದುವ ಸಮಯ. ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇರ್ಕೇರು ತಾಲೂಕಿನಿಂದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಗಮನಿಸಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೇರು ತಾಲೂಕಿನಿಂದ. ಇವರು ಓದದೇ ಇಲ್ಲ ಅಂದ್ಬಿಡ್ತಾರೆ, ಅದಕ್ಕೆ ಮತ್ತೊಮ್ಮೆ ಓದಿದ್ದೀನಿ. ಚಿತ್ರ ಶಿವಕುಮಾರ್ ಅವರು ಹೊಸಮನೆ ಭದ್ರಾವತಿಯಿಂದ, ಹಂಪಣ್ಣ ಅವರು ನ್ಯಾಮ್ತಿಯಿಂದ, ನೇವಡಿ ಸೋಜ ಅವರು ರಾಜೇಂದ್ರ ನಗರ ಶಿವಮೊಗ್ಗದಿಂದ, ಹಾಗೆಯೇ ರೀನಾ ಬೆನೆಟ್ ಗೋಪಾಳ ಶಿವಮೊಗ್ಗದಿಂದ, ಶೈಲಜ ಕೃಷ್ಣಸ್ವಾಮಿ ಅವರು ವಿಜಯನಗರದಿಂದ, ಹಾಗೆಯೇ ಗಜೇಂದ್ರ ಕೊಪ್ಪದಿಂದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಪ್ರಶಾಂತ್ ಆರ್ ಶೆಟ್ಟರ್ ಭದ್ರಾವತಿಯಿಂದ, ಮುರಳೀಧರ ಅವರು ಶಿವಮೊಗ್ಗದಿಂದ, ಸುಮಾ ನಿರಂಜನ ಬೆನಕನಹಳ್ಳಿ ಹೊನ್ನಾಳಿ ತಾಲೂಕಿನಿಂದ, ಮಮತಾ ಅವರು ಭದ್ರಾವತಿಯಿಂದ, ಟಿ ಜಿ ಸತ್ಯನಾರಾಯಣ ಟಿ ಎಸ್ ಬಿ ಕೋಟೆ ರೋಡ್ ಶಿವಮೊಗ್ಗದಿಂದ, ಹ್ಯಾಬಲ್ ರಾಘವೇಂದ್ರ ಅಪ್ಪರ್ ಹುತ್ತ ಕಾಲೋನಿ ಭದ್ರಾವತಿಯಿಂದ, ಎಂ ಈಶಣ್ಣ ಮುತಗಾರಹಳ್ಳಿ ಮೊಳಕಾಲ್ಮೂರು ತಾಲೂಕಿನಿಂದ, ವೇಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ಉಮಾದೇವಿ ಪಿ ಡಬ್ಲ್ಯೂ ಕಾಲೋನಿ ಬಿ ಆರ್ ಪ್ರಾಜೆಕ್ಟ್ನಿಂದ, ಹಾಗೆಯೇ ಸಂಜೀವ ರೆಡ್ಡಿ ಬಿ ಸಿ ಭೀಮನೇರಿಯಿಂದ ಚನ್ನಗಿರಿ ತಾಲೂಕು, ರೇಖಾ ಬೆಂಗಳೂರಿನಿಂದ, ಹಾಗೆಯೇ ಮಮತಾ ಆರ್ ಶ್ರೀ ಗಣೇಶ್ ಹಾಲ್ ಕಡೂರು, ಮುಂದುವರೆದಂತೆ ಬಿ ಸತ್ಯನಾರಾಯಣ ಜಿ ಎಚ್ ಪಟೇಲ್ ಬಡಾವಣೆ ಶಿವಮೊಗ್ಗದಿಂದ, ಹಾಗೆ ಮುಂದುವರೆದಂತೆ ವಿಜಯನಗರದ ಜಿಲ್ಲೆ ಮಲ್ಲಿಗೆನಾಡು ಹೂನಗರಿ ತಾಲೂಕು ಹೊಳೆಗುಂದಿ ಗ್ರಾಮದಿಂದ ಕರ್ಣಂ ಕೊಟ್ರೇಶಿ ಕವಿತಾ ಅಭಿನಂದನ್, ಯಾರಪ್ಪ ಇವರು, ಭಾಗ್ಯ ಅವರು ಭದ್ರಾವತಿಯಿಂದ, ಶ್ರೀಧರಮೂರ್ತಿಯವರು ಭದ್ರಾವತಿಯಿಂದ, ರೂಪಾಯಿ ಕೆ ಎಸ್ ಆರ್ ಪಿ ಪೊಲೀಸ್ ಗೃಹ ಸಮುಚ್ಚಯ ಡೈರಿ ವೃತ್ತದಿಂದ, ಸಿಗಿಬಾಗಿ ಭದ್ರಾವತಿಯಿಂದ ತಮ್ಮಯ್ಯ ಕೆಎಂಎಫ್ ಮೊಮ್ಮಕ್ಕಳಾದ ಮೈತ್ರಿ ಕುಸುಮ ಯುವರಾಜ್, ಕ್ರಮ ಸಂಖ್ಯೆ 2, ಎಷ್ಟು ಚೆನ್ನಾಗಿ ಉತ್ತರ ಹೇಳಿದ್ದಾರೆ. ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿಗ್ರಾಮ ಬೇರ್ಕುಡಿಗೆ ಕೊಪ್ಪ ತಾಲೂಕಿನಿಂದ, ಪ್ರತಿಭಾ ನಾಯಕರು ಶಿವಮೊಗ್ಗದಿಂದ, ಶುಭೋದಯ ಎಸ್ ರಾಧಾ ಅವರು ನಿದಿಗೆಯಿಂದ, ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿಗ್ರಾಮ ಬೇರ್ಕುಡಿಗೆಯಿಂದ, ರಂಗಸ್ವಾಮಿ ಸಂಶೋಧನಾರ್ಥಿ ಕನ್ನಡ ಭಾರತಿ ಕುವೆಂಪು ವಿಶ್ವವಿದ್ಯಾಲಯದಿಂದ, ರವಿ ಶುಂಠಿ ಸಂಪತ್ ಬೆನಕನಹಳ್ಳಿ ಹೊನ್ನಾಳಿ ತಾಲೂಕಿನಿಂದ, ಪುಷ್ಪ ಸುರೇಶ್ ಅವರು ಶಿವಮೊಗ್ಗದಿಂದ, ಕೆ ಪಿ ದಿನೇಶ್ ಭಟ್ ಅರ್ಚನಾ ಭಟ್ ಆದಿತ್ಯ ಭಟ್ ಕೌರಿ ಮಡ್ಗದ್ದೆ ಹೋಬಳಿಯಿಂದ, ವಿಭಾ ದೀಪಕ್ ಬೆಂಗಳೂರಿನಿಂದ, ರಾಘವ ಮನಿಯಾನಿ ಶಕುಂತಲ ಮಕ್ಕಳಾದ ಪ್ರೀತಮ್ ಪ್ರೀತಿಕಾ ಪುತ್ತೂರು ಬೆಟ್ಟಂಪಾಡಿ ದುಬೈನಿಂದ, ವಿಜಯಪುರದಿಂದ ಸುದರ್ಶನ್ ಭರತ್ಕುಮಾರ್ ಬಂದೆ ನವಾಜ್ ಅವರು, ಗೌರಮ್ನವರು ಹಾವೇರಿಯಿಂದ, ರಾಧಿಕಾ ಶ್ರೀರೇಖ ಅನುರಾಧ ಅಕ್ಷಯ್ ಅನ್ಮಯ್ ಪಾರ್ಥ ಸಾರಥಿ ಜಯನಗರ ಶಿವಮೊಗ್ಗದಿಂದ, ನಮಸ್ತೆ ಸರ್ ಭಾಗ್ಯ ರವೀಂದ್ರ ಚೈತ್ ಚಿತ್ರ ವಿದ್ಯಾಮಂದಿರ ಶಿವಮೊಗ್ಗದಿಂದ, ನಾಗರಾಜ್ ಅವರು ಅಂಗಡಿ ಕಾಗದನಗರ, ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ಚಂದ ಬರ್ತಾ ಇದೆ, ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಉಡುಗಡಿ ಭಾಗ್ಯ ವಿಜಯ್ ಕುಮಾರ್ ಅವರು ಶಿವಮೊಗ್ಗದಿಂದ, ಶಿವಮೊಗ್ಗದಿಂದ ರೋಟರಿ ವಿಜಯ್ ಕುಮಾರ್ ಬಿಂದು ವಿಜಯ್ ಕುಮಾರ್ ಅವರು, ಬೃಂದ ಅವರು ರವೀಂದ್ರನಗರ ಶಿವಮೊಗ್ಗದಿಂದ, ಶಿವಮೊಗ್ಗದಿಂದ ಕೃಷಿನಗರ ದೊಡ್ಡಮನೆ ಸವಿತಾ ಆಶಾ ಗಣೇಶ್ ಆಶಾ ವಿಜಯ್ ಕುಮಾರ್ ಅವರು, ಡಾಕ್ಟರ್ ಪ್ರವೀಣ್ ಅವರು, ಶಾಂತಾಚಾರ್ ಬಡಗೇರ್ ಕೊಕ್ಕನೂರು ಹರಿಹರ ತಾಲೂಕಿನಿಂದ, ಗುಡ್ ಮಾರ್ನಿಂಗ್ ಸರ್ ಬೆಳಗಿನ ಶುಭೋದಯ, ಬೆಳಗಿನಿಂದ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಪ್ರಶ್ನೆ ಉತ್ತರ ಬಾನಲ್ಲಿ ಮಳೆ ಗಾಳಿ ಅಮೃತ ಸಿಂಚನ ಬಾನಲ್ಲಿ ಮಾಹಿತಿ ಮನೋರಂಜನೆ ಕಂಪನ, ವಿಶ್ವಾಸ್ ಅವರು ಸಾವಳಂಗದಿಂದ, ರೇಖಾ ಜಿ ಸಿ ಅವರು ಭದ್ರಾವತಿಯಿಂದ, ನಾಗಮ್ಮ ಜಿ ಎಂ ಅವರು ಬಿ ಆರ್ ಪ್ರಾಜೆಕ್ಟಿನಿಂದ, ಕ್ಷಮಿಸಿ ನಾಗಮಣಿ ಅವರು ನಾಗಮಣಿ, ಆಶಾ ಗಿರೀಶ್ ಪುಟಾಣಿ ಯಶಸ್ವಿನಿ ಶಂಕರಘಟ್ಟದಿಂದ, ಸುಮಧುರವಾಗಿತ್ತು ನಿಲಯಕ್ಕೆ ಧನ್ಯವಾದಗಳು ಅಂತ ಹೇಳ್ತಾರೆ. ಧನರಾಜ್ ಅವರು ಪಿ ಚನ್ನಗಿರಿ ತಾಲೂಕು ಕೆ ಗಾಣದಕಟ್ಟೆ ಉತ್ತರ ಬಂದಿದೆ. ನ್ಯಾಮ್ತಿ ಗಾಂಧಿ ರಸ್ತೆಯಿಂದ ಗಾಣಿಗ್ರ ವಿಜಯ್ ಕುಮಾರ್ ಅವರು, ಹಾಗೆ ಬಿ ಎಚ್ ಆಂಜನೇಯ ಓಲ್ಡ್ ಟೌನ್ ಭದ್ರಾವತಿಯಿಂದ ಉತ್ತರವನ್ನೆಲ್ಲ ಕಳಿಸ್ಕೊಟ್ಟಿದ್ರಿ. ಇದಕ್ಕೆ ಸರಿಯಾದ ಉತ್ತರ ಆಗಿತ್ತು, ಸೋಡಿಯಂ ಕ್ಲೋರೈಡ್ ಆಗಿತ್ತು ಸರಿಯಾದ ಉತ್ತರವನ್ನೆಲ್ಲವನ್ನು, ಅಂದರೆ NaCl1I ಅಂತೇಳಿ. ಸಾಮಾನ್ಯವಾಗಿ ಉಪ್ಪು ಎಂದು ಕರೆಯಲ್ಪಡುವ ಇದು ಸೋಡಿಯಂ ಅಥವಾ ಕ್ಲೋರಿನ್ ಅಯೋನಿಕ್ ಸಂಯುಕ್ತವಾಗಿದ್ದು, ಮಾನವನ ದೇಹದಲ್ಲಿ ದ್ರವದ ಸಮತೋಲನ, ನರಗಳ ಕಾರ್ಯನಿರ್ವಹಣೆ ಮತ್ತು ಸ್ನಾಯುಗಳ ಸಂಕೋಚನಕ್ಕೆ ಅತ್ಯಗತ್ಯ. ಆಹಾರ ಸಂಸ್ಕರಣೆ ಮತ್ತು ಸಂರಕ್ಷಣೆ ಅಲ್ಲದೆ ಇದನ್ನು ವೈದ್ಯಕೀಯವಾಗಿ IV ಅಂದರೆ ಸಲೈನ್ ದ್ರವಣಗಳಲ್ಲಿ ನಿರ್ಜಲೀಕರಣ ಚಿಕಿತ್ಸೆ ನೀಡಲು ಬಳಸಲಾಗುತ್ತದೆ. ಇದನ್ನು NaCl ಅಂತ ಹೇಳಿ ನಾವು ಇದನ್ನು ಗುರುತಿಸ್ತೀವಿ. ವೈದ್ಯಕೀಯ ಭಾಷೆಯಾಗಿ ಇದನ್ನು ನಾವು ಗುರುತಿಸೋದು ಸಾಧ್ಯವಾಗಿದೆ ಸ್ನೇಹಿತರೆ ಅಂತ ನಾವು ಇಲ್ಲಿ ಕಾಣಬಹುದು. ಎಲ್ಲ ಹಿನ್ನೆಲೆ ಒಳಗೇ ಈ ಒಂದು ಏನು ಉಪ್ಪು ಅಂತ ಕರೆಯಲ್ಪಡುವ ಇದು ಸೋಡಿಯಂ ಕ್ಲೋರಿನ್ ಅಯಾನಿಕ್ ಸಂಯುಕ್ತವಾಗಿದ್ದು ಅನ್ನೋದನ್ನು ಈಗಾಗಲೇ ಹೇಳಿದೆ ಸ್ನೇಹಿತರೆ. ಇದಾಗಿತ್ತು ಮೊದಲನೇ ಪ್ರಶ್ನೆಗೆ ಉತ್ತರ, ಸೋಡಿಯಂ ಕ್ಲೋರೈಡ್ ಅದರ ಒಂದು ಪುಟ್ಟ ಪರಿಚಯ. ಈಗ ಎರಡನೇ ಪ್ರಶ್ನೆ ನಿಮ್ಮ ಮುಂದೆ ಬರ್ತಾ ಇದೆ, ಗಮನಿಸಿ. ಭೂಮಿಯ ಮೇಲೆ ಋತುಗಳು ಅಂದರೆ ಬೇಸಿಗೆ ಮಳೆಗಾಲ ಇತ್ಯಾದಿ ಇತ್ಯಾದಿ ಎಲ್ಲ ಇದಾವಲ್ಲ, ಇವು ಉಂಟಾಗಲು ಪ್ರಾಥಮಿಕವಾದ ಕಾರಣಗಳೇನು? ಭೂಮಿಯ ಮೇಲೆ ಋತುಗಳು ಮತ್ತು ಇತ್ಯಾದಿ ಇತ್ಯಾದಿ

ಅಂಶವನ್ನು ಇಲ್ಲಿ ಗಮನಿಸಬೇಕಾಗ್ತದೆ. ಭೂಮಿಯ ಮೇಲೆ ಋತುಗಳು ಉಂಟಾಗಲು ಪ್ರಾಥಮಿಕವಾದ ಕಾರಣವೇನು? ಆಯ್ಕೆ ಒಂದು, ಭೂಮಿ ಮತ್ತು ಸೂರ್ಯನ ನಡುವಿನ ಬದಲಾಗುತ್ತಿರುವ ಅಂತರ. ಆಯ್ಕೆ ಎರಡು, ಸೂರ್ಯನ ಸುತ್ತ ಸುತ್ತುವಾಗ ಭೂಮಿಯ ಅಕ್ಷದ ಓರೆ. ಗಮನಿಸಿ, ಆಯ್ಕೆ ಒಂದು, ಭೂಮಿಯ ಮತ್ತು ಸೂರ್ಯನ ನಡುವಿನ ಬದಲಾಗುವ ಅಂತರ. ಆಯ್ಕೆ ಎರಡು, ಸೂರ್ಯನ ಸುತ್ತ ಸುತ್ತುವಾಗ ಭೂಮಿಯ ಅಕ್ಷದ ಓರೆ. ಆಪ್ಷನ್ ಎ, ಭೂಮಿ ಮತ್ತು ಸೂರ್ಯನ ನಡುವಿನ ಬದಲಾಗುತ್ತಿರುವ ಅಂತರ. ಆಪ್ಷನ್ ಬಿ, ಸೂರ್ಯನ ಸುತ್ತ ಸುತ್ತುವಾಗ ಭೂಮಿಯ ಅಕ್ಷದ ಓರೆ. ಸರಿಯಾದ ಉತ್ತರವನ್ನು ನಮ್ಮ ವಾಟ್ಸಪ್ ಸಂಖ್ಯೆಯಾದ 9481527260 ತಾವು ಕಳಿಸ್ಕೊಡಿ ಅಂತ ಹೇಳ್ತಾ ಬನ್ನಿ. ಎರಡು ಇಂಪಾದ ಮಳೆಯ ಸಂಬಂಧಿತ ಹಾಡುಗಳು. ಇವತ್ತಿನ ಚಿತ್ರಗೀತೆ ಮಳೆಯ ಸಂಬಂಧಿತ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಬನ್ನಿ, ಇಂಪಾದ ಹಾಡುಗಳನ್ನು ಕೇಳಿ ಅಂತ ಹೇಳ್ತಾ ಈಗ ಎರಡು ಬ್ಯಾಕ್ ಟು ಬ್ಯಾಕ್ ಹಾಡುಗಳು ನಿಮ್ಮ ಕಿವಿದೆರೆಗೆ ನಮ್ಮ ನಿಲಯದಿಂದ.

ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ. ನೀವು ಕೇಳ್ತಾ ಇದ್ದಾರೆ ಎಫ್ ಎಂ 103.5 ಮೆಘಟ್ಸ್ ಹಾಗೂ 101.4 ಮೆಘಟ್ಸ್ಗಳಲ್ಲಿ ಮತ್ತು ಮೀಡಿಯಮ್ 625 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ಪ್ರಸಾರವಾಗುತ್ತಿರುವಂತಹ ಹಾಡು ಮಾತಾಡು ಶನಿವಾರದ ವಿಶೇಷತೆ ವಿಜ್ಞಾನ ರಸಪ್ರಶ್ನೆ ಎರಡನೆಯ ಪ್ರಶ್ನೆಯಾಗಿ ಕೇಳಿದ್ದೆ ಸ್ನೇಹಿತರೆ. ಭಾಳಷ್ಟು ಜನ ಚಂದವಾಗಿ ಉತ್ತರಗಳನ್ನೆಲ್ಲ ಕಳಿಸ್ಕೊಟ್ಟಿದ್ದೀರಿ. ಎರಡನೆಯ ಪ್ರಶ್ನೆಯಾಗಿ ಕೇಳಿದ್ದೆ, ಯಾವ ಪ್ರಶ್ನೆ ಹೇಳಿ ಸ್ನೇಹಿತರೆ ನೋಡೋಣ. ಎರಡನೇ ಪ್ರಶ್ನೆಯಾಗಿ ಕೇಳಿದ್ದು, ಏಕೆ ಭೂಮಿ ಮೇಲೆ ವಾತಾವರಣಗಳು ಬದಲಾವಣೆ ಆಗೋದಕ್ಕೆ ಮೂಲ ಕಾರಣ ಏನು ಅಂತ ಕೇಳಿದ್ದೆ ಅಲ್ವಾ. ಖಂಡಿತ ಸ್ನೇಹಿತರೆ, ಭಾಳಷ್ಟು ಜನ ಉತ್ತರಗಳನ್ನು ಕಳಿಸ್ಕೊಟ್ಟಿದ್ದೀರಿ. ತಮ್ಮೆಲ್ಲ ಉತ್ತರಗಳನ್ನು, ಋತುಗಳು ಯಾಕೆ ಬದಲಾವಣೆ ಆಗ್ತವೆ ಅಂತ ಹೇಳಿ ನಾನು ಪ್ರಶ್ನೆ ಕೇಳಿದ್ದೆ. ಬನ್ನಿ ಎಲ್ಲ ಉತ್ತರಗಳನ್ನು ಓದುವ ಸಮಯ. ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೇರೂರು ತಾಲೂಕಿನಿಂದ, ಚಿತ್ರಶಿವಕುಮಾರ್ ಅವರು ಹೊಸ್ಮನೆ ಭದ್ರಾವತಿಯಿಂದ, ಹಂಪಣ ಅವರು ನ್ಯಾಮ್ತಿಯಿಂದ, ಮಮತಾ ಅವರು ಭದ್ರಾವತಿಯಿಂದ, ರಾಧಿಕಾ ಶ್ರೀರೇಖ ಅನುರಾಧ ಅಕ್ಷಯ್ ಅನ್ಮಯ್ ಪಾರ್ಥಸಾರಥಿ ಜಯನಗರದಿಂದ, ಹ್ಯಾಬಲ್ ರಾಘವೇಂದ್ರ ಅಪ್ಪರ್ ಹುತ್ತ ಕಾಲೋನಿ ಭದ್ರಾವತಿಯಿಂದ, ಪುಷ್ಪ ಸುರೇಶ್ ಅವರು ಶಿವಮೊಗ್ಗದಿಂದ, ಹಾಗೆಯೇ ಯಾರಪ್ಪ ಇವರು ರೇಖಾ ಅವರು ಭದ್ರಾವತಿಯಿಂದ, ಧನ್ರಾಜ್ ಪಿ ಚನ್ನಗಿರಿ ತಾಲೂಕು ಕೆ ಗಾಣದಕಟ್ಟೆ ಗ್ರಾಮದಿಂದ, ಬಿ ಸತ್ಯನಾರಾಯಣ ಜಹೇತ್ ಪಟೇಲ್ ಬಡಾವಣೆ ಶಿವಮೊಗ್ಗದಿಂದ, ಪ್ರಶಾಂತ್ ಆರ್ ಶೆಟ್ಟರ್ ಭದ್ರಾವತಿಯಿಂದ, ಚಂದ್ರಿಕಾ ಶೇಷಾಚಲ ಹಾರ್ನಹಳ್ಳಿಯಿಂದ, ಉಮಾದೇವಿ ಪಿ ಡಬ್ಲ್ಯೂ ಡಿ ಕಾಲೋನಿ ಬಿ ಆರ್ ಪ್ರಾಜೆಕ್ಟಿನಿಂದ, ರೂಪ ಹೆಚ್ ಕೆ ಎಸ್ ಆರ್ ಪಿ ಗೃಹ ಸಮುಚ್ಚಯ ಡೈರಿ ವೃತ್ತದಿಂದ, ಎಂ ಈಶಣ್ಣ ಮುತುಗಾರಹಳ್ಳಿ ಮೊಳಕಾಲ್ಮೂರು ತಾಲೂಕಿನಿಂದ, ಪ್ರತಿಮಾನಾಯಕರು ಶಿವಮೊಗ್ಗದಿಂದ, ಹಾಗೆಯೇ ಯಾರಪ್ಪ ಅವರು ಶ್ರೀಧರ್ ಮೂರ್ತಿ ಅವರು ಭದ್ರಾವತಿಯಿಂದ, ರೇಖಾ ಅವರು ಬೆಂಗಳೂರಿನಿಂದ, ಶೈಲಜಾ ಕೃಷ್ಣಸ್ವಾಮಿ ವಿಜಯನಗರದಿಂದ, ಮಮತಾ ರಘು ಶ್ರೀ ಗಣೇಶ್ ಹಾಲ್ ಕಡೂರಿನಿಂದ, ವೀಣಾ ಅವರು ಬನಶಂಕರಿ ಸೀತಾ ಸರ್ಕಲ್ ಬೆಂಗಳೂರಿನಿಂದ, ರಂಗಸ್ವಾಮಿ ಅವರು ಸಂಶೋಧನಾರ್ಥಿ ಕನ್ನಡ ಭಾರತಿ ಕುವೆಂಪು ವಿಶ್ವವಿದ್ಯಾಲಯದಿಂದ, ರಾಧಾ ಅವರು ನಿದಿಗೆಯಿಂದ, ನೇವು ಡಿಸೋಜ್ ಅವರು ರಾಜೇಂದ್ರ ನಗರ ಶಿವಮೊಗ್ಗದಿಂದ, ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿಗ್ರಾಮ ಬೇರ್ಕುಡಿಗೆ ಕೊಪ್ಪ ತಾಲೂಕು ಚಿಕ್ಕಮಗಳೂರು ಜಿಲ್ಲೆಯಿಂದ, ವೀಣಾ ರಮೇಶ್ ಭಟ್ ಹೊಸ್ಮನೆ ಭದ್ರಾವತಿಯಿಂದ, ಕೆ ಪಿ ದಿನೇಶ್ ಭಟ್ ಅರ್ಚನ ಭಟ್ ಆದಿತ್ಯ ಭಟ್ ಕೌರಿಮಠಗದ್ದೆ ಹೋಬಳಿ ತೀರ್ಥಹಳ್ಳಿ ತಾಲೂಕಿನಿಂದ, ಹಾಗೆಯೇ ಬಿ ರವಿ ಶುಂಠಿ ಸಂಪತ್ ಮೋಕ್ಷಿತ ಬೆನಕನಹಳ್ಳಿಯಿಂದ, ನಿತಿನ್ ಬಣಗರ್ ಅವರು ಗೋಪಾಲ್ ಗೌಡ ಬಡಾವಣೆ ಶಿವಮೊಗ್ಗದಿಂದ, ನಿತಿನ್ ಬಣಕರ್ ಇರಬೇಕು, ನಿತಿನ್ ಬಣಗರ್ ಓಕೆ, ಶಾಂತಾಚಾರ್ ಬಡಗೇರ್ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಉತ್ತರ ಕಳಿಸ್ಕೊಡ್ತಾ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಉಡುಗಣಿ ಭಾಗ್ಯ ವಿಜಯಕುಮಾರ್ ಶಿವಮೊಗ್ಗದಿಂದ ಅಲ್ವಾ. ಆಹಾ, ಭಾರೀ ಬುದ್ಧಿವಂತರು ನಮ್ಮ ಶ್ರೀಧರ್ ಪನ್ನಗ ಅನಂತಕುಮಾರ್ ಟಿ ಮೂಡಲ್ ವಿಠಲ್ಪುರದಿಂದ ಸಾರ್ ಅಲ್ವಾ ಅನ್ಬಿಡ್ತಾರೆ ನಮಗೇನೆ. ಹೌದು ಅನ್ಬೇಕು ನಾವಷ್ಟೇ. ಸೂರ್ಯ ಹಾಗೆಯೇ ಎಂದು ಅಂದುಕೊಳ್ಳುತ್ತೆ, ಇಲ್ಲದಿದ್ದರೆ ತಿಳಿದುಕೊಳ್ಳುತ್ತೇನೆ. ಆಯ್ತು ಆಯಿತು, ಇವರು ಸರಿಯ ಉತ್ತರವನ್ನು ರೀನಾ ಬೆನೆಟ್ ಗೋಪಾಳದಿಂದ ಅವರು ಸಹ ನಮಗೆ ಉತ್ತರ ಬಿಟ್ಬಿಟ್ಟಿದ್ದಾರೆ ಸರ್ ಅವಲ್ವಾ ಅಂತಿದ್ದಾರೆ. ಅನಿತಾ ಶಂಕರ್ ಎಡೆಹಳ್ಳಿ ಗಾಂಧಿನಗರ ಶಿವಮೊಗ್ಗದಿಂದ, ಹಾಗೆಯೇ ದೀಪಿಕಾ ಅವರು ಶಿವಸವಳಂಗದಿಂದ, ಮತ್ತು ಮುಂದುವರೆ ವಿಭಾ ದೀಪಕ್ ಅವರು ಬೆಂಗಳೂರಿನಿಂದ, ಕಂಕನಾಡು ನಾಗರಾಜ್ ಅವರು ಕಡೂರು ತಾಲೂಕಿನಿಂದ, ಹೊಸ ಕೇಳುಗರು ತಂದುಕೊಂಡಿದ್ದೀನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕಂಕನಾಡು ನಾಗರಾಜ್ ಕಡೂರು ತಾಲೂಕಿನಿಂದ ಉತ್ತರಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ವಿಜಯನಗರ ಜಿಲ್ಲೆ ಮಲ್ಲಿಗೆನಾಡು ಹೂವಿನ ಹಡಗ್ಲಿ ತಾಲೂಕಿನಿಂದ ಹೊಳೆಗುಂದಿ ಗ್ರಾಮದ ಕರ್ಣಂ ಕೊಟ್ರೇಶ್ ಅನಿತಾ ಅಭಿನಂದನ್, ಆನಂದ ಕುಲಕರ್ಣಿ ಸುಲೇಪೇಟೆ ಒಂದು ಉತ್ತರ ಬಂದಿದೆ. ವಿಶ್ವಾಸ್ ಅವರು ಸವಳಂಗದಿಂದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಶಿವಮೊಗ್ಗದಿಂದ ರೋಟರಿ ವಿಜಯಕುಮಾರ್ ಬಿಂದು ವಿಜಯಕುಮಾರ್ ಅವರು, ಶಿವಮೊಗ್ಗದಿಂದ ಕೃಷ್ಣನಗರ ದೊಡ್ಡಮನೆ ಸವಿತಾ ಗಣೇಶ್ ಆಶಾ ವಿಜಯಕುಮಾರ್ ವೀಲೀಲ ವಿದ್ಯಾನಗರ ಶಿವಮೊಗ್ಗದಿಂದ, ಬೆಳಗಾವಿ ಜಿಲ್ಲೆ ರಾಯಭಾಗ್ ತಾಲೂಕು ಮುಗುಳ್ಕೋಡ್ ಶಿವಲಿಂಗಯ್ಯ ಹಿರೇಮಠ ಕಲಾವತಿ ಹಿರೇಮಠ ಅಭಿಷೇಕಯ್ಯ ಹಿರೇಮಠ ಅವರು ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಬೃಂದಾ ಅವರು ರವೀಂದ್ರನಗರದಿಂದ

ಹಾಗೆಯೇ ಮುರಳೀಧರರು ಶಿವಮೊಗ್ಗದಿಂದ, ವಾಸಕಿ ವಿಜಯಲಕ್ಷ್ಮಿ ಸಾಗರದಿಂದ, ಮತ್ತು ಐಮೇಲಿನ ಕಾರಣ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಸರಿಯಾದ ಉತ್ತರಗಳನ್ನೆಲ್ಲ ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದೀರಿ, ಆದರೆ ನನ್ನ ಆಯ್ಕೆ ನೀವು ಸರಿಯಾಗಿ ಕೇಳಿಸ್ಕೊಂಡಿಲ್ಲ ಅಂದ್ಕೊಂಡಿದ್ದೀನಿ. ಭೂಮಿಯ ಮೇಲೆ ಋತುಗಳು ಬದಲಾವಣೆ ಮುಖ್ಯ ಕಾರಣ, ಭೂಮಿಯ ಅಕ್ಷವು ತನ್ನ ಕಕ್ಷೆಯ ಸಮತೋಲಕ್ಕೆ ಅಂದರೆ 23.5 ಡಿಗ್ರಿ ವಾಲಿಕೊಂಡು ಸುತ್ತಿರ್ತಿರುವುದು ಮತ್ತು ಸೂರ್ಯನ ಸುತ್ತ ಭೂಮಿ ಪರಿಭ್ರಮಣ ಮಾಡುವುದಾಗಿ, ಭೂಮಿಯು ಓರೆಯ, ಅದಕ್ಕೆ ಆಪ್ಷನ್ 2 ಸರಿಯಾದ ಉತ್ತರ ಆಗಿದೆ. ಆಯ್ಕೆ 2, ಓರೆಯಿಂದಾಗಿ ವರ್ಷದ ವಿವಿಧ ಸಮಯಗಳಲ್ಲಿ ಭೂಮಿ ಬೇರೆ ಬೇರೆ ಭಾಗಗಳಲ್ಲಿ ಸೂರ್ಯನಿಗೆ ನೇರವಾಗಿ ಅಥವಾ ಓರೆಯಾಗಿ ಮುಖ ಮಾಡುತ್ತದೆ. ಈ ಹಿನ್ನೆಲೆ ಒಳಗೆ ಋತುಮಾನಗಳು 6 ಋತುಗಳಿದವಲ್ಲ ಅಷ್ಟು ಬದಲಾವಣೆ ಆಗ್ತವೆ. 6 ಋತುಗಳು ಗೊತ್ತಲ್ಲ ನಿಮಗೆ, ವಸಂತ ಋತು, ಗ್ರೀಷ್ಮ ಋತು, ವರ್ಷ ಋತು, ಆಮೇಲೆ ನಿಮಗೆ ನಮ್ಮ ಅದರಲ್ಲೂ ವರ್ಷ ಋತು ಆದ ನಂತರ ಬರುವಂಥದ್ದೇ ಶರದ್ ಋತು, ವಿಶೇಷವಾದ ಕಾಲಘಟ್ಟ ಶರದ್ ನವರಾತ್ರಿ, ಹೇಮಂತ ಋತು, ಶಿಶಿರ ಋತು. ಈ 6 ಋತುಗಳು 2-2 ತಿಂಗಳಿಗೆ ಬದಲಾವಣೆ ಆಗ್ತಾನೇ ಇರುತ್ತೆ. 2 ತಿಂಗಳಿಗೆ 1 ಋತು ಅನ್ನುವ ಹಾಗೆ 2-2 ತಿಂಗಳಿಗೆ ಈ ಋತು ಬದಲಾವಣೆ ಆಗ್ತಾನೇ ಇರುತ್ತೆ ಅನ್ನೋದು ನಾವು ಗಮನಿಸಬೇಕಾಗತ್ತೆ. ಸ್ನೇಹಿತರೆ, ಈಗ ಮುಂದಿನ ಪ್ರಶ್ನೆಯನ್ನು ಕೇಳುವ ಸಮಯ. ಪ್ರಶ್ನೆ ಬಂದುಬಿಟ್ಟಿದೆ, ಖಂಡಿತ ಅಲ್ವಾ? ಖಂಡಿತ. ಪ್ರಶ್ನೆ ಹೀಗೆ ಇದೆ, ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಣುವಿದ್ಯುತ್ ಸ್ಥಾವರ ಎಲ್ಲಿ ಸ್ಥಾಪನೆ ಆಯಿತು? ಇದಕ್ಕೆ ಆಯ್ಕೆ ಕೊಡೋದಿಲ್ಲ, ನೀವೇ ಆಯ್ಕೆಯನ್ನು ಉತ್ತರವನ್ನು ಹುಡುಕಾಕಿಬೇಕು ನಮಗೆ. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಣುವಿದ್ಯುತ್ ಸ್ಥಾವರ ಎಲ್ಲಿ ಸ್ಥಾಪನೆ ಆಯಿತು? ಸ್ಪಷ್ಟವಾದ ಉತ್ತರವನ್ನು ಕಳಿಸ್ಕೊಡಿ ನಮ್ಮ ವಾಟ್ಸಪ್ ಸಂಖ್ಯೆಯಾದ 9481575260. ಮತ್ತೊಮ್ಮೆ ಪ್ರಶ್ನೆ ಹೇಳ್ತಾ ಇದ್ದೀನಿ, ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಣುವಿದ್ಯುತ್ ಸ್ಥಾವರ ಎಲ್ಲಿ ಸ್ಥಾಪನೆ ಆಯಿತು? ಉತ್ತರವನ್ನು ಕಳಿಸ್ಕೊಡ್ತೀರಲ್ವ? ಬನ್ನಿ ಈಗ 2 ಮಳೆಯ ಹಾಡುಗಳನ್ನು ಕೇಳ್ಕೊಂಡು ಬರೋಣ. ಸ್ನೇಹಿತರೆ, ಈಗ ನಿಮಗಾಗಿ 2 ಮಳೆಯ ಹಾಡುಗಳು.

ಕೇಳಿದ್ರೆ ಮೂರನೇ ಪ್ರಶ್ನೆಯಾಗಿ ಕೇಳಿದ್ದೆ, ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಣುವಿದ್ಯುತ್ ಸ್ಥಾವರ ಎಲ್ಲಿ ಆರಂಭವಾಯಿತು ಅಂತ ಹೇಳಿ. ಆಯ್ಕೆನೂ ಕೊಟ್ಟುಬಿಡ್ತೀನಿ ಸ್ನೇಹಿತರೆ. ಆಯ್ಕೆ ಒಂದು ಮಹಾರಾಷ್ಟ್ರದ ತಾರಾಪುರ, ಆಯ್ಕೆ ಎರಡು ತಮಿಳುನಾಡಿನ ಕಲ್ಪಕಂ. ಮತ್ತೊಮ್ಮೆ ಗಮನಿಸಿ, ಆಯ್ಕೆ ಒಂದು ಮಹಾರಾಷ್ಟ್ರದ ತಾರಾಪುರ, ಆಯ್ಕೆ ಎರಡು ತಮಿಳುನಾಡಿನ ಕಲ್ಪಕಂ. ಬನ್ನಿ ಈಗ ಮತ್ತೊಂದು ಇಂಪಾದ ಹಾಡನ್ನು ಕೇಳಿದ ನಂತರ ನಿಮ್ಮ ಎಲ್ಲ ಉತ್ತರಗಳನ್ನು ನಾನು ತೆಗೆದುಕೊಳ್ತೇನೆ ಸ್ನೇಹಿತರೆ. ಪ್ರಶ್ನೆ ಹೇಗಿದೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಣು ವಿದ್ಯುತ್ ಸ್ಥಾವರ ಯಾವಾಗ ಎಲ್ಲಿ ಆರಂಭವಾಯಿತು ಅಂತ ಪ್ರಶ್ನೆ. ನಾನು ಇಸ್ವಿ ಕೇಳಿಲ್ಲ, ಎಲ್ಲಿ ಆರಂಭವಾಯಿತು ಅಂತ ಕೇಳ್ತಾ ಇದ್ದೀನಿ. ಆಯ್ಕೆ ಒಂದು ಮಹಾರಾಷ್ಟ್ರದ ತಾರಾಪುರ, ಆಯ್ಕೆ ಎರಡು ತಮಿಳುನಾಡಿನ ಕಲ್ಪಕಂ.

0: ಬೇಗ ಟಿಫಿನ್ ಪ್ಯಾಕ್ ಮಾಡಿ ರಾಜು, ಮೊಬೈಲ್ ಬಿಡು.
1: ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡೇ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ.
0: ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸುತ್ತಾರೆ.
1: ಹಾಗಾದ್ರೆ ಸರಿಯಾದ ನಂಬರ್?
0: ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ.
1: ನೀವು ಉಳಿಸಿ ಬಿಟ್ರಿ ಅಕ್ಕ,
0: ಕೆಲ್ಸದಿಂದಲ್ಲ.
1: ಮಾಡ್ತೀನಿ. RBI ಹೇಳುತ್ತೆ,
0: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
2: ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ. ನೀವು ಕೇಳ್ತಾ ಇದ್ದರೆ FM 103.5 MHz ಹಾಗೂ 101.4 MHz ಮತ್ತು ಮೀಡಿಯಂ 625 KHz ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ಪ್ರಸಾರವಾಗುತ್ತಿರುವಂತಹ ಹಾಡು ಮಾತಾಡು ಶನಿವಾರದ ವಿಶೇಷತೆ ವಿಜ್ಞಾನ ರಸಪ್ರಶ್ನೆ ಮೂರನೆಯ ಪ್ರಶ್ನೆಯಾಗಿ ಕೇಳಿದ್ದೆ, ಭಾರತದ ಮೊದಲ ಅಣುವಿದ್ಯುತ್ ಸ್ಥಾವರ ಎಲ್ಲಿ ಸ್ಥಾಪನೆಯಾಗಿದೆ ಅಂತ ಹೇಳಿ. ಬಹಳಷ್ಟು ಜನ ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದೀರಿ. ಯಾರೆಲ್ಲ ಸಂದೇಶಗಳನ್ನು ಕಳಿಸಿದ್ದೀರಿ ಅದನ್ನೆಲ್ಲ ಓದುವ ಸಮಯ. ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೇರೂರು ತಾಲೂಕಿನಿಂದ, ಚಿತ್ರ ಶಿವಕುಮಾರ್ ಅವರು ಹೊಸಮನೆ ಭದ್ರಾವತಿಯಿಂದ, ಹಂಪಣ್ಣ ಅವರು ನೆಮ್ತಿಯಿಂದ, ಹ್ಯಾಬಲ್ ರಾಘವೇಂದ್ರ ಅಪ್ಪರ್ ಹುತ್ತ ಕಾಲೋನಿ ಭದ್ರಾವತಿಯಿಂದ, ಗಜೇಂದ್ರ ಅವರು ಕೊಪ್ಪದಿಂದ, ಶಿವಮೊಗ್ಗದಿಂದ ಕೃಷಿನಗರ ದೊಡ್ಡಮನೆ ಸವಿತಾ ಗಣೇಶ್ ಆಶಾ ವಿಜಯಕುಮಾರ್ ಅವರು, ಬೆಳಗಾವಿ ಜಿಲ್ಲೆ ರಾಯಭಾಗ್ ತಾಲೂಕು ಮುಗುಳ್ಕೋಡು ಶಿವಲಿಂಗಯ್ಯ ಹಿರೇಮಠ, ಕಲಾವತಿ ಹಿರೇಮಠ ಹಾಗೂ ಅಭಿಷೇಕಯ್ಯ ಹಿರೇಮಠ, ರೂಪ HKSRP ಪೊಲೀಸ್ ಗೃಹ ಸಮುಚ್ಚಯ ಡೈ ವೃತ್ತದಿಂದ, ರಾಧಿಕಾ ಶ್ರೀರೇಖ ಅನುರಾಧ ಅಕ್ಷಯ್ ಅನ್ಮಯ್ ಪಾರ್ಥ ಸಾರಥಿ ಜಯನಗರ, ರಂಗಸ್ವಾಮಿ ಅವರು ಸಂಶೋಧನಾರ್ಥಿ ಕನ್ನಡ ಭಾರತಿ ಗುಂಪು ವಿಶ್ವವಿದ್ಯಾಲಯ, ಹಾಗೆಯೇ ರೇಖಾ JC ಭದ್ರಾವತಿಯಿಂದ, ಉಷಾ ಗಜೇಂದ್ರ ಬೆನಕನಹಳ್ಳಿಯಿಂದ, ಎಂ ಈಶಣ್ಣ ಮುತಿಗಾರಹಳ್ಳಿ ಮೊಳಕಲ್ಮೂರು ತಾಲೂಕಿನಿಂದ, ಚಂದ್ರಿಕಾ ಶೇಷಾಚಲ ಹಾರ್ನಹಳ್ಳಿಯಿಂದ, ಭದ್ರಾವತಿಯಿಂದ ಯಾರಪ್ಪ ಹೆಸರು ಇಲ್ಲ, ಯಾರು, ಮಮತಾ ಅವರು, ವೀಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ಉಮಾದೇವಿ PW ಕಾಲೋನಿ BR ಪ್ರಾಜೆಕ್ಟಿನಿಂದ, ಪ್ರತಿಭಾನಾಯಕರವರು ಶಿವಮೊಗ್ಗದಿಂದ, ಹಾಗೆಯೇ ಮುರಳೀಧರರವರು ಶಿವಮೊಗ್ಗದಿಂದ, ಹಾಗೆ ವೇದಾಶೆಟ್ಟಿ ಕಳಾವರ ಕುಂದಾಪುರದಿಂದ, ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ರಾಧಾ ಅವರು ನೇರಿಗೆಯಿಂದ, ಯಾರಪ್ಪ ಮಮತಾ ರಘು ಶ್ರೀ ಗಣೇಶ್ ಹಾಲ್ ಕಡೂರಿನಿಂದ, ರಾಜು ಶಂಕರ ಘಟ್ಟ ಬೃಂದಾವರು ರವೀಂದ್ರನಗರ ಮಹಾರಾಷ್ಟ್ರ ಹಾಗೆಯೇ ಇರಬೇಕು ಅಂತ ನಮಗೆ ಹೇಳ್ಬಿಟ್ಟಿದ್ದಾರೆ. ನಮ್ಮ ಯಾರು ಪದ್ಮಾ ಪನ್ನಗ, ಅನಂತ್ ಕುಮಾರ್ ಟಿ ಅನಂತಕುಮಾರ್, ಮೂಡಲ್ ವಿಠಲ್ಪುರ, ಪದ್ಮಶ್ರೀಧರ್ ಅವರು, ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ, ಜ್ಯೋತಿ ನೀನಾ ಸಂತೋಷ್ ನ್ಯಾಮ್ತಿಯಿಂದ, ಕಂಕನಾಡು ನಾಗರಾಜ್ ಅವರು ಕಡೂರು ತಾಲೂಕಿನಿಂದ, ಚಿಕ್ಕಮಗಳೂರು ಜಿಲ್ಲೆ ಆನಂದ ಕುಲಕರ್ಣಿ ಸುಲೇಪೇಟೆಯಿಂದ,

ಟ್ರೂ ಅಂತ ಹೇಳ್ತಾ ಇದ್ದಾರೆ. ಓಕೆ, ಶೈಲಜಾ ಕೃಷ್ಣಸ್ವಾಮಿ ವಿಜಯನಗರ ಶಿವಮೊಗ್ಗದಿಂದ, ಶಾಂತಾಚಾರ್ಯ ಬಡಗೇರವರು ಕೊಕನೂರು ಹರಿಹರ ತಾಲೂಕಿನಿಂದ, ಕೆ ಪಿ ದಿನೇಶ್ ಭಟ್ ಅರ್ಚನಾ ಭಟ್ ಆದಿತ್ಯ ಭಟ್ ಕೌರಿಮಂಡಗದ್ದೆ ಹುಬ್ಬಳ್ಳಿ ತೀರ್ಥಹಳ್ಳಿ ತಾಲೂಕಿನಿಂದ, ತಾರಾಪುರ ರವಿ ಶುಂಠಿ ಸಂಪತ್ ಮೋಕ್ಷಿತ್ ಬೆನಕನಹಳ್ಳಿಯಿಂದ, ರಾಘವ ಮನಿಯಾನಿ ಶಕುಂತಲಾ ಮಕ್ಕಳಾದ ಹಾಗೂ ಪ್ರೀತಿಕ ಪುತ್ತೂರು ಬೆಟ್ಟಂಪಾಡಿ ದುಬೈನಿಂದ, ಆನಂದ್ ಅವರು ಎಲ್ಲಿ ಅಂತ ಗೊತ್ತಾಗ್ತಿಲ್ಲ ಯಾವ ಊರಿಂದ, ವಿಭಾ ದೀಪಕ್ ಅವರು ಬೆಂಗಳೂರಿನಿಂದ, ಮಂಜುಳಾ ಅವರು ಜನ್ನಾಪುರದಿಂದ, ನಾಗಶಿ ಜಯಂತಿ ಗಣಪತಿ ನುಗ್ಗಿಗ್ರಾಮ ಬೇರ್ಕುಡಿಗೆ ಕೊಪ್ಪ ತಾಲೂಕಿನಿಂದ, ಹಾಗೆಯೇ ಉಡುಪಿ ಕ್ಯಾಂಟೀನ್ ಜನ್ನಾಪುರ ಭದ್ರಾವತಿಯಿಂದ ಶಾಂತಿ ಅವರು, ಬಿ ಸತ್ಯನಾರಾಯಣ್ ಜಯಜ್ ಪಟೇಲ್ ಬಡಾವಣೆ ಶಿವಮೊಗ್ಗದಿಂದ, ವರ್ಣಿಕಾ ಜೀವನ್ ಅರಳಿಹಳ್ಳಿ ಅರಳಿಹಳ್ಳಿಯಿಂದ, ರೇಖಾ ಅವರು ಬೆಂಗಳೂರಿನಿಂದ, ಉಡುಗಣಿ ಭಾಗ್ಯ ವಿಜಯಕುಮಾರ್ ಶಿವಮೊಗ್ಗದಿಂದ, ಹಾಗೆಯೇ ಪುಷ್ಪಾ ಸುರೇಶ್ ಅವರು ಶಿವಮೊಗ್ಗದಿಂದ, ಬೀನಾ ಬೆನ್ನೆಟ್ ಗೋಪಾಲ್ ಶಿವಮೊಗ್ಗದಿಂದ, ಸಂಜೀವ್ ರೆಡ್ಡಿ ಬಿ ಸಿ ಭೀಮನೇರಿ, ಶಿವನ ವಂದನೇ ಸುರೇಖಾ ಮಂಜುನಾಥರಾವ್ ನಾಗೇಶ್ ಗಗನ್ ಜಿಂಗಾಡೆ ಅಶ್ವಿನ್ ಗಗನ್ ತರೀಕೆರೆಯಿಂದ, ಗುಡ್ ಮಾರ್ನಿಂಗ್ ಸರ್ ಫಿರಾಜ್ ಅವರು ಟೈಲರ್ ಶಿವಮೊಗ್ಗದಿಂದ, ಹಾಗೆ ಮುಂದುವರೆದು ನಿತಿನ್ ಬಣಕರ್ ಗೋಪಾಳ ಶಿವಮೊಗ್ಗದಿಂದ, ಪ್ರಶಾಂತ್ ಅರ್ಷಟರ್ ಭದ್ರಾವತಿಯಿಂದ, ಬಾಲಕೃಷ್ಣ ಪುರಾಣಿಕ್ ಅವರು ಗ್ರಾಮಜ್ಯೋತಿ ಪ್ರೌಢಶಾಲೆ ಲಕ್ಕವಳ್ಳಿಯಿಂದ, ನೇವಿ ಡಿಸೋಜ ರಾಜೇಂದ್ರ ನಗರ ಶಿವಮೊಗ್ಗದಿಂದ, ಭಾಗ್ಯ ಶ್ರೀಧರ್ಮೂರ್ತಿ ಭದ್ರಾವತಿಯಿಂದ, ಮಂಜುನಾಥ್ ಲಕ್ಷ್ಮೀ ಸರ್ಕಲ್ ಶಾಪ್ ಜನ್ನಾಪುರ ಭದ್ರಾವತಿಯಿಂದ, ವಿಶ್ವಾಸ್ ಅವರು ಸವಳಂಗದಿಂದ, ಹಾಗೆಯೇ ವಿಜಯನಗರ ಜಿಲ್ಲೆ ಮಲ್ಲಿಗೆನಾಡು ಹೂವಿನ ಹಡಗಲಿ ತಾಲೂಕಿನ ಇಂದ ಹೊಳೆಗುಂದಿ ಗ್ರಾಮದ ಕರ್ಣಂ ಕೊಟ್ರೇಶ್ ಕವಿತಾ ಅಭಿನಂದನ್ ಅವರು, ಹಿತಾರ್ಥ್ ಹಳೆನಗರ ಭದ್ರಾವತಿಯಿಂದ, ಗೌರಮ್ನವರು ಹಾವೇರಿಯಿಂದ, ಧನರಾಜ್ ಒಪ್ಪಿ ಚನ್ನಗಿರಿ ತಾಲೂಕು ಕೆ ಗಾಣದಕಟ್ಟೆ ಗ್ರಾಮದಿಂದ, ಶುಭೋದಯ ಜನ್ನಾಪುರದಿಂದ ಡಿ ಟಿ ಎನ್ ಮೂರ್ತಿ ಮಹೇಶ್ ಶ್ರೀನಿವಾಸ್ ಕಬಾಬ್ ಮಾಣಿ ಕೋಳಿ ಹೋಟೆಲ್ ಕೃಷ್ಣಪ್ಪ ಅವರು ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಎಲ್ಲರದೂ ಸರಿಯಾದ ಉತ್ತರ ಆಗಿತ್ತು. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ತಾರಾಪುರ, ಮಹಾರಾಷ್ಟ್ರದಲ್ಲಿರುವ ತಾರಾಪುರ ಇದಕ್ಕೆ ಸರಿಯಾದ ಉತ್ತರ. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ವಾಣಿಜ್ಯಿಕವಾಗಿ ಅಣುವಿದ್ಯುತ್ ಸ್ಥಾವರ ಆರಂಭ ಆಗಿದ್ದು 1969 ಅಕ್ಟೋಬರ್ 28ರಂದು ಅಧಿಕೃತವಾಗಿ ಮಹಾರಾಷ್ಟ್ರದ ತಾರಾಪುರ ಪರಮಾಣು ವಿದ್ಯುತ್ ಕೇಂದ್ರವಾಗಿದೆ. ಇದರ ಒಂದು ರಿಯಾಕ್ಟರ್ ವಿದ್ಯುತ್ ಉತ್ಪಾದಿಸುವ ಸ್ಥಾವರವನ್ನು ಮುನ್ನ ಭಾರತದ ಅತ್ಯಂತ ಮೊದಲ ಪರಮಾಣು ಸಂಶೋಧನೆ ರಿಯಾಕ್ಟರ್ ಎಂದು ಕರೆಯಲಾಗ್ತದೆ. ಇದನ್ನು ಈ ಎಲ್ಲ ಹಿನ್ನೆಲೆ ಒಳಗೇ ಇದು ಏನು ತಾರಾ ವಾಣಿಜ್ಯಾತ್ಮಕವಾಗಿ ಮೊದಲು ಆರಂಭವಾಗಿದ್ದು 1969 ಅಕ್ಟೋಬರ್ 28ರಂದು ತಾರಾಪುರದಲ್ಲಿ. ಸ್ನೇಹಿತರೆ, ಜುಲೈ 1 ಯಾವ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ? ನಾನು ಹೇಳ್ತಾ ಇರೋದು ವಿಜ್ಞಾನಕ್ಕೆ ಸಂಬಂಧಿಸಿದ್ದು. ಅವತ್ತು ಎರಡು ದಿನ ಇದೆ, ಎರಡು ವಿಶೇಷ ದಿನ ಇದೆ. ಅದು ಯಾರ ಹೆಸರಿನಲ್ಲಿ ಜುಲೈ 1 ಯಾವ ದಿನವನ್ನು ಆಚರಣೆ ಮಾಡಲಾಗ್ತದೆ? ಈಗಾಗಲೇ ನಾವು ಜುಲೈ 1 ಆಚರಣೆ ಮಾಡಿದ್ವಿ, ಅವ್ರಿಗೆಲ್ಲ ನಾವು ಗೌರವವನ್ನು ಸಲ್ಲಿಸಿದ್ದೇವೆ. ಯಾರ ದಿನವನ್ನು ಆಚರಣೆ ಮಾಡಲಾಗ್ತದೆ? ಅವರಿಲ್ಲದೆ ನಮ್ಮ ಬದುಕೇ ಇಲ್ಲ. ನಮಗೇನಾದ್ರೂ ಆದರೆ ಅವರು ನಮಗೆ ಬೇಕೇ ಬೇಕು. ಅವರ ಯಾರ ಹೆಸರಿನಲ್ಲಿ ಆ ದಿನವನ್ನು ಅದು ಅವರಿಗೆ ಡೆಡಿಕೇಟ್ ಮಾಡಿಬಿಟ್ಟಿದ್ದೀವಿ. ಅವರು ಒಬ್ಬರು ಆ ವೃತ್ತಿಯವರೇ, ಅವರಿಗೆ ನಾವು ಅದನ್ನು ಅರ್ಪಣೆ ಮಾಡಿಬಿಟ್ಟಿದ್ದೀವಿ. ಅದನ್ನು ನೀವು ಯಾರ ದಿನಾಚರಣೆ ಅಂತ ಹೇಳಿದ್ರು ತೊಂದರೆ ಇಲ್ಲ, ಅದು ಯಾವ ದಿನಾಚರಣೆ ಅಂತ ಹೇಳಿದ್ರು ತೊಂದರೆ ಇಲ್ಲ. ಉತ್ತರವನ್ನು ಕಳಿಸ್ಕೊಡಿ. ಈ ಹಾಡಿನ ನಂತರ ನಿಮ್ಮ ಎಲ್ಲ ಉತ್ತರಗಳನ್ನು ನಾನು ತೆಗೆದುಕೊಳ್ತೇನೆ. ಬನ್ನಿ, ಈಗ ಒಂದು ಹಾಡನ್ನು ಕೇಳ್ಕೊಂಡು ಬರೋಣ.

ಕೇಳಿದ್ರೆ ಹಾಡನ್ನು ಕೇಳ್ತಾ ಇರಿ. ಹಾಗೆಯೇ ಈ ಬೆಳಗ್ಗೆ 11 ಗಂಟೆಗೆ ವಿಷಯ ನಮ್ಮದು ಮಾಹಿತಿ ನಿಮ್ಮದು ಕಾರ್ಯಕ್ರಮದಲ್ಲಿ ನಿಮಗೆ ಕೊಡುವ ವಿಷಯ ಏನಪ್ಪ ಅಂದರೆ ಜನಪದ. ನಮ್ಮ ಜನಪದ ನೀವು ಹಾಡನ್ನಾರ ಹಾಡ್ಬೋದು, ಜನಪದ ಬಗ್ಗೆ ಮಾತಾಡ್ಬೋದು, ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಬೋದು. ಇವತ್ತಿನ ವಿಷಯ ಜನಪದವಾಗಿದೆ. ಬನ್ನಿ ಸ್ನೇಹಿತರೆ, ಈಗ ಯಾರೆಲ್ಲ ಉತ್ತರಗಳನ್ನು ಕಳಿಸ್ಕೊಟ್ಟಿದ್ದಾರೆ, ಜುಲೈ 1 ತಾರೀಕು ಯಾವ ದಿನಾಚರಣೆಯನ್ನು ಆಚರಣೆ ಮಾಡಲಾಗುತ್ತಿದೆ ಅಂತ ಪ್ರಶ್ನೆ ಕೇಳಿದ್ದೆ, ಎಲ್ಲ ಉತ್ತರಗಳನ್ನು ಕಳಿಸ್ಕೊಟ್ಟಿದ್ದಾರೆ. ರೂಪ ಹೆಚ್ KSRP ಪೊಲೀಸ್ ಗೃಹ ಸಮುಚ್ಚಯ ಡೈರಿ ವೃತ್ತದಿಂದ, ಹಂಪಣ್ಣ ಅವರು ನ್ಯಾಮತಿಯಿಂದ, ಮಮತಾ ಅವರು ಭದ್ರಾವತಿಯಿಂದ, ವೃಂದ ಅವರು ರವೀಂದ್ರನಗರ ಶಿವಮೊಗ್ಗದಿಂದ, ಆಶಾ ಗಿರೀಶ್ ಪುಟಾಣಿ ಯಶಸ್ವಿನಿ ಕುವೆಂಪು ನಗರ ಶಂಕರಘಟ್ಟದಿಂದ, ಚಿತ್ರಶಿವಕುಮಾರ್ ಅವರು ಹೊಸಮನೆ ಭದ್ರಾವತಿಯಿಂದ, ನೇವಡಿ ಸೋಜಾ ರಾಜೇಂದ್ರನಗರ ಶಿವಮೊಗ್ಗದಿಂದ, ಕಂಕನಾಡು ನಾಗರಾಜ್ ಅವರು ಕಡೂರು ತಾಲೂಕಿನಿಂದ, ಸಮರ್ಥ್ MS ಭದ್ರಾವತಿಯಿಂದ, ಶಾಂತಾಚಾರ್ ಬಡಗೇರ್ ಅವರು ಕೊಕ್ಕನೂರು ಹರಿಹರ ತಾಲೂಕಿನಿಂದ, ವಾಸುಕಿ ವಿಜಯ ಲಕ್ಷ್ಮೀ ಸಾಗರದಿಂದ, ರಂಗಸ್ವಾಮಿ ಸಂಶೋಧನಾರ್ಥಿ ಕನ್ನಡ ಭಾರತಿ ಕುವೆಂಪು ವಿಶ್ವವಿದ್ಯಾಲಯದಿಂದ, ಪೂಜಾ DM ಅವರು ಬಿದಿರುಗದ್ದೆಯಿಂದ. ಎಲ್ಲಿ ಬರುತ್ತೆ ಬಿದಿರುಗದ್ದೆ ದಯಮಾಡಿ, ಯಾವ ಊರು ಯಾವ ಜಿಲ್ಲೆಯಲ್ಲಿ ಬರುತ್ತೆ ಅಂತೇಳಿ ತಿಳಿಸ್ಕೊಡ್ತೀರಾ. ಚಂದ್ರಿಕಾ ಶೇಷಾಚಲ ಹಾರ್ನಹಳ್ಳಿಯಿಂದ, ಹಾಗೆ MEಶಣ್ಣ ಮುತುಗಾರಹಳ್ಳಿ ಮೊಳಕಾಲ್ಮೂರು ತಾಲೂಕಿನಿಂದ, ಮೂಡಲೆ ವಿಠಲಪುರದಿಂದ ಶ್ರೀಧರ್ ಪನ್ನಗ ಅನಂತಕುಮಾರ್, ಹಾಗೆಯೇ ಧನರಾಜ್ ಅವರು ಪಿ ಚನ್ನಗಿರಿ ತಾಲೂಕು ಕೆ ಗಾಣದಕಟ್ಟೆ ಗ್ರಾಮದಿಂದ, MEಶಣ್ಣ ಮುತುಗಾರಹಳ್ಳಿ ಮೊಳಕಾಲ್ಮೂರು ತಾಲೂಕು ಚಿತ್ರದುರ್ಗ ಜಿಲ್ಲೆಯಿಂದ, ರೇಣುಕಡಿ ಶಿವಮೊಗ್ಗದಿಂದ, ಹ್ಯಾಬಲ್ ರಾಘವೇಂದ್ರ ಅಪ್ಪರ ಹೊತ್ತ ಕಾಲೋನಿ ಭದ್ರಾವತಿಯಿಂದ, ಹಿತೇಶಿ ಕಲಾಕರ್ಣ ಚಿನ್ಮಯಿ ನ್ಯಾಮತಿಯಿಂದ, ಶಿವಮೊಗ್ಗದಿಂದ ರೋಟರಿ ವಿಜಯಕುಮಾರ್ ಬಿಂದು ವಿಜಯಕುಮಾರ್ ಅವರು, ಹಾಗೆಯೇ ಮುರಳೀಧರ್ ಅವರು ಶಿವಮೊಗ್ಗದಿಂದ, ನಾಗಶಿ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೇರ್ಕುಡಿಗೆ ಕೊಪ್ಪ ತಾಲೂಕು ಚಿಕ್ಕಮಗಳೂರು ಜಿಲ್ಲೆಯಿಂದ, ಗುಡ್ ಮಾರ್ನಿಂಗ್ ಸರ್, ಎಲ್ಲ ಪ್ರೋಗ್ರಾಮ್ ಸೂಪರ್ ಅದ್ಭುತವಾಗಿ ಬರ್ತಾ ಇದೆ. ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ ಯಾರಪ್ಪ ಅಂದರೆ ಮೈರ್ಕೋಟಿ ಚನ್ನಪುರ ಭದ್ರಾವತಿಯಿಂದ. ಹಾಗೆಯೇ ಬಿಂಧನ ಚಂದನ ರಾವ್ ಹಿತಾರ್ಥ ಓಲ್ಡ್ ಟೌನ್ ಭದ್ರಾವತಿಯಿಂದ, ಬಿಂಧಾನ್ ಚಂದನ ಅಂತ ಮುಖ್ಯ. ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗುಳುಕೋಟ್ ಶಿವಲಿಂಗಯ್ಯ ಹಿರೇಮಠ, ಕಲಾವತಿ ಹಿರೇಮಠ, ಅಭಿಷೇಕಯ್ಯ ಹಿರೇಮಠ, ಪಾರ್ವತಮ್ಮ KV ಜನಪುರ ಭದ್ರಾವತಿಯಿಂದ, ಪುಷ್ಪ ಸುರೇಶ್ ಅವರು ಶಿವಮೊಗ್ಗದಿಂದ, ವಂದನಾ ಸುರೇಖ ಮಂಜುನಾಥರಾವ್ ನಾಗೇಶ್ ಗಂಗನ ಜಿಂಗಾಡೆ ಅಶ್ವಿನಿ ಗಗನ್ ತರೀಕೆರೆಯಿಂದ, ಹಾಗೆ ಮುಂದುವರೆದಂತೆ ಅನಿಲ್ ಕುಮಾರ್ ಅವರು ತಡಕ್ನಹಳ್ಳಿ ಹಿರೇಕೆರೆ ತಾಲೂಕಿನಿಂದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಮುಂದುವರೆದಂತೆ ಹಾಗೆಯೇ ಯಾರಪ್ಪ ಇವರು, ಸೋಡಿಯಂ ಕ್ಲೋರೋ ರೀನಾ ಬೆನೆಟ್ ಗೋಪಾಳ ಶಿವಮೊಗ್ಗದಿಂದ, ಜ್ಯೋತಿ ನೀನಾ ಸಂತೋಷ್ ನ್ಯಾಮತಿಯಿಂದ, ಬೀದರ್ ಜಿಲ್ಲೆ ಹುಮನಾಬಾದ್ ತಾಲೂಕಿನ ಹಳಿಕೇದ್ ಬಿ ಇಂದ ಕುಪೇಂದ್ರ ಶಾಸ್ತ್ರಿ ಮತ್ತು ಕೃಷ್ಣಮೂರ್ತಿ ಅವರು ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. KP ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್, ಗೌರಿ ಮಂಡಗದ್ದೆ ಹೋಬಳಿ ತೀರ್ಥಹಳ್ಳಿ ತಾಲೂಕಿಂದ, ಉಮಾದೇವಿ PW ಕಾಲೋನಿ ಭದ್ರಾವತಿ BR ಪ್ರಾಜೆಕ್ಟ್ ಇಂದ, ಡಾಕ್ಟರ್ ಯಾರಪ್ಪ ಬಂಗ್ ಎಂತಿದ್ದು ಮುಖ್ಯಮಂತ್ರಿ ಅವರು ಹುಟ್ಟುಹಬ್ಬದ ಪ್ರಯುಕ್ತ ಆಗ್ತೀವಿ.

0: ಹೃದಯದಿಂದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಶಿವಮೊಗ್ಗದ ಕೃಷ್ಣನಗರ ದೊಡ್ಡಮನೆ ಸವಿತಾಗಳ ಶಾಶಾ ವಿಜಯಕುಮಾರ್ ಅವರು, ರಾಘವಮನಿಯಾನಿ ಶಕುಂತಲ ಮಕ್ಕಳಾದ ಪ್ರೀತಮ್ಮ ಹಾಗೂ ಪ್ರೀತಿಕ ಪುತ್ತೂರು ಬೆಟ್ಟಂಪಾಡಿ ದುಬೈನಿಂದ, ವಿಜಯನಗರದ ಮಲ್ಲಿಗೆನಾಡಿನ ಹೂವಿನಡಗಲಿ ತಾಲೂಕಿನ ಹೊಳೆಗುಂದಿ ಗ್ರಾಮದಿಂದ ಕರ್ಣಂ ಕೊಟ್ರೇಶಿ ಕವಿತಾ ಅಭಿನಂದನ್ ಅವರು, ಮಮತಾ ರಘು ಗಣೇಶ್ ಹಾಲ್ ಕಡೂರಿನಿಂದ, ವಿ ಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ಕುಮಾರಿ ವೇದಾ ಶೆಟ್ಟಿ ಕಾಳಾವರ ಕುಂದಾಪುರದಿಂದ, ವೀಣಾ ಅವರು ಬನಶಂಕರಿ ಸಿದ್ಧ ಸರ್ಕಲ್ ಬೆಂಗಳೂರಿನಿಂದ, ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ವಿಶ್ವಾಸ್ ಅವರು ಸವಳಂಗದಿಂದ, ಉಡಗಣಿ ಭಾಗ್ಯ ವಿಜಯ್ ಕುಮಾರ್ ಅವರು ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಕೇಶವಮೂರ್ತಿ ಅವರು ಬಿ ಟಿ ಎಂ ಲೇಔಟ್ ಬೆಂಗಳೂರಿನಿಂದ, ಬೆಳಗಿನ ಎಲ್ಲ ಕಾರ್ಯಗಳ ಜೊತೆಗೆ ಚೆನ್ನಾಗಿ ಮೂಡಿ ಬರ್ತಿದೆ, ಎಲ್ಲವೂ ಸೊಗಸಾಗಿತ್ತು. ದಾವಣಗೆರೆಯಿಂದ ಚಂದ್ರಿಕಾ ನೇರ್ಲಿಗುಂಡಿ ಅವರು, ರೇಖಾ ಕೋಟಿ ಶ್ರೀ ಶ್ರೇಯ ಗುಜ್ಜಾರ್ ಸಿದ್ದಾಪುರ ಭದ್ರಾವತಿಯಿಂದ, ಹಾಗೆಯೇ ಯಾರಪ್ಪ ಮಂಜುನಾಥ್ ಅವರು ಲಕ್ಷ್ಮೀ ಶೇಖರ್ಶಪ್ ಚೆನ್ನಾಪುರ ಭದ್ರಾವತಿಯಿಂದ ಎಲ್ಲ ಸರಿಯಾದ ಉತ್ತರವನ್ನು ಕಳಿಸಿದಿರಿ. ಖಂಡಿತ ಸ್ನೇಹಿತರೆ, ಸರಿಯಾದ ಉತ್ತರ ವೈದ್ಯರ ದಿನ, ಡಾಕ್ಟರ್ಸ್ ಡೇ ಅಂತ ಆಚರಣೆ ಮಾಡ್ತೇವೆ. ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ತೇವೆ. ಸಮಾಜದ ವೈದ್ಯರು ನೀಡುತ್ತಿರುವ ಅಮೂಲ್ಯವಾದ ಸೇವೆಗಾಗಿ ದಿನವನ್ನು ಆಚರಣೆ ಮಾಡುತ್ತೆ. ಆದರೆ ಈ ದಿನವನ್ನು ಡಾಕ್ಟರ್ ಬಿಧನ್ ಚಂದ್ರ ರಾಯ್ ಅವರ ಸ್ಮರಣೆ ನಿಮಿತ್ತವಾಗಿ, ಭಾರತದ ಪ್ರಸಿದ್ಧ ವೈದ್ಯರು, ಸ್ವತಂತ್ರ ಹೋರಾಟಗಾರರು ಮತ್ತು ಪಶ್ಚಿಮ ಬಂಗಾಳದ ಎರಡನೇ ಮುಖ್ಯಮಂತ್ರಿಯಾಗಿದ್ದ ಡಾಕ್ಟರ್ ಬಿಧನ್ ಚಂದ್ರ ರಾಯ್ ಅವರ ಜನ್ಮದಿನದವಾಗಿ ಮತ್ತು ಮರಣ ವಾರ್ಷಿಕೋತ್ಸವ ಈ ದಿನವನ್ನು ಆಚರಿಸಲಾಗುತ್ತದೆ. ಈ ಹಿನ್ನೆಲೆ ಒಳಗೆ ಪ್ರತಿ ವರ್ಷ 1991 ರಾಷ್ಟ್ರೀಯ ವೈದ್ಯರ ದಿನವನ್ನಾಗಿ ಜಾರಿಗೆ ಬಂತು ಎಂಬುದಾಗಿ ತಿಳಿದು ಬರುತ್ತೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಏನು ಹಾಡು ಮಾತಾಡು ಕಾರ್ಯಕ್ರಮದಲ್ಲಿ ನಮ್ಮ ಪ್ರೀತಿ ಎಲ್ಲ ಕೇಳುಗರು ಸಂದೇಶವನ್ನು ಕಳಿಸಿದ್ರ ಮೂಲಕ ಭಾಗವಹಿಸಿದಿರಿ. ತಮಗೆ ಪ್ರೀತಿಯ ಚಪ್ಪಾಳೆ, ಚಪ್ಪಾಳೆಯನ್ನು ಕೇಳಿಸ್ಲೇಬೇಕಲ್ವಾ? ಕೇಳುಗರು, ಇದಾಗಿತ್ತು ಈ ವಾರದ ಹಾಡು ಮಾತಾಡು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಪ್ರೀತಿಯ ಕೇಳುಗ ಪ್ರಭುಗಳಿಗೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಪರವಾಗಿ ವಂದನೆಗಳನ್ನು ತಿಳಿಸ್ತಾ ಇಲ್ಲಿಗೆ ಇಂದಿನ ಹಾಡು ಮಾತಾಡು ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸ್ಟುಡಿಯೋ, ಸಮಯ 11:02.
1: ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನುನ ಫೀಸ್ನದ್ದು ತೋರ್ಸು. 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ, ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ.
2: ಆರ್ಬಿಐ ಹೇಳುತ್ತೆ,
3: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
4: ಆತ್ಮೀಯ ಕೇಳುಗರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
5: ನಿಮ್ಮ ಆಕಾಶವಾಣಿ FM 101.4 MHz ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು, ಮನಮಿಡಿದಿಹ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
4: ಕೇಳಿ ಕಥಾ ಸಮಯ, ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದಿಹ ಕ್ಷಣಗಳು ಪ್ರಸಾರವಾಗಲಿದೆ.
0: ಕೇಳುಗರೆ, ಮತ್ತೊಂದು ಕಾರ್ಯಕ್ರಮ ಇವತ್ತು ಶನಿವಾರ. ವಿಷಯ ನಮ್ಮದು, ಮಾಹಿತಿ ನಿಮ್ಮದು. ಈಗ ವಿಷಯ ಕೊಟ್ಟಾಗಿದೆ ಜನಪದ. ತಾವು ಜನಪದ ವಿಚಾರಧಾರೆಗಳನ್ನು ಹಂಚಿಕೊಳ್ಳಬಹುದು ಮತ್ತು ಕರೆ ಮಾಡೋದ್ರ ಮೂಲಕ ಹಾಡನ್ನು ಹಾಡಬಹುದು. ಜನಪದ ಹಾಡನ್ನು ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ, 200704. ಭದ್ರಾವತಿಯಿಂದ ಹೊರಗಿನವರು ಕರೆ ಮಾಡಬೇಕಾದ್ರೆ ಬಳಸಬೇಕಾದ STD ಕೋಡ್ ಸಂಖ್ಯೆ 08282. ಬನ್ನಿ, ಮೊದಲನೇ ಕರೆ ಯಾರದು ನೋಡೋಣ. ನಮಸ್ತೆ.
6: ನಮಸ್ತೆ,
0: ಎಲ್ಲಿಂದ ಕರೆ ಮಾಡ್ತಿರೋದು? ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ವಿಷಯ ಜನಪದ, ಏನು ಹೇಳ್ತೀರಿ ಜನಪದ ಬಗ್ಗೆ?
6: ಜನಪದ ಅಂದ್ರೆ ಬಾಯಿಂದ ಬಾಯಿಗೆ ಬಂದದ್ದು. ನಮ್ಮ ಹಿರಿಯರು ಅವರ ಸಮಯದ ಕೆಲಸ ಕಾರ್ಯ ಮಾಡ್ಬೇಕಾದ್ರೆ ಒತ್ತಡಗಳ ನಿರ್ವಹಣೆಗಾಗಿ ಮತ್ತೆ ಅವರ ಅನುಭವದ್ದು ಮಾತುಗಳನ್ನ ಹಾಡಿನ ರೂಪದಲ್ಲಿ ಹಾಡಿರೋದು, ಬಾಯಿಂದ ಬಾಯಿಗೆ ಬಂದಿರೋದು. ಇದಕ್ಕೆ ಅಧಿಕೃತವಾದ ಕರ್ತೃ ಅಂತ ಇದಲ್ಲ, ನಮಗೆ ಗೊತ್ತಿರೋದು ಇಷ್ಟು ಸರ್. ಜನಪದ ಅಂದ್ರೆ
0: ಖಂಡಿತ, ಜನಪದ ಅಂದ್ರೆ ಪರಂಪರೆಯಿಂದ ಮೌಖಿಕವಾಗಿ ಬಂದಂತದ್ದು. ಸಾಹಿತ್ಯ ಇರ್ಬೋದು, ಹಾಡು ಇರ್ಬೋದು, ಕಥೆ ಇರ್ಬೋದು, ಜೊತೆಗೆ ಕಲೆಗಳಿರ್ಬೋದು, ಯಾವುದೇ ಇರ್ಬೋದು, ಇವುಗಳನ್ನ ನಾವು ಜನಪದ ಅಂತ ನಾವು ಕರಿತಾ ಹೋಗ್ತೀವಿ. ಇದರಲ್ಲಿ ಯಾವುದೇ ರಚನಾಕಾರರು ಇರೋದಿಲ್ಲ, ಇಲ್ಲಿ ಮೌಖಿಕವಾಗಿ ಬಂದಿರುವಂತದ್ದು. ನೀವೇನಾದ್ರು ಹಾಡ್ತೀರಾ?

0: ಬಗ್ಗೆ ತುಂಬಾ ಆಸಕ್ತಿಯಿಂದ ಹಾಡಿರೋದು, ಪ್ರೀತಿಯಿಂದ ಹಾಡಿರೋದು ಎರಡ್ ಸಲ ಆಗ್ತಿತ್ತು.
1: ಹಾಡಿ ಹಾಡಿ
0: ಕೂಸು ಇದ್ದ ಮನೆಗೆ ಬೀಸಣಿಕೆ ಯಾಕ, ಕೂಸು ಕಂದಯ್ಯ ಒಳ ಹೊರಗ, ಕೂಸು ಕಂದಯ್ಯ ಒಳ ಹೊರಗ ಹಾಡಿದರೆ ಬೀಸಣಿಕೆ ಗಾಳಿ ಸುಡಿದಾವ.
1: ಖಂಡಿತ ಅದು ಚಂದ. ಕೂಸು ಇದ್ದ ಮನೆಗೆ ಬೀಸಣಿಗೆ ಯಾತಾಕ,

0: ಆಕಾಶವಾಣಿಯಲ್ಲಿ ಪ್ರಸಾರ ಆಗ್ತಾ ಇರುತ್ತೆ. ನಮ್ಮ ಹಳ್ಳಿಯ ಹಿರಿಯ ಅಜ್ಜಿಗಳೆಲ್ಲ ಕೂತ್ಕೊಂಡು ಎಷ್ಟು ಚೆಂದ ಹಾಡ್ತಾರೆ ಅಂದರೆ, ತಂಬಿಟ್ಟಿನ ರಾತಿ ತೆಗೆದುಕೊಂಡು ಬನ್ನೇರೆ ನೀರೇರೆ ನೀರೇರೆ, ಈ ಎಲ್ಲ ಎಷ್ಟು ಚೆಂದ ಇದೆ ಅಲ್ವಾ? ಖಂಡಿತ ಒಳ್ಳೆಯ ಒಂದು ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಖಂಡಿತ ಹೌದು ಸ್ನೇಹಿತರೆ, ಜನಾನುರಾಗಿಯಾಗಿ ಜನರ ಒಂದು ಮೌಖಿಕ ಹಿನ್ನೆಲೆ ಒಳಗೆ ಹುಟ್ಟುಕೊಂಡಂಥದ್ದು ನಮ್ಮ ಈ ಜನಪದ ಸಾಹಿತ್ಯವಾಗಿದೆ. ಕತೆ ಒಗುಟಿರ್ಬೋದು, ಎಲ್ಲವೂ ಇದರ ಹಿನ್ನೆಲೆಯಲ್ಲಿ ರೂಪುಗೊಂಡಿರುವುದು. ಯಾರೋ ಒಂದು ಕಾಲದಲ್ಲಿ ಅವರ ಅನುಭವ ಶ್ರಮ ಸಿದ್ಧಾಂತದ ಹಿನ್ನೆಲೆ ಒಳಗೆ ಹುಟ್ಟುಕೊಂಡಂಥ ಸಾಹಿತ್ಯ ಪ್ರಕಾರ. ನಮಸ್ತೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ರಾಜು ಶಂಕರಘಟ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ವಿಷಯ ಜನಪದ. ಜನಪದಕ್ಕೂ ಜಾನಪದಕ್ಕೂ ವ್ಯತ್ಯಾಸ ಇದೆ. ಜನಪದ ಅಂದ್ರೆ ಒಂದು ಪ್ರಕಾರ, ಜಾನಪದ ಅಂದ್ರೆ ಒಟ್ಟಾರೆ. ಹೇಳಿ.
1: ಜನಪದ ನಮ್ಮ ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ಅದಕ್ಕೊಂದು ಆದಿನೂ ಇಲ್ಲ ಅಂತ್ಯನೂ ಇಲ್ಲ, ಅಲ್ಲಿಂದ ಮೂಡ್ ಬಂದಿದೆ.
0: ಹೌದು ಹೌದು ಹೌದು.
1: ಜಾನಪದ ನಮ್ಮ ಪ್ರತಿ ಒಬ್ಬ ಭಾರತೀಯ ಬಾಯಿನಿಂದ ಬಾಯಿಗೆ ಹರಡಿಕೊಂಡು ಹೋಗುವಂತ ಒಂದು ಪದ. ಇದು ಜಾನಪದ ಆಗಿರುತ್ತೆ. ಹಾಗಾಗಿ ನಮ್ಮ ಒಂದು ಈ ಸಂಸ್ಕೃತಿಗೆ ಜಾನಪದ ಮತ್ತು ಜನಪದ ಎರಡೂ ಒಂದು ಕಳಸ ಇದ್ದಂಗೆ ಸರ್. ಇದು
0: ಹೌದು ಹೌದು ಹೌದು
1: ಅಷ್ಟು ಹೇಳ್ಬೋದು. ಅದಕ್ಕಿಂತ ಹೆಚ್ಚಿಗೆ ಮಾಹಿತಿ ನನಗೆ ಇರಲಿಲ್ಲ, ನನಗೆ ತಿಳಿದಷ್ಟು ನಾನು ಹೇಳಿದ್ದೀನಿ.
0: ಹೌದು. ನಿಮ್ಮ ಏನಾದ್ರೂ ಒಂದು ಹಾಡು ನಿಮಗೆ ನೆನಪಾದಾಗ, ಜನಪದ ಗೀತೆ ಒಂದ್ ಎರಡು ಸಾಲು ಹಾಡ್ಲಿಕ್ಕೆ ಆಗ್ತದೆ, ನೆನಪಿರೋದು ಯಾವ್ದಾದ್ರು?
1: ನಮ್ಮ ಶಿವಮೊಗ್ಗ ಸುಬ್ಬಣ್ಣ ಅವ್ರದ್ದು ಒಂದು ಹಾಡಿದೆ. ಕೋಳಿ ಕೂಗಿತಕ್ಕ ನಂದನವ

0: ಕೂಗಿತ ಕಾನಂದನವನಕ ಕೋಳಿ ಕೂಗಿತ ಕಾನಂದನವನಕ ಈ ಒಂದು ಹಾಡು ಸಹ ಎಷ್ಟು ಅರ್ಥಗರ್ಭಿತವಾಗಿದೆ ಅಂದ್ರೆ ಒಂದು ಕೋಳಿ ಕೂಗಿದ ತಕ್ಷಣ ಬೆಳಗಾಯಿತು ಅನ್ನೋ ಒಂದು ಉದಾಹರಣೆ ಈ ಜಾನಪದ ಹಾಡಲ್ಲಿ.
1: ಖಂಡಿತ ಒಳ್ಳೆಯ ಒಂದು ಹಾಡದು, ಚೆಂದಾಗಿದೆ. ಅದಕ್ಕೆ ಇನ್ನೊಂದಿದೆ, ಚೆನ್ನಾಗಿದೆ. ಮುಂಗೋಳಿ ಕೂಗವೋ ಮೂಡು ಕೆಂಪೇರಾವು ಸ್ವಾಮಿ ನಿನ್ನ ರಥವೇರಿ, ಸ್ವಾಮಿ ನಿನ್ನ ರಥವೇರಿ ಬರುವಾಗ ನಾವೆದ್ದು ಕೈಯ ಮುಗಿದೇವ. ಹೌದು ಹೌದು ಹೌದು, ಖಂಡಿತ ಹೌದು. ಒಳ್ಳೆ
0: ಕೇಳಕ್ಕೆ ಒಂದು ಸೊಗಡು, ಆದ್ರೆ ನಮ್ಮ ಭದ್ರಾವತಿ ಆಕಾಶವಾಣಿಯಲ್ಲಿ ಜಾನಪದ ಗೀತೆಗಳು ಹಾಕದೇ ಇಲ್ಲ ಅನ್ನೋದು ಒಂದು ಬೇಜಾರು ಬಿಟ್ರೆ
1: ಇಲ್ಲ. ಇಲ್ಲ, ಕೆಲವು ಸಂದರ್ಭದಲ್ಲಿ ಪ್ರಸಾರ ಮಾಡ್ತಾ ಇದೀವಿ.
0: ಆದ್ರೂ ಅದಕ್ಕೊಂದು ಸಮಯ ನಿಗದಿ ಮಾಡಿ.
1: ಖಂಡಿತ ಖಂಡಿತ, ಮುಂದಿನ ನಮ್ಮ ಈ ಎಲ್ಲ ವಿಚಾರಧಾರೆಗಳನ್ನ
0: ಗೀತೆಗೆ ಅದು ಅದರದೇ ಆದ ಒಂದು ತತ್ವ ಇದೆ ಸರ್ ಅದು.
1: ಖಂಡಿತ ಆಯ್ತು, ನಿಮ್ಮ ಒಂದು ಕೋರಿಕೆಯನ್ನ ನಮ್ಮ ಅಧಿಕಾರಿಗಳ ಗಮನಕ್ಕೆ ತರ್ತೀವಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಧನ್ಯವಾದ
1: ಸ್ನೇಹಿತರೆ. ಖಂಡಿತ ನಮ್ಮ ರಾಜು ಶಂಕರ್ ಘಟ್ ಅವರು ಹೇಳಿದ ಹಾಗೆ ಜನಪದಕ್ಕೆ ತನ್ನದೇ ಆದ ವಿಶಿಷ್ಟವಾದ ತಲೆಮಾರುಗಳಿಂದ ಬಂದಂಥ ಸಂಸ್ಕೃತಿ ಪರಂಪರೆ ಇದೆ ಅನ್ನೋದನ್ನು ನಾವು ಗಮನಿಸಬಹುದಾಗಿದೆ. ಯಾವುದೇ ಮೌಖಿಕ ಬರವಣಿಗೆ ಸಾಹಿತ್ಯ ಇಲ್ಲ ಇದಕ್ಕೆ. ಮೌಖಿಕ ರೂಪದಲ್ಲಿ ಆಚರಣೆಗೆ ಬಂದಿರುವಂಥದ್ದು ಒಂದು ನಂಬಿಕೆ ಇರ್ಬೋದು, ಕಲಾ ಪ್ರಕಾರಗಳಿರ್ಬೋದು ಅನ್ನೋದನ್ನು ನಾವು ಗಮನಿಸಬೇಕು. ಮತ್ತೊಂದು ಕರೆ. ನಮಸ್ತೆ. ನಮಸ್ತೆ. ಓಹ್, ನೆಟ್ವರ್ಕ್ ಕಟ್ಟಾಯಿತು ಅಲ್ವಾ? ಖಂಡಿತ, ಈ ಒಂದು ಜನಪದ ಪರಂಪರೆ ಅನ್ನುವಂಥದ್ದು ನಮ್ಮ ಬದುಕಿನ ಒಂದು ಅಂತರಾಳ ಆಗಿರುತ್ತೆ ಅಂತ ಭಾವಿಸ್ಬೋದು. ಹಲೋ.
2: ಹಲೋ,
1: ನಮಸ್ತೆ
2: ಸರ್. ನಮಸ್ತೆ.
1: ಎಲ್ಲಿಂದ ಕರೆ ಮಾಡ್ತಿರೋದು?
2: ಯಾರು ಹೇಳಕ್ಕಾಗ್ತಿಲ್ಲ ಸರ್,
1: ಕರೆ ಕೇಳಿರ್ಲಿಲ್ಲ. ಬಹುಶಃ ದಾವಣಗೆರೆಯಿಂದ ಚಂದ್ರಿಕಾ ಅವ್ರು ಇರ್ಬೋದು ಅಂತ. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇವತ್ತಿನ ವಿಷಯ ಜನಪದ.
2: ಸರ್ ಕೇಳ್ದೆ, ತುಂಬಾ ಒಳ್ಳೆ ವಿಷಯ ಕೊಟ್ರಿ ನೀವು. ಜನಪದ ಸೊಗಡೆ ಆಗಲ್ಲ ಸರ್ ಅದು. ಜನಪದ ಇಂದಿನವ್ರ ಜನಪದರು ಹಾಡಿರೋ ಹಾಡುಗಳಾಗಿರ್ಬೋದು, ನೆಡ್ಕೊಳ್ಳೋ ರೀತಿ ಆಗಿರ್ಬೋದು, ಅದು ಎಲ್ಲ ವಿಶಿಷ್ಟವಾದಂತ ಒಂದು ಜನಪದ ಸೇವೆ ಅಂತಾನೆ ಹೇಳ್ಬೇಕು ನೀವು.
1: ಹೌದು,
2: ಅದರಲ್ಲಿ ಜನಪದದಲ್ಲಿ ಎಷ್ಟು ತತ್ವ ಅಡಗಿದೆ ಅಂದ್ರೆ ಸರ್, ಅದು ನಮ್ ದಿನನಿತ್ಯದ ಜೀವನ ಶೈಲಿನೇ ಆ ಒಂದು ಇದ್ರಲ್ಲಿ ತುಂಬಿದೆ ಸಾಹಿತ್ಯದಲ್ಲಿ.
1: ಹೌದು ಹೌದು,
2: ಅಂತ ಒಂದು ಅದ್ಭುತವಾದಂತ ಸಾಹಿತ್ಯ ಸರ್ ಯಾವ್ದಾದ್ರು ಇದ್ದೆ ಅದು ಜನಪದ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ ಸರ್.

0: ಜನಪದಕ್ಕೆ ಅಷ್ಟು ಅದ್ಭುತ ವಿಶೇಷತೆ ಇದೆ, ಗೌರವ ಇದೆ ಅದಕ್ಕೆ.
1: ಹೌದು, ನೀವು ನಿಮ್ಮ ಹಳ್ಳಿಯಲ್ಲಿ ಯಾವ್ದಾದ್ರು ಒಂದು ಜನಪದ ಹಾಡೋರು ಗುರ್ಸಿದ್ರ? ಯಾಕೆಂದ್ರೆ ಇವತ್ತು ಏನಾಗ್ಬಿಟ್ಟಿದೆ, ಕಣ್ಮರೆ ಆಗ್ಬಿಡ್ತಾ ಇದೆ. ಇವತ್ತು ನೀವು ನಿಮ್ಮ ತಾಯಿಯಿಂದ ಹಾಡನ್ನ ಕಲ್ತಿರ್ತೀರಿ, ನಿಮ್ಮ ಮಕ್ಕಳಾಗಿರ್ಬೋದು ಅವ್ರು ಇವತ್ತು ನಿಮ್ಮ ಹಾಡನ್ನ ಕಲಿಯೋದಕ್ಕೆ ಸಿದ್ಧವಾಗಿಲ್ಲ ಇವತ್ತಿನ ಸಂದರ್ಭ. ಎಲ್ಲೋ ಒಂದು ಕಡೆಗೆ ನಿಮ್ಮ ನಂತರ ನಿಮ್ಮ ಒಂದು ಅಮೂಲ್ಯವಾದ ಜಾನಪದ ಅಂಶ ಇದೆಯಲ್ಲ, ಅದು ಸಾಹಿತ್ಯ ಇರ್ಬೋದು ಇನ್ಯಾವುದೇ ಕಲೆ ಇರಬಹುದು, ಅದೆಲ್ಲೋ ಒಂದು ಕಡೆಗೆ ಮರಿಚಿಕೆಯಾಗಿ ಹೋಗ್ಬಿಡುತ್ತೆ ಅಂತ ಹೇಳಿ.
0: ಅದು ನನ್ಗೆ ತಾಯಿ ಮನೆಗಾಗಿರ್ಬೋದು, ಜನಪದ ನನಗೆ ಅಲ್ಲಿಂದ ನಮ್ಮ ಮನೆಯಿಂದಾನೆ ಬಂದ್ಬಿಟ್ಟಿದೆ. ನನ್ನ ತಾಯಿ ತುಂಬಾ ಚೆನ್ನಾಗಿ ಹಾಡ ಹಾಡ್ತಾ ಇದ್ರು. ಎಲ್ಲಾ ಕಾರ್ಯಕ್ರಮಗಳು ಸರ್, ಯಾವ್ದು ದೊಡ್ಡವರಾದಾಗ ಮದ್ವೆಯಲ್ಲಿ ಹಾಡೋದು ಈ ತರದೆಲ್ಲ ಸೋಬಾನೆ ಪದಗಳು ಗೊತ್ತಲ್ಲ ಸರ್, ನಿಮ್ಗೆ ಜನಪದ ಶೈಲಿಯಿಂದ ಹಾಡ ಅಂತ ಹಾಡುಗಳು, ಜನಪದ ಗೀತೆಗಳು.
1: ಹೌದು,
0: ಮತ್ತೆ ಇನ್ನು ಎದುರುಗುಂಡಿಲ್ ಬಂದ್ರೆ ಒಂದು ತಂಡನೇ ಇದೆ ಸರ್. ಅದು ನಾನು ಆಕಾಶವಾಣಿ ಭದ್ರಾವತಿಗೆ ಒಂದ್ಸಲ ಕಾರ್ಯಕ್ರಮ ಕೊಡ್ತಿದ್ದೀನಿ, ಎದುರುಗುಂಡಿಗೆ ಕರ್ಸಿ ಎದುರುಗುಂಡಿಲೇ ನಾನು ಕಾರ್ಯಕ್ರಮ ಕೊಡ್ತಿದ್ದೀನಿ ಸರ್. ನಾನು ಮೋಸ್ಟ್ಲಿ ಅಲ್ಲೇ 10 ವರ್ಷದ ಕೆಳಗೆ ಅನ್ಸುತ್ತೆ. ತುಂಬಾ ಚೆನ್ನಾಗಿ ಹಾಡ್ತಿದ್ರು ಸರ್, ಒಂದು ತಂಡ ಇದೆ, ಅವ್ರನ್ನ ಕರ್ಸಿ ನಾವು ತುಂಬಾ ಚೆನ್ನಾಗಿ ಇನ್ನೊಂದ್ಸಲ ಅಂತ ಅವಕಾಶ ಸಿಕ್ಕರೆ ಮತ್ತೆ ನಾವು ಅದನ್ನ ಆಡಿಸ್ಬೋದು ಸರ್. ಒಂದು ವಿಶೇಷವಾದಂತ ಒಂದ್ ತಂಡನೇ ಇದೆ ಮಹಿಳೆಯರ್ದು. ಅದ್ರ ಜೊತೆ ನಾನು ಒಂದ್ ಸ್ವಲ್ಪ ಸ್ವಲ್ಪ ಅಲ್ಲೇ ಹೋದಾಗ ಬಂದ ಇನ್ನೂ ಎಲ್ಲೋ ಒಂದ್ ಕಡೆ ಜನಪದದ ಸರ್, ನನ್ ಚಿತ್ರಗೀತೆ ಅವುಗಳಿಗಿನ್ನ ನನ್ಗೆ ಜನಪದ ಗೀತೆ ತುಂಬಾ ಇಷ್ಟ ನನ್ಗೆ. ನನ್ ಮಕ್ಳಿಗೂ ಕೂಡ ಅದೇ ಹೆಚ್ಚಿರ್ತೀನಿ ಸರ್, ಜನಪದ ಏನಾದ್ರೂ ಒಂದು ಮಾತ್ರೆ ನಾವು ಅವ್ರಿಗೆ ಅದ್ರದ್ದು ಬಗ್ಗೆನೆ ಒಂದು ಹಾಡ್ ಕಟ್ಟಿ ಹಾಡೋದು, ಅದು ತಿಳ್ಕೊಬೇಕು ಸರ್ ಅದ್ರದ್ದು ವಿಶೇಷಗಳನ್ನ ಸರ್. ಜನಪದದಲ್ಲಿ ನಾವು ಯಾವ ತರ ಸುಲಭವಾಗಿ ನಾವು ಕಟ್ಟಿ ಹಾಡ್ಬೋದು, ನಿಜವಾಗ್ಲು ನನಗನ್ಸೋದು ಜನಪದದ ಏನಿದೆಯಲ್ಲ ಅದನ್ನ ನಾವು ಏನೇ ಒಂದ್ ತಗೊಳ್ಳಿ ಮಕ್ಳಿಗೆ ಹೇಳ್ತಿರ್ತೀನಿ, ಯಾರಾದ್ರೂ ನನಗೆ ಕಪ್ಪಾಗಿದೆಯಾ ಅಂತಾರೆ ಸರ್. ನನಗೆ ತುಂಬಾ ಎಲ್ಲರೂ ಹೊಂದಿದ್ರು ಮೊದ್ಲು, ಚಂದ್ರಿಕಾ ಕಪ್ಪಿದಾಳೆ ನೆರಳುಗೊಂಡಿದ್ವಿ, ನನ್ನ ಕಪ್ಪೆ ಅಂತಾನೆ ಅಲ್ಲಿ ಅವ್ರ ಮನೆ ಫ್ಯಾಮಿಲಿ ಎಲ್ಲ ಅಂತಿದ್ರ ಏ ಜಗ್ಗಣ್ಣ ನೆಂಟೆ ಕಪ್ಪಿದಾಳೆ, ಅವಾಗ ಹೇಳ್ತಿದ್ದೆ ಸರ್ ನಾನು ಏನು ಕಪ್ಪು ಎಂದು.

0: ला ಕಾಲಕ್ಕೆ ಕೊನೆಯಿಲ್ಲ ಜಾಲಿಯ ಮರವು ನೆರಳಲ್ಲ ಜಾಲಿಯ ಮರವು ನೆರಳಲ್ಲ ಎನ ಮಗಳೇ ತಾಯಿಯ ಮನೆಯು ತಿರವಲ್ಲ ಎಂತ.
1: ಖಂಡಿತ ಒಳ್ಳೆಯ ಒಂದು ಗೀತೆಯನ್ನು ತ್ರಿಪದಿ ತ್ರಿಪದಿ ಸಾಹಿತ್ಯವನ್ನು ಹಾಡಿದ್ರಿ ಖಂಡಿತ.
0: ಹೇಳ್ತಿದ್ರು ಸರ್ ನನಗೆ, ಯಾವತ್ತು ನಾವು ತವ್ರ ಮನೆ ತುಂಬಾ ದಿನ ಇದ್ರೆ ಹೇಳ್ತಿದ್ರು ನಿಮ್ ಗಂಡ ಬಂದಿಲ್ಲ ಇವತ್ತು, ಇಷ್ಟು ದಿನ ತವ್ರ ಮನೇಲಿ ಇರಬಾರ್ದು. ಅವ್ರ ಏನಕ್ಕೆ ಅವರೇ ಒಂಥರ ಥಿಂಕ್ ಮಾಡ್ತಿದ್ರು ಹಿಂದಿನವರು, ಹಿಂದಿನ ತರ ಅಲ್ಲ ಸರ್. ಅವಾಗ ಅಷ್ಟು ಗೌರವ ಬೆಲೆ ಗಂಡನ ಮನೆ ಅಂದ್ರೆ, ಗಂಡ ಅಂದ್ರೆ ಅತ್ತೆ ಮಾವ ಅಂದ್ರೆ ಅಂಜಬೇಕು. ಅತ್ತೆ ಮಾವರಿ ಗಂಜಿ ಸುತ್ತೇಳು ನೆರ ಗಂಜಿ ಎಷ್ಟು ಚೆನ್ನಾಗಿದೆ ಸರ್. ಇದೆಲ್ಲ ತಾಯಿತರ ಹಾಡು ತರ ಹಾಡ್ತಾ ಇದ್ರು ನಮ್ಮ ಮನೇಲಿ.
1: ಹಾಗೇನೇ ಹೆಣ್ಮಗಳು ಹೇಳ್ತಾ ಇದ್ಲು, ಹಾಲುಂಡ ತವರಿಗೆ ಏನೆಂದು ಹಾಡಲೆ.

0: அண்ணாநாதாரி துவாநாரி துவாரி.
1: ಖಂಡಿತ ಒಳ್ಳೆ ಮಾಹಿತಿನ ಹಂಚ್ಕೊಂಡ್ರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಧನ್ಯವಾದ, ಧನ್ಯವಾದ. ಖಂಡಿತ ಸ್ನೇಹಿತರೆ, ನಿಜವಾಗ್ಲೂ ಜನಪದ ಸಾಹಿತ್ಯ ಅನ್ನೋದೇ ಮೈ ರೋಮಾಂಚನ ಅನ್ಸುತ್ತೆ. ಅದಕ್ಕೆ ಪದೇ ಪದೇ ಹೇಳ್ತಾ ಇರೋದು, ನಮ್ಮ ಊರಿನಲ್ಲಿರುವ ಹಾಡುಗಾರರನ್ನ, ಜನಪದ ವಕ್ತೃಗಳನ್ನು ಗುರುತಿಸಿ ಅವುಗಳನ್ನೆಲ್ಲ ಒಂದಷ್ಟು ಸಂಗ್ರಹ ಮಾಡಬೇಕಾಗಿದೆ. ಕಲಿಯಕ್ಕಂತೂ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ನಾವು ಪ್ರಯತ್ನವನ್ನು ಮಾಡಬಹುದಲ್ವಾ? ಖಂಡಿತ. ಹಲೋ, ನಮಸ್ತೆ. ಮೇಘಾನಂದ್ ಅವರ, ಇವತ್ತಿನ ವಿಷಯ ಜನಪದ, ನೀವೇನು ಹೇಳಕ್ ಇಷ್ಟಪಡ್ತೀರಿ ಜನಪದ ಬಗ್ಗೆ?
2: ಸರ್, ಹಳ್ಳಿ ಮನೆಗಳಲ್ಲಿ ಬಾಯಿಗೆ ಬಾಯಿ ಸೇರಿಸ್ಕೊಂಡು ಆಟ ಆಡೋ ಸರ್ ಇದೆ ಹಾಡು ಜನಪದ ಅಂದ್ರೆ. ಈ ನಾಟಿ ಹಚ್ಚುವಾಗ, ಈ ಮಳೆಗಾಲದಲ್ಲಿ ನಾಟಿ ಹಚ್ಚುವಾಗ ಒಬ್ರು ಹೇಳೋದು, ಅದಕ್ಕೆ ಸಾಥ್ ಕೊಡೋದು ಮೂರ್ನಾಲ್ಕು ಜನ, ಆ ತರ ಸರ್ ಇದು.
1: ಹೌದು,
2: ಬಹಳ ಒಳ್ಳೆಯ ಒಂದು ಈ ಟಾಪಿಕ್ ಅನ್ನು ಇವತ್ತು ತಗೊಂಡ್ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್.
1: ಅದನ್ನ ಒಂದೊಂದ್ ಕಡೆ ನೆಟ್ಟಿ ಪದ ಅಂತ ಹೇಳ್ತಾರೆ, ಸುಗ್ಗಿ

0: ಆಮೇಲೆ ಅದೆಲ್ಲ ಬಡಿಯ ಬರ್ಕರೆ ಸುಗ್ಗಿ ಮಾಡ್ಬೇಕಾದ್ರೆ ಸುಗ್ಗಿ ಪದ ಅಂತ ಕರೀತಾರೆ. ಪ್ರತಿಯೊಂದಕ್ಕೂ ಒಂದೊಂದು ಪದಗಳ ಹೆಸರು, ಕಾಯಕದ ಹೆಸರು ಇರುತ್ತೆ ಅದ್ರ ಮುಂದೆ. ಬೀಸುವ ಪದ,
1: ಹೆಣ್ಮಕ್ಳು ತವ್ರ ಮನೆಯಿಂದ ಗಂಡನ ಮನೆಗೆ ಹೋಗುವಾಗ ಹೇಳೋದು, ಅದರಲ್ಲಿ ಒಂದೆರಡ ನುಡಿ ಹೇಳ್ತಿರ್ತಾರೆ ನಾನು.
0: ಹೇಳಿ ಹೇಳಿ, ಹಾಡಿ ಹಾಡಿ.
1: ಪಂಚಮಿ ಹಬ್ಬ ಉಳಿದ ದಿನದಾಗ ಅಣ್ಣ ಬರಲಿಲ್ಲ ಯಾಕ ಕರಿಯಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ, ನಮ್ಮ ತವರೂರು ಗೋಕುಲ ನಗರ, ನಮ್ಮ ತವರೂರು ಗೋಕುಲ ನಗರ, ಮನೆಯಂತ ರಾಜ ಮಂದಿರ, ನಮ್ಮ ಅಣ್ಣಯ್ಯ ಬಾರಿ ಸೌಕಾರ, ನಮ್ಮ ಅಣ್ಣಯ್ಯ ಬಾರಿ ಸೌಕಾರ, ಅಣ್ಣ ಬರಲಿಲ್ಲ ಯಾಕ ಕರ್ಯಾಕ, ಪಂಚಮಿ ಹಬ್ಬ ಬಂದವ ಉಳಿದಿನದಾಕ. ಥ್ಯಾಂಕ್ ಯು ಸರ್.
0: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಚಂದ ಹಾಡಿದ್ರಿ, ಸ್ವಲ್ಪ ನೆನಪು ಮಾಡ್ಬಿಟ್ಟಿದ್ದೀರಿ. ಇನ್ನೇನು ಶ್ರಾವಣ ಮಾಸ ಬಂತಲ್ಲ, ಪಂಚಮಿ ಹಬ್ಬ ಬರುತ್ತೆ ಅಂತ. ಖಂಡಿತ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಧನ್ಯವಾದ. ಖಂಡಿತ ಸ್ನೇಹಿತರೆ, ಪಂಚಮಿ ಹಬ್ಬ ಇನ್ನೇನು ಒಂದೂವರೆ ತಿಂಗಳು ಇದೆ. ಪಂಚಮಿ ಹಬ್ಬವನ್ನು ಆಹ್ವಾನ ಮಾಡೋದಕ್ಕೆ ನಾವು ಸಿದ್ಧವಾಗ್ತಾ ಇದ್ದೀವಿ. ಹಾಗೆಯೇ ಬಹಳ ಮುಖ್ಯವಾದದ್ದು ಈಗಾಗಲೇ ಹೇಳಿದ್ರು, ನಮ್ಮ ಹೆಣ್ಮಕ್ಕಳನ್ನು ಕಳಿಸ್ಬೇಕಾದ್ರೆ, ಕರಿಬೇಕಾದ್ರೆ ಆ ಹಿಂದೆ ಹಾಡ್ತಾ ಇದ್ದಿದ್ದ ಒಂದು ನಮ್ಮ ಜನಪದರು ಅನ್ನೋದನ್ನ ಮಾಡ್ಕೊಳ್ಬೇಕಾಗತ್ತೆ. ನಮಸ್ತೆ.
2: ಹಲೋ ಸರ್.
0: ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿರೋದು? ವೀಲೀಲಾ ವಿದ್ಯಾನ. ಇವತ್ತಿನ ವಿಷಯ ಜನಪದ, ಜನಪದಕ್ಕೆ ಸಂಬಂಧಿಸಿದ.
2: ಮೊದಲೆಲ್ಲ ರೇಡಿಯೋ ತುಂಬಾ ಜನಪದ ಗೀತೆಗಳು ಬರ್ತಿತ್ತು ಸರ್, ನಾವು 6:45 ಕೇಳ್ತಿದ್ವಿ. ಹೀಗೆ ಬರ್ತಾ ಇತ್ತು, ಮಧ್ಯಾಹ್ನ ಬರ್ತಿತ್ತು. ಹಾಗೆ ಜನಪದ ಗೀತೆಗಳು ಮಧ್ಯ ಮಧ್ಯ ಕಾರ್ಯಕ್ರಮದಲ್ಲಿ, ಕೃಷಿರಂಗದಲ್ಲಿ, ಆತರ ಇತರ ಬೇರೆ ಬೇರೆ ಕಾರ್ಯಕ್ರಮದಲ್ಲೂ ಬರ್ತಿತ್ತು. ಈಗ ತುಂಬಾ ಕಮ್ಮಿ ಆಗಿದೆ ನನಗೂ ಅನ್ಸಿದ ಮಟ್ಟಿಗೆ. ಅದ ಮುಂದೆ ಜಾಸ್ತಿ ಪ್ರಸಾರ ಮಾಡಕ್ಕಾಗತ್ತ ಸರ್?
0: ಇಲ್ಲ, ನಿಮ್ಮ ವಿಚಾರವನ್ನ ನಾವು ಅಧಿಕಾರಿಗಳ ಗಮನಕ್ಕೆ ತರ್ತೇವೆ. ಆಯ್ತಾ?
2: ಇನ್ನೂ ಏನ್ ಗೊತ್ತಾ, ಒಂದಲ್ಲ ಒಂದು ದಿವಸಕ್ಕೊಂದ್ 20 ನಿಮಿಷ ಈ ತರ ಜಾನಪದ ಗೀತೆಗಳ ಹಾಕಿದ್ರೆ, ಮೊದ್ಲು ಅದೇ ಇದು 11:30 ಹಾಕ್ತಿರಿ, ಅದ ಒಂದ್ ಸ್ವಲ್ಪ ಇರುತ್ತೆ, ಒಂದ್ 1/2 ಗಂಟೆ ಇರುತ್ತೆ, ಕೆಲವೊಂದ್ಸರಿ 10 ನಿಮಿಷ ಇರುತ್ತೆ. ಅದಕ್ಕೆ ಅದ್ ಸ್ವಲ್ಪ ಜಾಸ್ತಿ ಸಮಯ ಮಾಡಿದ್ರೆ ನಮ್ಗೂ ಒಂದ್ ಕೇಳಕ್ ಚೆನ್ನಾಗಿರುತ್ತೆ ಜಾನಪದ ಗೀತೆ.
0: ಖಂಡಿತ. ಆಯ್ತು ಆಯ್ತು. ಅವೆಲ್ಲ
2: ರಾಮಾಯಣ ಅವ್ರದ್ದು, ಬನಂದೂರು ತಿಂಪಯ್ಯ ಈ ತರ ಎಲ್ಲ.
0: ಹೌದು.
2: ಸುಮಾರು ದಿನದ್ದು ತುಂಬಾ ಚೆನ್ನಾಗಿರುತ್ತೆ, ಕೇಳ್ತಾ ಇದ್ದೀವಿ, ತುಂಬಾ ಕಮ್ಮಿ ಆಗಿದೆ.
0: ಅಂದ್ರೆ ನೀವ್ ಹೇಳ್ತಾ ಇರೋ ಗೀತೆಗಳು ಕಡಿಮೆ ಆಗಿದೆ, ಆದ್ರೆ ನಮ್ಗೆ ಅದಕ್ಕೋಸ್ಕರನೇ ಒಂದ್ ಚಂಕ್ ಇದೆ, 11:45 ನೀವು ಕೇಳ್ತಾ ಇದ್ದೀರಂತ ಅಂದ್ಕೊಂಡಿದ್ದೀನಿ. ಆ ಚಂಕ್ ನಲ್ಲಿ ನಾವು ನಮ್ಮ ಹಳ್ಳಿಯ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ಹಾಡುವ ಸಂಪ್ರದಾಯದ ಹಾಡುಗಳು, ಸೋಬಾನೆ ಪದ ಇರ್ಬೋದು, ಎಲ್ಲಮ್ಮನ ಪದ ಇರ್ಬೋದು, ಅಥವಾ ಬೀರೇದೇವ್ರ ಪದ ಇರ್ಬೋದು, ಹೀಗೆ ರೇವಣಸಿದ್ದೇಶ್ವರ ಪದ ಇರ್ಬೋದು, ನಮ್ಮ ಹಳ್ಳಿ ಜನರು ಕಟ್ಟಿಕೊಟ್ಟ ಭಜನೆ ಪದಗಳಿರ್ಬೋದು, ಇದು ಸಂಪ್ರದಾಯ. ನಾನು ಹೇಳ್ತಾ ಇರೋದು ಏನಪ್ಪ, ನಾವು ಜನಪದ ಗೀತೆಗಳು ನೀವು ಹೇಳಿದಾಗೆ ಮೂಡಲ್ ಕುಣಗಲ್ ಕೆರೆ ನೋಡೋ ಬಂದೈ ಭೋಗ ಇವೆಲ್ಲ ಒಂದು ಕ್ಯಾಸೆಟ್ ಸೀರೀಸಲ್ಲಿ ಬಂದಂಥ ಜನಪದ ಗೀತೆಗಳು. ಆದರೆ ನಾವೇನು ಹೇಳ್ತಾ ಇರೋದು, ನೆಲಮೂಲ ಸಂಸ್ಕೃತಿಯನ್ನು ಬಿಂಬಿಸುವಂತಹ ನಮ್ಮ ತಾಯಿ ಬೇರಿನಲ್ಲಿರುವ ನಮ್ಮ ಹಿರಿಕರು, ತಾಯಿಯಿಂದ ತಮ್ಮ ತಾಯಿ ಮತ್ತೊಬ್ಬರು ಅವರ ಒಂದು ಪರಂಪರೆಯಿಂದ ಆ ಕಲ್ತ್ಕೊಂಡು ಬಂದಿರ್ತಾರಲ್ಲ, ಅದು ನಮಗೆ ಇವತ್ತು ಉಳಿಸೋದಕ್ಕೆ ಒಂದು ಪ್ರಯತ್ನ ನಾವು 11:45 ಸಂಪ್ರದಾಯದ ಪದಗಳು ಅಂತ ನಾವು ಪ್ರಸಾರ ಮಾಡ್ತಾ ಇರ್ತೀವಿ. ಅದೇ ಸರ್, ಹೌದು. ಖಂಡಿತ, ಹೌದು. ತುಂಬಾ
2: ಮಳೆ ಸಂಬಂಧಪಟ್ಟ ಹಂಗೆ
0: ಸಣ್ಣದೊಂದು ಆಯ್ತು, ಹೇಳಿ ಹೇಳಿ.
2: ಅದು ಬೆಟ್ಟ ಇದು ಬೆಟ್ಟವೋ, ನಂಜುಂದನ ವಿದ್ಯಾಲಗಿರಿ ಬೆಟ್ಟವೋ, ನಂಜುಂದನ

ತಂದು ನಂದುಂಡ ದೇವರಿಗೆ ಪೂಜೆ ಮಾಡಿ ಹೋಬಾಡಿ ಹೋಯಿತಲ್ಲೋ ನಂದುಂಡ ದಾಸವಾಳ ಗಿಡ ಹುಟ್ಟಿತು ಹೋಬಾಡಿ ಹೋಯಿತಲ್ಲೋ ನಂದುಂಡ ಎದ್ದು ಬಾರಯ್ಯ ಮನೆಗೆ ಸ್ವಾತಿಯ ಮಳೆ ಹುಯಿತೋ ನಂಜುಂಡ ಸಂಪಂಗಿ ಕೆರೆ ತುಂಬಿತೋ ಸ್ವಾತಿಯ ಮಳೆ ಹುಯಿತೋ ನಂಜುಂಡ ಸಂಪಂಗಿ ಕೆರೆ ತುಂಬಿತೋ.

0: கண்டுண்ட எம்பத்த நெல்ல வீட்டி சம்பங்கி கரைய கிழகே நஞ்சுண்ட எம்பத்த நெல்ல வீட்டி
1: ಹೌದು, ಸುಮಾರು ಜನ ಹಾಡಿದ್ದಾರೆ ಇದನ್ನ. ಪುತ್ತೂರು ನಸೀಂ ನಾಯ್ಕು ಹಾಡಿದ್ದಾರೆ, ಆಮೇಲೆ ನಮ್ಮ ಕೆ ಯುವರಾಜ್ ಅವರು ಸಹ ಹಾಡಿದ್ದಾರೆ, ಸಂಗಡಿಗರು ಹಾಡಿದ್ದಾರೆ. ಖಂಡಿತ ಒಳ್ಳೆಯ ಒಂದು ಜನಪದ ಗೀತೆಯನ್ನು ಹಾಡಿದ್ರಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಧನ್ಯವಾದ, ಧನ್ಯವಾದ. ಈಗ ಹಾಡಿದ್ರೆ ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂದ್ಯಲಗಿರಿ ಬೆಟ್ಟವೋ, ಎಷ್ಟು ಚೆನ್ನಾಗಿದೆ ಅಲ್ವಾ? ಆ ಒಂದು ಕೋರಸಲ್ಲಿ ಹಾಡಬೇಕು, ಸಂಗಡಿಗರ ಧ್ವನಿಯಲ್ಲಿ ಹಾಡಿದ್ರೆ ಎಂತ ಚೆಂದಾಗಿರುತ್ತೆ ಆ ಹಾಡು. ನಮಸ್ತೆ.
2: ಹಲೋ ಸರ್, ನಮಸ್ತೆ.
1: ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ವಿಷಯ ಕೊಟ್ಟಾಗಿದೆ
2: ಜನಪದ ಗೀತೆ. ಅದು ನಮ್ಮ ನಾಡಿನ ಬೇರು ಸರ್, ಅದು ತಾಯಿ ಬೇರು ಅಂತಾರಲ್ಲ ಆತರ ಬೇರು. ಹಿಂದೆ ಎಲ್ಲ ಮದುವೆಗೆ ಜನಪದ ಗೀತೆ ಅರ್ಶನ ಕುಟ್ಬೇಕಾದ್ರೆ, ಮೆಹಂದಿ ಬಿಡಿಸ್ಬೇಕಾದ್ರೆ, ಮತ್ತೆ ಬಳೆ ತೋರಿಸ್ಬೇಕಾದ್ರೆ, ಹೂ ಕಟ್ಟಬೇಕಾದ್ರೆ ಎಲ್ಲದಕ್ಕೂ ಜನಪದ ಗೀತೆನ ಬಳಸೋರು.
1: ಬಹಳ ವರ್ಷಗಳ ಹಿಂದೆ ನಾವು ಕೇಳ್ಪಟ್ಟ ಮಟ್ಟಿಗೆ ಹಿಂದೆಲ್ಲ ಮನೆಯ ಹಿರಿಯರೇ ಸೇರಿ ಮದುವೆಯನ್ನು ಮಾಡ್ತಾ ಇದ್ರು ಅಂತ. ಅವರು ಹಾಡು ಮುಖಾಂತರ, ಈಗ ಗಂಗೆ ಪೂಜೆ ಪದ, ಸಾಸಿವೆ, ಹೆಣ್ಣು ಗಂಡಿಗೆ ಸಾಸಿವೆ ಇಡೋದಿರ್ಬೋದು. ಸಾಸಿವೆ ಇಡೋದು ಅಂದ್ರೆ ಹಸೆ ಹಚ್ಚೋದು ಅಂತ ನಾವು ಸಾಸಿವೆ ಇಡೋದು ಅಂತ ಹೇಳ್ತಾರೆ. ಕೆಲವು ಕಡೆಗೆ ಹಸೆ ಹಚ್ಚೋದು ಅಂತ ಹೇಳ್ತಾರೆ. ಆಮೇಲೆ ಇದು ಅರ್ಶನ ಕುಟ್ಟ ನೀವು ಹೇಳಿದಾಗೆ ಭತ್ತ, ಆಮೇಲೆ ಒಳ್ಳಕ್ಕಿ ಶಾಸ್ತ್ರ ಅಂತ ಇರ್ಬೋದು. ಎಲ್ಲ ಶಾಸ್ತ್ರದ ವಿಚಾರಧಾರೆಗಳನ್ನ ಪದಗಳ ಮುಖಾಂತರನೇ ಕಟ್ಟಿ ಅವ್ರು ಹಾಡ್ತಾ ಇದ್ರು. ಅದ ಹಾಡ್ಬೇಕಾದ್ರೆ ಶಾಸ್ತ್ರ ಮಾಡ್ತಾ ಇದ್ರು. ಈಗ ಇತ್ತೀಚಿನ ಪರಂಪರೆಯಲ್ಲಿ ಬೇರೆ ಬೇರೆ ಹೊಸ ಹೊಸತನದ ಬದಲಾವಣೆಗಳು ಆಗ್ತಾ ಇದಾವೆ. ಆದ್ರೆ ಇವತ್ತಿಗೂ ಕೆಲವು ಸಮುದಾಯಗಳಲ್ಲಿ ಈ ಒಂದು ಆಚರಣೆಗಳು ಇದಾವೆ, ಅದು ಸಂಪೂರ್ಣವಾಗಿ ಬಿಟ್ಕೊಟ್ಟಿಲ್ಲ ಅದು ಈಗಲೂ.
2: ಹೌದು, ಇದೆ ಇದೆ. ಆಮೇಲೆ ಅದು ಅಂತ ಸಾಧಕರನ್ನ ನೀವು ಕರೆಸಿ ಅವ್ರನ್ನ ಒಂದು ಪರಿಚಯ ಮಾಡ್ತಿರಲ್ಲ, ಅದು ತುಂಬಾ ಖುಷಿ. ಅವರಿಗೊಂದು ಮತ್ತೆ ಒಂದು ಉತ್ಸವ ಬರುತ್ತೆ ಸರ್, ಅದು ಅವರಿಗೆ ಹುಮ್ಮಸ್ಸು.
1: ಹೌದು,
2: ತುಂಬಾ ಜನನ ನೀವು ಆ ಸಾಧಕನ ನೀವು ಕರೆದು ಅದನ್ನ ಇದು ಮಾಡಿದೀರಾ, ಅದು ಖುಷಿ ಕೊಡುತ್ತೆ ಅದು. ಈಗ ನಾನೊಂದು ಎರಡೇ ಒಂದು ಲೈನ್ ಹಾಡ್ತೇನೆ ಸರ್.
1: ಹಾಡಿ.
2: ನೋಡವಳಂದವ
1: ಮುಗ್ಗಿನ ಮಾಲೆ ಚಂದವ,
2: ನೋಡವಳಂದವ
1: ಮುಗ್ಗಿನ ಮಾಲೆ ಚಂದವ,
2: ನೋಡವಳಂದವ
1: ಮುಗ್ಗಿನ ಮಾಲೆ ಚಂದವ,
2: ನೋಡವಳಂದವ ಮುಗ್ಗಿನ
1: ಮಾಲೆ ಚಂದವ. ತುಂಬಾ ಧನ್ಯವಾದಗಳು, ಚಂದ ಹಾಡಿದ್ರಿ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಸ್ನೇಹಿತರೆ, ಖಂಡಿತ ಅವ್ರು ಹೇಳಿದಾಗೆ ನಾನು ಈಗಾಗಲೇ ಹೇಳಿದೆ, ಮನೆಯ ಯಾವುದೇ ಒಂದು ಶುಭ ಇರ್ಬೋದು, ಶುಭ ಶೋಭನಗಳಿಗೆ ಅಥವಾ ಸಾವಿನ ಸಂದರ್ಭದಲ್ಲಿ ಇರ್ಬೋದು, ಇತ್ಯಾದಿ ಮನೆಯ ಎಲ್ಲ ಕಾರ್ಯಗಳಲ್ಲೂ ಸಹ ಜನಪದ ಸಾಹಿತ್ಯ ಅನ್ನೋದು, ನಮ್ಮ ಗೀತೆಗಳು ಪ್ರಭಾವಿತವಾಗಿದ್ವು ಅನ್ನೋದು ನಾವು ಗಮನಿಸ್ಬೋದು. ನಮಸ್ತೆ. ಹಲೋ,
2: ಹಲೋ ಸರ್.
1: ನಮಸ್ತೆ. ಹಲೋ, ಘೋರ್ಪಡೆ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ. ಜನಪದದ ಬಗ್ಗೆ ಮಾತಾಡ್ತಾ ಇದ್ವಿ. ವಿಷಯ
2: ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದ್ರೆ, ಜನಪದ ಅಂತಂದ್ರೆ ಇದು ಗ್ರಾಮೀಣ ಒಂದು ಜನಸಮೂಹ ಏನಿದೆ ಅದು ಅಭಿವ್ಯಕ್ತಗೊಳಿಸುವಂತಹ ತಮ್ಮ ಎಲ್ಲ ಸಂಸ್ಕೃತಿಯ ಭಾಷೆ ಗೀತೆ ಏನೇ ಆಗಿರ್ಲಿ, ಮತ್ತೆ ತಮ್ಮ ದೈನಂದಿನ ಚಟುವಟಿಕೆಯನ್ನೆಲ್ಲ ಅಭಿವ್ಯಕ್ತಗೊಳಿಸುವಂತಹ ಒಂದು ಮಾಧ್ಯಮ ಇದು.
1: ಹೌದು.
2: ಎಷ್ಟು ಸಂಕ್ಷಿಪ್ತವಾಗಿ ಹೇಳ್ತೇನೆ, ಒಂದು ಒಂದು ನಾಲ್ಕು ಸಾಲ ಅದ್ರ ಬಗ್ಗೆ ಹಾಡು ಹಾಡ್ಬಿಡ್ತೇನೆ.
1: ಹಾಡಿ ಹಾಡಿ.
2: ಮಾಯದಂತ ಮಳೆ ಬಂತಣ್ಣ ಮದುಗಾದ ಕೆರೆಗೆ, ಮಾಯದಂತ ಮಳೆ ಬಂತಣ್ಣ ಮದುಗಾದ ಕೆರೆಗೆ, ಅಂಗೈ ಎಷ್ಟು ಮೋಡನಾಗಿ ಭೂಮಿ ತುಕದ ಗಾಳಿ ಬಿಸಿ, ಭೂಮಿ ತುಕದ ಗಾಳಿ ಬಿಸಿ, ಗುಡುಗಿ ಗೂಡಾಗಿ ಚಲಿದಳು ಗಂಗಮ್ಮ ತಾಯಿ, ಗುಡುಗಿ ಗೂಡಾಗಿ ಚಲಿದಳು ಗಂಗಮ್ಮ ತಾಯಿ, ಮಾಯದಂತ ಮಳೆ ಬಂತಣ್ಣ ಮದುಗಾದ ಕೆರೆಗೆ.
1: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ತುಂಬ ಚಂದ ಹಾಡಿದ್ರಿ, ಒಳ್ಳೆ ಮಾಹಿತಿಯನ್ನ ಹಂಚಿಕೊಂಡ್ರಿ. ಸ್ನೇಹಿತರೆ, ಖಂಡಿತ ಮಾಯದಂತ ಮಳೆ ಬಂದ

0: ಕಾರಣ. ಈ ಮಳೆ ಬಗ್ಗೆ ತುಂಬ ಚೆಂದ ಒಂದು ಹಾಡು ಇದೆ, ನಮ್ಮ ಶಿಶು ಪದ್ಯಗಳನ್ನು ನಮಗೆ ನಮ್ಮ ಅಜ್ಜಿದಿರೆಲ್ಲ ಹೇಳ್ಕೊಡ್ತಾ ಇದ್ರು, ತುಂಬ ಚೆಂದಿದೆ. ಈ ಕರೆ ನಂತರ ಸ್ವೀಕರಿಸ್ತೀನಿ. ಹಲೋ,
1: ಹಲೋ,
0: ನಮಸ್ತೆ.
1: ನಮಸ್ತೆ ಸರ್.
0: ಎಲ್ಲಿಂದ ಕರೆ ಮಾಡ್ತಿರೋದು?
1: ಭದ್ರಾವತಿ ಅಂತ, ಅರಳಿಯಲ್ಲಿ.
0: ತಮ್ಮ ಹೆಸರು?
1: ಲತಾ ಜಗದೀಶ್ ಅಂತ, ಕರಡೇರ ಲತಾ ಜಗದೀಶ್.
0: ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ವಿಷಯ ಜನಪದ.
1: ಹೌದು ಸರ್, ಎಲ್ಲಿಷ್ಟು ಕರೆ ಮಾಡಿದ್ರು ಇಷ್ಟು ಪಕ್ಕದ ಹಳ್ಳಿ ಒಳಗಿದ್ವಿ, ಸಿಗಲ್ಲ.
0: ಅದ ಹಂಗೇನೆ, ಬೇರೆ ಬೇರೆ ಕಡೆ ಎಲ್ಲ ಪ್ರಯತ್ನ ಮಾಡ್ತಿರ್ತಾರಲ್ಲ, ಅದಕ್ಕೆ ಕಷ್ಟ ಆಗ್ತದೆ. ವಿಷಯ ಜನಪದ. ಜನಪದ
1: ಸರ್, ಅವ್ರು ಯಾರ ಬಯ ನೋಡಿದ್ರು ಜನಪದ ಗೀತೆನೆ ಬರೋದು, ಫಿಲಂ ಗೀತೆನೆ ಯಾರಿಗೂ ಬರಲ್ಲ ಇವಾಗ. ಜನಪದ ಗೀತೆಗಳು
0: ಉಲ್ಟಾ ಹೇಳ್ತಾ ಇದೀರಾ ಸೀದಾ ಹೇಳ್ತಿದ್ದೀರಾ ಗೊತ್ತಿಲ್ಲ.
1: ಇಲ್ಲ ಇಲ್ಲ ಸರ್, ಉಲ್ಟಾ ಇಲ್ಲ ಸರ್, ನಮ್ಮ ಹಳ್ಳಿ ಜನದಲ್ಲಿ ಜನಪದನೇ ನಿಮಗೆ.
0: ನೀವು ಹೇಳ್ತೀರಿ, ಆದ್ರೆ ಇವತ್ತಿನ ಯುವ ಪೀಳಿಗೆಗಳು ಜನಪದದ ಬಗ್ಗೆ ಒಂದು ಹಾಡು ಹೇಳಿ ಅಂದ್ರೆ ಹೇಳಲ್ಲ, ಹಾಡೋದಿಲ್ಲಲ್ಲ.
1: ಇಲ್ಲ ಸರ್ ಹೇಳ್ತೀನಿ, ಹಳ್ಳಿ ಹಳ್ಳಿ.
0: ಅದೇ ನಾನು ನಿಮ್ಮ ಅರಳಿ ಹಳ್ಳಿ ಭಾಗದಲ್ಲಿ ನೀವು ಹೇಳ್ತಿದ್ದೀರಿ, ಆದರೆ ನಾವು ಇದು ಶೇಕಡವಾರು ತೆಗೆದುಕೊಂಡಾಗ ಇವತ್ತು ನಿಮ್ಮ ಹಳ್ಳಿಲಿ ನಮ್ಮ ಭಜನೆ ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ ಹಳ್ಳಿಗಳು ಭಜನೆ ಮಾಡ್ತಾರೆ. ಆ ಭಜನೆ ಮಾಡ್ಬೇಕಾದ್ರೆ ನಮ್ಮ ಎಷ್ಟು ಜನ ಯುವ ಪೀಳಿಗೆ ಕೂತಿರುತ್ತಲ್ಲಿ? ಅಂಜಿಕೆ ಅನ್ನೋದಕ್ಕಿಂತ ಕಲಿಯುವ ಆಸಕ್ತಿ ಇಲ್ಲ ಅಷ್ಟೇ. ಈಗ ನಮ್ಮಲ್ಲಿ ಗಾದೆ ಹೇಳ್ತೀವಲ್ಲ, ಹೆತ್ತಲ ಗಿಡ ಮದ್ದಲ್ಲ ಅಂತ ಹೇಳ್ತೀವಿ ನಾವು. ಆ ರೀತಿಯಲ್ಲಿ ಇದೀವಿ ನಾವೀಗ
1: ಜನಪದದಲ್ಲಿ.
0: ಈಗ ಒಂದು ಹಾಡ್ತೀರಾ? ಹಾಡಿ ಹಾಡಿ, ಬೇಗ ಸಮಯ ಮುಗಿತಾ ಇದೆ. ಒಂದೆರಡು ಸಾಲಲ್ಲಿ.
1: ಮನೆಯೊಳಗ ಹೆಣ್ಣು ಹುಟ್ಟಬಾರದು, ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು, ಬಡವನ ಮಗಳಾದರೂ ಕಪ್ಪಗಿರಬಾರದು, ಹೆಣ್ಣು ಹಡದ ತಾಯಿಗೆ ಎಂದು ಬೈಯಬಾರದು, ಹಣದ ಸೇಗುಣದವನ ಹೆಂಡತಿಯಾಗಬಾರದು, ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು, ಕರುಣೆಯಿಲ್ಲದ ಹಸಿ ಮನೆಯ ಸೊಸೆಯಾಗಬಾರದು, ಅಪ್ಪಿಕೊಂಡು ನಡೆಯುವ ಅತ್ತೆಯ ಸೇವೆ ಮರೆಯಬಾರದು, ಅಡದ ತಾಯಿ ತಂದೆಗೆ ಅಡದ ತಾಯಿ ತಂದೆಗೆ ಮಾತು ತರಬಾರದು, ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು. ಸರ್ ಇಷ್ಟು ಅವಕಾಶ ಸಿಕ್ತಲ್ಲ, ಬಹಳ ಖುಷಿ ಆಯ್ತು.
0: ಧನ್ಯವಾದಗಳು. ಅಂತೂ ನಿಮ್ಗೆ ಹರಸಾಹಸ ಮಾಡಿ ಕರೆ ಮಾಡಿದ್ದಕ್ಕೆ ಸಿಕ್ತಲ್ಲ, ಧನ್ಯವಾದಗಳು ಕರೆ ಮಾಡಿದ.
1: ಭಾರಿ ಖುಷಿ ಆಯ್ತು ಸರ್.
0: ಧನ್ಯವಾದಗಳು. ಧನ್ಯವಾದಗಳು ಸ್ನೇಹಿತರೆ. ಖಂಡಿತ ಅವ್ರು ಹೇಳಿದ್ರು. ಮತ್ತೊಂದು ಕರೆ ಬರ್ತಾ ಇದೆ. ಹಲೋ,
2: ಹಲೋ,
0: ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿರೋದು? ಓ, ಜಯಮ್ಮರು. ಈಗ ಏನ್ ಹೇಳಕ್ ಇಷ್ಟಪಡ್ತೀರಿ? ಸಮಯ ಆಗ್ತಾ ಇದೆ.
2: ಗೊತ್ತಾಗಿಲ್ಲ ನನಗೆ
0: ವಿಷಯ. ಜನಪದ ವಿಷಯ ಕೂಟಿದಿ ಇವತ್ತು. ನಾನು ಬಸವರಾಜ್ ಅಂತ ಹೇಳಿ ಪ್ರತಿ ಶನಿವಾರ ಬರ್ತೀನಲ್ಲ. ಹೌದು, ಶನಿವಾರ ಒಂದೊಂದ್ಸತಿ ಬದಲಾವಣೆ ಆಗಿರ್ತೀವಿ, ಆದ್ರೆ ನಾನು ಬಹುತೇಕ ಶನಿವಾರನೇ ಇರ್ತೀನಿ ಕಾರ್ಯಕ್ರಮದಲ್ಲಿ. ನಿಮ್ ಧ್ವನಿ ನಾವು ಕಂಡ್ಕೊಂಡ್ವಿ ಅಷ್ಟೇನೆ.
2: ಸರಿ ಸರ್,
0: ಇದು ಜನಪದ ಬಗ್ಗೆ ಏನು ಹೇಳಲೇ ಇಲ್ಲ, ಹಾಡು ಹೇಳ್ತೀರಾ?
2: ಹಾಡು
0: ಜನಪದ ಯಾವ್ದಾದ್ರು ಗೀತೆ
2: ಹೇಳ್ತೀನಿ ಸರ್.
0: ಒಂದೇ ಒಂದ್ ಸಾಲು, ಸಮಯ ಆಗ್ತಾ ಇದೆ. ಆಯ್ತು ಆಯ್ತು, ತೊಂದ್ರೆ ಇಲ್ಲ, ಆಡಿದ್ರಲ್ಲ ಸಾಕಷ್ಟೇ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
2: ಮಕ್ಕಳ ಇರುವರು ತಮ್ಮ ಎಲ್ಲಿ ತನಕ, ಮಣ್ಣ ಮುಚ್ಚೋ ತನಕ.
0: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಧನ್ಯವಾದಗಳು.
2: ಧನ್ಯವಾದ ಸರ್.
0: ಧನ್ಯವಾದ ಸ್ನೇಹಿತರೆ. ಖಂಡಿತ ಜಯಮ್ಮನವ್ರು ಹೇಳಿದಂಗೆ ಇವತ್ತೆಲ್ಲ ಬಡದಾಟನೆ ಅಲ್ವಾ. ನಮಸ್ತೆ.
3: ನಮಸ್ತೆ.
0: ಎಲ್ಲಿಂದ ಕರೆ ಮಾಡ್ತಿರೋದು?
3: ಭದ್ರಾವತಿಯಿಂದ ಪುಷ್ಪ.
0: ಪುಷ್ಪ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಸಮಯ ತುಂಬಾ ಕಡಿಮೆ ಇದೆ, ವಿಷಯಕ್ಕೆ ಬಂದ್ಬಿಡ್ತೀನಿ. ಜನಪದ.
3: ಜನಪದ ಬಗ್ಗೆ ಹೇಳ್ತಾ
0: ಇದ್ರಲ್ಲ. ಹೌದು ಹೌದು ಹೌದು.

0: ಜನಪದ ಒಂದು ನಿರ್ದಿಷ್ಟ ಸಮುದಾಯ ಅಂತ ಹೇಳ್ಬೋದು, ಮತ್ತೆ ಅದೊಂದು ಸಾಂಸ್ಕೃತಿಕ ಪರಂಪರೆ. ಅದು ತಲೆಮಾರು ತಲತರ ತಲೆಮಾರುಗಳಿಂದ ಹರಿದು ಬಂದಿರುವಂತ ಒಂದು ಮೌಖಿಕ ಸಾಂಸ್ಕೃತಿಕ
1: ಪರಂಪರೆ ಅಂತ ಹೇಳ್ತೀರಿ. ಖಂಡಿತ ಸತ್ಯ. ಮತ್ತೆ ನೀವೇನು ಹಾಡ್ತೀರಾ? ಒಂದೇ ಒಂದು, ಸಮಯ ಕಡಿಮೆ ಇದೆ, ಒಂದೆರಡು ಸಾಲಲ್ಲಿ ಮುಗಿಸ್ಬಿಡಿ.

0: ಧನ್ಯವಾದಗಳು. ಚಂದ ಹಾಡಿದ್ರಿ. ಮಲೆ ಮಹದೇಶ್ವರ ಪದವನ್ನು ತುಂಬ ಚಂದಿತ್ತು. ಅದು ಸುಮ್ಮನೆ ಹೇಳೋದು ಹಾಡೋದಿದೆಯಲ್ಲ, ಅಷ್ಟು ಸುಲಭದ ಮಾತಲ್ಲ. ಚಂದ ಹಾಡಿದ್ರಿ, ಧನ್ಯವಾದಗಳು.
1: ನನ್ನ ಮಗಳು ನಿಮ್ಮ ಸ್ಟೂಡೆಂಟ್ ಆಗಿಲ್ಲ ಸರ್?
0: ಹೌದಾ?
1: ಜ್ಯೋತಿಕಾ.
0: ಸರಿ ಸರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಧನ್ಯವಾದ. ಥ್ಯಾಂಕ್ ಯು, ಥ್ಯಾಂಕ್ ಯು. ಸ್ನೇಹಿತರೆ, ಇದಾಗಿತ್ತು ವಿಷಯ ನಮ್ಮದು, ಮಾಹಿತಿ ನಿಮ್ಮದು. ಸಮಯ ಮುಗ್ದೋಗ್ತಾ ಇದೆ, ಆದರೂ ಕೊನೆಯದಾಗ ಒಂದು ಕರೆ ಬರ್ತಾ ಇದೆ. ಹಲೋ, ನಮಸ್ತೆ. ಹಲೋ,
2: ನಮಸ್ತೆ ಸರ್.
0: ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿರೋದು? ಕಾರ್ಯಕ್ರಮಕ್ಕೆ ಸ್ವಾಗತ ಕುಸುಮ ಅವರೆ. ಸಮಯ ತುಂಬಾ ಕಡಿಮೆ ಇದೆ, ಬೇಗ ಒಂದು ಮಾತು ಮುಗಿಸ್ಬಿಡಿ. ಹಾಡ್ಬಿಡಿ, ಹಾಡ್ಬಿಡಿ. ಸಮಯ ಮುಗಿದೋಗ್ತಾ ಇದೆ.
2: ಆಷಾಢ ಮಾಸ ಹತ್ರ ಬರ್ತಾ ಇದೆ.
0: ಆಯ್ತಾಯ್ತಾಯ್ತು.

ಧನ್ಯವಾದಗಳು ಹಾಡಿದ್ದಕ್ಕೆ. ಆಷಾಢ ಮಾಸ ನೆನ್ಪು ಮಾಡಿದ್ದೀರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸ್ನೇಹಿತರಿದಾಗಿತ್ತು ಇಂದಿನ ವಿಷಯ ನಮ್ಮದು, ಮಾಹಿತಿ ನಿಮ್ಮದು ಕಾರ್ಯಕ್ರಮ, ನೇರ ಫೋನ್ ಇನ್ ಕಾರ್ಯಕ್ರಮ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸ್ಟುಡಿಯೋ ಸಮಯ 11:33:18. ಸೇವಾ ಮಾಹಿತಿ. ಭದ್ರಾ ಜಲಾಶಯದ ಅಚ್ಚುಕಟ್ಟುದಾರರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಭದ್ರಾ ಅಣೆಕಟ್ಟು ವ್ಯಾಪ್ತಿಯಲ್ಲಿ ಪ್ರಸ್ತುತ ಮಳೆ ಕೊರತೆಯಿಂದಾಗಿ ಭದ್ರಾ ಜಲಾಶಯದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಸಂಗ್ರಹವಾಗಿರುವುದಿಲ್ಲ. ಆದ ಕಾರಣ ಮುಂಗಾರು ಹಂಗಾಮಿನ ಬೆಳೆಗಳಿಗೆ ಬಲದಂಡೆ ಮತ್ತು ಎಡದಂಡೆ ನಾಲೆಯಲ್ಲಿ ನೀರು ಹರಿಸಲು ಸಾಧ್ಯವಾಗುವುದಿಲ್ಲವೆಂದು ಮತ್ತು ಜಲಾಶಯದಲ್ಲಿ ಸಂಗ್ರಹವಾಗಿರುವ ನೀರನ್ನು ಕುಡಿಯಲು ಮಾತ್ರ ಬಳಸಲು ಸರ್ಕಾರದ ಆದೇಶವಾಗಿರುವ ಹಿನ್ನೆಲೆಯಲ್ಲಿ ಅಚ್ಚುಕಟ್ಟು ಭಾಗದ ಎಲ್ಲ ರೈತರು ಇಲಾಖೆಯೊಂದಿಗೆ ಸಹಕರಿಸಬೇಕಾಗಿ ಈ ಮೂಲಕ ಕೋರಲಾಗಿದೆ. ಮುಂಬರುವ ದಿನಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆಯಾಗಿ ಜಲಾಶಯ ಭರ್ತಿಯಾದಲ್ಲಿ ನೀರಾವರಿ ಸಲಹಾ ಸಮಿತಿ ಸಭೆ ಆಯೋಜಿಸಿ ಬೆಳೆಗಳಿಗೆ ನೀರು ಹರಿಸುವ ಕುರಿತು ತೀರ್ಮಾನ ತೆಗೆದುಕೊಳ್ಳಲಾಗುವುದು ಎಂದು ಭದ್ರಾ ಯೋಜನೆ ನೀರಾವರಿ ಸಲಹಾ ಸಮಿತಿ ಸದಸ್ಯರು ಕಾರ್ಯದರ್ಶಿಗಳು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಆಲ್ಕುಳ ವಿದ್ಯುತ್ ವಿತರಣಾ ಕೇಂದ್ರದಲ್ಲಿ ತ್ರೈಮಾಸಿಕ ನಿರ್ವಹಣಾ ಕಾಮಗಾರಿ ಹಮ್ಮಿಕೊಂಡಿರುವುದರಿಂದ ಈ ವಿತರಣಾ ಕೇಂದ್ರದಿಂದ ಸರಬರಾಜಾಗುವ ಪ್ರದೇಶಗಳಲ್ಲಿ ಜುಲೈ 5 ಅಂದರೆ ನಾಳೆ ಬೆಳಗ್ಗೆ 9 ಸಂಜೆ 6 ಗಾಂಧಿನಗರ, ರವೀಂದ್ರನಗರ, ವೆಂಕಟೇಶ್ ನಗರ, ಚನ್ನಪ್ಪ ಲೇಔಟ್, ಉಷಾ ನರ್ಸಿಂಗ್ ಹೋಮ್, ಜೈಲ್ ರಸ್ತೆ, ರಾಜೇಂದ್ರನಗರ, ಎಂಎನ್ಕೆ ರಸ್ತೆ, ವಿನೋಬನಗರ, ದಾಮೋದರ್ ಕಾಲೋನಿ, ಚೇತನ ಸ್ಕೂಲ್, ಕಲ್ಲಹಳ್ಳಿ, ವಿನೋಬನಗರ 60 ರಸ್ತೆ, ಜೈಲ್ ಸರ್ಕಲ್, ಆಟೋ ಕಾಂಪ್ಲೆಕ್ಸ್, ಪೊಲೀಸ್ ಚೌಕಿ, ಮೇಧಾರಕೇರಿ, ನರಸಿಂಹ ಬಡಾವಣೆ, ಶಾರದಮ್ಮ ಲೇಔಟ್, ಮೈತ್ರಿ ಅಪಾರ್ಟ್ಮೆಂಟ್, ಕನಕನಗರ, ದೇವರಾಜ್ ಅರಸ್ ಬಡಾವಣೆ, ಪಿಎನ್ಟಿ ಕಾಲೋನಿ, ಸೂರ್ಯ ಲೇಔಟ್, ಅರವಿಂದ ನಗರ, ಇಂಡಸ್ಟ್ರಿಯಲ್ ಏರಿಯಾ, ಎಪಿಎಂಸಿ ವೀರಣ್ಣ ಲೇಔಟ್, ಕಾಶಿಪುರದ ಜಯದೇವ ಬಡಾವಣೆ, ಸಹ್ಯಾದ್ರಿ ನಗರ, ಸಹಕಾರಿ ನಗರ, ಆಲ್ಕೊಳ ವೃತ್ತ, ಸಾಗರ ರಸ್ತೆ, ಗುತ್ಯಪ್ಪ ಕಾಲೋನಿ, ನೇತಾಜಿ ವೃತ್ತ, ಸರ್ಕ್ಯೂಟ್ ಹೌಸ್, ನೀಲ ಮೇಘಂ ಲೇಔಟ್, ಶ್ರೀರಾಮ್ ನಗರ, ಟಿಪ್ಪು ನಗರ, ಪದ್ಮ ಟಾಕೀಸ್, ಸಿದ್ದೇಶ್ವರ ವೃತ್ತ, ಗೋಪಾಳ

ಕೂಡ ಬಡಾವಣೆ, ಎಯಿಂದ ಎಫ್ ಬ್ಲಾಕ್ ಅಣ್ಣನಗರ ರಂಗನಾಥ್ ಬಡಾವಣೆ, ಕೆಎಚ್ ಬಿ ಗೋಪಾಳ ಜೆ ಪಿ ನಗರ ಎಸ್ ವಿ ಬಡಾವಣೆ, ಗಾಡಿಕೊಪ್ಪ ನಂಜಪ್ಪ ಹೆಲ್ತ್ ಕೇರ್, ಶರಾವತಿ ದಂತ ವೈದ್ಯಕೀಯ ಕಾಲೇಜು, ಮಲಿಗೇನಹಳ್ಳಿ ಸೋಮಿನಕೊಪ್ಪ ಪ್ರೆಸ್ ಕಾಲೋನಿ, ಬೈರನ್ಕೊಪ್ಪ ಎ ಪಿ ಎಂ ಸಿ ಲೇಔಟ್ ಆಶ್ರಯ ಬಡಾವಣೆ, ಭೋವಿ ಕಾಲೋನಿ, ಆಲದೇವರ ಹೊಸೂರು, ಶಕ್ತಿಧಾಮ, ಶಿವಸಾಯಿ ಕಾಸ್ಟಿಂಗ್ ಗೆಜ್ಜೇನಹಳ್ಳಿ, ದೇವಕಾತಿಕೊಪ್ಪ, ಶ್ರೀರಾಮಪುರ, ವಿರ್ಪುನ್ಕೊಪ್ಪ, ಸಿದ್ಲೀಪುರ, ಮುದ್ದಿನಕೊಪ್ಪ, ತ್ಯಾವರೆಕೊಪ್ಪ, ಸಿಂಹಧಾಮ, ಗುಡ್ಡದ ದಾರಿಕೊಪ್ಪ, ಗಲ್ಫ್ ಸ್ಟೇಡಿಯಂ, ಭೂಮಿಕಾ ಇಂಡಸ್ಟ್ರೀಸ್, ಪೆಸೆಟ್ ಕಾಲೇಜ್, ಕೋಟೆಗಂಗೂರು, ಗೆಜ್ಜೇನಹಳ್ಳಿ, ಬಸವನಗಂಗೂರು, ಸೋಮಿನಕೊಪ್ಪ, ಆದರ್ಶನಗರ, ಸಹ್ಯಾದ್ರಿನಗರ, ಜೆ ಎಚ್ ಪಟೇಲ್ ಬಡಾವಣೆ, ಕಾಶಿಪುರ, ಕಲ್ಲಳ್ಳಿ ಶಿವಪ್ಪನಾಯಕ ಬಡಾವಣೆ, ಪ್ರಿಯದರ್ಶಿನಿ ಲೇಔಟ್ ಇಂದಿರಾಗಾಂಧಿ ಲೇಔಟ್ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದ್ದು ಸಾರ್ವಜನಿಕರು ಸಹಕರಿಸುವಂತೆ ಮೆಸ್ಕಾಂ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ.

ನಗರದ ಕೆಬಿ ವೃತ್ತದ ಹತ್ತಿರ ಸ್ಪಿನ್ ಪೋಲ್ ಶಿಫ್ಟಿಂಗ್ ಕಾಮಗಾರಿ ಹಮ್ಮಿಕೊಂಡಿರುವುದರಿಂದ ಜುಲೈ 5ರ ಭಾನುವಾರದಂದು ಈಗ ಹೇಳುವ ಪ್ರದೇಶಗಳಲ್ಲಿ ವಿದ್ಯುತ್ ಸರಬರಾಜು ವ್ಯತ್ಯಯವಾಗಿ ಉಂಟಾಗಲಿದೆ. ಕೆಬಿ ಸರ್ಕಲ್, ಬಾಪೂಜಿನಗರ ರೈಲ್ವೆ ಸ್ಟೇಷನ್ ರಸ್ತೆ ಹಾಗೂ ಇತರೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಈ ಅವಧಿಯಲ್ಲಿ, ಅಂದರೆ ಅದನ್ನು ಶಿಫ್ಟಿಂಗ್ ಮಾಡುವ ಅವಧಿಯಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದ್ದು ಗ್ರಾಹಕರು ಮೆಸ್ಕಾಂನೊಂದಿಗೆ ಸಹಕರಿಸಬೇಕೆಂದು ಶಿವಮೊಗ್ಗ ನಗರ ಉಪವಿಭಾಗ 1ರ ಮೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ತಮ್ಮ ಪ್ರಕಟಣೆಯಲ್ಲಿ ಕೋರಿದ್ದಾರೆ.

ಶಿವಮೊಗ್ಗ ಜಿಲ್ಲೆಯ ಗಾಜಿನೂರು ಜಲಾಶಯದಲ್ಲಿ ಪ್ರಸ್ತುತ FRL ಮಟ್ಟದಲ್ಲಿ ನೀರು ಸಂಗ್ರಹವಾಗಿದ್ದು ಹೆಚ್ಚುವರಿ ನೀರನ್ನು ನದಿಗೆ ಹರಿಸಲಾಗುತ್ತಿದೆ. ಅದೇ ರೀತಿ ತುಂಗಾ ಮೇಲ್ದಂಡೆ ಯೋಜನೆ ಮುಖ್ಯ ಕಾಲುವೆಯಲ್ಲಿ ಹಾಗೂ ತುಂಗಾ ಅಣೆಕಟ್ಟು ಕಾಲುವೆಗಳಲ್ಲಿ ಜನ ಹಾಗೂ ಜಾನುವಾರುಗಳು ಕುಡಿಯುವ ನೀರಿಗಾಗಿ ಮಾತ್ರ ಸೀಮಿತವಾಗಿ ನೀರನ್ನು ಹರಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಕರ್ನಾಟಕ ನೀರಾವರಿ ನಿಗಮ ನಿಯಮಿತಿ ತುಂಗಾ ಮೇಲ್ದಂಡೆ ಯೋಜನೆ ವಿಭಾಗದ ಕಾರ್ಯಪಾಲಕ ಅಭಿಯಂತರರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಶಿವಮೊಗ್ಗ ನಗರ ಮೆಸ್ಕಾಂ ಉಪವಿಭಾಗ 2 ಘಟಕ 6 ವ್ಯಾಪ್ತಿಯಲ್ಲಿ ತುರ್ತು ನಿರ್ವಹಣಾ ಕಾಮಗಾರಿ ಹಮ್ಮಿಕೊಂಡಿದ್ದು ಜುಲೈ 5 ಬೆಳಗ್ಗೆ 9 ಸಂಜೆ 4 ಅಂದರೆ ನಾಳೆ ಬೆಳಗ್ಗೆ 9 ಸಂಜೆ 4 ಗೋಪಿಶೆಟ್ಟಿ ಕೊಪ್ಪ ಸಿದ್ದೇಶ್ವರ ಸರ್ಕಲ್ ಚಾಲುಕ್ಯ ನಗರ ಮಂಜಪ್ಪ ಬಸಪ್ಪ ಲೇಔಟ್ ಗದ್ದೆಮನೆ ಲೇಔಟ್ ಭರತ್ ಎಂಟರ್ಪ್ರೈಸಸ್ ಆಶ್ರಯ ಬಡಾವಣೆ ಆನಂದ ನಗರ ಆನಂದಗಿರಿ ಬಡಾವಣೆ ಮಲ್ಲಿಕಾರ್ಜುನ ಬಡಾವಣೆ ವಿನಾಯಕ ಸರ್ಕಲ್ ಜಿಎಸ್ ಕಾಸ್ಟಿಂಗ್ ಸೋಮಣ್ಣ ಫ್ಯಾಕ್ಟರಿ ಸಲೀಂ ಫ್ಯಾಕ್ಟರಿ 100 ರಸ್ತೆ ಕಾಮತ್ ಲೇಔಟ್ ಹಾಗೆಯೇ ಮೇಲಿನ ತುಂಗಾ ನಗರ ಇಲಿಯಾಸ್ ನಗರ ಚಾನಲ್ ಏರಿಯಾ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದೆ ಎಂದು ಇದಕ್ಕೆ ಗ್ರಾಹಕರು ಸಹಕರಿಸುವಂತೆ ಮೆಸ್ಕಾಂ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ.

ಮೈಸೂರಿನಲ್ಲಿರುವ ಕೇಂದ್ರೀಯ ಪೆಟ್ರೋಕೆಮಿಕಲ್ಸ್ ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಸಂಸ್ಥೆ ಅಂದರೆ ಸಿಪ್ಟ್ ಕೌಶಲ್ಯ ಮತ್ತು ತಾಂತ್ರಿಕ ತರಬೇತಿ ಕೇಂದ್ರದಲ್ಲಿ 2026-27 ಸಾಲಿನ ಡಿಪ್ಲೊಮಾ ಕೋರ್ಸ್ ಪ್ರವೇಶ ಪ್ರಾರಂಭವಾಗಿದ್ದು ಐಟಿಐ, ಪಿಯುಸಿ ಈ ಒಂದು ಕೋರ್ಸ್ಗಳಲ್ಲಿ ಮತ್ತು ಅದರಲ್ಲೂ ವಿಜ್ಞಾನ ಕೋರ್ಸ್ಗಳಲ್ಲಿ ಉತ್ತೀರ್ಣರಾದ ಅಭ್ಯರ್ಥಿಗಳು ಲ್ಯಾಟ್ರಲ್ ಎಂಟ್ರಿ ಸ್ಕೀಮ್ ಮೂಲಕ ಎರಡನೇ ಮತ್ತು ಮೂರನೇ ಸೆಮಿಸ್ಟರ್ಗೆ ಡಿಪ್ಲೊಮೊ ಎರಡನೇ ವರ್ಷದ ಮೂರನೇ ಸೆಮಿಸ್ಟರ್ಗೆ ಡಿಪ್ಲೊಮೊ ಕೋರ್ಸ್ಗೆ ಪ್ರವೇಶ ಪಡೆಯಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸಿಪ್ಟ್ ವಿದ್ಯಾರ್ಥಿಗಳು ಪಾಲಿಮರ್, ಪೆಟ್ರೋಕೆಮಿಕಲ್ಸ್, ಪ್ಲಾಸ್ಟಿಕ್ ಸಂಬಂಧಿಸಿದ ಕೈಗಾರಿಕಾ ವಲಯಕ್ಕೆ ಬೇಕಾದ ಮಾನವ ಸಂಪನ್ಮೂಲದ ಬೇಡಿಕೆಗೆ ಜಾಗತಿಕವಾಗಿ ಗುರುತಿಸಲ್ಪಟ್ಟಿದ್ದಾರೆ. ಈ ವೃತ್ತಿಪರ ಡಿಪ್ಲೊಮೊದ ಕೊನೆಯ ಸೆಮಿಸ್ಟರ್ನಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕ್ಯಾಂಪಸ್ ಆಯ್ಕೆ ಮೂಲಕ ಉದ್ಯೋಗ ದೊರಕಿಸಿಕೊಡಲಾಗುತ್ತದೆ. ಸೀಮಿತ ಸಂಖ್ಯೆಯ ಸೀಟುಗಳು ಮಾತ್ರ ಲಭ್ಯವಿದ್ದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ ಹೀಗಿದೆ: 8124849163. ಮತ್ತೊಮ್ಮೆ ಗಮನಿಸಿ: 8124849163. ಸ್ಥಿರ ದೂರವಾಣಿಯಾದ 0821

ಐದು ಒಂದು ಆರು ಮೂರು ಎರಡು ಎರಡು, ಮತ್ತೊಮ್ಮೆ ಗಮನಿಸಿ 08-21-25-16-322 ಕಚೇರಿ ವೇಳೆಯಲ್ಲಿ ಸಂಪರ್ಕಿಸಬಹುದೆಂದು ಸಂಸ್ಥೆಯ ಜಂಟಿ ನಿರ್ದೇಶಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಶಿವಮೊಗ್ಗದ ಕೋಟೆ ಪೊಲೀಸ್ ಠಾಣೆ ವ್ಯಾಪ್ತಿಯ ಡಿವಿಎಸ್ ಸರ್ಕಲ್ ಬಳಿ ಗಾಂಧಿ ಪಾರ್ಕ್ ಹತ್ತಿರ ಜೂನ್ 12ನೇ ತಾರೀಕಿನಂದು ಅಸ್ವಸ್ಥನಾಗಿ ಬಿದ್ದಿದ್ದ ಸುಮಾರು 40-45 ವರ್ಷದ ರಮೇಶ್ ಬಿನ್ ಶಿವಾನಂದಪ್ಪ ಎಂಬ ವ್ಯಕ್ತಿಯನ್ನು ಸಾರ್ವಜನಿಕರು ಆಂಬ್ಯುಲೆನ್ಸ್ ಮೂಲಕ ಮೆಗಾನ್ ಆಸ್ಪತ್ರೆ ಸೇರಿಸಲಿದ್ದು ಜೂನ್ 30ರಂದು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿರುತ್ತಾರೆ. ಮೃತನ ವಿಳಾಸ ವಾರಸದಾರರು ಪತ್ತೆಯಾಗದ ಕಾರಣ ಅವರ ಸುಳಿವು ಹೀಗಿದೆ. ಮೃತ ವ್ಯಕ್ತಿಯು 5.6 ಎತ್ತರ, ದುಂಡುಮುಖ, ದೃಢವಾದ ಮೈಕಟ್ಟು, ಎಣ್ಣೆಗೆಂಪು ಮೈಬಣ್ಣ ಹೊಂದಿದ್ದು ತೆಳು ಗುಲಾಬಿ ಬಣ್ಣದ ತುಂಬು ತೋಳಿನ ಶರ್ಟ್ ಹಾಗೂ ಕಂದು ಬಣ್ಣದ ನೈಟ್ ಪ್ಯಾಂಟ್ ಶವದ ಮೈಮೇಲೆ ಇರುತ್ತದೆ. ಈ ಮೃತ ವ್ಯಕ್ತಿಯ ವಾರಸುದಾರರು ಸುಳಿವು ಸಿಕ್ಕಲ್ಲಿ ಇದ್ದಲ್ಲಿ ಯಾರಾದರೂ ಇದ್ದಲ್ಲಿ ಸಂಪರ್ಕಿಸಬೇಕಾದ ವಿಳಾಸ ಕೋಟೆ ಪೊಲೀಸ್ ಠಾಣೆಯಾಗಿರುತ್ತದೆ. ಸೇವಾ ಮಾಹಿತಿ ಪ್ರಸಾರವಾಯಿತು.

ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ಒಂದು ಭಾವಗೀತೆ ಆರಂಭಕ್ಕೆ ಕೇಳೋಣ. ವೃಂದಗಾನದಲ್ಲಿ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ಕವನವನ್ನು

ವೃಂದಗಾನದಲ್ಲಿ NS ಲಕ್ಷ್ಮೀನಾರಾಯಣ ಭಟ್ಟ ಅವರ ಕವನವನ್ನು ಆಲಿಸಿದರೆ. ಇದಾಗಿತ್ತು ಈ ಹೊತ್ತಿನ ಭಾವಗೀತೆಯ ಕಾರ್ಯಕ್ರಮ. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸ್ಟುಡಿಯೋ ಸಮಯ 11:46. ಜನಪದ ಸಂಗೀತ ಕಾರ್ಯಕ್ರಮ ಕಡೂರು ತಾಲೂಕು ಲಕ್ಕುಡಿಕೋಟೆಯ ಶ್ರೀಮತಿ ಸರೋಜಮ್ಮ ಮತ್ತು ಸಂಗಡಿಗರಿಂದ ಹೊನ್ನಮ್ಮನ ಪದವನ್ನು ಆಲಿಸೋಣ.

ಇದುವರೆಗೂ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕಡೂರು ತಾಲೂಕು ಲಕಡಿಕೋಟೆಯ ಶ್ರೀಮತಿ ಸರೋಜಮ್ಮ ಮತ್ತು ಸಂಗಡಿಗರಿಂದ ಹೊನ್ನಮ್ಮನ ಪದವನ್ನು ಆಲಿಸಿದ್ರಿ.

ನಾಳಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಭದ್ರಾವತಿ ತಾಲೂಕು ಅರಳಿಹಳ್ಳಿಯ ಶ್ರೀಮತಿ ಗೋಣಿ ಲಕ್ಷ್ಮಮ್ಮ ಮತ್ತು ಸಂಘಟಕರಿಂದ ಸಾಸಿವೆ ತೊಳೆಯುವ ಪದವನ್ನು ಆಲಿಸುವಿರಿ. ಇದಾಗಿತ್ತು ಈ ಹೊತ್ತಿನ ಜನಪದ ಸಂಗೀತ ಕಾರ್ಯಕ್ರಮ. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ದೀರಿ ಎಫ್ಎಂ 103.5 ಮೆಗಹರ್ಟ್ಸ್ ಹಾಗೂ 101.4 ಮೆಗಹರ್ಟ್ಸ್ಗಳಲ್ಲಿ ಮತ್ತು ಮಿನಿಮಮ್ 675 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು. ಸ್ಟುಡಿಯೋ ಸಮಯ 12 ಗಂಟೆ. ಇನ್ನು ಮುಂದೆ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಕನ್ನಡದ ಕಬೀರ ಎಂದೇ ಖ್ಯಾತಿವೆತ್ತ ಸಂತ ಶಿಶುನಾಳ ಶರೀಫರ ಪುಣ್ಯತಿಥಿ ಇಂದು. ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕು ಶಿಶುನಾಳದಲ್ಲಿ ಹಾಗೂ ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಕಳಸದಲ್ಲಿ ಇಂದು ವಿಶೇಷ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ನಿರಂತರ ಹರಿನಾಮ ಸ್ಮರಣೆಯೊಂದಿಗೆ ಭಕ್ತಿ ಮಾರ್ಗ ತೋರಿದ ಶ್ರೇಷ್ಠ ಸಂತ ಸಂತ ನಾಮದೇವ್ ಮಹಾರಾಜರ ಪುಣ್ಯತಿಥಿಯಿಂದು ಧಾರವಾಡದ ಹರಿಮಂದಿರ ಸೇರಿದಂತೆ ನಾಡಿನ ವಿವಿಧೆಡೆ ವಿಶೇಷ ಪ್ರಾರ್ಥನೆ ಪೂಜಾ ಕೈಂಕರ್ಯ ಜರುಗಲಿವೆ. ಭಾರತದ ಹೆಮ್ಮೆಯ ತ್ರಿವರ್ಣ ಧ್ವಜದ ಮೊದಲ ಆವೃತ್ತಿಯನ್ನು ವಿನ್ಯಾಸಗೊಳಿಸಿದ ಸ್ವಾತಂತ್ರ್ಯ ಸೇನಾನಿ ಗಾಂಧಿವಾದಿ ಪಿಂಗಳಿ ವೆಂಕಯ್ಯ ಅವರ ಪುಣ್ಯತಿಥಿ ಇಂದು. 1921ರಲ್ಲಿ ಮಹಾತ್ಮ ಗಾಂಧೀಜಿ ವಿಜಯವಾಡಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ತಾವು ವಿನ್ಯಾಸಗೊಳಿಸಿದ ರಾಷ್ಟ್ರಧ್ವಜವನ್ನು ನೀಡಿ ಅವರು ಗೌರವ ಅರ್ಪಿಸಿದ್ದರು. ಪ್ರದೇಶ ಸಮಾಚಾರಕ್ಕಾಗಿ ಈ ಕುರಿತು ಮಾಹಿತಿ ನೀಡಿದ್ದಾರೆ ಗರಗ್ ಕ್ಷೇತ್ರೀಯ ಖಾದಿ ಗ್ರಾಮೋದ್ಯೋಗ ಸೇವಾ ಸಂಘದ ಕಾರ್ಯಾಧ್ಯಕ್ಷ ಬಸವಪ್ರಭು ಹೊಸಕೇರಿ.
1: ವಿಶ್ವದಲ್ಲೇ ಅತ್ಯಾಕರ್ಷಕ ರಾಷ್ಟ್ರೀಯ ಧ್ವಜವೆಂದು ಪ್ರಶಂಸಿಸಲ್ಪಡುವ ನಮ್ಮ ತ್ರಿವರ್ಣ ಧ್ವಜದ ವಿನ್ಯಾಸಕಾರ ಝಂಡಾ ವೆಂಕಯ್ಯ ಎಂದೇ ಕರೆಯಲಾಗುವ ಪಿಂಗಳಿ ವೆಂಕಯ್ಯ ಅವರು ಮೂಲತಃ ಆಂಧ್ರಪ್ರದೇಶದ ಕೃಷ್ಣಾ ಜಿಲ್ಲೆಯವರು. 1921ರಲ್ಲಿಯೇ ಪಿಂಗಳಿ ವೆಂಕಯ್ಯ ಅವರು ವಿನ್ಯಾಸಗೊಳಿಸಿದ ಆರಂಭಿಕ ಆವೃತ್ತಿಯ ಧ್ವಜವನ್ನು ವಿಜಯವಾಡ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಒಪ್ಪಲಾಗಿತ್ತು. ತದನಂತರ ಮರು ವಿನ್ಯಾಸಗೊಳಿಸಿದ ಪ್ರಸ್ತುತ ಕೇಸರಿ ಬಿಳಿ ಹಸಿರು ಬಣ್ಣಗಳ ಮಧ್ಯದಲ್ಲಿ ಅಶೋಕ ಚಕ್ರವಿರುವ ನಮ್ಮ ಹೆಮ್ಮೆಯ ಧ್ವಜವನ್ನು ನಿರ್ಮಿಸಿದ ಶ್ರೇಯಸ್ಸು ಅವರದ್ದೇ. ಕೃಷಿ ಭೂವಿಜ್ಞಾನ ಮತ್ತು ಶೈಕ್ಷಣಿಕ ತಜ್ಞರಾಗಿದ್ದ ಪಿಂಗಳಿ ವೆಂಕಯ್ಯ ಅವರು ಹತ್ತಿ ಬೆಳೆಯ ಬಗೆಗೆ ನಡೆಸಿದ ಅಪಾರ ಸಂಶೋಧನೆಯ ಕಾರಣಕ್ಕಾಗಿ ಹತ್ತಿ ವೆಂಕಯ್ಯ ಎಂದು ಕೂಡ ಅವರನ್ನು ಕರೆಯಲಾಗುತ್ತದೆ.
0: ಸ್ವಾತಂತ್ರ್ಯ ಹೋರಾಟಗಾರ, ಕರ್ನಾಟಕ ಏಕೀಕರಣಕ್ಕಾಗಿ ಹೋರಾಡಿದ ಹಿರಿಯ ಗಾಂಧಿವಾದಿ, ಕವಿ, ಲೇಖಕ, ಕಾದಂಬರಿಕಾರ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಜನ್ಮದಿನೋತ್ಸವವಿಂದು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಶ್ರದ್ಧಾಸುಮನ ಸಮರ್ಪಿಸಿದ್ದಾರೆ. ಆದ್ಯ ಪತ್ರಕರ್ತ ಮಹರ್ಷಿ ನಾರದ ಜಯಂತಿ ಅಂಗವಾಗಿ ಲೋಕಹಿತ ಟ್ರಸ್ಟ್ ಹಾಗೂ ವಿಶ್ವ ಸಂವಾದ ಕೇಂದ್ರ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಮುನ್ಸಿಪಲ್ ಎಂಪ್ಲಾಯೀಸ್ ಹಾಲ್ನಲ್ಲಿ ಹಿರಿಯ ಪತ್ರಕರ್ತ ಮನೋಜ್ ಗೌಡ ಪಾಟೀಲ್ ಹಾಗೂ ದೂರದರ್ಶನದ ಪ್ರತಿನಿಧಿ ಕಿರಣ್ ಬಾಕ್ಳೆ ಅವರನ್ನು ಇಂದು ಸನ್ಮಾನಿಸಿ ಗೌರವಿಸಿದವು. ಆಕಾಶವಾಣಿಯ ನಿವೃತ್ತ ಕಾರ್ಯಕ್ರಮ ನಿರ್ವಾಹಕ ದಿವಾಕರ ಹೆಗಡೆ, ಲೋಕಹಿತ ಟ್ರಸ್ಟ್ ಕಾರ್ಯದರ್ಶಿ ಶ್ರೀಧರ್ ನಾಡಗೀರ್ ಹಾಗೂ ವಿಶ್ವಸ್ಥ ಪ್ರಭು ಉಮದಿ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಮಕ್ಕಳ ಮೇಲಿನ ದೌರ್ಜನ್ಯ ಪ್ರಕರಣಗಳಲ್ಲಿ ಸರ್ಕಾರ ಶೂನ್ಯ ಸಹಿಷ್ಣು ನೀತಿ ಪಾಲಿಸುತ್ತಿದ್ದು ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಿದೆ ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನ ಡೇ ಕೇರ್ ಕೇಂದ್ರವೊಂದರಲ್ಲಿ ಮಗುವಿನ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿ ತೀವ್ರ ವಿಷಾದ ವ್ಯಕ್ತಪಡಿಸಿದ ಅವರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಡೇ ಕೇರ್ ಕೇಂದ್ರಗಳನ್ನು ನಡೆಸಲು ಸ್ಪಷ್ಟ ಮಾರ್ಗಸೂಚಿಗಳನ್ನು ಹೊಂದಿದೆ ಎಂದರು. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಆತಗೂರು ಕೆರೆ ಪುನರುಜ್ಜೀವನ ಕಾಮಗಾರಿಗೆ ರಾಜ್ಯ ಗ್ರಾಮೀಣಾಭಿವೃದ್ಧಿ ಇಲಾಖೆ ಆಯುಕ್ತರಾದ ದಿವ್ಯಾ ಪ್ರಭು ಚಾಲನೆ ನೀಡಿದರು. ವಿಶ್ವ ಮಾದಕ ವಸ್ತು ವಿರೋಧಿ ಕಾರ್ಯಕ್ರಮಕ್ಕೆ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಅಧ್ಯಕ್ಷ ಶರಣಪ್ಪ ಸಲಾದಪುರ ಇಂದು ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದಲ್ಲಿ ಚಾಲನೆ ನೀಡಿದರು. ಬಳ್ಳಾರಿ ಜಿಲ್ಲೆಯಲ್ಲಿ ರಾಷ್ಟೀಯ ಪಲ್ಸ್ ಪೋಲಿಯೋ ಅಭಿಯಾನ 101.2% ಪ್ರಗತಿ ಸಾಧಿಸಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಎಲ್ಲಾ ರಮೇಶ್ ಬಾಬು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆ ಅಡಿ ಚಾಮರಾಜನಗರ ಜಿಲ್ಲೆಯಲ್ಲಿ 10,595 ಜನ ರೈತರು ಹೆಸರು ನೋಂದಾಯಿಸಿದ್ದಾಗಿ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಭಾನುಪ್ರಕಾಶ್ ತಿಳಿಸಿದ್ದಾರೆ. ಸ್ವಿಮ್ ಲೈಫ್ ಈಜು ಅಕಾಡೆಮಿಯ ನೈರಾ ಬೋಪಣ್ಣ, ಜಿ ಈಜು ಅಕಾಡೆಮಿಯ ಇಡಿಕಾ ಭಟ್, ನೆಟ್ಟಕಲ್ಲಪ್ಪ ಈಜು ಕೇಂದ್ರದ ಅವನಿ ನಲ್ಲೋಡೆ ಮತ್ತು ಬಸವನಗುಡಿ ಈಜು ಕೇಂದ್ರದ ಕ್ರೋಷ್, ಮಂಗಳೂರಿನ ಎಮ್ಮೆಕೆರೆಯ ವಿ1 ಈಜು ಕೇಂದ್ರದಲ್ಲಿ ಆರಂಭಗೊಂಡ ಎನ್ಆರ್ಜೆ ಸಬ್ ಜೂನಿಯರ್ ಈಜು ಚಾಂಪಿಯನ್ಶಿಪ್ನಲ್ಲಿ ಮಿಂಚಿದ್ದಾರೆ. ಕರ್ನಾಟಕ ರಾಜ್ಯ ಈಜು ಸಂಸ್ಥೆ ಆಯೋಜಿಸಿರುವ

ಮೊದಲ ದಿನದ ಸ್ಪರ್ಧೆಯಲ್ಲಿ ನಯಾರಾ 3, ಕೃಷ್, ಇಡಿಕಾ ಹಾಗೂ ಅವನಿ ತಲಾ 1 ಬಂಗಾರದ ಪದಕ ಮುಡಿಗೇರಿಸಿಕೊಂಡರು. ಬೆಂಗಳೂರಿನ ಐರಿನ್ ಅನಾ ಸುಭಾಷ್ ಮಂಗಳೂರಿನ ಕೊಟ್ಟಾರ ಪುದುಕೋಡಿಯ ಮಂಗಳೂರು ಟೇಬಲ್ ಟೆನಿಸ್ ಅಕಾಡೆಮಿಯಲ್ಲಿ ಆಯೋಜಿತ ರಾಜ್ಯ ರ್ಯಾಂಕಿಂಗ್ ಟೇಬಲ್ ಟೆನಿಸ್ ಟೂರ್ನಿಯ 15 ವರ್ಷದೊಳಗಿನ ಬಾಲಕಿಯರ ವಿಭಾಗದ ಪ್ರಶಸ್ತಿ

0: आकाशवाणी वनिता विहार
1: ವನಿತಾ ವಿಹಾರ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂತಹ ನಮ್ಮೆಲ್ಲ ಗೆಳತಿಯರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕು ವಜ್ರಳ್ಳಿಯ ಯೋಗ ಸಾಧಕಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಿನಿ ರಾಧಾ ಎಂ ಭಟ್ ಅವರೊಡನೆ ಸಂದರ್ಶನ.
2: ರಾಧಾ ಎಂ ಭಟ್ ಅವರೇ ನಮಸ್ಕಾರ.
3: ನಮಸ್ತೆ.
2: ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ನಾವು ಒಂದಲ್ಲ ಒಂದು ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಬೇಕು ಅಂತ ಹೇಳ್ತೀವಿ. ದೈಹಿಕವಾಗಿ ಮತ್ತು ಮಾನಸಿಕವಾದಂತಹ ಒಂದು ಆರೋಗ್ಯವನ್ನ ಕಾಪಾಡುವ ನಿಟ್ಟಿನಲ್ಲಿ ಬೇರೆ ಬೇರೆ ಚಟುವಟಿಕೆಗಳು, ವಿಶೇಷವಾಗಿ ನಮ್ಮ ದೈನಂದಿನ ಕೆಲಸಗಳನ್ನ ಮಾಡುವಂತಹದ್ದಲ್ಲ, ಅದಕ್ಕೆ ವ್ಯತಿರಿಕ್ತವಾಗಿ ಅಥವಾ ಅದಕ್ಕೆ ಪೂರಕವಾಗಿ ಇನ್ನಷ್ಟು ಯೋಗಾಸನವೋ ಪ್ರಾಣಾಯಾಮವೋ ಧ್ಯಾನವೋ ಮಾಡುವಂತಹದ್ದು. ಹಾಗೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತ ಇದೆ, ಕಳೆದ 12 ವರ್ಷಗಳಿಂದ ಇದು ನಡ್ಕೊಂಡು ಬಂದಿದೆ. ಈ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಈ ಯೋಗಾಸನದ ಒಂದು ಪ್ರಾಮುಖ್ಯತೆ ಏನು ನಮ್ಮ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನ ಕಾಪಾಡುವ ನಿಟ್ಟಿನಲ್ಲಿ?
3: ಯೋಗ ಅಂದ್ರೆ ದೈಹಿಕ ಮತ್ತು ಮಾನಸಿಕತೆಗೆ ಸಂಬಂಧಿಸಿದಂತ ಆಧ್ಯಾತ್ಮಿಕ ಅಭ್ಯಾಸವಾಗಿದೆ. ಇದು ಮನುಷ್ಯನ ದೇಹ, ಮನಸ್ಸು ಮತ್ತು ಉಸಿರಾಟ ಕ್ರಿಯೆಯನ್ನು ಸುಸ್ಥಿತಿಯಲ್ಲಿ ಇಡುವಂತ ಒಂದು ಮಾರ್ಗವಾಗಿದೆ. ಯೋಗವು ಭಾರತೀಯ ಋಷಿಮುನಿಗಳ ಕೊಡುಗೆ. ಯೋಗ ಪಿತಾಮಹ ಪತಂಜಲಿ ಮಹರ್ಷಿ. ಯೋಗಕ್ಕೆ 8 ಅಂಗಗಳಿವೆ ಸರ್. ಯೋಗದ ವಿಧ ಅಂತ ನಾವು ನೋಡ್ಲಿಕ್ಕೆ ಹೋದ್ರೆ ಜ್ಞಾನ ಯೋಗ, ಕರ್ಮಯೋಗ ಮತ್ತು ಭಕ್ತಿ ಯೋಗ ಅಂತ ಹೇಳ್ಬಹುದು. ಯೋಗ ಅಂದ್ರೆ ಸಮಾಧಾನ, ಯೋಗ ಎಂದರೆ ಶಿಸ್ತು, ಶಾಂತಿ, ಯೋಗ ಎಂದರೆ ನೆಮ್ಮದಿ, ಖುಷಿ, ಆರೋಗ್ಯ, ರೋಗವನ್ನು ನಿಯಂತ್ರಿಸುವಂತಹ ಶಕ್ತಿ ಯೋಗಕ್ಕಿದೆ, ರೋಗ ಬರದಂತೆ ತಡೆಯುವಂತಹ ಶಕ್ತಿ ಕೂಡ ಯೋಗಕ್ಕೆ ಇದೆ. ಒಬ್ಬ ಮನುಷ್ಯನಿಗೆ ನೆಮ್ಮದಿಯಾಗಿ ಬದುಕಲಿಕ್ಕೆ ಏನೆಲ್ಲ ಬೇಕೋ ಅದನ್ನು ನೀಡುವಂತದ್ದು ಯೋಗ. ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಕಳಿಂದ ರಕ್ತದೊತ್ತಡ, ಸಕ್ಕರೆ ಕಾಯಿಲೆ, ಹೃದಯ ಸಂಬಂಧಿ ಕಾಯಿಲೆ ಮುಂತಾದವುಗಳನ್ನ ನಾವು ನೋಡ್ತೇವೆ. ಈ ತಲೆಮಾರಿನ ಮಕ್ಕಳ ಜೀವನ ಶೈಲಿಯೇ ಇದಕ್ಕೆಲ್ಲ ಕಾರಣ ಅಂತ ಹೇಳಬಹುದು. ಈಗ ಮಕ್ಕಳ ಜೀವನ ಶೈಲಿಯೇ ಕಾರಣ ಅಂತ ನಾವು ಹೇಳ್ತೇವೆ. ಯಾಕೆ ಕೇಳಿದ್ರೆ ಕುಳಿತಲ್ಲೇ ಮೊಬೈಲ್, ಕಂಪ್ಯೂಟರ್, ಟಿವಿಗಳ ವಿಪರೀತ ಬಳಕೆ, ದೈಹಿಕ ಚಟುವಟಿಕೆ ಇಲ್ಲದೇ ಇರುವುದು, ಎಂದೋ ತಯಾರಿಸಿ ಶೇಖರಿಸಿ ಇಟ್ಟಂತ ಆಹಾರಗಳನ್ನ ಸೇವನೆ ಮಾಡುದು, ಇವೆಲ್ಲ ನಮ್ಮ ಆರೋಗ್ಯವನ್ನ ಕೆಡಿಸ್ತಾ ಇದಾವೆ. ಚಟುವಟಿಕೆ ಇಲ್ಲದಂತ ಮನುಷ್ಯನ ಈ ಒಂದು ಚಟುವಟಿಕೆಯಿಂದ ದೇಹದ ತೂಕ ತಾನಾಗಿಯೇ ಹೆಚ್ಚಾಗ್ತಾ ಇದೆ. ಹಾಗಾದ್ರೆ ಇದಕ್ಕೆಲ್ಲ ಪರಿಹಾರ ಒಂದೇ, ಯೋಗಾಭ್ಯಾಸ.
2: ನೀವು ಈ ಯೋಗಾಭ್ಯಾಸವನ್ನ ಪ್ರಾರಂಭಿಸಿ ಎಷ್ಟು ಸಮಯ ಆಯ್ತು? ಇದಕ್ಕೊಂದು ಪ್ರೇರಣೆ ಏನು, ಹಿನ್ನೆಲೆ ಏನು?
3: ಸರ್, ನಾನೊಂದು 10 ವರ್ಷಗಳಿಂದ ಈ ಒಂದು ಯೋಗಾಭ್ಯಾಸವನ್ನ ನಾನು ಮಾಡ್ತಾ ಇದ್ದೇನೆ. ಇದಕ್ಕೆ ಪ್ರೇರಣೆ ಅಂದ್ರೆ ನಮ್ಮ ಭಾವ ಒಬ್ಬರು ಇದಾರೆ, ಅವರು ಈಗ ಪ್ರಸ್ತುತದಲ್ಲಿ ಇಲ್ಲ, ಅವರು ಇದಾರೆ ಅಂತ ಯಾಕೆ ಹೇಳದೆ ಕೇಳಿದ್ರೆ ಅವರು ನಮ್ಮ ಮನಸ್ಸಿನಲ್ಲಿ ಇವತ್ತಿಗೂ ಕೂಡ ಅವರು ಇದಾರೆ. ನನಗೆ ಯೋಗ ಗುರು ಅವರೇ, ಶಿವರಾಮ್ ಗಂಕರ್ ಕಂಚಿಮನೆ ಅಂತೇಳಿ. ಅವರು ನಿರಂತರವಾದಂತಹ ಯೋಗಾಭ್ಯಾಸದಿಂದ ತನ್ನ ಆರೋಗ್ಯವನ್ನು ಕಾಪಾಡಿಕೊಂಡು 92 ವರ್ಷಗಳ ಕಾಲ ಆರೋಗ್ಯವಾಗಿ ಬದುಕಿ ಮರಣವನ್ನು ಹೊಂದಿದಂತವರು. ಅವರು ನನಗೊಂದು ಪ್ರೇರಣೆ. ಅಂದ್ರೆ ನಾವು ನಮ್ಮ ಚಟುವಟಿಕೆಯನ್ನ ಸ್ವತಂತ್ರವಾಗಿ ನಾವು ಎಷ್ಟು ದಿನ ಬೇಕಾದ್ರೂ ನಾವು ಮಾಡಿಕೊಂಡು ಬದುಕಬಹುದು ಹೇಳುವುದು ನನ್ನ ವಿಚಾರ. ಅಂದ್ರೆ ನಾವು ಮತ್ತೊಬ್ಬರಿಗೆ ಹೊರೆಯಾಗಿ ಬದುಕಬಾರದು ಹೇಳುವುದು ನಂದೊಂದು ವಿಚಾರ. ಯಾಕೆ ಕೇಳಿದ್ರೆ ಅವರೇ ನನ್ನ ಮಾದರಿ. ಅವರು ಕೂಡ ಎಷ್ಟು ಅಂದ್ರೆ ಬರೀ ಕಾಲಿನಿಂದ ನಡೆಯುವುದು ಸರ್. ಅವರು ಒಂದು ಚಪ್ಪಲಿ ಕೂಡ ಹಾಕೊಳ್ತಾ ಇರ್ಲಿಲ್ಲ. ಅವರಿಗೆ ಆಹಾರ ಅಭ್ಯಾಸ ಆಗುತ್ತಿತ್ತು, ಯೋಗಾಭ್ಯಾಸ ಆಗುತ್ತಿತ್ತು, ಧ್ಯಾನ, ಪ್ರಾಣಾಯಾಮ ಇದು ಎಲ್ಲವನ್ನ ಪ್ರತಿದಿನ ತಪ್ಪದಂತೆ ಮಾಡ್ತಾ ಇದ್ರು. ಅವರು ನನಗೆ ಪ್ರೇರಣೆ. ಒಂದಷ್ಟು ಪುಸ್ತಕಗಳನ್ನು ಕೂಡ ಅವರು ಕೊಟ್ಟು ಇದನ್ನ ನೀನು ಅಭ್ಯಾಸ ಮಾಡು ಅಂತ ಹೇಳಿದ್ರ ಆಯ್ತು, ನಾನು ಆ ಅಭ್ಯಾಸವನ್ನ ಅವ್ರ ಸಲುವಾಗಿ ಮೊದ್ಲು ಮಾಡಿದೆ. ಆ ನಂತರ ನನಗೆ ಅನಿಸಿತ್ತು, ಅಯ್ಯೋ ನಾನು ಮಾನಸಿಕವಾಗಿ ಏನೇ ಕಷ್ಟ ಜೀವನದಲ್ಲಿ ಬಂದರೂ ಕೂಡ ಎದುರಿಸುವಂತ ಒಂದು ಧೈರ್ಯ ನನಗೆ ಬಂತು ಇದ್ರಿಂದ. ಆದ್ರಿಂದ ನಾನು ಏನ್ ಮಾಡಿದೆ, ಯೋಗವನ್ನ ನಿರಂತರವಾಗಿ ಈ ಒಂದು 10 ವರ್ಷಗಳಿಂದ ಅಭ್ಯಾಸವನ್ನ ಬಿಡದೇನೆ ಮಾಡ್ತಾ ಇದ್ದೇನೆ.
2: ಈಗ ಸಾಮಾನ್ಯವಾಗಿ ಯೋಗವನ್ನ ಪ್ರಾರಂಭ ಮಾಡಬೇಕು ಅಂದ್ರೆ ಒಂದಷ್ಟು ಅಡ್ಡಿಗಳು ಬರ್ತವೆ. ನನಗೆ ಬೆಳಗಿನ ಹೊತ್ತು ಸಮಯ ಸಿಗುವುದಿಲ್ಲ, ಸಾಯಂಕಾಲ ಹೊತ್ತು ಮಾಡಬಹುದಾ, ರಾತ್ರಿ ಹೊತ್ತು ಮಾಡಬಹುದಾ, ಅಥವಾ ಇನ್ನಷ್ಟು ಕೆಲಸ ಕಾರ್ಯಗಳು ಇರ್ತವೆ, ಅಥವಾ ಒಂದು ಊರು ಬಿಟ್ಟು ಇನ್ನೊಂದು ಊರಿಗೆ ಹೋಗ್ತೀವಿ, ಅಂತ ಸಂದರ್ಭದಲ್ಲೆಲ್ಲ ಈ ಯೋಗಾಸನವನ್ನ ಮಾಡೋದಕ್ಕೆ ಎಲ್ಲಿ ಸಮಯ ಸಿಗ್ತದೆ ಅಂತ ಹೇಳಿ. ಇಂಥವರಿಗೆ ನಿಮ್ಮ ಉತ್ತರ ಏನು
3: ಸರ್? ನೋಡಿ,

0: ಸಮಯ ಅನ್ನೋದು ಎಲ್ರಿಗೂ ಇರೋದು 24 ಗಂಟೆನೆ. ಆದ್ರೆ ನಮ್ಮ ಸಮಯವನ್ನ ನಾವೇ ಹೊಂದಾಣಿಕೆ ಮಾಡ್ಕೋಬೇಕು. ಕೆಲವಷ್ಟು ಜನ ಏನ್ ಮಾಡ್ತಾರೆ, ಫೋನ್ ಅಲ್ಲಿ ಬೇಕಾದನ್ನ ಬ್ಯಾಡ್ದಿದ್ದನ್ನೆಲ್ಲ ನೋಡ್ತಾ ಇರ್ತಾರೆ, ಬಟ್ ನಮ್ಮ ಒಂದು ಕರೆಗೂ ಕೂಡ ರೆಸ್ಪಾನ್ಸ್ ಮಾಡದಂತೆ ಅವರು ಕಾರ್ಯನಿರತವಾಗಿರ್ತಾರೆ. ಆದ್ರೆ ಅವರಿಗೆ ಸಮಯ ಇಲ್ಲ ಅಂತ ಹೇಳ್ತಾರೆ. ಸಮಯ ಎಲ್ರಿಗೂ ಕೂಡ ಇರ್ತದೆ ಸರ್. ಆದ್ರೆ ನಾವ್ ಏನ್ ಮಾಡ್ಕೋಬೇಕು, ನಮ್ಮ ಸಮಯವನ್ನ ಯಾವ್ದಕ್ಕೆ ಎಷ್ಟು ವಿನಿಯೋಗ ಮಾಡ್ಕೋಬೇಕು, ಅಂದ್ರೆ ಯಾವ ಕೆಲಸವನ್ನು ಮಾಡಬೇಕು, ಯಾವ್ದ್ರಿಂದ ಪ್ರಯೋಜನ ಇದೆ ಹೇಳುವುದನ್ನ ಅರ್ಥಕೊಂಡು ಇರುವ ಸಮಯದಲ್ಲಿ. ಈಗ ಬೆಳಿಗ್ಗೆ ಬೇಗ ಹೇಳ್ಬಹುದಲ್ಲ, ಸಾಮಾನ್ಯವಾಗಿ ಎಲ್ರೂ ಕೂಡ 7 ಗಂಟೆನೋ 8 ಗಂಟೆನೋ, ಆದ್ರೆ ರಾತ್ರಿ ಮಲಗುದೇ ಲೇಟ್, ತಡವಾಗಿ ಮಲಗುವುದು, ಬೆಳಿಗ್ಗೆ ಕೂಡ ತಡವಾಗಿ ಹೇಳುವುದು. ಅದನ್ನೇ ಸ್ವಲ್ಪ ಉಲ್ಟಾ ಮಾಡಿಕೊಂಡು ಬೇಗ ಮಲಗು ಬೇಗ ಹೇಳು ಮಾಡ್ಕೋಬಿಟ್ರೆ ಬೆಳಿಗ್ಗೆ 5:30 ಇದ್ರೆ ಒಂದು ಆರೋಗ್ಯಕ್ಕಾಗಿ ಅರ್ಧ ಗಂಟೆ ಸಾಕು, ಅದಕ್ಕಿಂತ ಹೆಚ್ಚಿಗೆ ಬೇಡ ಅಂತ ನನ್ನ ಒಂದು ಅಭಿಪ್ರಾಯ. ಯಾಕೆ ಕೇಳಿದ್ರೆ ನಾನು ಕೂಡ ಮಾಡ್ತಾ ಇರುವುದು ಅಷ್ಟೇ, ನನಗೆ ಬೇಕಾದಷ್ಟು ಕೆಲಸಗಳು ಇವೆ, ಆ ಕೆಲಸದ ನಡುವೆಯೂ ಕೂಡ ಇದು ನನ್ನ ಕೆಲಸ ಅಂತ ಹೇಳ್ಕೊಂಡು ನಾನು ಆ ಯೋಗಕ್ಕಾಗಿ 1/2 ಗಂಟೆಯನ್ನ ಖಂಡಿತವಾಗಿಯೂ ಪ್ರತಿದಿನ ನಾನು ಮೀಸಲಾಗಿಡ್ತೇನೆ. ನನ್ನ ಆರೋಗ್ಯವನ್ನು ನಾನು ಕಾಪಾಡಿಕೊಂಡಿದ್ದೇನೆ.
1: ಈಗ ಬೇರೆ ಬೇರೆ ವಯೋಮಾನದ ಒಂದು ಜನರನ್ನ ನೋಡಿದ್ರೆ ಈ ಯೋಗಾಸನದ ಅನುಷ್ಠಾನ ಹೇಗೆ ಸಾಧ್ಯ ಅಂತ ಹೇಳಿ, ವಿಶೇಷವಾಗಿ ವಿದ್ಯಾರ್ಥಿಗಳ ಜೊತೆಗೆ ಒಡನಾಟ ಇರುವಂತವರು, ಶಾಲೆಯಲ್ಲಿ ಪಠ್ಯವನ್ನ ಹೇಳಿಕೊಡುವಂತವರು, ವಿದ್ಯಾರ್ಥಿಗಳಲ್ಲಿ ಈ ಯೋಗಾಸನದ ಅನುಷ್ಠಾನ ಹೇಗೆ ಸಾಧ್ಯ?
0: ಸರ್, ವಿದ್ಯಾರ್ಥಿಗಳಿಗೆ ಅತಿ ಮುಖ್ಯವಾಗಿ ಯೋಗ ಬೇಕೇ ಬೇಕು. ಅವರಿಗೆ ಸಿಲೆಬಸ್ ಕೂಡ ಕೊಟ್ಟಿದ್ದಾರೆ, ಪ್ರೈಮರಿ ಸ್ಕೂಲ್ ಅಲ್ಲಿ ಅವರಿಗೆ ಯೋಗ ಅಭ್ಯಾಸದ ಒಂದು ಸಿಲೆಬಸ್ ಇದೆ. ಅದನ್ನ ನಾವು ಓದಿ ಹೇಳುವುದು, ಇದು ಸಿಲೆಬಸ್ ಮುಗೀತು ಅಂತ ಹೇಳಿ ನಾವು ಅಷ್ಟಕ್ಕೆ ಮುಗಿಸುವುದಲ್ಲ, ಪ್ರಾಯೋಗಿಕವಾಗಿ ಅದನ್ನ ನಾವು ತಿಳಿದು ಮಕ್ಕಳಿಗೆ ಅದರ ಮಹತ್ವವನ್ನ ತಿಳಿಸಿ ಪ್ರಾಯೋಗಿಕತೆಯನ್ನ ಹೇಳ್ಕೊಡ್ಬೇಕು ನಾವು. ಅವಾಗ ಅವರು ತಾನಾಗಿಯೇ ಅವ್ರ ಅಭಿರುಚಿಯನ್ನ ನಾವು ಮೊದಲು ಅವರಿಗೆ ಹುಟ್ಟಿಸಬೇಕು. ಅವಾಗ ಮಕ್ಳು ಏನ್ ಮಾಡ್ತಾರೆ ಕೇಳಿದ್ರೆ, ತನ್ನ ಮನೆಗೆ ಹೋಗಿ ತಮ್ಮ ಹಿರಿಯರಿಗೆ ಹೇಳಿ ಆಮೇಲೆ ಅದನ್ನ ಅನುಷ್ಠಾನಕ್ಕೆ ತರ್ತಾರೆ. ಅದಲ್ಲದೇನೆ ನಮ್ಮ ಪ್ರೈಮರಿ ಮಕ್ಕಳಿಗೆ ಯೋಗಾಸನ ಸ್ಪರ್ಧೆ ಕೂಡ ಇದೆ ಸರ್. ಈಗೊಂದು 2-3 ವರ್ಷಗಳಿಂದ ನಮ್ಮ ಶಾಲೆ ಮಕ್ಕಳಿಗೆ ನಾನು ಪ್ರತಿ ದಿವಸನೂ ಹೇಳ್ಕೊಡ್ತೇನೆ, ಮತ್ತೆ ಮನೆಗೆ ಹೋಗಿ ಇದನ್ನ ಅಭ್ಯಾಸ ಮಾಡಿ ಬರಲೇಬೇಕು ಅಂತಾನು ಅವರಿಗೆ ಕಟ್ಟುನಿಟ್ಟು ಮಾಡ್ತೇನೆ. ಅವಾಗ ಅವ್ರು ಮಾಡಿದರೆ, ಮಾಡಿದ್ರ ಪರಿಣಾಮ ಏನಾಯ್ತು ಕೇಳಿದ್ರೆ, ಅವರಿಗೆ ಜಿಲ್ಲಾ ಮಟ್ಟದಲ್ಲಿ ಒಂದು 3 ಸಲ ಅವರು ಪ್ರೈಸ್ ಅನ್ನ ತಗೊಂಡಿದ್ದಾರೆ, ಒಂದು 4-5 ಮಕ್ಕಳು. ಅಂದ್ರೆ ಅವಾಗ ಅವರಿಗೆ ಏನಾಗ್ತದೆ, ಖುಷಿ ಆಗ್ತದೆ, ಅಯ್ಯೋ ಈಗ ನಾನು ತಾಲೂಕಾ ಮಟ್ಟದಲ್ಲಿ ಒಂದು ನಂಬರ್ ಬಂತು, ಆಮೇಲೆ ಜಿಲ್ಲಾ ಮಟ್ಟ, ರಾಜ್ಯ, ಈ ರೀತಿಯಲ್ಲಿ ಅವರಿಗೆ ಒಂದು ಸ್ಪರ್ಧಾತ್ಮಕ ಮನೋಭಾವ ಕೂಡ ಅವರಿಗೆ ಬೆಳಿಲಿಕ್ಕೆ ಇದು ಅನುಕೂಲ ಆಗ್ತದೆ. ಅದಕ್ಕೆ ಮುಖ್ಯವಾಗಿ ನಮ್ಮ ಮತ್ತು ಪಾಲಕರ ಪ್ರೋತ್ಸಾಹ ಬೇಕೇ ಬೇಕು.
1: ಈಗ ಶಾಲಾ ಪಠ್ಯಕ್ರಮದಲ್ಲಿಯೂ ಕೂಡ ಯೋಗಾಸನವನ್ನ ಸೇರಿಸಿಕೊಂಡಿದ್ದೀರಿ ಅಂತ ಹೇಳಿದಿರಿ, ಜೊತೆಗೆ ಶಾಲೆಯಲ್ಲಿ ಮೊದಲೆಲ್ಲ ಕ್ರೀಡಾ ಸಮಯ ಅಂತ ಇರ್ತಾ ಇತ್ತು, ಒಂದು ಪೀರಿಯಡ್ ಅಂತ ಹೇಳ್ಬಿಟ್ಟು ಆಟಕ್ಕೆ ಬಿಡ್ತಾ ಇದ್ರು ಅಂತ ಹೇಳಿ, ಈಗಿದೆ ಹೇಗಿದೆ ಪರಿಸ್ಥಿತಿ, ಆಟ ಎನ್ನುವಂತದ್ದು ಇದೆಯಾ ಈಗಲೂ ಕೂಡ?
0: ಸರ್, ಆಟ ಅನ್ನೋದು ಕೆಲವು ಕಡೆಗೆ ಏನಾಗಿದೆ ಕೇಳಿದ್ರೆ, ಕೇವಲ ಪಠ್ಯದಲ್ಲಿ ಇದೆ ಹೇಳುವುದಷ್ಟೇ ಆಗ್ತಾ ಇದೆ. ಯಾಕೆ ಕೇಳಿದ್ರೆ, ಒಂದು ಸಮಂಜಸವಾದಂತ ಕ್ರೀಡಾಂಗಣ ಇಲ್ಲ, ಅದಕ್ಕೆ ತರಬೇತುದಾರರು ಇಲ್ಲ. ಒಂದು ವೇಳೆ ನಮ್ಮ ಹತ್ರ ಆ ಎಲ್ಲಾ ಒಂದು ಸಾಹಿತ್ಯ ಇದೆ, ಬಟ್ ನಮಗೆ ಸಮಯ ಇರುವುದಿಲ್ಲ. ಯಾಕೆ ಕೇಳಿದ್ರೆ, ಸ್ವಲ್ಪ ಕೆಲಸದ ಒತ್ತಡ ಇರ್ತದೆ, ಒಂದು ಸಿಲೆಬಸ್ ಮುಗಿಸುವುದು, ಅದು ಎಲ್ಲದರ ನಡುವೆ ನಾವೇ ತಿಳ್ಕೊಂಡು ನಮ್ಮ ಮಕ್ಕಳು ಆರೋಗ್ಯವಂತರಾಗಿ ಇರಬೇಕು, ಮುಂದೊಂದು ದಿನ ಅವರು ಈ ಒಂದು ಕ್ರೀಡೆಯಿಂದನೋ ಯೋಗದಿಂದಲೋ ಏನೋ ಒಂದು ಸಾಧನೆಯನ್ನ ಮಾಡಬಹುದು, ಅಥವಾ ನಮ್ಮ ಒಂದು ಕೊಡುಗೆ ಅವರಿಗೆ ನಾವು ಕೊಡಬೇಕು ಅನ್ನುವ ಒಂದು ವಿಚಾರವನ್ನು ಇಟ್ಟುಕೊಂಡು ನಾವು ಮಾಡಿದಾಗ ಇದು ಎಲ್ಲ ಕೂಡ ಸಕ್ಸಸ್ ಆಗ್ತದೆ ಅಂತ ಹೇಳಿ ನಾನು ಹೇಳ್ತೇನೆ.
1: ಮುಂದಿನ ಹಂತ ಅಂದ್ರೆ ಈಗ ಕಿಶೋರಾವಸ್ಥೆ ಅಂತ ಹೇಳುವಂತಹದ್ದು, ಈ ದೈಹಿಕ ಮಾನಸಿಕ ಒಂದು ಬದಲಾವಣೆಯ ಜೊತೆ ಜೊತೆಗೆ ಮಾನಸಿಕ ಒಂದು ಅಸ್ಥಿರತೆಯು ಕೂಡ ಇರುವಂತಹ ಒಂದು ಸಮಯ, ಈ ಹಂತದಲ್ಲಿ ಈ ಯೋಗಾಸನ ಹೇಗೆ ನೆರವಾಗ್ತದೆ?
0: ಅಂದ್ರೆ ಸರ್, ಈ ಮಾನಸಿಕ ಮತ್ತು ದೈಹಿಕ ಚಟುವಟಿಕೆ ಚಿಕ್ಕ ಮಕ್ಕಳು ಇದ್ದಾಗ ಅವರಿಗೆ ಅದರ ಬಗ್ಗೆ ಕಲ್ಪನೆನೂ ಇರುವುದಿಲ್ಲ. ಕಿಶೋರಾವಸ್ಥೆಗೆ ಬಂದಾಗ ಮಕ್ಕಳಲ್ಲಿ ಕೆಲವಷ್ಟು ದೈಹಿಕವಾಗಿ ಬದಲಾವಣೆ ಆಗ್ತದೆ, ಅದರಿಂದ ಮಾನಸಿಕವಾಗಿಯೂ ಕೂಡ ಅವರು ಬದಲಾವಣೆಯನ್ನು ಹೊಂದುತ್ತಾರೆ. ಆ ಒಂದು ಸಂದರ್ಭದಲ್ಲಿ ನಾವು ಯಾವ ರೀತಿಯಲ್ಲಿ ಇರಬೇಕು ಹೇಳುವುದಕ್ಕೆ ಪೂರಕವಾದಂತ ನಾವು ಯೋಗವನ್ನು, ಧ್ಯಾನವನ್ನು, ಪ್ರಾಣಾಯಾಮವನ್ನು ಮಕ್ಕಳಿಗೆ ತಿಳಿಸಿದ್ದೆ ಹೌದುಗಳಾದ್ರೆ ಮಕ್ಕಳು ಯಾವುದೇ ಲೆಕ್ಕಕ್ಕೂ ದಾರಿ ಕೂಡ ತಪ್ಪುವುದಿಲ್ಲ, ಮತ್ತೆ ಆರೋಗ್ಯವನ್ನ ಕಾಪಾಡಿಕೊಳ್ತಾರೆ. ಆ ಒಂದು ಕೆಲಸ ಪ್ರಾರಂಭದಲ್ಲಿಯೇ ನಮ್ಮಿಂದ ಆಗಬೇಕು. ಅಂದ್ರೆ ಹೆಚ್ಚಿನ ಸಮಯ ಮಕ್ಕಳು ನಮ್ಮ ಜೊತೆಗೆ ಇರ್ತಾರೆ, ಅಂದ್ರೆ ಶಿಕ್ಷಕರ ಜೊತೆಗೆ. ಆಗ ನಾವು ಅದಕ್ಕೊಂದು ಪ್ರೇರಣೆಯಾಗಿ, ಅದಕ್ಕೆ ಒಂದು ಪೂರಕವಾಗಿ ಒಂದು ಕಾರ್ಯಕ್ರಮವನ್ನು ನಾವು ಮಕ್ಕಳಿಗೆ ಕೊಟ್ಟದ್ದೇ ಹೌದು ಹೇಳಾದ್ರೆ, ಅದರಿಂದ ಮಕ್ಕಳ ಮಾನಸಿಕ ಮತ್ತು ದೈಹಿಕವಾದಂತಹ ಆರೋಗ್ಯ ಹೆಚ್ಚಾಗ್ತದೆ ಹೇಳುವುದರಲ್ಲಿ ಮತ್ತೆ ಮಾತೇ ಇಲ್ಲ.
1: ಇನ್ನೊಂದು ವಿಚಾರ, ಮಹಿಳೆಯರ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಶೇಷವಾಗಿ

0: ಮೊದಲೆಲ್ಲ ಗೃಹಿಣಿಯರಾಗಿದ್ದುಕೊಂಡು ಮನೆ ಮಟ್ಟಿಗೆ ಒಂದು ಕೆಲಸ ಮಾಡ್ಕೊಂಡಿದ್ದಂತವ್ರು ಇವತ್ತು ಹೊರಗಡೆ ಕೂಡ ಸಾಕಷ್ಟು ದುಡಿತಾ ಇದ್ದಾರೆ ಅಂತ ಹೇಳಿ. ಒತ್ತಡದ ಜೀವನ, ಒತ್ತಡದ ಸಮಯ, ಈ ಒಂದು ಒತ್ತಡ ನಿಭಾವಣೆ ಮಾಡುವಲ್ಲಿ ಮತ್ತು ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಯೋಗಾಸನ ಹೇಗೆ ನೆರವಾಗ್ತದೆ ಅಂತ.
1: ಈಗ ಸಾಮಾನ್ಯವಾಗಿ ಮನೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತ ಮಹಿಳೆಯರನ್ನ ನಾವು ಒಂದು ಯೋಗ ಕ್ಲಾಸಿಗೆ ಸೇರ್ಕೊಳ್ಳಿ, ಇಲ್ಲ ನಾನೇ ಒಂದು ಕ್ಲಾಸ್ ಮಾಡ್ತೇನೆ ಬರ್ತೀರಾ ಅಂತ ಕೇಳಿದಾಗ ಅವ್ರು ಏನ್ ಹೇಳ್ತಾರೆ ಕೇಳಿದ್ರೆ, ನಾವು ಪ್ರತಿದಿನ ಏನೊಂದು ಕೆಲಸ ಮಾಡ್ತೇವಲ್ಲ ಅದರಲ್ಲೇ ಬೇಕಾದಷ್ಟು ಯೋಗನೋ ನಮ್ಗೆ ಎಲ್ಲವೂ ಕೂಡ ಅದ್ರಲ್ಲಿ ಸಿಗುತ್ತದೆ ಅಂತ ಹೇಳ್ತಾರೆ. ಅದು ತಪ್ಪು ಕಲ್ಪನೆ. ಅದು ಯಾಕೆ ಕೇಳಿದ್ರೆ, ನಮ್ಮ ದೇಹ ಹೇಳುವುದು ಫೋರ್ ಪಿಲ್ಲರ್ ಅಂದ್ರೆ ನಾಲ್ಕು ಕಂಬಗಳ ಮೇಲೆ ನಿಂತಿದೆ. ಆ ನಾಲ್ಕು ಕಂಬಗಳು ಯಾವ್ದಪ್ಪ ಅಂತ ಕೇಳಿದ್ರೆ, ಒಂದನೇದಾಗಿ ಉತ್ತಮವಾದಂತ ಆಹಾರ, ಆಮೇಲೆ ಉತ್ತಮವಾದಂತ ವಿಚಾರ, ಆಮೇಲೆ ಉತ್ತಮವಾದಂತ ನಿದ್ದೆ ಬೇಕು, ನಾಲ್ಕನೇದಾಗಿ ಕ್ರಮಬದ್ಧವಾದಂತ ಯೋಗ ಬೇಕು. ನಾವು ಮಾಡೋದೆಲ್ಲವೂ ಯೋಗವಾಗ್ಬಿಟ್ರೆ ಯಾರು ಅನಾರೋಗ್ಯವಂತರಾಗಿ ಇರ್ಲಿಕ್ಕೆ ಸಾಧ್ಯನೇ ಇರ್ತಾ ಇರ್ಲಿಲ್ಲ ಅಲ್ವಾ ಸರ್? ಅದಲ್ಲ, ಈ ಫೋರ್ ಫಿಲ್ಲರ್ ಅನ್ನ ನಾವು ಭದ್ರವಾಗಿ ಇಟ್ಕೊಳ್ಬೇಕು, ಅವಾಗ ಮಾತ್ರ ನಾವು ಸರಿಯಾಗಿ ಅಂದ್ರೆ ಆರೋಗ್ಯವಂತರಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ನನ್ನ ವಿಚಾರ. ಈ ಒಂದು ಯೋಗ ಅನ್ನೋದು ಮಾಡಿದ್ದೆಲ್ಲವೂ ಯೋಗ ಆಗುವುದಿಲ್ಲ, ಅದಕ್ಕೆ ಒಂದು ಸಮಯ ಇದೆ ಸರ್. ಇಂಥದೇ ಸಮಯದಲ್ಲಿ ಮಾಡಬೇಕು, ಇಂಥದೇ ದಿಕ್ಕಿಗೆ ಮುಖ ಮಾಡಿ ಮಾಡಬೇಕು, ಆ ನಂತರ ಇಷ್ಟೇ ಮಾಡಬೇಕು. ನಮ್ಮ ದೇಹದ ತೂಕ ಇರಬಹುದು. ಈಗ ಉದಾಹರಣೆಗೆ ನಾನು ಪ್ರಾಣಾಯಾಮ ಮಾಡ್ತೇನೆ, ನಾನು ಕಣ್ಣನ್ನು ಮುಚ್ಚುತ್ತೇನೆ, ಮೂಗನ್ನ ಹಿಡಿದು ಹೀಗೆ ಕುತ್ಕೊಂಡ ತಕ್ಷಣ ಅದು ಪ್ರಾಣಾಯಾಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಾಣಾಯಾಮದ ನಿಯಮಗಳಿದಾವೆ ಸರ್, ಅದಕ್ಕೆ ಸಂಬಂಧಿಸಿ ಪ್ರಾಣಾಯಾಮವನ್ನ ಆಮೇಲೆ ಯೋಗವನ್ನ ಪ್ರತಿ ಹಂತದಲ್ಲಿಯೂ ಕೂಡ ನಾವು ಅದನ್ನ ಸರಿಯಾಗಿನೇ ಮಾಡಬೇಕು. ಅವಾಗ ಮಾತ್ರ ನಮ್ಗೆ ಅದರ ಉತ್ತಮ ಪರಿಣಾಮ ನಮ್ಗೆ ಸಿಗ್ತದೆ. ಈ ಕೆಲವಷ್ಟು ಜನ ಏನ್ ಹೇಳ್ತಾರೆ, ನಾನು ಯೋಗ ಮಾಡ್ತೇನೆ ಆದ್ರೆ ನನ್ನ ಆರೋಗ್ಯ ಸರಿಯಾಗ್ಲಿಲ್ಲ ಅಂತ ಹೇಳ್ತಾರೆ. ಆದ್ರೆ ನಾನು ಹೇಳದ್ನಲ್ಲ ಸರ್, ಒಂದು ಉತ್ತಮವಾದ ಆಹಾರ, ಆಹಾರವನ್ನು ಹೇಗ್ ತಿನ್ಬೇಕು, ಯಾವಾಗ ತಿನ್ಬೇಕು, ಎಷ್ಟು ತಿನ್ಬೇಕು, ಎಂತ ಆಹಾರ ತಿನ್ಬೇಕು ಹೇಳುವುದು ಅರಿವು ನಮಗಿರ್ಬೇಕು. ಆ ನಂತರ ಯೋಗ ಕೂಡ ಅಷ್ಟೇ, ಯಾವಾಗ ಮಾಡ್ಬೇಕು ಅದರ ಅರಿವು ಕೂಡ ಇರಬೇಕು. ಪ್ರಾಣಾಯಾಮವನ್ನು ಯಾವಾಗ ಮಾಡಬೇಕು ನಾವು ನೋಡಿ, ಯೋಗ ದೇಹಕ್ಕೆ, ಆಮೇಲೆ ಧ್ಯಾನ ಮನಸ್ಸಿಗೆ, ಪ್ರಾಣಾಯಾಮ ಉಸಿರಿಗೆ. ಈ ಮೂರನ್ನ ನಾವು ಪ್ರತಿ ದಿನ ಮಾಡಬೇಕು. ಹಾಗಾದ್ರೆ ಮಾಡುವುದು ಹೇಗೆ ಹೇಳುವುದನ್ನ ನಮ್ಮಷ್ಟಕ್ಕೆ ನಾವು ತಿಳ್ಕೊಳ್ಳುವುದಲ್ಲ, ಅದಕ್ಕೆ ಸಂಬಂಧಿಸಿದಂತ ಒಬ್ಬ ಗುರುವನ್ನ ನಾವು ಹುಡುಕಬೇಕು. ಅಂದ್ರೆ ಸಾಮಾನ್ಯವಾಗಿ ಗೊತ್ತಿರ್ತದೆ, ಈ ಯೋಗಾಭ್ಯಾಸವನ್ನು ನಿರಂತರವಾಗಿ ಮಾಡೋರು ಯಾರು, ಅವರು ಏನೆಲ್ಲ ಆರೋಗ್ಯವನ್ನು ಸಂಪಾದನೆ ಮಾಡ್ಕೊಂಡಿದ್ರೆ ಹೇಳುವಂತ ಒಂದು ವಿಷಯ ಗೊತ್ತಿರ್ತದೆ. ನಾವು ಹುಡ್ತಾ ಹುಡ್ತಾ ಎಲ್ಲೋ ಹಿಮಾಲಯಕ್ಕೆ ಹೋಗೋದಲ್ಲ ಸರ್, ನಮ್ಮ ಊರಿನಲ್ಲೇ ಬೇಕಾದಷ್ಟು ಜನ ಇರ್ತಾರೆ. ಆ ಆಹಾರ ಪದ್ಧತಿ ಅದನ್ನು ತಿಳಿದವರು ಕೂಡ ಇರ್ತಾರೆ. ಅವ್ರೆಲ್ಲರಿಂದ ನಾವು ತಿಳಿದು ನಮ್ಮ ಆರೋಗ್ಯವನ್ನ ನಾವು ಈ ಮೂಲಕ ಕಾಪಾಡ್ಕೊಳ್ಬಹುದು ಸರ್. ಋತುಬಂಧಕ್ಕೆ ಸಂಬಂಧಿಸಿದಂತೆ ಸಾಮಾನ್ಯವಾಗಿ ಒಂದು 15-16 ವರ್ಷಗಳಲ್ಲಿ ಋತುಮತಿ ಆಗುವಂತ ಒಂದು ಕ್ರಿಯೆ ಸರ್ವೇ ಸಾಮಾನ್ಯ ಸರ್. ಅದು ಆವಾಗ ನಾವು ಮಕ್ಕಳಿಗೆ ಅದರ ಬಗ್ಗೆ ತಿಳುವಳಿಕೆಯನ್ನ ನಾವು ಕೊಡಬೇಕು, ಪಾಲಕರಾದವರು ಕೊಡಬೇಕು. ಆ ನಂತರ ಅದು ನಿರಂತರವಾಗಿ ಆಗ್ಲಿಕ್ಕೆ ಏನೆಲ್ಲ ಬೇಕು, ಯೋಗದಲ್ಲಿಯೂ ಕೂಡ ಬೇಕಾದಷ್ಟು ಮಾರ್ಗಗಳಿವೆ ಸರ್. ಅದಕ್ಕೆ ಕೆಲವು ಜನಕ್ಕೆ ಏನಾಗ್ತದೆ ಕೇಳಿದ್ರೆ, ನಿರಂತರವಾಗಿ ಋತುಸ್ರಾವ ಆಗೋದಿಲ್ಲ, ಹೆಚ್ಚಿಗೆ ಆಗುವುದು, ತಿಂಗಳಿಗೆ 2 ಸಲ ಆಗುವುದು, ಈ ತರ ಎಲ್ಲ ಇರುತ್ತೆ. ಅದನ್ನ ನಾವು ತಿಳ್ಕೊಳ್ಬೇಕು, ನಮ್ಗೆ ಏನಾಗ್ತಾ ಇದೆ, ಅದನ್ನ ಯಾರಿಂದ ನಾವು ಪರಿಹಾರವನ್ನ ಕಂಡುಕೊಳ್ಬಹುದು ಹೇಳುವುದನ್ನ ಈ ಮಾರ್ಗದಲ್ಲಿ ತಿಳ್ಕೊಂಡು ಅವರು ಅದರ ಬಗ್ಗೆ ಅರಿವನ್ನ ಮೂಡಿಸ್ಕೊಳ್ಬೇಕು. ನಿರಂತರವಾಗಿ ಈ ಒಂದು ಯೋಗಾಭ್ಯಾಸವನ್ನ ಮಾಡಬೇಕು, ಆವಾಗ ಅದರಲ್ಲಿ ಯಾವುದೇ ವ್ಯತ್ಯಾಸ ಕೂಡ ಆಗುವುದಿಲ್ಲ. ಯಾಕೆ ಕೇಳಿದ್ರೆ, ನಾನೇ ಸ್ವಂತ ಅನುಭವದಲ್ಲಿ ಯಾವಾಗ ನಂದು ಶುರು ಆಯ್ತು, ಯಾವಾಗ ಮುಕ್ತಾಯ ಆಯ್ತು, ಮುಕ್ತಾಯ ಆದ ನಂತರ ನಾನು ಹೇಗಿದ್ದೇನೆ, ಅದನ್ನ ಯಾವುದೇ ತೊಂದರೆ ಇಲ್ಲದಂತೆ ನಾನು ಅನುಭವಿಸಿದ್ದೇನೆ. ಆದ್ರೆ ಈ ಒಂದು ಋತುಸ್ರಾವ ನಿಂತಾಗ ಕೂಡ ಕೆಲವು ಜನ ಹೇಳ್ತಾರೆ, ಅಯ್ಯೋ ನನಗೆ ಹಿಂಗಾಯ್ತು ಹಂಗಾಯ್ತು ಅಂತೇಳಿ ಕೆಟ್ಟ ಪರಿಣಾಮಗಳನ್ನೆಲ್ಲ ಹೇಳ್ತಾರೆ. ಅದು ಆಗದೆ ಇದ್ದಂಗೆ ಕೂಡ ನಾವು ಮಾಡ್ಕೊಳ್ಳೋದು ನಮ್ಮ ಕೈಲಿದೆ ಸರ್. ಈ ಯೋಗ ಮತ್ತು ಧ್ಯಾನದಿಂದ ನಾವು ಇದನ್ನ ಖಂಡಿತವಾಗಿಯೂ ಕೂಡ ನಾವು ಈ ಒಂದು ಸ್ಥಿತಿಯನ್ನ ಅಂದ್ರೆ ಇದರಿಂದ ಕೆಟ್ಟ ಪರಿಣಾಮ ಆಗದೆ ಇದ್ದ ರೀತಿಯಲ್ಲಿ ನಾವು ಮಾಡ್ಕೊಳ್ಬಹುದು.
0: ಈಗ ಈ ವರ್ಷದ ಒಂದು ಘೋಷವಾಕ್ಯ ಅಥವಾ ಒಂದು ಸ್ಲೋಗನ್ ಎನ್ನುವಂತಹದ್ದು, ಆರೋಗ್ಯಯುತವಾಗಿ ವೃದ್ಧಾಪ್ಯವನ್ನ ಎದುರಿಸುವಂತಹದ್ದು, ಈ ನಿಟ್ಟಿನಲ್ಲಿ ಯೋಗಾಸನದ ಒಂದು ಪ್ರಾಮುಖ್ಯತೆ ಏನು ಅಂತ.
1: ವೃದ್ಧಾಪ್ಯ ಅಂದ ತಕ್ಷಣ ಎಲ್ರಿಗೂ ಕೂಡ ಸರ್ ಒಂಥರ ಹೆದರಿಕೆ. ಈಗ ಉದಾಹರಣೆಗೆ ನೋಡಿ, ಒಂದು 30-40 ವರ್ಷ ಆದ ತಕ್ಷಣ ನಮ್ಮ ಕೂದಲು ಹೊಂಡ ಬಿಡ್ತದೆ. ಅವಾಗ ನಮ್ಗೆ ಏನು ಅನ್ಸು, ಅಯ್ಯೋಪ್ಪ ನನಗೆ ವಯಸ್ಸಾಗೋಯ್ತು ಹೇಳಿ ಅದನ್ನ ನಾವು ಮುಚ್ಕೊಳ್ಳಿಕ್ಕೆ ಏನೋ ಒಂದಷ್ಟು ಬಣ್ಣಗಳನ್ನ ಹಚ್ಕೊಳ್ತೇವೆ. ಇನ್ನು ನಾನು ಎಷ್ಟು ಒಂದು 18-20 ವರ್ಷದಲ್ಲಿ ನಾನು ಇದ್ದೇನೆ ಹೇಳಿ 40 ವರ್ಷದಲ್ಲಿ ಆ ತೋರಿಕೆಯನ್ನ ನಾವು ಮಾಡ್ಕೊಳ್ತೇವೆ. ಆ ನಂತರ

0: ಡ್ರೆಸ್ಗಳನ್ನು ಕೂಡ ಬದಲಾವಣೆ ಮಾಡ್ಕೊಳ್ತೇವೆ. ಯಾಕೆ ಕೇಳಿದ್ರೆ ಸಣ್ಣ ಮಕ್ಕಳು ಯಾವ ರೀತಿಯಲ್ಲಿ ಡ್ರೆಸ್ಗಳನ್ನು ಹಾಕೊಳ್ತಾರೆ ನೋಡ್ರಿ, ಚಂದ ಚಂದ ಅವರನ್ನ ಅಂದ್ರೆ ಆಕರ್ಷಣೆಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ನಾವು ಒಂದು ವಯಸ್ಸಿಗೆ ಬಂದಾಗ ನಾವು ಮಾಡ್ಕೊಳ್ತೇವೆ. ಆದ್ರೆ ಅದೆಲ್ಲವೂ ಕೂಡ ಸರ್ ಕೃತಕ. ಈ ಯೋಗ ಧ್ಯಾನ ಮತ್ತು ಪ್ರಾಣಾಯಾಮವನ್ನ ಮಾಡುವುದರಿಂದ ನಮ್ಮ ಚರ್ಮದ ಸುಕ್ಕುಗಟ್ಟುವಿಕೆಯನ್ನು ನಾವು ಮುಂದೂಡಬಹುದು. ಈಗ ಸಾಮಾನ್ಯ ನೋಡ್ರಿ, ಒಂದು ಯಾರೋ ಒಂದು 40 ವರ್ಷ ಆಯ್ತು ಅಂದ್ರೆ ಸರಿಯಾಗಿ ಒಂದು 15 ನಿಮಿಷ ನಿಂತ್ಕೋ ಅಂದ್ರೆ ಅವರಿಗೇನು, ನಿಂತರೆ ಮಂಡಿ ನೋವು, ಕೂತ್ರೆ ಸೊಂಟ ನೋವು, ಅಂದ್ರೆ ಗಂಟು ನೋವು ಸೊಂಟ ನೋವು ಸಾಮಾನ್ಯ ಸರ್. ಅದು ಯಾವ್ದು ಇರಬಾರದು ಅಂತ ಹೇಳಾದ್ರೆ ಇದರಲ್ಲಿ ಇರತಕ್ಕಂತ ಆರೋಗ್ಯ ಸಲಹೆಯನ್ನ ಪಡ್ಕೊಳ್ಬೇಕು, ಮತ್ತೆ ಆರೋಗ್ಯಕ್ಕಾಗಿ ಯೋಗ ಹೇಳುವುದನ್ನ 1/2 ಗಂಟೆ ಪಾಲನೆ ಮಾಡ್ಲೇಬೇಕು. ಈಗ ಉದಾಹರಣೆಗೆ ನಾನೇ ಹೇಳ್ತೇನೆ, ನನಗೆ ಈಗ 58 ವರ್ಷ ಮುಗೀತು ಸರ್. 58 ವರ್ಷದಲ್ಲಿ ನಾನಿನ್ನು ಗಂಟು ನೋವು ಸೊಂಟ ನೋವು ಅವ್ರು ಹೇಳಿದ ಕೇಳಿದಾಗ ಇವರಿಗೆಲ್ಲ ಯಾಕೆ ಬರ್ತದೆ ಇದು ಅಂತೇಳಿ ನನಗೆ ಅನಿಸ್ತದೆ. ಆದ್ರೆ ನಾನು ಅವರಂಗೆ ಇದ್ದಿದ್ರೆ ನನಗೂ ಕೂಡ ಅದು ಬರ್ತಿತ್ತು ಗೊತ್ತಿಲ್ಲ ಸರ್. ಇದರಿಂದ ಸಾಮಾನ್ಯವಾಗಿ ನಮ್ಮ ತೂಕವನ್ನ ಸಾಮಾನ್ಯವಾಗಿ ನಂಗೆ ನೋಡಿದವರು ಎಲ್ಲರೂ ಹೇಳ್ತಾರೆ, ನೀವು 30 ವರ್ಷದಿಂದ ಹೀಗೆ ಇದ್ದೀರಲ್ಲ ಹೇಗೆ ಅಂತ. ನೀವು ಕೂಡ ಇರಬಹುದು, ಆದ್ರೆ ನಾನು ಹೇಳ್ದಂಗ ನೀವು ಮಾಡಿದ್ರೆ ಖಂಡಿತವಾಗಿಯೂ ಕೂಡ ನೀವು ನಾನಿದ್ದಂಗ ಇರಬಹುದು. ಸಾಮಾನ್ಯವಾಗಿ ಎಲ್ಲರೂ ಕೂಡ ಬಯಸುದೇನು, ನಾನ್ ಚಂದ ಕಾಣಬೇಕು. ಆದ್ರೆ ಸಾಮಾನ್ಯವಾಗಿ ನಮ್ಮ ನಡವಳಿಕೆ ಮೊದಲೇದಾಗಿ ಬೇಕೇ ಬೇಕು. ಆ ನಂತರ ಆರೋಗ್ಯವಾಗಿ ಇದ್ರೆ ನಮ್ಮ ಚರ್ಮದ ಮೇಲೋ ಕೂದಲಿನ ಮೇಲೋ ಎಲ್ಲ ಒಂದು ಕೆಟ್ಟ ಪರಿಣಾಮ ಬೀರುವುದನ್ನ ನಾವು ಈ ಒಂದು ಯೋಗದಿಂದ ಸರ್ ಕಾಪಾಡಿಕೊಳ್ಬಹುದು, ನಮ್ಮ ಆಯುಷ್ಯನು ಕೂಡ ಮುಂದೆ ಹಾಕಬಹುದು ಅಂತ ಹೇಳಿ ನನ್ನ ಅನಿಸಿಕೆ. ಈಗ ನಮ್ಮ ಹತ್ರ ಕೇಳ್ತಾರೆ, ಯೋಗ ಮಾಡಿ ಮಾಡಿ ನೀವು 8 ವರ್ಷ ಬರ್ತೀರಿ, ಕಡೆ ಕೂಡ ನೀವು ಹೋಗೋದೇ ಅಲ್ವಾ ಅಂತೇಳಿ. ಆದ್ರೆ ಅದ್ ವಿಷಯ ಅಲ್ಲ, ನಾವು ಬೇಕಾದ್ರೆ ಒಂದು 70 ವರ್ಷನ 80 ವರ್ಷನ ಬೇಕಾದ್ರೆ 100 ವರ್ಷನ ಎಷ್ಟು ವರ್ಷ ಬದುಕಿದ್ರು ಕೂಡ ನಾವು ಹೇಗ್ ಬದುಕಿದ್ದೇವೆ, ಸ್ವತಂತ್ರವಾಗಿ ಆರೋಗ್ಯವಾಗಿ ನಾವು ಬದುಕಿದ್ದೇವೆ ಅನ್ನೋದು ನಮಗಿರ್ಬೇಕು, ಅದು ಬದುಕು. ಈಗ ನರಳಾಡ್ತಾ ಆಡ್ತಾ ಹಾಸಿಗೆ ಮೇಲೆ ಕೂತು 30 ವರ್ಷ ನಾನು ಹಾಸಿಗೆ ಮೇಲೆ 30 ವರ್ಷ ಊರು ತಿರುಗದೆ ಒಟ್ಟು ನನ್ಗೆ 80 ವರ್ಷ ನಾನು ಆಯುಷ್ಯ. ನಮ್ಮ ಅಪ್ಪ ಅಮ್ಮ ಎಲ್ಲ 70-80 ವರ್ಷ ಬದುಕಿದ್ರು, ಅದು ಬದುಕಿದ್ ಹೆಂಗೆ ಹೇಳುದು ಬೇಕಾದಡೋ. ಅದಕ್ಕಾಗಿ ನಾವು ಆರೋಗ್ಯವಂತರಾಗಿ ಇದ್ದಷ್ಟು ದಿನ ಮತ್ತೊಬ್ಬರಿಗೂ ಹೊರೆ ಆಗದೆ ನಾವು ಬದುಕಬೇಕು ಅಂದ್ರೆ ಈ ಎಲ್ಲ ಒಂದು ಕ್ರಿಯೆಯನ್ನ ಪ್ರತಿ ದಿವಸ ಮಾಡ್ಲೇಬೇಕು ಸರ್.
1: ಈಗ ಯೋಗಾಸನವನ್ನ ಪ್ರತಿ ದಿವಸವೂ ಕೂಡ ನೀವು ಅನುಷ್ಠಾನ ಮಾಡಿಕೊಂಡು ಬಂದಂತವರು, ಜೊತೆಗೆ ಬೇರೆ ಬೇರೆ ಹಂತದಲ್ಲಿ ಸ್ಪರ್ಧೆಯಲ್ಲಿಯೂ ಕೂಡ ಭಾಗವಹಿಸಿದಂತವರು, ರಾಜ್ಯ ಮಟ್ಟದಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಬಹುಮಾನವನ್ನು ಪಡ್ಕೊಂಡು ಇದೀಗ ರಾಷ್ಟ್ರ ಮಟ್ಟಕ್ಕೂ ಕೂಡ ನೀವು ಆಯ್ಕೆಯಾಗಿದ್ದೀರಿ. ಈ ಒಂದು ಆಯ್ಕೆಯ ಪ್ರಕ್ರಿಯೆ ಮತ್ತು ನೀವು ಇದರಲ್ಲಿ ಭಾಗವಹಿಸಿ ಪಡೆದಂತಹ ಒಂದು ಅನುಭವ ಈ ಬಗ್ಗೆ ಹೇಳಿ
0: ಸರ್. ನಾನು ಹೇಳದ್ನಲ್ವಾ, ಒಂದು 10 ವರ್ಷದಿಂದ ನಾನು ಯೋಗಾಭ್ಯಾಸದಲ್ಲಿ ತೊಡ್ಕೊಂಡಿದ್ದೇನೆ. ಈ ಒಂದು 5 ವರ್ಷದಿಂದ ಆರೋಗ್ಯ ಸಿರಿ ಕಮ್ಯುನಿಟಿ ಹೇಳ್ತಕ್ಕಂತ ಒಂದು ನಮ್ಮ ಕಮ್ಯುನಿಟಿಯಲ್ಲಿ ನಾನು ವಾರದಲ್ಲಿ 1 ಅಥವಾ 2 ದಿನ ನಮ್ಮ ಮಹಿಳೆಯರಿಗಾಗಿ ಆ ಗ್ರೂಪ್ ಅಲ್ಲಿ ಆನ್ಲೈನ್ ಅಲ್ಲಿ ನಾನು ಕ್ಲಾಸ್ ಅಂತ ತಗೊಳ್ತೇನೆ. ಅವಾಗ ಸಾಮಾನ್ಯವಾಗಿ ನನ್ನ ಕ್ಲಾಸಿಗೆ 40ರಿಂದ 45 ಮಹಿಳೆಯರು ಅಲ್ಲಿ ಭಾಗವಹಿಸ್ತಾರೆ. ಯೋಗ ಕ್ಲಾಸ್ ಮುಗಿದ ತಕ್ಷಣ ಅದು 45 ನಿಮಿಷಗಳ ಕಾಲ ಯೋಗ ತರಬೇತಿಯನ್ನ ನಾನು ಮತ್ತೊಬ್ಬರಿಗೆ ಕೊಡೋದು. ಅವರೆಲ್ಲ ಜಾಯಿನ್ ಆಗ್ತಾರೆ, ನನ್ನ ಹತ್ರ ಏನು ಆಗ್ತದೆ ಅದನ್ನೆಲ್ಲ ಅವರಿಗೆ ಕೊಟ್ಟು ಅವರೆಲ್ಲರ ಆರೋಗ್ಯ ಕಾಪಾಡುವುದು ನನ್ನ ಉದ್ದೇಶಕ್ಕಾಗಿ ನಾನು ಮಾಡಿದ್ದೇನೆ. ಉದಾಹರಣೆಗೆ ಒಬ್ಬರಿಗೆ ಸಹಾಯ ಮಾಡಬೇಕು ಅಂದ್ರೆ ದುಡ್ಡು ಕೊಡುವುದೇ ಸಹಾಯ ಅಂತೇಳಿ ತಿಳ್ಕೊಂಡ್ಬಿಡ್ತಾರೆ. ಅದಲ್ಲ ಸರ್, ನಿಮ್ಮ ಆರೋಗ್ಯವನ್ನ ನಾನು ಕಾಪಾಡ್ತೇನೆ, ಆರೋಗ್ಯಕ್ಕಾಗಿ ನಾನು ಸಲಹೆಯನ್ನು ಕೊಡ್ತೇನೆ ಹೇಳಿ ಅದರಿಂದ ನಿಮ್ಮ ಒಂದು ಆರೋಗ್ಯ ಸುಧಾರಣೆ ಆಯ್ತು ಅಂದ್ರೆ ಅದು ಒಂದು ಸಹಾಯ ಅಂತೇಳಿ ನಾನು ತಿಳ್ಕೊಂಡು ಆ ಒಂದು ಕಮ್ಯುನಿಟಿಯಲ್ಲಿ 5 ವರ್ಷದಿಂದ ನಾನು ಈ ತರಬೇತಿಯನ್ನ ಕೊಡ್ತಾ ಇದ್ದೇನೆ ಸರ್. ತರಬೇತಿಯನ್ನ ಕೊಡ್ತಾ ಕೊಡ್ತಾ ಕೊಡ್ತಾ ಅವರು ಏನು ಹೇಳ್ತಾರೆ ಕೇಳಿದ್ರೆ, ನನ್ನನ್ನ ಉದಾಹರಣೆಯಾಗಿ 5 ವರ್ಷದಲ್ಲಿ ಒಂದೇ ಒಂದು ದಿನ ಅವ್ರು ಹೇಳ್ದ ಕ್ಲಾಸ್ ಅನ್ನ ನಾನು ಮಿಸ್ ಮಾಡ್ಕೊಂಡಿಲ್ಲ. ಇವತ್ತು ನಿಮ್ ಕ್ಲಾಸು ನೀವು ನಡೆಸಬೇಕು ಅಂದಾಗ ನಾನು ಹೋಗಿರ್ತೇನೆ, ಇದೇ ನನ್ನ ಕಾರ್ಯಕ್ರಮ, ಹೋಗ್ತೇನೆ ಹೋಗುದಿಲ್ಲ ಅನ್ನೋದಿಲ್ಲ, ಆದ್ರೆ ಇದೇ ನನಗೆ ಮೇನ್. ನಾನು ಇದನ್ನ 5 ವರ್ಷದಿಂದ ಪಾಲನೆ ಮಾಡ್ತಾ ಬಂದಿದ್ದೇನೆ. ಆಮೇಲೆ ಈ ಒಂದು ಕಾರ್ಯಕ್ರಮ ಮುಗಿದ ನಂತರ, ಒಂದು 45 ನಿಮಿಷದ ಅವಧಿ ಮುಗಿದ ನಂತರ ನನ್ನನ್ನ ಅಪ್ರಿಶಿಯೇಟ್ ಮಾಡ್ತಾರೆ ಅವರು. ಕೆಲವಷ್ಟು ಮಾತು ನಮಗೇನಾಗ್ತದೆ ಕೇಳಿದ್ರೆ ಒಂದು ಪ್ರೇರಣೆ ಆಗ್ತದೆ. ಹೀಗೆ ಮಾಡ್ತಾ ಮಾಡ್ತಾ ನಾನು 5 ವರ್ಷದಲ್ಲಿ ಈ ಒಂದು ಯೋಗವನ್ನ ತುಂಬಾ ಚೆನ್ನಾಗಿ ನಿರಂತರವಾಗಿ ಮಾಡುವುದರಿಂದ ಒಳ್ಳೆ ಒಂದು ಅಭ್ಯಾಸವನ್ನ ರೂಢಿ ಮಾಡಿಕೊಂಡೆ. ಆ ನಂತರ ನಮ್ಗೆ ಒಬ್ರು ಸರ್ ಇದಾರೆ, ಸುಬ್ಬಣ್ಣ ಭಟ್ ಅಂತ ಹೇಳೋರು, ಅವರು ಶಿಕ್ಷಕರೇ. ಅವರು ನನ್ನ ಹತ್ರ ಏನ್ ಹೇಳಿದ್ರು, ನೋಡು ರಾಧಕ್ಕ, ನೀನು ಒಂದು ಸ್ಪರ್ಧೆ ಭಾಗವಹಿಸಬೇಕು, ಆವಾಗ ನೀನ್ ಯಾರು ನೀನ್ ಹೇಗಿದ್ದೀಯ ಹೇಳೋದು ನಿನ್ ಗೊತ್ತಾಗ್ತದೆ, ಅದನ್ನು ನೀನ್ ಮಾಡ್ಲೇಬೇಕು ಅಂತ ಹೇಳಿದ್ರು. ನಾನು ಕಳೆದ ವರ್ಷ ಏನ್ ಮಾಡಿದೆ, ಆಯ್ತಪ್ಪ ಸುಬ್ಬಣ್ಣ ಅಂತೇಳಿ ಆನ್ಲೈನ್ ಅಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ ಇದನ್ನ ತುಂಬು ಅಂತೇಳಿ.

0: ಅದು ಸರ್ಕಾರಿ ನೌಕರರ ಕ್ರೀಡಾಕೂಟದಲ್ಲಿ ಇತ್ತು. ಅದನ್ನ ನಾನು ತುಂಬಿದೆ. ಆಮೇಲೆ ಅದೇ ದಿನ ಹೋದೆ ಅದು ಕಾರವಾರದಲ್ಲಿ ಮಾಲಾದೇವಿ ಕ್ರೀಡಾಂಗಣ ಅಂತೇಳಿ ಬಹಳ ಜನ ಬಂದಿದ್ರು. ಅಲ್ಲಿ ಸ್ಪರ್ಧೆಯನ್ನ ಕೊಟ್ಟೆ.
1: ಸ್ಪರ್ಧೆಯ ಸ್ವರೂಪದ ಬಗ್ಗೆ ಸ್ವಲ್ಪ.
0: ಸ್ಪರ್ಧೆ ಅಂದ್ರೆ ಯೋಗದಲ್ಲಿ ಮೂರು ರೀತಿಯ ಯೋಗ ಇತ್ತು. ಒಂದು ಸಾಂಪ್ರದಾಯಿಕ ಯೋಗ ಅಂತೇಳಿ ಟ್ರೆಡಿಷನಲ್, ಅದ್ರ ಅಲ್ಲಿ ನಿಯಮಗಳಿರ್ತವೆ, ಇಂಥದೇ ಸಮಯದ ಇದ್ರೊಳಗೆ ಇದೇ ಒಂದು ಯೋಗವನ್ನ ಮಾಡಬೇಕು. ಯಾರು ಭಾಗವಹಿಸ್ತಾರೋ ಅದನ್ನ ಎಷ್ಟೊಂದು 5 ಆಸನ 10 ಆಸನ ಏನ್ ಕೊಡ್ತಾರೆ, ಆ ಕೊಟ್ಟ ಆಸನನ್ನೇ ಎಲ್ಲರೂ ಮಾಡಬೇಕು. ಅಷ್ಟೇ ಅವಧಿಯಲ್ಲಿ ಹೋಲ್ಡ್ ಮಾಡಿರ್ಬೇಕು ಅದನ್ನ. ಆ ರೀತಿಯ ಒಂದು ನಿಯಮ ಇರ್ತದೆ. ಆ ನಿಯಮದ ಪ್ರಕಾರ ನಾವು ಮಾಡಿ ಅದನ್ನ ಮುಗಿಸಿ ನಾನೇನ್ ಮಾಡಿದೆ, ಮನೆ ಬಂದೆ. 3 ಗಂಟೆ ಮನೆ ಬಂದಿದ್ದೇನೆ, 7 ಗಂಟೆಗೆ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದಾರಂತೆ ಅವರು. ಆವಾಗ ನಿನಗೆ ಇಲ್ಲಿ 2nd prize ಬಂತು ಅಂತ ಹೇಳಿದ್ರು. ಬಹಳ ಖುಷಿ ಆಯ್ತು. 2nd prize ಬಂದವರಿಗೂ ಕೂಡ ಸರ್ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಗೆ ಅವಕಾಶ ಇತ್ತು. ಅಲ್ಲಿ ಕೂಡ ಹೋದೆ. ಆಮೇಲೆ ಅಲ್ಲಿ ನನ್ನ ನಂಬರ್ ಬರ್ಲಿಲ್ಲ. ಈ ವರ್ಷ ಮತ್ತೆ ನಾನೇ ಪ್ರೇರಿತನಾಗಿ, ನಾನು ಕಳೆದ ವರ್ಷ 2nd ಬಂದಿದ್ದಲ್ಲ, ಈ ವರ್ಷ ಸ್ವಲ್ಪ ಭಾಗವಹಿಸಿ ತಲೆಯಲ್ಲಿ ಇಟ್ಕೊಂಡು ಆನ್ಲೈನ್ ಅನ್ನ ತುಂಬದೆ ಸಿರ್ಸಿಯಲ್ಲಿ ಇತ್ತು. ಅದು ಸಿರ್ಸಿಗೆ ಹೋದಾಗ ನನಗನ್ಸಿತ್ತು ಏನ ನಂಬರ್ ಬರ್ತೇನೋ ಬಿಡ್ತೇನೋ ಗೊತ್ತಿಲ್ಲ. ಕೊನೆಗೆ ನೋಡಿದ್ರೆ ಅಲ್ಲಿ ಫಸ್ಟೇ ಬಂತು ನಂದು. ಈ ವರ್ಷದಲ್ಲಿ ಆರ್ಟಿಸ್ಟಿಕ್ ಯೋಗ, ಆರ್ಟಿಸ್ಟಿಕ್ ಯೋಗ ಅಂದ್ರೆ ಸರ್ ಕಲಾತ್ಮಕ ಯೋಗ ಅಂತ ಹೇಳಿ, ಅಂದ್ರೆ 2.5 ರಿಂದ 3 ನಿಮಿಷಗಳ ಕಾಲದಲ್ಲಿ ಒಂದು ಹಾಡನ್ನ ಹಾಕೊಳ್ಬೇಕು. ಆ ಹಾಡಿನ ನಾದಕ್ಕೆ ನಾವು ಹೆಜ್ಜೆ ಹಾಕ್ತಾ 10 ಆಸನಗಳನ್ನ ಮಾಡಬೇಕು. ಅಂದ್ರೆ ನಿಂತು ಮಾಡುವಂತ 2 ಆಸನ, ಆಮೇಲೆ ಅದು ಲೆಗ್ ಬ್ಯಾಲೆನ್ಸ್ ಆಗಿರ್ಬೇಕು, ಆ ನಂತರ ಕುಳಿತು ಕೈ ಮೇಲೆ ಬ್ಯಾಲೆನ್ಸ್ ಮಾಡ್ಬೇಕು ಅಂತದ್ 2, ಆ ನಂತರ ಮುಂದೆ ಬಾಗುವಂತ 2 ಆಸನ, ಹಿಂದೆ ಬಾಗುವಂತ 2 ಆಸನ, ಟ್ವಿಸ್ಟ್ 2, ಒಟ್ಟು 10 ಆಸನಗಳನ್ನ ಈ ವೆರೈಟಿಯಲ್ಲೇ ಮಾಡ್ಬೇಕು ಸರ್. ಯಾವ್ದಾರು ಮಾಡಿದೆ ಅಂದ್ರೆ ಮಾರ್ಕ್ಸ್ ಬರಲ್ಲ. ನಾನು ಇಷ್ಟನ್ನು ಮಾಡಿದ್ದೇನೆ, 2.5 ನಿಮಿಷಕ್ಕೆ ಮುಗಿಸಿದ್ದೇನೆ, ಹಾಡಿಗೆ ತಕ್ಕಂತ ಹೆಜ್ಜೆ ಕೂಡ ಹಾಕಿದ್ದೇನೆ. ಆವಾಗ ನನಗೆ ಇದರಲ್ಲಿ ಫಸ್ಟ್ ಬಂತು. ಫಸ್ಟ್ ಬಂದಾಗ ತುಂಬಾ ಖುಷಿ ಆಯ್ತು. ಅಯ್ಯೋ, ಕಳೆದ ವರ್ಷ ನನ್ಗೆ 2nd ಬಂದಿತ್ತು, ಈ ವರ್ಷ ಫಸ್ಟ್ ಆಯ್ತು. ಫಸ್ಟ್ ಬಂದ್ಮೇಲೆ ನಮ್ಗೆ ನಮ್ಮ ಅಮಿತಿ ಅಲ್ಲಿಗೆ ನಿಲ್ಲೋದಿಲ್ಲಲ್ಲ. ರಾಜ್ಯ ಮಟ್ಟಕ್ಕೂ ನಾವು ಆಯ್ಕೆ ಆದಾವಾಗ ಬಹಳ ಖುಷಿ ಆಯ್ತು. ರಾಜ್ಯ ಮಟ್ಟಕ್ಕೂ ಕೂಡ ನಾನು ಹೋದೆ. ಅದು ಈ ವರ್ಷ ಬೆಂಗಳೂರಲ್ಲೇ ಇತ್ತು ಸರ್. ರಾಜ್ಯ ಮಟ್ಟದಲ್ಲಿ ಭಾಗವಹಿಸುವುದೇ ಒಂದು ಹೆಮ್ಮೆ ಅಂತ ಹೇಳ್ಕೊಂಡು ಹೋದೆ ಸರ್. ಅಲ್ಲಿ 23 ಜನ ಸ್ಪರ್ಧಿಗಳಿದ್ರು. ಅದರಲ್ಲಿ ಕಲಾತ್ಮಕ ಯೋಗ ಒಂದು ವಿಶೇಷವಾದದ್ದು. ಅದನ್ನ ಎಲ್ಲರೂ ಮಾಡುವುದನ್ನ ನಾನು ನೋಡ್ತಾ ನನ್ನ ಪಾಳಿನೂ ಬಂತು. ಆದ್ರೆ ಈ ಸಮಯದಲ್ಲಿ ನಾನು ಏನ್ ಮಾಡಿದ್ದೀನಿ ಕೇಳಿದ್ರೆ, ನನ್ನ ಹತ್ರ ಏನಾಗ್ತದೋ ಅಷ್ಟು ಎಫರ್ಟ್ ಅನ್ನು ಕೂಡ ಹಾಕಿದ್ದೇನೆ. ಪ್ರತಿಯೊಬ್ರು ಕೂಡ ಹೇಗೆ ಮಾಡ್ತಾರೆ ಹೇಳುವುದನ್ನ ನೋಡಿದ್ದೇನೆ. ಅಲ್ಲಿ ಜಿಲ್ಲಾ ಮಟ್ಟದಲ್ಲಿ ಏನಾಯ್ತು, ನನ್ನ ಅವಧಿ ಮುಗಿತಪ್ಪ ನಾನು ಬಂದ್ಬಿಟ್ಟಿದ್ದೆ. ಅದು ಇಲ್ಲಿ ಕೂತು ರಾತ್ರಿ 9:30 ಆಗಿದೆ, ಅಲ್ಲಿ ತನಕನು ನಾನು ಕೂತು ಎಲ್ಲರೂ ಹೇಗ್ ಮಾಡ್ತಾರೆ, ಯಾಕೆಂದ್ರೆ ನಾನೇ ಒಂದು ತಿಳ್ಕೊಳ್ಳೋದಲ್ಲಲ್ವಾ, ಅದು ವಿಭಿನ್ನತೆಯನ್ನ ನಾವು ನೋಡ್ಬೇಕು ಹೇಳುವ ದೃಷ್ಟಿಯಿಂದ ಎಲ್ಲವನ್ನ ನೋಡಿದೆ. ಕೊನೆಗೆ ರಿಸಲ್ಟ್ ಕೂಡ ಅನೌನ್ಸ್ ಮಾಡುವಂತ ಸಮಯ ಬಂತು. ಫಸ್ಟ್ ಪ್ರೈಸ್ ಹೇಳುವಾಗ ರಾಧಾ ಭಟ್ ಉತ್ತರ ಕನ್ನಡ ಇವರು ಫಸ್ಟ್ ಬಂದಿದ್ದಾರೆ ಅಂತ ಹೇಳಿದಾಗ ನನ್ನ ಖುಷಿ ಬಹಳ ಆಯ್ತು. ಮುಂದಿನ ಹಾದಿ ನಮ್ಗೆ ರಾಷ್ಟ್ರಮಟ್ಟಕ್ಕೂ ಕೂಡ ನಾನು ಹೋಗಿ ಭಾಗವಹಿಸಿದ್ದೆ.
1: ವಿಶೇಷವಾದಂತ ತರಬೇತಿ
0: ನಾನು ಇಲ್ಲಿವರೆಗೆ ಸ್ವಂತ ನಾನು ರೂಢಿ ಮಾಡ್ಕೊಂಡದ್ದು, ಅದಕ್ಕಾಗಿ ಅದನ್ನೇ ನಾನು ಮುಂದುವರಿಸಿ ರಾಷ್ಟ್ರ ಮಟ್ಟದಲ್ಲಿ ಹೋಗಿ ನಾನು ಹೆಂಗೆ ಅಂತೇಳಿ ನೋಡ್ಕೊಂಡ್ ಬರುವಂತ ಒಂದು ಸದಾವಕಾಶ ನನಗೆ ಸಿಕ್ಕಿದೆ. ಅದಕ್ಕಾಗಿ ನಾನು ಅಲ್ಲಿ ಹೋಗಿ ಭಾಗವಹಿಸಿ ಬರುವಂತ ವಿಚಾರವನ್ನ ನಾನು ಇಟ್ಟು
1: ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಪುರಸ್ಕೃತರಾಗಿರುವುದಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತಾ ಮುಂದಿನ ಹೆಜ್ಜೆಗೆ ಶುಭವನ್ನು ಕೂಡ ಹಾರೈಸ್ತಾ ಇದ್ದೀವಿ. ನಮ್ಮೆಲ್ಲ ಕೀಳುಗರ ಪರವಾಗಿ ರಾಧಾ ಎಂ ಭಟ್ ಅವರೇ, ಯೋಗಾಸನ ಎನ್ನುವಂತಹದ್ದು ಪ್ರತಿನಿತ್ಯವೂ ಕೂಡ ನಾವು ಅನುಷ್ಠಾನ ಮಾಡಬೇಕಾಗಿರುವಂತಹ ಒಂದು ಜೀವನ ಕ್ರಮ, ನಮ್ಮ ಭವಿಷ್ಯಕ್ಕಾಗಿ ನಮ್ಮ ಈ ಯೋಗಾಸನ ಇರುವಂತಹದ್ದು, ನಿಮ್ಮ ಅನುಭವನ ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ತೆ ಸರ್.
2: ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕು ವಜ್ರಳ್ಳಿಯ ಯೋಗ ಸಾಧಕಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಿನಿ ರಾಧಾ ಎಂ ಭಟ್ ಅವರೊಡನೆ ಸಂದರ್ಶನವನ್ನ ಕೇಳಿದ್ರಲ್ಲ, ಇವರನ್ನು ಸಂದರ್ಶಿಸಿದವರು ಟಿ ಶ್ಯಾಮ್ ಪ್ರಸಾದ್. ಇದಾಗಿತ್ತು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಇಂದಿನ ವನಿತಾ ವಿಹಾರ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.
3: ವನಿತಾ ವಿಹಾರ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು.
4: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ದೀರಿ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 675 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು.

0: ಸ್ಟುಡಿಯೋ ಸಮಯ 12:31.
1: ಆತ್ಮೀಯ ಕೇಳುಗರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
2: ನಿಮ್ಮ ಆಕಾಶವಾಣಿ FM 101.4 MHz ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ 4:45 5 ಗಂಟೆವರೆಗೆ ಪುಸ್ತಕ ಓದು ಮನಮಿಡಿದ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
1: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ 4:45 5 ಗಂಟೆಯವರೆಗೆ ಮನಮಿಡಿದಿಹ ಕ್ಷಣಗಳು ಪ್ರಸಾರವಾಗಲಿದೆ.
3: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
4: ದೇಶದ ಯುವಜನತೆಗೆ ಯುವವಾಣಿ ಉದ್ಯೋಗ ವಾರ್ತೆ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಕಾರ್ಯಕ್ರಮದ ಮೂಲಕ ಅರಿವಿನ ಜೊತೆಗೆ ದೇಶದ ಬೆಳವಣಿಗೆಗೆ ಯುವಶಕ್ತಿಯನ್ನು ಸಕ್ರಿಯಗೊಳಿಸುವ ವಿಶೇಷ ಕಾಳಜಿಯನ್ನ ಆಕಾಶವಾಣಿ ಮಾಡುತ್ತಿದೆ.
5: ಆಕಾಶವಾಣಿ ಶ್ರೋತೃಗಳಿಗೆ ನಮಸ್ಕಾರ. ನಾನು ರವಿಕುಮಾರ್ ರವಿ, ಭದ್ರಾವತಿ ತಾಲೂಕು ಕಾನೂನು ಸೇವಾ ಸಮಿತಿಯ ಸದಸ್ಯ ಕಾರ್ಯದರ್ಶಿ ಮಾತನಾಡುತ್ತಿದ್ದೇನೆ. ಭದ್ರಾವತಿಯ ವಿವಿಧ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ನಿಮ್ಮ ಪ್ರಕರಣಗಳಿಗೆ ಸುಲಭ ಮತ್ತು ಶಾಶ್ವತ ಪರಿಹಾರ ಬೇಕೇ? ಹಾಗಾದರೆ ಇಲ್ಲಿದೆ ಒಂದು ಸುವರ್ಣಾವಕಾಶ. ಬರುವ ಜುಲೈ 11 2ನೇ ಶನಿವಾರ ರಾಷ್ಟ್ರೀಯ ಲೋಕಅದಾಲತ್ ಕಾರ್ಯಕ್ರಮ ಭದ್ರಾವತಿಯ ಎಲ್ಲಾ ನ್ಯಾಯಾಲಯಗಳಲ್ಲಿ ನಡೆಯಲಿದ್ದು, ಇಲ್ಲಿ ನಿಮ್ಮ ಸಿವಿಲ್, ರಾಜಿಯಾಗಬಲ್ಲ ಕ್ರಿಮಿನಲ್ ಪ್ರಕರಣಗಳು, ಬ್ಯಾಂಕ್ ಸಾಲ, ಆಸ್ತಿ ಪಾಲು ವಿಭಾಗ, ಕೌಟುಂಬಿಕ ಕಲಹ ಮತ್ತಿತರ ಪ್ರಕರಣಗಳನ್ನು ಪರಸ್ಪರ ಮಾತುಕತೆ ಮೂಲಕ ಉಚಿತವಾಗಿ ಬಗೆಹರಿಸಿಕೊಳ್ಳಬಹುದು. ಅಷ್ಟೇ ಅಲ್ಲ, ಇದೇ ಜುಲೈ 18 3ನೇ ಶನಿವಾರದಂದು ಚೆಕ್ ಬೌನ್ಸ್ ಪ್ರಕರಣಗಳನ್ನು ರಾಜಿ ಮೂಲಕ ಸುಲಭವಾಗಿ ವಿತ್ಯರ್ಥಪಡಿಸಿಕೊಳ್ಳಲು ವಿಶೇಷ ಲೋಕಅದಾಲತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ದೀರ್ಘಕಾಲದ ಚೆಕ್ ಬೌನ್ಸ್ ವಿವಾದಗಳನ್ನು ನ್ಯಾಯಾಲಯದ ಶುಲ್ಕವಿಲ್ಲದೆ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳಲು ಅತ್ಯುತ್ತಮ ಅವಕಾಶವಿರುತ್ತದೆ. ಈ ಎರಡೂ ಲೋಕಅದಾಲತ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಭದ್ರಾವತಿಯ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಅರ್ಹ ಪ್ರಕರಣಗಳನ್ನು ರಾಜಿ ಮೂಲಕ ಬಗೆಹರಿಸಿಕೊಂಡು ನಿಮ್ಮ ಅಮೂಲ್ಯ ಸಮಯ ಹಾಗೂ ಹಣ ಉಳಿತಾಯ ಮಾಡಿಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ವಕೀಲರು ಅಥವಾ ಭದ್ರಾವತಿ ನ್ಯಾಯಾಲಯದ ಆವರಣದಲ್ಲಿರುವ ತಾಲೂಕು ಕಾನೂನು ಸೇವಾ ಸಮಿತಿಯ ಕಚೇರಿಗೆ ಹಿಂದೆ ಸಂಪರ್ಕಿಸಿ.

ಕೆಳಗರೆ ನಮ್ಮ ನಿಲಯದಿಂದ ಈ ಮಧ್ಯಾಹ್ನ 1:20 ಚಿತ್ರಗೀತೆಗಳು, 2:40 ಭಾವಗೀತೆಗಳು, 3 ಚಾರ್ಟ್ ಶೋ, 4 ಮಿಕ್ಸ್ ಮೆಲೋಡಿ, ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳು. ಸಂಜೆ 5 ಕನ್ನಡ ಚಿತ್ರಗೀತೆಗಳು, 6 ಸೇವಾ ಮಾಹಿತಿ. ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ತೋಟಗಾರಿಕಾ ಇಲಾಖೆಯಿಂದ ದೊರೆಯುವ ಸೌಲಭ್ಯಗಳ ಕುರಿತು ಶಿವಮೊಗ್ಗ ಜಿಲ್ಲಾ ತೋಟಗಾರಿಕಾ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಎಬಿ ಸಂಜಯ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಡಾಕ್ಟರ್ ಎಸ್ಎಂ ಸುಧಾಕರ್. ಕಾರ್ಯಕ್ರಮದ ಕಡೆಯಲ್ಲಿ ಪರಿಸರ ಗೀತೆ ಆಲಿಸುವಿರಿ. ಈ ರಾತ್ರಿ 8 ಚಿತ್ರಗೀತೆಗಳು, 9:15 ಭಾವಗೀತೆಗಳು. ಇನ್ನು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಈ ಮಧ್ಯಾಹ್ನ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಥೈರಾಯ್ಡ್ ಕಾಯಿಲೆ ಮತ್ತು ಚಿಕಿತ್ಸೆ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ತುರ್ತು ಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕರು, ಮುಖ್ಯಸ್ಥರು ಹಾಗೂ ಕಿವಿ ಮೂಗು ಗಂಟಲಿನ ಹಿರಿಯ ತಜ್ಞ ವೈದ್ಯರಾದ ಡಾಕ್ಟರ್ ಮೋಹನ್ ಅಪ್ಪಾಜಿಯವರೊಂದಿಗೆ ಸಂದರ್ಶನ. 1 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ, 6:30 ವಿಜ್ಞಾನದ ಮುನ್ನಡೆ. ಈ ರಾತ್ರಿ 7:45 ಸಮಾಚಾರ ದರ್ಶನ, ವಾರದ ವಾರ್ತಾಚಿತ್ರ, 9:30 ಯುವವಾಣಿ, ಶಾಸ್ತ್ರೀಯ ಸಂಗೀತ ಹಾಗೂ ಭರತನಾಟ್ಯ ಕಲಾವಿದೆ ಸಮಿದ್ಯತಾ ಎಸ್ ಅವರೊಂದಿಗೆ ಸಂದರ್ಶನ. ಇದುವರೆಗೂ ನಿಲಯದಿಂದ ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳ ವಿವರಣೆ ಕೇಳಿದರೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 12:35 16 ಸೆಕೆಂಡ್ಗಳು. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.

ಆರೋಗ್ಯ ಕಾರ್ಯಕ್ರಮ. ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ಆರೋಗ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಥೈರಾಯ್ಡ್ ಕಾಯಿಲೆ ಮತ್ತು ಚಿಕಿತ್ಸೆ, ಈ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ತುರ್ತು ಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕರು, ಮುಖ್ಯಸ್ಥರು ಹಾಗೂ ಕಿವಿ ಮೂಗು ಗಂಟಲಿನ ಹಿರಿಯ ತಜ್ಞ ವೈದ್ಯರಾದ ಡಾ

0: ಡಾಕ್ಟರ್ ಮೋಹನ್ ಅಪ್ಪಾಜಿ ಅವರೊಂದಿಗೆ ಸಂದರ್ಶನವಿದೆ. ಬಳಿಕ ಅತಿಸಾರ ತಡೆಗಟ್ಟುವಿಕೆ ಕುರಿತು ಕೊಡಗು ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯಾಧಿಕಾರಿ ಡಾಕ್ಟರ್ ಎಆರ್ ಮಧುಸೂದನ್ ಅವರೊಂದಿಗಿನ ಸಂದರ್ಶನ ಮೂಡಿಬರಲಿದೆ. ಆರಂಭದಲ್ಲಿ ಕೇಳಿ ಥೈರಾಯ್ಡ್ ಕಾಯಿಲೆ ಮತ್ತು ಚಿಕಿತ್ಸೆ, ಈ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ತುರ್ತು ಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕರು, ಮುಖ್ಯಸ್ಥರು ಹಾಗೂ ಕಿವಿ ಮೂಗು ಗಂಟಲಿನ ಹಿರಿಯ ತಜ್ಞ ವೈದ್ಯರಾದ ಡಾಕ್ಟರ್ ಮೋಹನ್ ಅಪ್ಪಾಜಿ ಅವರೊಂದಿಗೆ ಸಂದರ್ಶನ.
1: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಇವತ್ತಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ನಾವು ಈ ಥೈರಾಯ್ಡ್ ಕಾಯಿಲೆಗಳ ಬಗ್ಗೆ ಪರಿಚಯವನ್ನ ಮಾಡಿಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ತುರ್ತು ಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು, ಹಾಗೆಯೇ ಕಿವಿ ಮೂಗು ಮತ್ತು ಗಂಟಲಿನ ಹಿರಿಯ ತಜ್ಞ ವೈದ್ಯರಾದಂಥ ಡಾಕ್ಟರ್ ಮೋಹನ್ ಅಪ್ಪಾಜಿಯವರು. ನಮಸ್ಕಾರ ಡಾಕ್ಟರ್ ಮೋಹನ್ ಅಪ್ಪಾಜಿಯವರೇ.
2: ನಮಸ್ಕಾರ.
1: ಈಗೀಗ ಈ ಥೈರಾಯ್ಡ್ ಕಾಯಿಲೆಗಳ ಬಗ್ಗೆ ನಾವು ಹೆಚ್ಚು ಕೇಳ್ತಾ ಇದ್ದೀವಿ.
2: ಹೌದು.
1: ಇದ್ರ ಬಗ್ಗೆ ನಮ್ಮ ಕೇಳುಗರಿಗೆ ಒಂದು ಅರಿವನ್ನು ಮೂಡಿಸೋದು ಬಹಳ ಅವಶ್ಯಕ.
2: ಹೌದು.
1: ಮೊದಲಿಗೆ ಈ ಥೈರಾಯ್ಡ್ ಗ್ರಂಥಿ ಬಗ್ಗೆ ಒಂದು ಪರಿಚಯವನ್ನ ಮಾಡಿಕೊಡ್ತೀರಾ?
2: ಈ ಥೈರಾಯ್ಡ್ ಗ್ರಂಥಿ, ಅದನ್ನ ಕಾಮನ್ ಆಗಿ ನಾವು ಥೈರಾಯ್ಡ್ ಗ್ಲ್ಯಾಂಡ್ ಅಂತ ಹೇಳ್ತೇವೆ. ಇದೊಂದು ಎಂಡೋಕ್ರೈನ್ ಗ್ಲ್ಯಾಂಡ್, ನಮ್ಮ ಕುತ್ತಿಗೆ ಮುಂಭಾಗದಲ್ಲಿ ಇರ್ತದೆ, ಸ್ಕಿನ್ ಒಳಭಾಗದಲ್ಲಿ. ಇದು ಸುಮಾರು ಒಂದು 25 ಗ್ರಾಮ್ ಇರ್ಬೋದು, ಒಂದು ಸಣ್ಣ ಗ್ರಂಥಿ. ಅದು ಎಲ್ಲ ನಮ್ಮ ಬಾಡಿ, ಹಾರ್ಟ್, ಟೆಂಪರೇಚರ್ ಎಲ್ಲಾನು ರೆಗ್ಯುಲೇಟ್ ಮಾಡ್ತದೆ. ಅಷ್ಟೊಂದು ಇಂಪಾರ್ಟೆಂಟ್ ಗ್ಲ್ಯಾಂಡ್ ಅದು. ಸೊ ಅದರ ಹಾರ್ಮೋನು ಥೈರಾಕ್ಸಿನ್ ಹಾರ್ಮೋನು ಅಂತ ಹೇಳ್ತೇವೆ. ಅದು ಇಡೀ ನಮ್ಮ ದೇಹದ ಗ್ರೋತ್ ಇರ್ಬೋದು, ಎಲ್ಲ ಸೆಲ್ ಮೆಟಾಬಾಲಿಸಮ್ ಇರ್ಬೋದು, ಟೆಂಪರೇಚರ್ ರೆಗ್ಯುಲೇಷನ್ ಇರ್ಬೋದು, ನಮ್ಮ ಬಾಡಿದು ಹಾರ್ಟ್ ಬೀಟ್ ಇರ್ಬೋದು, ಬ್ರೈನ್ ಡೆವಲಪ್ಮೆಂಟ್ ಇರ್ಬೋದು. ಈ ಥೈರಾಕ್ಸಿನ್ ಹಾರ್ಮೋನ್ ಅಷ್ಟೊಂದು ಇಂಪಾರ್ಟೆಂಟ್ ನಮ್ಮ ದೇಹಕ್ಕೆ. ಸೊ ಈ ನಮ್ಮ ಮಡಿಕೇರಿ ಮತ್ತೆ ಕೊಡಗಿನಲ್ಲಿ ಸ್ವಲ್ಪ ಇದು ಕಾಮನ್ ಡಿಸಾರ್ಡರ್ ಆಗಿ ಕಂಡು ಬರ್ತವೆ, ನಮ್ಮ ಹತ್ರ ಟ್ರೀಟ್ಮೆಂಟ್ ಬರ್ತಾರೆ.
1: ಕಾರಣ ಏನಿರ್ಬೋದು ಅಂತೀರಾ?
2: ಕಾರಣ ಅಂದ್ರೆ ಒಂದು ಎತ್ತರದ ಪ್ರದೇಶ ಇದು, ಅದರಿಂದ ಅಯೋಡಿನ್ ಡಿಫಿಷಿಯನ್ಸಿ ಸ್ವಲ್ಪ ಕಾಮನ್ ಇದೆ ಇಲ್ಲಿ. ಹಾಗಾಗಿ ಈಗ ಇತ್ತೀಚೆಗೆ ಅಯೋಡೈಸ್ ಸಾಲ್ಟ್ ಬಂದ ಮೇಲೆ ಸ್ವಲ್ಪ ಕಮ್ಮಿ. ಇದು ಎನದರ್ ಕಾಸ್ ಏನಂದ್ರೆ ಒಂದು ಜೆನೆಟಿಕ್ ಪ್ರಿಡಿಸ್ಪೊಸಿಷನ್, ಜೆನೆಟಿಕ್ ಇರ್ಬೋದು ಅಥವಾ ಆಟೋಇಮ್ಯೂನ್ ಡಿಸೀಸ್ ಇರ್ಬೋದು. ಸೊ ಅನೇಕ ಕಾರಣದಿಂದ, ಬಟ್ ಮೇನ್ ಆಗಿ ಅಯೋಡಿನ್ ಡಿಫಿಷಿಯನ್ಸಿಯಿಂದ ಬರುವಂತ ಕಾಯಿಲೆ ಇದು.
1: ಈಗ ಸಾಮಾನ್ಯವಾದ ಈ ಥೈರಾಯ್ಡ್ ಕಾಯಿಲೆಗಳು ಯಾವ್ಯಾವ ಅಂತೀರ?
2: ಥೈರಾಯ್ಡ್ ಕಾಯಿಲೆಗಳು ಮೂರು ತರದ್ದು ಇರ್ತದೆ. ಒಂದು ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳ್ತೇವೆ, ಅದು ಥೈರಾಕ್ಸಿನ್ ಹಾರ್ಮೋನ್ ಬಾಡಿಲಿ ಜಾಸ್ತಿ ಆಗಿ ಅದರಿಂದ ಪರಿಣಾಮ ಆಗಿ ಈ ಥೈರಾಕ್ಸಿನ್ ಹಾರ್ಮೋನ್ ಎಲ್ಲ ಬಾಡಿ ಟಿಶ್ಯೂಸ್ ಮೇಲೂ ಆಗ್ತದೆ. ಸೊ ಅವರಿಗೆ ಪ್ಯಾಲ್ಪಿಟೇಷನ್ಸ್ ಅಂತ ಹೇಳ್ತೀವಿ, ನಾಡಿ ಮಿಡಿತ ತುಂಬಾ ಜಾಸ್ತಿ ಇರ್ತದೆ, ಹಾರ್ಟ್ ಬೀಟ್ ಜಾಸ್ತಿ ಇರ್ತದೆ, ಆಂಗ್ಸೈಟಿ ಜಾಸ್ತಿ ಇರ್ತದೆ. ಮತ್ತೆ ಕೋಲ್ಡ್ ಇದರಲ್ಲಿ ಹಾಟ್ ವೆದರ್ನ ಅವರು ಬೇರ್ ಮಾಡಕ್ ಆಗೋದಿಲ್ಲ, ಆಂಗ್ಸೈಟಿ, ಮೆನ್ಸ್ಟ್ರಲ್ ಡಿಸಾರ್ಡರ್ಸ್ ಲೇಡೀಸ್ಗೆ, ಅನೇಕ ಗ್ಯಾಸ್ಟ್ರೋಎಂಟರಲ್ ಸಿಂಪ್ಟಮ್ಸ್, ಬೇದಿ ಆ ತರ ಎಲ್ಲ ಅನೇಕ ಸಿಂಪ್ಟಮ್ಸ್ ಕಂಡು ಬರ್ತದೆ ಹೈಪರ್ ಥೈರಾಯ್ಡಿಸಮ್ ಅಲ್ಲಿ. ಮತ್ತೆ ಕೋಪ ಬರೋದು, ಬಾಡಿ ವೀಕ್ ಆಗೋದು, ಇಂಥದ್ದೆಲ್ಲ ತುಂಬಾ ಕಂಡು ಬರ್ತದೆ. ಮತ್ತೆ ಇನ್ನೊಂದು ಏನಂದ್ರೆ ಹೈಪೋಥೈರಾಯ್ಡಿಸಮ್, ಬಾಡಿಲಿ ಥೈರಾಕ್ಸಿನ್ ಕಮ್ಮಿ ಇರ್ತದೆ, ಸರ್ಕ್ಯುಲೇಟಿಂಗ್ ಹಾರ್ಮೋನ್ ಕಮ್ಮಿ ಇರ್ತದೆ, ಅದರಿಂದ ಅವರು ಲೆಥಾರ್ಜಿಕ್ ಸೋಮೇರಿಗಳಾಗಿರ್ತಾರೆ. ಮತ್ತೆ ಅವರಿಗೆ ಅದರಿಂದ ಪರಿಣಾಮವಾಗಿ ಬೇರೆ ಅನೇಕ ತೊಂದರೆಗಳು ಆಗ್ತವೆ, ಬಾಡಿ ಡೆವಲಪ್ಮೆಂಟ್ ಇರ್ಬೋದು, ಬ್ರೈನ್ ಡೆವಲಪ್ಮೆಂಟ್ ಇರ್ಬೋದು, ಮತ್ತೆ ಆಂಗ್ಸೈಟಿ ಇರ್ಬೋದು, ಇಂಥದ್ದು ಅನೇಕ ಕಂಡು ಬರ್ತದೆ. ಬಾಡಿ ತುಂಬಾ ದಪ್ಪ ಆಗ್ತದೆ ಅವರಿಗೆ.
1: ಇದು ಎರಡನೇದು.
2: ಹೌದು. ಮತ್ತೆ ಮೂರನೇದು ಇನ್ಫೆಕ್ಷನ್ ಇರ್ಬೋದು, ಥೈರಾಯ್ಡೈಟಿಸ್ ಅಂತ ಹೇಳ್ತೇವೆ. ಆ ಥೈರಾಯ್ಡ್ ಗ್ಲ್ಯಾಂಡ್ಗೆ ಇನ್ಫೆಕ್ಟ್ ಆಗ್ಬಿಟ್ಟು ಅದನ್ನೊಂದು ಥೈರಾಯ್ಡೈಟಿಸ್ ಅಂತ ಹೇಳ್ತೇವೆ. ಮತ್ತೆ ಆಟೋ ಇಮ್ಯೂನ್ ಪ್ರಾಬ್ಲಮ್ ಇಂದ ಬಾಡಿಲಿ ಆಟೋ ಆಂಟಿಬಾಡೀಸ್ ಡೆವಲಪ್ ಆಗ್ಬಿಟ್ಟು ಅದನ್ನ ಅಟ್ಯಾಕ್ ಮಾಡ್ತದೆ ಥೈರಾಯ್ಡ್ ಸೆಲ್ಸ್ ನ. ಸೊ ಅದು ಆಟೋ ಇಮ್ಯೂನ್ ಡಿಸಾರ್ಡರ್ಸ್, ಅದನ್ನ ನಾವು ಕಾಮನ್ ಆಗಿ ಹಶಿಮೋಟೋಸ್ ಗಾಯಿಟರ್ ಅಂತ ಹೇಳ್ತೀವಿ.
1: ಈ ಥೈರಾಯ್ಡ್ ಗ್ರಂಥಿ ಹೇಗೆ ಕೆಲಸ ಮಾಡುತ್ತೆ ಅಂತೀರಿ?
2: ಥೈರಾಕ್ಸಿನ್ ಹಾರ್ಮೋನ್ ಸೆಕ್ರೀಟ್ ಮಾಡಲಿಕ್ಕೆ, ಸಿಂಥಸೈಸ್ ಮಾಡಲಿಕ್ಕೆ ಥೈರಾಕ್ಸಿನ್ ಹಾರ್ಮೋನ್ ಬೇಕಾಗ್ತದೆ. ಸೊ ಥೈರಾಕ್ಸಿನ್ ಹಾರ್ಮೋನ್ ಅದನ್ನ ಹೆಂಗೆ ಸಿಂಥಿಸಿಸ್ ಆಗ್ತದೆ, ಬಾಡಿಲಿ ನಾವು ಏನು ಆಹಾರ ತಗೊಳ್ತೀವಿ, ಉಪ್ಪು ಇರ್ಬೋದು, ವೆಜಿಟೇಬಲ್ಸ್ ಇರ್ಬೋದು, ಅದರಿಂದ ಬಾಡಿಯಿಂದ ಅಯೋಡಿನ್ ತಗೊಂಡು ಥೈರಾಯ್ಡ್ ಸೆಲ್ಸ್ ಅದನ್ನ ಸಿಂಥಿಸೈಸ್ ಮಾಡುತ್ತೆ, ಹಾರ್ಮೋನ್ ಸಿಂಥಿಸೈಸ್ ಮಾಡಿ ಬ್ಲಡ್ ಸ್ಟ್ರೀಮ್ಗೆ ಬಿಡ್ತದೆ ಅದು. ಅದನ್ನ T3 T4 ಅಂತ ಹೇಳ್ತೇವೆ. ಸೊ T3 ಹಾರ್ಮೋನ್, ದಟ್ ಈಸ್ ಥೈರಾಕ್ಸಿನ್ ಹಾರ್ಮೋನ್, ನಮ್ಮ ದೇಹದ ಎಲ್ಲ ಸೆಲ್ಸ್ ಡೆವಲಪ್ಮೆಂಟ್ಗೂ ಬೇಕಾಗ್ತದೆ, ಇನ್ಕ್ಲೂಡಿಂಗ್ ಹಾರ್ಟ್ ಟಿಶ್ಯೂಸ್,

0: ಬ್ರೈನ್ ಟಿಶ್ಯೂಸ್ ಎಲ್ಲದಕ್ಕೂ ಅದು ಬೇಕಾಗ್ತದೆ.
1: ಇನ್ನು ಮುಖ್ಯವಾಗಿ ಒಬ್ಬ ವ್ಯಕ್ತಿಗೆ ಈ ಥೈರಾಯ್ಡ್ ಕಾಯಿಲೆ ಬಂದಿದೆ ಅಂತ ಹೇಗೆ ನಿರ್ಣಯಿಸಲಾಗುತ್ತೆ ಅಂತೀರಾ?
0: ಕ್ಲಿನಿಕಲ್ಲಿ ನಾವು ಅವ್ರನ್ನ ನೋಡಿದಾಗಲೇ ನಮಗೆ ಒಂದು ಡೌಟ್ ಇರ್ತದೆ, ಇವರಿಗೆ ಸಮ್ ಥೈರಾಯ್ಡ್ ಡಿಸಾರ್ಡರ್ ಇದೆ ಅಂತ. ಮತ್ತೆ ನಾವು ಆ ತರ ಕ್ಲಿನಿಕಲಿ ಫಸ್ಟ್ ನಾವು ಅಸೆಸ್ ಮಾಡಿದ್ಮೇಲೆ ಅವ್ರ ಬ್ಲಡ್ ಟೆಸ್ಟ್ ಮಾಡ್ತೇವೆ, ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡ್ತೇವೆ, ನೀಡಲ್ ಟೆಸ್ಟ್ ಮಾಡ್ತೇವೆ. ಸೊ ಅನೇಕ ಟೆಸ್ಟ್ ಗಳು ಮಾಡ್ತೇವೆ, ಅದರಲ್ಲಿ ನಾವು ಪತ್ತೆ ಹಚ್ಚಬಹುದು. ಹಾರ್ಮೋನ್ ಜಾಸ್ತಿ ಇದ್ರೆ ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳ್ತೀವಿ, ಹಾರ್ಮೋನ್ ಕಮ್ಮಿ ಇದ್ರೆ ಹೈಪೋಥೈರಾಯ್ಡಿಸಮ್ ಅಂತ, ನಾರ್ಮಲ್ ಇದ್ರೆ ಯು ಥೈರಾಯ್ಡ್ ಅಂತ ಹೇಳ್ತೇವೆ.
1: ಅಂದ್ರೆ ಈಗ ಈ ಲಕ್ಷಣಗಳನ್ನ ನಾವು ನೋಡಿದ್ರೆ ಹೇಗೆ ಗುರುತಿಸಬಹುದು ಇವರಿಗೆ ಇರಬಹುದಾ ಥೈರಾಯ್ಡ್ ಅಂತ?
0: ಲಕ್ಷಣಗಳು ಒಂದು, ಇವಾಗ ಅವ್ರಿಗೆ ಕುತ್ತಿಗೆ ಜಾಗದಲ್ಲಿ ಟ್ಯೂಮರ್ಸ್ ಏನಾದ್ರು ಬಂದ್ರೆ ಗಾಯ್ಟರ್ ಅಂತ ಹೇಳ್ತೇವೆ, ದಪ್ಪ ಇರ್ತದೆ, ಟ್ಯೂಮರ್ಸ್ ಇದ್ರೆ ಕಂಡು ಬರ್ತದೆ, ಒಂದು ದೊಡ್ಡ ಗೆಡ್ಡೆ ಆಗಿರ್ತದೆ,
1: ಊತ
0: ಇರ್ತದೆ, ಅದು ಕಾಣ್ತದೆ. ಕೆಲವು ಸಾರಿ ಏನು ಕಾಣೋದಿಲ್ಲ, ಬಟ್ ಅವರಿಗೆ ಸಿಂಪ್ಟಮ್ಸ್ ಇರ್ತದೆ, ಐದರ್ ಹೈಪರ್ ಥೈರಾಯ್ಡಿಸಮ್ ಸಿಂಪ್ಟಮ್ ಇರ್ತದೆ ಅಥವಾ ಹೈಪೋಥೈರಾಯ್ಡಿಸಮ್ ಸಿಂಪ್ಟಮ್ಸ್ ಇರ್ತದೆ. ಹೈಪರ್ ಥೈರಾಯ್ಡಿಸಮ್ ಅಲ್ಲಿ ಅವರಿಗೆ ಪಲ್ಸ್ ರೇಟ್ ಎಲ್ಲ ತುಂಬಾ ಜಾಸ್ತಿ ಇರ್ತದೆ, ಹಾರ್ಟ್ ಬೀಟ್ ತುಂಬಾ ಜಾಸ್ತಿ ಇರ್ತದೆ, ಸ್ವೆಟ್ಟಿಂಗ್ ಇರ್ತದೆ. ಸೊ ಅನೇಕ ಸಿಂಪ್ಟಮ್ಸ್ ಇರ್ತದೆ ಅವರಿಗೆ. ಹೈಪೋಥೈರಾಯ್ಡಿಸಮ್ ಆಗ್ಲಿ ಹೇಳಿದೆ ತಮ್ಗೆ, ಅವ್ರು ಸೋಮಾರಿ ಲೆಥಾರ್ಜಿಕ್ ಆಗಿ ಮಂಕ್ ಆಗಿರ್ತಾರೆ, ಯಾವಾಗ್ಲೂ ನಿದ್ರೆ ಯಾವಾಗ್ಲೂ ಜಾಸ್ತಿ ಇರ್ತದೆ. ಸೊ ಅಂತ ನಮಗೆ ಕಂಡು ಬಂದಲ್ಲಿ ನಾವು ಅವ್ರನ್ನ ಲ್ಯಾಬೋರೇಟರಿ ಟೆಸ್ಟ್ ಗೆ ಒಳಪಡಿಸ್ತೇವೆ.
1: ಅಂದ್ರೆ ಈಗ ಈ ಮಧುಮೇಹ ಇದೆಯಲ್ಲ,
0: ಹೌದು,
1: ಮಧುಮೇಹ ಮತ್ತೆ ಈ ಥೈರಾಯ್ಡ್ ಇದನ್ನ ಎರಡನ್ನೂ ಕೂಡ ಏನಾದ್ರೂ ಸ್ವಲ್ಪ ಸರಿಯಾಗಿ ನಮ್ಮ ರೋಗಿಗಳು ಥೈರಾಯ್ಡ್ ಇದ್ದಾಗ ಮಧುಮೇಹ ಇದೆ ನನಗೆ ಅದಕ್ಕೆ ಸಣ್ಣಗಾಗಿದ್ದೀನಿ ಅಂತ ತಿಳ್ಕೊಬಹುದು ಏನಾದ್ರೂ?
0: ಹೌದು, ಅವರಿಗೆ ಗೊತ್ತಿರೋದಿಲ್ಲ, ಕೆಲವರಿಗೆ ಈ ಥೈರಾಯ್ಡ್ ಡಿಸಾರ್ಡರ್ ಇದೆ ಅಂತಾನೆ ಗೊತ್ತಿರೋದಿಲ್ಲ ಫಸ್ಟ್ ಟೈಮ್ ಆಕ್ಚುಲ್ ಆಗಿ. ಅದಕ್ಕೆ ಅವರು ಅವರ ಪರ್ಸನಲ್ ಡಾಕ್ಟರ್ ನ ನೋಡ್ಕೋಬೇಕು, ಫ್ಯಾಮಿಲಿ ಫಿಸಿಷಿಯನ್ ಕಾಣಬೇಕು, ಸರ್ಜನ್ಸ್ ನ ಕಾಣಬೇಕು, ಫಿಸಿಷಿಯನ್ಸ್ ನ ಕಾಣಬೇಕು. ಸೊ ಅವರಿಗೆ ಮಧುಮೇಹ ಇರೋದು ಗೊತ್ತಾಗ್ತದೆ, ಬಟ್ ಈ ಥೈರಾಯ್ಡ್ ಡಿಸಾರ್ಡರ್ ಬರುವಂತದ್ದು ಅದನ್ನ ಸಪರೇಟ್ ಆಗಿ ನಾವು ಇನ್ವೆಸ್ಟಿಗೇಟ್ ಮಾಡಬೇಕಾಗ್ತದೆ. ಕೊಡಗಿನಲ್ಲಿ ತುಂಬಾ ಕಾಮನ್ ಆಗಿ ಈ ಥೈರಾಯ್ಡ್ ಡಿಸಾರ್ಡರ್ಸ್ ಪ್ರಾಬ್ಲಮ್ ತುಂಬಾ ಇದೆ.
1: ಈಗ ಈ ಥೈರಾಯ್ಡ್ ಕಾಯಿಲೆಗಳನ್ನ ನಾವು ಸರಿಯಾಗಿ ಪತ್ತೆ ಹಚ್ಚದೇ ಇದ್ರೆ ಅದು ಯಾವ ರೀತಿಯಾದಂತಹ ಒಂದು ಆರೋಗ್ಯ ಸಮಸ್ಯೆಗಳಿಗೆ ಕಾರಣ ಆಗಬಹುದು ಅಂತೀರಾ?
0: ತುಂಬಾ ಆರೋಗ್ಯ ಸಮಸ್ಯೆ ಕಾರಣ ಆಗ್ತದೆ. ಫಾರ್ ಎಕ್ಸಾಂಪಲ್, ಇವಾಗ ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳ್ತೇವೆ, ಅವರಿಗೆ ಆಂಗ್ಸೈಟಿ, ನ್ಯೂರೋಸಿಸ್, ಥೈರಾಕ್ಸಿನ್ ಬಾಡಿಲಿ ತುಂಬಾ ಜಾಸ್ತಿ ಆದಲ್ಲಿ ಅವ್ರಿಗೆ ಹಾರ್ಟ್ ಗೆ ಪ್ರಾಬ್ಲಮ್ ಆಗ್ಬಹುದು, ಫಿಬ್ರಿಲೇಷನ್ ಅಂತ ಹಾರ್ಟ್ ಬೀಟ್ ಎಲ್ಲ ಜಾಸ್ತಿ ಆಗಿ ಅವ್ರ ಸ್ಟ್ರೋಕ್ ಹೋಗ್ಬಹುದು ಅಥವಾ ಹಾರ್ಟ್ ಅಟ್ಯಾಕ್ ಚಾನ್ಸಸ್ ಇರ್ತದೆ. ಅದರಿಂದ ಬೇರೆ ಆರ್ಗನ್ಸ್ ಮೇಲೆ ಈ ಥೈರಾಯ್ಡ್ ಹಾರ್ಮೋನ್ ತುಂಬಾ ಪ್ರಭಾವ ಬೀರ್ತದೆ. ಅದಕ್ಕೆ ಅದನ್ನ ನಾವು ಕಂಟ್ರೋಲ್ ಅಲ್ಲಿ ಯು ಥೈರಾಯ್ಡ್ ಸ್ಟೇಟ್ ಗೆ ತರುವಂತದ್ದು ಮಾಡಬೇಕಾಗ್ತದೆ.
1: ಅಂದ್ರೆ ಈಗ ಥೈರಾಯ್ಡ್ ಕಾಯಿಲೆಗಳಿಗೆ ಹೇಗೆ ಚಿಕಿತ್ಸೆ ನೀಡಲಾಗುತ್ತೆ ಅಂತೀರಿ?
0: ಎರಡು ತರದ ಇದೆ, ಮೆಡಿಕಲ್ ಟ್ರೀಟ್ಮೆಂಟ್, ಒಂದು ಸರ್ಜಿಕಲ್ ಟ್ರೀಟ್ಮೆಂಟ್. ಮೆಡಿಕಲ್ ಟ್ರೀಟ್ಮೆಂಟ್ ಫಸ್ಟ್ ಹೈಪರ್ ಥೈರಾಯ್ಡಿಸಮ್ ಥೈರಾಕ್ಸಿನ್ ಜಾಸ್ತಿ ಇದ್ರೆ ನಾವು ಆಂಟಿ ಥೈರಾಯ್ಡ್ ಡ್ರಗ್ಸ್ ಅಂತ ಕೊಡ್ತೇವೆ. ಸೊ ಆಂಟಿ ಥೈರಾಯ್ಡ್ ಡ್ರಗ್ಸ್ ಕೊಟ್ಟು ಅದನ್ನ ನಾವು ಫಸ್ಟ್ ಯು ಥೈರಾಯ್ಡ್ ತರ್ತೇವೆ. ಮತ್ತೆ ಹೈಪೋಥೈರಾಯ್ಡಿಸಮ್ ನಾವು ಥೈರಾಕ್ಸಿನ್ ಟ್ಯಾಬ್ಲೆಟ್ ಸಪ್ಲಿಮೆಂಟ್ ಮಾಡಿ ಅದನ್ನ ಯು ಥೈರಾಯ್ಡ್ ಸ್ಟೇಟ್ ತರ್ತೇವೆ. ಮತ್ತೆ ಆ ಥೈರಾಯ್ಡ್ ಗ್ಲ್ಯಾಂಡ್ ಏನಾದ್ರೆ ಅಲ್ಲಿ ಗೆಡ್ಡೆ, ನಾಡ್ಯೂಲ್ ಅಂತ ಹೇಳ್ತೇವೆ, ಗೆಡ್ಡೆ ಏನಾದ್ರು ಇದ್ರೆ ಅದನ್ನ ಸರ್ಜಿಕಲ್ ನಾವು ಟ್ರೀಟ್ ಮಾಡಿ ಆ ಗೆಡ್ಡೆನ ತೆಗಿತೇವೆ. ಕ್ಯಾನ್ಸರ್ ನಾವು ಡಿಟೆಕ್ಟ್ ಮಾಡ್ಬೇಕಾಗ್ತದೆ, ಥೈರಾಯ್ಡ್ ಕ್ಯಾನ್ಸರ್ ತುಂಬಾ ಕಾಮನ್ ಆಗಿದೆ.
1: ಈಗ ತಾವು ವೈದ್ಯರು ಹೇಳ್ತಾ ಇರ್ತೀರ, ಯಾವುದೇ ಒಂದು ಸಮಸ್ಯೆ ಬರ್ದಿರೋ ಹಾಗೆ ನೋಡ್ಕೊಳ್ಳೋದೇ ಒಳ್ಳೇದು ಅಂತ. ಈಗ ಈ ಥೈರಾಯ್ಡ್ ಕಾಯಿಲೆ ಬರ್ದಿರೋ ಹಾಗೆ ಏನಾದ್ರು ತಡೆಗಟ್ಟೋದಕ್ಕೆ ಸಾಧ್ಯನಾ?
0: ತಡ್ಕಟ್ಬಹುದು, ಕೆಲವು ಮಾತ್ರ ಕಷ್ಟ. ಈಗ ಜೆನೆಟಿಕ್ ಅಲ್ಲಿ ಬರುವಂತದ್ದು ನಮ್ಮ ಕೈಲಿ ಇರೋದಿಲ್ಲ ಅದು, ಅಥವಾ ಆಟೋ ಇಮ್ಯೂನ್ ಬರುವಂತದ್ದು ಥೈರಾಯ್ಡ್ ಪ್ರಾಬ್ಲಮ್ ನಮ್ಮ ಕೈಲಿ ಇರೋದಿಲ್ಲ. ಬೇರೆ ಐಡಿನ್ ಡಿಫಿಷಿಯನ್ಸಿ ಅಂತದ್ದು ಡಯಟರಿ ಪ್ರಾಬ್ಲಮ್ ಇರೋದನ್ನು ಡೆಫಿನೆಟ್ ಆಗಿ ನಾವು ತಡೆಗಟ್ಟಬಹುದು.
1: ಅಂದ್ರೆ ಏನೇನು ಮುಂಜಾಗ್ರತೆ ವಹಿಸಬಹುದು ಅಂತೀರಿ?
0: ಸೊ ಐಡಿನ್ ಸಪ್ಲಿಮೆಂಟ್, ನಾವು ಐಡಿನ್ ಇರುವಂತದ್ದು ಪದಾರ್ಥ ಹೆಚ್ಚು ಬಳಸಬೇಕು ಆಹಾರದಲ್ಲಿ ಇರಬಹುದು, ಅಥವಾ ಐಡೈಸ್ ಸಾಲ್ಟ್, ಈಗೆಲ್ಲ ಗವರ್ಮೆಂಟ್ ಅವರು ಐಡೈಸ್ ಸಾಲ್ಟ್ ಮಾಡಿದ್ದಾರೆ. ಸೊ ಐಡೈಸ್ ಸಾಲ್ಟ್ ನಾವು ಹೆಚ್ಚು ಉಪಯೋಗಿಸಿ, ಮತ್ತೆ ಕೆಲವು ಆಂಟಿ ಥೈರಾಯ್ಡ್ ಫುಡ್ಸ್ ಇದೆ ಅಂತದನ್ನೆಲ್ಲ ಸ್ವಲ್ಪ ವಾರಕ್ಕೆ ಕಮ್ಮಿ ಉಪಯೋಗಿಸಬೇಕು. ಫಾರ್ ಎಕ್ಸಾಂಪಲ್ ಕ್ಯಾಬೇಜ್ ಇರ್ಬೋದು ಅಥವಾ ಕಾಲಿಫ್ಲವರ್ ಇರ್ಬೋದು, ಕೆಲವು ಐಟಮ್ಸ್ ಸ್ವಲ್ಪ ಆಂಟಿ ಥೈರಾಯ್ಡ್ ಆಕ್ಟಿವಿಟೀಸ್ ಇರ್ತದೆ, ಅದನ್ನ ಜಾಸ್ತಿ ಯೂಸ್ ಮಾಡಬಾರ್ದು. ನಾವು ಸ್ವಲ್ಪ ಕಮ್ಮಿ ಯೂಸ್ ಮಾಡಿದ್ರೆ ಒಳ್ಳೇದು.
1: ಅಂದ್ರೆ ಈ ಎಲೆಕೋಸು ಮತ್ತೆ ಹೂಕೋಸು ಅಂತ ತಾವ್ ಹೇಳಿದ್ರಿ,
0: ಹೌದು,
1: ಅದರಲ್ಲಿ ಕೂಡ ಅಯೋಡಿನ್ ಅಂಶ ಏನಾದ್ರು ಇದೆಯಾ?
0: ಅದೆಲ್ಲ ಆಂಟಿ ಥೈರಾಯ್ಡ್ ವೆಜಿಟೇಬಲ್ಸ್ ಅಂತ ಹೇಳ್ತೇವೆ ನಾವು. ಸೊ ಅಯೋಡಿನ್ ಅಂಶ ಕಮ್ಮಿ ಇರ್ತದೆ, ಅದರಿಂದ ನಾವು ಅದನ್ನ ಡಯಟರಿ ಮಾಡಿಫಿಕೇಶನ್ ಮಾಡಿಕೊಂಡು ಇದನ್ನು ಸ್ವಲ್ಪ ಕಮ್ಮಿ ಉಪಯೋಗಿಸಿದ್ರೆ ಒಳ್ಳೇದು ಅಂತ ನಾವು.

0: ಅವರಿಗೆ ಕಮ್ಮಿ ಉಪಯೋಗಿಸೋಕೆ ಹೇಳ್ತೀವಿ. ವಾರಕ್ಕೆ ಒಂದ್ ಸರಿ ಬೇಕಾದ್ರೆ ಉಪಯೋಗಿಸಬಹುದು, ಎರಡ್ ಸರಿ ಉಪಯೋಗಿಸಬಹುದು. ಡೈಲಿ ಅದನ್ನೇ ತಿಂತಾ ಇದ್ರೆ ಅದು ನಮ್ಗೆ ಸ್ವಲ್ಪ ಆಂಟಿ ಥೈರಾಯ್ಡ್ ಮೇಲೆ ಪರಿಣಾಮ ಬೀರೋ ಸಾಧ್ಯತೆ ಇದೆ,
1: ಅಂದ್ರೆ ಪ್ರಮಾಣ ಹೆಚ್ಚಾದಂಗೆ ಆಗ್ಬಹುದು ಅಂತ ಹೇಳ್ಬಹುದು. ಮತ್ತೆ ಇದು ಏನಾದ್ರು ಸಂತಾನೋತ್ಪತ್ತಿ ಸಮಸ್ಯೆಗಳಿಗೆ ಕಾರಣ ಆಗ್ಬಹುದಾ ಈ ಥೈರಾಯ್ಡ್ ಸಮಸ್ಯೆ?
0: ಹೌದು, ಅದ್ರಲ್ಲಿ ಏನಾಗ್ತದೆ ಮಿಸ್ ಕ್ಯಾರೇಜ್ ಅಂತದ್ದು ಮತ್ತೆ ಮೆನ್ಸ್ಟ್ರಲ್ ಡಿಸಾರ್ಡರ್ಸ್ ಲೇಡೀಸ್ ಅಲ್ಲಿ ಕಂಡು ಬರುವಂತದ್ದು ಅದೊಂದು ಹಾರ್ಮೋನ್ ಇದು, ಅದರಿಂದ ಕೆಲವು ಪ್ರೆಗ್ನೆನ್ಸಿ ಡಿಲೇ ಆಗುವಂತದ್ದು. ಅದಕ್ಕೆ ಅವರು ಎಂಡೋಕ್ರೈನಾಲಜಿಸ್ಟ್ ಹತ್ರ ಒಪಿನಿಯನ್ ತಗೊಂಡು ಗೈನಕಾಲಜಿಸ್ಟ್, ಯೂಶುವಲ್ ಆಗಿ ಗೈನಕಾಲಜಿಸ್ಟ್ ಏನ್ ಮಾಡ್ತಾರೆ ಕಳಿಸ್ತಾರೆ ಅವ್ರು ಎಂಡೋಕ್ರೈನಾಲಜಿ ಒಪಿನಿಯನ್ ಕಳಿಸ್ತಾರೆ ಅಥವಾ ಫಿಸಿಷಿಯನ್ ಹತ್ರ ಫಸ್ಟ್ ಒಪಿನಿಯನ್ ಕಳಿಸ್ತಾರೆ. ಗೆಡ್ಡೆ ಏನಿಲ್ಲ ಅಂದ್ರೆ, ಗೆಡ್ಡೆ ಇದ್ರೆ ಅದನ್ನ ನಾವು ಯೂಶುವಲ್ ಆಗಿ ಅದನ್ನ ಟ್ರೀಟ್ ಮಾಡ್ತೇವೆ, ನಾವು ಅದನ್ನ ಆಪರೇಟ್ ಮಾಡಿ ತೆಗಿತೇವೆ, ಅವ್ರನ್ನ ಯು ಥೈರಾಯ್ಡ್ ಸ್ಟೇಟ್ ಗೆ ತಂದು ಮತ್ತೆ ಗೆಡ್ಡೆನ ನಾವು ತೆಗಿತೇವೆ, ಥೈರಾಯ್ಡೆಕ್ಟಮಿ ಅಂತ ಮಾಡ್ತೇವೆ. ಮಾಡ್ಬಿಟ್ಟು ನಾವು ಅವ್ರಿಗೆ ಪ್ರಾಬ್ಲಮ್ ಬರದಂಗೆ ನೋಡ್ಕೊಳ್ತೇವೆ.
1: ಈಗ ಔಷಧಿಯನ್ನ ಸೇವಿಸೋದಾದ್ರೆ ಅವರು ಅದನ್ನ ಹೇಗೆ ಮಾಡ್ಬೇಕಾಗತ್ತೆ, ಅಂದ್ರೆ ಜೀವನ ಪರ್ಯಂತ ತಗೋಬೇಕಾಗತ್ತೆ ಹೇಗೆ?
0: ಈಗ ಫಾರ್ ಎಕ್ಸಾಂಪಲ್ ಥೈರಾಯ್ಡ್ ಸರ್ಜರಿ ಮಾಡ್ತೇವೆ, ಟೋಟಲ್ ಥೈರಾಯ್ಡೆಕ್ಟಮಿ ಸುಮಾರು ಕಡೆ ನಾವು ಮಾಡ್ತೇವೆ, ಟೋಟಲ್ ಫುಲ್ ಥೈರಾಯ್ಡ್, ಅದು ಕ್ಯಾನ್ಸರ್ ರಿಸ್ಕ್ ಇರ್ಬೋದು ಅಥವಾ ತುಂಬಾ ಗೆಡ್ಡೆಗಳು ಇರ್ಬೋದು ಅದರಲ್ಲಿ ಅಂತ ಟೈಮ್, ಅಥವಾ ಕ್ಯಾನ್ಸರ್ ಇರ್ಬೋದು, ಅರ್ಲಿ ಕ್ಯಾನ್ಸರ್ ಇರ್ಬೋದು. ಸೊ ಅಂತ ಕಡೆ ನಾವು ಟೋಟಲ್ ಥೈರಾಯ್ಡೆಕ್ಟಮಿ ಮಾಡ್ಬಿಡ್ತೇವೆ. ಸೊ ಆವಾಗ ಅವ್ರಿಗೆ ಬಾಡಿಲಿ ಥೈರಾಯ್ಡ್ ಹಾರ್ಮೋನ್ ಇರೋದಿಲ್ಲ, T3 T4 ಉತ್ಪಾದನೆ ಇರೋದಿಲ್ಲ, ಅದರಿಂದ ನಾವು ಸಪ್ಲಿಮೆಂಟ್ ಕೊಡ್ಬೇಕಾಗ್ತದೆ, ಲೈಫ್ ಲಾಂಗ್ ಟ್ರೀಟ್ಮೆಂಟ್ ತಗೋಬೇಕಾಗ್ತದೆ.
1: ಒಟ್ಟಾರೆ ಡಾಕ್ಟರ್ ಮೋಹನ್ ಅಪ್ಪಾಜಿ ಅವರೇ, ಈ ಥೈರಾಯ್ಡ್ ಕಾಯಿಲೆಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಕೇಳುಗರಿಗೆ ಏನು ಹೇಳೋದಕ್ಕೆ ಇಚ್ಛೆ ಪಡ್ತೀರ?
0: ಈಗ ಕೊಡಗಿನಲ್ಲಿ ಈ ಥೈರಾಯ್ಡ್ ಸಮಸ್ಯೆ ಸ್ವಲ್ಪ ಕಾಮನ್ ಆಗಿರ್ತದೆ. ಆಕ್ಚುಲ್ ಆಗಿ ನೀವು ಏನ್ ಮಾಡಬಹುದು, ಒಂದು ಪ್ರಿವೆಂಟಿವ್ ಮೆಷರ್ ಆಗಿ ನೀವು ಇವಾಗ ನಾವು ಆಹಾರ ಪದ್ಧತಿ ಹೇಳಿದೆ ನಾನು, ಇನ್ನೊಂದು ಏನ್ ಮಾಡಬಹುದು ಅಂದ್ರೆ ನೀವು ಕನ್ನಡಿ ಮುಂದೆ ನಿಂತ್ಕೊಂಡು ಈ ಥೈರಾಯ್ಡ್ ಗ್ಲ್ಯಾಂಡ್ ನಿಮಗೆ ಹೇಳಿದೆ ಯಾವ ಜಾಗದಲ್ಲಿ ಇರ್ತದೆ ಅಂತ, ಅದಕ್ಕೆ ಮಸಾಜ್ ಕೊಡಬಹುದು ನೀವು. ಎವ್ರಿ ಡೇ ಮಾರ್ನಿಂಗ್ ಒಂದು 5 ಮಿನಿಟ್ಸ್ ಮಸಾಜ್ ಕೊಟ್ರೆ ಅದೊಂದು ಸ್ಟಿಮ್ಯುಲೇಷನ್ ತರ ಅದು. ಸೊ ಮಸಾಜ್ ಕೊಡಬಹುದು, ಮತ್ತೆ ರೆಗ್ಯುಲರ್ ಆಗಿ ನೀವು ಚೆಕ್ ಮಾಡ್ಬೇಕಾಗ್ತದೆ, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿಸ್ಕೋಬಹುದು ಡಾಕ್ಟರ್ ಹತ್ರ, ಡಾಕ್ಟರ್ ಹತ್ರ ಸಲಹೆ ತಗೋಬೇಕು, ಯಾಕಂದ್ರೆ ಇದು ಒಂದು ಕಾಮನ್ ಡಿಸಾರ್ಡರ್ ಪ್ರಾಬ್ಲಮ್. ಮತ್ತೆ ಸ್ವೆಲ್ಲಿಂಗ್ ಏನಾರು ಕಂಡು ಬಂದ್ರೆ ಡೆಫಿನೆಟ್ ಆಗಿ ನೀವು ಅದನ್ನ ಇನ್ವೆಸ್ಟಿಗೇಟ್ ಮಾಡ್ಬೇಕು, ಅದು ಬಿನೈನ್ ಅಂದ್ರೆ ಅದು ಕೆಟ್ಟ ಕಾಯಿಲೆ ಇರೋದಿಲ್ಲ. ಕ್ಯಾನ್ಸರಸ್ ಗೆಡ್ಡೆ ಅಂದ್ರೆ ಅದನ್ನ ನೀವು ಡೆಫಿನೆಟ್ ಆಗಿ ಟ್ರೀಟ್ಮೆಂಟ್ ಇಮಿಡಿಯೇಟ್ ಆಗಿ ತಗೋಬೇಕಾಗ್ತದೆ. ಸೊ ಅದಕ್ಕೆ ಡಾಕ್ಟರ್ ಹತ್ರ ಹೋಗಿ ಸಲಹೆ ತಗೊಂಡು ಅದನ್ನ ಒಳ್ಳೆ ಗ್ರೋತ್ ಅಥವಾ ಕೆಟ್ಟ ಗ್ರೋತ್ ಅನ್ನೋದನ್ನ ಇನ್ವೆಸ್ಟಿಗೇಟ್ ಮಾಡ್ಬೇಕಾಗ್ತದೆ. ಸೊ ಅದ್ರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ಸೊ ತಮ್ಮ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಸಲಹೆ ಕೇಳಬಹುದು.
1: ಈಗ ನಮ್ಮ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಇದಕ್ಕೆ ಚಿಕಿತ್ಸೆ ಸಿಗುತ್ತಾ?
0: ಹೌದು ಹೌದು, ಇದಕ್ಕೆ ಚಿಕಿತ್ಸೆ ನಾವು ಮಾಡ್ತೀವಿ. ಫಸ್ಟ್ ಫಿಸಿಷಿಯನ್ ನೋಡ್ತಾರೆ, ಫಿಸಿಷಿಯನ್ ನೋಡಿ ಅದನ್ನ ಹೈಪರ್ ಥೈರಾಯ್ಡ್ ಹೈಪೋಥೈರಾಯ್ಡ್ ಆಟೋಮ್ಯೂನ್ ಅಥವಾ ಇನ್ಫೆಕ್ಷನ್ ಎಲ್ಲ ಇದ್ ಮಾಡಿ ಏನಾದ್ರು ಗೆಡ್ಡೆ ಬಂದಲ್ಲಿ ನಮಗೆ ENT ಡಿಪಾರ್ಟ್ಮೆಂಟ್ ಗೆ ಕಳಿಸ್ತಾರೆ. ನಾವು ಅದು ಒಳ್ಳೆ ಗೆಡ್ಡೆನ ಅಥವಾ ಕೆಟ್ಟ ಕಾಯಿಲೆನ ಅಂತ ಇನ್ವೆಸ್ಟಿಗೇಟ್ ಮಾಡಿ ಶಸ್ತ್ರಚಿಕಿತ್ಸೆ ಮೂಲಕ ಅದನ್ನ ಕ್ಯೂರ್ ಮಾಡ್ತೇವೆ.
1: ಆತ್ಮೀಯ ಕೇಳಿದ್ರೆ ತಮಗೆ ಈ ಥೈರಾಯ್ಡ್ ಕಾಯಿಲೆಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ಮೋಹನ್ ಅಪ್ಪಾಜಿ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9845471569. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9845471569. ತುಂಬಾ ಸಂತೋಷ ಡಾಕ್ಟರ್ ಮೋಹನ್ ಅಪ್ಪಾಜಿಯವರೇ, ತಾವಿದುವರೆಗೂ ನಮ್ಮ ಕೇಳುಗರಿಗೆ ಈ ಥೈರಾಯ್ಡ್ ಕಾಯಿಲೆ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ, ಧನ್ಯವಾದಗಳು.
2: ಇದುವರೆಗೆ ಥೈರಾಯ್ಡ್ ಕಾಯಿಲೆ ಮತ್ತು ಚಿಕಿತ್ಸೆ ಈ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ತುರ್ತು ಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕರು, ಮುಖ್ಯಸ್ಥರು ಹಾಗೂ ಕಿವಿ ಮೂಗು ಗಂಟಲಿನ ಹಿರಿಯ ತಜ್ಞ ವೈದ್ಯರಾದ ಡಾಕ್ಟರ್ ಮೋಹನ್ ಅಪ್ಪಾಜಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ಅತಿಸಾರ ತಡೆಗಟ್ಟುವಿಕೆ ಕುರಿತು ಕೊಡಗು ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯಾಧಿಕಾರಿ ಡಾಕ್ಟರ್ ಎಆರ್ ಮಧುಸೂದನ್ ಅವರೊಂದಿಗೆ ಸಂದರ್ಶನ.
1: ನಮಸ್ಕಾರ ಡಾಕ್ಟರ್ ಮಧುಸೂದನ್ ಅವರೇ.
3: ನಮಸ್ಕಾರ ಸರ್.
1: ಈಗ ಪ್ರಾರಂಭದಲ್ಲಿ ಅತಿಸಾರ ಅಂದ್ರೆ ಏನು ಅಂತ ಸ್ವಲ್ಪ ಹೇಳ್ತೀರಾ?
3: ಮಲವು ಸಾಮಾನ್ಯವಾಗಿ ಗಟ್ಟಿ ಪ್ರಮಾಣದಲ್ಲಿ ಹೋಗ್ತಾ ಇರುತ್ತೆ. ಅದು ಸಹಜವಾಗಿ ಗಟ್ಟಿ ಪ್ರಮಾಣಕ್ಕಿಂತ ತೆಳುವಾಗಿ ಹೋಗೋದನ್ನ ಅತಿಸಾರ ಅಂತ ಕರಿತೀವಿ. ಅಥವಾ ಒಂದಕ್ಕಿಂತ ಹೆಚ್ಚು ಬಾರಿ ತೆಳು ರೀತಿಯಲ್ಲಿ ಮಲ ವಿಸರ್ಜನೆ ಆದ್ರೆ ಅದನ್ನ ಅತಿಸಾರ ಅಥವಾ ನಮ್ಮ ಭಾಷೆಯಲ್ಲಿ ಬೇದಿ ಅಂತಾನು ಸಹ ನಾವು ಕರಿತೀವಿ.
1: ಅದನ್ನ ಮಾಡು ಭಾಷೆಯಲ್ಲಿ ಬೇದಿ.

0: ವ್ಯಾಧಿ.
1: ಅಂದ್ರೆ ಈ ಅತಿಸಾರದಿಂದ ಆಗುವಂತ ತೊಂದರೆಗಳೇನು ಅಂತೀರಿ?
0: ಈಗ ಅತಿಸಾರದಲ್ಲಿ ನಾವು ಬಹಳ ಮುಖ್ಯವಾಗಿ ಏನ್ಬೇಕಂದ್ರೆ, ನಮ್ಮ ರಾಜ್ಯದಲ್ಲಿ ಅಷ್ಟೊಂದು ಸಾವು ನೋವುಗಳಿಲ್ಲ, ಬಟ್ ದೇಶದ 5 ರಾಜ್ಯಗಳಲ್ಲಿ 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಬಾಲ್ಯದಲ್ಲಿ ಈ ಅತಿಸಾರದಿಂದ ಸಾವನ್ನಪ್ಪುತ್ತಿರೋದನ್ನ ನಾವು ಕಾಣ್ತಾ ಇದೀವಿ. ಸೊ ಇದರಿಂದ ಬಹಳ ಮುಖ್ಯವಾಗಿ ನಿರ್ಜಲೀಕರಣ ಆಗುತ್ತೆ, ನಿರ್ಜಲೀಕರಣದಿಂದ ಸಾವು ಸಂಭವಿಸತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಬಹಳ ಮುಖ್ಯವಾಗಿ 5 ವರ್ಷದ ಒಳಗಿನ ಮಕ್ಕಳಲ್ಲಿ ಇದು ಸಾವಿನ ಪ್ರಮಾಣ ಹೆಚ್ಚಿನದಾಗಿರುತ್ತೆ.
1: ಅಂದ್ರೆ 5 ವರ್ಷದ ಒಳಗಿನ ಮಕ್ಕಳನ್ನೇ ಬಾರಿಸೋದಕ್ಕೇನು ಕಾರಣ ಅಂತೀರಿ?
0: ರೋಗ ನಿರೋಧಕ ಶಕ್ತಿ ಮಕ್ಕಳಲ್ಲಿ ಕಮ್ಮಿ ಇರುತ್ತೆ, ಮತ್ತೆ ಬಹಳಷ್ಟು ಮಕ್ಕಳು ಅವರ ವಯಸ್ಸಿಗೆ ತಕ್ಕ ತೂಕ, ಎತ್ತರಕ್ಕೆ ತಕ್ಕ ತೂಕ ಇರೋದಿಲ್ಲ, ಅಪೌಷ್ಟಿಕತೆ ಅಂತ ನಾವು ಕರಿತೀವಿ. ಈ ಅಪೌಷ್ಟಿಕತೆ 5 ವರ್ಷದ ಒಳಗಿನ ಮಕ್ಕಳಲ್ಲಿ ಜಾಸ್ತಿ ಇರುತ್ತೆ. ಅಂತ ಮಕ್ಕಳು ಬಹಳ ಬೇಗ ಇದಕ್ಕೆ ತುತ್ತಾಗ್ತಾರೆ, ಮತ್ತೆ ಸಾವು ನೋವುಗಳ ಸಾಧ್ಯತೆನೂ ಜಾಸ್ತಿ ಇರುತ್ತೆ.
1: ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ ಡಾಕ್ಟರ್ ಮಧುಸೂದನ್ ಅವರೇ, ಅತಿಸಾರ ಆಗೋದಕ್ಕೆ ಏನ್ ಕಾರಣ ಅಂತ?
0: ಅತಿಸಾರಕ್ಕೆ ಬಹಳ ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ನೈರ್ಮಲ್ಯತೆಯ ಕೊರತೆ, ಶುದ್ಧವಾದ ಕುಡಿಯುವ ನೀರು ಉಪಯೋಗಿಸಲಿಲ್ಲ ಅಂತ ಹೇಳಿದ್ರೆ, ಮತ್ತೆ ಒಬ್ಬರಿಗೆ ಅತಿಸಾರ ಇರ್ತಕ್ಕಂಥ ಮನೆಯಲ್ಲಿ ಕೈ ತೊಳೆದೇನೆ ಊಟ ಮಾಡೋದ್ರಿಂದ ಈ ಒಂದು ಅತಿಸಾರ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ಇದು ವೈರಸ್ ಅಥವಾ ಬ್ಯಾಕ್ಟೀರಿಯಾದಿಂದ ಎರಡೂ ಇಂದನೂ ಬರುತ್ತೆ, ವೈರಸ್ ಇಂದನೂ ಅತಿಸಾರ ಉಂಟಾಗಬಹುದು, ಬ್ಯಾಕ್ಟೀರಿಯಾದಿಂದನೂ ಉಂಟಾಗಬಹುದು.
1: ಅಂದ್ರೆ ಶುಚಿತ್ವದ ಕೊರತೆ ಅಂತೀರಾ?
0: 100% ಇದು ಶುಚಿತ್ವದ ಕೊರತೆಯಿಂದನೇ ಅತಿಸಾರ ಹೆಚ್ಚಿನ
1: ಬರುವಂತದ್ದು
0: ಸಾಧ್ಯತೆ ಇರುತ್ತೆ.
1: ಅಂದ್ರೆ ಕಲುಷಿತ ನೀರು ಮತ್ತು ಆಹಾರನು ಕಾರಣ ಆಗಬಹುದು?
0: ಖಂಡಿತವಾಗ್ಲೂ ಕಲುಷಿತವಾದ ನೀರೇ ಇದಕ್ಕೆ ಬಹಳ ಮುಖ್ಯ ಕಾರಣ. ಕಲುಷಿತವಾದ ಆಹಾರ ನೀರು ಎರಡೂ ಸಹ ಕಾರಣ ಆಗುತ್ತೆ.
1: ಇದೊಂದು ಮಾರಣಾಂತಿಕ ಕಾಯಿಲೆನೆ?
0: ಹೌದು, ಖಂಡಿತ. ಇದು ನಮ್ಮ ರಾಜ್ಯದಲ್ಲಿ ಸಾವಿನ ಸಂಖ್ಯೆ ಕಮ್ಮಿ ಇರಬಹುದು, ಬಟ್ ದೇಶದ 5 ರಾಜ್ಯಗಳಲ್ಲಿ ಅತಿಸಾರದಿಂದ ಸಾವಿನ ಸಂಖ್ಯೆ ಬಹಳಷ್ಟು ಪ್ರಮಾಣದಲ್ಲಿದೆ. ಹಾಗಾಗಿ ಇದು ಖಂಡಿತವಾಗ್ಲೂ ಮಾರಣಾಂತಿಕವಾದ ಕಾಯಿಲೆ. ನಾವು ಸರಿಯಾದ ಸಮಯದಲ್ಲಿ ಸೂಕ್ತ ಚಿಕಿತ್ಸೆ ನೀಡಲಿಲ್ಲ ಅಂದ್ರೆ ಸಾವು ಸಂಭವಿಸತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಬಹಳ ಮುಖ್ಯವಾಗಿ ಅತಿಸಾರ ಸಂಭವಿಸೋದು ಬೇಸಿಗೆ ಮತ್ತು ಮಾನ್ಸೂನ್ ಋತುವಲ್ಲಿ.
1: ಕಾರಣ ಏನು ಅಂತೀರಿ?
0: ಅದು ಆ ಟೈಮಲ್ಲಿ ವೈರಸ್ ಮತ್ತೆ ಬ್ಯಾಕ್ಟೀರಿಯಾ ಗ್ರೋತ್ಗೆ ತುಂಬಾ ಸೂಕ್ತವಾದ ವಾತಾವರಣ ಇರುತ್ತೆ, ಮತ್ತೆ ಜೊತೆಗೆ ನೀರಿನ ಅಭಾವನೂ ಸಹ ಜಾಸ್ತಿ ಇರುತ್ತೆ.
1: ಬೇಸಿಗೆಯಲ್ಲಿ ನೀರಿನ ಅಭಾವ
0: ಇರುತ್ತೆ, ಮಾನ್ಸೂನ್ ಅಲ್ಲಿ ವೈರಸ್ ಗ್ರೋತ್ಗೆ ಈ ಒಂದು ಕೋಲ್ಡ್ ಎನ್ವೈರನ್ಮೆಂಟ್ ಸಹಾಯಕಾರಿಯಾಗಿರುತ್ತೆ.
1: ಮತ್ತೆ ಈ ಕಲುಷಿತ ನೀರು ಕುಡಿಯುವ ನೀರಿಗೆ ಸೇರ ಸಾಧ್ಯತೆ ಇರುತ್ತೆ,
0: ಈ ಮಳೆಗಾಲದಲ್ಲಿ ಆ ರೀತಿ ಆಗುವಂತ ಸಾಧ್ಯತೆ ಇರುತ್ತೆ. ಎಲ್ಲಾ ಟೈಮಲ್ಲೂ ಆಸ್ಪತ್ರೆ ಹತ್ರದಲ್ಲಿರಲ್ಲ. ORS ಮತ್ತೆ ಜಿಂಕೆ ಇದಕ್ಕೆ ರಾಮಬಾಣ ಅಂತ ಹೇಳ್ಬೋದು. ತಕ್ಷಣವಾಗಿ ಅವರು ORS ಇಂದ ಶುರು ಮಾಡಿದ್ರೆ ಮತ್ತೆ ಜಿಂಕ್ ಟ್ಯಾಬ್ಲೆಟ್ ನ 14 ದಿನ ಕೊಟ್ರೆ ಖಂಡಿತವಾಗ್ಲೂ ನಿರ್ಜಲೀಕರಣ ಪ್ರಮಾಣವನ್ನ ತಡೆಗಟ್ಟಬಹುದು.
1: ಅಂದ್ರೆ ORS ಅಂದ್ರೆ ಏನು?
0: ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್ ಅಂತ. ಅಂದ್ರೆ ರಿಹೈಡ್ರೇಷನ್ ಲವಣಾಂಶಗಳನ್ನ ಕೂಡಿರುತ್ತೆ, ಸೋಡಿಯಂ ಕ್ಲೋರೈಡ್ ಪೊಟಾಶಿಯಂ ಈ ರೀತಿ ವಿವಿಧ ಲವಣಾಂಶಗಳನ್ನ ಕೂಡಿರ್ತಕ್ಕಂತ ಒಂದು ಬ್ಯಾಲೆನ್ಸ್ಡ್ ಒಂದು ಸೊಲ್ಯೂಷನ್ ಅದು. ಸೊ ಅದು ಬಹಳ ಮುಖ್ಯವಾಗಿ ಕೆಲಸ ಮಾಡುತ್ತೆ.
1: ಒಂದು ಈ ಅತಿಸಾರದಿಂದ ಆಗುವಂತ ತೊಂದರೆ ಅಂತ ತಾವು ತಿಳಿಸಿದ್ದು ನಿರ್ಜಲೀಕರಣ ಅಂತ.
0: ಹೌದು,
1: ಏನು ನಿರ್ಜಲೀಕರಣ ಅಂದ್ರೆ?
0: ದೇಹದಲ್ಲಿ ನೀರಿನ ಅಂಶ ಕಮ್ಮಿ ಆಗೋದನ್ನೇ ನಿರ್ಜಲೀಕರಣ, ಡಿಹೈಡ್ರೇಷನ್ ಅಂತ ಕರಿತೀವಿ. ಸೊ ಸಾಮಾನ್ಯವಾಗಿ ನೀರಿನ ಅಂಶ ಏನು ದೇಹದಲ್ಲಿ ಇರುತ್ತೆ ಅದು ಪ್ರತಿ ಸರಿ ಭೇದಿಯಾದಾಗ್ಲೂ 100 ರಿಂದ 200 ml ಅಷ್ಟು ಕಮ್ಮಿ ಆಗ್ತಾ ಹೋದಾಗ ಮಗು ಸುಸ್ತಾಗುತ್ತೆ. ಸೊ ಅದು ನಿರ್ಜಲೀಕರಣ ಉಂಟಾಗುತ್ತೆ.
1: ಅಂದ್ರೆ ಮಕ್ಕಳಿಗೆ ಜಾಸ್ತಿ ಪರಿಣಾಮ ಬೀರುತ್ತೆ
0: ಖಂಡಿತವಾಗ್ಲೂ 5 ವರ್ಷದ ಒಳಗೆ. ಹಾಗಾಗಿ ನಾವು ಬಹಳ ಪ್ರಾಮುಖ್ಯತೆ ಕೊಡ್ತಾ ಇರೋದು ನಿರ್ಜಲೀಕರಣಕ್ಕೆ, ಡಿಹೈಡ್ರೇಷನ್ಗೆ. ಅತಿಸಾರ ಹೇಗಿದ್ರು ಒಂದ್ಸತಿ 2 ಸತಿ ಆದ್ರೆ ಪರವಾಗಿಲ್ಲ, ಬಟ್ ನಿರ್ಜಲೀಕರಣ ಆದ್ರೆ ಮಗುಗೆ ಬಹಳ ತೊಂದರೆ ಆಗುತ್ತೆ.
1: ಮತ್ತೆ ನಿರ್ಜಲೀಕರಣವನ್ನು ಕೂಡ ವರ್ಗೀಕರಣ ಮಾಡಬಹುದೇ?
0: ಹೌದೌದು, ಅದರಲ್ಲಿ 3 ವರ್ಗೀಕರಣ ಇದೆ,
1: ಹಂತಗಳು.
0: ನಿರ್ಜಲೀಕರಣ ಇಲ್ಲದೆ ಇರೋಂತ ಅತಿಸಾರ, ಅತಿಸಾರದ ಜೊತೆಗೆ ಸಾಧಾರಣ ನಿರ್ಜಲೀಕರಣ, ಅತಿಸಾರದ ಜೊತೆಗೆ ತೀವ್ರತರವಾದ ನಿರ್ಜಲೀಕರಣ ಅಂತ. ಸೊ ಈ 3 ಹಂತಗಳಿಗೂ ಚಿಕಿತ್ಸೆ ಬೇರೆ ಬೇರೆ ರೀತಿ ಇದೆ. ನಿರ್ಜಲೀಕರಣದ ಒಂದು ಲಕ್ಷಣಗಳು ಬಹಳ ಇಂಪಾರ್ಟೆಂಟ್, ತಾಯಿ ಅದನ್ನ ತಿಳ್ಕೊಂಡಿರ್ಬೇಕಾಗತ್ತೆ. ಮಗು ಪದೇ ಪದೇ ಕಿರಿಕಿರಿ ಮಾಡ್ತಾ ಇರೋದು, ಕಣ್ಣುಗಳ ಒಂದು ಗುಡ್ಡೆ ಒಳಗೋಗಿರುತ್ತೆ, ಗುಂಡಿ ಆಗಿರುತ್ತೆ, ಮತ್ತೆ ಚರ್ಮ ಚಿವುಟದಾಗ ಸುಕ್ಕು ಜಾಸ್ತಿ ಬರುತ್ತೆ. ಸೊ ಅದ್ರ ಜೊತೆಗೆ ನೀರ್ ಕುಡಿಯೋದನ್ನ ಕಮ್ಮಿ ಮಾಡ್ತಾ ಹೋಗುತ್ತೆ, ತುಂಬಾ ಸುಸ್ತಾದಂಗೆ ಕಾಣಿಸ್ತಾ ಇರುತ್ತೆ, ಮತ್ತೆ ನೀರ್ ಕುಡಿಬೇಕು ಕುಡಿಬೇಕು ಅಂತ ಬಾಯಾರಿಕೆ ಜಾಸ್ತಿ ಇರುತ್ತೆ. ಸೊ ಇದೆಲ್ಲ ನಿರ್ಜಲೀಕರಣದ ಲಕ್ಷಣಗಳು.
1: ನಿರ್ಜಲೀಕರಣಕ್ಕೆ ಏನು ಚಿಕಿತ್ಸೆ ಅಂತೀರಿ?
0: ಚಿಹ್ನೆಗಳು ಬರಕ್ಕೂ ಮುಂಚೆನೆ ನಾವು ಅತಿಸಾರ ಬಂದ ತಕ್ಷಣನೇ ಬಹಳ ಮುಖ್ಯವಾದ 2 ಜೋಡಿ ನಂಬರ್ 1 ಅಂತ ಕರಿತೀವಿ ನಮ್ಮ ಇದರಲ್ಲಿ, ORS ಮತ್ತೆ ಜಿಂಕ್. ORS ದ್ರಾವಣ ಮತ್ತೆ ಜಿಂಕ್ ಟ್ಯಾಬ್ಲೆಟ್. ಸೊ ಇದನ್ನ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಪದೇ ಪದೇ, ಈ 6 ತಿಂಗಳು ಒಳಗಡೆ ಇದ್ರೆ ಬೇರೆ ತರ ಇದೆ, 6 ತಿಂಗಳಿಗಿಂತ ಹೆಚ್ಚಿನ ಮಗು ಇದ್ರೆ ಬೇರೆ ತರ ಇದೆ. 6 ತಿಂಗಳು ಒಳಗಡೆ ನಾವು ORS ಜೊತೆಗೆ ಪದೇ ಪದೇ ಎದೆ ಹಾಲು ಕೊಡ್ತಾ ಇರಬೇಕು.
1: ಎದೆ ಹಾಲು ಕೊಡ್ಲೇಬೇಕು.
0: 6 ತಿಂಗಳ ನಂತರ ಮನೆಯಲ್ಲಿ ತಯಾರಿಸಿದ ದ್ರವ ಪದಾರ್ಥಗಳು ಯಾವ್ದಾದ್ರು ಇರ್ಬೋದು, ಗಂಜಿ, ನಿಂಬೆಹಣ್ಣಿನ ಪಾನಕ ಇರ್ಬೋದು, ಹಾಲು, ತರಕಾರಿಯಿಂದ ತಯಾರಿಸಿದ ಸೂಪು, ತೆಂಗಿನಕಾಯಿ ಎಳ್ನೀರು, ಈ ತರದ್ದೆಲ್ಲ ಕೊಡ್ಬೋದು. ಅದು ಓ ಆರ್ ಎಸ್ ದ್ರಾವಣನ ತಯಾರು ಮಾಡಬೇಕು, 1 ಲೀಟರ್.

0: ನೀರಿಗೆ ಒಂದು ಪ್ಯಾಕೆಟ್ ಅನ್ನ ಹಾಕಿ ತಯಾರ್ ಮಾಡಿ ಇಟ್ಟರೆ ಕುದಿಸಿ ಆರಿಸಿದ ನೀರಿಗೆ ಹಾಕ್ಬೇಕು. ಅದು
1: ಶುದ್ಧವಾದ ನೀರು ಬಹಳ ಮುಖ್ಯ.
0: ಕುದಿಸಿ ಆರಿಸಿದ್ದೆ ಶುದ್ಧವಾದ ಅಂದ್ರೆ ಕುದಿಸಿ ಆರಿಸಿದ, ಕುದಿಸಿ ಆರಿಸಿದ ಒಂದ್ ಲೀಟರ್ ನೀರಿಗೆ ಒಂದು ಪ್ಯಾಕೆಟ್ ಹಾಕಿ ಇಟ್ಟರೆ 24 ಗಂಟೆ ಒಳಗಡೆ ಅದನ್ನ ಯೂಸ್ ಮಾಡಬಹುದು.
1: ಮುಗಿಸ್ಬೇಕಾಗುತ್ತೆ.
0: ಅದಾದ್ಮೇಲೆ ನಾವು ಮತ್ತೆ ಚೇಂಜ್ ಮಾಡಬೇಕು. ಸೊ ಈ ಒಂದು ಇದರಲ್ಲಿ ಬೇದಿ ಆದ ತಕ್ಷಣ 2 ತಿಂಗಳ ಒಳಗಡೆ 5 ಚಮಚ ORS ದ್ರಾವಣನ ಪ್ರತಿ ಬಾರಿ ಬೇದಿಯಾದ ಕೊಡಬೇಕು. 2 ತಿಂಗಳಿಂದ 2 ವರ್ಷದವರೆಗೆ 1/2 ಗ್ಲಾಸ್ ಇಂದ 1/2 ಗ್ಲಾಸ್ ಅಂದ್ರೆ 50 ರಿಂದ 100 ml ಪ್ರತಿ ಬಾರಿ ಬೇದಿಯಾದಾಗ. ಸೊ ನಾನು ಮೊದಲೇ ಹೇಳಿದೆ, ಪ್ರತಿ ಬಾರಿ ಬೇದಿಯಾದಾಗ್ಲೂ 50 ರಿಂದ 100 ml ದ್ರಾವಣ ಹೋಗ್ತಾ ಇರತ್ತೆ.
1: ಮತ್ತೆ ಮರುಪೂರ್ಣ ಮಾಡಬೇಕು.
0: 2 ವರ್ಷದಿಂದ 10 ವರ್ಷದ ತನಕನು ಸೇಮ್, 1/2 ಗ್ಲಾಸ್ ಇಂದ 1 ಗ್ಲಾಸ್ 100 ರಿಂದ 200 ml ಪ್ರತಿ ಬಾರಿ ಬೇದಿಯಾದ ಕೊಡ್ತಾ ಇರಬೇಕು. ಜೊತೆಗೆ ಈಗ ಮಗು ವಾಂತಿ ಮಾಡುತ್ತೆ. ಈಗ ಯೂಶಲಿ ಏನಾಗುತ್ತೆ, ORS ಪ್ಯಾಕೆಟ್ ನಾವೇನೇ ನಾವು ಪಾಲಕರಿಗೆ ಹೇಳಿದ್ರು 1 ಲೀಟರ್ ನೀರಿಗೆ ಹಾಕಲ್ಲ ಅವರು. ಒಂದೋಟ ನೀರಿಗೆ 2 ಚಮಚ ಹಾಕೋದು, ಒಂದೋಟ ನೀರಿಗೆ 3 ಚಮಚ ಹಾಕೋದು, ಅದನ್ನ ಮಾಡಿದ ಏನಾಗುತ್ತೆ, ಉಪ್ಪಿನ ಅಂಶ ಜಾಸ್ತಿ ಆಗಿ ವಾಂತಿ ಆಗೋದು ಜಾಸ್ತಿ. ಅದಕ್ಕೋಸ್ಕರ ನಾವೇನು ಹೇಳ್ತಾ ಇದೀವಿ ಅಂದ್ರೆ 1 ಲೀಟರ್ ಫುಲ್ ನೀರಿಗೆ 1 ORS ಪ್ಯಾಕೆಟ್ ನ ಹಾಕಬೇಕಾಗುತ್ತೆ.
1: ಒಂದು ಓರಲ್ ರಿಹೈಡ್ರೇಷನ್ ಸಾಲ್ಟ್ ಅಂತಾರೆ, ORS ಅದನ್ನ ಹಾಕೊಂಡು ತಯಾರು ಮಾಡಿ ಇಟ್ಕೊಂಡು 24 ಗಂಟೆವರೆಗೂ ಅದನ್ನ ಬಳಸ್ಕೋಬಹುದು. ಆಮೇಲೆ ಉಳಿತು ಅಂದ್ರೆ ಅದನ್ನ ಚೆಲ್ಲಬೇಕು,
0: ಅದನ್ನ ಯಾವ್ದೇ ಕಾರಣಕ್ಕೂ ಮರುಬಳಕೆ ಮಾಡಬಾರದು. ಆಮೇಲೆ ಒಂದ್ ವೇಳೆ ಈ ORS ಕೊಡ್ಬೇಕಾದ್ರೆ ವಾಂತಿ ಮಾಡಿದ್ರೆ ಅದನ್ನ ರಿಪೀಟ್ ಮಾಡಬಾರದು. ಒಂದ್ 10 ನಿಮಿಷ 15 ನಿಮಿಷ ಗ್ಯಾಪ್ ಕೊಡಬೇಕು, ಸಮಯ ಕೊಟ್ಟು ನಂತರ ಕೊಡಬಹುದು. ಸೊ ಈ ರೀತಿ ORS ಕೊಡ್ತಾನೇ ಇರಬೇಕು, ಅದೊಂದೇ ಸೊಲ್ಯೂಷನ್.
1: ಸರಿ,
0: ಅದು ಬಿಟ್ಟು ಬೇರೆ ಯಾವುದೇ ಪರಿಹಾರ ಈ ಅತಿಸಾರಕ್ಕೆ ಯೂಶಲಿ ಇಲ್ಲ. 2-3 ದಿನದ ತನಕ ಇದರಲ್ಲೇ ಕಮ್ಮಿ ಆಗುತ್ತೆ.
1: ಮತ್ತೆ ಸತು ಯಾರು ಕೊಡಬೇಕು?
0: ಜಿಂಕ್. ಅದು ಜಿಂಕ್ ಬಹಳ ಇಂಪಾರ್ಟೆಂಟ್. ಏನಂದ್ರೆ ಇಮ್ಯುನಿಟಿ ಪವರ್, ಇಮ್ಯುನಿಟಿ ಬೂಸ್ಟರ್ ಅಂತ, ರೋಗ ನಿರೋಧಕ ಶಕ್ತಿಯನ್ನ ಅದು ಹೆಚ್ಚು ಮಾಡುತ್ತೆ. ಮತ್ತೆ ಈ ರೀತಿ ವೈರಸ್ ನಿಂದ ಬರ್ತಕ್ಕಂತ ಅತಿಸಾರಕ್ಕೆ ಇದು ಜಿಂಕ್ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ.
1: ಎರಡನ್ನು ಕೂಡ
0: ಕಡ್ಡಾಯವಾಗಿ ಕೊಡಬೇಕು. ಜಿಂಕ್ 14 ದಿನ ಕೊಡಬೇಕು, ಮತ್ತೆ ಬರಬಾರ್ದು ಅಂದ್ರೆ. 6 ಚಮಚ ಸಕ್ಕರೆ, 1/2 ಚಮಚ ಉಪ್ಪು ಹಾಕೋದ್ರಿಂದ ಮನೆಯಲ್ಲೇ ORS ದ್ರಾವಣವನ್ನು ಸಹ ನಾವು ತಯಾರು ಮಾಡ್ಕೋಬಹುದು.
1: ಈಗ ಅತಿಸಾರ ಆದಾಗ ಯಾವ ಹಂತದಲ್ಲಿ ಆಸ್ಪತ್ರೆಗೆ ಹೋಗ್ಬೇಕಾಗತ್ತೆ?
0: ಕಣ್ಣುಗಳು ಗುಳಿ ಬಿದ್ದಿದ್ರೆ, ಮತ್ತೆ ಚರ್ಮ ಈಸಿಯಾಗಿ ಚಿವುಟಿದಾಗ ವಾಪಸ್ ಹೋಗ್ತಾ ಇಲ್ಲ ಅಂದ್ರೆ, ಮತ್ತೆ ಕಿರಿಕಿರಿ ಮಾಡ್ತಾ ಇದ್ರೆ, ಅವಾಗ ತಕ್ಷಣ ಅವರು ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕಾಗತ್ತೆ.
1: ಮತ್ತೆ ಈಗ ಅತಿಸಾರ ಉಂಟಾದಾಗ ಎದೆ ಹಾಲು ಕೊಡೋದು, ಆಹಾರ ಕೊಡೋದು ಇದನ್ನ ಮುಂದುವರಿಸಬೇಕಾಗುತ್ತೆ?
0: ಖಂಡಿತವಾಗ್ಲೂ ಮುಂದುವರಿಸಬೇಕಾಗುತ್ತೆ. 6 ತಿಂಗಳ ತನಕ ORS ಜೊತೆಗೆ ಎದೆ ಹಾಲು, 6 ತಿಂಗಳಿಂದ 5 ವರ್ಷದ ತನಕ ದ್ರವ ಆಹಾರಗಳ ಜೊತೆಗೆ ORS ಅನ್ನು ಮುಂದುವರಿಸಬೇಕು. ದ್ರವ ಆಹಾರಗಳು ಜಾಸ್ತಿ ಕೊಡಬೇಕಾಗುತ್ತೆ.
1: ಅಂದ್ರೆ ಈ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಏನ್ ಹೇಳೋದಕ್ಕೆ ಬಯಸ್ತಾರೆ ಡಾಕ್ಟರ್ ಮಧುಸೂದನ್ ಅವರೇ?
0: ಪೋಷಕರು ತಮ್ಮ ಸುತ್ತಮುತ್ತಲಿನ ಶುಚಿತ್ವವನ್ನು ಕಾಪಾಡಿಕೊಳ್ಳೋದ್ರ ಜೊತೆಗೆ ಶುದ್ಧವಾದ ಕುಡಿಯುವ ನೀರನ್ನ ಉಪಯೋಗಿಸೋದ್ರ ಜೊತೆಗೆ 2 ವ್ಯಾಕ್ಸಿನ್ಸ್ ಇದೆ ಇದರಲ್ಲಿ, ರೋಟಾ ವೈರಸ್ ಲಸಿಕೆ. 6 ವಾರ, 10ನೇ ವಾರ ಮತ್ತೆ 14ನೇ ವಾರಗಳಲ್ಲಿ 1.5 ತಿಂಗಳು, 2.5 ತಿಂಗಳು, 3.5 ತಿಂಗಳಲ್ಲಿ ರೋಟಾ ವೈರಸ್ ವ್ಯಾಕ್ಸಿನ್ ಅನ್ನು ನಾವು ಉಚಿತವಾಗಿ ಕೊಡ್ತಾ ಇದೀವಿ ಎಲ್ಲಾ ಮಕ್ಕಳಿಗೂ. ಜೊತೆಗೆ 9ನೇ ತಿಂಗಳಲ್ಲಿ ದಡಾರ ರುಬೆಲ್ಲ 1ನೇ ವರಸೆ, ಮತ್ತೆ 16ರಿಂದ 24ನೇ ತಿಂಗಳಲ್ಲಿ ದಡಾರ ರುಬೆಲ್ಲ 2ನೇ ವರಸೆ ಅಂದ್ರೆ 2ನೇ ಸುತ್ತನ್ನು ಕೊಡ್ತಾ ಇದೀವಿ. ಇವೆರಡೂ ಈ ಅತಿಸಾರವನ್ನು ತಡೆಗಟ್ಟಕ್ಕಂತ ವ್ಯಾಕ್ಸಿನ್. ಈ ವ್ಯಾಕ್ಸಿನ್ಗಳನ್ನು ಕಡ್ಡಾಯವಾಗಿ ಹತ್ತಿರದ ತಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಪಡೆದುಕೊಳ್ಳಿ, ನಿಮ್ಮ ಮಕ್ಕಳನ್ನ ಸಂರಕ್ಷಿಸಿ.
1: ತುಂಬಾ ಸಂತೋಷ ಡಾಕ್ಟರ್ ಮರುಸೂದನ್ ಅವರೇ, ತಾವಿದುವರೆಗೂ ಈ ಅತಿಸಾರ ತಡೆಗಟ್ಟುವಿಕೆ ಬಗ್ಗೆ ಸಾಕಷ್ಟು ನಮ್ಮ ಕೇಳುಗರಿಗೆ ವಿವರಗಳನ್ನು ನೀಡಿದರೆ ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಶ್ರೋತೃಗಳೇ, ಇದುವರೆಗೆ ಅತಿಸಾರ ತಡೆಗಟ್ಟುವಿಕೆ ಕುರಿತು ಕೊಡಗು ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯಾಧಿಕಾರಿ ಡಾಕ್ಟರ್ ಎಆರ್ ಮಧುಸೂದನ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಪಿಎಂ ಜಗದೀಶ್. ರಾಜ್ಯವ್ಯಾಪಿ ಪ್ರಸಾರಗೊಂಡ ಇಂದಿನ ಈ ಆರೋಗ್ಯ ಸಂಚಿಕೆ ಮಡಿಕೇರಿ ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಮಣ್ಣು ಆರೋಗ್ಯ ಚೀಟಿ, ಸಾಯಿಲ್ ಹೆಲ್ತ್ ಕಾರ್ಡ್, ಈ ಕುರಿತು ಮಾತನಾಡುವವರು ಎಂ ಪ್ರಸನ್ನ.
2: ಭಾರತ ಕೃಷಿ ಸಂಸ್ಕೃತಿ

ವ್ಯಕ್ತಿಯ ಪೂಜ್ಯ ಭಾವನೆಯನ್ನು ಮತ್ತು ಕೃಷಿಯಿಂದ ಜೀವ ಸಂಕುಲವನ್ನು ಪೋಷಿಸುವ ದೇಶವಾಗಿದೆ. ಮಣ್ಣನ್ನು ಪ್ರೀತಿಸುವ ರೈತನೇ ದೇಶದ ಅನ್ನದಾತ. ಮಣ್ಣಿನ ಒಡನಾಟವೇ ರೈತನ ಬದುಕಿನ ನಿಜವಾದ ಶಕ್ತಿ ಎಂಬ ಮಾತು ಸತ್ಯ. ನೇಗಿಲ ಯೋಗಿಗೂ ಮಣ್ಣು ತಾಯಿ ಮತ್ತು ಮಕ್ಕಳ ವಾತ್ಸಲ್ಯವನ್ನು ನೀಡಿದೆ. ಕನ್ನಡದ ಒಂದು ನಾಣ್ಣುಡಿ ಬೆಳೆಯನ್ನು ಪೈರಲಿ ನೋಡು, ಹೊಲವನ್ನು ಮಣ್ಣಲ್ಲಿ ನೋಡು ಎಂಬ ಮಾತೆ ಮಣ್ಣಿನ ಮಹತ್ವವನ್ನು ನಮಗೆ ತಿಳಿಸುತ್ತದೆ. ಮಣ್ಣು ಮತ್ತು ರೈತರ ನಡುವಿನ ಸಂಬಂಧವು ತಾಯಿ ಮತ್ತು ಮಗುವಿನ ಸಂಬಂಧದಂತಿದೆ. ರೈತನ ಜೀವನ, ಕೃಷಿ, ಆಹಾರ ಉತ್ಪಾದನೆ ಎಲ್ಲವೂ ಮಣ್ಣಿನ ಮೇಲೆ ಅವಲಂಬಿತವಾಗಿದೆ. ಮಣ್ಣು ಫಲವತ್ತಾಗಿದ್ದರೆ ರೈತನ ಬದುಕು ಸಮೃದ್ಧಿಯಾಗುತ್ತದೆ. ಮಣ್ಣು ದುರ್ಬಲವಾದರೆ ರೈತನ ಜೀವನವು ಸಂಕಷ್ಟಕ್ಕೆ ಸಿಲುಕುತ್ತದೆ. ರೈತನು ಮಣ್ಣನ್ನು ದೇವರಂತೆ ಪೂಜಿಸುತ್ತಾನೆ. ಬಿತ್ತನೆ ಮಾಡುವ ಮೊದಲು ಭೂಮಿಗೆ ನಮಸ್ಕಾರ ಮಾಡುವ ಸಂಪ್ರದಾಯ ನಮ್ಮ ಸಂಸ್ಕೃತಿಯಲ್ಲಿ ಇದೆ. ಮಣ್ಣು ರೈತನಿಗೆ ಕೇವಲ ನೆಲವಲ್ಲ, ಅದು ಜೀವನ, ಆಸೆ ಮತ್ತು ಭವಿಷ್ಯವಾಗಿದೆ. ಮಣ್ಣು ಸಹ ಕಾಲದಿಂದ ಕಾಲಕ್ಕೆ ಕೆಲವು ಬದಲಾವಣೆಗೆ ಒಳಗಾಗುತ್ತದೆ. ಫಲವತ್ತತೆಯನ್ನು ಕಳೆದುಕೊಂಡರೆ ಉತ್ತಮ ಇಳುವರಿ ಪಡೆಯಲು ಸಾಧ್ಯವಾಗುವುದಿಲ್ಲ. ನಮಗೆ ಅನಾರೋಗ್ಯ ಬಾಧಿಸಿದರೆ ಹೇಗೆ ವೈದ್ಯರ ಬಳಿ ಹೋಗಿ ವೈದ್ಯೋಪಚಾರ ಮಾಡಿಸಿಕೊಳ್ಳುತ್ತೇವೋ ಹಾಗೆಯೇ ಮಣ್ಣಿನ ಗುಣಮಟ್ಟ ಕಾಪಾಡಿಕೊಳ್ಳಲು ಮಣ್ಣಿನ ಪರೀಕ್ಷೆಯು ಅತ್ಯಗತ್ಯ. ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ರೈತರು ಮಣ್ಣು ಪರೀಕ್ಷೆಯನ್ನು ಮಾಡಿಸಿದಾಗ ಮಣ್ಣಿನ ಉತ್ತಮೀಕರಣಕ್ಕೆ ಸಾಧ್ಯವಾಗುತ್ತದೆ. ಮಣ್ಣು ಭೂಮಿಯ ಮೇಲ್ಪದರದಲ್ಲಿರುವ ಅತ್ಯಂತ ಅಮೂಲ್ಯವಾದ ನೈಸರ್ಗಿಕ ಸಂಪನ್ಮೂಲವಾಗಿದೆ. ಜೀವ ಸಂಕುಲದ ಅಸ್ತಿತ್ವಕ್ಕೆ ಗಾಳಿ ಮತ್ತು ನೀರು ಎಷ್ಟು ಮುಖ್ಯವೋ ಮಣ್ಣು ಕೂಡ ಅಷ್ಟೇ ಅವಶ್ಯಕ. ಜಗತ್ತಿನ ಸಮಸ್ತ ಜೀವರಾಶಿಗಳ ಉಗಮ, ವಿಕಾಸ ಮತ್ತು ಉಳಿವು ಮಣ್ಣನ್ನು ಅವಲಂಬಿಸಿದೆ. ಮಣ್ಣಿನ ಬಹಳ ಮುಖ್ಯವಾದ ಕಾರ್ಯಗಳನ್ನು ಗುರುತಿಸಬಹುದು. ಒಂದು, ಕೃಷಿ ಮತ್ತು ಆಹಾರದ ಮೂಲ. ಮಣ್ಣು ಕೃಷಿಯ ಆಧಾರ ಸ್ತಂಭವಾಗಿದೆ. ಮಾನವನಿಗೆ ಮತ್ತು ಪ್ರಾಣಿ ಪಕ್ಷಿಗಳಿಗೆ ಬೇಕಾಗುವ ಆಹಾರ ಧಾನ್ಯಗಳು, ತರಕಾರಿ, ಹಣ್ಣು ಹಂಪಲುಗಳು ಮಣ್ಣಿನಲ್ಲಿಯೇ ಬೆಳೆಯುತ್ತವೆ. ಸಸ್ಯಗಳಿಗೆ ಅಗತ್ಯವಿರುವ ಪೋಷಕಾಂಶಗಳು, ನೀರು ಮತ್ತು ಖನಿಜಗಳನ್ನು ಮಣ್ಣು ಒದಗಿಸುತ್ತದೆ. ಮಣ್ಣಿಲ್ಲದಿದ್ದರೆ ಜಗತ್ತಿನಲ್ಲಿ ಆಹಾರದ ಉತ್ಪಾದನೆ ಅಸಾಧ್ಯ. ಮಣ್ಣು ಕೇವಲ ಸಸ್ಯಗಳಿಗಷ್ಟೇ ಅಲ್ಲದೆ ಕೋಟ್ಯಾಂತರ ಸೂಕ್ಷ್ಮಾಣುಜೀವಿಗಳು, ಎರೆಹುಳಗಳು, ಕೀಟಗಳು ಮತ್ತು ಸಣ್ಣ ಪುಟ್ಟ ಪ್ರಾಣಿಗಳಿಗೆ ವಾಸಸ್ಥಾನವಾಗಿದೆ. ಈ ಜೀವಿಗಳು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ಮತ್ತು ಪರಿಸರದ ಸಮತೋಲನತೆಯನ್ನು ಕಾಯ್ದುಕೊಳ್ಳಲು ಸಹಾಯ ಮಾಡುತ್ತವೆ. ಮಳೆ ನೀರನ್ನು ತನ್ನ ಒಡಲಲ್ಲಿ ಇಂಗಿಸಿಕೊಂಡು ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವಲ್ಲಿ ಮಣ್ಣು ಪ್ರಮುಖ ಪಾತ್ರ ವಹಿಸುತ್ತದೆ. ಮಣ್ಣಿನ ವಿವಿಧ ಪದರಗಳ ಮೂಲಕ ಹಾದು ಹೋಗುವ ನೀರು ನೈಸರ್ಗಿಕವಾಗಿ ಶೋಧಿಸಲ್ಪಟ್ಟು ಶುದ್ಧವಾಗುತ್ತದೆ. ಇದು ನದಿ, ಬಾವಿ ಮತ್ತು ಕೊಳವೆ ಬಾವಿಗಳಿಗೆ ನೀರನ್ನು ಒದಗಿಸುತ್ತದೆ. ಮಾನವನ ಆರ್ಥಿಕ ಪ್ರಗತಿಯಲ್ಲಿ ಮಣ್ಣಿನ ಪಾತ್ರ ದೊಡ್ಡದಿದೆ. ಮನೆ ಕಟ್ಟಡಗಳ ನಿರ್ಮಾಣಕ್ಕೆ ಮಣ್ಣು ಅತ್ಯಗತ್ಯ. ಅಲ್ಲದೆ ಇಟ್ಟಿಗೆ, ಅಡಕೆ, ಪಿಂಗಾಣಿ ವಸ್ತುಗಳ ತಯಾರಿಕೆಗೆ ಮತ್ತು ವಿವಿಧ ಕೈಗಾರಿಕೆಗಳಿಗೆ ಬೇಕಾಗುವ ಕಚ್ಚಾ ವಸ್ತುಗಳನ್ನು ಒದಗಿಸುವ ಸಸ್ಯಗಳು ಮಣ್ಣಿನಲ್ಲೇ ಬೆಳೆಯುತ್ತವೆ. ಮಣ್ಣು ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೀರಿಕೊಂಡು ತನ್ನಲ್ಲಿ ಸಂಗ್ರಹಿಸಿಡುವ ಸಾಮರ್ಥ್ಯ ಹೊಂದಿದೆ. ಇದರಿಂದಾಗಿ ಭೂಮಿಯ ಉಷ್ಣಾಂಶ ನಿಯಂತ್ರಣದಲ್ಲಿದ್ದು ಜಾಗತಿಕ ತಾಪಮಾನ ಏರಿಕೆಯನ್ನು ತಡೆಯಲು ಸಹಾಯವಾಗುತ್ತದೆ. ಮಣ್ಣು ಜೀವಂತ ವ್ಯವಸ್ಥೆ. 1 ಇಂಚು ಫಲವತ್ತಾದ ಮಣ್ಣು ನಿರ್ಮಾಣವಾಗಲು ಪ್ರಕೃತಿಗೆ 100 ವರ್ಷಗಳು ಬೇಕಾಗುತ್ತದೆ ಎಂದು ವಿಜ್ಞಾನಿಗಳು ಸಂಶೋಧನೆಗಳಿಂದ ದೃಢಪಡಿಸಿದ್ದಾರೆ. ಎಂದರೆ ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಅತ್ಯಂತ ಪ್ರಮುಖವಾದ ಕಾರ್ಯವಾಗಿದೆ. ಮಣ್ಣಿನ ಆರೋಗ್ಯ ಕಾಪಾಡಿಕೊಳ್ಳಲು ಪ್ರಯೋಗಾಲಯಗಳು, ಕೃಷಿ ವಿಶ್ವವಿದ್ಯಾಲಯ ಮೊದಲಾದವುಗಳನ್ನು ನಾವು ಅವಲಂಬಿಸಿಕೊಳ್ಳಬೇಕಾಗಿದೆ. ಮಣ್ಣು ಪರೀಕ್ಷೆಯಿಂದ ಆಗುವ ಪ್ರಯೋಜನಗಳು ಯಾವುವು ಎಂದರೆ ಉತ್ತಮ ಬೆಳೆಯನ್ನು ನಿರೀಕ್ಷಿಸಬಹುದು, ಕಡಿಮೆ ರಸಗೊಬ್ಬರವನ್ನು ಅಪೇಕ್ಷಿಸಬಹುದು, ಮಣ್ಣು ಪರೀಕ್ಷೆಯಿಂದ ಯಾವ ಬೆಳೆಗಳನ್ನು ಮಣ್ಣು ಹೊಂದಿಕೊಳ್ಳುತ್ತದೆ ಎಂಬ ಮಾಹಿತಿ ರೈತರಿಗೆ ಸಿಗುವ ಸಾಧ್ಯತೆ ಇದೆ.
ಇದರಿಂದ

ಅನಾವಶ್ಯಕವಾದ ಹಣದ ಖರ್ಚು ಉಳಿಯಬಹುದು. ಕೃಷಿ ಸಂಸ್ಕೃತಿಯನ್ನು ಅರಿತುಕೊಳ್ಳಲು ಸಾಧ್ಯವಾಗುತ್ತದೆ. ಭಾರತ ಸರ್ಕಾರದ ಪ್ರಧಾನಮಂತ್ರಿ ಮಣ್ಣು ಆರೋಗ್ಯ ಕಾರ್ಡ್ ಯೋಜನೆಯನ್ನು ಸಾಯಿಲ್ ಹೆಲ್ತ್ ಕಾರ್ಡ್ ಸ್ಕೀಮ್ ಎಂದು ಕರೆಯಲಾಗುತ್ತದೆ. ಈ ಯೋಜನೆಯನ್ನು 2015 ಆರಂಭಿಸಲಾಯಿತು. ಕೇಂದ್ರ ಸರ್ಕಾರದ ಕೃಷಿ ಮಂತ್ರಾಲಯ

0: ಗುಣಮಟ್ಟವನ್ನು ತಿಳಿಸಿ ಸರಿಯಾದ ಬೆಳೆ ಮತ್ತು ರಸಗೊಬ್ಬರ ಬಳಕೆಗೆ ಮಾರ್ಗದರ್ಶನವನ್ನು ನೀಡುವುದು. ಈ ಯೋಜನೆಯ ಪ್ರಮುಖ ಉದ್ದೇಶಗಳು ಯಾವುವು ಎಂದರೆ, ಮಣ್ಣಿನ ಆರೋಗ್ಯ ಪರೀಕ್ಷೆ ನಡೆಸುವುದು, ಮಣ್ಣಿನಲ್ಲಿ ಇರುವ ಪೋಷಕಾಂಶಗಳ ಮಾಹಿತಿ ನೀಡುವುದು, ಅಗತ್ಯಕ್ಕಿಂತ ಹೆಚ್ಚು ರಾಸಾಯನಿಕ ಗೊಬ್ಬರ ಬಳಕೆಯನ್ನು ಕಡಿಮೆ ಮಾಡುವುದು, ಬೆಳೆ ಉತ್ಪಾದಕತೆ ಹೆಚ್ಚಿಸುವುದು, ಮಣ್ಣಿನ ಫಲವತ್ತತೆಯನ್ನು ಉಳಿಸುವುದು. ಮಣ್ಣು ಆರೋಗ್ಯ ಕಾರ್ಡ್ನಲ್ಲಿ ಇರುವ ಪ್ರಮುಖ ಮಾಹಿತಿಗಳು ಯಾವುವು ಎಂದರೆ, ಮಣ್ಣಿನ ಪಿಎಚ್ ಮೌಲ್ಯವನ್ನು ಮೌಲ್ಯಮಾಪನ ಮಾಡುವುದು, ನೈಟ್ರೋಜನ್ ಬಳಕೆಯನ್ನು ತಿಳಿಸುವುದು, ಫಾಸ್ಫರಸ್ ಬಳಸುವುದು, ಪೊಟಾಷಿಯಂ ಬಳಸುವುದು, ಜಿಂಕ್, ಕಬ್ಬಿಣ, ಗಂಧಕ ಮೊದಲಾದ ಸೂಕ್ಷ್ಮ ಪೋಷಕಾಂಶಗಳನ್ನು ಬಳಸುವುದು, ಯಾವ ಬೆಳೆ ಬೆಳೆಸಬೇಕು ಎಂಬ ಸಲಹೆಯನ್ನು ನೀಡುವುದು, ಎಷ್ಟು ರಸಗೊಬ್ಬರಗಳನ್ನು ಬಳಸಬೇಕು ಎಂಬ ಮಾಹಿತಿಯನ್ನು ಈ ಪರೀಕ್ಷೆಯಿಂದ ರೈತರು ತಿಳಿದುಕೊಳ್ಳಬಹುದಾಗಿದೆ. ಈ ಯೋಜನೆಯ ಬಹಳ ಮುಖ್ಯವಾಗಿರುವ ಪ್ರಯೋಜನಗಳು ಎಂದರೆ, ರೈತರಿಗೆ ವೈಜ್ಞಾನಿಕ ಕೃಷಿ ಮಾಡಲು ಸಹಾಯವನ್ನು ಒದಗಿಸುತ್ತದೆ. ಖರ್ಚು ಕಡಿಮೆ ಆಗುವುದಕ್ಕೆ ಈ ಯೋಜನೆಯಿಂದ ರೈತರಿಗೆ ಅನುಕೂಲವಾಗುತ್ತದೆ. ಮಣ್ಣಿನ ಹಾನಿಯನ್ನು ತಪ್ಪಿಸಬಹುದು. ಉತ್ತಮ ಇಳುವರಿ ದೊರೆಯುವುದಕ್ಕೆ ಈ ಪರೀಕ್ಷೆ ಅನುಕೂಲವಾದೀತು. ಈ ಪರೀಕ್ಷೆಯನ್ನು ಹೇಗೆ ಮಾಡುತ್ತಾರೆ ಎಂದರೆ, ರೈತರ ಜಮೀನಿನಿಂದ ಮಣ್ಣಿನ ಮಾದರಿ ಸಂಗ್ರಹಿಸುತ್ತಾರೆ, ಪ್ರಯೋಗಾಲಯದಲ್ಲಿ ಪರೀಕ್ಷೆಯನ್ನು ನಡೆಸುತ್ತಾರೆ. ಫಲಿತಾಂಶವನ್ನು ಆಧರಿಸಿ ಮಣ್ಣು ಪರೀಕ್ಷೆ ಕಾರ್ಡ್ ಅನ್ನು ರೈತರಿಗೆ ನೀಡಲಾಗುತ್ತದೆ. ಈ ಮಣ್ಣು ಪರೀಕ್ಷೆಯನ್ನು ಯಾರ್ಯಾರು ಪಡೆಯಬಹುದು ಎಂದರೆ, ಎಲ್ಲ ರೈತರು ಪಡೆಯಬಹುದು. ಸಣ್ಣ, ಮಧ್ಯಮ ಮತ್ತು ದೊಡ್ಡ ರೈತರು ಸಹ ಪಡೆಯುವುದಕ್ಕೆ ಅವಕಾಶವಿದೆ. ಜೊತೆಗೆ ಗ್ರಾಮೀಣ ಕೃಷಿಕರು ಈ ಒಂದು ಯೋಜನೆಯ ಸಂಪೂರ್ಣ ಫಲಾನುಭವಿಗಳಾಗುವುದಕ್ಕೆ ಸಾಧ್ಯವಾಗುತ್ತದೆ. ಈ ಮಾಹಿತಿಯನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಸಾಯಿಲ್ ಹೆಲ್ತ್ ಕಾರ್ಡ್ ಸ್ಕೀಮ್ ಅಫಿಷಿಯಲ್ ಪೋರ್ಟಲ್ಗೆ ಲಾಗಿನ್ ಆದಾಗ ಅರ್ಜಿ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಕೃಷಿ ಇಲಾಖೆಯನ್ನು ಸಂಪರ್ಕಿಸಬಹುದು. ಅವರು ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ನೀಡುವುದರೊಂದಿಗೆ ಈ ಯೋಜನೆಯ ಸಫಲತೆಯನ್ನ ಎಲ್ಲ ರೈತರಿಗೆ ತಿಳಿಸುವುದಕ್ಕೆ ಸಾಧ್ಯವಾಗುತ್ತದೆ. ಈ ಯೋಜನೆಯು ರೈತರಿಗೆ ಮಣ್ಣಿನ ಆರೋಗ್ಯವೇ ಕೃಷಿಯ ಆರೋಗ್ಯ ಎಂಬ ಅರಿವು ಮೂಡಿಸಿ ಶಾಶ್ವತ ಕೃಷಿಗೆ ನೆರವಾಗುವ ಮಹತ್ವದ ಯೋಜನೆಯಾಗಿದೆ. ಹಾಗಾದರೆ ಇನ್ನೇಕೆ ತಡ? ನಿಮ್ಮ ಸಮೀಪದ ಕೃಷಿ ಅಧಿಕಾರಿಗಳನ್ನು ಭೇಟಿ ಮಾಡುತ್ತಿರಲ್ಲದೆ
1: ಮಣ್ಣು ಆರೋಗ್ಯ ಚೀಟಿ ಸಾಯಿಲ್ ಹೆಲ್ತ್ ಕಾರ್ಡ್ ಬಗ್ಗೆ ಇದುವರೆಗೂ ತಿಳಿಸಿಕೊಟ್ಟವರು ಎಂ ಪ್ರಸನ್ನ ಅವರು. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
3: ನೀರನ್ನು ಉಳಿಸಿ ಸಂರಕ್ಷಿಸೋಣ.
4: ಆಕಾಶವಾಣಿ ಇದೀಗ ಸಮಯ 1:10 ಆಗಲಿದ್ದು, ಇನ್ನೀಗ ಕೇಳಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಜೋಧಪುರ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಕಟ್ಟಡ ಉದ್ಘಾಟನೆ. ಇಂದು ಅಂತಾರಾಷ್ಟೀಯ ಸಹಕಾರಿ ದಿನ. ಉಪರಾಷ್ಟಪತಿ ಹಾಗೂ ಕೇಂದ್ರ ಸಹಕಾರ ಸಚಿವರಿಂದ ಶುಭ ಹಾರೈಕೆ. ಸೋಮವಾರದಿಂದ ಪ್ರಧಾನಿ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ 6 ದಿನ ಪ್ರವಾಸ. ಹಾಗೂ 2ನೇ ಟಿ20 ಕ್ರಿಕೆಟ್ ಮ್ಯಾಂಚೆಸ್ಟರ್ನಲ್ಲಿಂದು ಭಾರತ ಮತ್ತು ಇಂಗ್ಲೆಂಡ್ ಮುಖಾಮುಖಿ. ವಾರ್ತೆಗಳ ವಿವರ. ರಾಜಸ್ಥಾನದ ಜೋಧಪುರ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಕಟ್ಟಡವನ್ನು ಪ್ರಧಾನಿ ನರೇಂದ್ರ ಮೋದಿ ಇಂದು ಉದ್ಘಾಟಿಸಿದರು. ಈ ಯೋಜನೆಯನ್ನು ಒಟ್ಟು 480 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. 23,000 ಚದರ ಮೀಟರ್ಗಿಂತಲೂ ಹೆಚ್ಚು ವಿಸ್ತೀರ್ಣದಲ್ಲಿ ಹರಡಿರುವ ಈ ಹೊಸ

0: ಟರ್ಮಿನಲ್ ಕಟ್ಟಡ ವಾರ್ಷಿಕವಾಗಿ 20 ಲಕ್ಷ ಪ್ರಯಾಣಿಕರನ್ನು ನಿರ್ವಹಿಸುವಂತೆ ವಿನ್ಯಾಸಗೊಳಿಸಲಾಗಿದೆ. ಇದು ಆಧುನಿಕ ಪ್ರಯಾಣಿಕರ ಸೌಲಭ್ಯಗಳೊಂದಿಗೆ ಸಜ್ಜುಗೊಂಡಿದ್ದು ಸುಗಮ ಮತ್ತು ಆರಾಮದಾಯಕ ಪ್ರಯಾಣದ ಅನುಭವವನ್ನು ಖಚಿತಪಡಿಸುತ್ತದೆ. ರಾಜಸ್ಥಾನದ ರಾಜಪರಂಪರೆಯಿಂದ ವಾಸ್ತುಶಿಲ್ಪದಿಂದ ಪ್ರೇರಿತವಾದ ಈ ಟರ್ಮಿನಲ್ ಕಮಾನುಗಳು ಮತ್ತು ಜರೋಖಾಗಳಂತಹ ಸಾಂಪ್ರದಾಯಿಕ ಅಂಶಗಳನ್ನು ಸಮಕಾಲೀನ ವಿನ್ಯಾಸದೊಂದಿಗೆ ಸರಾಗವಾಗಿ ಸಂಯೋಜಿಸುತ್ತದೆ. ಜೋಧಪುರ ವಿಮಾನ ನಿಲ್ದಾಣದಲ್ಲಿ ಹೊಸ ಟರ್ಮಿನಲ್ ಕಟ್ಟಡದ ಉದ್ಘಾಟನೆಯು ಈ ಪ್ರದೇಶದಲ್ಲಿ ಪ್ರವಾಸೋದ್ಯಮ, ವ್ಯಾಪಾರ ಮತ್ತು ಉದ್ಯೋಗ ಸೃಷ್ಟಿಗೆ ಗಮನಾರ್ಹ ಉತ್ತೇಜನ ನೀಡುತ್ತದೆ. ಪ್ರಾದೇಶಿಕ ಸಂಪರ್ಕದ ಮೇಲೆ ನಿರ್ದಿಷ್ಟ ಗಮನಹರಿಸಿ ವಿಮಾನಯಾನ ವಲಯಕ್ಕೆ ಪ್ರಮುಖ ಉತ್ತೇಜನವಾಗಿ ಪ್ರಧಾನಿಯವರು ಜೋಧಪುರದಲ್ಲಿ ಮಾರ್ಪಡಿಸಿದ ಉಡಾನ್ ಯೋಜನೆಯನ್ನು ಸಹ ಪ್ರಾರಂಭಿಸಿದರು. ಇದು ದೇಶದ ನಾಗರಿಕ ವಿಮಾನಯಾನ ಭೂದೃಶ್ಯದಲ್ಲಿ ಗಮನಾರ್ಹ ಮುನ್ನಡೆಯನ್ನು ಸೂಚಿಸುತ್ತದೆ. ಉಡೆ ದೇಶ ಕಾ ಆಮ್ ನಾಗರಿಕ್ ಎಂಬ ದೃಷ್ಟಿಕೋನವನ್ನು ಮತ್ತಷ್ಟು ಮುನ್ನಡೆಸುತ್ತದೆ. ಮುಂದಿನ 10 ವರ್ಷಗಳಲ್ಲಿ 28,840 ಕೋಟಿ ರೂಪಾಯಿಗಳ ಹಂಚಿಕೆಯೊಂದಿಗೆ ಈ ಯೋಜನೆಯು ವಾಯುಯಾನ ನೇತೃತ್ವದ ಅಭಿವೃದ್ದಿಯ ಮುಂದಿನ ಹಂತವನ್ನು ವೇಗಗೊಳಿಸುವ ಗುರಿಯನ್ನು ಹೊಂದಿದೆ. ಇದು ಸಮಗ್ರ ಮತ್ತು ಸುಸ್ಥಿರ ಸಂಪರ್ಕವನ್ನು ಖಚಿತಪಡಿಸಿಕೊಳ್ಳಲು ವಿನ್ಯಾಸಗೊಳಿಸಲಾದ ಬಹು ಕಾರ್ಯತಂತ್ರದ ಘಟಕಗಳ ಮೇಲೆ ಕೇಂದ್ರೀಕರಿಸುತ್ತದೆ. ಗುಜರಾತ್ಗೆ ಇಂದು ಸಂಜೆ ಭೇಟಿ ನೀಡಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಸಾನಂದ್ನಲ್ಲಿ 7,500 ಕೋಟಿ ರೂಪಾಯಿ ಒಟ್ಟು ಹೂಡಿಕೆಯಲ್ಲಿ ಅಭಿವೃದ್ದಿಗೊಂಡಿರುವ ಸಿಜಿ ಸೆಮಿ ಸಂಸ್ಥೆಯ ಸೆಮಿಕಂಡಕ್ಟರ್ ಘಟಕವನ್ನು ಉದ್ಘಾಟಿಸಲಿದ್ದಾರೆ. ಅಂತಾರಾಷ್ಟೀಯ ಸಹಕಾರ ದಿನದ ಅಂಗವಾಗಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಅವರು ಶುಭ ಕೋರಿದ್ದಾರೆ. ದೇಶದ ನಾಗರಿಕತೆಯ ಸಹಕಾರ ನೀತಿಯಲ್ಲಿ ಬೇರೂರಿರುವ ಸಹಕಾರಿಗಳು ರೈತರು, ಮಹಿಳೆಯರು ಮತ್ತು ಸಣ್ಣ ಉದ್ಯಮಿಗಳನ್ನು ಸಬಲೀಕರಣಗೊಳಿಸುವಲ್ಲಿ, ಸಮುದಾಯಗಳನ್ನು ಬಲಪಡಿಸುವಲ್ಲಿ ಮತ್ತು ಎಲ್ಲರನ್ನೂ ಒಳಗೊಂಡ ಬೆಳವಣಿಗೆಯನ್ನು ಬೆಳೆಸುವಲ್ಲಿ ಪ್ರಬಲ ಶಕ್ತಿಯಾಗಿವೆ ಎಂದು ಉಪರಾಷ್ಟಪತಿ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ತಮ್ಮ ಆರಂಭದಿಂದಲೂ ಸಹಕಾರಿಗಳು ರಾಷ್ಟ್ರ ನಿರ್ಮಾಣದ ಪ್ರಮುಖ ಸ್ತಂಭವಾಗಿ ವಿಕಸನಗೊಂಡಿವೆ. ಸಹಕಾರದಿಂದ ಸಮೃದ್ಧಿಯ ಮನೋಭಾವವನ್ನು ಸಾಕಾರಗೊಳಿಸುತ್ತಿದ್ದು 2047ರಲ್ಲಿ ವಿಕಸಿತ ಭಾರತ ಎಂಬ ದೃಷ್ಟಿಕೋನಕ್ಕೆ ಕೊಡುಗೆ ನೀಡುತ್ತಿವೆ ಎಂದು ಅವರು ಹೇಳಿದ್ದಾರೆ. ಸಹಕಾರ ಭಾರತದ ಸಂಸ್ಕೃತಿ, ಸಾಮೂಹಿಕ ಶಕ್ತಿ ಮತ್ತು ಸ್ವಾವಲಂಬನೆಯ ಅಡಿಪಾಯವಾಗಿದೆ ಎಂದು ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಸಹಕಾರಿ ವಲಯ ಹೊಸ ವೇಗವನ್ನು ಪಡೆದುಕೊಂಡು ಗಮನಾರ್ಹವಾಗಿ ವಿಸ್ತರಿಸಿದೆ. ಸಹಕಾರಿ ವಿಶ್ವವಿದ್ಯಾಲಯ, ಆಧುನಿಕ ತರಬೇತಿ ಕೇಂದ್ರಗಳು ಮತ್ತು ಉದಯೋನ್ಮುಖ ವಲಯಗಳಲ್ಲಿ ಸಹಕಾರಿ ಸಂಸ್ಥೆಗಳ ಸಬಲೀಕರಣದಂತಹ ಉಪಕ್ರಮಗಳು ರೈತರು, ಮಹಿಳೆಯರು, ಸಣ್ಣ ಉದ್ಯಮಿಗಳು ಮತ್ತು ಕಾರ್ಮಿಕರನ್ನು ಸಬಲೀಕರಣಗೊಳಿಸುವ ಮೂಲಕ ಸಹಕಾರದಿಂದ ಸಮೃದ್ಧಿಯ ಸಂಕಲ್ಪವನ್ನು ಬಲಪಡಿಸುತ್ತಿವೆ ಎಂದು ಸಚಿವರು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ಸೋಮವಾರದಿಂದ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ 6 ದಿನಗಳ ಭೇಟಿ ನೀಡಲಿದ್ದಾರೆ. ನವದೆಹಲಿಯಲ್ಲಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ರುದ್ರೇಂದ್ರ ಟಂಡನ್, ಈ ತಿಂಗಳ 6ರಿಂದ 8ರವರೆಗೆ ಪ್ರಧಾನಿ ಇಂಡೋನೇಷ್ಯಾ ಪ್ರವಾಸದಲ್ಲಿರಲಿದ್ದಾರೆ. ಇಂಡೋನೇಷ್ಯಾಗೆ ಇಂದು ಅವರ 4ನೇ ಭೇಟಿಯಾಗಿದ್ದು ಮೇ 2018ರಲ್ಲಿ ಭಾರತ ಇಂಡೋನೇಷ್ಯಾ ನಡುವೆ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆ ಸಂಬಂಧಗಳು ಏರ್ಪಟ್ಟ ನಂತರ ಪ್ರಧಾನಿಯವರ ಮೊದಲ ದ್ವಿಪಕ್ಷೀಯ ಭೇಟಿ ಇದಾಗಿದೆ. ಪ್ರವಾಸದ ಸಂದರ್ಭದಲ್ಲಿ ಪ್ರಧಾನಿಯವರು ಇಂಡೋನೇಷ್ಯಾ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೊ ಅವರೊಂದಿಗೆ ದ್ವಿಪಕ್ಷೀಯ ಚರ್ಚೆಗಳನ್ನು ನಡೆಸುತ್ತಾರೆ. ಪಾಲುದಾರಿಕೆಯಲ್ಲಿ ಆಗಿರುವ ಪ್ರಗತಿಯನ್ನು ಪರಿಶೀಲಿಸುತ್ತಾರೆ. ಪ್ರಧಾನಿಯವರು ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ನಗರವಾದ ಯೋಗಕರ್ತಕ್ಕೂ ಭೇಟಿ ನೀಡಲಿದ್ದಾರೆ. ಜಕಾರ್ತದಲ್ಲಿ ಪ್ರಧಾನಿಯವರು ಭಾರತೀಯ ವಲಸಿಗರ ದೊಡ್ಡ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಯೋಗಕರ್ತದಲ್ಲಿ ಪ್ರಂಬನ್ನ ದೇವಾಲಯ ಸಂಕೀರ್ಣಕ್ಕೆ ಹೋಗಲಿದ್ದಾರೆ. ಅಲ್ಲಿನ ಸಂರಕ್ಷಣಾ ಕಾರ್ಯಗಳಲ್ಲಿ ಭಾರತ ಮತ್ತು ಇಂಡೋನೇಷ್ಯಾ ಸಹಕರಿಸಲಿವೆ. ಈ ತಿಂಗಳ 8ರಿಂದ 10ರವರೆಗೆ ಆಸ್ಟ್ರೇಲಿಯಾಕ್ಕೆ 2ನೇ ಹಂತದ ಭೇಟಿ ನೀಡಲಿದ್ದಾರೆ. ಆಸ್ಟ್ರೇಲಿಯಾದ ಪ್ರಧಾನಿ ಆಂಟೋನಿ ಆಲ್ಬನೀಸ್ ಅವರೊಂದಿಗೆ 3ನೇ ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ಅವರು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ

0: ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪೆರುವಿನಲ್ಲಿ ಕನ್ಸರ್ವೇಟಿವ್ ಪಕ್ಷದ ನಾಯಕಿ ಕೀಕೋ ಫ್ಯೂಜಿಮೋರಿ ಅವರು ಅಧ್ಯಕ್ಷೀಯ ಚುನಾವಣೆಯಲ್ಲಿ ವಿಜೇತರಾಗಿದ್ದಾರೆ. ಮಾಜಿ ಅಧ್ಯಕ್ಷ ಆಲ್ಬರ್ಟೊ ಫ್ಯೂಜಿಮೋರಿ ಅವರ ಪುತ್ರಿ 51 ವರ್ಷದ ಫ್ಯೂಜಿಮೋರಿ 4ನೇ ಬಾರಿಗೆ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದರು. ಈ ತಿಂಗಳ ಕೊನೆಯಲ್ಲಿ ಅವರು ಅಧಿಕಾರ ವಹಿಸಿಕೊಳ್ಳಲಿದ್ದು ಕಳೆದ 10 ವರ್ಷಗಳಲ್ಲಿ ಪೆರುವಿನ 9ನೇ ಅಧ್ಯಕ್ಷರಾಗಲಿದ್ದಾರೆ. ದೇಶದ ಉನ್ನತ ಚುನಾವಣಾ ಪ್ರಾಧಿಕಾರ ನಿನ್ನೆ ಅವರ ವಿಜಯವನ್ನು ಔಪಚಾರಿಕವಾಗಿ ಪ್ರಮಾಣೀಕರಿಸಿತು. ಏಪ್ರಿಲ್ನಲ್ಲಿ ನಡೆದ ಮೊದಲ ಸುತ್ತಿನ ಮತದಾನದಲ್ಲಿ 33 ಇತರ ಅಭ್ಯರ್ಥಿಗಳಿಗಿಂತ 2 ಅಭ್ಯರ್ಥಿಗಳು ಮುಂದಿದ್ದರು. ನಂತರ ಜೂನ್ 7ರಂದು ನಡೆದ ರನ್ ಆಫ್ನಲ್ಲಿ ಫ್ಯೂಜಿಮೋರಿ ಸ್ಯಾಂಚೇಜ್ ಅವರನ್ನು ಸೋಲಿಸಿದರು. ಪೆರುವಿನ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಕೀಕೋ ಫ್ಯೂಜಿಮೋರಿ ಅವರು ಗೆಲುವು ಸಾಧಿಸಿದ್ದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಭಿನಂದಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ ಪೆರುವಿನೊಂದಿಗಿನ ನಿಕಟ ಸ್ನೇಹವನ್ನು ಭಾರತವು ಬಹಳವಾಗಿ ಗೌರವಿಸುತ್ತದೆ. ವಿಭಿನ್ನ ಕ್ಷೇತ್ರಗಳಲ್ಲಿ ಎರಡೂ ರಾಷ್ಟಗಳ ನಡುವಿನ ದ್ವಿಪಕ್ಷೀಯ ಪಾಲುದಾರಿಕೆಯನ್ನು ಬಲಪಡಿಸಲು ಬದ್ದವಾಗಿದೆ ಎಂದು ಹೇಳಿದ್ದಾರೆ. ಸ್ವಾಮಿ ವಿವೇಕಾನಂದರ ಪುಣ್ಯತಿಥಿ ಹಿನ್ನೆಲೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಉಪರಾಷ್ಟಪತಿ ಮತ್ತು ಅವರು ಸ್ವಾಮಿ ವಿವೇಕಾನಂದರನ್ನು ಮಹಾನ್ ದೇಶಭಕ್ತ, ತತ್ವಜ್ಞಾನಿ ಮತ್ತು ಆಧ್ಯಾತ್ಮಿಕ ದಾರ್ಶನಿಕ ಎಂದು ಬಣ್ಣಿಸಿದ್ದಾರೆ. ಸ್ವಾಮಿ ವಿವೇಕಾನಂದರು ಭಾರತದ ನಾಗರಿಕತೆಯ ಪ್ರಜ್ಞೆಯನ್ನು ಪುನರುಜ್ಜೀವನಗೊಳಿಸಿದರು. ದೇಶದ ಕಲಾತೀತ ಬುದ್ಧಿವಂತಿಕೆಯನ್ನು ಜಗತ್ತಿಗೆ ಕೊಂಡೊಯ್ದರು. ಸ್ವಾಮಿ ವಿವೇಕಾನಂದರ ಆತ್ಮವಿಶ್ವಾಸ, ಪ್ರಬುದ್ಧ ಮತ್ತು ಸಹಾನುಭೂತಿಯ ಭಾರತದ ದೃಷ್ಟಿಕೋನ ರಾಷ್ಟ್ರದ ಪ್ರಯಾಣಕ್ಕೆ ಮಾರ್ಗದರ್ಶನ ನೀಡುತ್ತಲೇ ಇದೆ. ಸ್ವಾಮಿ ವಿವೇಕಾನಂದರ ಆದರ್ಶಗಳು ಎಲ್ಲರಿಗೂ ಸಮರ್ಪಣಾ ಭಾವದಿಂದ ಸೇವೆ ಸಲ್ಲಿಸಲು, ಉನ್ನತ ಮಟ್ಟದ ಚಾರಿತ್ರವನ್ನು ಎತ್ತಿಹಿಡಿಯಲು ಮತ್ತು ರಾಷ್ಟ್ರ ನಿರ್ಮಾಣಕ್ಕೆ ಅವರ ಬದ್ಧತೆಯಲ್ಲಿ ದೃಢವಾಗಿರಲು ಪ್ರೇರಣೆ ನೀಡುತ್ತವೆ ಎಂದು ಅವರು ಆಶಿಸಿದರು. ಇಂಗ್ಲೆಂಡ್ನ ಮ್ಯಾಂಚೆಸ್ಟರ್ನಲ್ಲಿಂದು ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 2ನೇ ಟಿ20 ಕ್ರಿಕೆಟ್ ಪಂದ್ಯ ನಡೆಯಲಿದೆ. ಭಾರತದ ಬ್ಯಾಟಿಂಗ್ ವಿಭಾಗದಲ್ಲಿ ಬದಲಾವಣೆಯಾಗುವ ಸಾಧ್ಯತೆ ಇಲ್ಲ. ಮೊದಲನೇ ಪಂದ್ಯ ಮಳೆಯಿಂದಾಗಿ ರದ್ದಾದ ಹಿನ್ನೆಲೆಯಲ್ಲಿ ಉಭಯ ತಂಡಗಳಿಗೆ ತಲಾ 1 ಅಂಕ ನೀಡಲಾಗಿತ್ತು. ಜುಲೈ 3ರಂದು ನಾಟಿಂಗ್ಹ್ಯಾಮ್ನಲ್ಲಿ 3ನೇ ಪಂದ್ಯ ನಡೆಯಲಿದ್ದು, ಜುಲೈ 11ರಂದು ಟಿ20 ಅಂತಾರಾಷ್ಟೀಯ ಸರಣಿಯ ಕೊನೆಯ 2 ಪಂದ್ಯಗಳೊಂದಿಗೆ ಮುಕ್ತಾಯಗೊಳ್ಳಲಿದೆ. ಗುಜರಾತ್, ಗೋವಾ, ಮಧ್ಯ ಮಹಾರಾಷ್ಟ, ಪಶ್ಚಿಮ ಮಧ್ಯಪ್ರದೇಶ ಮತ್ತು ಒಡಿಶಾದಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಎಚ್ಚರಿಕೆ ನೀಡಿದೆ. ಮುಂದಿನ 2 ದಿನಗಳವರೆಗೆ ಕರಾವಳಿ ಕರ್ನಾಟಕ, ಪೂರ್ವ ರಾಜಸ್ಥಾನ, ಪೂರ್ವ ಮಧ್ಯಪ್ರದೇಶ, ತೆಲಂಗಾಣ ಮತ್ತು ವಿದರ್ಭದಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಅಸ್ಸಾಂ, ಮೇಘಾಲಯ, ನಾಗಾಲ್ಯಾಂಡ್, ಮಣಿಪುರ, ಮಿಜೋರಾಂ, ತ್ರಿಪುರಾ, ಗಂಗಾನದಿಯ ಪಶ್ಚಿಮ ಬಂಗಾಳ, ಛತ್ತೀಸ್ಗಢ, ಉತ್ತರಾಖಂಡ, ಹಿಮಾಚಲ ಪ್ರದೇಶ, ಮರಾಠವಾಡ, ಪಶ್ಚಿಮ ರಾಜಸ್ಥಾನ ಮತ್ತು ದೇಶದ ದಕ್ಷಿಣ ಭಾಗಗಳಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಜೋಧಪುರ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಕಟ್ಟಡ ಉದ್ಘಾಟನೆ. ಇಂದು ಅಂತಾರಾಷ್ಟೀಯ ಸಹಕಾರಿ ದಿನ. ಉಪರಾಷ್ಟಪತಿ ಹಾಗೂ ಕೇಂದ್ರ ಸಹಕಾರ ಸಚಿವರಿಂದ ಶುಭ ಹಾರೈಕೆ. ಸೋಮವಾರದಿಂದ ಪ್ರಧಾನಿ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ 6 ದಿನಗಳ ಪ್ರವಾಸ. ಹಾಗೂ 2ನೇ ಟಿ20 ಕ್ರಿಕೆಟ್ ಮ್ಯಾಂಚೆಸ್ಟರ್ನಲ್ಲಿಂದು ಭಾರತ ಮತ್ತು ಇಂಗ್ಲೆಂಡ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
3: ಆಕಾಶವಾಣಿ ಬೆಂಗಳೂರು. ಇನ್ನೀಗ ಕೇಳಿ,
4: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಆತ್ಮೀಯ ಕೇಳಿದರೆ ಈ ಮಧ್ಯಾಹ್ನದ ಪ್ರಸಾರದ ಹೊತ್ತಿನಲ್ಲಿ ನಿಮ್ಮೊಟ್ಟಿಗೆ ನಾನು ಮಂಗೋಟೆ ಕೆ ಶಿವಕುಮಾರ್. ಸ್ನೇಹಿತರೆ, ಈಗ ನೇರ ಫೋನ್ ಇನ್ ಕಾರ್ಯಕ್ರಮ. ನಂಗೊತ್ತು ತಾವೆಲ್ಲರೂ ಕಾತರರಾಗಿ ಕಾಯ್ತಾ ಇದ್ದೀರಿ. ಇವತ್ತು ಯಾವ ಪದ ಕೊಡಬಹುದು, ವಿಷಯ ಕೊಡಬಹುದು, ಅಥವಾ ಯಾವ ವಿಷಯ ಕುರಿತು ಅಂತ್ಯಾಕ್ಷರಿ ಮಾಡಬಹುದು ಅಂತ ಹೇಳಿ. ಸೊ ಇವತ್ತು ಒಂದು ಕೆಲಸ ಮಾಡೋಣ. ಬೇರೆ ಬೇರೆ ಭಾಷೆಗಳನ್ನು ಬೇರೆ ಬೇರೆ ಚಿತ್ರಗೀತನಲ್ಲಿ ಬಳಸ್ಕೊಳ್ಳಾಗಿರುತ್ತೆ. ಹಿಂದಿ ಹಾಡಲ್ಲಿ ಕನ್ನಡ ಬಳಸ್ಕೊಳ್ಳೋದು.

0: ಕನ್ನಡ ಹಾಡಲ್ಲಿ ಹಿಂದಿ ಬಳಸ್ಕೊಳ್ಳೋದು, ಹಾಗೆಯೇ ಇಂಗ್ಲೀಷ್ ಬಳಸ್ಕೊಳ್ಳೋದು, ಈ ಥರ ಎಲ್ಲ ಇದೆ ಅಲ್ವಾ. ಸೊ ಈಗ ಒಂದು ಕೆಲಸ ಮಾಡೋಣ, ನೀವು ಹಾಡೋ ಹಾಡಲ್ಲಿ ಯಾವುದಾದ್ರೂ ಒಂದು ಇಂಗ್ಲೀಷ್ ಪದ ಇರಬೇಕು ಕನ್ನಡ ಚಿತ್ರಗೀತೆಯಲ್ಲಿ. ಓಕೆನಾ? ಕನ್ನಡ ಚಿತ್ರಗೀತೆಯಲ್ಲಿ ಯಾವುದಾದ್ರೂ ಒಂದು ಇಂಗ್ಲೀಷ್ ಪದ ಇರಬೇಕು, ಕನ್ಫ್ಯೂಸ್ ಮಾಡ್ಕೋಬೇಡಿ, ಕರೆ ಮಾಡಿ ಹಾಡು ಹೇಳಿ. ಸೊ ಒಬ್ಬರಿಗೆ ಒಂದೇ ಸಲ ಕರೆ ಮಾಡಲಿಕ್ಕೆ ಅವಕಾಶ, ಮತ್ತು ಹೇಳಿದ ಹಾಡನ್ನು ಪುನಃ ಹೇಳೋ ಹಾಗಿಲ್ಲ. ಹಾಗಿದ್ರೆ ನೀ ಯಾಕೆ ತಡ ಶುರು ಮಾಡ್ಬೋದ ಹಾಗಿದ್ರೆ? ಹಲೋ,
1: ನಮಸ್ತೆ.
0: ನಮಸ್ಕಾರ,
1: ರಾಜು ಶಂಕರಗೆಟ್ಟ.
0: ರಾಜು ಸರ್ ಹೇಳಿ, ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ?
1: ಲವ್ ಮೀ ಹರ್ ಹೇಟ್ ಮೀ ಕಿಸ್ ಮೀ ಆರ್ ಕಿಲ್ ಮೀ ಓ ಡಾರ್ಲಿಂಗ್ ಮೈ ಸಂಥಿಂಗ್ ಮೈ ಟು ಮೀ.
0: ಏ ಇಲ್ಲ ಸರ್, ಹಂಗಲ್ಲ, ಅದು ಬೇರೆ ಬೇರೆ ತರ, ನೀವು ಹೇಳ್ಬೇಡಿ.
1: ಮಿಸ್ ಆಯ್ತು ಸರ್.
0: ಓಕೆ, ನಾನು ಹೇಳ್ಕೊಡ್ತೀನಿ ಹೇಳಿ.
1: ಕಿಸ್ ಮೀ ಆರ್ ಕಿಲ್ ಮೀ ಓ ಡಾರ್ಲಿಂಗ್.
0: ನಾನು ಹೇಳ್ಕೊಡ್ತೀನಿ ಹೇಳಿ. ಲವ್ ಮೀ ಆರ್ ಹೇಟ್ ಮೀ
1: ಕಿಸ್ ಮೀ ಆರ್ ಕಿಲ್ ಮೀ
0: ಓ ಡಾರ್ಲಿಂಗ್ ಪ್ಲೀಸ್ ಡೂ ಸಮಥಿಂಗ್ ಟು ಮೀ
1: ಓ ಡಾರ್ಲಿಂಗ್ ಡೂ ಸಮಥಿಂಗ್.
0: ಓಕೆ, ಥ್ಯಾಂಕ್ ಯು. ಮುಂದಿನ ಕರೆಗೆ ಹೋಗೋಣ. ಲವ್ ಮೀ ಆರ್ ಹೇಟ್ ಮೀ ಕಿಸ್ ಮೀ ಆರ್ ಕಿಲ್ ಮೀ ಓ ಡಾರ್ಲಿಂಗ್ ಪ್ಲೀಸ್ ಡೂ ಸಮಥಿಂಗ್ ಟು ಮೀ. ಈ ಜಗ ಸರಿ ಎಲ್ಲ ಹಲವಾರು ತೊಂದರೆ, ಈ ರಾತ್ರಿ ನನಗಾಗಿ ನೀನಿಲ್ಲಿ ಬಂದರೆ. ಯಾಕ್ರಿ ಕರೆ ಮಾಡ್ತಾ ಇಲ್ಲ, ಕಷ್ಟ ಆಯ್ತಾ ನಿಮಗೆ? ಇಷ್ಟೊಂದು ಹಾಡುಗಳಿದೆ. ಓಕೆ, ನಾನೇ ಒಂದು ಹಾಡು ಪ್ಲೇ ಮಾಡ್ತಾ ಇದ್ದೀನಿ ಈಗ. ಕನ್ನಡ ಹಾಡಲ್ಲಿ ಇಂಗ್ಲೀಷ್ ಪದಗಳ ಬಳಕೆ ಇರಬೇಕು. ಹಲೋ,
2: ಹಲೋ,
0: ಯಾರು ಮಾತಾಡೋದು?
2: ಗೋಣಿಬಿಡಿಯಿಂದ ಜಯಮ್ಮ.
0: ಓ,
2: ಗೊತ್ತೇ ಇಲ್ಲ.
0: ಮತ್ತೆ ಏನು ಮಾಡಬೇಕು, ಕರೆ ಮಾಡಿಬಿಟ್ಟಿದ್ದೀರಲ್ಲ.
2: ಅದೇ ನಿಮಗೆ ಕೇಳಬೇಕು, ನೀವು ಹೇಳ್ಕೊಳ್ರಿ, ನಾನು ಹೇಳ್ತೀನಿ.
0: ಓ, ಒಂದು ಹಾಡು ಅವರು ನಮ್ಮ ಇವರು ರಾಜಶಂಕರ್ ಗಟ್ಟ ಹೇಳಿದರು. ಒಂದು ಕೆಲಸ ಮಾಡಿ, ಪಾಪ ನಿಮಗೆ ಗೊತ್ತಿಲ್ಲ ಅಂತಿದ್ರಿ, ಅದೇ ಹಾಡು ಹೇಳಿ ನೋಡೋಣ ಅವ್ರು ಹೇಳಿದ್ದು. ಅದೇ ಹಾಡು ಹೇಳಿ, ಪರವಾಗಿಲ್ಲ, ನಿಮ್ಮೊಬ್ಬರಿಗೆ ಮಾತ್ರ ಚಾನ್ಸ್ ಅಷ್ಟೇ.
2: ಲವ್ ಮೀ ಮಹೇಶ್ ಕೃಷ್ಣಿ ಮಹೇಶ್ ಓಡೋಡಿ.
0: ಓಕೆ ಓಕೆ, ಇಷ್ಟಾದ್ರೂ ಹೇಳಿದಿರಲ್ಲ,
2: ನೀವು ಹೇಳ್ಕೊಡಿ ಮುಂದೆ.
0: ಇದೇ ಹಾಡು ಹೇಳ್ಕೊಡ್ಬೇಕಾ? ಬೇಡ ಜಯಕ, ಸಾಕು ಇಷ್ಟು ಹೇಳ್ತಿರಲ್ಲ, ಮುಂದಿನ ಕರೆಗೆ ಹೋಗೋಣ. ಅದೇ ಇರಲಿ, ಪರವಾಗಿಲ್ಲ. ಹ್ಮ್, ರಾಜು ಸರ್ಗೂ ಬರಲಿಲ್ಲ, ಅವರು ಏನು ಬೇಜಾರು ಮಾಡ್ಕೊಳ್ಳಿಲ್ಲ, ನಿಮಗೂ ಬರಲ್ಲ ಅಂದ್ರೆ ತೊಂದರೆ ಇಲ್ಲ, ಮುಂದಿನ ಕರೆಗೆ ಹೋಗೋಣ.
2: ಇಂಗ್ಲಿಷ್ ಪದ ಅಂದ್ರೆ ಸ್ವಲ್ಪ ಕಷ್ಟ.
0: ಆಯ್ತು ಆಯ್ತು, ಆದ್ರೂ ನಿಮ್ ಉತ್ಸಾಹ ಇದೆಯಲ್ಲ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಉತ್ಸಾಹ ಇದೆಯಲ್ಲ, ಅದಕ್ಕೆ ನಾವು ತುಂಬಾ ಮೆಚ್ಕೊಳ್ಬೇಕು ನಿಮ್ಮನ್ನ. ಧನ್ಯವಾದ ಕರೆ ಮಾಡಿದಕ್ಕೆ.
2: ಧನ್ಯವಾದ.
0: ಓಕೆ, ಹಾ ಕೇಳಿದ್ರೆ ನೆನಪು ಮಾಡ್ಕೊಳ್ಳಿ, ಕನ್ನಡ ಹಾಡಲ್ಲಿ ಇಂಗ್ಲೀಷ್ ಪದ ಇರಬೇಕು. ಯಾರೋ ಒಬ್ರು ಕೇಳ್ತಾ ಇದ್ದಾರೆ, ಯಾವ ನಂಬರ್ಗೆ ಕಾಲ್ ಮಾಡಬೇಕು ಸರ್ ಅಂತ ಹೇಳಿ. 08282200074 ಈ ಸಂಖ್ಯೆಗೆ ಕರೆ ಮಾಡಿ ಪ್ಲೀಸ್, ಆಗ್ಬೋದಾ? ಹಲೋ,
3: ಹಲೋ ಸರ್, ನಮಸ್ಕಾರ.
0: ನಮಸ್ಕಾರ, ಹೇಳಿ ಯಾರು?
3: ಬೆಂಗಳೂರಿಂದ.
0: ಓಕೆ ಮೇಡಮ್, ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ?
3: ಒಳ್ಳೆ ಕಾಫಿ ಕಟ್ಟಿದೀರಾ ಇವತ್ತು. ಇದು ಹಿಂದಿ ಅಂದ್ರೆ ಹಿಂದಿ ಮಿಕ್ಸ್ ಆಗಿರೋದು. ಫಿಲಂ ಹೆಸರು ಗೊತ್ತಿಲ್ಲ. ಓ ಅದರಿ
4: ನಿನ್ನ ಕಂಡ ಕಣ ಕನು ತುಂಬಿ ಮನ ಕನು ಕನನ ಕನನ ಕನನ ಓ
0: ಮೇಡಮ್, ಇದರಲ್ಲಿ ಇಂಗ್ಲಿಷ್ ಪದ ಎಲ್ಲಿದೆ?
3: ಇಂಗ್ಲಿಷ್ ಅಲ್ಲ, ಹಿಂದಿ ಯಾವ್ದಾದ್ರು ಬರ್ಬೋದು ಅಂತಲ್ಲ ಸರ್ ನೀವು.
0: ಅಯ್ಯಯ್ಯೋ, ನಾನು ಹಂಗೆ ಹೇಳಿಲ್ಲ, ನೀವು ತಪ್ಪು ತಿಳ್ಕೊಂಡ್ಬಿಟ್ರಿ.
3: ಓ, ಬರೀ ಇಂಗ್ಲಿಷ್ ಇರ್ಬೇಕಾ?
0: ಓ, ಬರೀ ಇಂಗ್ಲಿಷ್ ಮಾತ್ರ ಇರಬೇಕು.
3: ಹಾ ಓಕೆ ಸರ್, ಹಂಗಾರೆ ಇದು ಹೇಳ್ತೀನಿ. ಲವ್ ಎಂದರೆ ಯಾರು ಬಿಡಿಸದ ಬಂಧನ.

0: ಖಂಡಿತವಾಗ್ಲೂ ಆಗುತ್ತೆ. ಧನ್ಯವಾದ ಕರೆ ಮಾಡೋದಕ್ಕೆ. ಓಕೆ, ಥ್ಯಾಂಕ್ ಯು. ಸ್ನೇಹಿತರೆ, ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ, ಕರೆ ಮಾಡಿ ಹಾಡಿ. ನೀವು ಹಾಡೋ ಹಾಡಲ್ಲಿ ಇಂಗ್ಲೀಷ್ ಪದ ಮಾತ್ರ ಇರಬೇಕು, ಕನ್ಫ್ಯೂಸ್ ಮಾಡ್ಕೋಬೇಡಿ. ಓಕೆನಾ? ಹಲೋ ಹಲೋ
1: ಹಲೋ ನಮಸ್ತೆ ಸರ್.
0: ನಮಸ್ಕಾರ.
1: ಎಲ್ಲೇಗೌಡ
0: ಅವರೇ, ಈಗ ಯಾವ ಹಾಡು ಹೇಳ್ತೀರಿ? ನೀವು ಹಾಡೋ ಹಾಡಲ್ಲಿ ಇಂಗ್ಲೀಷ್ ಪದ ಇರಬೇಕು.
1: ಗುಡ್ ಮಾರ್ನಿಂಗ್, ಶುಭ ದಿನ, ಸುಪ್ರಭಾತ, ಓ ಡಾರ್ಲಿಂಗ್, ಓ ಪ್ರೇಮಿ, ಪ್ರೇಮ ಪ್ರಭಾತ, ಪ್ರೇಮ ಪ್ರಭಾತ, ನೀ ಬಂದೇ ಬಾರಿನಲ್ಲಿ ಜೀವದ ಸಂಗೀತ, ನೀ ನುಡಿದ ಹಾಡಿನಲ್ಲಿ ಹೊಸ ಪ್ರೇಮ ಸಂದೇಶ. ಗುಡ್ ಮಾರ್ನಿಂಗ್, ಶುಭ ದಿನ, ಸುಪ್ರಭಾತ.
0: ಥ್ಯಾಂಕ್ ಯು ಸರ್, ಒಳ್ಳೆ ಹಾಡು ನೆನಪು ಮಾಡ್ಕೊಟ್ರಿ. ಹೇಳಿ, ನೀವೇ ನೋಡೋಣ.
1: ಮಾನವ ದಾನವ ಸ.
0: ವಾವ್, ಥ್ಯಾಂಕ್ ಯು.
1: ಶಂಕರ್ ನಾಗ್ ಫಿಲಂ
0: ಸರ್. ಆಯ್ತು ಆಯ್ತು, ಥ್ಯಾಂಕ್ಸ್.
1: ಥ್ಯಾಂಕ್ ಯು ಸರ್.
0: ಕೇಳಿದ್ರಿ, ಮತ್ತೆ ಯಾವ ಹಾಡು ನೆನಪಾಯ್ತು? ಮೂರು ಜನ ಮೂರು ಹಾಡು ಹೇಳಿದರು. ಹಲೋ
2: ಹಲೋ
0: ಹೇಳಿ.
2: ಹಲೋ ಸರ್
0: ಹೇಳಿ.
2: ರಾಜೇಶ್ವರಿ ಅಂತ ಸಂದೇಕಡರಿಂದ
0: ಹೇಳಿ ಮೇಡಮ್. ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ?
2: ಏನು ಹುಡುಗಿರೋ, ಹಿಂಗೆ ಮಾಡ್ತಿರೋ, ಲವ್ ಲವ್ ಲವ್ ಅಂತ ಕಣ್ಣೀರಿರ್ತಿರೋ, ಏನು ಹುಡುಗಿರೋ, ಯಾಕಿಂಗ್ ಮಾಡ್ತಿರೋ, ಲವ್ ಲವ್ ಲವ್ ಅಂತ ಕಣ್ಣೀರಿರ್ತಿರೋ, ಕಣ್ಣೀರೆಲ್ಲ ಕಣ್ಣೀರೆಲ್ಲ ಕಣ್ಣೀರ ಮನೆಯು ನನ್ನ ಪ್ರಿಯರಿಗೆ ನೆನಪಿನ ಅಭಿಷೇಕ. ಥ್ಯಾಂಕ್ ಯು ಸರ್.
0: ಥ್ಯಾಂಕ್ ಯು ಮೇಡಮ್, ಒಳ್ಳೆ ಹಾಡು ನೆನಪು ಮಾಡ್ಕೊಟ್ರಿ.
2: ಥ್ಯಾಂಕ್ ಯು ಸರ್.
0: ಕೇಳಿದ್ರಿ, ಮತ್ತೆ ಯಾವ ಹಾಡು ನೆನಪಾಯ್ತು? ಕರೆ ಮಾಡಿ, ಬೇಗ ಬೇಗ ಹಾಡಿ. ನೀವು ಹಾಡೋ ಹಾಡಲ್ಲಿ ಇಂಗ್ಲೀಷ್ ಪದ ಬಳಕೆ ಆಗಿರಲಿ. ಸೊ ಒಬ್ಬರು ಒಂದು ಕರೆ ಅಷ್ಟೇ, ಮತ್ತೆ ಎರಡನೇ ಸರಿ ಕರೆ ಮಾಡೋದು ಬೇಡ. ಹಲೋ
3: ಸರ್. ನಮಸ್ತೆ ಸರ್.
0: ನಮಸ್ಕಾರ. ಯಾರು ಮಾತಾಡೋದು?
3: ಸಂಜನಾ ಧನಂಜಯ ಅಂತ ಸರ್.
0: ಎಲ್ಲಿಂದ ಮಾತಾಡ್ತಿದ್ದೀರಿ ಮೇಡಮ್?
3: ಗಾಂಧಿನಗರ ಭದ್ರಾವತಿ ಸರ್.
0: ಓಕೆ, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
3: ಸರ್ ಗಣೇಶ್ ದು.
0: ಹಾಂ,
3: ಪಿಕ್ಚರ್ ನೆನಪಾಗ್ತಿಲ್ಲ ಸರ್. ಮಂಗಳಮನೆ ಟೂ ಇರ್ಬೋದು ಸರ್.
0: ಹೇಳಿ ಹೇಳಿ.
3: ಎವ್ರಿ ಮಾರ್ನಿಂಗ್ ಐ ರಿಮೆಂಬರ್ ಯು, ಎವ್ರಿ ಮೂನ್ ಎವ್ರಿ ನೈಟ್ ಐ ವಿಲ್ ಬಿ ದೇರ್ ಫಾರ್ ಯು, ಮೈ ಹಾರ್ಟ್ ಸೇಸ್ ದೇರ್ ಆರ್ ಲವ್ ಯು, ಅಂಡ್ ಮೈ ಸೋಲ್ ವಿಲ್ ಬಿ ಆಲ್ವೇಸ್ ಫಾರ್ ಯು. ಕನಸನು ನೂರು ಬಾರಿ ಕರೆಯುವೆ ನಿನ್ನೆ ನಾನು.

0: ಥ್ಯಾಂಕ್ ಯು ಮೇಡಮ್, ಸೊಗಸಾಗಿ ಹಾಡಿದ್ರಿ. ಎಷ್ಟೊಂದು ಪದ ನೆನ್ಪಿಟ್ಕೊಂಡಿದ್ದೀರಿ, ಎಷ್ಟೊಂದು ಪದ ನೆನ್ಪಿಟ್ಕೊಂಡಿದ್ದೀರಿ ಅಂದೆ.
1: ಪೂರ್ಣ ಹಾಡು ಬರುತ್ತೆ ಹಾಗಾಗಿ.
0: ಓಕೆ ಓಕೆ, ಥ್ಯಾಂಕ್ ಯು. ಮುಂದಿನ ಕರೆಗೆ ಹೋಗೋಣ. ಸ್ನೇಹಿತರೆ, ಮತ್ತೆ ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ, ಕರೆ ಮಾಡಿ ಬೇಗ ಬೇಗ. ಹಲೋ
2: ಹಲೋ,
0: ಯಾರು?
2: ಹಲೋ ಸರ್, ನಮಸ್ಕಾರ ಸರ್, ಹೇಗಿದ್ದೀರಾ ಸರ್?
0: ನಮಸ್ಕಾರ ಸರ್, ಚಿಕ್ಕಪ್ಪ ಸರ್, ಚೆನ್ನಾಗಿದ್ದೀನಿ ಸರ್.
2: ಹೌದು ಸರ್, ನನ್ನ ಹೆಸರು ಚಿಕ್ಕಪ್ಪ, ಶಿವಮೊಗ್ಗದಿಂದ ಮಾತಾಡ್ತಿರೋದು ಸರ್.
0: ಹೇಳಿ ಹೇಳಿ ಹೇಳಿ, ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ?
2: ಹೇಳ್ತೀನಿ ಸರ್. ಹೂವಿಂದ ಬರೆ

0: then
1: sorry, I'm very sorry.
0: I'm very sorry.
1: Sorry. ಓಕೆ, ಧನ್ಯವಾದ.
0: ಧನ್ಯವಾದ
1: ಕರೆ ಮಾಡಿ ಹೇಳಿದ್ದಕ್ಕೆ. ಥ್ಯಾಂಕ್ ಯು. ಸಾರಿ, ಐ ಆಮ್ ವೆರಿ ಸಾರಿ. ಹೇಳಿ. ಹಲೋ ಹಲೋ
2: ಹಲೋ
1: ಹೇಳಿ.
2: ಹಲೋ
1: ಹಲೋ ಹೇಳಿ, ಯಾರು ಮಾತಾಡೋದು?
2: ಸರ್, ಕಿಶೋರ್ ಅಂತ, ಶಿವಮೊಗ್ಗದಿಂದ.
1: ಹೇಳಿ ಸರ್, ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ?
2: ಸರ್, ರಕ್ತ ಕಣ್ಣೀರು ಫಿಲಮಿಂದ ಡೇಂಜರ್ ಡೇಂಜರ್ ಅಂತ ಸಾಂಗ್.
1: ಹೇಳಿ ಹೇಳಿ ಹೇಳಿ.
2: ಡೇಂಜರ್ 50-20 ಡೇಂಜರ್, 20-30 ಸೋಲ್ಜರ್, 30-40 ಹಂಟರ್, 40 ನೀ ಬೇಕರ್, 50 ಮೇಲ್ ಪಂಚರ್. ಥ್ಯಾಂಕ್ ಯು ಸರ್.
1: ಥ್ಯಾಂಕ್ ಯು. ಹಲೋ ಸ್ನೇಹಿತರೆ, ಮತ್ತಾವ ಹಾಡು ನೆನಪು ಮಾಡ್ಕೊಂಡ್ರಿ, ಕರೆ ಮಾಡಿ ಹಾಡಿ. ಹಲೋ
3: ಹಲೋ, ನಮಸ್ತೆ.
1: ನಮಸ್ಕಾರ.
3: ಹಲೋ
1: ಹಲೋ ಹೇಳಿ.
3: ಕೇಶವ್ ಅಲ್ವಾ? ಸಬ್ಜಾತೀನಿ ಸರ್.
1: ಹೇಳಿ, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ ಕೇಶವ್?
3: ಕುಶಲವೇ ಕ್ಷಮವೇ ಇಸ್ಲಾಮಿಂದ. ಟೆಲಿಫೋನ್ ಗೆಳತಿ, ವೆಲ್ಕಮ್ ವೆಲ್ಕಮ್, ಈ ಹೃದಯವೇ ನಿನಗೆ ಕಿಂಗ್ಡಮ್ ಕಿಂಗ್ಡಮ್, ಕಣ್ಣ ಮುಚ್ಚಿ ಗಾಡೆ ಗುಡೆಯ ಕಮ್ಮ, ಕಣ್ಣ ಮುಚ್ಚಿ ಮನಸ್ಸಿಗೆ ಬಂದು ಸೇರಮ್ಮ, ಹಾಡುವ ಪ್ರತಿ ಸ್ವರವಲ್ಲಿ ನಿನ್ನ ಉಸಿರಾಟ, ಆದರೂ ಪ್ರತಿ ಸ್ವರದಲ್ಲೂ ನಿನ್ನ ಹುಡುಕಾಟ. ಧನ್ಯವಾದಗಳು ಸರ್.
1: ಥ್ಯಾಂಕ್ ಯು. ಸಕ್ಸಾಗಿ ಹಾಡಿದ್ರಿ. ಕೇಳಿದ್ರೆ ಮತ್ತಾವ ಹಾಡು ನೆನಪಾಯ್ತು, ಬೇಗ ಬೇಗ ಕರೆ ಮಾಡಿ ನೆನಪು ಮಾಡ್ಕೊಳ್ಳಿ, ಹಾಡು ಹೇಳಿ. ಹಲೋ
4: ಸರ್, ನಮಸ್ಕಾರ.
1: ನಮಸ್ಕಾರ ರಮೇಶ್ ಸರ್, ಹೆಂಗದಿರಿ?
4: ಆರಾಮದೀರಿ ಸರ್, ನೀವ್ ಹೆಂಗದಿರಿ ಸರ್?
1: ನೋಡ್ರಿ, ನಾನು ಆರಾಮದೀನ್ರಿ. ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
4: ಒಂದು ಗಡಿಬಿಡಿ ಗಂಡ್ರ ಒಂದು ಹಾಡ್ತೇನ್ರಿ ಸರ.
1: ಹಾ ರೀ, ಹಾಡ್ರಿ.
4: ಬಿದ್ದೆ ಬಿದ್ದೆ ಬಾತುರು ಮಲ್ಲಿ, ಎಲ್ಲವಲ್ಲೇ ಬಿದ್ದೆ, ಎಲ್ಲವಲ್ಲೇ ಬಿದ್ದೆ, ಬಿದ್ದೆ ಬಿದ್ದೆ ಬಾತುರು ಮಲ್ಲಿ, ಎಲ್ಲವಲ್ಲೇ ಬಿದ್ದೆ, ಗೆದ್ದೆ ಗೆದ್ದೆ ಬಾಯಿ ಪ್ರೆಂಡನ್, ಕಿಸಲ್ಲೆ ಗೆದ್ದೆ, ಕಿಸಲ್ಲೆ ಗೆದ್ದೆ, ಮೈ ಎಲ್ಲ ಒದ್ದೆ, ಇನ್ನೆಲ್ಲಿ ನಿದ್ದೆ, ಬಿದ್ದೆ ಬಿದ್ದೆ ಬಾತುರು ಮಲ್ಲಿ, ಎಲ್ಲವಲ್ಲಿ ಬಿದ್ದೆ, ಎಲ್ಲವಲ್ಲಿ ಬಿದ್ದೆ.
1: ಥ್ಯಾಂಕ್ ಯು.
4: ಈ ಹಾಡು ತಗೊಂಡಿನ್ರಿ ಸರ್, ಇದು ನೀವು ಹೋಗಿ ಮಾಡ್ತಿರೋ ಇಲ್ಲೋ ಗೊತ್ತಿಲ್ರಿ ಸರ್.
1: ಏ, ಊಹೆ ಮಾಡುದು ಇದಕ್ಕೆ ರೀ, ಇದೆಯಲ್ಲ ಈ ಹಾಡಿದ್ಯಲ್ಲ.
4: ಹಾ ಸರ್.
1: ಹಾ, ಚಲೋ ಹಾಡಿದ್ರಿ.
4: ಅದಕ್ಕೆ ಇದನ್ನ ತಗೊಂಡಿನ್ರಿ ಸರ್, ನನಗದ ಪಕ್ಕ ಬರ್ತಿರ್ಲಿಲ್ಲ.
1: ಹಾ ಹಾ ಹಾ,
4: ಆ ಇಂಗ್ಲಿಷ್ ಪದ ಬರೋ ನನಗೆ ಗೊತ್ತಿರ್ಲಿಲ್ಲ, ಸುಮ್ ಇದ ತಗೊಂಡಿನ್ರಿ ಸರ್. ಒಂದು ಹಾಡ್
1: ಚಲೋ ಹಾಡು ತಗೊಂಡ್ರಿ, ಮತ್ತೆ ಚಲೋತ್ನ ಹಾಡಿರಿ ನೀವು ಕೂಡ. ಥ್ಯಾಂಕ್ ಯು.
4: ನಮಸ್ಕಾರ ಸರ್.
1: ನಮಸ್ಕಾರ. ಹಾ ರೀ ಸ್ನೇಹಿತರೆ, ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? ತುಂಬಾ ಹಾಡುಗಳಿದೆ. ಹಲೋ ಹಲೋ.
5: ನಮಸ್ತೆ ಸರ್.
1: ನಮಸ್ಕಾರ. ಯಾರು?
5: ನಿರ್ಮಲಾ ಮೇಡಮ್, ತರೀಕೆರೆಯಿಂದ.
1: ನಿರ್ಮಲಾ ಮೇಡಮ್, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
5: ಹೇಳ್ತೀನಿ ಸರ್. ಐ ಲವ್ ಯು, ಐ ಲವ್ ಯು, ನೂರು ಸಾರಿ ಹಾಡಿದರು ನ ಪದವಿ ಮುಗಿಯೋಲ್ಲ, ಜನ್ಮ ಪೂರ್ತಿ ಹಾಡಿದರು ನ ಪದವಿ ಮುಗಿಯೋಲ್ಲ, ಅಮ್ಮ ಅಮ್ಮ ಐ ಲವ್ ಯು, ಅಮ್ಮ ಅಮ್ಮ ಐ ಲವ್ ಯು.
1: ಥ್ಯಾಂಕ್ ಯು ಮೇಡಮ್, ಸಕ್ಸಾಗಿ ಹಾಡಿದ್ರಿ. ಸ್ನೇಹಿತರೆ, ಮತ್ತೆ ಯಾವ ಹಾಡು ನೆನಪಾಯ್ತು, ಕರೆ ಮಾಡಿ ಬೇಗ ಬೇಗ ಹಾಡಿ. ಹಲೋ ಹಲೋ
6: ಹಲೋ, ನಮಸ್ಕಾರಗಳು ಸರ್.
1: ನಮಸ್ಕಾರಗಳು ಸರ್.
6: ನಾನು ಸತೀಶ್ ಕುಮಾರ್. ಥ್ಯಾಂಕ್ ಯು. ಸಾಲಿಗ್ರಾಮ ಉಡುಪಿ.
1: ಸತೀಶ್ ಕುಮಾರ್ ಸರ್, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
6: ಯಾವುದು ಇಂಗ್ಲಿಷ್ ಪದ ಬರಬೇಕು.
1: ಹೌದು,
6: ಸಣ್ಣ ಪ್ರಯತ್ನ ಪಡುವ.
1: ಮಾಡಿ ಮಾಡಿ.
6: ಪ್ರೇಮದಲ್ಲಿ ದೇಹದಲ್ಲಿ ಕೋಪ ತಪ್ಪ ರೋಷ ದ್ವೇಷ ಎಲ್ಲ ಯಾಕೆ, ಭಾಷೆ ಬಂದ ದೇಶ ವೇಷ ಎಲ್ಲ ಒಂದೇ ಒಂದೇ, ನಾವೆಲ್ಲ ಕೂಡುವ ಆಡುವ ಆಡುವ ಓಟಿಯ ಲಲ್ಲ, ಕೂಡುವ ಆಡುವ ಆಡುವ ಓಟಿಯ ಮೈ

0: ಕೊಟ್ಟಿಯ ಪ್ರೇಮದಲ್ಲಿ ಸ್ನೇಹದಲ್ಲಿ ಕೊಪ ತಪ್ಪರು ಸದ್ವೇಷ ಎಲ್ಲ ಯಾಕೆ ಭಾಷೆ ಬಣ್ಣ ದೇಶ ವೇಷ ಎಲ್ಲ ಒಂದೇ ಒಂದೇ. ಥ್ಯಾಂಕ್ ಯು.
1: ಯಾವ ಪದ ಇತ್ತು ಇಂಗ್ಲಿಷ್ ಇದು? ಹಲೋ
2: ಹಲೋ,
1: ಈ ಹಾಡಲ್ಲಿ ಯಾವ್ದು ಇಂಗ್ಲಿಷ್ ಪದ ಇತ್ತು? ವೆರಿ ಗುಡ್, ಥ್ಯಾಂಕ್ ಯು ಸರ್. ಕೇಳಿದ್ರೆ ಮತ್ತೆ ಯಾರು ಕರೆ ಮಾಡಿದ್ದು ಹಾಡಿ? ಹಲೋ ಹಲೋ, ನಮಸ್ಕಾರ, ಯಾರು ಮಾತಾಡೋದು? ಹಲೋ ನಮಸ್ಕಾರ, ಯಾರು ಮಾತಾಡೋದು? ಓ ಕಾಂಬಳೆ ಮೇಡಮ್, ಹೇಳಿ, ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ? ಓಕೆ,
3: ಗಂಡು ಹೆಣ್ಣು ಭೇದವಿಲ್ಲ ಇಲ್ಲಿ ಎಲ್ಲ ಒಂದು, ಗಂಡು ಹೆಣ್ಣು ಭೇದವಿಲ್ಲ ಇಲ್ಲಿ ಎಲ್ಲ ಒಂದು. ಕಾಲೇಜಲ್ಲಿ ಓದೋವರೆಗೂ ಒಳ್ಳೆ ಹ್ಯಾಪಿ ಲೈಫು, ಕಾಲೇಜ್ ಬಿಟ್ಟು ಹೋದ ಮೇಲೆ ಮತ್ತೆ ಬರದಿ ಲೈಫು, ಸಂತೋಷಕ್ಕೆ ಸಂಜೀವಿನಿ ನಮ್ಮ ಸಿಟಿ ಲೈಫು, ನನ್ನ ಮಾತು ಸತ್ಯ ಏನನು ನಮ್ಮೆ ಲೈಫೆ ಟ್ರೋಪು. ಹೆಣ್ಣು ಗಂಡು ಭೇದವಿಲ್ಲ ಇಲ್ಲಿ ಎಲ್ಲ ಒಂದು, ಗಂಡು ಹೆಣ್ಣು ಭೇದವಿಲ್ಲ ಇಲ್ಲಿ ಎಲ್ಲ ಒಂದು.
1: ಥ್ಯಾಂಕ್ ಯು.
3: ಥ್ಯಾಂಕ್ ಯು ಸರ್.
1: ಥ್ಯಾಂಕ್ ಯು ಮೇಡಮ್, ಸಕ್ಸಾಗಿ ಹಾಡಿದ್ರಿ. ಸ್ನೇಹಿತರೆ, ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? ಕರೆ ಮಾಡಿ ಹಾಡಿ. ಹಲೋ
4: ಸರ್, ಗುಡ್ ಆಫ್ಟರ್ನೂನ್ ಸರ್.
1: ವೆರಿ ಗುಡ್ ಆಫ್ಟರ್ನೂನ್ ಸರ್.
4: ಮೈರ್ಕೋಟಿ ಜನಪುರ.
1: ಮೈರ್ಕೋಟಿ ಸರ್, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
4: ಚಲಿಸುವ ಮೋಡಗಳು.
1: ಓಕೆ.
4: ಮೈಲಾರ್ ನನ್ನವಾದ ಕೇಳಿ ಕೇಳಿ ಕೇಳಿ.

0: ಧನ್ಯವಾದಗಳು ಸರ್. ಸೊಗಸಾದ ಗೀತೆ ನೆನಪು ಮಾಡಿಕೊಡ್ರಿ. ಇರ್ಲಿ ಇರ್ಲಿ, ತೊಂದರೆ ಇಲ್ಲ ತೊಂದರೆ ಇಲ್ಲ. ಹಾಡಿದ್ರಿ ಅಲ್ಲ. ಥ್ಯಾಂಕ್ ಯು. ಮೈ ಲಾರ್ಡ್, ನನ್ನ ವಾದ ಕೇಳಿ ಕೇಳಿ ಕೇಳಿ, ನಯನವ ಸೆಳೆದಳು ಮನವನು ಬೆರೆತಳು, ಹೃದಯವ ಕದ್ದಳು ತುಂಬುತ ಅನುರಾಗ. ಹಲೋ
1: ನಮಸ್ಕಾರ.
0: ರಾಧಾ ಮೇಡಮ್, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
1: ಮನೆಯ ಮಂತ್ರಾಲಯ ಸಿನಿಮಾದಿಂದ.
0: ಓಕೆ.
1: ಅಂದು ನಿನ್ನ ನೋಡಲು ಕಣ್ಣು ಮಾತನಾಡಲು, ಕನಸಿನಲ್ಲಿ ಮನಸ್ಸಿನಲ್ಲಿ ಪ್ರೇಮ ಗೀತೆ ಹಾಡಿದೆ. ಐ ಲವ್ ಯು, ಹ್ಯಾಪಿ ಬರ್ತ್ಡೇ ಟು ಯು.
0: ಧನ್ಯವಾದಗಳು ಮೇಡಮ್, ಸೊಗಸಾಗಿ ಹಾಡಿದ್ರಿ. ಸ್ನೇಹಿತರೆ, ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? ಕರೆ ಮಾಡಿ ಹಾಡಿ. ಹಲೋ.
2: ಹಲೋ,
0: ಹೇಳಿ. ಯಾರು?
2: ಶಾಂತಿನಿ ಮಂಜುನಾಥ್ ಸರ್, ಹಾಸನದಿಂದ.
0: ಹೇಳಿ ಮೇಡಮ್, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
2: ಅರ್ಚನಾ ಚಿತ್ರದ್ದು ಸರ್.
0: ಓಕೆ.
2: ಕನ್ನಡದಲ್ಲಿ ಶಂಸು ಎನ್ನುವೆ, ಇಂಗ್ಲಿಷ್ ನಲ್ಲಿ ಸಾರಿ ಎನ್ನುವೆ, ಸನಿಹ ಬಾಯಿ ಸಂತೈಸುವೆ, ಕಲಹ ಸಾಕಿನ್ನು ಕೈ ಮುಗಿಯುವೆ,

ಥ್ಯಾಂಕ್ ಯು ಮೇಡಮ್, ಧನ್ಯವಾದ ಕರೆ ಮಾಡಿ ಹಾಡಿದಕ್ಕೆ. ಸ್ನೇಹಿತರೆ ಮತ್ತೆ ಯಾವ ಹಾಡು ನೆನಪು?

0: ಆಯ್ತು, ಕರೆ ಮಾಡಿ ಬೇಗ ಬೇಗ ಹಾಡಿ. ಹಲೋ, ನಮಸ್ಕಾರ, ಯಾರು? ಕಾಣದ್ಗಟ್ಟೆ ಜ್ಯೋತಿ ಅವ್ರೆ, ಯಾವ ಹಾಡ್ ನೆನ್ಪು ಮಾಡ್ಕೊಂಡ್ರಿ?
1: ರಾಜ್ಕುಮಾರ್ ಅವ್ರದ್ದು ಸರ್.
0: ಹೇಳಿ. ವಾವ್, ಸಕ್ಕತ್ತಾಗಿ ಹಾಡಿದ್ರಿ. ಓಕೆ, ಸ್ನೇಹಿತರೆ ಮತ್ತೆ ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ? ಕರೆ ಮಾಡಿ ಹಾಡಿ. ಹಲೋ ಹಲೋ, ಹೇಳಿ.
2: ನಮಸ್ತೆ.
0: ನಮಸ್ಕಾರ.
2: ಚಿತ್ರಶಿವಕುಮಾರ್ ಹೊಸಮನೆಯಿಂದ ಸರ್.
0: ಹೇಳಿ ಮೇಡಮ್, ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ?
2: ಮುಂಗಾರು ಮಳೆ ಇಟ್ಟುವುದು.
0: ಓಕೆ.
2: ಎವ್ರಿ ಮಾರ್ನಿಂಗ್ ಐ ರಿಮೆಂಬರ್ ಯು.
0: ಇದಾಗಿದೆ
2: ಸರ್.
0: ಹಾಂ, ಇದಾಗಿದೆ. ಇದು ಐದನೇ ಹಾಡು.
2: ಅದು ಫಸ್ಟ್ ತುಂಬಾ ಇದೆ ಸರ್. ನಾನು ಫಸ್ಟ್ ವರ್ಡ್ ಲೈನ್ ಹೇಳ್ಬಿಟ್ಟು ಲಾಸ್ಟ್ ಹೇಳ್ತೀನಿ. ಅದು
0: ಯಾವುದು?
2: ಇದು ಮುಸ್ಸಂಜೆ ಮಾಡ್ತದೆ ಸರ್.
0: ಹೇಳಿ.
2: ಜಾನೇ ಮಂಜಲಿ

0: ಮನವಿದು ಜಡ ಮನದ ಮೌನ ಮುರಿದು ನಿಟ್ಟು ಸಿರನ್ನು ನೀ ಬಗೆದು ನನ್ನೊಳಗೆ ನೀ ಅವಿತು ನನ್ನೊಮ್ಮೆ ಆವರಿಸು ಈ ಬೇಗೆ ನೀ ಹರಿಸು ಮನದಾಳದ ಒಲ್ಲಾಸದಿ ಕೊಂತಲ್ಲು ನೀನೆ ನಿಂತಲ್ಲು ನೀನೆ ಎಲ್ಲೆಲ್ಲು ನೀನೆ ಸಖಿ ಜಸ್ಮಾತ್ಮಾತಲ್ಲಿ
1: ಅಷ್ಟೇ ಏನು ಸಾಕಷ್ಟು ಮಾಡ್ಬಿಟ್ರಲ್ಲ ಥ್ಯಾಂಕ್ ಯು ಸಕ್ಸಾಗಿ ಹಾಡಿದ್ರಿ ಸ್ನೇಹಿತರೆ ಮತ್ತಾವ ಹಾಡು ನೆನಪು ಮಾಡ್ಕೊಂಡ್ರಿ ದೂರವಾಣಿ ಸಂಖ್ಯೆ 08282220074 ಹಲೋ
2: ಹಲೋ
1: ಹೇಳಿ
2: ಸರ್ ಶಿವಮೊಗ್ಗದಿಂದ ಸತೀಶ್
1: ಸತೀಶ್ ಯಾಕೆ ಗಡಿ ಬಿಡಿ ಮಾಡ್ಕೋತೀರಿ
2: ಇಲ್ಲ ಸರ್ ಫೋನ್ ಮಾಡ್ತಿದ್ದೀನಿ ಸರ್ ಸಿಕ್ತದಿಲ್ಲ ಅದಕ್ಕೆ ಸ್ವಲ್ಪ ಗಡಿ ಬಿಡಿ ಆಯ್ತು
1: ಓಕೆ ಸಮಾಧಾನವಾಗಿ ಹೇಳಿ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ
2: ಸರ್ ಇದು ಟೆಲಿಫೋನ್ ಗೆಳತಿ ವೆಲ್ಕಮ್ ವೆಲ್ಕಮ್ ಮಾಡ್ತೀನಿ ಸರ್
1: ಓ ಅದು ಆಯ್ತು ಆಗಲೇ
2: ಹೌದಾ ಸರ್ ಇದು ಇದು ಹೇಳ್ಬೋದು ಸರ್ ಹಂಗಾರೆ ಇದು ಶಂಕರ್ ಗುರು ಹೇಳ್ಬೋದು ಸರ್ ನೀವು ಹೇಳಿದ್ರಲ್ಲ ಸರ್ ಅವ್ರಲ್ಲೇ
1: ಯಾವುದು
2: ಲವ್ ಮೀ ಆರ್ ಏಟ್ ಮೀ
1: ಏ ಅದು ಆಯ್ತಲ್ಲ ಹೇಳಿದ್ದು ಹಾಡ್ಬೇಡ ಮತ್ತೆ
2: ಹಾಂ ಸರಿ ಹಾಂ ಇದು ಇದು ಇನ್ನೊಂದು ಹೇಳ್ತೀನಿ ಸರ್
1: ಯಾವುದು
2: ಮೈ ನೇಮ್ ಇಸ್ ರಾಜ್ ಅದು ಸರ್
1: ಹಾಂ ಸರಿ ಹೇಳಿ
2: ಮೈ ನೇಮ್ ಇಸ್ ರಾಜ್ ವಾಟ್ಸ್ ಯುವರ್ ನೇಮ್ ಪ್ಲೀಸ್ ಪ್ಲೀಸ್ ಮೈ ನೇಮ್ ಇಸ್ ರಾಜ್ ಗಂಡು
1: ಒಂದೇ ಹಾಡು ಸಾಕು ಸಾಕು ಥ್ಯಾಂಕ್ ಯು ಓಕೆ ಹಲೋ ಹಲೋ
3: ಹಲೋ
1: ಹೇಳಿ
3: ಸರ್ ಅನಿತಾ ಇದೆ ಗಾಂಧಿನಗರ ಶಿವಮೊಗ್ಗದಿಂದ
1: ಹೇಳಿ ಮೇಡಮ್ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ
3: ಸನ್ ಲೆಟ್ ಬಿ ಕಮ್ ರೇನ್ ಲೆಟ್ ಬಿ ಕಮ್ ಫಾರೆಸ್ಟ್ ಮೌಂಟೇನ್ ಐ ಗೋ ರೋಮಿಂಗ್ ಬಿಸಿಲೇ ಬರಲಿ ಮಳೆಯೇ ಬರಲಿ ಕಾಡಲ್ಲಿ ಮೇಡಲ್ಲಿ ಅಲೆವೇ ಶರ್ಲಿ ಮೇಡಮ್ಗಾಗಿ ನಾನು ಬೆಟ್ಟದ ಹೂವ ತರುವೆ
1: ವಾವ್
3: ಸರ್ ಮುಂದೆ ನೆನಪಾಗ್ತಿಲ್ಲ
1: ಸಾಕು ಮೇಡಮ್ ತುಂಬಾ ಚೆನ್ನಾಗಿ ಹಾಡಿದ್ರಿ ಒಳ್ಳೆ ಹಾಡು ಮುಂದಿನ ಕರೆಗೆ ಹೋಗೋಣ
3: ಧನ್ಯವಾದಗಳು
1: ಓಕೆ ಸ್ನೇಹಿತರೆ ಮತ್ತಾವ ಹಾಡು ನೆನಪು ಮಾಡ್ಕೊಂಡ್ರಿ ಸಮಯ ನೋಡಿ 1:46 ಆಗ್ಬಿಡ್ತು ಹಲೋ ಹಲೋ
4: ಹಲೋ ಸರ್ ನಮಸ್ಕಾರ
1: ನಮಸ್ಕಾರ ಯಾರು
4: ನನ್ನ ಹೆಸರು ನಾಗರಾಜ್ ಇದ್ದೀನಿ ಸರ್ ಅರಿಹರದಲ್ಲಿ ಗ್ರಾಮ ತಿರ್ಕಿಂದ
1: ಹೇಳಿ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ ಸರ್
4: ಸರ್ ದಮ್ ಸಿನಿಮಾದಿಂದ ಈ ಟಚ್ ಅಲ್ಲಿ ಅಂತ ಸರ್
1: ವಾವ್ ಚೆನ್ನಾಗಿದೆ ಹಾಡಿ
4: ಹಾಡಲ ಸರ್
1: ಹ್ಮ್
4: ಈ ಟಚ್ ಅಲ್ಲಿ

0: నోయిదే కన్నంచలి సులి మించిదే మనద మరద కోగిలే కుహు ఎందిదే మొదల తొదల హాడాగిదే ఈ తచ్చలి ఏ నోయిదే కన్నంచలి సులి మించిదే మనద మరద కోగిలే కుహు ఎందిదే మొదల ತೊದಲ ಹಾಡಾಗಿದೆ ತೇಲಾಡಿದೆ ಓಲಾಡಿದೆ ಎದೆ ತಾಳವು ಜೋರಾಗಿದೆ ಕಾಯಾಗಿದೆ ಅಣ್ಣಾಗಿದೆ ಈ ಜೀವವೇ ನೀರಾಗಿದೆ ಈ ಮೋಹದ ದಾಸೋಹದ ದಾಸಾನು ದಾಸಿ ಆದೆನ ಸರ್
1: ಥ್ಯಾಂಕ್ ಯು ಸರ್ ತುಂಬಾ ಸಕ್ಸಸ್ ಹಾಡಿದ್ರಿ ಒಳ್ಳೆ ಹಾಡು ಥ್ಯಾಂಕ್ ಯು ಕೇಳಿದ್ರಿ ಮತ್ತೆ ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ ಬೇಗ ಬೇಗ ಹಾಡಿ ಹಲೋ
2: ನಟರಾಜ್
1: ನಟರಾಜ್ ಸರ್ ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ ನೀವು ಹಾಡೋ ಹಾಡಲ್ಲಿ ಇಂಗ್ಲಿಷ್ ಪದ ಬಳಕೆ ಆಗಿರ್ಬೇಕು ಏ ಇಲ್ಲ ಸರ್ ಅದಾಯ್ತು ಇದುವರೆಗೆ ಸುಮಾರು 17 ಹಾಡುಗಳಾಗಿದೆ ನೆನಪು ಮಾಡ್ಕೊಳ್ಳಿ ನೆಕ್ಸ್ಟ್ ಕರೆ ಮಾಡಿ ಸ್ನೇಹಿತರೆ ಕರೆ ಮಾಡಿ ಹಾಡು ಹೇಳಿ ಹೂವಿಂದ ಬರೆದ ಕಥೆಯ ಮುಳ್ಳಿಂದ ಬರೆದೆ ನಾನು ಹಲೋ
3: ಹಲೋ
1: ಹೇಳಿ
3: ರಾಜ್ಯದಿಂದ ಯೋಗೇಶ್ ಅಂತ
1: ಯೋಗೇಶ್ ಸರ್ ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ
3: ಸಿಂಧಾಪುರ ರಾಜಸ್ತ
1: ವಾವ್ ವಾವ್ ಹಾಡಿ

0: ನಮಸ್ಕಾರ ಸರ್, ಅಪರೂಪದ ಹಾಡು ನೆನಪು ಮಾಡಿಕೊಟ್ರಿ, ಧನ್ಯವಾದ. ಕೇಳಿದ್ರಿ ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? ಹಲೋ ಹೇಳಿ.
1: ನಮಸ್ತೆ ಸರ್, ನಾನು ಭದ್ರಾವತಿ ಸಾವಿತ್ರಮ್ಮ ಅಂತ.
0: ಹಲೋ,
1: ಭದ್ರಾವತಿಯಿಂದ ಸಾವಿತ್ರಮ್ಮ ಅಂತ ಸರ್. ಉತ್ತ ಕಾಲೋನಿ
0: ಸಾವಿತ್ರಕ್ಕ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
1: ಜಾನಿ ಮೇರ ನಾಮ್ ಪ್ರೀತಿ ಮೇರ ಕಾಮ್ ಅದರಲ್ಲಿ ಇದೆ ಸರ್.
0: ಕನ್ನಡ ಫಿಲ್ಮ್ ಅದು? ಓಕೆ, ಹಾಡಿ ಹಾಡಿ.
1: ಯಾವ ಸೀಮೆಯ ಮಾಯಗಾತಿಯ ಮಾಡುವೆ ಸಲಾಂ, ಜಾನಿ ಮೇರ ನಾಮ್ ನೋಡು ನೋಡುತ್ತಾಗ ಪ್ರೀತಿಗೆ ಅಂತ ಏನೋ ಇದೆ.
0: ಧನ್ಯವಾದ, ಧನ್ಯವಾದ ಅಕ್ಕ ಕರೆ ಮಾಡಿದಕ್ಕೆ. ಕೇಳಿದ್ರೆ ಇನ್ನು 10 ನಿಮಿಷ ಇದೆ, ಆಯ್ತಾ? ಬೇಗ ಬೇಗ ನೆನಪು ಮಾಡ್ಕೊಳ್ಳಿ. ಹಲೋ
2: ಹಲೋ
0: ಹೇಳಿ, ಯಾರು?
2: ಸ್ನೇಹ.
0: ಸ್ನೇಹ, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
2: ಸರ್ ಹೇಳ
0: ಹೇಳಿ ಹೇಳಿ ಹೇಳಿ.
2: ಹಳ್ಳಿ ದಾರಿಯಲ್ಲಿ ತಂಪು ಬ್ರೀಜಿನಲ್ಲಿ
0: ಇದು ಯಾವ ಪಿಕ್ಚರ್ ಇದು?
2: ಸರ್ ಮುನಿಯನ ಮಾದರಿ.
0: ಮುನಿಯನ ಮಾದರಿ, ಅದರಲ್ಲಿ ಇಂಗ್ಲಿಷ್ ಪದ ಯಾವ್ದಿದೆ?
2: ನೆನ್ಪಾಯ್ತು ಅದೇ ಹೇಳಕ್ಕೆ ಬರ್ಲೇ ಇಲ್ಲ, ಬರ್ತಿ ಹೋಗ್ಬಿಡ್ತು.
0: ಓಕೆ, ಅಷ್ಟಾದ್ರೂ ಹಾಡಿದ್ರೆ

0: ಅಲ್ಲ
1: ಎಷ್ಟೊತ್ತಿಂದ ಟ್ರೈ ಮಾಡ್ತಿದ್ರಿ? ಓಕೆ, ಎಷ್ಟೊತ್ತ ತನಕ ಟ್ರೈ ಮಾಡಿದ್ರಿ?
0: ನಾನು ಸ್ಟಾರ್ಟಿಂಗ್ ಇಂದಲೇ ಮಾಡ್ತಿದ್ದೆ.
1: ಓಕೆ ಆಯ್ತು, ನಿಮ್ಮ ಹಾಡು ಕೇಳೋಣ.

0: ஹலோ ஹலோ அருணா தருணா தருண் ஓகே யாவ நினைப்பு மாட்கொண்ட்ரி தருண்
1: சார் 1 2 3 1 2 3
0: ಹೇಳಿ
1: 1 2 3 1 2 3 ನಮ್ಮ ಭಾರತದ ಬಣ್ಣ ಶ್ರೀ 1 2 3 1 2 3 ನಮ್ಮ ಭಾರತದ ಧರ್ಮ ಶ್ರೀ ವಿ ಆರ್ ದ ಚಿಲ್ಡ್ರನ್ ವಿ ಆರ್ ದ ನೇಷನ್ ವಿ ಆರ್ ದ ಚಿಲ್ಡ್ರನ್ ವಿ ಆರ್ ದ ನೇಷನ್ 4 5 6 4 5 6 ನಮ್ಮ ಭೂಮಿಗೆ ಋತುಗಳು 6 4 5 6 4 5 6 ಎಲ್ಲ ಭಾಷೆಗಳು ವಿ ಆರ್ ದ ಲ್ಯಾಂಗ್ವೇಜ್ ವಿ ಆರ್ ದ ಕರೇಜ್ ವಿ ಆರ್ ದ ಲ್ಯಾಂಗ್ವೇಜ್ ವಿ ಆರ್ ದ ಕರೇಜ್ 789 789 ನಮ್ಮ ನಮ್ಮ ಲೋಕದ ಗ್ರಹಗಳು 789 789 ಅವರು ನಕ್ತಾರೆ ಫ್ಯೂಚರ್ ಫೈನ್ ವಿ ಆರ್ ದ ನೇಚರ್ ವಿ ಆರ್ ದ ಫ್ಯೂಚರ್ ವಿ ಆರ್ ದ ನೇಚರ್ ವಿ ಆರ್ ದ ಫ್ಯೂಚರ್
0: ಥ್ಯಾಂಕ್ ಯು ತರುಣ್
1: ಸರ್
0: ಚೆನ್ನಾಗಿ ಹಾಡಿದ್ರಿ
1: ಧನ್ಯವಾದಗಳು
0: ಎಷ್ಟನೇ ಕ್ಲಾಸ್ ಸರ್ ಹೌದಾ ಸರ್ ಸ್ಕೂಲ್ ಯಾಕೆ ಹೋಗಿಲ್ಲ ಸರ್ ಇವತ್ತು ಓ ಸಾಟರ್ಡೆ ಓಕೆ ಎಷ್ಟೊತ್ತಿಗೆ ಹೋಗಿ ಎಷ್ಟೊತ್ತಿಗೆ ಬರ್ತೀರಿ ವಾವ್ ಖುಷಿ ಆಯ್ತು ಹೀಗೆ ಕಾಲ್ ಮಾಡ್ತಾ ಇರಿ ನಿಮಗೆ ಸಮಯ ಸಿಕ್ಕಾಗ ಸ್ಕೂಲಿಗೆ ಚಕ್ಕರ್ ಹಾಕಿ ಮಾಡಬೇಡಿ ನಾನು ಹೇಳಿದ್ದೀನಿ ಅಂತ
1: ಇಲ್ಲ ಸರ್
0: ಥ್ಯಾಂಕ್ ಯು
1: ಥ್ಯಾಂಕ್ ಯು ಸರ್
0: ಕೇಳಿದ್ರೆ ಮತ್ತೆ ಯಾವ ಹಾಡು ನೆನಪಾಯ್ತು ಕರೆ ಮಾಡಿ ಇನ್ನೊಂದು 5 ನಿಮಿಷ ಉಳ್ಕೊಂಡಿದೆ ಹಲೋ
2: ಹಲೋ
0: ಹೇಳಿ
2: ನಮಸ್ತೆ ಸರ್
0: ನಮಸ್ಕಾರ
2: ನೀವು ತುಂಬಾ ಚೆನ್ನಾಗಿ ಹಾಡ್ತೀರಾ ಸರ್
0: ಥ್ಯಾಂಕ್ ಯು ಮೇಡಮ್
2: ನಾನು ಲತಾ ಅಂತ
0: ಎಲ್ಲಿಂದ ಮಾತಾಡ್ತಿದ್ದೀರಿ
2: ಭದ್ರಾವತಿ
0: ಓಕೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ
2: ಡ್ಯಾಡಿ ಮೈ ಲವ್ಲಿ ಡ್ಯಾಡಿ ಬೇಬಿ ಮೈ ಲವ್ಲಿ ಬೇಬಿ ಬೆಂಗಳೂರಿಂದ ಏನ್ ತಂದೆ ಪ್ರೀತಿನ ಹೊತ್ತು ತಂದೆ ಡ್ಯಾಡಿ ಮೈ ಲವ್ಲಿ ಡ್ಯಾಡಿ ಥ್ಯಾಂಕ್ ಯು ಸರ್ ಅಷ್ಟೇ
0: ಥ್ಯಾಂಕ್ ಯು ಸಕ್ಸಸ್ ಆಗಿದ್ರಿ ಮೇಡಮ್ ನೀವು
2: ಓಕೆ ಸರ್
0: ಥ್ಯಾಂಕ್ ಯು ಕೇಳಿದ್ರೆ ಮತ್ತೆ ಯಾವ ಹಾಡು ನೆನಪಾಯ್ತು ಬೇಗ ಬೇಗ ಹಾಡಿ ನಾ 5 ನಿಮಿಷ ಇದೆ ಹಲೋ ಹಲೋ ಹೇಳಿ
2: ಹಲೋ ಸರ್ ನಮಸ್ತೆ
0: ನಮಸ್ಕಾರ ಯಾರು ಮಾತಾಡೋದು
2: ವಿನೋಬನಗರ ಸೂರ್ಯಕಾಂತ್
0: ಓಕೆ ಹೇಳಿ ಮೇಡಮ್
2: ಸರ್ ಒಂದ್ ಲೈನ್ ಬರುತ್ತೆ ಶೀಲ ಓಮ ಶೀಲ ಹೇಳಿದ್ರ ಸರ್ ಅದು
0: ಓಕೆ ಓಕೆ ಇಲ್ಲ ಹಾಡಿಲ್ಲ ಹೇಳಿ
2: ನಾನು ಹೇಳಿದ್ಮೇಲೆ ಒಂದ್ ಲೈನ್ ಹೇಳಿದ್ಮೇಲೆ ನೀವ್ ಹೇಳ್ಬೇಕು ಅಂತ ಹೇಳ್ತಿರೋದು ಈಗ
0: ಹೇಳಿ ಹೇಳಿ ಬಂದ್ರೆ ಹೇಳ್ತೀನಿ
2: ಶೀಲ ಓಮ ಶೀಲ ಶೀಲ ಓಮ ಶೀಲ ನೀನು ನನಗಾಗಿ ನಾನು ನಿನಗಾಗಿ ಮುಂದಿನದು ನೀವೇ
0: ಪ್ರೇಮ ನಮ್ಮುಸಿರು ತಂಗತಿಯೇ ಥ್ಯಾಂಕ್ ಯು ಮೇಡಮ್ ಮುಂದಿನ ಕರೆಗೋಗೋಣ ಇರ್ಲಿ ಇರ್ಲಿ ಕರೆ ಬರ್ತಾ ಇದೆ ಮುಂದಿನ ಕರೆಗೋಗೋಣ ಧನ್ಯವಾದ ಕರೆ ಮಾಡಿದ್ದಕ್ಕೆ ಹಲೋ
3: ಹಲೋ ನಮಸ್ತೆ ಸರ್
0: ನಮಸ್ಕಾರ ಮೇಡಮ್ ಯಾರು ಮಾತಾಡೋದು
3: ಮಂಜುಳಾ ಸುರೇಶ್ ಸರ್
0: ಯಾವ ಹಾಡು ನೆನಪು ಮಾಡ್ಕೊಂಡ್ರಿ ಮೇಡಮ್
3: ಇಫ್ ಯು ಕಮ್ ಟುಡೇ ಇಫ್ ಯು ಡಾರ್ಲಿಂಗ್ ಇಫ್ ಯು ಕಮ್ ಟುಮಾರೋ ಇಫ್ ಟು ಲೇಟ್ ಯು ಪಿಕ್ ದ ಟೈಮ್ ಟಿಕ್ ಟಿಕ್ ಟಿಕ್ ಟಿಕ್ ಟಿಕ್ ಆ ಟಿಕ್ ಟಿಕ್ ಟಿಕ್ ಟಿಕ್ ಟಿಕ್ ಡಾರ್ಲಿಂಗ್ ಡಿಡ್ ಯು ಸೇ ಮಾರ್ನಿಂಗ್

0: no, it's not good. Did you say unit? No.
1: ಥ್ಯಾಂಕ್ ಯು ಮೇಡಮ್, ತುಂಬ ಸೊಗಸಾಗಿ ಹಾಡ್ತೀರಿ ಎಲ್ಲರೂ ಕೂಡ, ನೀವೊಬ್ಬರೇ ಅಂತ ಅಂತ ಹೇಳ್ತಿಲ್ಲ, ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಹಾಡಿದ್ರಿ. ಬಟ್ ನನಗೆ ಈ ಹಾಡು ಇಂಗ್ಲೀಷ್ ಪದಗಳು ಎಲ್ಲ ಬರದೇ ಇರೋರು ಕೂಡ, ಈಗ ನಮ್ಮ ಇವರು ಮಾಡಿದ್ರು ನೋಡಿ, ಜಯಕ್ಕ ಮಾಡಿದ್ರು ಯಾವುದೋ ಹಳ್ಳಿಯಿಂದ, ಇಂಗ್ಲೀಷ್ ಬರದೇ ಇದ್ರು ಕೂಡ ಒಂದು ಪ್ರಯತ್ನ ಅಂತ ಪಡ್ತಿರಲ್ಲ, ತುಂಬ ಖುಷಿ ಆಗುತ್ತೆ. ಚಂದ ಹಾಡಿದ್ರಿ. ಹೌದು, ಜಯಕ್ಕ ಗೋಡಿಬೀಡಿನಿಂದ ಕಾಲ್ ಮಾಡಿದ್ರಲ್ಲ ಪಾಪ, ಅವರು ಹಂಗೇನೆ ಜಯಕ್ಕ ಗೋಡಿಬೀಡಿಂದ ಕಾಲ್ ಮಾಡಿದ್ರು, ಅವ್ರಿಗೆ ಇಂಗ್ಲಿಷ್ ಬರಲ್ಲ, ಬಟ್ ನೀವು ಹೇಳ್ಕೊಡಿ ನಾನು ಹೇಳ್ತೀನಿ ಅಂತಿದ್ರು ಪಾಪ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ಕೇಳಿದ್ರೆ ಮತ್ಯಾವ ಹಾಡು ನೆನಪು ಮಾಡ್ಕೊಂಡ್ರಿ, ಇನ್ನು 2 ನಿಮಿಷ ಮಾತ್ರ ಇದೆ. ಹಲೋ,
2: ಹಲೋ, ನಮಸ್ಕಾರ ಸರ್.
1: ನಮಸ್ಕಾರ ಸರ್, ಯಾರು ಮಾತಾಡೋದು?
2: ಮುರಳಿಧರ, ಶಿವಮೊಗ್ಗ.
1: ಮುರಳಿಧರ್ ಸರ್, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
2: ಬೆಟ್ಟದ ಹೂ.
1: ಅದಾಯ್ತು,
2: ಹಂಗ ಪುಟಾಣಿ ಏಜೆಂಟ್ 1 2 3 ಸಿಂಹದ ಮರಿಗಳು ನಾವು, ಅದು
1: ಹೇಳಿಬಿಟ್ರಲ್ಲ, ಮತ್ತಿನ್ನೇನು?
2: ಧನ್ಯವಾದ.
1: ಹೇಳಿ ಹೇಳಿ, ಪರವಾಗಿಲ್ಲ ಹೇಳಿ.
3: 1859
1: ಬೇಗ ಬೇಗ ಹಾಡಿ. ಹಲೋ,
3: ಹಲೋ
1: ಹೇಳಿ.
3: ಗೋವರ್ಧನ ಸರ್
1: ಹೇಳಿ ಸರ್, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
3: ಬೆಂಕಿಯ ಬಲೆ ಸರ್.
1: ಯಾವುದು?
3: ಇನ್ನು ಇನ್ನು ಮುಂದೆ ಬನ್ನಿ, ಇನ್ನಾದರೂ ಮುಂದೆ ಬನ್ನಿ, ಜೀವನದಲ್ಲಿ ಮುಂದೆ ಬನ್ನಿ,
1: ಮುಂದೆ ಬನ್ನಿ, ಇನ್ನಾದರೂ ಜೀವನದಲ್ಲಿ ಮುಂದೆ ಬನ್ನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಕೊನೆಯ ಕರೆ, ಅದೃಷ್ಟದ ಕರೆ, ನೋಡೋಣ ಯಾರಿಗಿದೆ. ಹಲೋ, ಹಲೋ, ನಮಸ್ಕಾರ, ಯಾರು? ಗೀತಾ ಅವರಿಗೆ ಯಾವ ಹಾಡು ನೆನಪಾಯ್ತು? ಮದರ್ ಇಂಡಿಯಾ. ಹಲೋ,
4: ತಾಯಿಯ ತಾಯಿಯ ಹಾಡು ಅದ ತಿಳಿದವರೆಷ್ಟು. ಧನ್ಯವಾದಗಳು.
1: ಓಕೆ, ಧನ್ಯವಾದಗಳು ಗೀತಾ ಅವರೇ, ಕರೆ ಮಾಡಿ ಹಾಡಿದಕ್ಕೆ. ಆತ್ಮೀಯ ಕೇಳಿದ್ರೆ ಬಹಳಷ್ಟು, ಅಂದರೆ ಸುಮಾರು 25 ಜನ ಕರೆ ಮಾಡಿ 25 ಹಾಡುಗಳನ್ನು ಹೇಳಿದ್ರಿ, 25 ಜನ ತುಂಬ ನೆನಪು ಮಾಡ್ಕೊಂಡ್ರಿ, ಯಾವ ಹಾಡು ಹೇಳ್ಬೋದು ಅಂತ ಹೇಳಿ. ಐ ಥಿಂಕ್ ತುಂಬ ಜನ ಟ್ರೈ ಮಾಡ್ತಾ ಇರ್ತೀರಿ ಯಾವ ಹಾಡು ಹಾಡೋದು ಅಂತ ಹೇಳಿ, ಕೆಲವರು ಪಾಪ ಹಾಡನ್ನು ಜೊತೆ ಮಾಡ್ಕೊಂಡಿರ್ತೀರಿ, ಆದರೆ ಕರೆ ಸಿಕ್ಕಿರೋದಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, 3 ಗಂಟೆಗೆ ಹೇಗಿದ್ರು ಲೈವ್ ಫೋನ್ ಇರುತ್ತೆ, ಆಗ ಕರೆ ಮಾಡಿ. ಇಷ್ಟೊತ್ತು ನಿಮ್ಮೊಟ್ಟಿಗೆ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದು ನಾನು ಮಂಗೋಟೆ ಕೆ ಶಿವಕುಮಾರ್. ಸಮಯ 2 ಗಂಟೆ ಆಗ್ತಾ ಇದೆ, ಇನ್ನು ದೆಹಲಿ ಕೇಂದ್ರದ ಸಹ ಪ್ರಸಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು: ಈರುಳ್ಳಿ ಖರೀದಿ ಬೆಲೆಯನ್ನು ಕ್ವಿಂಟಾಲ್ಗೆ 1875 2125 ರೂಪಾಯಿಗೆ ಹೆಚ್ಚಿಸಿದ ಕೇಂದ್ರ ಸರ್ಕಾರ ಆದೇಶ. ಪ್ರಕೃತಿ ವಿಕೋಪ ಮತ್ತು ಜನರ ಸಮಸ್ಯೆಗೆ ಕೂಡಲೇ ಸ್ಪಂದಿಸುವಂತೆ ಅಧಿಕಾರಿಗಳಿಗೆ ಸಚಿವ ಯುಟಿ ಖಾದರ್ ಸೂಚನೆ. ಕೆಆರ್ಎಸ್ ಅಣೆಕಟ್ಟಿನಿಂದ ನಾಲೆಗಳಿಗೆ ತಕ್ಷಣವೇ ನೀರು ಹರಿಸುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸರ್ಕಾರಕ್ಕೆ ಆಗ್ರಹ. ಬೆಂಗಳೂರಿನಲ್ಲಿಂದು ಗಗನಯಾತ್ರಿ ಶುಭಾಂಶು ಶುಕ್ಲಾ ಅವರ ದ ಸೆಕೆಂಡ್ ಆರ್ಬಿಟ್ ಪುಸ್ತಕ ಬಿಡುಗಡೆ. ಹಾಗೂ ರಾಜ್ಯದ ಹಲವೆಡೆ ಮುಂದಿನ 7 ದಿನ ಗುಡುಗು ಸಿಡಿಲು ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಕೇಂದ್ರ ಸರ್ಕಾರ ಈರುಳ್ಳಿ ಖರೀದಿ ಬೆಲೆಯನ್ನು ಕ್ವಿಂಟಾಲ್ಗೆ 13% ಹೆಚ್ಚಿಸಿ ಇಂದಿನಿಂದ ಜಾರಿಗೆ ಬರುವಂತೆ ಘೋಷಿಸಿದೆ. ಪ್ರತಿ ಕ್ವಿಂಟಾಲ್ಗೆ ಈರುಳ್ಳಿ ಖರೀದಿ ಬೆಲೆಯನ್ನು ಕ್ವಿಂಟಾಲ್ಗೆ 1875 ಏರಿಸಿದೆ. ಸರ್ಕಾರದ ಬೆಲೆ ಸ್ಥಿರೀಕರಣ ಬಫರ್ಗಾಗಿ ನಫೆಡ್ ಮತ್ತು ಎನ್ಸಿಸಿಎಫ್ ಮೂಲಕ ಈರುಳ್ಳಿ ಖರೀದಿ ಪ್ರಗತಿಯಲ್ಲಿದೆ ಎಂದು ಗ್ರಾಹಕ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಪರಿಷ್ಕೃತ ಖರೀದಿ ಬೆಲೆಯು ರೈತರಿಗೆ ಉತ್ತಮ ಆದಾಯವನ್ನು ಖಚಿತಪಡಿಸಲಿದೆ. ರಾಜ್ಯದ ಚಿತ್ರದುರ್ಗ ಮತ್ತು ಚಳ್ಳಕೆರೆ ಪ್ರದೇಶದಲ್ಲಿ ಬಿತ್ತನೆ ಪ್ರಗತಿಯು ಸಾಮಾನ್ಯದ ಸುಮಾರು 60%ದಷ್ಟಿದೆ ಎಂದು ಕೇಂದ್ರ ಸರ್ಕಾರ ಅಂದಾಜಿಸಿದೆ. ಕೇಂದ್ರ ಸರ್ಕಾರದ ಈ ಆದೇಶದಿಂದ ರಾಜ್ಯ ಈರುಳ್ಳಿ ಬೆಳೆಗಾರರಿಗೆ

0: ನೆಮ್ಮದಿ ನೀಡಿದೆ. ಪ್ರಕೃತಿ ವಿಕೋಪ ಮತ್ತು ಸಂತ್ರಸ್ತರ ಸಮಸ್ಯೆಗೆ ಕೂಡಲೇ ಸ್ಪಂದಿಸುವಂತೆ ಅಧಿಕಾರಿಗಳಿಗೆ ಆರೋಗ್ಯ ಸಚಿವ ಹಾಗೂ ಜಿಲ್ಲಾ ಪ್ರಾಕೃತಿಕ ವಿಕೋಪ ಮೇಲುಸ್ತುವಾರಿ ಸಚಿವ ಯುಟಿ ಖಾದರ್ ಸೂಚಿಸಿದ್ದಾರೆ. ಕಾರವಾರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪ್ರಕೃತಿ ವಿಕೋಪದ ಪೂರ್ವ ತಯಾರಿ ಹಾಗೂ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಪ್ರಕೃತಿ ವಿಕೋಪ ನಿರ್ವಹಣೆಗೆ ಸಂಬಂಧಿಸಿದಂತೆ ಪರಿಹಾರ ವಿತರಣೆಗೆ ಯಾವುದೇ ಹಣಕಾಸಿನ ಸಮಸ್ಯೆ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಮಳೆಯಿಂದ ಹಾನಿಯಾದ ಕುಟುಂಬಕ್ಕೆ ತಕ್ಷಣ 5,000 ಪರಿಹಾರ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಸಂತ್ರಸ್ತರಿಗೆ ಪಂಚಾಯಿತಿ ಅಧಿಕಾರಿಗಳು ವಿಳಂಬ ಮಾಡಿದರೆ ಅವರ ವಿರುದ್ದ ಶಿಸ್ತು ಕ್ರಮ ಕೈಗೊಳ್ಳಿ ಎಂದು ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದ್ದಾರೆ. ರಾಜ್ಯ ಸರ್ಕಾರ ರೈತ ವಿರೋಧಿ ಧೋರಣೆಯನ್ನು ಅನುಸರಿಸುತ್ತಿದೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ನೀರಾವರಿ ನೀರಿನ ಕೊರತೆಯಿಂದ ಕೆಆರ್ಎಸ್ ಅಚ್ಚುಕಟ್ಟು ಪ್ರದೇಶದಲ್ಲಿ ಕಬ್ಬು ಸೇರಿದಂತೆ ಸಾವಿರಾರು ಎಕರೆ ಬೆಳೆಗಳು ಒಣಗುತ್ತಿವೆ ಎಂದು ದೂರಿದ್ದಾರೆ. ತಕ್ಷಣವೇ ಕೆಆರ್ಎಸ್ನಿಂದ ನಾಲೆಗಳು ನೀರು ಹರಿಸಿ ಬೆಳೆಗಳನ್ನು ಉಳಿಸಿ ಎಂದು ಆಗ್ರಹಿಸಿದ್ದಾರೆ. ಮುಂಗಾರು ಹಂಗಾಮಿನಲ್ಲಿ ನಷ್ಟ ಅನುಭವಿಸಿದ ಪ್ರತಿಯೊಬ್ಬ ರೈತರಿಗೂ ಪ್ರತಿ ಎಕರೆಗೆ 50,000 ಪರಿಹಾರ ನೀಡಬೇಕೆಂದು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಭಾರತದ ನವೋದ್ಯಮ ಪರಿಸರ ವ್ಯವಸ್ಥೆಯು ಅತ್ಯಂತ ವೇಗವಾಗಿ ವಿಕಸನಗೊಳ್ಳುತ್ತಿದ್ದು ಡೀಪ್ ಟೆಕ್ ಆಧಾರಿತ ಮತ್ತು ಹಾರ್ಡ್ವೇರ್ ನಾವೀನ್ಯತೆಗಳತ್ತ ಹೆಚ್ಚು ಗಮನ ಹರಿಸುತ್ತಿದೆ ಎಂದು ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ದೇಶದ ನಾವೀನ್ಯತೆಯ ಭೂದೃಶ್ಯದಲ್ಲಿ ಆಗುತ್ತಿರುವ ವ್ಯಾಪಕ ಬದಲಾವಣೆಯಲ್ಲಿ ಬೆಂಗಳೂರು ಮುಂಚೂಣಿಯಲ್ಲಿದೆ ಎಂದು ಹೇಳಿದ್ದಾರೆ. ಕಳೆದ ವರ್ಷ ಕೇವಲ 7ರಷ್ಟಿದ್ದ ಈ ಸಂಖ್ಯೆ ಈ ವರ್ಷ 21 ಯುವ ಉದ್ಯಮಿಗಳೊಂದಿಗೆ ಬೆಂಗಳೂರು U30 ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿದೆ. U30 ಪಟ್ಟಿಯಲ್ಲಿ ಸ್ಥಾನ ಪಡೆದಿರುವ ಕಂಪನಿಗಳ ಪೈಕಿ 18 ಕಂಪನಿಗಳು ಬೆಂಗಳೂರಿನಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿದ್ದು ಇದು ದೇಶದ ಯಾವುದೇ ನಗರಕ್ಕಿಂತ ಅತ್ಯಧಿಕವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಭಾರತೀಯ ಸ್ಟಾರ್ಟ್ಅಪ್ಗಳ ಮುಂದಿನ ಅಲೆಯು ಡೀಪ್ ಟೆಕ್ ಮತ್ತು ಹಾರ್ಡ್ ಟೆಕ್ ಮೇಲೆ ಹೆಚ್ಚು ಗಮನ ಕೇಂದ್ರೀಕರಿಸುತ್ತಿದ್ದು ಕೃತಕ ಬುದ್ದಿಮತ್ತೆ, ಸ್ಪೇಸ್ ಟೆಕ್, ಸೈಬರ್ ಸೆಕ್ಯೂರಿಟಿ ಮತ್ತು ಸುಧಾರಿತ ಉತ್ಪಾದನಾ ಕ್ಷೇತ್ರಗಳಲ್ಲಿ ಬಲವಾದ ವೇಗವನ್ನು ಪಡೆದುಕೊಳ್ಳುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಂಬರುವ ದಿನಗಳಲ್ಲಿ ನಮ್ಮದೇ ಬಾಹ್ಯಾಕಾಶ ನೌಕೆ ಭಾರತದ ಮಣ್ಣಿನಿಂದಲೇ ಮಿಷನ್ ಗಗನಯಾನ ಆರಂಭವಾಗಲಿದೆ ಎಂದು ಗಗನಯಾತ್ರಿ ಶುಭಾಂಶು ಶುಕ್ಲಾ ತಿಳಿಸಿದ್ದಾರೆ. ಬೆಂಗಳೂರಿನ ನೆಹರು ತಾರಾಲಯದಲ್ಲಿ ಇಂದು ತಮ್ಮ ದ ಸೆಕೆಂಡ್ ಆರ್ಬಿಟ್ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಅವರು, ಪ್ರತಿಯೊಬ್ಬ ವ್ಯಕ್ತಿಯ ಸಾಧನೆ ತರಗತಿಯ ಕೋಣೆಯಿಂದಲೇ ಆರಂಭವಾಗುವುದು ಎಂದು ಹೇಳಿದ್ದಾರೆ. ತಮ್ಮ ಈ ಸಾಧನೆಗೆ ಕಾರಣವಾದ ಇಸ್ರೋ ಹಾಗೂ ಭಾರತೀಯ ವಾಯುಪಡೆಗೆ ಅವರು ಧನ್ಯವಾದ ತಿಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ತಾವು ಪ್ರೇಕ್ಷಕರ ಸಾಲಿನಲ್ಲಿ ಕುಳಿತು ಬಾಹ್ಯಾಕಾಶದ ಅನುಭವವನ್ನು ಕೇಳುವಂತಾಗಲಿ ಎಂದು ತಿಳಿಸಿದ್ದಾರೆ. ಈ ಪುಸ್ತಕ ಕೇವಲ ಬಾಹ್ಯಾಕಾಶ ಮಿಷನ್ಗೆ ಮಾತ್ರ ಸೀಮಿತವಾಗಿಲ್ಲ, ಇದು ತರಗತಿಯ ಕೋಣೆಯಿಂದ ಬಾಹ್ಯಾಕಾಶ ಹೊರಗಿನ ಪ್ರಯಾಣದ ಬಗ್ಗೆ ಮಾತನಾಡುವ ಪುಸ್ತಕವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
4: So I changed out of the space suit, I wore all my clothes because the Crew Dragon is really cold, and then we wanted to sleep. So now there is no bed in space, right? There is no nominated place where you can sleep. You can sleep anywhere, you know, on the seat, below the seat, on the wall, on the ceiling, wherever you want. So everybody decided. Two of my crew members, they sat on the seat, they strapped themselves and they were sleeping on the seat. I did not find that comfortable, you know, I thought that there should be some kind of pressure on your body, you know, that is what you are used to on earth. So I decided to go below the seat and wedge myself between the pallets and the seat.
0: ಇದೇ ವೇಳೆ ಅಂತರಿಕ್ಷದ ಬಗ್ಗೆ ತಮ್ಮ ಅನುಭವವನ್ನು ಹಂಚಿಕೊಂಡ ಗಗನಯಾತ್ರಿ ಪ್ರಶಾಂತ್ ಬಿ ನಾಯರ್, ಇಂದಿನ ಮಕ್ಕಳು ಕೃತಕ ಬುದ್ದಿಮತ್ತೆಯಿಂದ ತಾಯಿ ಮಾಡುವ ಅಡುಗೆಯ ರುಚಿಯನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟರು. ಶುಭಾಂಶು ಶುಕ್ಲಾ ಅವರು ಈ ಪುಸ್ತಕದಲ್ಲಿ ಇಡೀ ಭೂಮಿಯನ್ನು ಪ್ರತಿನಿಧಿಸಿರುವ ಬಗ್ಗೆ ಉಲ್ಲೇಖಿಸಿದ್ದಾರೆ. ಇಡೀ ಭೂಮಿ ಇಂದು ಸೂರ್ಯನ ಸುತ್ತ 31 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿದ್ದು, ವಾಸ್ತವವಾಗಿ ನಾವೆಲ್ಲರೂ

0: ಈಗಾಗಲೇ ಗಗನಯಾತ್ರಿಗಳೇ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
1: Never ever feel that you are missed out in anything. Okay, that I joined the wrong degree, I joined this thing, oh, I wish I was there. You are perfectly where you are. 1.8 billion people, out of that, 1.4 billion, that is, you are born in this great country. Out of that, you are in this great city of Bangalore. And out of that, imagine you are the chosen view to be sitting in front of this galaxy of stars out here. How lucky are you? You are already ahead of the curve.
0: ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಕೀರ್ತಿಚಕ್ರ ಪ್ರಶಸ್ತಿ ಪುರಸ್ಕೃತರಾದ ರವೀಶ್ ಮಲ್ಹೋತ್ರಾ, ಪ್ರೊಫೆಸರ್ ಕೆ ವಿಜಯ್ ರಾಘವನ್, ಇಸ್ರೋ ಮಾಜಿ ಅಧ್ಯಕ್ಷರಾದ ಎಎಸ್ ಕಿರಣ್ ಕುಮಾರ್, ಡಾ ಎಸ್ ಸೋಮನಾಥನ್ ಹಾಗೂ ಏರ್ ಮಾರ್ಷಲ್ ಎಸ್ ಶ್ರೀನಿವಾಸ್ ಹಾಗೂ ಜವಾಹರ್ಲಾಲ್ ನೆಹರು ತಾರಾಲಯದ ನಿರ್ದೇಶಕ ಡಾ ಬಿಆರ್ ಗುರುಪ್ರಸಾದ್ ಉಪಸ್ಥಿತರಿದ್ದರು. ರಾಜ್ಯದೆಲ್ಲೆಡೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಮುಂದುವರೆದಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಈಗಾಗಲೇ ಶೇಕಡಾ 91.9 ಮತದಾರರ ಮ್ಯಾಪಿಂಗ್ ಕಾರ್ಯ ಮುಗಿದಿದೆ. ಮತದಾರರ ಪಟ್ಟಿಯಲ್ಲಿ 912,913 ಮತದಾರರಿದ್ದು, ಈ ಪೈಕಿ 621,193 ಅಂದರೆ ಶೇಕಡಾ 68.05% ಗಣತಿನ ಮುನಿಯನ್ನು ವಿತರಿಸಲಾಗಿದೆ ಎಂದು ಜಿಲ್ಲಾಡಳಿತ ಮಾಹಿತಿ ನೀಡಿದೆ. ಮಂಡ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯನ್ನು ಮಂಡ್ಯ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಮನೋಜ್ ಕುಮಾರ್ ಮೀನಾ ಹಾಗೂ ಜಿಲ್ಲಾಧಿಕಾರಿ ಡಾ ಕುಮಾರ್ ವಿವಿಧೆಡೆ ಭೇಟಿ ನೀಡಿ ಪರಿಶೀಲಿಸಿದರು. ಮಂಡ್ಯ ನಗರದ ವಿದ್ಯಾನಗರ, ಗಾಂಧಿನಗರ ವಿವಿಧ ವಾರ್ಡ್ಗಳಿಗೆ ಹಾಗೂ ಮಂಡ್ಯ ತಾಲೂಕಿನ ಹನಕೆರೆಗೆ ಭೇಟಿ ನೀಡಿದ ಅವರು ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣಾ ಪ್ರಕ್ರಿಯೆ ಕಾರ್ಯವನ್ನು ಖುದ್ದು ವೀಕ್ಷಿಸಿದರು. ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ಕಲೆ ಹಾಕುವಂತೆ ಕೋಲಾರ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಬಿಎಲ್ಒಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದ್ದಾರೆ. ಚುನಾವಣಾ ಆಯೋಗದ ಆದೇಶದಂತೆ ಪ್ರತಿ ಮನೆಗೂ ತೆರಳಿ ನಿಗದಿತ ಗಣತಿ ನಮೂನೆಗಳನ್ನು ವಿತರಿಸಿ ಸಂಬಂಧಪಟ್ಟವರಿಂದ ಸಹಿ ಪಡೆಯುವುದು ಕಡ್ಡಾಯವಾಗಿದೆ ಎಂದು ತಿಳಿಸಿದ್ದಾರೆ. ದಾವಣಗೆರೆಯಲ್ಲೂ ಮತಗಟ್ಟೆ ಅಧಿಕಾರಿಗಳು ಕಡ್ಡಾಯವಾಗಿ ಮತದಾರರ ಮನೆ ಮನೆಗೆ ಭೇಟಿ ನೀಡಬೇಕು ಎಂದು ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಡಾ ಶಮ್ಲಾ ಇಕ್ಬಾಲ್ ಸೂಚನೆ ನೀಡಿದ್ದಾರೆ. ನೀರು ಕುಡಿಯಲು ಬಂದ ಕಾಡೆಮ್ಮೆಯೊಂದು ಕೆಸರಿನಲ್ಲಿ ಸಿಲುಕಿ ಮೃತಪಟ್ಟ ಘಟನೆ ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಉಡುತೊರೆ ಹಳ್ಳ ಜಲಾಶಯ ಬಳಿ ನಡೆದಿದೆ. ಮಲೆಮಹದೇಶ್ವರ ವನ್ಯಜೀವಿಧಾಮ ವ್ಯಾಪ್ತಿಯ ಉಡುತೊರೆ ಹಳ್ಳ ಜಲಾಶಯದಲ್ಲಿ ಗುರುವಾರ ಸಂಜೆ ನೀರು ಕುಡಿಯಲು ಬಂದ ಕಾಡೆಮ್ಮೆ ಕೆಸರಿಗೆ ಸಿಲುಕಿಕೊಂಡು ಇಡೀ ರಾತ್ರಿ ಒಂದೇ ಜಾಗದಲ್ಲಿ ಒದ್ದಾಡಿ ನಿತ್ರಾಣಗೊಂಡಿತ್ತು. ನಿನ್ನೆ ದನಗಾಹಿಗಳು ಕಾಡೆಮ್ಮೆ ಕೆಸರಿಗೆ ಸಿಲುಕಿಕೊಂಡಿರುವುದನ್ನು ನೋಡಿ ಅರಣ್ಯ ಇಲಾಖೆಯ ಸಿಬ್ಬಂದಿಗೆ ಮಾಹಿತಿ ನೀಡಿದರು. ಈರುಳ್ಳಿ ಖರೀದಿ ಬೆಲೆಯನ್ನು ಕ್ವಿಂಟಾಲ್ಗೆ 1,875 ರಿಂದ 2,125 ರೂಪಾಯಿಗೆ ಹೆಚ್ಚಿಸಿ ಕೇಂದ್ರ ಸರ್ಕಾರ ಆದೇಶ. ಪ್ರಕೃತಿ ವಿಕೋಪ ಮತ್ತು ಜನರ ಸಮಸ್ಯೆಗೆ ಕೂಡಲೇ ಸ್ಪಂದಿಸುವಂತೆ ಅಧಿಕಾರಿಗಳಿಗೆ ಸಚಿವ ಯುಟಿ ಖಾದರ್ ಸೂಚನೆ. ಕೆಆರ್ಎಸ್ ಅಣೆಕಟ್ಟಿನಿಂದ ನಾಲೆಗಳಿಗೆ ತಕ್ಷಣವೇ ನೀರು ಹರಿಸುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸರ್ಕಾರಕ್ಕೆ ಆಗ್ರಹ. ಬೆಂಗಳೂರಿನಲ್ಲಿಂದು ಗಗನಯಾತ್ರಿ ಶುಭಾಂಶು ಶುಕ್ಲಾ ಅವರ ದ ಸೆಕೆಂಡ್ ಆರ್ಬಿಟ್ ಪುಸ್ತಕ ಬಿಡುಗಡೆ. ಹಾಗೂ ರಾಜ್ಯದ ಹಲವೆಡೆ ಮುಂದಿನ 7 ದಿನ ಗುಡುಗು ಸಿಡಿಲು ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
2: ಆಕಾಶವಾಣಿ ಬೆಂಗಳೂರು.
3: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಆತ್ಮೀಯ ಕೇಳಿದರೆ ಈಗ ಭಾವಗೀತೆಗಳ ಕೇಳುವ ಸಮಯ. ಆರಂಭದಲ್ಲಿ ಕಸ್ತೂರಿ ಶಂಕರ್ ಹಾಡಿರುವ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆ

0: ಆತ್ಮೀಯ ಕೆಳಗರೆ, ಇದುವರೆಗೆ ಭಾವಗೀತೆಗಳನ್ನು ಕೇಳುತ್ತಿದ್ದೀರಿ. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಕೆಳಗರೆ ನಮ್ಮ ಕೇಂದ್ರದ ಕಾರ್ಯಕ್ರಮಗಳನ್ನು ಇನ್ನು ಮುಂದೆ FM 101.4 MHz ಅಂತರ್ಜಾಲದಲ್ಲಿ ಮಾತ್ರ ಕೇಳಬಹುದು. ಸಂಜೆ 5:30 ನಂತರ FM 103.5 ಹಾಗೂ FM 101.4 ಮತ್ತು ಮೀಡಿಯಂ ವೇವ್ ತರಂಗಾಂತರ 675 KHz ಪುನಃ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮಗಳನ್ನು ತಾವು ಆಲಿಸಬಹುದು. ಇದೀಗ ಸಮಯ 3:45. ಆತ್ಮೀಯ ಕೇಳಿಗರೆ, ಕರೆ ಮಾಡಿ ನಿಮ್ಮ ಇಷ್ಟದ ಹಾಡುಗಳನ್ನು ತಾವು ಕೇಳಬಹುದು. ದೂರವಾಣಿ ಸಂಖ್ಯೆ 0828220074. ಇನ್ಯಾಕೆ ತಡ, ಕರೆ ಮಾಡಿ ನಿಮ್ಮಿಷ್ಟದ ಹಾಡನ್ನು ತಾವು ಕೇಳಬಹುದು. ದೂರವಾಣಿ ಸಂಖ್ಯೆ ಮತ್ತೊಂದು ಸಲ ನೆನಪಿಸ್ತಾ ಇದ್ದೀನಿ, 0828220074. ಹಲೋ
1: ಹಲೋ ಸರ್, ಭದ್ರಾವತಿಯಿಂದ ಗೋರ್ಪಡೆ.
0: ಗೋರ್ಪಡೆ ಅವರೇ ಹೇಳಿ, ಯಾವ ಹಾಡ್ಬೇಕು ತಮ್ಗೆ?
1: ಮತ್ತೆ ಅದೇ ಹಾಡು, ಯಾಕಂದ್ರೆ ತಿಂಗಳಿಗೊಮ್ಮೆ ಕೇಳಿಸ್ಕೋಬೇಕು ಅಮ್ಮನ ಬಗ್ಗೆನೆ. ಅಮ್ಮ ಐ ಲವ್ ಯು ಹಾಡು ಏನಿದೆ, ಸಾಧು ಕೋಕಿಲ್ ಹಾಡಿರೋದು.
0: ಅಮ್ಮನ ಬಗ್ಗೆ ಬೇರೆ ಹಾಡುಗಳು ಇದೆ ತುಂಬಾ.
1: ಅಲ್ಲ ಅಲ್ಲ, ಇದು ಇದು ನನ್ನ ಫೇವರೇಟ್ ಹಾಡು.
0: ನಿಮ್ಮ ಫೇವರೇಟ್ ಸಾಂಗ್? ಓಕೆ, ಯಾವ ಫಿಲ್ಮ್ ಅದು?
1: ತಿಂಗಳಿಗೊಮ್ಮೆ ಇದನ್ನ ಕೇಳ್ತಾನೆ ಇರ್ತೀನಿ ನಾನು.
0: ಓಕೆ, ಯಾವ ಫಿಲ್ಮ್ ಇದು? ಯಾವ ಫಿಲ್ಮ್ ಇದು?
1: ಅಮ್ಮ ಐ ಲವ್ ಯು.
0: ಫಿಲ್ಮ್ ಹೆಸರೇ ಅಮ್ಮ ಐ ಲವ್ ಯುನಾ? ಫಿಲ್ಮ್ ಹೆಸರೇನೆ ಅಮ್ಮ ಐ ಲವ್ ಯುನಾ?
1: ಹೇಳಿ ಸರ್,
0: ಫಿಲ್ಮ್ ಹೆಸರು?
1: ಹೌದು ಹೌದು, ಫಿಲ್ಮ್ ಹೆಸರೇ ಅಮ್ಮ ಐ ಲವ್ ಯು, ಸಾಧು ಕೋಕಿಲ ಹಾಡಿರೋದು.
0: ನೋಡ್ತಾ ಇದ್ದೀನಿ. ಓಕೆ,
1: ಅಮ್ಮ ನನ್ನ ನಿಜನುಮ.
0: ಧನ್ಯವಾದ ಕರೆ ಮಾಡಿದಕ್ಕೆ. ನಿಮ್ಮ ಇಷ್ಟದ ಹಾಡು ಕೇಳೋಣ.
1: ಧನ್ಯವಾದಗಳು ಸರ್.

0: हेलो
1: नमस्ते सर।
0: ನಮಸ್ಕಾರ ಯಾರು
1: ಶೇಷಚಲ ಹಾಡ್ನಾಡಿದೆ
0: ಹೇಳಿ ಸರ್, ಯಾವ ಹಾಡ್ಬೇಕು ತಮಗೆ?
1: ಗೌರಿ ಚಿತ್ರದಲ್ಲಿ ಸರ್,
0: ಗೌರಿ
1: ಇವಳು ಯಾರು ಬಲ್ಲ ಏನು
0: ಗೊತ್ತಿಲ್ಲ ಸರ್,
1: ಗೌರಿ ಪಿಕ್ಚರ್ ಗೌರಿ ಸರ್ ಇವಳು ಸರ್ ಇವಳು ಯಾರು ಬಲ್ಲ ಏನು
0: ನೋಡ್ತಾ ಇದ್ದೀನಿ ಸರ್,
1: ಹೇಳಲೇನು
0: ನೋಡ್ತಾ ಇದ್ದೀನಿ ನೋಡ್ತಾ ಇದ್ದೀನಿ.
1: ಓಕೆ ಓಕೆ.
0: ಓಕೆ, ತುಂಬ ಒಳ್ಳೆ ಸಾಂಗು, ಅಪರೂಪದ ಸಾಂಗು.
1: ಹೌದು ಸರ್,
0: ಪಿಕ್ಚರ್ ನೋಡಿದಿರಿ ಇದು?
1: ನೋಡಿದ್ದೀನಿ.
0: ಓಕೆ, ಧನ್ಯವಾದ ಸರ್, ನಿಮ್ಮ ಹಾಡು ಕೇಳೋಣ.
1: ಓಕೆ, ಥ್ಯಾಂಕ್ ಯು.

0: हेलो
1: हेलो,
0: हेलो, नमस्ते ಸರ್.
1: ನಮಸ್ಕಾರ. ಹೇಳಿ, ಯಾರು ಮಾತಾಡೋದು?
0: ನಾನು ಲತಾ ಭದ್ರಾವತಿ ಇಂದ.
1: ಹೇಳಿ ಮೇಡಮ್, ಯಾವ ಹಾಡ್ಬೇಕು ತಮಗೆ?
0: ನನಗೆ ವಸಂತ ಗೀತಾ ಚಿತ್ರದಲ್ಲಿ ಹಾಯಾದ ಈ ಸಂಜೆ ಅಂತ ಇದೆಯಲ್ಲ, ಹಾಡ್ಬೇಕು ಸರ್.
1: ಓಕೆ, ಆ ಪಿಕ್ಚರ್ ನೋಡಿದಿರ ತಾವು?
0: ಹಾಂ, ನೋಡಿದ್ದೀನಿ ಸರ್.
1: ಯಾವಾಗ
0: ಆಯ್ತಾ ಸರ್?
1: ಹಾಂ, ಆಯ್ತು ಮೇಡಮ್. ವಸಂತ ಗೀತಾ ಅಲ್ವಾ?
0: ಹಾಂ, ವಸಂತ ಗೀತಾ, ರಾಜ್ಕುಮಾರ್ ಅವರು.
1: ನೋಡ್ತಾ ಇದ್ದೀನಿ, ಹಾಗೆ ಇರಿ.
0: ಹಾಂ, ಓಕೆ.
1: ಯಾವ ಹಾಡಂದ್ರಿ ಅದರಲ್ಲಿ?
0: ಹಾಯಾದ ಈ ಸಂಜೆ ಆನಂದ ತುಂಬಿರಲಿ,
1: ಬಾಳೆ ಸಂಗೀತ ಸುಧೆಯಾಯ್ತು. ಓಕೆ, ಧನ್ಯವಾದ ಮೇಡಮ್, ನಿಮ್ಮ ಹಾಡು ಕೇಳೋಣ.
0: ಓಕೆ ಸರ್.

0: हेलो
1: सर, नमस्ते सर, कार्यक्रम स्वागत
0: सर। नहीं स्वागत अनबार्दु, नान अनबेकु
1: ಅಲ್ಲ ಕಾರ್ಯಕ್ರಮ
0: ಕಾರ್ಯಕ್ರಮ ನಾನು ಮಾಡ್ತಿರ್ತೀನಲ್ಲ, ನಾನು ಸ್ವಾಗತ ಕೋರ್ಬೇಕು ನಿಮಗೆಲ್ಲ.
1: ಸರಿ ಸರ್, ಒಳ್ಳೇದು.
0: ಸರಿ ಸರಿ, ಈಗ ಯಾವ ಹಾಡು ಬೇಕು ತಮ್ಗೆ ಹೇಳಿ?
1: ನಮಗೆ ಕಸ್ತೂರಿ ನಿವಾಸದಲ್ಲಿ ಹಾಡು.
0: ಕಸ್ತೂರಿ ನಿವಾಸದಲ್ಲಿ ಯಾವ ಹಾಡು ಸರ್?
1: ಆಡಿಸಿ ನೋಡು, ಬಿಡಿಸಿ ನೋಡು ಅಂತ ಹೇಳ್ತಾನೆ. ಹ್ಞೂ
0: ಹ್ಞೂ, ಆ ಫಿಲ್ಮ್ ನೋಡಿದ್ದೀರಾ ಸರ್?
1: ಹ್ಞೂ ಸರ್, ಪೇಪರ್ ಟೌನಲ್ಲಿ ಗಣಪತಿ ಕೂರ್ಸರ್ ಅಲ್ಲಿ ನೋಡಿದ್ನೆ ಸರ್, ಹಾಕಿ ಬರ್ತಾ ಇದ್ರು.
0: ಓಕೆ ಓಕೆ, ಅವಾಗ ಆಯ್ತು ಸರ್, ನಿಮ್ಮ ಹಾಡು ಕೇಳೋಣ. ಧನ್ಯವಾದ ಕರೆ ಮಾಡಿದಕ್ಕೆ.
1: ಧನ್ಯವಾದ.

0: हेलो हेलो,
1: ಸರ್ ನಮಸ್ತೆ.
0: ನಮಸ್ಕಾರ. ಯಾರು ಮಾತಾಡೋದು?
1: ಹಾಂ ಸರ್, ನಾವು ಇಲ್ಲಿ ಗಂಗಾವತಿಯಿಂದ ಸರ್ ಗಂಗಪ್ಪ ಅಂತ.
0: ಗಂಗಾವತಿ ಗಂಗಪ್ಪ.
1: ಹ್ಞೂ ರೀ ಸರ್.
0: ನೀವೇನಾದ್ರೂ ಮೈಸೂರಲ್ಲಿ ಇದ್ದಿದ್ರಿ, ಏನು ಕತೆ?
1: ಏನು ರೀ ಸರ್?
0: ಮೈಸೂರಲ್ಲಿ ಮೈಸೂರಿಂದ ಮೈಸೂರಪ್ಪ ಅಂತಿದ್ರಿ.
1: ಹ್ಞೂ ರೀ, ಹೌದು ಸರ್.
0: ಓಕೆ. ಹಾಂ, ತಮಾಷೆ ಮಾಡಿದೆ ಸರ್, ಬೇಸರ ಆಗಬೇಡಿ.
1: ಏನಿಲ್ಲ ಸರ್, ಏನಿಲ್ಲ, ಸಂತೋಷ.
0: ಓಕೆ, ಯಾವ ಹೇಳ್ಬೇಕು ತಮ್ಗೀಗ?
1: ಸರ್ ಅದು ಇದು ಮಂಕುತಿಮ್ಮ ಐತೆ ನೋಡ್ರಿ ಸರ್,
0: ಹಾ ಹಾ ಹಾ,
1: ಅದರಲ್ಲಿ ಅನ್ನ ಮುದ್ದು ಬಾರೆ ಲಘುತಿಮ್ಮ ಬಾರೆ ಅಂತ ಒಂದು ಸ್ಟೋರ್ ಆಡಿದ್ದಾರೆ.
0: ಮಂಕುತಿಮ್ಮ ನನ್ನ ಮುದ್ದು ತಾರೆ ನಗುತಲಿ ಬಾರೆ, ಈ ಹಾಡಾ? ಓಕೆ ಸರ್, ನಿಮ್ಮ ಹಾಡು ಸಿಕ್ಕಿದೆ, ಕೇಳೋಣ. ಧನ್ಯವಾದ ಕರೆ ಮಾಡಿದಕ್ಕೆ. ನಮಸ್ತೆ.
2: ನಾ

0: हेलो हेलो हेलो
1: ಹಲೋ
0: ಹೇಳಿ.
1: ಸರ್, ನಮಸ್ತೆ.
0: ನಮಸ್ಕಾರ.
1: ನಾನು ಮಂಜುನಾಥ್, ಲಕ್ಷ್ಮೀ ಸಕತೆ ಅಂತ ಹೇಳಪ್ಪ.
0: ಮಂಜುನಾಥ್ ಸರ್ ಹೇಳಿ, ಯಾವ ಹಾಡು ಬೇಕು ತಮಗೆ?
1: ನನಗೆ ಜಿಮ್ಮಿ ಕಲ್ಲರ್ ಚಿತ್ರದ ಹಾಡು ಸರ್.
0: ಅದರಲ್ಲಿ ಯಾವುದು?
1: ದೇವ ಮಂದಿರದಲ್ಲಿ.
0: ಬೇಡಿ ಸರ್, ಓ ಸರಿ ಕೇಳಿದ್ರಿ, ಬೇರೆ ಕೇಳಿ ಸರ್.
1: ಹೌದಾ?
0: ಹ್ಞೂ.
1: ಶ್ರಾವಣ ಬಂತು ಹಾಡು ಹಾಕಿ ಸರ್.
0: ಯಾವುದು ಸರ್ ಶ್ರಾವಣ ಬಂತು?
1: ಮೇರಿ ಮೇರಿ ಮೇರಿ ಐ ಲವ್ ಯು.
0: ವಾವ್.
1: ಐ ಲವ್ ಯು.
0: ಹಾ ಹಾ ಹಾ ಹಾ
1: ಹಾಡಕ್ಕೆ ಸರ್.
0: ಓಕೆ ಸರ್, ಈ ಹಾಡು ಕೇಳಿದ್ರ, ಇದು ನೋಡಿದ್ರ ಫಿಲ್ಮ್ ಇದು?
1: ಹಾ, ನೋಡಿದ್ದೀನಿ ಸರ್.
0: ಎಲ್ಲಿ ಸರ್?
1: ನಾ ತೀರ್ಥಳ್ಳಿ ನೋಡಿ. ಅದು ಎರಡನೇ ಬಾಯಿಗೆ ಬಂದಾಗ, ಅದು ಮೊದಲನೇ ಸರಿ ರಿಲೀಸ್ ಅಲ್ಲ, ಪುನಃ ಬಂದಾಗ ನೋಡಿದ್ದು.
0: ಓಕೆ ಓಕೆ.
1: ರಾಜ್ಕುಮಾರ್ ಶ್ರೀನಾಥು.
0: ರೈಟ್ ಸರ್, ನಿಮ್ಮ ಹಾಡು ಕೇಳೋಣ. ಧನ್ಯವಾದ ಕರೆ ಮಾಡಿದ್ದಕ್ಕೆ.
1: ಓ ಸರ್.

0: ಹಲೋ.
1: ಹಲೋ ಸರ್, ನಮಸ್ಕಾರ. ಸರ್
0: ನಮಸ್ಕಾರ.
1: ಸರ್, ನನ್ನ ಹೆಸರು ಚಿಕ್ಕಪ್ಪ ಶಿವಮೊಗ್ಗದಿಂದ ಮಾತಾಡ್ತಿರೋದು ಸರ್.
0: ಯಾವ ಹಾಡ್ಬೇಕು ಸರ್?
1: ಸರ್, ನಮ್ಗೆ ಚಿಕ್ಕ ಯಜಮಾನರ ಚಿತ್ರದಿಂದ ನಮ್ಮೂರ ನ್ಯಾಯದೇವರು ಈ ಹಾಡೈತಲ್ಲ ಅದು ಸರ್.
0: ಅದೇ ಹಾಡು ಯಾಕೆ ಬೇಕು ಸರ್?
1: ಯಾಕೋ ಕೇಳ್ಬೇಕು ಅನ್ಸ್ತು ಸರ್.
0: ಚಿಕ್ಕ ಯಜಮಾನರು
1: ಸರ್,
0: ಈ ಫಿಲಂ ನೋಡಿದ್ರ ಸರ್?
1: ಖಂಡಿತವಾಗ್ಲೂ ನೋಡಿದ್ದೇನೆ ಸರ್.
0: ಸರಿ ಸರ್, ನಿಮ್ ಹಾಡ್ ಕೇಳೋಣ. ಧನ್ಯವಾದ ಕರೆ ಮಾಡಿದಕ್ಕೆ.
1: ನಿಮಗೂ ಕೂಡ ಧನ್ಯವಾದಗಳು ಸರ್. ನಮಸ್ಕಾರ.

0: ಹಲೋ
1: ಸರ್, ನಮಸ್ತೆ.
0: ನಮಸ್ಕಾರ, ಯಾರು?
1: ಸರ್, ಗೀತಾ ಮಲಗುಪ್ಪಿಂದ.
0: ಹೇಳಿ ಗೀತಾ ಮೇಡಮ್, ಯಾವ ಹಾಡ್ಬೇಕು ತಮ್ಗೆ?
1: ಸರ್, ಗೌರಮ್ಮ ಫಿಲ್ಮಿಂದ. ಎಂತ ಸಂಭ್ರಮ, ಮನೆ ತುಂಬಾ ಬಂದು ಬಾಂಧವರೆಲ್ಲ ಸೇರಿ ನಲಿದಾಗ.
0: ಗೌರಮ್ಮ ಫಿಲ್ಮಾ?
1: ಹೌದು ಸರ್, ಗೀತೇಂದ್ರ
0: ನೋಡ್ತಾ ಇದ್ದೀನಿ. ಹಾಗೆ

0: Sí. ಗೌರಮ್ಮ ಇಲ್ವಲ್ಲ ಮೇಡಮ್, ಗೌರಿ ಇದೆ.
1: ಸೂರ್ಯವಂಶದಿಂದ
0: ಸೂರ್ಯವಂಶ ನೋಡ್ತಾ ಇದ್ದೀನಿ. ಹಾಗೀರಿ ಸೂರ್ಯವಂಶ ಇಲ್ವಲ್ಲ ಮೇಡಮ್, ಏನ್ ಮಾಡೋದು? ಹಂಗನ್ಬಿಟ್ರಿ, ಹಂಗೆ
1: ನೀವೇ
0: ಇರ್ಲಿ ಪರವಾಗಿಲ್ಲ, ಇನ್ನು ಬೇಕಾದಷ್ಟು ಇದೆಯಲ್ಲ. ಕಲಿಯುಗ ಭೀಮದಲ್ಲಿ ಯಾವುದು?
1: ಕೈ ತುತ್ತು ಕೊಟ್ಟವ್ರೆ, ಐ ಲವ್ ಯು ಮಂಗಳ.
0: ಓಕೆ ಆಯ್ತು, ನಿಮ್ಮಿಷ್ಟದ ಹಾಡು ಕೇಳೋಣ.
1: ಧನ್ಯವಾದ,
0: ಧನ್ಯವಾದ ಕರೆ ಮಾಡಿದ್ದಕ್ಕೆ.
1: ಥ್ಯಾಂಕ್ ಯು.

0: ಮಿಗಿಲಾದ ಗಾಡಿಲ್ಲ ಅಂತ ನಂಬಿರು ಸನ್ನಿಂದಿಯ ಬಾಯಿಗೆ ತುತ್ತಿಟ್ಟ ಮಮ್ಮಿಗೆ ಪ್ರಾಣ ನೀಡು.
1: ಹಲೋ
2: ಹಲೋ,
1: ನಮಸ್ಕಾರ.
2: ನಮಸ್ಕಾರ, ಯಾರು ಮಾತಾಡುದು?
1: ಬಾಗಲಗೋಡು ಜಿಲ್ಲೆ ಜಮಖಂಡಿಯಿಂದ ಮಹಾಲಿಂಗಪ್ಪ ಜಾಲವಾದಿ.
2: ಮಹಾಲಿಂಗಪ್ಪ ಸರ್, ಬಹಳ ದೂರದಿಂದ ಕರೆ ಮಾಡ್ತೀರಿ ಪಪ್ಪ ತಾವು.
1: ಸರ್, ಒಂದು ವಿಶೇಷ ಅಂದ್ರೆ
2: ಹನ್ರಿ,
1: ತಮ್ಮದ ನಿಲಯದ ಕಾರ್ಯಕ್ರಮಗಳನ್ನ ಕೇಳ್ಬೇಕತ್ತೆ ಏನೋ ಒಂದು ಉತ್ಸುಕತೆ. ಜೊತೆಗೆ ಮಧ್ಯಾಹ್ನ 3-3:30 ಮಧ್ಯೆ ಸ್ವಲ್ಪ ನನ್ಗೆ ಬಿಡುವು ಇರ್ತದೆ ಸರ್.
2: ಓಕೆ, ಬಾಕಿ ಟೈಮ್ ಅಲ್ಲಿ ಏನ್ ಮಾಡ್ತೀರಿ ಸರ್?
1: ನಾವು ಅಡಿಟ್ ರಿವ್ಯೂ ಮಾಡ್ತೀವಿ, ಅಡಿಟ್ ವರ್ಕ್ ಅದು ಮಾಡ್ತೀನಿ ಮೇಡಮ್.
2: ಓಕೆ ಓಕೆ ಓಕೆ,
1: ಹಾಗಾಗಿ ಸ್ವಲ್ಪ ಮಧ್ಯಾಹ್ನ ಫ್ರೀ ಇರ್ತದೆ. ಇನ್ನೊಂದ್ಸರಿ ಟ್ರೈ ಮಾಡಿದ್ರೆ ಸಿಕ್ಕರೆ ಸಿಗ್ತದೆ ಅಂತ ಒಂದು ಟ್ರೈ ಮಾಡ್ತಿರ್ತೇವೆ ಸರ್.
2: ಓಕೆ ಓಕೆ, ಹೇಳಿ ಸರ್, ಯಾವ ಹಾಡು ಬೇಕು ನಿಮಗೆ?
1: ಒಳ್ಳೆ ಸ್ಪಂದನೆನು ಸಿಗುತ್ತೆ ಸರ್ ನಮಗೆ.
2: ಹಾ ಹಾ ಹಾ ಹಾ, ಓಕೆ ಓಕೆ
1: ಸರ್. ಪ್ರಿಯಾ ಚಿತ್ರದಿಂದ, ಪ್ರಿಯಾ
2: ಹಾ,
1: ಅದರಲ್ಲಿ ಸಾಗರದ ಆಚೆ ಸೊಬಗನನ್ನು ಅಂತ ಒಂದು ಗೀತೆ ಸರ್, KGS ಸುಧಾ ಸಾಧಿತ.
2: ಪ್ರಿಯಾ ನೋಡ್ತಾ ಇದ್ದೀನಿ ಸರ್, ಪ್ರಿಯಾ ಮೋಸ್ಟ್ಲಿ ಇರ್ಲಿಕ್ಕಿಲ್ಲ ನಮ್ಮ ಹತ್ರ, ಇಲ್ಲ ಅನ್ಸತ್ತೆ. ನಮ್ಮಮ್ಮನ ಸೊಸೆ ನೋಡ್ತೀನಿ ಸರ್. ನಮ್ಮಮ್ಮನ ಸೊಸೆ, ಓಕೆ. ಯಾವ ಹಾಡು ಸರ್ ಅದರಲ್ಲಿ?
1: ಮುತ್ತಿನ ಹಾರ ಬೇಕೆ ಚೆನ್ನ.
2: ಆಯ್ತು ಸರ್, ನಿಮಿಷದ ಹಾಡು ಕೇಳೋಣ. ಧನ್ಯವಾದ,
1: ನಮಸ್ಕಾರ ಸರ್.
2: ನಮಸ್ತೆ.

0: ಬಳಿಗೆ ಬಾ ದೊರೆ.
1: ಹಲೋ,
2: ನಮಸ್ತೆ.
1: ನಮಸ್ಕಾರ.
2: ಕೇಶವ ಲೋರಿತ ಬಜಾತಿಂದ ಸರ್.
1: ಹೇಳಿ ಕೇಶವ್ ಅವರೇ, ಯಾವ ಹಾಡು ಬೇಕು ತಮಗೆ?
2: ಹಾರ್ಟ್ ಬೀಟ್ ಫಿಲಮ್ ಇದೆಯಾ?
1: ಹಾರ್ಟ್ ಬೀಟ್ ನೋಡ್ತೀನಿ ರೀ. ಯಾವಾಗ ನೋಡಿದ್ರಿ ಈ ಫಿಲಮ್ಮು?
2: ಫಿಲಮ್ ನೋಡಿಲ್ಲ, ಅದ್ರಲ್ಲಿ ಒಂದು ಸಾಂಗ್ ಕೇಳಿದ್ದೀನಿ, ತಂಗಾಳಿಯಲ್ಲಿಂದ ಬೀಸುವೆ ಅಂತ. ಹರಿಹರರು ಅವರು ಹಾಡಿದ್ರು, ನಿಮ್ಮ ಇಷ್ಟ ಅದೇ ತರ ಬರ್ತದೆ ಸರ್ ಸಾಂಗ್ ಹೇಳಿದಾಗ.
1: ಹೌದಾ?
2: ಹೌದು.
1: ಓ,
2: ಅವ್ರ ಹಾಡು ಹಾಡ್ರಿ, ಹಾಡುಗಳನ್ನ ತುಂಬಾ ಸಲ ತುಂಬಾ ಹಾಡುಗಳನ್ನ ಕೇಳಿದ್ದೀನಿ. ನೀವು ಮತ್ ಮಧ್ಯೆ ಒಂದ್ ಎರಡೆರಡು ಸಲ ಹಾಕ್ತಿರ್ಲ, ಅವನ್ನ ಇವನು ಟ್ಯಾಲಿ ಮಾಡಿದೀನಿ ಸರ್, ಆಲ್ಮೋಸ್ಟ್ 90% ಸೆಟ್ ಆಗುತ್ತೆ ಸರ್.
1: ಓ ಮೈ ಗಾಡ್, ಏನಿದು, ರಿಸರ್ಚ್ ಮಾಡಿಬಿಟ್ಟಿದ್ದೀರಿ.
2: ಹೌದು ಸರ್.
1: ಥ್ಯಾಂಕ್ ಯು ಸರ್. ಬಟ್ ಹಾರ್ಟ್ ಬೀಟ್ ಇಲ್ಲ.
2: ಹಾರ್ಟ್ ಬೀಟ್ ಇಲ್ಲ. ಓಕೆ. ಲಾಲಿ ಹಾಡುವಿಂದ ನನ್ನ ಹೃದಯ, ನನ್ನ ಹೃದಯ ಆಸಕ್ತ
1: ನೋಡ್ತಾ ಇದ್ದೀನಿ. ಹಾಗೆ ಹಿರಿ, ಆಯ್ತು ಸರ್, ನಿಮ್ಮ ಇಷ್ಟದ ಹಾಡು ಕೇಳೋಣ. ಧನ್ಯವಾದ ಕರೆ ಮಾಡಿದ್ದಕ್ಕೆ.
2: ಧನ್ಯವಾದ ಸರ್.

0: ಹಲೋ
1: ನಮಸ್ಕಾರ ಸರ್.
0: ನಮಸ್ಕಾರ ಸರ್, ಮಲ್ಲಪ್ಪ ಶೆಟ್ರು.
1: ಮಲ್ಲಪ್ಪ ಶೆಟ್ರು ಸರ್,
0: ಹೇಳ್ರಿ ಸರ್. ನೀವು ಬಹಳ ಉದ್ದ ಹೇಳ್ತೀರಿ, ಅದಕ್ಕ ಹೇಳ್ಬಿಟ್ಟೆ, ನಾ ಹೇಳ್ಬಿಟ್ಟೆ ಚುಟುಕಾಕಿ.
1: ನಮ್ಗೆ ಚಿತ್ರದಿಂದ ಹಾಡು ಪ್ರಸಾರ ಮಾಡಿ ಸರ್. ಒಂದು ಗಂಡು ಹೆಣ್ಣು ಈ ದೃಷ್ಟಿಯ ಕಣ್ಣು ಹಾಡು ಪ್ರಸಾರ ಮಾಡಿ ಸರ್.
0: ಎದಕ್ರಿ ಸರ್?
1: ಹಾಡಿಲ್ಲ ಸರ್, ಒಟ್ಟು ಹಾಡೇ ಕೇಳಿಸ್ತಾರ. ಅದಕ್ಕೋಸ್ಕರ ಈ ಹಾಡು ಕೇಳಂಗ ಹತ್ತಿರಿ ಸರ್.
0: ಅದ್ರ ಸಲುವಾಗಿ ಫೋನ್ ಹಚ್ಚರಿ.
1: ಹ್ಞೂ ಸರ್, ಲೈವ್ ಎರಡು ಮೂರು ಸಲ ಹಿಂಗ ಹತ್ರಿ ಇದಾಗ್ಲಿಲ್ಲ ಸರ್, ಅದಕ್ಕೆ ಈ ಸಿಕ್ತು ಸರ್ ನಮ್ಗೆ.
0: ಆಯ್ತ್ರಿ ಸರ್, ನಿಮ್ ಇಷ್ಟದ ಹಾಡು ಕೇಳೋಣ. ಬಹಳ ದೂರ್ಲಿಂದ ಕರೆ ಮಾಡಿರಿ. ಅದಕ್ಕಾರಿ ನೀವು ಇಷ್ಟು ಉದ್ದು ಹೇಳ್ತೀರಂತ ಅದಕ್ಕ ನಾನೇ ಮಲ್ಲಪ್ಪ ಅಂದ್ಬಿಟ್ಟೆರಿ. ಥ್ಯಾಂಕ್ಸ್ ಸರ್, ಥ್ಯಾಂಕ್ ಯು.

ಇದುವರೆಗೆ ನೇರ ಫೋನಿನ ಕಾರ್ಯಕ್ರಮ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಆತ್ಮೀಯ ಕೇಳಿದ್ರೆ ಇದೀಗ ಮಿಕ್ಸ್ಡ್ ಮೆಲೋಡಿ ಹಿಂದಿ ಮತ್ತು ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಸುಖವೇಂದರ್ ಸಿಂಗ್ ಮತ್ತು ಅಲ್ಕಾ ಯಾಜ್ಞಿಕ್ ಹಾಡಿರುವ ತಾಳ್ ಚಿತ್ರದ ಗೀತೆ.

ಇನ್ನು ಮುಂದೆ ಕೇಳಿ ಮಲೆಯ ಮಾರುತ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿ ಜಯರಾಮ್.

0: Joker.
1: ಇನ್ನು ಮುಂದೆ ಕೇಳಿ ಮಂಗಲ್ಯ ಭಾಗ್ಯ ಚಿತ್ರಕ್ಕೆಂದು ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಳ್ತಾ ಇದ್ದೀರಾ. ಎಫ್ಎಂ 101.4 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರ ಆಗ್ತಾ ಇರುವಂತಹ ಕಾರ್ಯಕ್ರಮಗಳನ್ನು ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ರವಿಮಾಮ ಚಿತ್ರದ ಗೀತೆಯನ್ನ. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಚೈತನ್ಯ, ಸಾಹಿತ್ಯ ನೀಡಿದ್ದಾರೆ ಎಸ್ ನಾರಾಯಣ್, ಹಾಗೂ ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯನ್ನ ಕೇಳೋಣ. ಮುಂದಿನ ಗೀತೆ ಲವಾಕುಶ ಚಿತ್ರದ ಗೀತೆಯನ್ನ ಕೇಳೋಣ. ಈ ಗೀತೆಯನ್ನ ಹಾಡಿದ್ದಾರೆ ನಂದಿತಾ, ಚೈತ್ರ, ಹೇಮಂತ್ ಹಾಗೂ ಚೇತನ್.

ಸಮಯ ಆಗಿದೆ 5:10. ನೀವು ಕೇಳ್ತಾ ಇದ್ದೀರಾ ಎಫ್ಎಂ 101.4 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರ ಆಗ್ತಾ ಇರುವಂತಹ ಚಿತ್ರಗೀತೆಗಳನ್ನ ಇದೀಗ ಕೇಳೋಣ. ಮನೆ ಮಗಳು ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ನಂದಿತಾ ಮತ್ತು ಮನು.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯನ್ನ ಕೇಳೋಣ. ಸ್ತ್ರೀ ಚಿತ್ರದ ಗೀತೆಯನ್ನ, ಈ ಗೀತೆಯನ್ನ ಹಾಡಿದ್ದಾರೆ ಬಿ ಆರ್ ಛಾಯಾ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಸಮಯಾಗಿದೆ 5:20. ನೀವು ಕೇಳ್ತಾ ಇದ್ದೀರಾ ಎಫ್ಎಂ 101.4 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರ ಆಗ್ತಿರುವಂತಹ ಚಿತ್ರಗೀತೆಗಳನ್ನ ಇದೀಗ ಕೇಳೋಣ. ಕೊಡಗನ ಕೋಳಿ ನುಂಗಿತ್ತ ಚಿತ್ರದ ಗೀತೆಯನ್ನ ಈ ಗೀತೆಯನ್ನ ಹಾಡಿದ್ದಾರೆ ಚೈತ್ರ ಹಾಗೂ ಹೇಮಂತ್.

ಇದುವರೆಗೆ ಎಫ್ಎಂ 101.4 ಮೆಗಾಹೆರ್ಟ್ಸ್ ತರಂಗಾಂತರದಲ್ಲಿ ಕಾರ್ಯಕ್ರಮಗಳನ್ನು ಕೇಳುತ್ತಿದ್ದೀರಿ. ಇನ್ನು ಮುಂದೆ ಈ ಕಾರ್ಯಕ್ರಮಗಳನ್ನು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 ಮೆಗಾಹೆರ್ಟ್ಸ್ ಮತ್ತು 101.4 ಮೆಗಾಹೆರ್ಟ್ಸ್ ಹಾಗೂ ಮೀಡಿಯಂ ವೇವ್ಸ್ 675 ಕಿಲೋಹೆರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳುವಿರಿ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ 5:30. ನೀವು ಕೇಳ್ತಾ ಇದ್ದೀರಾ ಎಫ್ಎಂ 103.5 ಮೆಗಾಹರ್ಟ್ಸ್ ಮತ್ತು 101.4 ಮೆಗಾಹರ್ಟ್ಸ್ ಹಾಗೂ ಮೀಡಿಯಂ ವೇವ್ಸ್ 675 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರ ಆಗ್ತಾ ಇರುವಂತಹ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯನ್ನ ಕೇಳೋಣ. ಈ ಬಂಧನ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಶ್ರೇಯಾ ಘೋಷಾಲ್ ಹಾಗೂ ಸೋನು ನಿಗಮ್.

ಸಮಯಾಗಿದೆ 5:35. ನೀವು ಕೇಳ್ತಾ ಇದ್ದೀರಾ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ ಮತ್ತು ಮೀಡಿಯಂ ವೇವ್ಸ್ 675 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರ ಆಗ್ತಾ ಇರುವಂತಹ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ನಮ್ಮ ಕೇಳುಗರು ಸಂಜೆಯ ಕಾರ್ಯಕ್ರಮದ ಕುರಿತು ಸಂದೇಶಗಳನ್ನು ಕಳಿಸಿದ್ದಾರೆ. ನಮ್ಮ ಕೇಳುಗರ ಸಂದೇಶವನ್ನು ಓದುವಂತಹ ಸಮಯ ಸಂಜೆಯ ನಮಸ್ತೆ. ಶ್ರೀ ಹೋಬಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಸಂದೇಶವನ್ನು ಕಳಿಸಿದ್ರೆ ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ ನಮಸ್ತೆ ಮೇಡಮ್, ಇಂದಿನ ಸಂಜೆಯ ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಹಾಗಿನ ಮನ ಮುಟ್ಟುವ ರೀತಿಯಲ್ಲಿ ನಿರೂಪಿಸಿ ಯಶಸ್ವಿಯಾಗಿ ನಡೆಸಿಕೊಟ್ಟ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಪ್ರಸಾರವಾದ ಸುಮಧುರ ಹಿಂದಿ ಹಾಡುಗಳು ಮನಸ್ಸಿಗೆ ಸಂತೋಷ ಮತ್ತು ನೆಮ್ಮದಿಯನ್ನು ನೀಡಿದವು. ಇಂತಹ ಸುಂದರ ಕಾರ್ಯಕ್ರಮವನ್ನು ನೀಡಿದಕ್ಕಾಗಿ ನಿಮಗೂ ಹಾಗೂ ಇಡೀ ತಂಡಕ್ಕೂ ಹೃದಯಪೂರ್ವಕ ಅಭಿನಂದನೆಗಳು ಹಾಗೆ ಧನ್ಯವಾದಗಳು ಅಂತ ಕಳಿಸಿದ್ರೆ ಶುಭ ಸಂಜೆ. ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಮೇಡಮ್, ಚಿತ್ರಗೀತೆಗಳು ಚೆನ್ನಾಗಿ ಮೂಡಿ ಬರ್ತಾ ಇದೆ. ವಾಸುಕು ವಿಜಯಲಕ್ಷ್ಮಿ ಸಾಗರದಿಂದ, ರೂಪಾ ಹೆಚ್ ಕೆ ಎಸ್ ಆರ್ ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿ. ಶುಭ ಸಂಜೆ ಮೇಡಮ್, ಚಿತ್ರಗೀತೆಗಳು ಸೊಗಸಾಗಿ ಮೂಡಿ ಬರ್ತಾ ಇದೆ, ನಾವು ಆಲಿಸ್ತಾ ಇದ್ದೀವಿ, ಧನ್ಯವಾದಗಳು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಕೇಳುಗರಿ, ನಿಮ್ಮ ನೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದ ಕಾರ್ಯಕ್ರಮಗಳ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ವಾಟ್ಸಪ್ ಸಂಖ್ಯೆಗೆ ನೀವು ಸಂದೇಶದ ಮೂಲಕ ಕಳುಹಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9441527600. 9481572600. ಇಲ್ಲಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಳುಹಿಸಿ ಅಂತ ಹೇಳ್ತಾ ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯನ್ನು ಕೇಳೋಣ. ಮಸಾಲಾ ಚಿತ್ರದ ಗೀತೆಯನ್ನು ಈ ಗೀತೆಯನ್ನು ಹಾಡಿದ್ದಾರೆ ರಾಜೇಶ್ ಹಾಗೂ ಲಕ್ಷ್ಮೀ.

ಸಮಯಾಗಿದೆ 5:42. ನೀವು ಕೇಳ್ತಾ ಇದ್ದೀರಾ ಎಫ್ಎಂ 103.5 ಮೆಗಾಹರ್ಟ್ಸ್ ಮತ್ತು 101.4 ಮೆಗಾಹರ್ಟ್ಸ್ ಹಾಗೂ ಮೀಡಿಯಂ ವೇವ್ಸ್ 675 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರ ಆಗ್ತಾ ಇರುವಂತಹ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ನಮ್ಮ ಕೇಳುಗರ ಸಂದೇಶ ಬಂದಿದೆ. ಉಮಾದೇವಿ PWD ಕಾಲೋನಿ BR ಪ್ರಾಜೆಕ್ಟ್, ಗುಡ್ ಈವ್ನಿಂಗ್ ಮೇಡಮ್, ಸಂಜೆಯ ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದಗಳು ಅಂತ ಕಳಿಸಿದ್ರೆ. ನಮಸ್ತೆ, ಸಂಜೆಯ ಬಾನಿನಲ್ಲಿ ಪ್ರಸಾರವಾದ ಸುಮಧುರವಾದ ಮಾಹಿತಿ ಹಾಡುಗಳು ಅದ್ಭುತ, ಧನ್ಯವಾದಗಳು. ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಪುರದ ಪದ್ಮಶ್ರೀಧರ್ ಪನಗಾಟಿ ಅನಂತಕುಮಾರ್, ಧನ್ಯವಾದಗಳು ಅಂತ ಕಳಿಸಿದ್ರಿ. ಸಂಜೆಯ ಕಾರ್ಯಕ್ರಮ ನಡೆಸಿಕೊಡುತ್ತಿರುವ ಅರ್ಪಿತಾ ಮೇಡಮ್ ರವರಿಗೆ ನಮಸ್ಕಾರಗಳು. ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಹಾಗೆಯೇ

ಈಗ ಪ್ರಸಾರ ಆಗ್ತಾ ಇರುವಂತಹ ಹಾಡುಗಳು ಮನಮುಟ್ಟುವಂತಿದ್ದವು ಮೇಡಮ್. ಇನ್ನು ಮುಂದಿನ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೇವೆ. ಧನ್ಯವಾದಗಳು, ನಮಸ್ಕಾರ. ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಕೇಳುಗರೆ, ಇಂದು ರಾತ್ರಿ 8 ಗಂಟೆಗೆ ನಮ್ಮ ನಿಲಯದಿಂದ ನೇರ ಫೋನಿನ್ ಕಾರ್ಯಕ್ರಮ ಕೂಡ ಪ್ರಸಾರ ಆಗ್ತಾ ಇದೆ. ಇಂದಿನ ನಮ್ಮ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ನಾವು ಒಂದು ವಿಷಯವನ್ನು ಕೊಡ್ತೀವಿ. ಆ ವಿಷಯದ ಕುರಿತು ನೀವು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಹಾಗೆಯೇ ನಿಮ್ಮ ಅನುಭವಗಳನ್ನು ನಮ್ಮೊಟ್ಟಿಗೆ ಕರೆ ಮಾಡುವುದರ ಮೂಲಕ ಹಂಚಿಕೊಳ್ಳಬಹುದು ಅಂತ ಹೇಳ್ತಾ, ನಿಮ್ಮ ನೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ನೀವು ಭಾಗವಹಿಸಿ ಅಂತ ಹೇಳ್ತಾ, ಇದೀಗ ಇಂದಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯನ್ನು ಕೇಳೋಣ. ಗಲಾಟಿ ಮದುವೆ ಚಿತ್ರದ ಗೀತೆಯನ್ನ ಈ ಗೀತೆಯನ್ನ ಹಾಡಿದ್ದಾರೆ ನಂದಿತಾ ಹಾಗೂ ಮಧು ಬಾಲಕೃಷ್ಣ.

ಸಮಯವಾಗಿದೆ 5:49. ನೀವು ಕೇಳ್ತಾ ಇದೀರಾ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ ಮತ್ತು ಮೀಡಿಯಂ ವೇವ್ಸ್ 675 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರ ಆಗ್ತಿರುವಂತಹ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ನಮ್ಮ ಕೇಳುಗರೆಲ್ಲರೂ ಸಂದೇಶವನ್ನು ಕಳಿಸಿದ್ದಾರೆ. ಸಂದೇಶವನ್ನು ಓದೋಣ. ಶ್ರೀ ಹೋಬಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ, ನಿಮ್ಮ ಆಯ್ಕೆಯ ಹಾಡುಗಳು ಒಂದಕ್ಕಿಂತ ಒಂದು ಸೂಪರ್, ಕೇಳಲು ತುಂಬಾ ಇಂಪಾಗಿದೆ ಅಂತ ಕಳಿಸಿದ್ರೆ, ಶುಭ ಸಂಜೆ ಅರ್ಪಿತಾ ಮೇಡಮ್, ಅವರಿಗೆ ಪ್ರಸಾರ ಮಾಡ್ತಾ ಇರುವಂತಹ ಎಲ್ಲಾ ಚಿತ್ರಗೀತೆಗಳು ಬಹಳ ಚೆನ್ನಾಗಿದೆ. ಮಂಜುನಾಥ ಲಕ್ಷ್ಮೀ ಸೈಕಲ್ ಶಾಪ್ ಜನ್ನಾಪುರದಿಂದ, ಶುಭ ಸಂಜೆ ಮೇಡಮ್. ಎಂ ಈಶಣ್ಣ ಮುತ್ತಿಗಾರಹಳ್ಳಿ ಮೊಳಕಾಲ್ಮೂರು ತಾಲೂಕಿನಿಂದ ಸಂದೇಶವನ್ನ ಕಳಿಸಿದ್ರಿ. ಮುತ್ಸಂಜೆಯ ಶುಭಾಶಯಗಳು ಮೇಡಮ್, ಹಾಡುಗಳು ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನಾವು ಹುತ್ತಾ ಕಾಲೋನಿ ಭದ್ರಾವತಿಯಿಂದ ಯಲ್ಲೇಗೌಡ. ಹಾಯ್ ಆಕಾಶವಾಣಿ, ಹಲೋ ಅರ್ಪಿತಾ ಮೇಡಮ್, ಕಾಫಿ ಆಯ್ತಾ? ನಮ್ದಾಯ್ತು, ನಿಮ್ದು ಕೂಡ ಆಯ್ತು ಅಂತ ಭಾವಿಸ್ತಾ ಇದ್ದೀನಿ. ಹಾಗೇನೆ ಕನ್ನಡ ಹಾಡುಗಳು ಎಲ್ಲ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಮಯೂರ್ಕೋಟಿ ಜನ್ನಾಪುರ ಭದ್ರಾವತಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಕೇಳುಗರೆ, ನಿಮ್ಮ ನೆಚ್ಚಿನ ಚಿತ್ರಗೀತೆಗಳನ್ನ, ಹಾಗೇನೆ ನಿಮ್ಮ ನೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರ ಆಗುವಂತಹ ಎಲ್ಲಾ ಕಾರ್ಯಕ್ರಮಗಳ ಕುರಿತು ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9488125006 ಇಲ್ಲಿಗೆ ಕಳುಹಿಸಿ ಅಂತ ಹೇಳ್ತಾ, ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯನ್ನ ಕೇಳೋಣ. ನಂದ ನಂದಿತ ಚಿತ್ರದ ಗೀತೆಯನ್ನ, ಈ ಗೀತೆಯನ್ನ ಹಾಡಿದ್ದಾರೆ ಹೇಮಂತ್.

ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ, ಹಾಗೆಯೇ ನಮ್ಮ ಕೇಳುಗರು ಸಂದೇಶವನ್ನ ಕೂಡ ಕಳಿಸಿದ್ದಾರೆ. ಕೇಳುಗರ ಸಂದೇಶವನ್ನ ಓದೋಣ. ಗುಡ್ ಈವ್ನಿಂಗ್ ಸಲ್ಮಾ ಟೀಚರ್, ತರೀಕೆರೆಯಿಂದ ಸೂಪರ್ ಸಾಂಗ್ಸ್ ಅಂತ ಕಳಿಸಿದ್ರಿ. ಶಿವಮೊಗ್ಗದಿಂದ ರೋಟರಿ ಜಿ ವಿಜಯ್ ಕುಮಾರ್, ಬಿತು ವಿಜಯ್ ಕುಮಾರ್, ಶುಭ ಸಂಜೆ ಅದ್ಭುತ ಮೇಡಮ್, ಒಳ್ಳೆ ಒಳ್ಳೆಯ ಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದೀರಾ, ಕೇಳಲಿಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ನಿಮ್ಮ ಮಧುರವಾದ ನಿರೂಪಣೆ ಹಾಗೂ ತುಂಬಾ ಚುರುಕಾದ ನಿರೂಪಣೆ ಸೂಪರ್, ನಂದಾನಂದಿತ ಚಿತ್ರದ ಗೀತೆ ಸೂಪರ್ ಆಗಿತ್ತು ಅಂತ ಸಂದೇಶವನ್ನ ಕಳಿಸಿದ್ರೆ. ಹೆಚ್ ಬಿ ಗುರುಮೂರ್ತಿ ಎನ್ ಆರ್ ಪುರದಿಂದ, ಶುಭ ಸಂಜೆ ಮೇಡಮ್, ಎಲ್ಲಾ ಹಾಡುಗಳು ಚೆನ್ನಾಗಿದೆ. ಜಿಡಿ ಜಿಡಿ ಮಳೆಯಲ್ಲಿ ಬಾನಿನ ಅಂಗಳದಿಂದ ನಮ್ಮ ಬಾನುಲಿಯ ಪ್ರೀತಿಯ ಸಹೋದರಿಯ ಮುದ್ದು ಮುದ್ದಾದ ಮಾತುಗಳೊಂದಿಗೆ ಹಾಡುಗಳು ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಮುಂದಿನ ಕಾರ್ಯಕ್ರಮ ಉತ್ತಮವಾಗಿರಲಿ ಎಂದು ಹಾರೈಸುವ ರಾಜು ಶಂಕರಘಟ್ಟ ಸಂದೇಶವನ್ನ ಕಳಿಸಿದ್ರೆ. ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿಗ್ರಾಮ ಬೇರು ಕೊಡುಗೆಯಿಂದ ಶುಭ ಸಂಜೆ. ಕೆಪಿ ದಿನೇಶ್ ಭಟ್, ಅರ್ಚನ ಭಟ್, ಆದಿತ್ಯ ಭಟ್ ಕೌರಿ ಮಂಡಗದೆ ಹೋಬಳಿಯಿಂದ ಶುಭ ಸಂಜೆ. ಈ ಸಂಜೆ ಕಾರ್ಯಕ್ರಮಕ್ಕೆ ಸ್ವಾಗತ, ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದಗಳು ಅಂತ ಸಂದೇಶವನ್ನ ಕಳಿಸಿದ್ದಾರೆ. ಕೇಳುಗರಿ, ಇಂದು ರಾತ್ರಿ 8 ಗಂಟೆಗೆ ನಿಮ್ಮ ನೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಈ ನೇರ ಫೋನಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ನಾವು ನೀಡುವಂತಹ ವಿಷಯದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಹಾಗೆಯೇ ಅನುಭವಗಳನ್ನು ಹಂಚಿಕೊಳ್ಬಹುದು ಅಂತ ಹೇಳ್ತಾ, ತಪ್ಪದೆ ಕರೆ ಮಾಡಿ ಇಂದು ರಾತ್ರಿ 8 ಗಂಟೆಗೆ ನೇರ ಫೋನಿನ ಕಾರ್ಯಕ್ರಮ ನೀವು ನಾವು ಎಲ್ಲರೂ ಸೇರಿ ಮಾತಾಡೋಣ, ಹಾಗೆಯೇ ಮಾಹಿತಿಗಳನ್ನು ಹಂಚಿಕೊಳ್ಳೋಣ ಅಂತ ಹೇಳ್ತಾ, ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯನ್ನು ಕೇಳೋಣ. ಬ್ಲ್ಯಾಕ್ ಆ್ಯಂಡ್ ವೈಟ್ ಚಿತ್ರದ ಗೀತೆಯನ್ನು, ಈ ಗೀತೆಯನ್ನು ಹಾಡಿದ್ದಾರೆ ರಾಜೇಶ್.

ಹಾಗೆ ನಮ್ಮ ಕೇಳುಗರ ಸಂದೇಶ ಬಂದಿದೆ. ಕೇಳುಗರ ಸಂದೇಶವನ್ನು ಓದೋಣ. ಶುಭ ಸಂಜೆ ಹೊಸ್ಮನೆ ಭದ್ರಾವತಿಯಿಂದ ಶೈಲಜಾ ಪರಶುರಾಮ್, ಇಂದಿನ ಎಲ್ಲಾ ಕಾರ್ಯಕ್ರಮಗಳು ಉತ್ತಮವಾಗಿದೆ, ಧನ್ಯವಾದಗಳು ಅಂತ ಕಳಿಸಿದ್ರಿ. ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕಿನಿಂದ, ನಮಸ್ತೆ ಅರ್ಪಿತಾ ಮೇಡಮ್, ಶುಭ ಸಂಜೆ, ಸೂಪರ್ ಸಾಂಗ್ಸ್ ಅಂತ ಕಳಿಸಿದ್ದಾರೆ.

ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದಿರಿ. ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಮುಗಿಸ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಹೋಗ್ತಾ ಇರೋದು ನಿಮ್ಮ ಬಾನುಲಿ ಗೆಳತಿ ಅರ್ಪಿತಾ ನಾಯರ್.

0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ 6 ಗಂಟೆ.
1: ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀ ಸಂತೋಷ್ MS, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶಿವಮೊಗ್ಗ ಮಾತನಾಡ್ತಾ ಇರೋದು. ದಿನಾಂಕ 18 ಜುಲೈ 2026 ನಮ್ಮ ಶಿವಮೊಗ್ಗ ಜಿಲ್ಲೆಯ ಎಲ್ಲಾ ಗೌರವಾನ್ವಿತ ನ್ಯಾಯಾಲಯದಲ್ಲಿ ವಿಶೇಷವಾದ ಲೋಕ ಅದಾಲತ್ತನ್ನ ಚೆಕ್ ಬೌನ್ಸ್ ಪ್ರಕರಣಗಳ ಸಂಬಂಧಿಸಿದಂತೆ ಆಯೋಜಿಸಲಾಗಿದೆ. ಎಲ್ಲಾ ಪಕ್ಷಗಾರರು ಅಂದ್ರೆ ಚೆಕ್ ಬೌನ್ಸ್ ಪ್ರಕರಣದಲ್ಲಿನ ದೂರುದಾರರು ಅಥವಾ ಆರೋಪಿತರು ಅಥವಾ ಅಂತ ಪ್ರಕರಣದಲ್ಲಿ ಅಂತಿಮ ಆದೇಶವಾಗಿದ್ರೆ ಮೇಲ್ಮನವಿ ಸಲ್ಲಿಸಿದರೆ ಅಂತ ಮೇಲ್ಮನವಿಯ ಪಕ್ಷಗಾರರು ಈ ಒಂದು ಅವಕಾಶದ ಸದ್ಬಳಕೆ ಮಾಡಿಕೊಂಡು ಇರುವಂತಹ ವಿವಾದವನ್ನ ಸಂಪೂರ್ಣವಾಗಿ ನಿಶುಲ್ಕವಾಗಿ ತ್ವರಿತಗತಿಯಲ್ಲಿ ಬಗೆಹರಿಸಿಕೊಂಡು ತಮಗೆ ಬರಬೇಕಾದ ಹಣವನ್ನ ಸಮಯವನ್ನ ನಿಗದಿ ಮಾಡಿಕೊಂಡು ಅಲ್ಲಿ ರಾಜಸಂಧಾನದ ಮೂಲಕ ತಮ್ಮ ಪ್ರಕರಣವನ್ನ ಬಗೆಹರಿಸಿಕೊಳ್ಳಲಿಕ್ಕೆ ಭಾಜನರಾಗಬೇಕು ಅಂತ ನಾನು ಕೋರ್ತಾ ಇದ್ದೇನೆ. ಧನ್ಯವಾದಗಳು.
2: ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ಕ್ಲಿನಿಕ್.
3: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್.
2: ಉತ್ತಮ ಗುಣಮಟ್ಟದ ಪ್ರಾಥಮಿಕ ಆರೋಗ್ಯ ಸೇವೆಗೆ ನಮ್ಮ ಕ್ಲಿನಿಕ್.
3: ರಾಜ್ಯದಲ್ಲಿ ಒಟ್ಟು 432 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ.
2: 12 ಆರೋಗ್ಯ ಸೇವೆಗಳ ಪ್ಯಾಕೇಜ್ ನಮ್ಮ ಕ್ಲಿನಿಕ್ನಲ್ಲಿ ಲಭ್ಯ.
3: ಆರೋಗ್ಯ ತಪಾಸಣೆ, ಪ್ರಾಥಮಿಕ ಹಂತದ ಪ್ರಯೋಗಾಲಯ ಸೇವೆ ಎಲ್ಲವೂ ಉಚಿತ.
2: ಟೆಲಿಮೆಡಿಸಿನ್ ಸೇವೆ, ರೆಫರಲ್ ಸೇವೆ ಜೊತೆಗೆ ಯೋಗ ತರಗತಿಗಳು ನಡೆಯುತ್ತವೆ.
3: ಸೋಮವಾರದಿಂದ ಶನಿವಾರದವರೆಗೆ ಸ್ಥಳೀಯ ಅನುಕೂಲತೆಗಳಿಗೆ ಅನುಗುಣವಾಗಿ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ತೆರೆದಿರುತ್ತದೆ ನಮ್ಮ ಕ್ಲಿನಿಕ್.
2: ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿವೆ ನಮ್ಮ ಕ್ಲಿನಿಕ್.
3: ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ.
2: ಪ್ರಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಸೇವಾ ಮಾಹಿತಿ. ಆಲ್ಕೊಳ ವಿದ್ಯುತ್ ವಿತರಣಾ ಕೇಂದ್ರದಲ್ಲಿ ತ್ರೈಮಾಸಿಕ ನಿರ್ವಹಣಾ ಕಾಮಗಾರಿ ಹಮ್ಮಿಕೊಂಡಿರುವುದರಿಂದ ಈ ವಿತರಣಾ ಕೇಂದ್ರದಿಂದ ಸರಬರಾಜಾಗುವ ಪ್ರದೇಶಗಳಲ್ಲಿ ಜುಲೈ 5 ಅಂದರೆ ನಾಳೆ ಬೆಳಗ್ಗೆ 9:00 ಸಂಜೆ 6:00 ಗಾಂಧಿನಗರ, ರವೀಂದ್ರನಗರ, ವೆಂಕಟೇಶ್ ನಗರ, ಚೆನ್ನಪ್ಪ ಲೇಔಟ್, ಉಷಾ ನರ್ಸಿಂಗ್ ಹೋಂ, ಜೈಲ್ ರಸ್ತೆ, ರಾಜೇಂದ್ರನಗರ, ಎನ್ಕೆ ರಸ್ತೆ, ವಿನೋಬನಗರ, ದಾಮೋದರ್ ಕಾಲೋನಿ, ಚೇತನಾ ಸ್ಕೂಲ್, ಕಲ್ಲಹಳ್ಳಿ, ವಿನೋಬನಗರ 60 ರಸ್ತೆ, ಜೈಲ್ ಸರ್ಕಲ್, ಆಟೋ ಕಾಂಪ್ಲೆಕ್ಸ್, ಪೊಲೀಸ್ ಚೌಕಿ, ಮೆಧೇರಾ ಕೇರಿ, ನರಸಿಂಹ ಬಡಾವಣೆ, ಶಾರದಮ್ಮ ಲೇಔಟ್, ಮೈತ್ರಿ ಅಪಾರ್ಟ್ಮೆಂಟ್, ಕನಕನಗರ, ದೇವರಾಜ್ ಅರಸ್ ಬಡಾವಣೆ, ಪಿಎನ್ಟಿ ಕಾಲೋನಿ, ಮಲ್ಲಿಗೇನಹಳ್ಳಿ, ಸೋಮಿನಕೊಪ್ಪ, ಪ್ರೆಸ್ ಕಾಲೋನಿ, ಭೈರಪ್ಪನಕೊಪ್ಪ, ಎಂಪಿಎಂಸಿ ಲೇಔಟ್, ಭೋವಿ ಕಾಲೋನಿ, ಆಲದೇವರ ಹೊಸೂರು, ಶಕ್ತಿಧಾಮ, ಶಿವಸಾಯಿ ಕಾಸ್ಟಿಂಗ್, ಗೆಜ್ಜೆನಹಳ್ಳಿ, ದೇವಕಾತಿಕೊಪ್ಪ, ಶ್ರೀರಾಮ್ಪುರ, ವಿರೂಪಿನಕೊಪ್ಪ, ಸಿದ್ಲಿಪುರ, ಮುದ್ದಿನಕೊಪ್ಪ, ತ್ಯಾವರೆಕೊಪ್ಪ, ಸಿಂಹಧಾಮ, ಗುಡ್ಡಲಾರಿಕೊಪ್ಪ ಗಾಲ್ಫ್ ಸ್ಟೇಡಿಯಂ, ಭೂಮಿಕಾ ಇಂಡಸ್ಟ್ರೀಸ್, ಪೆಸೆಟ್ ಕಾಲೇಜ್, ಕೋಟೆಗಂಗೂರು, ಗೆಜ್ಜೆನಹಳ್ಳಿ, ಬಸವಗಂಗೂರು, ಸೋಮಿನಕೊಪ್ಪ, ಆದರ್ಶನಗರ, ಸಹ್ಯಾದ್ರಿನಗರ, ಜೆಎಚ್ ಪಟೇಲ್ ಬಡಾವಣೆ, ಕಾಶಿಪುರ, ಕಲ್ಲಹಳ್ಳಿ, ಶಿವಪ್ಪನಾಯಕ ಬಡಾವಣೆ, ಪ್ರಿಯದರ್ಶಿನಿ ಲೇಔಟ್, ಇಂದಿರಾಗಾಂಧಿ ಲೇಔಟ್ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದ್ದು ಸಾರ್ವಜನಿಕರು ಸಹಕರಿಸುವಂತೆ ಮೆಸ್ಕಾಂ ಪ್ರಕಟಣೆ ತಿಳಿಸಿದೆ.

ಶಿವಮೊಗ್ಗ ನಗರ ಮೆಸ್ಕಾಂ ಉಪವಿಭಾಗ 2 ಘಟಕ 6 ವ್ಯಾಪ್ತಿಯಲ್ಲಿ ತುರ್ತು ನಿರ್ವಹಣಾ ಕಾಮಗಾರಿ ಹಮ್ಮಿಕೊಂಡಿದ್ದು, ಜುಲೈ 5 ಅಂದರೆ ನಾಳೆ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಗೋಪಿಶೆಟ್ಟಿಕೊಪ್ಪ, ಸಿದ್ದೇಶ್ವರ ಸರ್ಕಲ್, ಚಾಳುಕ್ಯ ನಗರ, ಮಂಜಪ್ಪ ಬಸಪ್ಪ ಲೇಔಟ್, ಗದ್ದೆಮನೆ ಲೇಔಟ್, ಭರತ್ ಎಂಟರ್ಪ್ರೈಸಸ್, ಆಶ್ರಯ ಬಡಾವಣೆ, ಆನಂದಗಿರಿ ಬಡಾವಣೆ, ಮಲ್ಲಿಕಾರ್ಜುನ ಬಡಾವಣೆ, ವಿನಾಯಕ ಸರ್ಕಲ್, ಜಿಎಸ್ ಕಾಸ್ಟಿಂಗ್, ಸೋಮಣ್ಣ ಫ್ಯಾಕ್ಟರಿ, ಸಲೀಂ ಫ್ಯಾಕ್ಟರಿ, 100 ಅಡಿ ರಸ್ತೆ, ಕಾಮತ್ ಲೇಔಟ್, ಮೇಲಿನ ತುಂಗಾನಗರ, ಇಳೆಯರಾಜ್ ನಗರ ಚಾನೆಲ್ ಏರಿಯಾ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದ್ದು ಗ್ರಾಹಕರಿಗೆ ಸಹಕರಿಸುವಂತೆ ಮೆಸ್ಕಾಂ ಪ್ರಕಟಣೆ ತಿಳಿಸಿದೆ. ಸೇವಾ ಮಾಹಿತಿ ಕೇಳಿದಿರಿ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ ಆಗ್ತಾ ಇದೆ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ವಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ ಹೇಗಿವೆ? ಇಂದು ಸಂಜೆ 6:30 ವಿಜ್ಞಾನದ ಮುನ್ನಡೆ, 6:51 ಕಿಸಾನ್ವಾಣಿ ಕಾರ್ಯಕ್ರಮ. ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಇಲಾಖೆಯಿಂದ ದೊರೆಯುವ ಸೌಲಭ್ಯಗಳು, ಈ ಕುರಿತು ಶಿವಮೊಗ್ಗ ಜಿಲ್ಲಾ ತೋಟಗಾರಿಕೆ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಎಬಿ ಸಂಜಯ್ ಅವರೊಂದಿಗೆ ನಡೆಸಿದ ಸಂದರ್ಶನದ ಮುಂದುವರಿದ ಭಾಗವನ್ನು ಕೇಳುವಿರಿ. ಪ್ರಸ್ತುತಿ ಡಾಕ್ಟರ್ ಎಸ್ಎಂ ಸುಧಾಕರ್. ನಂತರ ಪರಿಸರ ಗೀತೆ ಮೂಡಿಬರುವುದು. ಇಂದು ಸಂಜೆ 7:45 ಸಮಾಚಾರ ದರ್ಶನ, ವಾರದ ವಾರ್ತಾ ಚಿತ್ರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಇಂದು ರಾತ್ರಿ 8:00 ನಮ್ಮ ನಿಲಯದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ, 9:15 ಭಾವಗೀತೆಗಳ ಕಾರ್ಯಕ್ರಮ, 9:30 ಯುವವಾಣಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಇಂದು ರಾತ್ರಿ 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ನಾಳೆ ಬೆಳಿಗ್ಗೆ 6:10 ಗೀತಾರಾಧನ, 6:30 ಚಿಂತನ, 6:35 ಕರುಣಾಳುಬ ಬೆಳಕೆ. ಡಾಕ್ಟರ್ ಗುರುರಾಜ ಕಜಗಿ ಅವರಿಂದ ಕರುಣಾಳುಬ ಬೆಳಕೆ ಕಥನಗಳು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕಜಗಿ. ನಾಳೆ ಬೆಳಿಗ್ಗೆ 6:40 ನೇಗಿಲ ಮಿಡಿತ ಕಾರ್ಯಕ್ರಮ. ನೇಗಿಲ ಮಿಡಿತ ಕಾರ್ಯಕ್ರಮದಲ್ಲಿ ಮಲೆನಾಡಿನಲ್ಲಿ ಹುಳಿ ಮಣ್ಣು ಮತ್ತು ಅದರ ನಿರ್ವಹಣೆ, ಈ ಕುರಿತು ಡಾ ಸರಸ್ವತಿ, ಸಹಾಯಕ ಪ್ರಾಧ್ಯಾಪಕರು, ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ತೀರ್ಥಹಳ್ಳಿ ಇವರಿಂದ ಮಾಹಿತಿಯನ್ನು ಕೇಳುವಿರಿ. 6:45 ಹೆಲ್ತ್ ಹೆಂಡ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ಮಂಡಿ ನೋವು, ಈ ಕುರಿತು ಡಾ ಶ್ರೀಪಾದ್ ಹೆಗಡೆ ಅವರಿಂದ ಮಾಹಿತಿ. ನಾಳೆ ಬೆಳಿಗ್ಗೆ 6:50 ಸುದ್ದಿ ಮಿಂಚು, 7:15 ಲೋಕ್ ಅದಾಲತ್ನಲ್ಲಿ ಯಾವ ರೀತಿ ವ್ಯಾಜ್ಯ ಇತ್ಯರ್ಥವಾಗಲಿವೆ ಎಂಬುದರ ಕುರಿತು ಶಿವಮೊಗ್ಗದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಸಂತೋಷ್ ಎಂಎಸ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳುವಿರಿ. ಸಂದರ್ಶಕರು ಎಂಕೆ ಶಿವಕುಮಾರ್. ನಾಳೆ ಬೆಳಿಗ್ಗೆ 7:45 ಹಾಗೆಯೇ 8:30 ಚಿತ್ರಗೀತೆಗಳ ಕಾರ್ಯಕ್ರಮ, 9:05 ವನ ಮಹೋತ್ಸವ ಕುರಿತು ವಿಶೇಷ ಕಾರ್ಯಕ್ರಮ. ವನ ಮಹೋತ್ಸವದ ಸಂದರ್ಭದಲ್ಲಿ ಅರಣ್ಯ ಸಂರಕ್ಷಣೆಯ ಮಹತ್ವ ಕುರಿತು ಹಾಸನ ಅರಣ್ಯ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ವಿ ಏಡುಕುಂಡಲು ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. ನಾಳೆ ಬೆಳಿಗ್ಗೆ 9:30 ಮಿಕ್ಸ್ ಮೆಲೋಡಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 9:45 ಭಾವಗೀತೆಗಳು. ನಾಳೆ ಬೆಳಿಗ್ಗೆ 10:00 ಹಾಡು ಮಾತಾಡು, 11:00 ಚಿಣ್ಣರ ಬಳಗ ಕಾರ್ಯಕ್ರಮದಲ್ಲಿ ಹೊಸನಗರ ತಾಲೂಕು ಮೂಗುಡ್ತಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ. 11:30 ಸೇವಾ ಮಾಹಿತಿ, ನಾಳೆ ಬೆಳಿಗ್ಗೆ

11:45 ಜನಪದ ಸಂಗೀತ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಭದ್ರಾವತಿ ತಾಲೂಕು ಅರಳಹಳ್ಳಿಯ ಶ್ರೀಮತಿ ಗೋಣಿ ಲಕ್ಷ್ಮಮ್ಮ ಮತ್ತು ತಂಡದವರಿಂದ ಸಾಸಿವೆ ತೊಳೆಯುವ ಪದವನ್ನು ಕೇಳುವಿರಿ.

ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ. ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮಾಧ್ಯಮ ಲೋಕದ ಸೃಜನಶೀಲ ವ್ಯಕ್ತಿ ವರ್ಣ ರಾಮಚಂದ್ರ ಅವರ ಪರಿಚಯ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಾಳೆ ಮಧ್ಯಾಹ್ನ 12:35 ಆರೋಗ್ಯ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 1:00 ಪ್ರಗತಿ ಪಥ, ಪಿಎಂ ಗ್ರಾಮೀಣ ಅಂಚೆ ಯೋಜನೆ ಕುರಿತು ಮಾಹಿತಿಯನ್ನು ಕೇಳುವಿರಿ. 1:20 ನಮ್ಮ ನಿಲಯದಿಂದ ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ಭಾವಗೀತೆಗಳು. 3:00 ಚಲನಚಿತ್ರ ಧ್ವನಿವಾಹಿನಿ, ಚಲನಚಿತ್ರ ಆಟೋರಾಜ. 4:00 ಮಿಕ್ಸ್ ಮೆಲೋಡಿ. 4:45 ಮನಮಿಡಿದ ಕ್ಷಣಗಳು ವಿಶೇಷ ಕಾರ್ಯಕ್ರಮ. ರಚನೆ ಮತ್ತು ಪ್ರಸ್ತುತಿ ಎಂ.ಕೆ. ಶಿವಕುಮಾರ್.

ನಾಳೆ ಸಂಜೆ 5 ಗಂಟೆಗೆ ಚಿತ್ರಗೀತೆಗಳ ಕಾರ್ಯಕ್ರಮ, 6 ಗಂಟೆಗೆ ಸೇವಾ ಮಾಹಿತಿ, 6:30 ವಿಜ್ಞಾನದ ಮುನ್ನಡೆ, 6:51 ಕೃಷಿರಂಗ ಕಾರ್ಯಕ್ರಮ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೃಷಿ ನಿರ್ವಹಣೆ ಕುರಿತು ಭದ್ರಾವತಿ ತಾಲೂಕು ಹಳ್ಳಕೆರೆ ಗ್ರಾಮದ ಪ್ರಗತಿಪರ ರೈತರಾದ ಶ್ರೀ ಶಿವರಾಜು ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳುವಿರಿ. ಪ್ರಸ್ತುತಿ ಡಾಕ್ಟರ್ ಎಸ್ಎಂ ಸುಧಾಕರ್. ನಂತರ ಪರಿಸರ ಗೀತೆ ಮೂಡಿಬರುವುದು. ನಾಳೆ ಸಂಜೆ 7:45 ಲಂಡನ್ನಲ್ಲಿ ನಡೆಯಲಿರುವ ಐಸಿಸಿ T20 ಮಹಿಳಾ ಕ್ರಿಕೆಟ್ ವಿಶ್ವಕಪ್ನ ಆಸ್ಟ್ರೇಲಿಯಾ ವರ್ಸಸ್ ಇಂಗ್ಲೆಂಡ್ ಮಧ್ಯೆ ನಡೆಯುವ ಕ್ರಿಕೆಟ್ ಪಂದ್ಯದ ವೀಕ್ಷಕ ವಿವರಣೆಯನ್ನು ವಾರ್ತಾ ಸಂಚಿಕೆಗಳ ಹೊರತುಪಡಿಸಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ಕಾರ್ಯಕ್ರಮದ ಕೊನೆಯವರೆಗೂ ಕೇಳುವಿರಿ. ಇನ್ನು ಉಳಿದಂತೆ ಕಾರ್ಯಕ್ರಮಗಳು ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ಪ್ರಸಾರವಾಗುವುದು. ನಾಳೆ ಸಂಜೆ 7:45 ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ಕನ್ನಡ ಭಾಷಣ. ಕನ್ನಡ ಭಾಷಣ ಕಾರ್ಯಕ್ರಮದಲ್ಲಿ ಚೆನ್ನವೀರ ಕಣವಿ ಅವರ ಕಾವ್ಯ ವಿಮಾಂಶೆ ಮತ್ತು ಗ್ರಾಮೀಣ ಸೊಗಡಿನ ಕವನಗಳು ವಿಶ್ಲೇಷಣೆ, ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಅಶೋಕ್ ಜಿಎಸ್. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ನಾಳೆ ರಾತ್ರಿ 8 ಗಂಟೆಗೆ ಯುವವಾಣಿ ಕಾರ್ಯಕ್ರಮದಲ್ಲಿ ಯುವ ಪ್ರತಿಭೆ ಶ್ರಾವ್ಯ ಕೆಎಂ ಅವರೊಡನೆ ನಡೆಸಿದ ಸಂದರ್ಶನವನ್ನು ಕೇಳುವಿರಿ. ಸಂದರ್ಶಕರು ಡಾ ಬಸವರಾಜ್ ಟಿಎನ್. 8:30 ಚಿತ್ರಗೀತೆಗಳ ಕಾರ್ಯಕ್ರಮ, 9:30 ಯುವವಾಣಿ ಇಂಗ್ಲಿಷ್ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ನಾಳೆ ರಾತ್ರಿ 10 ಗಂಟೆಗೆ ರವಿ ವಸರಿಯ ಸಂಗೀತ ಸಭಾ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಇದುವರೆಗೆ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ. ಕೇಳುಗರಿ, ಎಲ್ಲಾ ಕಾರ್ಯಕ್ರಮಗಳನ್ನು ಮೀಡಿಯಂ ವೇವ್ಸ್ 675 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ 103.5 ಮೆಗಾಹರ್ಟ್ಸ್ ಮತ್ತು 101.4 ಮೆಗಾಹರ್ಟ್ಸ್ ರೇಡಿಯೋ ತರಂಗಾಂತರದಲ್ಲಿ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ ಅಥವಾ ಇಂಟರ್ನೆಟ್ನಲ್ಲಿಯೂ ಕೂಡ ಕೇಳಬಹುದು. ಹಾಗೆಯೇ ಕಾರ್ಯಕ್ರಮದ ವಿವರವನ್ನು ಆಕಾಶವಾಣಿ ಭದ್ರಾವತಿಯ ಫೇಸ್ಬುಕ್ ಅಕೌಂಟ್ನಲ್ಲಿಯೂ ತಿಳಿಯಬಹುದು. ಜೊತೆಯಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದ ಕಾರ್ಯಕ್ರಮಗಳು ನಿಮಗೆ ಆಕಾಶವಾಣಿ ಭದ್ರಾವತಿಯ ಯೂಟ್ಯೂಬ್ ಚಾನೆಲ್ನಲ್ಲಿಯೂ ಲಭ್ಯವಿದೆ. ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳುಗರಿ, ನಿಮ್ಮ ನೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೇಗಿದೆ? 9411527200. 9481572600. ಇಲ್ಲಿಗೆ ಕಾರ್ಯಕ್ರಮಗಳ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ ಆಗ್ತಾ ಇದೆ 6:20. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: उल्लिखितवान्। केन्द्रीय मन्त्रिणा प्रह्लाद जोशिना लेखं प्रकाशयन् श्रीमोदी अवदत् यत् सम्बद्धपक्षैः सह व्यापकमन्त्रणायाः परम् ई जागृति मञ्चः परिष्कृतः। भारतर्तु विज्ञान विभागेन विज्ञापितं यत् आगामिषु चतुर्दिवसेषु मध्यभागे गुजरात राज्यस्य कतिपयेषु अन्यभागेषु हरियाणा पंजाब राजस्थान प्रान्तानां शिष्टेषु क्षेत्रेषु प्रावृतस्थितिः सर्वथा अनुकूलं वर्तते। पुरुष क्रिकेट क्रीडायां भारत इंग्लैंड देशयोः मध्ये द्वितीया T20 अन्ताराष्ट्रिय क्रीडा अद्य मैनचेस्टर नगरे क्रीडिष्यते। भारतीय समयानुसारं क्रीडेयम् अद्य सायं 7 वादने समारप्स्यते। इति वार्ताः।
1: ಸಮಯ 6:30 ಆಕಾಶವಾಣಿ ವಿಜ್ಞಾನದ ಮುನ್ನಡೆ ಡಾಕ್ಟರ್ ದೀಪಾ ಎಂಬಿ ಅವರಿಂದ.
2: ವಿಜ್ಞಾನದ ಮುನ್ನಡೆ ಸಂಶೋಧನಾ ಸಾಗರದ ಅಲೆಗಳ ಮೊರೆತ. ನಮಸ್ಕಾರ, ನಾನು ಡಾಕ್ಟರ್ ದೀಪಾ ಎಂಬಿ. ಇಂದಿನ ವಿಷಯ ಪ್ರಕೃತಿಯಲ್ಲಿ ಸಂಭವಿಸಬಹುದಾದ ಅಪಾಯಗಳನ್ನು ಭೂವಿಜ್ಞಾನಿಗಳು ಮುಂಚಿತವಾಗಿ ತಿಳಿಯುವುದಾದರೂ ಹೇಗೆ? ಸಕಲ ಜೀವರಾಶಿಯನ್ನ ಪೊರೆಯುತ್ತಿರುವಂತಹ ಸುಂದರ ಗ್ರಹ ನಮ್ಮ ಭೂಮಿ. ಇದರ ಮೇಲ್ಮೈ ನಿರಂತರವಾಗಿ ಬದಲಾಗುತ್ತಲೇ ಇರುತ್ತದೆ. ಪರ್ವತಗಳು ರೂಪುಗೊಳ್ಳುವುದಿರಬಹುದು, ನದಿಗಳು ಹರಿಯುವುದಿರಬಹುದು, ಜ್ವಾಲಾಮುಖಿಗಳು ಸ್ಫೋಟಿಸುವುದಿರಬಹುದು, ಭೂಕಂಪನಗಳು ಸಂಭವಿಸದಿರುವುದು, ಎಲ್ಲವೂ ಕೂಡ ಸ್ವಾಭಾವಿಕ ಪ್ರಕ್ರಿಯೆಗಳೇ. ಆದರೆ ಹೆಚ್ಚಿನ ಸಂದರ್ಭಗಳಲ್ಲಿ ಈ ಪ್ರಕೃತಿ ವಿಕೋಪಗಳು ಅನೇಕ ಜೀವಹಾನಿ ಮತ್ತು ಆಸ್ತಿ ನಷ್ಟಕ್ಕೆ ಕಾರಣವಾಗಿ ಮಾನವನಿಗೆ ಅಪಾಯಕಾರಿಯಾಗುತ್ತವೆ. ಇಂತಹ ಅಪಾಯಗಳನ್ನ ವಿಜ್ಞಾನಿಗಳೇನಾದರೂ ಮುಂಚಿತವಾಗಿ ಅಂದಾಜು ಮಾಡಿದ್ರೆ ಸಾಧ್ಯವಾದಷ್ಟು ಅನಾಹಿತವನ್ನ ತಪ್ಪಿಸಬಹುದಲ್ವಾ? ಹೌದು, ಭೂವಿಜ್ಞಾನಿಗಳು ಆಯಾ ಪ್ರದೇಶದ ಶಿಲೆಗಳ ಅಧ್ಯಯನವನ್ನ ಕೈಗೊಳ್ಳುವುದರ ಮೂಲಕ ಮುನ್ನೆಚ್ಚರಿಕೆ ನೀಡಿ ಸಹಾಯಕವಾಗಬಲ್ಲರು. ಶಿಲೆಗಳು ಭೂಮಿಯ ಇತಿಹಾಸವನ್ನ ತಮ್ಮೊಳಗೆ ಸಂಗ್ರಹಿಸಿಕೊಂಡಿರುವ ಪ್ರಕೃತಿಯ ದಾಖಲೆಗಳಂತೆ. ಲಕ್ಷಾಂತರ ವರ್ಷಗಳ ಹಿಂದೆ ನಡೆದ ಘಟನೆಗಳ ಬಗ್ಗೆ ಅವು ಮಾಹಿತಿಯನ್ನ ನೀಡುತ್ತವೆ. ಭೂವಿಜ್ಞಾನಿಗಳು ಶಿಲೆಗಳ ಬಣ್ಣ, ರಚನೆ, ಖನಿಜಗಳ ಸ್ವರೂಪ, ಪದರಗಳ ವಿನ್ಯಾಸ ಮತ್ತು ಅವುಗಳಲ್ಲಿರುವ ಬಿರುಕುಗಳನ್ನ ಅಧ್ಯಯನ ಮಾಡಿ ಭೂಮಿಯ ಒಳಭಾಗದಲ್ಲಿ ನಡೆಯುತ್ತಿರುವಂತಹ ಬದಲಾವಣೆಗಳನ್ನ ಅರ್ಥ ಮಾಡಿಕೊಳ್ಳಬಲ್ಲರು. ಈ ಭೂಕಂಪನಗಳನ್ನ ಅಧ್ಯಯನ ಮಾಡುವಲ್ಲಿ ಶಿಲೆಗಳ ಪಾತ್ರ ಅತ್ಯಂತ ಪ್ರಮುಖವಾಗಿದೆ. ಭೂಮಿಯ ಮೇಲ್ಮೈ ದೊಡ್ಡ ದೊಡ್ಡ ಟೆಕ್ಟೋನಿಕ್ ಫಲಕಗಳಿಂದ ನಿರ್ಮಿತವಾಗಿರುವುದು ನಮಗೆಲ್ಲರಿಗೂ ತಿಳಿದಿರುವಂತಹದ್ದೇ. ಈ ಫಲಕಗಳು ನಿಧಾನವಾಗಿ ಚಲಿಸುತ್ತಿರುತ್ತವೆ. ಕೆಲವೊಮ್ಮೆ ಅವು ಪರಸ್ಪರ ಡಿಕ್ಕಿ ಒಡೆಯುತ್ತವೆ ಅಥವಾ ಒಂದರ ಪಕ್ಕದಲ್ಲಿ ಇನ್ನೊಂದು ಜಾರುತ್ತವೆ. ಈ ಸಂದರ್ಭದಲ್ಲಿ ಶಿಲೆಗಳೊಳಗೆ ಒತ್ತಡ ಹೆಚ್ಚಾಗುತ್ತದೆ. ಒಂದು ಮಿತಿಯನ್ನ ಮೀರಿದಾಗ ಶಿಲೆಗಳು ಮುರಿದು ಭೂಕಂಪನ ಉಂಟಾಗುತ್ತದೆ. ಈ ಭೂವಿಜ್ಞಾನಿಗಳು ಹಳೆಯ ಶಿಲೆಗಳಲ್ಲಿರುವ ಬಿರುಕುಗಳು ಮತ್ತು ದೋಷ ರೇಖೆಗಳನ್ನ ಅಧ್ಯಯನ ಮಾಡುವುದರ ಮೂಲಕ ಯಾವ ಪ್ರದೇಶದಲ್ಲಿ ಭೂಕಂಪ ಮತ್ತು ಭೂಕುಸಿತಗಳು ಸಂಭವಿಸುವ ಸಾಧ್ಯತೆ ಹೆಚ್ಚು ಎಂಬುದನ್ನ ಅಂದಾಜು ಮಾಡುತ್ತಾರೆ. ಇನ್ನು ಜ್ವಾಲಾಮುಖಿಗಳ ಅಧ್ಯಯನದಲ್ಲಿಯೂ ಶಿಲೆಗಳು ಮಹತ್ವದ ಮಾಹಿತಿಯನ್ನ ಒದಗಿಸುತ್ತವೆ. ಜ್ವಾಲಾಮುಖಿಯಿಂದ ಹೊರಬರುವ ಲಾವಾ ತಣ್ಣಗಾದಾಗ ಅಗ್ನಿಶಿಲೆಗಳು ರೂಪುಗೊಳ್ಳುತ್ತವೆ. ಈ ಶಿಲೆಗಳ ರಾಸಾಯನಿಕ ಸಂಯೋಜನೆಯನ್ನ ಅಧ್ಯಯನ ಮಾಡುವ ಮೂಲಕ ಜ್ವಾಲಾಮುಖಿಯ ಒಳಭಾಗದಲ್ಲಿ ಯಾವ ರೀತಿಯ ಮ್ಯಾಗ್ಮಾ ಇದೆ ಎಂಬುದನ್ನ ತಿಳಿಯಬಹುದು. ಕೆಲವು ಮ್ಯಾಗ್ಮಾಗಳು ಹೆಚ್ಚು ಸ್ಫೋಟಕ ಸ್ವಭಾವ ಹೊಂದಿರುತ್ತವೆ. ಹೀಗಾಗಿ ಶಿಲೆಗಳ ಅಧ್ಯಯನದಿಂದ ಭವಿಷ್ಯದ ಜ್ವಾಲಾಮುಖಿ ಸ್ಫೋಟದ ತೀವ್ರತೆಯನ್ನ ಊಹಿಸಲು ಸಾಧ್ಯವಾಗುತ್ತದೆ. ಇನ್ನು ಸುನಾಮಿಗಳ ಅಧ್ಯಯನದಲ್ಲಿಯೂ ಸಮುದ್ರ ತೀರದ ಶಿಲೆಗಳ ಮೇಲೆ ಉಳಿದಿರುವ ಗುರುತುಗಳು, ಮರಳು ಪದರಗಳು ಮತ್ತು ಹಳೆಯ ಸಮುದ್ರದ ಅವಶೇಷಗಳನ್ನ ಅಧ್ಯಯನ ಮಾಡುವುದರ ಮೂಲಕ ಹಿಂದೆ ಸಂಭವಿಸಿದ ಸುನಾಮಿಗಳ ಬಗ್ಗೆ ತಿಳಿದುಕೊಳ್ಳುತ್ತಾರೆ. ಇದರಿಂದ ಮುಂದಿನ ದಿನಗಳಲ್ಲಿ ಯಾವ ಪ್ರದೇಶಗಳು ಅಪಾಯದಲ್ಲಿರಬಹುದು ಎಂಬುದನ್ನು ನಿರ್ಧರಿಸಲಾಗುತ್ತದೆ. ಇಂದಿನ ತಂತ್ರಜ್ಞಾನ ಭೂವಿಜ್ಞಾನಿಗಳಿಗೆ ಇನ್ನಷ್ಟು ಸಹಾಯ ಮಾಡುತ್ತಿದೆ. ಉಪಗ್ರಹ ಚಿತ್ರಗಳು, ಡ್ರೋನ್ ತಂತ್ರಜ್ಞಾನ, ಭೂಕಂಪ ಮಾಪಕ ಯಂತ್ರಗಳು ಮತ್ತು ಕಂಪ್ಯೂಟರ್ ಮಾದರಿಗಳನ್ನು ಬಳಸಿ ಶಿಲೆಗಳ ಚಲನೆ ಮತ್ತು ಭೂಮಿಯ ಮೇಲ್ಮೈ ಬದಲಾವಣೆಗಳನ್ನು ನಿರಂತರವಾಗಿ ಗಮನಿಸಲಾಗುತ್ತಿದೆ. ಉದಾಹರಣೆಗೆ, ಉಪಗ್ರಹಗಳ ಮೂಲಕ ಪರ್ವತ ಪ್ರದೇಶಗಳಲ್ಲಿ

0: ಲಿ ಉಂಟಾಗುವ ಅಲ್ಪ ಪ್ರಮಾಣದ ಚಲನೆಗಳನ್ನು ಕೂಡ ಪತ್ತೆ ಹಚ್ಚಬಹುದು. ಇದು ಭೂಕುಸಿತದ ಮುನ್ನೆಚ್ಚರಿಕೆಗೆ ಬಹಳ ಉಪಯುಕ್ತವಾಗಿದೆ. ಆದರೆ ಪ್ರಕೃತಿಯ ವಿಕೋಪಗಳನ್ನು ಸಂಪೂರ್ಣವಾಗಿ ತಡೆಯಲು ಸಾಧ್ಯವಿಲ್ಲ. ಭೂಮಿಯ ಒಳಭಾಗದ ಚಟುವಟಿಕೆಗಳು ತುಂಬಾ ಸಂಕೀರ್ಣವಾಗಿವೆ. ಕೆಲವೊಮ್ಮೆ ಎಲ್ಲ ಸೂಚನೆಗಳಿದ್ದಾಗಿಯೂ ಸಹ ಅಪಾಯದ ನಿಖರ ಸಮಯವನ್ನು ಹೇಳುವುದು ಕಷ್ಟವಾಗುತ್ತದೆ. ಆದರೂ ಶಿಲೆಗಳ ಅಧ್ಯಯನದಿಂದ ಅಪಾಯದ ಸಾಧ್ಯತೆಗಳನ್ನು ಕಡಿಮೆ ಮಾಡಬಹುದು ಮತ್ತು ಮಾನವ ಜೀವಗಳನ್ನು ರಕ್ಷಿಸಬಹುದು. ಈ ರೀತಿ ಅಧ್ಯಯನಗಳು ಜನರ ಸುರಕ್ಷತೆಗೆ ಬಹಳ ಮುಖ್ಯವಾಗಿದೆ. ಒಟ್ಟಿನಲ್ಲಿ ಶಿಲೆಗಳು ಕೇವಲ ಕಲ್ಲುಗಳಲ್ಲ, ಅವು ಭೂಮಿಯ ಇತಿಹಾಸದ ಮೌನ ಸಾಕ್ಷಿಗಳು. ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ.
1: ಕಾರ್ಯಕ್ರಮ ನಿರ್ಮಾಣ ರೋಸಲಿಂಡ್ ಮ್ಯಾಥ್ಯೂ.
2: ಡಾಕ್ಟರ್ ದೀಪಾ ಎಂಬಿ ಅವರಿಂದ ವಿಜ್ಞಾನದ ಮುನ್ನಡೆ ಕೇಳಿದರೆ.
3: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ 6:35. ಕೇಳುಗರಿ, ಇಂದು ಸಂಜೆ 6:51 ನಮ್ಮ ನಿಲಯದಿಂದ ಕಿಸಾನ್ವಾಣಿ ಕಾರ್ಯಕ್ರಮ. ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಇಲಾಖೆಯಿಂದ ದೊರೆಯುವ ಸೌಲಭ್ಯಗಳು, ಈ ಕುರಿತು ಶಿವಮೊಗ್ಗ ಜಿಲ್ಲಾ ತೋಟಗಾರಿಕೆ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಎಬಿ ಸಂಜಯ್ ಅವರೊಂದಿಗೆ ನಡೆಸಿದ ಸಂದರ್ಶನದ ಮುಂದುವರಿದ ಭಾಗವನ್ನು ಕೇಳುವಿರಿ. ಪ್ರಸ್ತುತಿ ಡಾಕ್ಟರ್ ಎಸ್ಎಂ ಸುಧಾಕರ್, ನಂತರ ಪರಿಸರ ಗೀತೆ ಮೂಡಿಬರುವುದು. ಇಂದು ರಾತ್ರಿ 8:00 ನಮ್ಮ ನಿಲಯದಿಂದ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಕೇಳುಗರಿ, ನೀವು ಕೂಡ ಕರೆ ಮಾಡಿ ನಾವು ನೀಡುವಂತಹ ವಿಷಯದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಹಾಗೆಯೇ ಅನುಭವಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ಬಹುದು ಅಂತ ಹೇಳ್ತಾ ಇಂದು ರಾತ್ರಿ 8:00 ಮೂಡಿ ಬರ್ತಾ ಇದೆ ನಿಮ್ಮ ನೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ನೇರ ಫೋನಿನ್ ಕಾರ್ಯಕ್ರಮ.

ಈಗಾಗಲೇ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದ ಕಾರ್ಯಕ್ರಮಗಳ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಬೇಕು ಅಂದರೆ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9481527600 ಇಲ್ಲಿಗೆ ನಿಮ್ಮ ಸಂದೇಶವನ್ನು ಕಳುಹಿಸಬಹುದು ಅಂತ ಹೇಳ್ತಾ ಸಮಯ ಆಗ್ತಾ ಇದೆ 6:37. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ.

0: Give your family a secure life with Rural Post Life Insurance. RPLI Life Insurance Policies. Contact your nearest post office today or log on to indiapost.gov.in.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ನಮ್ಮ ಭರತಖಂಡವು ಅಸಂಖ್ಯಾತ ವೀರಪುರುಷರು, ಋಷಿಪುಂಗವರು ಮತ್ತು ದಾರ್ಶನಿಕರ ಕಾಣ್ಕೆ, ಹೋರಾಟ ಮತ್ತು ತ್ಯಾಗದ ಫಲ.
3: ಭಾರತ ಮಾತೆಯೇ ನಿನ್ನ ಅಡಿಗಿದೆ ಕೋಟಿ ದೀಪದ ಆರತಿ.
2: ನಮ್ಮ ಹಿರಿಯರು ಬೆವರು ಸುರಿಸಿ ಕಟ್ಟಿದ ಈ ಭರತಖಂಡವನ್ನು ನಮ್ಮೊಳಗಿನ ಲೋಪ ಮತ್ತು ಒಗ್ಗಟ್ಟಿನ ಕೊರತೆಯಿಂದಾಗಿ ಕಳೆದುಕೊಳ್ಳದಿರೋಣ. ಬದುಕಿನ ಪ್ರತಿ ಕ್ಷಣವೂ ಜಾಗೃತರಾಗಿರೋಣ. ದೇಶದ ಸರ್ವಾಂಗೀಣ ಹಿತರಕ್ಷಣೆ ಪ್ರತಿಯೊಬ್ಬನ

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
1: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಎಲೆಕ್ಟ್ರಿಕ್ ವಾಹನೋದ್ಯಮಿಗಳೊಂದಿಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸಭೆ, ಕೇಂದ್ರದಿಂದ ಸಂಪೂರ್ಣ ಬೆಂಬಲ ಘೋಷಣೆ. ಎಲೆಕ್ಟ್ರಿಕ್ ಬಸ್ಗಳ ಕಾರ್ಯಾಚರಣೆ ಮತ್ತು ಕಾರ್ಯಕ್ಷಮತೆ ಬಗ್ಗೆ ಅಧ್ಯಯನ ನಡೆಸಲು ಅಧಿಕಾರಿಗಳಿಗೆ ಸಚಿವ ಬೈರತಿ ಸುರೇಶ್ ಸೂಚನೆ. ದೇಶದಲ್ಲಿ ಸಾಂವಿಧಾನಿಕ ಸಮಾನತೆ ಜಾರಿ ಕುರಿತಂತೆ ವಿಶ್ಲೇಷಣೆ ಅಗತ್ಯ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಕನಿಷ್ಠ ವೇತನದ ಅಂತಿಮ ಅಧಿಸೂಚನೆ ಮರುಪರಿಶೀಲನೆ ಮಾಡದಂತೆ ಕಾರ್ಮಿಕ ಸಂಘಟನೆಗಳ ಒಕ್ಕೂಟದಿಂದ ಮುಖ್ಯಮಂತ್ರಿಗೆ ಮನವಿ. ಮಳೆ ಕೊರತೆ ಹಿನ್ನೆಲೆ ಮಂಡ್ಯದ ಕೆಆರ್ಎಸ್ ಜಲಾಶಯಕ್ಕೆ ಬಿಜೆಪಿ ನಿಯೋಗ ಭೇಟಿ. ಬೆಂಗಳೂರಿನ ಎಚ್ಎಂಟಿ ಭವನದಲ್ಲಿ ಇಂದು ಕೇಂದ್ರ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಎಲೆಕ್ಟ್ರಿಕ್ ವಾಹನ ಉದ್ಯಮದ ಪ್ರಮುಖರ ಜೊತೆ ಸಭೆ ನಡೆಸಿದರು. ಸಭೆಯಲ್ಲಿ ದೇಶೀಯ ಉತ್ಪಾದನೆಯನ್ನು ವೃದ್ಧಿಸುವ ಮತ್ತು ದೇಶೀಯ ಹಾಗೂ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತದಲ್ಲಿ ತಯಾರಾಗುವ ಎಲೆಕ್ಟ್ರಿಕ್ ವಾಹನಗಳಿಗೆ ಹೆಚ್ಚಿನ ಬೇಡಿಕೆ ಸೃಷ್ಟಿಸುವ ಅವಕಾಶಗಳ ಕುರಿತು ಸಮಾಲೋಚನೆ ನಡೆಸಿದರು. ದ್ವಿಚಕ್ರ ವಾಹನಗಳ ತಯಾರಿಕೆ ಹಾಗೂ ಇವಿ ವಲಯದ ವಿವಿಧ ಉತ್ಪನ್ನಗಳ ತಯಾರಿಕೆಗೆ ಅಗತ್ಯವಾದ ಪೂರಕ ವ್ಯವಸ್ಥೆ ಬಲಪಡಿಸುವ ನಿಟ್ಟನಲ್ಲಿ ಚರ್ಚೆ ನಡೆಸಿದರು. ಈ ಕುರಿತಂತೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಎಚ್ ಡಿ ಕುಮಾರಸ್ವಾಮಿ, ದೇಶದಲ್ಲಿ ದೃಢವಾದ ನಾವೀನ್ಯತೆಯಿಂದ ಕೂಡಿದ ಜಾಗತಿಕ ಗುಣಮಟ್ಟದ ಸ್ಪರ್ಧಾತ್ಮಕ ಇವಿ ಪೂರೈಕೆ ವ್ಯವಸ್ಥೆಯನ್ನು ನಿರ್ಮಿಸುವುದಕ್ಕೆ ಕೇಂದ್ರ ಸರ್ಕಾರದಿಂದ ಸಂಪೂರ್ಣ ಬೆಂಬಲ ನೀಡುವುದಾಗಿ ಘೋಷಿಸಿದ್ದಾರೆ. ರಾಜ್ಯದಲ್ಲಿ ಎಲೆಕ್ಟ್ರಿಕ್ ಬಸ್ಗಳ ಕಾರ್ಯಾಚರಣೆ ಮತ್ತು ಅವುಗಳ ಕಾರ್ಯಕ್ಷಮತೆ ಬಗ್ಗೆ ಅಧ್ಯಯನ ನಡೆಸುವಂತೆ ಸಾರಿಗೆ ಇಲಾಖೆ ಕಾರ್ಯದರ್ಶಿಗಳಿಗೆ ಸೂಚನೆ ನೀಡಿರುವುದಾಗಿ ಸಾರಿಗೆ ಸಚಿವ ಬೈರತಿ ಸುರೇಶ್ ತಿಳಿಸಿದ್ದಾರೆ. ಬೆಂಗಳೂರಿನ ಕೆಆರ್ ವೃತ್ತದಲ್ಲಿ ನಡೆದ ಅಪಘಾತದಲ್ಲಿ ಗಾಯಗೊಂಡವರನ್ನು ಖಾಸಗಿ ಆಸ್ಪತ್ರೆಯಲ್ಲಿ ಭೇಟಿ ಮಾಡಿ ಮಾತನಾಡಿದ ಅವರು, ಗಾಯಾಳುಗಳ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರವೇ ಭರಿಸಲಿದೆ ಎಂದು ಹೇಳಿದ್ದಾರೆ. ಬಸ್ಗಳ ಸ್ಥಿತಿಗತಿಗಳನ್ನು ಪರಿಶೀಲಿಸಿದ ನಂತರವೇ ನೂತನ ಎಲೆಕ್ಟ್ರಿಕ್ ಬಸ್ಗಳ ಸಂಚಾರದ ಬಗ್ಗೆ ಮುಂದಿನ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಸಮಾನತೆಗೆ ಮಹತ್ವ ನೀಡಲಾಗಿದ್ದರೂ ಕಾನೂನು ಮತ್ತು ಸಮಾಜದ ದೃಷ್ಟಿಯಲ್ಲಿ ಎಷ್ಟರ ಮಟ್ಟಿಗೆ ಜಾರಿಯಾಗಿದೆ ಎಂಬ ಬಗ್ಗೆ ಗಂಭೀರ ವಿಶ್ಲೇಷಣೆ ಅಗತ್ಯವಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರಿನ ಖಾಸಗಿ ಕಾನೂನು ಮಹಾವಿದ್ಯಾಲಯದಲ್ಲಿ ನಡೆದ ಪದವಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಅವರು, ಕಾನೂನು ಪದವೀಧರರು ನಿರಂತರ ಅಧ್ಯಯನದ ಮೂಲಕ ಪರಿಣತ ನ್ಯಾಯವಾದಿಗಳಾಗಿ ಬೆಳೆಯಬೇಕು ಎಂದು ಸಲಹೆ ನೀಡಿದ್ದಾರೆ. ದೇಶದಲ್ಲಿ 1500ಕ್ಕೂ ಹೆಚ್ಚು ಕಾನೂನು ಕಾಲೇಜುಗಳು ಇದ್ದು ಪ್ರತಿ ವರ್ಷ ಸಾವಿರಾರು ಕಾನೂನು ಪದವೀಧರರು ಹೊರಬರುತ್ತಿದ್ದಾರೆ. ಆದರೂ ನ್ಯಾಯಾಲಯಗಳಲ್ಲಿ ಸಾವಿರಾರು ಪ್ರಕರಣಗಳು ಬಾಕಿ ಉಳಿದಿರುವುದು ಕಳವಳಕಾರಿ ಎಂದು ತಿಳಿಸಿದ್ದಾರೆ. ಪ್ರಕರಣಗಳ ತ್ವರಿತ ವಿಲೇವಾರಿಗೆ ನ್ಯಾಯಾಂಗದಲ್ಲಿ ಇನ್ನಷ್ಟು ಸುಧಾರಣೆ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯದಲ್ಲಿ ಕನಿಷ್ಠ ವೇತನದ ಅಂತಿಮ ಅಧಿಸೂಚನೆಯನ್ನು ಮರು ಪರಿಶೀಲಿಸಬಾರದು ಎಂದು ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದೆ. ಸಿಐಟಿಯು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಸ್ ವರಲಕ್ಷ್ಮಿ ಅವರ ನೇತೃತ್ವದ ನಿಯೋಗ ಮುಖ್ಯಮಂತ್ರಿಯವರನ್ನು ಗೃಹ ಕಚೇರಿ ಕೃಷ್ಣಾದಲ್ಲಿ ಭೇಟಿಯಾಗಿ ಚರ್ಚೆ ನಡೆಸಿತು. ಸಚಿವ ಸಂಪುಟದಲ್ಲಿ ಕನಿಷ್ಠ ವೇತನ ಪರಿಷ್ಕರಣೆ ನಡೆಸಲು ಮುಂದಾಗಿರುವುದು ಆಘಾತ ಉಂಟುಮಾಡಿದೆ. ಕನಿಷ್ಠ ವೇತನದ ಅಂತಿಮ ಅಧಿಸೂಚನೆಯನ್ನು ಮರುಪರಿಶೀಲಿಸುವ ಅಥವಾ ಹಿಂಪಡೆಯುವ ಯಾವುದೇ ಕ್ರಮವನ್ನು ನಿಲ್ಲಿಸಬೇಕು. ಸರ್ಕಾರ ಕಾರ್ಮಿಕರ ಪರವಾಗಿ ನಿಲ್ಲಬೇಕು ಎಂದು ಮನವಿ ಪತ್ರದಲ್ಲಿ ಕೋರಲಾಗಿದೆ. ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆ ವಿಶ್ವಾಸಾರ್ಹತೆ ಹೊಂದಿಲ್ಲ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದುವರೆಗೂ ನಡೆಸಲಾದ ಸಂಪೂರ್ಣ ಪ್ರಕ್ರಿಯೆಯನ್ನು ರದ್ದುಗೊಳಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಈ ಕುರಿತಂತೆ ಇದೇ 6ರಂದು ದೆಹಲಿಗೆ ತೆರಳಿ ಕೇಂದ್ರ ಚುನಾವಣಾ ಆಯೋಗ

0: ಬಗ್ಗೆ ದೂರು ನೀಡುವುದಾಗಿ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ತಲೆದೋರಿರುವ ಮಳೆ ಕೊರತೆ ಹಾಗೂ ನೀರಿನ ಅಭಾವದ ಹಿನ್ನೆಲೆಯಲ್ಲಿ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ ನೇತೃತ್ವದ ಬಿಜೆಪಿ ನಿಯೋಗ ಇಂದು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಜಲಾಶಯಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ. ಬಳಿಕ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಕೆಆರ್ಎಸ್ ಅಣೆಕಟ್ಟೆಯ ನೀರಿನ ಮಟ್ಟ ತೀವ್ರವಾಗಿ ಕುಸಿದಿದ್ದು 80 ಅಡಿಗೆ ತಲುಪಿದೆ. ಆದರೂ ರಾಜ್ಯ ಸರ್ಕಾರ ಯಾವುದೇ ಕ್ರಮ ವಹಿಸಿಲ್ಲ ಎಂದು ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಸರ್ಕಾರ ಎಕರೆಗೆ 50,000 ರೂಪಾಯಿ ಪರಿಹಾರ ನೀಡಲು ಕ್ರಮ ವಹಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಇಂತಹ ಕಠಿಣ ಪರಿಸ್ಥಿತಿಯಲ್ಲಿ ಸರ್ಕಾರ ರೈತರು ಹಾಗೂ ಸರ್ವಪಕ್ಷಗಳ ಸಭೆ ಕರೆಯುವಂತೆ ಒತ್ತಾಯಿಸಿದ್ದಾರೆ. ಕಳೆದ 3-4 ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಉಂಟಾಗಿದ್ದ ಬರದ ಆತಂಕ ಸದ್ಯಕ್ಕೆ ನಿವಾರಣೆಯಾಗಿದೆ ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿ ಇಂದು ಪ್ರಕೃತಿ ವಿಕೋಪ ನಿರ್ವಹಣಾ ಪ್ರಗತಿ ಪರಿಶೀಲನಾ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲೂ ವ್ಯಾಪಕವಾಗಿ ಮಳೆಯಾಗುತ್ತಿರುವುದರಿಂದ ಮತ್ತು ಘಟ್ಟ ಪ್ರದೇಶದಲ್ಲೂ ನಿರಂತರ ಮಳೆ ಮುಂದುವರೆದಿದ್ದರಿಂದ ಜಿಲ್ಲೆಯ ಕೃಷ್ಣಾ ನದಿ ಸೇರಿದಂತೆ ಮಲಪ್ರಭಾ, ಘಟಪ್ರಭಾ, ಹಿರಣ್ಯಕೇಶಿ, ಮಾರ್ಕಂಡೇಯ ನದಿಗಳಿಗೆ ನೀರಿನ ಹರಿವು ಹೆಚ್ಚಾಗಿದೆ ಎಂದು ತಿಳಿಸಿದ್ದಾರೆ. ಇನ್ನು 4-5 ದಿನ ಇದೇ ರೀತಿ ಮಳೆ ಮುಂದುವರೆದರೆ ರೈತರು ಯಾವುದೇ ಆತಂಕ ಪಡುವ ಅಗತ್ಯವಿಲ್ಲ ಎಂದು ಹೇಳಿದ್ದಾರೆ. ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯಾಗದಿದ್ದರೆ ಮೋಡ ಬಿತ್ತನೆ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರತಿಯೊಬ್ಬ ವಿದ್ಯಾರ್ಥಿಯ ಸಾಧನೆ ತರಗತಿಯ ಕೋಣೆಯಿಂದಲೇ ಆರಂಭವಾಗುವುದು ಎಂದು ಗಗನಯಾತ್ರಿ ಶುಭಾಂಶು ಶುಕ್ಲಾ ತಿಳಿಸಿದ್ದಾರೆ. ಬೆಂಗಳೂರಿನ ನೆಹರು ತಾರಾಲಯದಲ್ಲಿ ಇಂದು ತಮ್ಮ ದ ಸೆಕೆಂಡ್ ಆರ್ಬಿಟ್ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಅವರು, ಮುಂಬರುವ ದಿನಗಳಲ್ಲಿ ನಮ್ಮದೇ ಬಾಹ್ಯಾಕಾಶ ನೌಕೆ ಭಾರತದ ಮಣ್ಣಿನಿಂದಲೇ ಮಿಷನ್ ಗಗನಯಾನ ಆರಂಭವಾಗಲಿದೆ ಎಂದು ತಿಳಿಸಿದ್ದಾರೆ.
4: First orbit in 1984, you know, when Rakesh sir had gone to space, Ravi sir, who is sitting us with here today, was accompanying him at that time in Russia. And the second orbit happened last year when I traveled to space and Papa sir was sitting here with me on stage, was there with me in US. And I hope and wish that very soon we have our third orbit, fourth orbit, fifth orbit and sixth orbit. And so much so that we stop counting them. You know, that is where we should reach as soon as possible. And this time around, it will be from our own rocket, our own spacecraft, our own soil, through Mission Gaganyaan.
0: ಇದೇ ವೇಳೆ ಗಗನಯಾತ್ರಿ ಪ್ರಶಾಂತ್ ಬಿ ನಾಯರ್ ಮಾತನಾಡಿ, ಶುಭಾಂಶು ಶುಕ್ಲಾ ಅವರು ಈ ಪುಸ್ತಕದಲ್ಲಿ ಇಡೀ ಭೂಮಿಯನ್ನು ಪ್ರತಿನಿಧಿಸಿ ಉಲ್ಲೇಖಿಸಿದ್ದಾರೆ ಎಂದು ಹೇಳಿದರು.
5: And once again, I would like to congratulate Shooks on this great achievement and thank you for inviting me here and for everyone out here who's come here. If I again, like he said, if I missed out anyone, it is because maybe if I thought speech was silver, in your case, I thought silence is golden. So that's why. And so Sonathan sir was also not there when I spoke, sir. Thank you. I was just telling that, you know, thank you for being here. And sir was the chairman when we had gone for the AXIM mission there with a lot of support. Like I say, I had to keep pinching myself many times to see I am also part of this and you get that imposter syndrome.
0: ರಾಮನಗರ ಜಿಲ್ಲೆಯ 46 ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದ್ದು ಅಲ್ಲಿ ಟ್ಯಾಂಕರ್ ಮತ್ತು ಖಾಸಗಿ ಬೋರ್ವೆಲ್ಗಳ ಮೂಲಕ ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದು ಬೆಂಗಳೂರು ದಕ್ಷಿಣ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಮಂಜುನಾಥ್ ಜಿ ತಿಳಿಸಿದ್ದಾರೆ. ಜಿಲ್ಲೆಯ ಬರ ಪರಿಸ್ಥಿತಿ ಕುರಿತು ಆಯೋಜಿಸಲಾಗಿದ್ದ ಸಭೆಯಲ್ಲಿ ಮಾತನಾಡಿದ ಅವರು, ಮುಂಬರುವ ದಿನಗಳಲ್ಲಿ ಸಮಸ್ಯೆ ಮತ್ತಷ್ಟು ಉಲ್ಬಣವಾಗದಂತೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕುಡಿಯುವ ನೀರಿನ ಪೂರೈಕೆಯಲ್ಲಿನ ಮಾನದಂಡಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಯಾದಗಿರಿ ಜಿಲ್ಲೆಯಲ್ಲಿನ ಮಳೆ ಕೊರತೆಯ ಹಿನ್ನೆಲೆಯಲ್ಲಿ ರೈತರು ಬೆಳೆ ನಷ್ಟದಿಂದ ಸಂಕಷ್ಟಕ್ಕೆ ಸಿಲುಕದಂತೆ ನಿಗದಿತ ಬೆಳೆಗಳಿಗೆ ಕಡ್ಡಾಯವಾಗಿ ಬೆಳೆ ವಿಮೆ ಮಾಡಿಸುವ ಕುರಿತು ರೈತರಿಗೆ ಅರಿವು ಮೂಡಿಸುವಂತೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಮನೋಜ್ ಜೈನ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದ ಹಲವೆಡೆ ಮುಂದಿನ 7 ದಿನ ಗುಡುಗು ಸಿಡಿಲು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರ್ನಾಟಕ ರಾಜ್ಯ ವಿಪತ್ತು ನಿರ್ವಹಣಾ ಕೇಂದ್ರ

ಮಾಹಿತಿ ಪ್ರಕಾರ ಕರಾವಳಿ ಜಿಲ್ಲೆಗಳಲ್ಲಿ ಇದೇ 7ರವರೆಗೆ ಮತ್ತು ದಕ್ಷಿಣ ಒಳನಾಡು ಮಲೆನಾಡು ಜಿಲ್ಲೆಗಳಲ್ಲಿ ಇದೇ 5ರಿಂದ 7ರವರೆಗೆ ಗುಡುಗು ಸಿಡಿಲು ಹಾಗೂ ಗಾಳಿಯೊಂದಿಗೆ ಮಳೆಯಾಗಲಿದೆ ಎಂದು ತಿಳಿಸಿದೆ. ಕಳೆದ 24 ಗಂಟೆಗಳಲ್ಲಿ ಕರಾವಳಿ ಜಿಲ್ಲೆಗಳಲ್ಲಿ ಉತ್ತಮ ಮಳೆಯಾಗಿರುವ ಬಗ್ಗೆ ವರದಿಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಎಲೆಕ್ಟ್ರಿಕ್ ವಾಹನೋದ್ಯಮಿಗಳೊಂದಿಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸಭೆ, ಕೇಂದ್ರದಿಂದ ಸಂಪೂರ್ಣ ಬೆಂಬಲ ಘೋಷಣೆ. ಎಲೆಕ್ಟ್ರಿಕ್ ಬಸ್ಗಳ ಕಾರ್ಯಾಚರಣೆ ಮತ್ತು ಕಾರ್ಯಕ್ಷಮತೆ ಬಗ್ಗೆ ಅಧ್ಯಯನ ನಡೆಸಲು ಅಧಿಕಾರಿಗಳಿಗೆ ಸಚಿವ ಭೈರತಿ ಸುರೇಶ್ ಸೂಚನೆ. ದೇಶದಲ್ಲಿ ಸಾಂವಿಧಾನಿಕ ಸಮಾನತೆ ಜಾರಿ ಕುರಿತಂತೆ ವಿಶ್ಲೇಷಣೆ ಅಗತ್ಯ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಕನಿಷ್ಠ ವೇತನದ ಅಂತಿಮ ಅಧಿಸೂಚನೆ ಮರು ಪರಿಶೀಲನೆ ಮಾಡದಂತೆ ಕಾರ್ಮಿಕ ಸಂಘಟನೆಗಳ ಒಕ್ಕೂಟದಿಂದ ಮುಖ್ಯಮಂತ್ರಿಗೆ ಮನವಿ. ಮತ್ತು ಮಳೆ ಕೊರತೆ ಹಿನ್ನೆಲೆ ಮಂಡ್ಯದಲ್ಲಿ ಕೆಆರ್ಎಸ್ ಜಲಾಶಯಕ್ಕೆ ಬಿಜೆಪಿ ನಿಯೋಗ ಭೇಟಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಕ್ಕೆ.

0: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಆತ್ಮೀಯ ಕೇಳುಗರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
2: ನಿಮ್ಮ ಆಕಾಶವಾಣಿ ಎಫ್ಎಂ 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು ಮನಮಿಡಿದಿಹ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
1: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದಿಹ ಕ್ಷಣಗಳು ಪ್ರಸಾರವಾಗಲಿದೆ.
0: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
3: ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿ ರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ.
4: ಎಲ್ಲರಿಗೂ ನಮಸ್ಕಾರ. ನಾನು ಸಂತೋಷ್ MS, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶಿವಮೊಗ್ಗ ಮಾತನಾಡ್ತಾ ಇರೋದು. ದಿನಾಂಕ 11 ಜುಲೈ 2026

0: ಶಿವಮೊಗ್ಗ ಜಿಲ್ಲೆಯ ಎಲ್ಲಾ ನ್ಯಾಯಾಲಯಗಳಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ತನ್ನು ಆಯೋಜಿಸಲಾಗಿದೆ. ನಾನು ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬಾಕಿ ಇರುವ ಎಲ್ಲ ಪಕ್ಷಿಯರಲ್ಲಿ ಮನವಿ ಮಾಡ್ತಿರೋದು, ತಮ್ಮ ಪ್ರಕರಣ ರಾಜಿಗೆ ಯೋಗ್ಯವಾದಲ್ಲಿ ತಾವು ತಮ್ಮ ವಕೀಲರ ಮೂಲಕ ಗೌರವಾನ್ವಿತ ನ್ಯಾಯಾಲಯಕ್ಕೆ ಮನವಿಯನ್ನು ಮಾಡಿಕೊಂಡು ತಮ್ಮ ಒಂದು ಪ್ರಕರಣ ರಾಜಸಂಧಾನಕ್ಕೆ ಈ ಒಂದು ಸುವರ್ಣ ಅವಕಾಶವನ್ನ ಸದ್ಬಳಕೆ ಮಾಡಿಕೊಂಡು ಶಾಂತಿಯನ್ನ ತ್ವರಿತಗತಿಯಲ್ಲಿ ಮತ್ತು ಯಾವುದೇ ಖರ್ಚಿಲ್ಲದೆ ಪಡ್ಕೊಳ್ಳಿ ಅಂತ ಹೇಳಿ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ಧನ್ಯವಾದಗಳು.
1: ತೋಟಗಾರಿಕೆ ಇಲಾಖೆಯ 2026-2027 ಸಾಲಿಗೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿ ತೋಟಗಾರಿಕೆ ಬೆಳೆಗಳಿಗೆ ಹನಿ ಇಲ್ಲವೇ ತುಂತುರು ನೀರಾವರಿ ಘಟಕ ಅಳವಡಿಸಿಕೊಂಡಲ್ಲಿ ಮೊದಲ 2 ಹೆಕ್ಟೇರ್ ಪ್ರದೇಶಕ್ಕೆ ಶೇಕಡ 90% ಸಹಾಯಧನವನ್ನು ಹಾಗೂ 2-5 ಹೆಕ್ಟೇರ್ಗೆ ಶೇಕಡ 45% ಸಹಾಯಧನವನ್ನ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಸಾಮಾನ್ಯ ವರ್ಗದ ಫಲಾನುಭವಿಗಳಿಗೆ ನೀಡಲಾಗುವುದು. ಅಲ್ಪಸಂಖ್ಯಾತ ವರ್ಗದ ರೈತರಿಗೆ ಶೇಕಡ 15% ಮೀಸಲಾತಿ ಇರುತ್ತದೆ. ಈ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಲು ಹತ್ತಿರದ ತೋಟಗಾರಿಕೆ ಇಲಾಖೆಯನ್ನ ಸಂಪರ್ಕಿಸಿ.
2: ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೇಳಿ ತೋಟಗಾರಿಕೆ ಇಲಾಖೆಯಿಂದ ದೊರೆಯುವ ಸೌಲಭ್ಯಗಳು. ಈ ಕುರಿತು ಶಿವಮೊಗ್ಗ ಜಿಲ್ಲಾ ತೋಟಗಾರಿಕೆ ಜಂಟಿ ಕೃಷಿ ನಿರ್ದೇಶಕರಾದ ಡಾ ಎಬಿ ಸಂಜಯ್ ಅವರೊಂದಿಗೆ ನಡೆಸಿದ ಸಂದರ್ಶನದ ಮುಂದುವರಿದ ಭಾಗವನ್ನ.
3: ಆತ್ಮೀಯ ರೈತ ಬಾಂಧವರಿಗೆ ಹಾಗೂ ಕೇಳುವರಿಗೆ ನಮಸ್ಕಾರ. ರೈತ ಬಾಂಧವರೇ, ಇವತ್ತು ನಮ್ಮ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಜಿಲ್ಲಾ ತೋಟಗಾರಿಕೆ ಜಂಟಿ ನಿರ್ದೇಶಕರಾದ ಡಾಕ್ಟರ್ ಎಬಿ ಸಂಜಯ್ ಅವರು ಇದ್ದಾರೆ. ಇವತ್ತು ನಮ್ಮ ಜೊತೆ ಈ ತೋಟಗಾರಿಕೆ ಇಲಾಖೆಯಿಂದ ದೊರೆಯುವ ಸೌಲಭ್ಯಗಳ ಕುರಿತು ಮಾಹಿತಿ ಮಾಡಿಕೊಳ್ಳಲಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಶಿವಮೊಗ್ಗ FM ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ಸರ್.
4: ಸರ್ ನಮಸ್ಕಾರ ಸರ್.
3: ಹೇಳಿ ಸರ್, ಈಗ ತೋಟಗಾರಿಕೆ ಇಲಾಖೆಯಿಂದ ಸಾಮಾನ್ಯವಾಗಿ ನಮ್ಮ ರೈತ ಬಾಂಧವರಿಗೆ ದೊರೆತಕ್ಕಂತ ಸೌಲಭ್ಯ ಸವಲತ್ತುಗಳ ಕುರಿತು ಕಿರು ಪರಿಚಯದೊಂದಿಗೆ.
4: ಎಲ್ಲಾ ರೈತ ಬಾಂಧವರಿಗೆ, ಶ್ರೋತೃಗಳಿಗೆ ನಮಸ್ಕಾರ. ಈ ಒಂದು ಅವಕಾಶ ಮಾಡಿಕೊಟ್ಟಂತಹ ಭದ್ರಾವತಿ ಆಕಾಶವಾಣಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ, ನಮ್ಮ ಜಿಲ್ಲೆಯಲ್ಲಿ ತೋಟಗಾರಿಕೆ ಇಲಾಖೆ ವತಿಯಿಂದ ಸಾಕಷ್ಟು ಹಲವಾರು ಅಭಿವೃದ್ಧಿ ಕಾಮಗಾರಿಗಳು ಅಥವಾ ಯೋಜನೆಗಳನ್ನು ನಾವು ಅನುಷ್ಠಾನ ಮಾಡ್ತಾ ಇದ್ದೀವಿ. ಇದರ ಜೊತೆಯಲ್ಲಿ ನಮ್ಮ ಇನ್ನೊಂದು ಪ್ರಮುಖ ಕೇಂದ್ರ ಪುರಸ್ಕೃತ ಯೋಜನೆ ಅಂದ್ರೆ ಪ್ರಧಾನಮಂತ್ರಿ ಇದು ಕೃಷಿ ಸಿಂಚಾಯಿ ಯೋಜನೆ. ಅಂದ್ರೆ ತೋಟಗಾರಿಕೆ ಬೆಳೆಗಳಿಗೆ ಹೆಚ್ಚು ಒಂದು ನೀರಿನ ಬೇಡಿಕೆ ಇರ್ತದೆ. ಸೊ ಆ ಹೆಚ್ಚು ನೀರಿನ ಬೆಳೆಗಳಿಗೆ ಕೊಡುವಂತದ್ದು ಇತ್ತೀಚಿನ ಹವಾಮಾನ ಪರಿಸ್ಥಿತಿಯಲ್ಲಿ ತುಂಬಾ ಕಷ್ಟ ಆಗುತ್ತೆ. ಸೊ ಅದನ್ನ ರೆಗ್ಯುಲೇಟೆಡ್ ಆಗಿ ಅಂದ್ರೆ ನಿಯಮಿತವಾಗಿ ಬೆಳೆಗಳಿಗೆ ನೀರನ್ನ ಉಣಿಸುವ ನಿಟ್ಟಿನಲ್ಲಿ ಈ ಕೃಷಿ ಸಿಂಚಾಯಿ ಯೋಜನೆ ಅಡಿಯಲ್ಲಿ ಡ್ರಿಪ್ ಹನಿ ನೀರಾವರಿ ಯೋಜನೆ ಅಥವಾ ಮೈಕ್ರೋ ಸ್ಪ್ರಿಂಕ್ಲರ್ ಇವುಗಳನ್ನ ರೈತರು ಅನುಷ್ಠಾನ ಮಾಡ್ಕೊಳ್ಳೋದಕ್ಕೆ ಸಹಾಯಧನವನ್ನ ನಾವು ಕೊಡ್ತಾ ಇದ್ದೇವೆ. ಇದರಲ್ಲಿ ಗರಿಷ್ಠ 5 ಹೆಕ್ಟೇರ್ ಪ್ರದೇಶಕ್ಕೆ ಸಹಾಯಧನ ಕೊಡ್ಲಿಕ್ಕೆ ಅವಕಾಶ ಇರ್ತದೆ. ಶೇಕಡ 90% ನಾವು ಸಹಾಯಧನ ಕೊಡ್ತೇವೆ. ಇದು ನಮ್ಮ ಪ್ರಮುಖ ಬೆಳೆಗಳಾದಂತಹ ಅಡಿಕೆ ಆಗಿರ್ಬೋದು, ನಮ್ಮ ಜಿಲ್ಲೆಯಲ್ಲಿ ಯಾವ್ದಾದ್ರು ಮತ್ತೆ ಕಡಿಮೆ ಅಂತರದ ಬೆಳೆಗಳಿಗೆ ಗರಿಷ್ಠ 2 ಹೆಕ್ಟೇರ್ ವರೆಗೂ ಅಂದ್ರೆ 5 ಎಕರೆ ವರೆಗೂ ಕೊಡ್ತೀವಿ. ಅಂತರ ಜಾಸ್ತಿ ಇದ್ದಲ್ಲಿ ಅವಕ್ಕೆ ನಾವು 5 ಹೆಕ್ಟೇರ್ ವರೆಗೂ ಅಂದ್ರೆ 12.5 ಎಕರೆ ವರೆಗೂ ನಾವು ಸಹಾಯಧನವನ್ನ ಕೊಡ್ಲಿಕ್ಕೆ ಅವಕಾಶ ಇರ್ತದೆ. ಶೇಕಡ 90% ಸಹಾಯಧನ ಕೊಡ್ಲಿಕ್ಕೆ ಅವಕಾಶ ಇರ್ತದೆ. ಸೊ ಇದು ಕೇಂದ್ರ ಪುರಸ್ಕೃತ ಯೋಜನೆ. ಇನ್ನೊಂದು ರಾಜ್ಯ ವಲಯ ಯೋಜನೆ ಅಡಿಯಲ್ಲಿ ತಮ್ಗೆ ಎಲ್ಲ ತಿಳಿದಿದೆ, ಈ ಜೇನು ಕೃಷಿ ಮಾಡಲಿಕ್ಕೆ ಸಾಕಷ್ಟು ನಮ್ಮ ಜಿಲ್ಲೆಯಲ್ಲಿ ಮಲ್ನಾಡು ಪ್ರದೇಶಗಳಲ್ಲಿ ಸಾಕಷ್ಟು ಅವಕಾಶ ಇರ್ತದೆ. ಜೇನು ಕೃಷಿಯಿಂದ ನಾವು ಒಂದು ಜೇನನ್ನು ಪಡಿಬಹುದು, ಅದರ ಜೊತೆಗೆ ನಮ್ಮ ಬೆಳೆಗಳಲ್ಲಿ ಇಳುವರಿಯನ್ನು ಕೂಡ ಹೆಚ್ಚಿಸಬಹುದು. ಪರಿಸರ ಸ್ನೇಹಿ ಕೃಷಿಗೆ ನಾವು ಒತ್ತು ಕೊಡುವಂತಹ ನಿಟ್ಟಿನಲ್ಲಿ ಇದರಲ್ಲಿ ನಾವು ಜೇನು ಪೆಟ್ಟಿಗೆ ಮತ್ತು ಜೇನು ಕುಟುಂಬಕ್ಕೆ ಸಹಾಯಧನವನ್ನು ಕೊಡ್ತೇವೆ. ಸಾಮಾನ್ಯ ವರ್ಗದ ರೈತರಿಗೆ ಶೇಕಡ 75%, ಪರಿಶಿಷ್ಟ ಜಾತಿ ಪಂಗಡದ ರೈತರಿಗೆ ಶೇಕಡ 90%. ಅಂದ್ರೆ ಸಾಮಾನ್ಯ ವರ್ಗದ ರೈತರಿಗೆ ಜೇನು ಪೆಟ್ಟಿಗೆ ಮತ್ತು ಕುಟುಂಬ ಖರೀದಿಗೆ 3,375 ಪ್ರತಿ ಪೆಟ್ಟಿಗೆ ಕೊಡ್ತೀವಿ. ಪರಿಶಿಷ್ಟ ಜಾತಿ ಪಂಗಡದ ರೈತರಿಗೆ 4,050 ರೂಪಾಯಿ ಕೊಡ್ಲಿಕ್ಕೆ ಅವಕಾಶ ಇರ್ತದೆ. ಸೊ ಇದು ಪ್ರಮುಖವಾಗಿ ಇದು ಮಧುವನ ಮತ್ತು ಜೇನು ಸಾಕಣೆ, ಇದು ರಾಜ್ಯ ವಲಯ ಯೋಜನೆ ಆಗಿರ್ತದೆ. ಅದರ ಜೊತೆಯಲ್ಲಿ ಇನ್ನೊಂದು ಕೇಂದ್ರ ವಲಯ ಯೋಜನೆ ಅಂದ್ರೆ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ. ಇದರಲ್ಲಿ ವಿವಿಧ ಯೋಜನೆಗಳನ್ನ ನಾವು ಅನುಷ್ಠಾನ ಮಾಡ್ತಾ ಇದ್ರೆ ನಮ್ಮ ಜಿಲ್ಲೆಯಲ್ಲಿ ಪ್ರಮುಖವಾಗಿ 4 ಘಟಕಗಳನ್ನ ನಾವು ಅನುಷ್ಠಾನ ಮಾಡ್ತಾ ಇದ್ದೇವೆ. ಇದರಲ್ಲಿ ಫಾರಂ ಗೇಟ್ ಅಂದ್ರೆ ಪ್ಯಾಕ್ ಹೌಸ್ ರೀತಿಯಲ್ಲೇ ಒಂದು 8x5x4 ಅಂದ್ರೆ ಇದರಲ್ಲಿ 15 metric tons ಅಷ್ಟು ತೋಟಗಾರಿಕಾ ಉತ್ಪನ್ನಗಳನ್ನ ಶೇಖರಣೆ ಮಾಡುವಂತಹ ಒಂದು ಘಟಕ ನಿರ್ಮಾಣ ಮಾಡಿದ್ರೆ ಇದರಲ್ಲಿ ಶೇಕಡ 50%, ಅಂದ್ರೆ ಗರಿಷ್ಠ 1,00,000 ಸಹಾಯಧನ ಕೊಡ್ಲಿಕ್ಕೆ ಅವಕಾಶ ಇರ್ತದೆ. ಮತ್ತೆ ಕೊಯ್ಲೋತ್ತರ ನಿರ್ವಹಣೆಗೆ ಪ್ರಮುಖವಾಗಿ ಪ್ಲಾಸ್ಟಿಕ್ ಕ್ರೇಟ್ಸ್ಗಳು ಬೇಕಾಗುತ್ತೆ. ನಮ್ಮ ವಿವಿಧ ತೋಟಗಾರಿಕೆ ಬೆಳೆಗಳನ್ನ ಕೊಯ್ಲು ಮಾಡಿ ಆಮೇಲೆ ಅದನ್ನ ಸಾಗಣೆ ಮಾಡ್ಲಿಕ್ಕೆ ಇವಕ್ಕೂ ಕೂಡ ನಾವು ಶೇಕಡ 25%, ಗರಿಷ್ಠ 2 ಹೆಕ್ಟೇರ್ಗೆ 17,500 ರೂಪಾಯಿ ಕೊಡ್ಲಿಕ್ಕೆ ಪ್ಲಾಸ್ಟಿಕ್ ಕ್ರೇಟ್ಸ್ಗಳಿಗೆ ಅವಕಾಶ ಇರ್ತದೆ. ಮತ್ತು ಮೈಕ್ರೋ ನ್ಯೂಟ್ರಿಯಂಟ್ಸ್, ಇತ್ತೀಚಿನ ದಿನಗಳಲ್ಲಿ ಸೂಕ್ಷ್ಮ ಪೋಷಕಾಂಶಗಳು, ನಮ್ಮ ರೈತರು ಬರೀ NPK ಕೊಟ್ಬಿಟ್ಟು ಸುಮ್ಮನೆ ಆಗೋರು, ಬಟ್ ಇತ್ತೀಚಿನ

0: ದಿನಗಳಲ್ಲಿ ಈ ಸೂಕ್ಷ್ಮ ಪೋಷಕಾಂಶಗಳ
1: ಕೊರತೆಯಿಂದ
0: ಸಾಕಷ್ಟು ಉತ್ಪಾದನೆಯಲ್ಲಿ ಉತ್ಪಾದಕತೆಯಲ್ಲೂ ಕೂಡ ವ್ಯತ್ಯಾಸ ಆಗ್ತಿರೋದ್ರಿಂದ ಇದನ್ನ ಉತ್ತೇಜನೆ ಮಾಡಲಿಕ್ಕೆ ನಾವು 25% ಅಂದ್ರೆ 1 ಹೆಕ್ಟೇರ್ ಗರಿಷ್ಠ 2,000 ರೂಪಾಯಿ ಕೊಡಲಿಕ್ಕೆ ಅವಕಾಶ ಇರ್ತದೆ. ಮತ್ತೆ ಪ್ರಮುಖವಾಗಿ ಸೌರಶಕ್ತಿಯನ್ನ ಗಮನದಲ್ಲಿಟ್ಕೊಂಡು ಈ ಪಂಪ್ ಸೆಟ್ ಗಳನ್ನ ಸ್ಥಾಪನೆ ಮಾಡ್ಕೊಳ್ಳೋದಕ್ಕೆ 3 HPಯಿಂದ ಮತ್ತು 5 HP ಈ ಒಂದು ಘಟಕಗಳಿಗೆ 50% ಸಹಾಯಧನ ಕೊಡಲಿಕ್ಕೆ ಅವಕಾಶ ಇದೆ. 3 HPಗೆ ಗರಿಷ್ಠ 1 ಲಕ್ಷ, 5 HP ಮತ್ತು ಹೆಚ್ಚಿನ ಒಂದು ಸೋಲಾರ್ ಪಂಪ್ ಸೆಟ್ಗಳಿಗೆ 1.5 ಲಕ್ಷ ಸಹಾಯಧನ ಕೊಡಲಿಕ್ಕೆ ಅವಕಾಶ ಇರ್ತದೆ. ಇದರ ಜೊತೆಯಲ್ಲಿ ಈಗಾಗಲೇ ನಾನು ಹೇಳಿದ್ದೀನಿ, ಮಾನವ ರಹಿತ ಕೃಷಿ ಅಂದ್ರೆ ತೋಟಗಾರಿಕೆಯಲ್ಲಿ ಯಾಂತ್ರೀಕರಣ ಘಟಕಕ್ಕೆ ನಮ್ಮಲ್ಲಿ ಸಾಕಷ್ಟು ಅವಕಾಶ ಇರ್ತದೆ. ಇದರಲ್ಲಿ 40% ಸಹಾಯಧನ ಕೊಡಲಿಕ್ಕೆ ಅವಕಾಶ ಇದೆ. ಪ್ರಮುಖವಾಗಿ ನಾವು ಇದರಲ್ಲಿ ಟ್ರ್ಯಾಕ್ಟರ್ಗೆ 40% ಸಾಮಾನ್ಯ ವರ್ಗದ ರೈತರಿಗೆ, ಪರಿಶಿಷ್ಟ ಜಾತಿ ಪಂಗಡ ರೈತರಿಗೆ ಮತ್ತು ರೈತ ಮಹಿಳೆಯರಿಗೆ ಮತ್ತು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಇದರಲ್ಲಿ 50% ಸಹಾಯಧನ ಕೊಡಲಿಕ್ಕೆ ಅವಕಾಶ ಇರ್ತದೆ. ಇದರಲ್ಲಿ ವಿವಿಧ ಘಟಕಗಳಿದೆ, ಅದು ಅಪ್ರೂವ್ಡ್ ಲಿಸ್ಟ್ ಇರುತ್ತೆ. ನೀವು ಹತ್ತಿರದ ತೋಟಗಾರಿಕೆ ಇಲಾಖೆಯನ್ನು ಸಂಪರ್ಕಿಸಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು. ಅದರ ಜೊತೆಯಲ್ಲಿ ರಾಜ್ಯ ವಲಯದಲ್ಲಿ ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಯೋಜನೆ ಅನ್ನುವಂತ ಒಂದು ಕಾರ್ಯಕ್ರಮ ಇದೆ. ಇದರಲ್ಲೂ ಕೂಡ ವಿವಿಧ ತೋಟಗಾರಿಕಾ ಬೆಳೆಗಳ ಪ್ರದೇಶ ವಿಸ್ತರಣೆಗೆ ಸಹಾಯಧನ ಇದೆ. ಪ್ರಮುಖವಾಗಿ ತಾವು ಹೇಳಿದಾಗೆ ಕೋಕೋ, ತೆಂಗಿನ ಮಧ್ಯದಲ್ಲಿ ಅಂತರ ಬೆಳೆಯಾಗಿ ಕಾಳುಮೆಣಸು, ತೆಂಗು, ಮತ್ತೆ ಬರೀ ತೆಂಗು ಬೆಳೆದ ಇದು ಪ್ರದೇಶ ವಿಸ್ತರಣೆಗೆ, ಇದಕ್ಕೂ ಕೂಡ ಸಾಕಷ್ಟು ಅವಕಾಶ ಇದೆ ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ. ಇದರಲ್ಲೂ ಕೂಡ ಸೋಲಾರ್ ಪಂಪ್ ಸೆಟ್ಗೆ ಸಹಾಯಧನಕ್ಕೆ ಅವಕಾಶ ಇದೆ. ಮತ್ತು ಹೈಬ್ರಿಡ್ ಮತ್ತು ಸುಧಾರಿತ ತರಕಾರಿ ಬೀಜಗಳ ಕಿಟ್ ವಿತರಣೆ, ಇದೊಂದು ಮಹತ್ವಾಕಾಂಕ್ಷಿ ಯೋಜನೆ ನಮ್ಮ ರಾಜ್ಯ ಸರ್ಕಾರದಿಂದ ಇದು ಅನುಷ್ಠಾನ ಮಾಡ್ತಾ ಇದ್ವಿ. ಕಳೆದ ಸಾಲಿನಲ್ಲೂ ಕೂಡ ಕೊಟ್ಟಿದ್ದೀವಿ. ಇದರಲ್ಲಿ ಗರಿಷ್ಠ ಅಂದ್ರೆ 5,000 ರಿಂದ 20,000 ರೂಪಾಯಿ ವರೆಗೂ ಮೊತ್ತದ ಒಂದು ಹೈಬ್ರಿಡ್ ತರಕಾರಿ ಬೀಜಗಳ ಕಿಟ್ ಅನ್ನ ನಾವು ರೈತರಿಗೆ ಕೊಡ್ಲಿಕ್ಕೆ ಅವಕಾಶ ಇದೆ. ಇದರ ಜೊತೆನಲ್ಲಿ ಈಗ ತೋಟಗಾರಿಕೆ ಬೆಳೆಗಳ ಪ್ರದೇಶ ವಿಸ್ತರಣೆಗೆ ನಾವು ವಿಬಿಜಿ ರಾಮ್ಜಿ ಅನ್ನುವಂತ ಒಂದು ಯೋಜನೆಯನ್ನ ಕೇಂದ್ರ ಸರ್ಕಾರದಿಂದ ಅನುಷ್ಠಾನ ಮಾಡ್ತಾ ಇದ್ವಿ. ಇದು ಪ್ರತಿದಿನಕ್ಕೆ 375 ಬಡತನ ರೇಖೆಗಿಂತ ಕೆಳಗಿರುವಂತಹ ಪರಿಶಿಷ್ಟ ಜಾತಿ ಪಂಗಡದ ಅಲೆಮಾರಿ ಸ್ತ್ರೀ ಪ್ರಧಾನ ವಿಕಲಚೇತನ ಪ್ರತಿ ಕುಟುಂಬಕ್ಕೆ 100 ದಿನಗಳ ಕಾಲ ಉದ್ಯೋಗವನ್ನು ಕೊಡಲಿಕ್ಕೆ ಅವಕಾಶ ಇದೆ. ಇದು ಕೂಡ ಈಗ ಜಾಸ್ತಿ ಆಗಿದೆ, 150 ದಿನ ಆಗಿದೆ. ಇದರಲ್ಲೂ ಕೂಡ ಅಡಿಕೆ, ತೆಂಗು, ಬಾಳೆ ಆಗಿರ್ಬೋದು, ಕಾಳುಮೆಣಸು ಆಗಿರ್ಬೋದು, ಸೊ ಇವುಗಳ ಪ್ರದೇಶ ವಿಸ್ತರಣೆಗೆ ನಾವು ವಿಬಿಜಿ ರಾಮ್ಜಿ ಯೋಜನೆ ಅಡಿಯಲ್ಲಿ ಅವಕಾಶ ಇದೆ. ರೈತ ಬಾಂಧವರು ಹತ್ತಿರದ ಪಂಚಾಯಿತಿಯನ್ನ ಸಂಪರ್ಕ ಮಾಡಿದ್ರೆ, ಅರ್ಜಿ ಸಲ್ಲಿಸಿದ್ರೆ ಅದನ್ನ ಆಕ್ಷನ್ ಪ್ಲಾನ್ ಮಾಡಿ ಅದನ್ನ ಪಂಚಾಯಿತಿಯಿಂದ ಸಾಮಾನ್ಯ ಸಭೆಯಲ್ಲಿ ಅನುಮೋದನೆ ಮಾಡಿ ಅದನ್ನ ಸಂಬಂಧಿಸಿದ ತಾಲೂಕು ಪಂಚಾಯಿತಿ ಮುಖಾಂತರ ನಮ್ಮ ಜಿಲ್ಲಾ ಪಂಚಾಯಿತಿಯಿಂದ ಅದನ್ನು ಅನುಮೋದನೆ ಮಾಡಿ ಅದನ್ನ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಲಿಕ್ಕೆ ಅವಕಾಶ ಇರ್ತದೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ಈ ಎಣ್ಣೆ ತಾಳೆ ಬೆಳೆಗೆ ಸಾಕಷ್ಟು ಉತ್ತೇಜನ ಕೊಡಲಾಗ್ತಿದೆ ನಮ್ಮ ಸರ್ಕಾರದಿಂದ. ಸೊ ಇದರಲ್ಲೂ ಕೂಡ ತಾಳೆ ಬೆಳೆಯ ಪ್ರದೇಶ ವಿಸ್ತರಣೆಗೆ ಸ್ಥಳೀಯ ತಳಿಗಳ ಪ್ರದೇಶ ವಿಸ್ತರಣೆಗೆ 20,000 1 ಹೆಕ್ಟೇರ್ಗಾದ್ರೆ, ವಿದೇಶಿ ತಳಿಗಳಿಗೆ 1 ಹೆಕ್ಟೇರ್ಗೆ 29,000 ರೂಪಾಯಿ ಸಹಾಯಧನವನ್ನ ನಾವು 4 ಕಂತುಗಳಲ್ಲಿ ಕೊಡ್ಲಿಕ್ಕೆ ಅವಕಾಶ ಇರ್ತದೆ. ಹಾಗೂ ಅದರ ಮಧ್ಯದಲ್ಲಿ ಅಂತರ ಬೆಳೆಯನ್ನು ಬೆಳೆಯಲಿಕ್ಕೂ ಕೂಡ 5,250 ರೂಪಾಯಿ ಸಹಾಯಧನವನ್ನ ಕೊಡ್ತಾ ಇದ್ದೇವೆ. ಇದೇ ಎಣ್ಣೆ ತಾಳೆ ಬೆಳೆ ಯೋಜನೆ ಅಡಿಯಲ್ಲಿ ಡೀಸೆಲ್ ಪಂಪ್ ಸೆಟ್ ಖರೀದಿಗೆ ಅಥವಾ ವಿದ್ಯುತ್ ಪಂಪ್ ಸೆಟ್ ಖರೀದಿಗೆ ಗರಿಷ್ಠ 8,000 ರೂಪಾಯಿ ಪ್ರತಿ ಘಟಕ ಕೊಡ್ತಾ ಇದ್ದೇವೆ. ಮತ್ತು ಕೊಳವೆ ಬಾವಿ ನಿರ್ಮಾಣ ಅದರಲ್ಲಿ ಗರಿಷ್ಠ 50,000 ರೂಪಾಯಿ ಸಹಾಯಧನ. ಮತ್ತು ಅದನ್ನ ಅದರಲ್ಲಿ ಎಣ್ಣೆ ತಾಳೆಯಲ್ಲಿ ಹಣ್ಣು ಕಟಾವು ಮಾಡೋದು ಒಂದು ಚಾಲೆಂಜಿಂಗ್ ಟಾಸ್ಕ್ ಇರುತ್ತೆ. ಹಣ್ಣು ಕಟಾವು ಮಾಡೋದಕ್ಕೂ ಕೂಡ ಪ್ರತಿ ಉಪಕರಣಕ್ಕೆ 3,000 ರೂಪಾಯಿ ಸಹಾಯಧನ ಕೊಡ್ಲಿಕ್ಕೆ ಅವಕಾಶ ಇದೆ. ಮತ್ತು ಎತ್ತರವಾದಂತಹ ತಾಳೆ ಮರಗಳಿಂದ ತಾಳೆಯನ್ನು ಕಟಾವು ಮಾಡೋದಕ್ಕೆ ಇದಕ್ಕೂ ಕೂಡ ಒಂದು ಮೆಟ್ರಿಕ್ ಟನ್ಗೆ 1,000 ರೂಪಾಯಿ ಅಂತ ಸಹಾಯಧನವನ್ನು ಕೊಡ್ತಾ ಇದ್ದೇವೆ. ಇದರಲ್ಲೂ ಕೂಡ ಕಳೆ ನಿರ್ವಹಣೆಗೆ ಮತ್ತು ಆ ಎಲೆಗಳು ಏನು ಎಣ್ಣೆ ತಾಳೆಯಲ್ಲಿ ಬರುವಂತದ್ದು ಅದು ಚಾಫ್ ಕಟ್ಟರ್ ಒಂದು ಉಪಕರಣ ಇರುತ್ತೆ, ಅದಕ್ಕೂ ಕೂಡ 50,000 ರೂಪಾಯಿ ಸಹಾಯಧನವನ್ನ ಕೊಡ್ಲಿಕ್ಕೆ ಅವಕಾಶ ಇದೆ. ಇತ್ತೀಚಿನ ದಿನಗಳಲ್ಲಿ ತಮಗೆ ತಿಳಿದ ಹಾಗೆ ಈಗ ಸಾವಯವ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಳ್ಳೋದಕ್ಕೆ ರೈತರಲ್ಲಿ ಸಾಕಷ್ಟು ಆಸಕ್ತಿಯನ್ನ ಕಂಡು ಬರ್ತಾ ಇದೆ. ಸೊ ಇದನ್ನ ಉತ್ತೇಜಿಸುವ ನಿಟ್ಟಿನಲ್ಲಿ ಪರಂಪರಾಗತ ಕೃಷಿ ವಿಕಾಸ ಯೋಜನೆಯನ್ನ ಅಂತ ಒಂದು ಕಾರ್ಯಕ್ರಮವನ್ನ ನಾವು ಜಿಲ್ಲೆಯಲ್ಲಿ ಅನುಷ್ಠಾನ ಮಾಡ್ತಾ ಇದೀವಿ. ಈಗ ಆಲ್ರೆಡಿ ಸುಮಾರು 2,000 ಹೆಕ್ಟೇರ್ ಪ್ರದೇಶದಲ್ಲಿ ಇದನ್ನ ಗುಚ್ಛ ಮಾದರಿಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಇದರಲ್ಲಿ ವಿವಿಧ ತೋಟಗಾರಿಕೆ ಬೆಳೆಯನ್ನ ಬೆಳೆಯುವಂತಹ ರೈತರು ಗುಂಪಾಗಿ ಈ ಒಂದು ಯೋಜನೆಯಲ್ಲಿ ಸಹಾಯಧನವನ್ನು ಪಡಲಿಕ್ಕೆ 3 ವರ್ಷ ನಾವು ಸಹಾಯಧನವನ್ನು ಕೊಡ್ತೇವೆ. 2 ಹೆಕ್ಟೇರ್ ಪ್ರದೇಶಕ್ಕೆ ಪ್ರತಿ ಫಲಾನುಭವಿಗೆ ಗರಿಷ್ಠವಾಗಿ ಸಹಾಯಧನ ಕೊಟ್ಟರೆ ಮೊದಲನೇ ವರ್ಷದಲ್ಲಿ 10,000, 2ನೇ ವರ್ಷದಲ್ಲಿ 10,500, ಮತ್ತು ಮೂರನೇ ವರ್ಷದಲ್ಲಿ 11,000 ರೂಪಾಯಿ ಪ್ರತಿ ಹೆಕ್ಟೇರ್ಗೆ ಸಹ

0: ಕಾಯ್ದೆಯನ್ನು ಕೊಡ್ತೀವಿ. ಇದು ನಾವು ನಮ್ಮ ಸಾಗರ, ಶಿಕಾರಿಪುರ ಮತ್ತು ಸೊರಬ ತಾಲೂಕುಗಳಲ್ಲಿ ಈಗ ಅನುಷ್ಠಾನ ಮಾಡ್ತಾ ಇದ್ದೇವೆ. ಈ ಸಾವಯವ ಕೃಷಿ ಉತ್ತೇಜಿಸುವ ನಿಟ್ಟಿನಲ್ಲಿ ವಿವಿಧ ಘಟಕಗಳು, ರೈತರು ಆಸಕ್ತಿ ಇರುವಂತಹ ಸಾವಯವ ಗೊಬ್ಬರ ಆಗಿರ್ಬೋದು ಅಥವಾ ಕೌಮ್ಯಾಟ್ ಆಗಿರ್ಬೋದು, ಮತ್ತು 20-21 ಘಟಕಗಳಿದೆ. ತಾವು ನಮ್ಮ ಇಲಾಖೆಯನ್ನು ಸಂಪರ್ಕಿಸಿದ್ರೆ ಅದರ ಬಗ್ಗೆ ನಿಮಗೆ ಹೆಚ್ಚಿನ ಒಂದು ಮಾಹಿತಿಯನ್ನ ಕೊಡ್ತಾ ಇದ್ದೇವೆ. ಇವರಿಗೆ, ರೈತರಿಗೆ ಮಾಹಿತಿ ನೀಡೋ ನಿಟ್ಟಿನಲ್ಲಿ ನಾವು ಸರ್ವಿಸ್ ಪ್ರೊವೈಡರ್ಸ್ ಕೂಡ ನಾಮಿನೇಟ್ ಮಾಡ್ಕೊಂಡಿದ್ದೀವಿ, ರೈತ ಉತ್ಪಾದಕ ಕಂಪನಿಗಳನ್ನ. ಅವರು ರೈತರ ಒಂದು ಅವರಿಗೆ ತರಬೇತಿ ಕಾರ್ಯಕ್ರಮ ಮತ್ತು ಅವರಿಗೆ ಪ್ರವಾಸ ಕರ್ಕೊಂಡು ಹೋಗುವಂತದ್ದು, ಸರ್ವಿಸ್ ಪ್ರೊವೈಡರ್ಸ್ ಮುಖಾಂತರ ಅವರಿಗೆ ಮಾಹಿತಿಯನ್ನು ಕೊಡುವಂತದ್ದು, ಮತ್ತು ಅವರ ಒಂದು ಜಮೀನಿನಲ್ಲಿ ಇರುವಂತ ವಿವರಗಳನ್ನ ಕಲೆಕ್ಟ್ ಮಾಡ್ಕೊಳೋದಕ್ಕೆ ನಾವು ಸರ್ವಿಸ್ ಪ್ರೊವೈಡರ್ಸ್ ಕೂಡ ಸರ್ಕಾರದಿಂದ ನೇಮಕ ಮಾಡ್ಕೊಂಡಿದೀವಿ. ಅದನ್ನ ಮತ್ತೆ ಅದೆಲ್ಲ ಆದ್ಮೇಲೆ 1, 2, 3 IC1 IC2 IC3 ಅಂತೇಳಿ ಸರ್ಟಿಫಿಕೇಟ್ ಕೊಟ್ಟ ಮೇಲೆ ಅವರು ಆ ಒಂದು ಏನು ಅವರ ಉತ್ಪನ್ನ ಇದೆ ಅದನ್ನ ಸಾವಯವ ಅಂತ ಹೇಳಿ ಬದಲಾವಣೆ ಮಾಡಿಕೊಂಡು ಹೆಚ್ಚಿನ ಒಂದು ಮಾರುಕಟ್ಟೆ ದರವನ್ನ ಪಡಲಿಕ್ಕೆ ಅವಕಾಶ ಇರ್ತದೆ. ಸಾರ್ವಜನಿಕರ ಒಂದು ಆರೋಗ್ಯದ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನ ನಾವು ಅನುಷ್ಠಾನ ಮಾಡ್ತಾ ಇದೀವಿ. ಅದರ ಜೊತೆಯಲ್ಲಿ ತೋಟಗಾರಿಕೆ ಬೆಳೆಗಳ ಕೀಟ ರೋಗ ನಿರ್ವಹಣೆ ಸಮಗ್ರ ನಿಯಂತ್ರಣ ಯೋಜನೆ ಅನ್ನುವಂಥದ್ದು ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ. ಇದರಲ್ಲೂ ಕೂಡ ಸಾಮಾನ್ಯ ವರ್ಗದ ರೈತರಿಗೆ ಪ್ರತಿ ಹೆಕ್ಟೇರ್ಗೆ 7,500 ರೂಪಾಯಿ ಸಹಾಯಧನವನ್ನು ಕೊಡಲಿಕ್ಕೆ ಅವಕಾಶ ಇರ್ತದೆ. ತೋಟಗಾರಿಕೆ ಬೆಳೆಗಳಲ್ಲಿ ಬರುವಂತಹ ಕೀಟ ರೋಗಗಳ ಸಮಗ್ರ ನಿಯಂತ್ರಣ ಮಾಡಲಿಕ್ಕೆ ಪರಿಶಿಷ್ಟ ಜಾತಿ ಪಂಗಡದ ರೈತರಿಗೆ 90% ಅಂದ್ರೆ 9,000 ರೂಪಾಯಿ ಕೊಡಲಿಕ್ಕೆ ಅವಕಾಶ ಇರುತ್ತೆ. ಇದು ಪ್ರಮುಖವಾದಂತಹ ನಾವು ಕಾರ್ಯಕ್ರಮಗಳನ್ನ ನಾವು ತೋಟಗಾರಿಕೆ ಇಲಾಖೆ ವತಿಯಿಂದ ನಮ್ಮ ಜಿಲ್ಲೆಯಲ್ಲಿ ಅನುಷ್ಠಾನ ಮಾಡ್ತಾ ಇದೀವಿ ಸರ್.
1: ಈಗ ಫಲಾನುಭವಿಗಳ ಆಯ್ಕೆ ಮತ್ತೆ ಅವರ ಒಂದು ಅರ್ಹತೆ ಯಾವ ರೀತಿಯಿಂದ, ತಾವು ಯಾವ ಒಂದು ಮಾನದಂಡಗಳನ್ನ ಅನುಸರಿಸ್ತೀರಿ ಸರ್?
0: ಒಳ್ಳೆ ಉತ್ತಮವಾದಂತಹ ಪ್ರಶ್ನೆ. ತೋಟಗಾರಿಕೆ ಬೆಳೆಗಳಲ್ಲಿ ಈಗ ಆಲ್ರೆಡಿ ತೊಡಗಿರುವಂತಹ ರೈತರು ಅಥವಾ ಹೊಸದಾಗಿ ತೋಟಗಾರಿಕೆಯನ್ನ ಅಳವಡಿಸಿಕೊಳ್ಬೇಕಂತ ಆಸಕ್ತಿ ಇರುವಂತಹ ರೈತರು, ಈಗ ನಾವು ವಿವಿಧ ದಿನಪತ್ರಿಕೆಗಳಲ್ಲಾಗಿರ್ಬೋದು ತಮ್ಮ ಆಕಾಶವಾಣಿ ಮುಖಾಂತರ ಪ್ರಚಾರವನ್ನ ಮಾಡ್ತಾ ಇದ್ದೀವಿ. ಈಗ ಸರಿಯಾದ ಸಮಯ ಹೊಸದಾಗಿ ತೋಟಗಾರಿಕೆ ಬೆಳೆಯನ್ನ ಬೆಳಿಲಿಕ್ಕೆ. ಈಗ ನಾವು ಅರ್ಜಿಗಳನ್ನ ಕಾಲ್ ಫಾರ್ ಮಾಡಿದೀವಿ ಎಲ್ಲಾ ತಾಲೂಕುಗಳ ಕೇಂದ್ರಗಳಲ್ಲಿ. ತಾವು ತೋಟಗಾರಿಕೆ ಇಲಾಖೆಯನ್ನ ಸಂಪರ್ಕ ಮಾಡಿ ಅರ್ಜಿಯನ್ನ ಹಾಕ್ಬೇಕು. ಎಲ್ಲಾ ಯೋಜನೆಗಳಲ್ಲೂ ಕೂಡ ಮೊದಲು ಬಂದಂತಹ ರೈತರಿಗೆ ನಾವು ಆದ್ಯತೆಯನ್ನ ಕೊಡ್ತೇವೆ. ಅವರು ಕಡ್ಡಾಯವಾಗಿ ಜಮೀನನ್ನು ಹೊಂದಿರತಕ್ಕಂತಹ ರೈತರಾಗಿರ್ಬೇಕು. ಅವ್ರ ತೋಟಗಾರಿಕೆ ಇಲಾಖೆ ಸಂಪರ್ಕ ಆದ ತಕ್ಷಣನೇ ಅವ್ರಿಗೊಂದು FID ನಂಬರ್ ಅಂತೇಳಿ ಒಂದು ಮಾಡಿ ಕೊಡ್ತೇವೆ, ರಿಜಿಸ್ಟರ್ ಆಗುವಂತದ್ದು. ಅದರ ನಂತರದ ದಿನಗಳಲ್ಲಿ ನಮ್ಮ ತೋಟಗಾರಿಕೆ ಒಂದು ವೆಬ್ಸೈಟ್ ಇದೆ, ಹಸಿರು ಪೋರ್ಟಲ್ ಇದೆ, ಅದ್ರ ಮುಖಾಂತರ ವಿವಿಧ ಹಂತಗಳಲ್ಲಿ ಛಾಯಾಗ್ರಹಣ GPS ಫೋಟೋಸ್ ತೆಗೆಯೋದಾಗಿರ್ಬೋದು, ಅವರು ಕಾಮಗಾರಿ ಮಾಡಿಕೊಂಡು ಹಂತ ಹಂತಗಳಲ್ಲಿ ನಾವು ಅದನ್ನ ಫೋಟೋ ತೆಗೆದು ನೆಕ್ಸ್ಟ್ ಹಸಿರು ಪೋರ್ಟಲ್ ಮುಖಾಂತರನೇ ಅದು ಪೇಮೆಂಟ್ ಬರ್ತದೆ. ಅದು ಪೇಮೆಂಟ್ ಕೂಡ DBT ಆಗ್ತದೆ, ಯಾವುದೇ ರೀತಿಯ ಹಣಕಾಸಿನ ಒಂದು ನೇರ ನಗದು ಪಾವತಿ ಯಾವುದೇ ಅವಕಾಶ ಇರೋದಿಲ್ಲ. ಸೊ ಅವರು ತಮ್ಮ ಜಮೀನಿಗೆ ಸಂಬಂಧಪಟ್ಟಂತಹ ಪಹಣೆ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಬ್ಯಾಂಕ್ ವಿವರಗಳನ್ನಾಗಿರ್ಬೋದು, ಇವನ್ನೆಲ್ಲ ನಮ್ಮ ಇಲಾಖೆಗೆ ಸಂಪರ್ಕಿಸಿ ಒಂದು ಅರ್ಜಿಯನ್ನು ಕೊಟ್ಟರೆ ಅವರಿಗೆ ಯಾವ ಯೋಜನೆಯಲ್ಲಿ ಸಹಾಯಧನ ಬೇಕು ಅದನ್ನು ಕೊಡ್ತೀವಿ. ಮೊದಲು ಬಂದಂತಹ ರೈತರಿಗೆ ಮತ್ತು ನಮ್ಮ ಜಿಲ್ಲೆಗೆ ನಿಗದಿಪಡಿಸಿದಂತಹ ಅನುದಾನಕ್ಕೆ ಸೀಮಿತವಾಗಿ 3 ಹಂತಗಳಲ್ಲಿ, ಅಂದ್ರೆ ಸಾಮಾನ್ಯ ವರ್ಗದ ರೈತರಿಗೆ ಬೇರೆ ಘಟಕದಲ್ಲಿ, ಅಂದ್ರೆ ಅವರಿಗೆ ಅವರ ಇದರಲ್ಲಿ ನಿಗದಿತ ಅನುದಾನದಲ್ಲಿ, ಪರಿಶಿಷ್ಟ ಜಾತಿ ಪಂಗಡದ ರೈತರಿಗೆ ಅವರಿಗೆ ನಿಗದಿಪಡಿಸಿದಂತಹ ಒಂದು ಅನುದಾನದಲ್ಲಿ ನಾವು ಸಹಾಯಧನ ಕೊಡ್ತೇವೆ. ಪ್ರತ್ಯೇಕವಾದಂತಹ ಒಂದು ಸೀನಿಯಾರಿಟಿ ರಿಜಿಸ್ಟರ್ ನ ನಾವು ಮೇಂಟೈನ್ ಮಾಡ್ತೀವಿ. ಅದರ ಜೊತೆಗೆ ಅಲ್ಪಸಂಖ್ಯಾತರಿಗೂ ಕೂಡ 15% ಅವಕಾಶ ಇರ್ತದೆ. ಅಲ್ಪಸಂಖ್ಯಾತ ವರ್ಗಕ್ಕೆ ಸೇರಿದಂತಹ ರೈತರು ಕೂಡ ತೋಟಗಾರಿಕೆ ಇಲಾಖೆಯನ್ನ ಸಂಪರ್ಕಿಸಿ ನಮ್ಮ ಇಲಾಖೆಯಿಂದ ಅನುಷ್ಠಾನಗೊಳ್ಳುತ್ತಿರುವ ಯೋಜನೆಯಲ್ಲಿ ಸಹಾಯಧನ ಪಡೆದಕ್ಕೆ ಅವಕಾಶ ಇರ್ತದೆ ಸರ್.
1: ಈಗ ಮಳೆ ಸ್ವಲ್ಪ ವಿಳಂಬ ಆಗಿದೆ ಸರ್, ಈ ತೋಟಗಾರಿಕೆ ಬೆಳೆಗಳ ಮೇಲೆ ಯಾವ ರೀತಿಯಿಂದ ಪರಿಣಾಮ ಬೀರ್ತದೆ, ಮತ್ತೆ ನೀವು ಇಲಾಖೆಯಿಂದ ಏನ್ ಶಿಫಾರಸು ಮಾಡಿದಿರಿ ಸರ್ ರೈತರಿಗೆ?
0: ಒಳ್ಳೆ ಪ್ರಶ್ನೆ. ಇದು ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ತೋಟಗಾರಿಕೆ ಬೆಳೆಗಳು ಹೆಚ್ಚು ನೀರನ್ನು ಬೇಡುವಂತಹ ಬೆಳೆಗಳಾಗಿರ್ತದೆ. ಪ್ರಮುಖವಾಗಿ ಇದನ್ನ ಮನಗಂಡು ನಾವು ಹನಿ ನೀರಾವರಿ ಅಥವಾ ತುಂತುರು ನೀರಾವರಿ, ಅಂದ್ರೆ ನೀರಿನ ಮಿತವ್ಯಯ ಬಳಕೆ ಮಾಡೋದಕ್ಕೆ ನಾವು ಉತ್ತೇಜನ ಕೊಡ್ತಾ ಇದ್ದೇವೆ. ಅದರ ಜೊತೆನಲ್ಲಿ ಈ ನೀರನ್ನು ಸಂಸ್ಕರಿಸುವಂತಹ, ಶೇಖರಣೆ ಮಾಡೋದಕ್ಕೆ ಕೃಷಿ ಹೊಂಡಗಳ ನಿರ್ಮಾಣ ಮತ್ತು ಈ ತೇವಾಂಶಗಳನ್ನ ಭೂಮಿಯಲ್ಲಿ ಉಳಿಸೋದಕ್ಕೆ ಮಲ್ಚಿಂಗ್ ಆಗಿರ್ಬೋದು, ಸೊ ಈ ಒಂದು ಕ್ರಮಗಳನ್ನ ಕೈಗೊಳ್ಬೇಕು ಅಂತ ಹೇಳ್ತಾ ಇದ್ದೇವೆ. ಪ್ರಮುಖವಾಗಿ ಆರ್ಗ್ಯಾನಿಕ್ ಮಲ್ಚಿಂಗ್ ಅಂತ ಹೇಳ್ತಾರೆ. ಈಗ ಬಹುವಾರ್ಷಿಕ ಬೆಳೆಗಳಲ್ಲಿ ನಮ್ಮ ತೋಟದಲ್ಲೇ ಬರುವಂತಹ ಕಳೆಗಳನ್ನ ಮರಗಳ ಬುಡದಲ್ಲಿ ಅದನ್ನ ನಾವು ಕಟ್ ಮಾಡಿ ಹಾಕಿದ್ರೆ ಸೊ ತೇವಾಂಶ ಅಲ್ಲೇ ಉಳ್ಕೊಳ್ಳೋ ನಿಟ್ಟಿನಲ್ಲಿ ಬೇರಿನ ಒಂದು ಪ್ರದೇಶದಲ್ಲಿ

ಆರ್ಗ್ಯಾನಿಕ್ ಮಲ್ಚಿಂಗ್ ಮಾಡಿದ್ರು ಕೂಡ ಸಾಕಷ್ಟು ತೇವಾಂಶವನ್ನು ಉಳಿಸ್ಕೋಬಹುದು. ಮಳೆ ಕಡಿಮೆ ಆಗಿರೋದ್ರಿಂದ ನಮ್ಮ ಪ್ರಮುಖವಾಗಿ ನಮ್ಮ ಬಹುವಾರ್ಷಿಕ ಬೆಳೆಗಳಲ್ಲಿ ಅಡಿಕೆಯಲ್ಲಿ ಪ್ರಮುಖವಾಗಿ ಹರಳುಗಳು ಉದುರುವಂತಹ ಒಂದು

0: ಅಥವಾ ಬೆಳೆ ಹಾಳಾಗುವಂತ ಒಂದು ಪರಿಸ್ಥಿತಿ ಬರುತ್ತೆ. ಇದಕ್ಕೆ ನಿಯಮಿತವಾದಂತಹ ಒಂದು ನೀರಿನ ಬಳಕೆ ನಮ್ಮ ರೈತರು ಮಾಡಬೇಕು, ಮತ್ತು ಮಲ್ಚಿಂಗ್ ಪ್ರಾಕ್ಟೀಸಸ್ ಆಗಿರ್ಬೋದು, ಮತ್ತು ಕವರ್ ಕ್ರಾಪ್ಸ್. ಕವರ್ ಕ್ರಾಪ್ಸ್ ಅಂದ್ರೆ ಈಗ ನೇರವಾಗಿ ಸೂರ್ಯನ ಕಿರಣಗಳು ಭೂಮಿಗೆ ತಾಗದಲ್ಲೇ ಇರೋ ರೀತಿಯಲ್ಲಿ ಕವರ್ ಕ್ರಾಪ್ಸ್ ಗಳನ್ನು ಕೂಡ ಹಾಕೊಂಡ್ರೆ ಮಣ್ಣಿನಲ್ಲಿ ನಾವು ತೇವಾಂಶವನ್ನ ಕಾಪಾಡ್ಕೋಬಹುದು. ಮತ್ತು ಪ್ರಮುಖವಾಗಿ ಹೆಚ್ಚಿನ ಒಂದು ಕೆಮಿಕಲ್ಸ್ ಯೂಸ್ ಮಾಡದಲ್ಲೇ ಸಾವಯವ ಪದ್ಧತಿಯಲ್ಲಿ ನಾವು ಮಾಡಿದ್ದೇ ಆದಲ್ಲಿ ಈ ಕೊಟ್ಟಿಗೆ ದನದ ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು, ಎರೆಹುಳು ಗೊಬ್ಬರಗಳನ್ನಾಗಿರ್ಬೋದು, ಇವನ್ನ ಹೆಚ್ಚಾಗಿ ಉಪಯೋಗ ಮಾಡಿದ್ರೆ ನಾವು ಒಳ್ಳೆ ರೀತಿಯ ಇಳುವರಿಯನ್ನು ಪಡಿಬಹುದು, ಮಣ್ಣಿನ ಒಂದು ಗುಣಮಟ್ಟನ್ನು ಕೂಡ ಮುಂದಿನ ಪೀಳಿಗೆಗೆ ನಾವು ಕಾಪಾಡಿಕೊಂಡು ಉತ್ಪಾದಕತೆಯನ್ನು ಕೂಡ ಮೇಂಟೈನ್ ಮಾಡಿಕೊಂಡು ಹೋಗ್ಬೋದು ಸರ್.
1: ಈಗ ಕೃಷಿ ಅಭಿಯಾನ ಏನು ಅಂತಂದ್ರೆ, ಇದು ಕೃಷಿ ಭೂಮಿ ಉಳಿಸಿ ಅಭಿಯಾನ ಏನು ಜೂನ್ 1 ಆರಂಭವಾಗಿದೆ, 30 ಇದು ಹೀಗೇನೆ ಚಾಲ್ತಿಯಲ್ಲಿರುತ್ತೆ ಸರ್. ಸೊ ಈ ನಿಟ್ಟಿನಲ್ಲಿ ಇಲಾಖೆಯಿಂದ ಕೃಷಿ ವಿಶ್ವವಿದ್ಯಾಲಯಗಳ ಜೊತೆ ಆಗಿರಬಹುದು, ಇಲ್ಲ ತೋಟಗಾರಿಕೆ ವಿಶ್ವವಿದ್ಯಾಲಯಗಳ ಜೊತೆ ಆಗಿರಬಹುದು, ತಾವು ಯಾವ ರೀತಿಯಿಂದ ಅವ್ರ ಜೊತೆಗೆ ಸಹಕಾರ ಮಾಡಿ ಯಾವ ಯಾವ ಕಾರ್ಯಕ್ರಮಗಳು ರೂಪಿಸಿದಿರಿ ಸರ್?
0: ನಮ್ಮ ಭೂಮಿಯನ್ನು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ನಾವು ತೋಟಗಾರಿಕೆ ಇಲಾಖೆಯ ಪಾತ್ರ ಹೆಚ್ಚಾಗಿರ್ತದೆ. ಯಾಕಂತ ಹೇಳಿದ್ರೆ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಬಹುವಾರ್ಷಿಕ ಬೆಳೆಗಳನ್ನ ರೈತರು ಬೆಳೀತಾ ಇದ್ದಾರೆ. ನಾವು ಈ ಸಾವಯವ ಪದ್ಧತಿಯಲ್ಲಿ ಕೀಟ ಮತ್ತು ರೋಗಗಳ ನಿಯಂತ್ರಣ ಮಾಡೋದಕ್ಕೆ ಏನೇನು ಕಾರ್ಯಕ್ರಮಗಳು ಮಾಡಬೇಕು, ಈಗಾಗಲೇ ನಾನು ಹೇಳಿ ಪರಂಪರಾಗತ ಕೃಷಿ ವಿಕಾಸ ಯೋಜನೆ, ಸಾವಯವ ಪದ್ಧತಿಯಲ್ಲಿ ಕೀಟಗಳನ್ನ ಮತ್ತು ರೋಗಗಳನ್ನ ನಿರ್ವಹಣೆ ಮಾಡೋ ನಿಟ್ಟಿನಲ್ಲಿ ನಾವು ಯೂನಿವರ್ಸಿಟಿ ಸೈಂಟಿಸ್ಟ್ ವಿಜ್ಞಾನಿಗಳ ಜೊತೆಗೆ ನಾವು ಹೋಬಳಿ ಮಟ್ಟದಲ್ಲಿ ಈ ಕೀಟಗಳ ಮತ್ತು ರೋಗಗಳ ನಿರ್ವಹಣೆ ಯಾವ ರೀತಿ ಮಾಡಬಹುದು ಅನ್ನೋ ಸಾಕಷ್ಟು ಕಾರ್ಯಕ್ರಮಗಳನ್ನ ನಾವು ಹೋಬಳಿ ಮಟ್ಟದಲ್ಲೂ ಕೂಡ ಆಯೋಜನೆ ಮಾಡ್ತೀವಿ. ಅದ್ರ ಜೊತೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಎಲ್ಲದರಲ್ಲೂ ಕೂಡ ನಾವು ಈ ವಿಶ್ವವಿದ್ಯಾಲಯದ ವಿಜ್ಞಾನಿಗಳನ್ನ ಒಳಗೊಂಡಂತೆ ಸಾಕಷ್ಟು ಕಾರ್ಯಕ್ರಮಗಳನ್ನ ರೈತರಿಗೆ ಮಾಹಿತಿ ನೀಡುವ ಶಿಬಿರಗಳನ್ನ ಕೂಡ ನಾವು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ನಮ್ಮಲ್ಲಿ ಪ್ರಮುಖವಾಗಿ ಏನು ಎಲೆ ಚುಕ್ಕಿ ರೋಗ ಇದೆ, ಇದರ ಸಾವಯವ ಪದ್ಧತಿಯಲ್ಲೇ ಇದನ್ನ ನಿರ್ವಹಣೆ ಮಾಡೋದಕ್ಕೆ ಸಾಕಷ್ಟು ಅವಕಾಶ ಇದೆ, ಅದನ್ನು ಮಾಡ್ತಾ ಇದ್ದಾರೆ ರೈತರು. ಬಟ್ ಕೆಲವು ಕಡೆ ಈಗ ರೆಗ್ಯುಲರ್ ಆಗಿ ಎಲ್ಲಿ ಅಡಿಕೆ ಬೆಳೆಯಲ್ಲ ಅಂದ್ರೆ, ಉದಾಹರಣೆಗೆ ನಮ್ಮ ಭದ್ರಾವತಿ ತಾಲೂಕಾಗಿರ್ಬೋದು, ಸ್ವಲ್ಪ ಮೈದಾನ ಪ್ರದೇಶದಲ್ಲಿ ಏನು ಅಡಿಕೆ ಈಗ ಹೊಸದಾಗಿ ಪ್ರದೇಶ ವಿಸ್ತರಣೆ ಮಾಡ್ತಾ ಇದ್ದಾರೆ, ಸೊ ಅಲ್ಲಿ ಸ್ವಲ್ಪ ಈ ಔಷಧ ಕೆಮಿಕಲ್ ಔಷಧಿಗಳನ್ನ
1: ರಾಸಾಯನಿಕ ಔಷಧಿಗಳನ್ನ
0: ಯಥೇಚ್ಛವಾಗಿ ಬಳಸೋ ಒಂದು ಸಂದರ್ಭ ಬರ್ತಾ ಇದೆ. ಸೊ ಅವರಲ್ಲೂ ಕೂಡ ಒಂದು ಸ್ವಲ್ಪ ಈ ಸಾವಯವ ಪದ್ಧತಿಯಲ್ಲಿ ರೋಗ ಮತ್ತು ಕೀಟಗಳ ನಿರ್ವಹಣೆ ಮಾಡೋ ನಿಟ್ಟಿನಲ್ಲಿ ನಾವು ನಮ್ಮ ಹೋಬಳಿ ಮಟ್ಟದಲ್ಲಿ ತರಬೇತಿ ಕಾರ್ಯಾಗಾರಗಳನ್ನ ಆಯೋಜನೆ ಮಾಡ್ತೀವಿ ಮುಂದಿನ ದಿನಗಳಲ್ಲಿ.
1: ಒಟ್ಟಾರೆಯಾಗಿ ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ ಮತ್ತೆ ಜಿಲ್ಲಾ ವಲಯ ಮಟ್ಟದ ಒಂದು ಯೋಜನೆಗಳ ಅಂದ್ರೆ ತೋಟಗಾರಿಕೆ ಯೋಜನೆಗಳ ಕುರಿತು ಸಾರಾಂಶ ರೂಪದಲ್ಲಿ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್?
0: ತೋಟಗಾರಿಕೆ ಅಂದ್ರೆ ಕೃಷಿ ಯಾವತ್ತೂ ಕೂಡ ನಮ್ಮ ರೈತರನ್ನ ಕೈ ಬಿಡೋದಿಲ್ಲ. ಸೊ ಈ ನಮ್ಮ ಇತ್ತೀಚಿನ ದಿನಗಳಲ್ಲಿ ಯುವಕರು ತಮ್ಮಲ್ಲಿ ಅಥವಾ ತಮ್ಮ ತಂದೆ ತಾಯಿ ಹೆಸರಲ್ಲಿ ಇರುವಂತಹ ಜಮೀನ ಬಿಟ್ಟು ಸುಲಭದ ರೀತಿಯಲ್ಲಿ ದುಡಿಮೆ ಮಾಡಲಿಕ್ಕೆ ಪೇಟೆ ಪಟ್ಟಣಗಳನ್ನ ಸೇರ್ತಾ ಇದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ತೋಟಗಾರಿಕೆಯಲ್ಲಿ ಸಾಕಷ್ಟು ಅವಕಾಶಗಳಿದೆ. ನಮ್ಮ ತೋಟಗಾರಿಕೆ ಬೆಳೆಗಳನ್ನ ಹೈ ವ್ಯಾಲ್ಯೂ ಕ್ರಾಪ್ಸ್ ಅಂತ ಹೇಳ್ತಾರೆ. ಸೊ ಪಟ್ಟಣದಲ್ಲಿ ಈಗ ಏನಾಗಿದೆ ಅಂದ್ರೆ ಉಲ್ಟಾ ಆಗ್ತಾ ಇದೆ. ಪಟ್ಟಣದಲ್ಲಿರುವವರು ಇಲ್ಲಿ ಹಳ್ಳಿಗಳಿಗೆ ಬಂದು 1 ಎಕರೆ 2 ಎಕರೆ ಜಮೀನು ತಕೊಂಡು ಏನಾದ್ರೂ ಹೊಸ ರೀತಿಯ ಬೆಳೆಗಳನ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಬಟ್ ಹಳ್ಳಿಯಲ್ಲಿರುವಂತಹ ಯುವಕರು ಪಟ್ಟಣ ಸೇರ್ತಾ ಇದ್ದಾರೆ. ಸೊ ಇದು ಉಲ್ಟಾ ಆಗ್ತಾ ಇದೆ. ಸೊ ನಾನು ಹೇಳ್ತೀನಿ ಏನಪ್ಪಾ ಅಂತ ಹೇಳಿದ್ರೆ, ಫ್ಯೂಚರ್ ಈಸ್ ಅಗ್ರಿಕಲ್ಚರ್. ನಮ್ಗೆ ಏನಾದ್ರೂ ಒಂದು ಮುಂದೆ ಜೀವನ ಮಾಡಬೇಕು
1: ಅಥವಾ ಜೀವನದ ಏನೋ ಒಂದು ಆಸೆ ಇದೆ ಅಂದ್ರೆ ಅದು ಕೃಷಿ ಅಂತ ಹೇಳ್ತೀರಾ?
0: ಕೃಷಿ, ತೋಟಗಾರಿಕೆ ಇವೆಲ್ಲ ಯಾವತ್ತೂ ಕೂಡ ಇದಕ್ಕೆ ಅಂತ್ಯ ಅನ್ನೋದೇ ಇರೋದಿಲ್ಲ. ಸೊ ಹಾಗಾಗಿ ಒಂದು ಸಂಸ್ಕೃತ ಶ್ಲೋಕನ ಇದೆ, ಕೃಷಿ ತೋ ನಾಸ್ತಿ ದುರ್ಭಿಕ್ಷಂ. ಆ ನಿಟ್ಟಿನಲ್ಲಿ ಯಾವತ್ತೂ ಕೂಡ ನಮಗೆ ಅಂತ ಪರಿಸ್ಥಿತಿ ಬರಲ್ಲ. ನಾನು ಕೂಡ ಒಬ್ಬ ರೈತನ ಮಗನಾಗಿ ನಾವು ಈ ಒಂದು ಹಂತಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರೆ ನಮ್ಮ ತಂದೆಯವರು ಮಾಡಿದಂತಹ ಕೃಷಿ. ಸೊ ಇವತ್ತು ಕೂಡ ಅವರು ಕೃಷಿ ಮಾಡ್ತಾ ಇದ್ದಾರೆ. ಅವರು ಸುಮಾರು 78 ವಯಸ್ಸಾಗಿದೆ ಅವರಿಗೆ. ಇವತ್ತು ಅವರು ಆರೋಗ್ಯವಾಗಿದ್ದಾರೆ. ಯಾಕಪ್ಪ ಅಂತ ಹೇಳಿದ್ರೆ ಅವರು ಕೃಷಿಯಲ್ಲಿ
1: ತೊಡಗಿಸಿಕೊಂಡಿದ್ದಾರೆ.
0: ಸೊ ಈ ನಿಟ್ಟಿನಲ್ಲಿ ನಾನು ಹೇಳೋದಿಷ್ಟೇ, ಯುವಕರಾಗಿರ್ಬೋದು ಯಾರೇ ಆಗಿರ್ಬೋದು, ವಿದ್ಯಾವಂತರಾಗಿ ಅದರ ಜೊತೆಗೆ ಕೃಷಿಯನ್ನ ಬಿಡಬೇಡಿ. ಕೃಷಿ ಯಾವತ್ತು ನಮ್ಮನ್ನ ಕೈ ಬಿಡೋದಿಲ್ಲ, ಕೈ ಹಿಡ್ದೇ ಹಿಡಿತದೆ. ಮುಂದಿನ ಪೀಳಿಗೆಗೆ ನಮ್ಮ ಮಣ್ಣನ್ನ ಉಳಿಸ್ಕೋಬೇಕು ಮತ್ತು ಆರೋಗ್ಯವನ್ನು ಕೂಡ ಕಾಪಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಎಲ್ಲರಲ್ಲೂ ಕೋರ್ಕೊಳ್ತಾ ಇದ್ದೀನಿ.
1: ಹೆಚ್ಚಿನ ಮಾಹಿತಿ ಪಡೆಯುವುದಾದಲ್ಲಿ ಈಗಾಗಲೇ ತಾವು ಹೇಳಿದ್ದೀರಾ, ಹತ್ತಿರದ ಒಂದು ರೈತ ಸಂಪರ್ಕ ಕೇಂದ್ರ

0: ಇಲ್ಲವೇ ತೋಟಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕರ ಕಚೇರಿಯನ್ನ ತಾವು ಸಂಪರ್ಕಿಸಬಹುದು ಅಂತ ಹೇಳಿದ್ರಿ. ಆದ್ರೂ ಈಗ ದೂರವಾಣಿ ಸಂಖ್ಯೆ ಕೊಡುವುದಾದ್ರೆ,
1: ನಮ್ಮ ಎಲ್ಲಾ ತಾಲೂಕುಗಳಲ್ಲೂ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರು ಇರ್ತಾರೆ ಮತ್ತು ರೈತ ಸಂಪರ್ಕ ಕೇಂದ್ರ ವ್ಯಾಪ್ತಿಯಲ್ಲಿ ಸಹಾಯಕ ತೋಟಗಾರಿಕಾ ಅಧಿಕಾರಿಗಳು ಇರ್ತಾರೆ, ಅವರನ್ನು ಸಂಪರ್ಕ ಮಾಡಬಹುದು. ನನ್ನ ವೈಯಕ್ತಿಕ ನಂಬರ್ ಅನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ. 9444 8 9999216 9448 999216 ಇದು ನನ್ನ ಕಚೇರಿ ಅಫಿಷಿಯಲ್ ನಂಬರ್ ಇರ್ತದೆ.
0: ನಿಮ್ಮನ್ನು ಸಂಪರ್ಕಿಸುವುದಾದರೆ ಯಾವ ಸಮಯದಿಂದ ಯಾವ ಸಮಯದವರೆಗೆ ಅಂತ ಹೇಳ್ಬಹುದಾ?
1: ನಾವು ಬೆಳಗ್ಗೆ 10-5 ಇರ್ತೀವಿ, ಖಂಡಿತವಾಗೂ ತಾವು ದೂರವಾಣಿಗೆ ಸಂಪರ್ಕಿಸಬಹುದು.
0: ರೈತ ಬಾಂಧವರೇ ಹಾಗೂ ಕೇಳುಗರೇ, ಡಾಕ್ಟರ್ ಎ ಬಿ ಸಂಜಯ್, ಜಿಲ್ಲಾ ತೋಟಗಾರಿಕಾ ಜಂಟಿ ನಿರ್ದೇಶಕರು ಶಿವಮೊಗ್ಗ, ಇವರನ್ನು ತಾವು ಸಂಪರ್ಕಿಸುವುದಾದರೆ ಇವರ ದೂರವಾಣಿ ಸಂಖ್ಯೆ ಹೀಗಿದೆ: 9448 999216 ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆ ಒಳಗಾಗಿ ಇವರನ್ನ ಸಂಪರ್ಕಿಸಿ ತೋಟಗಾರಿಕೆ ಇಲಾಖೆ ಯೋಜನೆಗಳ ಕುರಿತು ಅಥವಾ ಏನೇ ತೋಟಗಾರಿಕೆಗೆ ಸಂಬಂಧಪಟ್ಟಿದ್ದ ಯಾವುದೇ ಒಂದು ಮಾಹಿತಿಯನ್ನ ಪಡೆಯಬಹುದು ಅಂತ ಹೇಳುತ್ತಾ, ಡಾಕ್ಟರ್ ಎ ಬಿ ಸಂಜಯ್ ಅವರೇ, ಇದುವರೆಗೆ ತಾವು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ FM ಕೇಂದ್ರಕ್ಕೆ ಬಂದು ತೋಟಗಾರಿಕೆ ಇಲಾಖೆಯಿಂದ ದೊರೆತಕ್ಕಂತ ಸೌಲಭ್ಯಗಳ ಬಗ್ಗೆ, ಯೋಜನೆಗಳ ಬಗ್ಗೆ ನಮ್ಮ ಕೇಳುಗರಿಗೆ, ರೈತ ಬಾಂಧವರಿಗೆ ತಾವು ತಿಳಿಸಿಕೊಟ್ಟಿದ್ದೀರಾ. ಭದ್ರಾವತಿ ಆಕಾಶವಾಣಿ ಮತ್ತೆ ಶಿವಮೊಗ್ಗ FM ಕೇಂದ್ರದಿಂದ ತಮಗೆ ಮತ್ತೊಮ್ಮೆ ಧನ್ಯವಾದ ಹಾಗೂ ನಮಸ್ಕಾರ ಸರ್.
1: ನಮಸ್ಕಾರ ಸರ್, ಥ್ಯಾಂಕ್ ಯು.
2: ಇದುವರೆಗೆ ತೋಟಗಾರಿಕೆ ಇಲಾಖೆಯಿಂದ ದೊರೆಯುವ ಸೌಲಭ್ಯಗಳು ಕುರಿತು ಶಿವಮೊಗ್ಗ ಜಿಲ್ಲಾ ತೋಟಗಾರಿಕೆ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಎ ಬಿ ಸಂಜಯ್ ಅವರೊಂದಿಗೆ ನಡೆಸಿದ ಸಂದರ್ಶನದ ಮುಂದುವರಿದ ಭಾಗವನ್ನು ಕೇಳಿದಿರಿ. ಪ್ರಸ್ತುತಿ ಡಾಕ್ಟರ್ ಎಸ್ ಎಂ ಸುಧಾಕರ್. ಇದೀಗ ಪರಿಸರ ಗೀತೆ.

0: ಇದುವರೆಗೆ ದೊರೆ ಚಿತ್ರದ ಗೀತೆಯನ್ನ ಕೇಳಿದಿರಿ.
1: ಆತ್ಮೀಯ ಕೇಳುಗರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
2: ನಿಮ್ಮ ಆಕಾಶವಾಣಿ FM 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು ಮನಮಿಡಿದಿಹ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
1: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದಿಹ ಕ್ಷಣಗಳು ಪ್ರಸಾರವಾಗಲಿದೆ.
3: ಎಲ್ರಿಗೂ ನಮಸ್ಕಾರ. ನಾನು ಸಂತೋಷ್ MS, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶಿವಮೊಗ್ಗ ಮಾತಾಡ್ತಿರೋದು. ನಮ್ಮ ಇತ್ತೀಚಿನ ಸರ್ಕಾರಿ ಆದೇಶದ ಅನುಸಾರ ದಿನಾಂಕ 30/4/2026 ಬಾಕಿ ಇರುವಂತೆ ಎಲ್ಲಾ ಟ್ರಾಫಿಕ್ ಇ ಚಲಾನ್ ಪ್ರಕರಣಗಳಲ್ಲಿ ದಂಡ

0: ಮೊತ್ತವನ್ನ ಶೇಕಡ 50% ಹಾಗೂ 1991 2022 ಅವಧಿಯಲ್ಲಿ ದಾಖಲಾದ ಆರ್ಟಿಒ ಪ್ರಕರಣಗಳಲ್ಲಿ ದಂಡದ ಮೊತ್ತದಲ್ಲಿ 50% ರಿಯಾಯಿತಿಯನ್ನ ನೀಡಿ ಘನ ಸರ್ಕಾರವು ಆದೇಶವನ್ನು ಹೊರಡಿಸಿದೆ. ಈ ದಂಡದ ಮೊತ್ತವನ್ನ ರಿಯಾಯಿತಿ ಒಳಪಟ್ಟು ದಿನಾಂಕ 21/6/2026 10/7/2026 ಅಂದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಮಾತ್ರ ಪಾವತಿ ಮಾಡಬೇಕು. ಆ ನಂತರ ಈ ಅವಕಾಶ ಇರುವುದಿಲ್ಲ. ಹಾಗಾಗಿ ನಾನು ಎಲ್ಲರಲ್ಲಿ ಮನವಿ ಮಾಡ್ತಾ ಇರೋದು, ಈ ಅವಕಾಶವನ್ನ ಸದ್ಬಳಕೆ ಮಾಡಿಕೊಂಡು ಕಡಿಮೆ ದಂಡದ ಮೊತ್ತವನ್ನ ಪಾವತಿ ಮಾಡಿ ಪ್ರಕರಣ ಬಗೆಹರಿಸಿಕೊಳ್ಬೇಕಾಗಿ ವಿನಂತಿ.
1: ಆಕಾಶವಾಣಿ ಶ್ರೋತೃಗಳಿಗೆ ನಮಸ್ಕಾರ. ನಾನು ರವಿಕುಮಾರ್ ರವಿ, ಭದ್ರಾವತಿ ತಾಲೂಕು ಕಾನೂನು ಸೇವಾ ಸಮಿತಿಯ ಸದಸ್ಯ ಕಾರ್ಯದರ್ಶಿ ಮಾತನಾಡುತ್ತಿದ್ದೇನೆ. ಭದ್ರಾವತಿಯ ವಿವಿಧ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ನಿಮ್ಮ ಪ್ರಕರಣಗಳಿಗೆ ಸುಲಭ ಮತ್ತು ಶಾಶ್ವತ ಪರಿಹಾರ ಬೇಕೇ? ಹಾಗಾದರೆ ಇಲ್ಲಿದೆ ಒಂದು ಸುವರ್ಣಾವಕಾಶ. ಬರುವ ಜುಲೈ 11 ಎರಡನೇ ಶನಿವಾರ ರಾಷ್ಟ್ರೀಯ ಲೋಕಾದಾಲತ್ ಕಾರ್ಯಕ್ರಮ ಭದ್ರಾವತಿಯ ಎಲ್ಲಾ ನ್ಯಾಯಾಲಯಗಳಲ್ಲಿ ನಡೆಯಲಿದ್ದು, ಇಲ್ಲಿ ನಿಮ್ಮ ಸಿವಿಲ್, ರಾಜಿಯಾಗಬಲ್ಲ ಕ್ರಿಮಿನಲ್ ಪ್ರಕರಣಗಳು, ಬ್ಯಾಂಕ್ ಸಾಲ, ಆಸ್ತಿ ಪಾಲು ವಿಭಾಗ, ಕೌಟುಂಬಿಕ ಕಲಹ ಮತ್ತಿತರ ಪ್ರಕರಣಗಳನ್ನು ಪರಸ್ಪರ ಮಾತುಕತೆ ಮೂಲಕ ಉಚಿತವಾಗಿ ಬಗೆಹರಿಸಿಕೊಳ್ಳಬಹುದು. ಅಷ್ಟೇ ಅಲ್ಲ, ಇದೇ ಜುಲೈ 18 ಮೂರನೇ ಶನಿವಾರದಂದು ಚೆಕ್ ಬೌನ್ಸ್ ಪ್ರಕರಣಗಳನ್ನು ರಾಜಿ ಮೂಲಕ ಸುಲಭವಾಗಿ ವಿತ್ಯರ್ಥಪಡಿಸಿಕೊಳ್ಳಲು ವಿಶೇಷ ಲೋಕಾದಾಲತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ದೀರ್ಘಕಾಲದ ಚೆಕ್ ಬೌನ್ಸ್ ವಿವಾದಗಳನ್ನು ನ್ಯಾಯಾಲಯದ ಶುಲ್ಕವಿಲ್ಲದೆ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳಲು ಅತ್ಯುತ್ತಮ ಅವಕಾಶವಿರುತ್ತದೆ. ಈ ಎರಡೂ ಲೋಕಾದಾಲತ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಭದ್ರಾವತಿಯ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಅರ್ಹ ಪ್ರಕರಣಗಳನ್ನು ರಾಜಿ ಮೂಲಕ ಬಗೆಹರಿಸಿಕೊಂಡು ನಿಮ್ಮ ಅಮೂಲ್ಯ ಸಮಯ ಹಾಗೂ ಹಣ ಉಳಿತಾಯ ಮಾಡಿಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ವಕೀಲರು ಅಥವಾ ಭದ್ರಾವತಿ ನ್ಯಾಯಾಲಯದ ಆವರಣದಲ್ಲಿರುವ ತಾಲೂಕು ಕಾನೂನು ಸೇವಾ ಸಮಿತಿಯ ಕಚೇರಿಗೆ ಹಿಂದೆ ಸಂಪರ್ಕಿಸಿ.
2: ರೈತ ಬಾಂಧವರೇ, ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಇನ್ನು ನಾಳಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ.

ಇದುವರೆಗೆ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಮೂಡಿಬಂತು.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸಮಯ ಆಗ್ತಿದೆ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7:35 ಕ್ಕೆ ಕನ್ನಡದಲ್ಲಿ ವಾರ್ತೆಗಳು.

ತಮ್ಮ ಬದುಕಲು ಕಲಿಯಿರಿ ಪುಸ್ತಕದಲ್ಲಿ ಸ್ವಾಮಿ ಜಗದಾತ್ಮಾನಂದಜಿಯವರು ಹೇಳಿರುವ ಮಾತೊಂದು ಹೀಗಿದೆ. ಒಂದು ರಾಷ್ಟ್ರದ ಉತ್ಸಾಹ, ಶಕ್ತಿ ಮತ್ತು ಭರವಸೆಯ ಪ್ರತೀಕ ಯುವಜನತೆ. ಯುವ ಪೀಳಿಗೆಯ ಅದಮ್ಯ ಶಕ್ತಿಯನ್ನು ಯೋಗ್ಯ ಮತ್ತು ಉಪಕಾರಕ ಮಾರ್ಗಗಳಲ್ಲಿ ಹರಿಯುವಂತೆ ಮಾಡಲಾಗದಿದ್ದರೆ ನಮ್ಮ ಎಲ್ಲ ಯೋಜನೆಗಳು ನಿಷ್ಫಲ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆ ನಾರಾಯಣ ಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು: ಗುಜರಾತ್ನ ಸಾನಂದ್ನಲ್ಲಿ 7,500 ಕೋಟಿ ರೂಪಾಯಿ ಹೂಡಿಕೆಯ ಸೆಮಿಕಂಡಕ್ಟರ್ ಜೋಡಣಾ ಮತ್ತು ಪರೀಕ್ಷಾ ಘಟಕ ಉದ್ಘಾಟಿಸಿದ ಪ್ರಧಾನಿ ನರೇಂದ್ರ ಮೋದಿ. ಇದೇ 20ರಿಂದ ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭ, ಕೇಂದ್ರ ಸಚಿವ ಕಿರಣ್ ರಿಜಿಜು ಮಾಹಿತಿ. ಭಾರತದ ರಕ್ಷಣಾ ರಫ್ತು ದಾಖಲೆಯ 38,000 ಕೋಟಿ ರೂಪಾಯಿಗೆ ಏರಿಕೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಕಾಂಗೋದಲ್ಲಿ ವಿಶ್ವಸಂಸ್ಥೆ ಶಾಂತಿ ಪಾಲನಾ ಪಡೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ 651 ಭಾರತೀಯ ಯೋಧರಿಗೆ ಪ್ರತಿಷ್ಠಿತ ವಿಶ್ವಸಂಸ್ಥೆ ಪದಕ ಗೌರವ. ಭಾರತ ಇಂಗ್ಲೆಂಡ್ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಪಂದ್ಯ, ಅತಿ ಕಿರಿಯ ಆಟಗಾರನಾಗಿ ವೈಭವ್ ಸೂರ್ಯವಂಶಿ ಪಾದಾರ್ಪಣೆ. ವಾರ್ತೆಗಳ ವಿವರ: ಭಾರತದ ಸೆಮಿಕಂಡಕ್ಟರ್ ಯೋಜನೆಗೆ ಪ್ರಮುಖ ಉತ್ತೇಜನ ನೀಡುವ ದಿಸೆಯಲ್ಲಿ ಗುಜರಾತ್ನ ಸಾನಂದ್ನಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ 7,500 ಕೋಟಿ ರೂಪಾಯಿ ಹೂಡಿಕೆಯಲ್ಲಿ ಅಭಿವೃದ್ದಿಪಡಿಸಲಾಗಿರುವ ಸಿಜಿ ಸೆಮಿ ಸಂಸ್ಥೆಯ ಹೊರಗುತ್ತಿಗೆ ಸೆಮಿಕಂಡಕ್ಟರ್ ಜೋಡಣಾ ಮತ್ತು ಪರೀಕ್ಷಾ ಘಟಕವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಧಾನಿ, ದೇಶದ 3ನೇ ಸೆಮಿಕಂಡಕ್ಟರ್ ಸ್ಥಾವರವಾಗಿರುವ ಈ ಘಟಕಕ್ಕೆ ತಾವು 2024ರಲ್ಲಿ ಶಂಕುಸ್ಥಾಪನೆ ನೆರವೇರಿಸಿದ್ದು 2025ರ ಆಗಸ್ಟ್ನಲ್ಲಿ ಚಿಪ್ಗಳ ಪರೀಕ್ಷೆ ಆರಂಭವಾಗಿತ್ತು ಎಂದು ಸ್ಮರಿಸಿದರು. ಭಾರತವು ಇಂದು ಡಿಸೈನ್ ಇನ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಮಂತ್ರದೊಂದಿಗೆ ಮುನ್ನಡೆಯುತ್ತಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಭಾರತ, ಜಪಾನ್ ಮತ್ತು ಥೈಲ್ಯಾಂಡ್ ದೇಶಗಳ ಜಂಟಿ ಸಹಭಾಗಿತ್ವದ ಈ ಘಟಕವು ಆರಂಭದಲ್ಲಿ ಪ್ರತಿ ವರ್ಷ 20 ಕೋಟಿ ಚಿಪ್ಗಳನ್ನು ಉತ್ಪಾದಿಸಲಿದ್ದು ಮುಂದೆ ವಾರ್ಷಿಕ 500 ಕೋಟಿ ಚಿಪ್ ತಯಾರಿಸುವ ಗುರಿ ಹೊಂದಿದೆ ಎಂದು ಪ್ರಧಾನಿ ತಿಳಿಸಿದರು. ರಾಜಸ್ಥಾನದ ಪಚಪಾದ್ರಾದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಂದು 1.05 ಲಕ್ಷ ಕೋಟಿ ರೂಪಾಯಿಗಳಿಗೂ ಅಧಿಕ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಿದರು. ಇದರ ಜೊತೆಗೆ ಅವರು ಅತ್ಯಾಧುನಿಕ ಗ್ರೀನ್ಫೀಲ್ಡ್ ತೈಲ ಶುದ್ದೀಕರಣ ಮತ್ತು ಪೆಟ್ರೋಕೆಮಿಕಲ್ ಸಂಕೀರ್ಣವನ್ನು ದೇಶಕ್ಕೆ ಸಮರ್ಪಿಸಿದರು. ಬಳಿಕ ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಪಶ್ಚಿಮ ಸಂಘರ್ಷದಿಂದಾಗಿ 21ನೇ ಶತಮಾನದ ಅತಿದೊಡ್ಡ ಜಾಗತಿಕ ಇಂಧನ ಬಿಕ್ಕಟ್ಟು ಎದುರಾಗಿದ್ದರೂ ಭಾರತ ತನ್ನ ಸಮಯೋಚಿತ ನಿರ್ಧಾರಗಳು, ಪರಿಣಾಮಕಾರಿ ಕಾರ್ಯತಂತ್ರ ಮತ್ತು ಸಕ್ರಿಯ ರಾಜತಾಂತ್ರಿಕತೆಯ ಮೂಲಕ ಈ ಸವಾಲನ್ನು ಯಶಸ್ವಿಯಾಗಿ ಮೆಟ್ಟಿ ನಿಂತು ಬಲಿಷ್ಠವಾಗಿ ಹೊರಹೊಮ್ಮಿದೆ ಎಂದು ತಿಳಿಸಿದರು. ಬಿಕ್ಕಟ್ಟಿನ ಸಂದರ್ಭದಲ್ಲಿ ಮಿತ್ರ ರಾಷ್ಟಗಳೊಂದಿಗಿನ ಸದೃಢ ರಾಜತಾಂತ್ರಿಕ ಬಾಂಧವ್ಯ ಪ್ರಮುಖ ಪಾತ್ರ ವಹಿಸಿದೆ. ಭಾರತವು ತನ್ನ ಇಂಧನ ಆಮದು ಮೂಲಗಳನ್ನು 25ರಿಂದ ಸುಮಾರು 40 ದೇಶಗಳಿಗೆ ವಿಸ್ತರಿಸುವ ಮೂಲಕ ನಾಗರಿಕರ ಹಿತಾಸಕ್ತಿಗೆ ಆದ್ಯತೆ ನೀಡಿದೆ. ಪ್ರಸ್ತುತ ಭಾರತ ವಿಶ್ವದ 4ನೇ ಅತಿದೊಡ್ಡ ತೈಲ ಶುದ್ದೀಕರಣ ರಾಷ್ಟವಾಗಿ ಹೊರಹೊಮ್ಮಿದೆ ಎಂದರು. ಸಂಸತ್ತಿನ ಮುಂಗಾರು ಅಧಿವೇಶನವು ಈ ತಿಂಗಳ 20ರಿಂದ ಆರಂಭವಾಗಲಿದ್ದು ಆಗಸ್ಟ್ 13ರವರೆಗೆ ಮುಂದುವರಿಯಲಿದೆ. ಜುಲೈ 20ರಿಂದ ಸಂಸತ್ತಿನ ಮುಂಗಾರು ಅಧಿವೇಶನವನ್ನು ಕರೆಯುವ ಸರ್ಕಾರದ ಪ್ರಸ್ತಾಪಕ್ಕೆ ಗೌರವಾನ್ವಿತ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಅನುಮೋದನೆ ನೀಡಿದ್ದಾರೆ ಎಂದು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರು ಇಂದು ಮಾಹಿತಿ ನೀಡಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಸಚಿವರು ಪ್ರಕಟಣೆ ಹೊರಡಿಸಿದ್ದು, ಮುಂಬರುವ ಈ ಅಧಿವೇಶನವು ರಾಷ್ಟೀಯ ಪ್ರಾಮುಖ್ಯತೆಯ ವಿವಿಧ ಪ್ರಮುಖ ವಿಷಯಗಳ ಕುರಿತು ಅರ್ಥಪೂರ್ಣ ಸಂವಾದ, ಸುದೀರ್ಘ ಚರ್ಚೆ ಹಾಗೂ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳುವಲ್ಲಿ ಗಮನಹರಿಸಲಿದೆ ಎಂದು ಕಿರಣ್ ರಿಜಿಜು ಅವರು ತಿಳಿಸಿದ್ದಾರೆ. ದೇಶದ ರಕ್ಷಣಾ ರಫ್ತು ಸಾರ್ವಕಾಲಿಕ ದಾಖಲೆಯಾದ 38,000 ಕೋಟಿ ರೂಪಾಯಿಗಳನ್ನು ದಾಟಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, 2013-14ರಲ್ಲಿ ಕೇವಲ 686 ಕೋಟಿ ರೂಪಾಯಿಗಳಷ್ಟಿದ್ದ ರಕ್ಷಣಾ ರಫ್ತು ಪ್ರಸ್ತುತ ಸುಮಾರು 57 ಪಟ್ಟು ವೃದ್ಧಿಸಿದೆ. ಇದು ಮೇಕ್ ಇನ್ ಇಂಡಿಯಾ ರಕ್ಷಣಾ ವೇದಿಕೆಗಳ ಮೇಲಿರುವ ಜಾಗತಿಕ ವಿಶ್ವಾಸವನ್ನು ಪ್ರದರ್ಶಿಸುತ್ತದೆ ಎಂದು ತಿಳಿಸಿದರು. ದೇಶದ ವಾರ್ಷಿಕ ರಕ್ಷಣಾ ಉತ್ಪಾದನೆಯೂ ಸಹ 2025-26ರ ಆರ್ಥಿಕ ವರ್ಷದಲ್ಲಿ 1.78 ಲಕ್ಷ ಕೋಟಿ ರೂಪಾಯಿಗಳ ಸಾರ್ವಕಾಲಿಕ ಗರಿಷ್ಠ ಮಟ್ಟವನ್ನು ತಲುಪಿದ್ದು, ಇದು 2014-15ರ ಅವಧಿಗೆ ಹೋಲಿಸಿದರೆ 3 ಪಟ್ಟು ಹೆಚ್ಚಾಗಿದೆ ಎಂದು ಸಚಿವರು ವಿವರಿಸಿದರು. ಮೇಕ್ ಇನ್ ಇಂಡಿಯಾ ಉಪಕ್ರಮದ ಯಶಸ್ಸನ್ನು ಒತ್ತಿ ಹೇಳಿದ ಅವರು, ಮೊಬೈಲ್ ಫೋನ್ ಉತ್ಪಾದನೆ, ಆಟೋಮೊಬೈಲ್ ರಫ್ತು, ಸ್ವದೇಶಿ ರೈಲ್ವೆ ಎಂಜಿನ್ಗಳ ತಯಾರಿಕೆ ಮತ್ತು ಡಿಜಿಟಲ್ ಮೂಲಸೌಕರ್ಯ ವಲಯಗಳಲ್ಲಿ ದೇಶವು ಸಾಧಿಸಿರುವ ಬೃಹತ್ ಪ್ರಗತಿಯನ್ನು ಉಲ್ಲೇಖಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲ

0: ಅಂತಾರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ದೇಶಕ್ಕೆ ಆಮದಾಗುವ ವಿದೇಶಿ ಆಟಿಕೆಗಳ ಪ್ರಮಾಣದಲ್ಲಿ ಗಣನೀಯ ಕುಸಿತ ಕಂಡುಬಂದಿದ್ದು ಪ್ರಸ್ತುತ ದೇಶೀಯ ಆಟಿಕೆ ಮಾರುಕಟ್ಟೆಯ ಬಹುಪಾಲು ಬೇಡಿಕೆಯನ್ನು ಮೇಡ್ ಇನ್ ಇಂಡಿಯಾ ಉತ್ಪನ್ನಗಳೇ ಪೂರೈಸುತ್ತಿವೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಆಯೋಜಿಸಲಾಗಿರುವ 17ನೇ ಟಾಯ್ ಬೀಚ್ ಇಂಟರ್ನ್ಯಾಷನಲ್ B2B ಎಕ್ಸ್ಪೋವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜಾಗತಿಕ ಆಟಿಕೆ ಉದ್ಯಮದ ಮೌಲ್ಯವು ಸುಮಾರು 120 ಬಿಲಿಯನ್ ಡಾಲರ್ಗಳಷ್ಟು ಇದ್ದರೂ ಅದರಲ್ಲಿ ಭಾರತದ ಪಾಲು ಕೇವಲ ಶೇಕಡಾ 0.2-0.3 ಇದೆ. ಹೀಗಾಗಿ ಈ ವಲಯದಲ್ಲಿ ದೇಶಕ್ಕೆ ವಿಸ್ತರಣೆಯಾಗಲು ಅಪಾರ ಅವಕಾಶಗಳು ಮತ್ತು ಸಾಮರ್ಥ್ಯಗಳು ಇವೆ ಎಂದರು. ದೇಶದ ಆಟಿಕೆ ತಯಾರಕರು ಸ್ವಾವಲಂಬನೆ ಸಾಧಿಸುವ ಮೂಲಕ ರಾಷ್ಟ ನಿರ್ಮಾಣಕ್ಕೆ ಗಣನೀಯ ಕೊಡುಗೆ ನೀಡುತ್ತಿದ್ದಾರೆ ಎಂದು ಸಚಿವರು ಶ್ಲಾಘಿಸಿದರು. ಜಾಗತಿಕ ಶಾಂತಿಪಾಲನಾ ಕಾರ್ಯಾಚರಣೆಗಳಲ್ಲಿ ಭಾರತದ ದೀರ್ಘಕಾಲೀನ ಮತ್ತು ಶ್ಲಾಘನೀಯ ಕೊಡುಗೆಗೆ ಮತ್ತೊಂದು ಪ್ರಮುಖ ಮನ್ನಣೆ ಲಭಿಸಿದೆ. ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದ ಸಾಕೆನಲ್ಲಿ ಇರುವ ಖಾಯಂ ಕಾರ್ಯಾಚರಣೆ ನೆಲೆಯಲ್ಲಿ ನಡೆದ ಪದಕ ಪ್ರದಾನ ಪರೇಡ್ನಲ್ಲಿ ವಿಶ್ವಸಂಸ್ಥೆಯಡಿ ಸೇವೆ ಸಲ್ಲಿಸುತ್ತಿರುವ ಭಾರತೀಯ ಭೂಸೇನೆಯ 651 ಯೋಧರಿಗೆ ಪ್ರತಿಷ್ಠಿತ ವಿಶ್ವಸಂಸ್ಥೆ ಪದಕ ನೀಡಿ ಗೌರವಿಸಲಾಗಿದೆ. ವಿಶ್ವಸಂಸ್ಥೆಯ ಶಾಂತಿಪಾಲನಾ ಕಾರ್ಯಾಚರಣೆಯಡಿಯಲ್ಲಿ ಭಾರತೀಯ ಪಡೆಯ ವೃತ್ತಿಪರತೆ, ಕಾರ್ಯಾಚರಣೆಯ ಉತ್ಕೃಷ್ಟತೆ ಮತ್ತು ಸಮರ್ಪಿತ ಸೇವೆಯನ್ನು ಶ್ಲಾಘಿಸಿ ನಿನ್ನೆ ನಡೆದ ವಿಶೇಷ ಸಮಾರಂಭದಲ್ಲಿ ಈ ಪದಕಗಳನ್ನು ಪ್ರದಾನ ಮಾಡಲಾಯಿತು. ವಿದೇಶಿ ನೆಲದಲ್ಲಿ ಶಾಂತಿ ಸ್ಥಾಪನೆಗಾಗಿ ಭಾರತೀಯ ಸೈನಿಕರು ತೋರುತ್ತಿರುವ ಅಪ್ರತಿಮ ದಕ್ಷತೆಗೆ ಈ ಗೌರವ ಸಾಕ್ಷಿಯಾಗಿದೆ. ದೇಶದಲ್ಲಿ ಎಥೆನಾಲ್ ಉತ್ಪಾದನೆಯ ಮೂಲಗಳನ್ನು ವೈವಿಧ್ಯಗೊಳಿಸಿರುವುದು ಕಚ್ಚಾ ತೈಲ ಆಮದಿನ ಮೇಲಿನ ಅವಲಂಬನೆಯನ್ನು ಗಣನೀಯವಾಗಿ ಕಡಿಮೆ ಮಾಡಿದೆ ಎಂದು ಎಂಜಿನಿಯರ್ಸ್ ಇಂಡಿಯಾ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕಿ ವರ್ತಿಕಾ ಶುಕ್ಲಾ ಅವರು ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಆಯೋಜಿಸಲಾಗಿದ್ದ ಉದ್ಯಮ ತಜ್ಞರ ಜಂಟಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಇತ್ತೀಚಿನ ಪಶ್ಚಿಮ ಏಷ್ಯಾದ ಬಿಕ್ಕಟ್ಟಿನ ಸಮಯದಲ್ಲಿ ದೇಶದ ಇಂಧನ ಭದ್ರತೆಗೆ ಎಥನಾಲ್ ಮಿಶ್ರಣವು ಪ್ರಮುಖ ರಕ್ಷಣಾ ಕವಚವಾಗಿ ಕಾರ್ಯನಿರ್ವಹಿಸಿದೆ ಎಂದು ವ್ಯಾಖ್ಯಾನಿಸಿದ್ದಾರೆ. ದೇಶಾದ್ಯಂತ ಗ್ರಾಹಕರಿಗೆ ಲಭ್ಯವಿರುವ ಒಟ್ಟು ಗ್ಯಾಸೋಲಿನ್ನಲ್ಲಿ ಶೇಕಡಾ 20%ರಷ್ಟು ಎಥೆನಾಲ್ ಮಿಶ್ರಣ ಮಾಡುವ ಮೂಲಕ ಭಾರತವು ಕಚ್ಚಾ ತೈಲದ ಆಮದನ್ನು ಯಶಸ್ವಿಯಾಗಿ ಕಡಿತಗೊಳಿಸಿದೆ. ಇದು ಜಾಗತಿಕ ಬಿಕ್ಕಟ್ಟಿನ ಸಂದರ್ಭದಲ್ಲೂ ಭಾರತದ ಇಂಧನ ವಲಯದ ಮೇಲಾಗುವ ದುಷ್ಪರಿಣಾಮಗಳನ್ನು ತಗ್ಗಿಸಲು ನೆರವಾಗಿದೆ ಎಂದು ಅವರು ವಿವರಿಸಿದರು. ಜಾಗತಿಕವಾಗಿ ಎಥೆನಾಲ್ ಬಳಕೆಯ ಕುರಿತು ಮಾತನಾಡಿದ ವರ್ತಿಕಾ ಶುಕ್ಲಾ ಅವರು, ಭಾರತ ಮಾತ್ರವಲ್ಲದೆ ಕೆನಡಾ, ಅಮೆರಿಕ, ಬ್ರೆಜಿಲ್, ಪರಾಗ್ವೆ ಮತ್ತು ಜರ್ಮನಿ ಸೇರಿದಂತೆ ವಿಶ್ವದ ಹಲವು ಪ್ರಮುಖ ದೇಶಗಳು ಕಳೆದ ಹಲವು ವರ್ಷಗಳಿಂದ ವಿವಿಧ ಪ್ರಮಾಣದಲ್ಲಿ ಎಥೆನಾಲ್ ಅನ್ನು ಇಂಧನದಲ್ಲಿ ಯಶಸ್ವಿಯಾಗಿ ಮಿಶ್ರಣ ಮಾಡಿ ಬಳಸುತ್ತಿವೆ ಎಂದು ಮಾಹಿತಿ ನೀಡಿದರು. ಕಳೆದ ಫೆಬ್ರವರಿ 28ರಂದು ವೈಮಾನಿಕ ದಾಳಿಯಲ್ಲಿ ಹತರಾಗಿದ್ದ ಇರಾನ್ನ ಮಾಜಿ ಸರ್ವೋಚ್ಚ ನಾಯಕ ಅಯತೊಲ್ಲಾ ಸೈಯದ್ ಅಲಿ ಖಮೇನಿ ಅವರ 6 ದಿನಗಳ ಸರ್ಕಾರಿ ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳು ಇಂದು ಟೆಹರಾನ್ನಲ್ಲಿ ಲಕ್ಷಾಂತರ ಜನರ ಸಮ್ಮುಖದಲ್ಲಿ ಆರಂಭಗೊಂಡಿವೆ. ಟೆಹರಾನ್ನ ಗ್ರ್ಯಾಂಡ್ ಮೊಸಲ್ಲಾದಲ್ಲಿ ನಡೆದ ಶ್ರದ್ದಾಂಜಲಿ ಸಮಾರಂಭದಲ್ಲಿ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯನ್ ಸೇರಿದಂತೆ ಹಿರಿಯ ರಾಜಕೀಯ ನಾಯಕರು ಮತ್ತು ಮಿಲಿಟರಿ ಕಮಾಂಡರ್ಗಳು ದಿವಂಗತ ನಾಯಕನಿಗೆ ಅಂತಿಮ ನಮನ ಸಲ್ಲಿಸಿದರು. ಈ ಮೆರವಣಿಗೆಯು ಮುಂದುವರೆದು ಇದೇ 9ರಂದು ಪವಿತ್ರ ನಗರವಾದ ಮಶಾದ್ನಲ್ಲಿ ದಫನ ಪ್ರಕ್ರಿಯೆಯೊಂದಿಗೆ ಮುಕ್ತಾಯಗೊಳ್ಳಲಿದ್ದು ಇರಾನ್ನಲ್ಲಿ 40 ದಿನಗಳ ಸಾರ್ವಜನಿಕ ಶೋಕಾಚರಣೆ ಘೋಷಿಸಲಾಗಿದೆ. ಭಾರತ ಸರ್ಕಾರದ ಪರವಾಗಿ ಬಿಹಾರದ ರಾಜ್ಯಪಾಲರಾದ ಲೆಫ್ಟಿನೆಂಟ್ ಜನರಲ್ ಸೈಯದ್ ಅತಾ ಹಸ್ನೈನ್ ಮತ್ತು ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವ ಪವಿತ್ರ ಮಾರ್ಗರೆಟ್ಟಾ ಅವರು ಈ ಸಮಾರಂಭದಲ್ಲಿ ಪಾಲ್ಗೊಂಡು ದೇಶದ ಪರವಾಗಿ ಅಂತಿಮ ಗೌರವ ಹಾಗೂ ಸಂತಾಪವನ್ನು ಸಲ್ಲಿಸಿದರು. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 5 ಪಂದ್ಯಗಳ ಅಂತಾರಾಷ್ಟೀಯ T20 ಕ್ರಿಕೆಟ್ ಸರಣಿಯ 2ನೇ ಪಂದ್ಯ ಇಂದು ಇಂಗ್ಲೆಂಡ್ನ ಮ್ಯಾಂಚೆಸ್ಟರ್ನಲ್ಲಿ ನಡೆಯುತ್ತಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡುತ್ತಿರುವ ಭಾರತ ಇತ್ತೀಚಿನ ವರದಿಯಂತೆ 5.2 ಓವರ್ಗಳಲ್ಲಿ 1 ವಿಕೆಟ್ ನಷ್ಟಕ್ಕೆ 56 ರನ್ ಮಾಡಿ ಆಡುತ್ತಿದೆ. ಭಾರತೀಯ ಕ್ರಿಕೆಟ್ ಇತಿಹಾಸದಲ್ಲಿ ಇಂದು ಮತ್ತೊಂದು ದಾಖಲೆ ಸೃಷ್ಟಿಯಾಗಿದ್ದು ಕೇವಲ 15 ವರ್ಷ 99 ದಿನಗಳ ಪ್ರಾಯದ ಯುವ ಬ್ಯಾಟರ್ ವೈಭವ್ ಸೂರ್ಯವಂಶಿ ಭಾರತೀಯ ಪುರುಷರ ಕ್ರಿಕೆಟ್ ತಂಡದ ಪರ ಅಂತಾರಾಷ್ಟೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗುಜರಾತ್ನ ಸಾನನ್ನಲ್ಲಿ 7,500 ಕೋಟಿ ರೂಪಾಯಿ ಹೂಡಿಕೆಯ ಸೆಮಿಕಂಡಕ್ಟರ್

0: ಜೋಡಣ ಮತ್ತು ಪರೀಕ್ಷಾ ಘಟಕ ಉದ್ಘಾಟಿಸಿದ ಪ್ರಧಾನಿ ನರೇಂದ್ರ ಮೋದಿ. ಇದೇ 20ರಿಂದ ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭ. ಕೇಂದ್ರ ಸಚಿವ ಕಿರಣ್ ರಿಜಿಜು ಮಾಹಿತಿ. ಭಾರತದ ರಕ್ಷಣಾ ರಫ್ತು ದಾಖಲೆಯ 38,000 ಕೋಟಿ ರೂಪಾಯಿಗೆ ಏರಿಕೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಕಾಂಗೋದಲ್ಲಿ ವಿಶ್ವಸಂಸ್ಥೆ ಶಾಂತಿ ಪಾಲನಾ ಪಡೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ 651 ಭಾರತೀಯ ಯೋಧರಿಗೆ ಪ್ರತಿಷ್ಠಿತ ವಿಶ್ವಸಂಸ್ಥೆ ಪದಕ ಗೌರವ. ಮತ್ತು ಭಾರತ ಇಂಗ್ಲೆಂಡ್ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಪಂದ್ಯ, ಅತಿಕಿರಿಯ ಆಟಗಾರನಾಗಿ ವೈಭವ್ ಸೂರ್ಯವಂಶಿ ಪಾದಾರ್ಪಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಸಮಾಚಾರ ದರ್ಶನ ಮುಖ್ಯಾಂಶಗಳು. ಪಶ್ಚಿಮ ಏಷ್ಯಾದ ಸಂಘರ್ಷ ಹಿನ್ನೆಲೆ ತಾವು ನೀಡಿದ್ದ ಮನವಿಗೆ ಸ್ಪಂದಿಸಿದ ದೇಶದ ಜನತೆಗೆ ಮನದ ಮಾತಿನಲ್ಲಿ ಕೃತಜ್ಞತೆ ಸಲ್ಲಿಸಿದ ಪ್ರಧಾನಿ ನರೇಂದ್ರ ಮೋದಿ. ಪೆರು ದೇಶದೊಂದಿಗೆ ರಾಜ್ಯ ಸರ್ಕಾರ ಸಿಸ್ಟರ್ ಸಿಟಿ ಒಪ್ಪಂದ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಚಾಲನೆ. ಬಿಎಲ್ಒಗಳಿಗೆ ಸಹಕರಿಸುವಂತೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಮನವಿ. ಮಾದಕ ವ್ಯಸನದ ವಿರುದ್ದ ಸರ್ಕಾರ ಸಮರ. ಯುವಕರಲ್ಲಿ ಜಾಗೃತಿ ಮೂಡಿಸಲು ರಾಜ್ಯದಲ್ಲಿ ಬೇಡಾ ಬ್ರೋ ಅಭಿಯಾನ. ಪ್ರಧಾನಿ ನರೇಂದ್ರ ಮೋದಿಯವರು ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶದ ಭದ್ರತೆ, ಸ್ವಾವಲಂಬನೆ, ಸಹಭಾಗಿತ್ವ, ಪರಿಸರ ಸಂರಕ್ಷಣೆ, ಕ್ರೀಡೆ, ತಂತ್ರಜ್ಞಾನ ಮತ್ತು ಭಾರತೀಯ ಸಂಸ್ಕೃತಿಯ ಜಾಗತಿಕ ವಿಸ್ತರಣೆ ಸೇರಿದಂತೆ ಹಲವು ಮಹತ್ವದ ವಿಷಯಗಳ ಕುರಿತು ದೇಶವನ್ನು ಉದ್ದೇಶಿಸಿ ಮಾತನಾಡಿದರು. ಜೂನ್ ತಿಂಗಳಲ್ಲಿ ದೇಶ ವಿವಿಧ ಕ್ಷೇತ್ರಗಳಲ್ಲಿ ಗಮನಾರ್ಹ ಸಾಧನೆಗಳನ್ನು ದಾಖಲಿಸಿದ್ದು ಈ ಯಶಸ್ಸುಗಳು ಆತ್ಮನಿರ್ಭರ ಭಾರತದ ಸಂಕಲ್ಪವನ್ನು ಮತ್ತಷ್ಟು ಬಲಪಡಿಸಿವೆ ಎಂದು ಹೇಳಿದ್ದಾರೆ. ದೇಶದ ರಕ್ಷಣಾ ಸಾಮರ್ಥ್ಯ ವೃದ್ಧಿಯಾಗುತ್ತಿರುವುದನ್ನು ಉಲ್ಲೇಖಿಸಿದ ಪ್ರಧಾನಿ ಕೋಲ್ಕತ್ತಾದಲ್ಲಿ ಭಾರತೀಯ ನೌಕಾಪಡೆಗೆ ಸ್ವದೇಶಿ ನಿರ್ಮಿತ ಐಎನ್ಎಸ್ ದುನಾಗಿರಿ, ಐಎನ್ಎಸ್ ಸಂಶೋಧಕ್ ಮತ್ತು ಐಎನ್ಎಸ್ ಅಗ್ರಯ ಯುದ್ದ ನೌಕೆಗಳನ್ನು ಸೇರ್ಪಡೆಗೊಳಿಸಿರುವುದನ್ನು ಪ್ರಸ್ತಾಪಿಸಿದರು. ಭಾರತದಲ್ಲೇ ನಿರ್ಮಾಣಗೊಂಡ C-295 ವಿಮಾನ ಮೊದಲ ಯಶಸ್ವಿ ಹಾರಾಟ ನಡೆಸಿರುವುದು ಹಾಗೂ ಇನ್ನು 40 ವಿಮಾನಗಳ ನಿರ್ಮಾಣ ಕಾರ್ಯ ನಡೆಯುತ್ತಿರುವುದರಿಂದ ಎಂಎಸ್ಎಂಇ ಮತ್ತು ಏರೋಸ್ಪೇಸ್ ಕ್ಷೇತ್ರಕ್ಕೆ ಹೊಸ ಉತ್ತೇಜನ ದೊರೆಯಲಿದೆ ಎಂದು ಹೇಳಿದ್ದಾರೆ. ಅಲ್ಲದೆ ಡಿಆರ್ಡಿಒ ಅಭಿವೃದ್ಧಿಪಡಿಸಿರುವಂತಹ ಲಾಂಗ್ ರೇಂಜ್ ಲ್ಯಾಂಡ್ ಅಟ್ಯಾಕ್ ಕ್ರೂಸ್ ಕ್ಷಿಪಣಿಯ ಯಶಸ್ವಿ ಪರೀಕ್ಷೆಯನ್ನು ಅವರು ಉಲ್ಲೇಖಿಸಿದರು. ಅಂತಾರಾಷ್ಟೀಯ ಯೋಗ ದಿನಾಚರಣೆಯು ಈ ಬಾರಿ ವಿಶ್ವದ 2,500 ಹೆಚ್ಚು ಸ್ಥಳಗಳಲ್ಲಿ ಯಶಸ್ವಿಯಾಗಿ ಆಚರಿಸಲ್ಪಟ್ಟಿರುವುದನ್ನು ಪ್ರಧಾನಿ ಶ್ಲಾಘಿಸಿದರು. ಅಹಮದಾಬಾದ್ನಲ್ಲಿ ನಡೆದ ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ನಲ್ಲಿ ಭಾರತ 102 ಚಿನ್ನ ಸೇರಿದಂತೆ 114 ಪದಕಗಳನ್ನು ಗೆದ್ದು ಅಗ್ರಸ್ಥಾನ ಪಡೆದಿರುವುದಕ್ಕೆ ಕ್ರೀಡಾಪಟುಗಳನ್ನು ಪ್ರಧಾನಿ ಅಭಿನಂದಿಸಿದರು.
2: ಅಹಮದಾಬಾದ್ ಆಯೋಜಿತ ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ ಬಡಿ ಚರ್ಚಾ ಹುಯಿ. ಇಸ್ಮೇ ಭಾರತ ನೇ ಕುಲ್ 114 ಪದಕ ಜೀತೆ. ಇನ್ಮೇ 102 ಗೋಲ್ಡ್ ಮೆಡಲ್ ಭಿ ಶಾಮಿಲ್ ಹೈ. ಭಾರತ ಇಸ್ ಚಾಂಪಿಯನ್ಶಿಪ್ ಕಿ ಪದಕ ತಾಲಿಕಾ ಮೇ ಪಹಲೆ ಸ್ಥಾನ ಪರ ರಹಾ. ಮೈ ಸಭಿ ವಿಜೇತಾ ಖಿಲಾಡಿಯೋ ಕೋ ಬಹುತ್ ಬಹುತ್ ಬಧಾಯಿ ದೇತಾ ಹೂಂ.
1: ಪಶ್ಚಿಮ ಏಷ್ಯಾದ ಯುದ್ದ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಚಿನ್ನ ಖರೀದಿಯನ್ನು ಮುಂದೂಡುವುದು, ವಿದೇಶ ಪ್ರವಾಸವನ್ನು ತಾತ್ಕಾಲಿಕವಾಗಿ ಕೈಬಿಡುವುದು, ಕಾರ್ ಪೂಲಿಂಗ್ಗೆ ಆದ್ಯತೆ ನೀಡುವುದು ಮತ್ತು ರಾಸಾಯನಿಕ ಮುಕ್ತ ಕೃಷಿಯನ್ನು ಅಳವಡಿಸಿಕೊಳ್ಳುವಂತೆ ತಾವು ಮಾಡಿದ ಮನವಿಗೆ ದೇಶದ ಜನತೆ ವ್ಯಾಪಕವಾಗಿ ಸ್ಪಂದಿಸಿರುವುದಕ್ಕೆ ಪ್ರಧಾನಿ ಕೃತಜ್ಞತೆ ಸಲ್ಲಿಸಿದರು. ಇದರಿಂದ ಇಂಧನ ಉಳಿತಾಯವಾಗುತ್ತಿದ್ದು ನೈಸರ್ಗಿಕ ಗೊಬ್ಬರ ಬಳಕೆಯೂ ಹೆಚ್ಚುತ್ತಿದೆ ಎಂದರು.
2: ಪಶ್ಚಿಮ ಏಷ್ಯಾ ಬನಿ ಯುದ್ಧಕ್ಕೆ ಸ್ಥಿತಿಯ ಮೇಲೆ ದೇಶವಾಸಿಯೋ ಸೇ ಕುಚ್ ಆಗ್ರಹ ಕಿಯೆ ಥೆ. ಮೇನೆ ಕಹಾ ಥಾ ಕಿ ಜಹಾ ತಕ್ ಸಂಭವ ಹೋ ಕುಚ್ ಸಮಯ ಕೆ ಲಿಯೆ ಗೋಲ್ಡ್ ಸೋನಾ ಖರೀದನೆ ಸೇ ಬಚೆ. ಲೋಗೋ ಸೇ ಕಹಾ ಥಾ ಕಿ ವಿದೇಶ ಮೇ ಛುಟ್ಟಿಯಾ ಮನಾನೆ ಸೇ ಬಚೆ. ಮೇನೆ ಲೋಗೋ ಸೇ ಕಾರ್ ಪೂಲಿಂಗ್ ಕೋ ಭಿ ಬಢಾವಾ ದೇನೆ ಕಿ ಅಪೀಲ್ ಕಿ ಥಿ. ಮೇನೆ ಕಿಸಾನೋ ಸೇ ಕೆಮಿಕಲ್ ಮುಕ್ತ ಖೇತಿ ಕೆ ಲಿಯೆ ಖೇತ್ ಬಚಾನೆ ಕೆ ಲಿಯೆ ಔರ್ ಪ್ರಾಕೃತಿಕ ಖಾದ ಕಾ ಜ್ಯಾದಾ ಸೇ ಜ್ಯಾದಾ ಇಸ್ತೇಮಾಲ್ ಕಾ ಆಗ್ರಹ ಕಿಯಾ ಥಾ. ಮೈ ದೇಶ್ ಕೆ ಹರ್ ನಾಗರಿಕ ಕಾ ಆಭಾರಿ ಹೂಂ ಕಿ ಮೇರಿ ಅಪೀಲ್ ಕಾ ಉನ್ಹೋನೆ ನ ಸಿರ್ಫ್ ಸಮರ್ಥನ್ ಕಿಯಾ ಬಲ್ಕಿ ಹರ್ ತರಫ್ ಸೇ ಉಸ್ಮೇ ಅಪ್ನಾ ಸಹಯೋಗ ಕರ್ ರಹೇ ಹೈ. ಮುಜೆ ಕೈ ಪರಿವಾರೋ ನೆ ಸಂದೇಶ್ ಭೇಜ್ ಕರ್ ಅಪ್ನೆ ಅನುಭವ್ ಸಾಜಾ ಕಿಯೆ ಹೈ. ಕಿತ್ನೇ ಹಿ ಪರಿವಾರೋ ನೆ ತಯ ಕಿಯಾ ಹೈ ಕಿ ಘರ್ ಕೆ ವಿವಾಹ ಮೇ ಇಸ್ ಬಾರ್ ಸೋನಾ ನಹೀ ಖರೀದೆಂಗೆ. ಜರುರತ್ ಪಡಿ ತೋ ಪುರಾನೆ ಸೋನೆ ಕೋ ರಿಸೈಕಲ್ ಕರ್ಕೆ ನಯೆ ಗಹನೆ ಬನಾ ಲೇಂಗೆ. ಕಿತನೇ ಹಿ ಲೋಗೋನೆ ಸೋಶಲ್ ಮೀಡಿಯಾ ಪರ್ ಯೇ ಭಿ ಲಿಖಾ ಹೈ ಕಿ ಕೈಸೆ ಉನ್ಹೋನೆ ಇಸ್ ಬಾರ್ ವಿದೇಶ ಯಾತ್ರಾ ಕೋ ಟಾಲ್ ದಿಯಾ ಹೈ. ಕಾರ್ ಪುಲಿಂಗ್ ಕೋ ಲೇಕರ್ ಭಿ लोगों ने अनेक अनुभव साझा

0: किए हैं। जो लोग एक ही दिशा में अपने अपने वाहनों से जाते थे, वे अब साथ जाने लगे हैं। लोग हर संभव बस और मेट्रो का उपयोग कर रहे हैं, इससे पेट्रोल और डीजल की बचत हो रही है। इसी तरह देश के अलग अलग हिस्सों में प्राकृतिक खाद की खपत बढ़ने की भी खबरें आ रही हैं। मुझे इस बात की खुशी है कि इस ग्लोबल क्राइसिस का हम भारतीय मिलकर मुकाबला कर रहे हैं। मुझे विश्वास है जन भागीदारी की यही शक्ति हमें मजबूती देगी, ಹಮೇ ಸಫಲ ಬನಾಯಿಗಿ.
1: ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆಯ ಪೇಟ್ಖರ್ ಕುಟುಂಬವು ಮದುವೆ ಸಂದರ್ಭದಲ್ಲಿ ಗ್ರಾಮದ ಸುಮಾರು 3,500 ಜನರಿಗೆ ಅಪಘಾತ ವಿಮೆ ಮಾಡಿಸಿರುವುದನ್ನು ಪ್ರಧಾನಿ ಶ್ಲಾಘಿಸಿದರು. ಇದೇ ವೇಳೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಮತ್ತು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆಗಳ ಮೂಲಕ ಕೋಟ್ಯಂತರ ಜನರಿಗೆ ಸಾಮಾಜಿಕ ಭದ್ರತೆ ಒದಗಿಸಿರುವುದನ್ನು ಉಲ್ಲೇಖಿಸಿದ ಅವರು, ಈ ಯೋಜನೆಗಳ ಪ್ರಯೋಜನವನ್ನು ಪ್ರತಿಯೊಬ್ಬರೂ ಪಡೆಯುವಂತೆ ಕರೆ ನೀಡಿದರು. ಪೆರು ದೇಶದೊಂದಿಗೆ $10 ಬಿಲಿಯನ್ ದ್ವಿಪಕ್ಷೀಯ ವ್ಯಾಪಾರ ವೃದ್ಧಿಗೆ ಐತಿಹಾಸಿಕ ಸಿಸ್ಟರ್ ಸಿಟಿ ಒಪ್ಪಂದ ಮಾಡಿಕೊಳ್ಳಲು ರಾಜ್ಯ ಸರ್ಕಾರ ಅತ್ಯಂತ ಉತ್ಸುಕವಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಭಾರತ ಮತ್ತು ಪೆರು ನಡುವಿನ 63 ವರ್ಷಗಳ ರಾಜತಾಂತ್ರಿಕ ಬಾಂಧವ್ಯ ಹಾಗೂ ಪೆರು ಗಣರಾಜ್ಯದ 205ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಆಯೋಜನೆ ಮಾಡಲಾಗಿದ್ದಂತಹ ಉನ್ನತ ಮಟ್ಟದ ರಾಜತಾಂತ್ರಿಕ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಭಾರತದ ಐಟಿ ಸಾಫ್ಟ್ವೇರ್ ಅಭಿವೃದ್ಧಿ ಮತ್ತು ಜೈವಿಕ ತಂತ್ರಜ್ಞಾನ ಉತ್ಪಾದನೆಯಲ್ಲಿ ರಾಜ್ಯವು ಶೇಕಡ 40%ಕ್ಕಿಂತ ಹೆಚ್ಚಿನ ಪಾಲನ್ನು ಹೊಂದುವ ಮೂಲಕ ದೇಶದಲ್ಲೇ ಪ್ರಥಮ ಸ್ಥಾನದಲ್ಲಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಬೆಂಗಳೂರು ಮತ್ತು ಪೆರು ದೇಶದ ಪ್ರಮುಖ ನಗರದ ನಡುವೆ ವ್ಯಾಪಾರ, ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ನೇರ ಸಾಂಸ್ಥಿಕ ಸಹಯೋಗ ಹೆಚ್ಚಿಸುವ ನಿಟ್ಟಿನಲ್ಲಿ ಈ ಸಿಸ್ಟರ್ ಸಿಟಿ ಒಪ್ಪಂದವು ಅತ್ಯಂತ ಮಹತ್ವದ್ದಾಗಿದೆ ಎಂದು ತಿಳಿಸಿದರು. ಇದು ಭವಿಷ್ಯದಲ್ಲಿ ಉಭಯ ದೇಶಗಳ ನಡುವಿನ $10 ಬಿಲಿಯನ್ ದ್ವಿಪಕ್ಷೀಯ ವ್ಯಾಪಾರ ವೃದ್ಧಿಗೆ ಮುನ್ನುಡಿಯಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಕಳೆದ ಜೂನ್ 30ರಿಂದ ವಿಶೇಷ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಆರಂಭವಾಗಿದೆ. ಈ ಸಂಬಂಧ ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿ ಅನ್ಬುಕುಮಾರ್ ಪ್ರತಿಕ್ರಿಯಿಸಿದ್ದು, ರಾಜ್ಯದಲ್ಲಿ ಪ್ರಸ್ತುತ ಒಟ್ಟು 5,54,32,314 ಮತದಾರರಿದ್ದು ಎಲ್ಲರೂ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಒಳಪಡಲಿದ್ದಾರೆ. ಈಗಾಗಲೇ ಶೇಕಡ 91.61% ಮತದಾರರು ಮ್ಯಾಪಿಂಗ್ಗೆ ಒಳಪಟ್ಟಿದ್ದಾರೆ. 46,52,504 ಜನರು ಮ್ಯಾಪಿಂಗ್ನಿಂದ ಹೊರಗೆ ಉಳಿದಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಎಸ್ಐಆರ್ಗಾಗಿ ರಾಜ್ಯಾದ್ಯಂತ 59,050 ಬೂತ್ ಮಟ್ಟದ ಅಧಿಕಾರಿಗಳನ್ನು ನಿಯೋಜನೆ ಮಾಡಲಾಗಿದೆ. 31 ಜಿಲ್ಲಾ ಚುನಾವಣಾ ಅಧಿಕಾರಿಗಳು, 4 ಅಪರ ಜಿಲ್ಲಾ ಚುನಾವಣಾ ಅಧಿಕಾರಿಗಳು, 224 ನೋಂದಣಾಧಿಕಾರಿಗಳು, 336 ಸಹಾಯಕ ನೋಂದಣಾಧಿಕಾರಿಗಳು ಹಾಗೂ ಬಿಎಲ್ಒಗಳನ್ನು ನೇಮಕ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ಗಣತಿ ನಮೂನೆ ವಿತರಣೆ ಮಾಡುತ್ತಿದ್ದು, ಭರ್ತಿ ಮಾಡಿದ ನಮೂನೆಗಳನ್ನು ಡಿಜಿಟಲೀಕರಣಕ್ಕಾಗಿ ಕಳುಹಿಸಲಿದ್ದಾರೆ. ಎನ್ಯುಮರೇಷನ್ ಫಾರ್ಮ್ ಭರ್ತಿ ಮಾಡಿ ಬಿಎಲ್ಒಗಳಿಗೆ ಹಿಂದಿರುಗಿಸುವಂತೆ ಅವರು ಮನವಿ ಮಾಡಿದ್ದಾರೆ.
2: 16/6/2026 ನಾವು ಮತದಾರ ಪಟ್ಟಿನ ಫ್ರೀಸ್ ಮಾಡಿದ್ವಿ. ಅವತ್ತು ಸುಮಾರು ಕರ್ನಾಟಕ ರಾಜ್ಯದಲ್ಲಿ 5,54,36,000 ಮತದಾರರು ಇದ್ದಾರೆ. ಆ ಎಲ್ಲ ಮತದಾರರಿಗೂ ಎನ್ಯುಮರೇಷನ್ ಫಾರ್ಮ್ಸ್ ಅನ್ನ 2 ಸೆಟ್ಟು ಪ್ರಿಂಟ್ ಮಾಡಿ ನಾವು ಪ್ರತಿಯೊಂದು ಮನೆಗೆ ಜೂನ್ 30ರಿಂದ 29 ಜುಲೈ ಒಳಗಾಗಿ ಪ್ರತಿಯೊಂದು ಮತದಾರರ ಕೈಗೆ ತಲುಪಿಸುವಂಗೆ ಬಿಎಲ್ಒ ಮುಖಾಂತರ ಫಾರ್ಮ್ಸ್ ಅನ್ನ ಕಳಿಸ್ಕೊಡ್ತಾ ಇದ್ವಿ. ನಾನು ಮತದಾರರಿಗೆ ಪ್ರೀತಿಯಿಂದ ವಿನಂತಿ ಮಾಡಿಕೊಡ್ತೀನಿ, ಬಿಎಲ್ಒ ತಮ್ಮ ಎನ್ಯುಮರೇಷನ್ ಫಾರ್ಮ್ ಅನ್ನ ತಮ್ಮ ಮನೆಗೆ ಕೊಡುವ ಸಂದರ್ಭಗಳಲ್ಲಿ ದಯವಿಟ್ಟು ಹಳೆ ಫೋಟೋ ಇದ್ರೆ ದಯವಿಟ್ಟು ಅದ್ರ ಬದಲಾಗಿ ಹೊಸ ಫೋಟೋ ಹಾಕಿಬಿಟ್ಟು ತಮ್ಮ ಮಾಹಿತಿಯನ್ನು ಅದರಲ್ಲಿ ಫಿಲ್ ಮಾಡಿ ಸಹಿ ಮಾಡಿ ಬಿಎಲ್ಒ ಹತ್ರ ವಾಪಸ್ ಕೊಡಿ ಅಂತ ಕೇಳ್ತೀನಿ ನಾನು. ಅಕಸ್ಮಾತ್ ಯಾರು ಕೆಲವರು ಮತದಾರರಿಗೆ ಒಂದಕ್ಕಿಂತ ಮೇಲ್ಪಟ್ಟು ಜಾಗದಲ್ಲಿ ವೋಟರ್ ಲಿಸ್ಟ್ ಅಲ್ಲಿ ಹೆಸರಿದ್ರೆ ದಯವಿಟ್ಟು ಅವ್ರ ಹತ್ರ ವಿನಂತಿ ಮಾಡಿಕೊಳ್ತೀನಿ, ಯಾವುದೇ ಕಾರಣಕ್ಕೂ ತಾವು ಒಂದು ಕಡೆ ಮಾತ್ರ ಫಾರ್ಮ್ ಸೈನ್ ಮಾಡಿ ಕೊಡಬೇಕು, ಎಲ್ಲಿ ಬೇಕೋ ಅಲ್ಲಿ ತಾವು ಸೈನ್ ಮಾಡಿ ಬಾಕಿ ಕಡೆ ಯಾವುದೇ ಕಾರಣಕ್ಕೂ ಫಾರ್ಮ್ ಸೈನ್ ಮಾಡಬೇಡ ಎಂದು ನಾನು ಕೋರಿಕೊಳ್ತೀನಿ.
1: ರಾಜ್ಯದಲ್ಲಿ ಮಾದಕ ವಸ್ತುಗಳ ಜಾಲವನ್ನು ಸಂಪೂರ್ಣವಾಗಿ ಬೇರು ಸಹಿತ ಕಿತ್ತು ಹಾಕುವ ಉದ್ದೇಶದಿಂದ ಸರ್ಕಾರ ಶೂನ್ಯ ಸಹಿಷ್ಣುತೆ ನೀತಿಯನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತಂದಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಅಂತಾರಾಷ್ಟೀಯ ಮಾದಕ ವ್ಯಸನ ಮತ್ತು ಕಳ್ಳಸಾಗಣೆ ವಿರೋಧಿ ದಿನ 2026ರಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು, ಗೃಹ ಇಲಾಖೆ ಜಾರಿಗೆ ತಂದಿರುವ ಆಪರೇಷನ್ ರೈಸ್ ಕಾರ್ಯಕ್ರಮವನ್ನು ವಿವಿಧ ಇಲಾಖೆಗಳ ಸಮನ್ವಯದೊಂದಿಗೆ ನಿರ್ವಹಿಸಲಾಗುವುದು ಎಂದು ಹೇಳಿದ್ದಾರೆ. ಯುವಕರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ವಿಶೇಷವಾಗಿ ಬೇಡ ಪ್ರೋ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಮಾದಕ ವಸ್ತುಗಳ ವಿರುದ್ಧದ ಹೋರಾಟ ಕೇವಲ ಪೊಲೀಸ್ ಇಲಾಖೆಯ ಕೆಲಸವಲ್ಲ,

0: ಇದು ಸಮಾಜದ ಪ್ರತಿಯೊಬ್ಬರ ಜವಾಬ್ದಾರಿ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ರೈಲ್ವೆ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಸಂಪೂರ್ಣ ಸಹಕಾರ ನೀಡುತ್ತಿದೆ ಎಂದು ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಚನ್ನಪಟ್ಟಣದ ಎಲೆಕೇರಿ ಸಮೀಪ ಲೆವೆಲ್ ಕ್ರಾಸಿಂಗ್ ಬದಲಿಗೆ ರಸ್ತೆ ಮೇಲ್ಸೇತುವೆ ಉದ್ಘಾಟಿಸಿ ಮಾತನಾಡಿದ ಅವರು, ಬೆಂಗಳೂರು ಸುತ್ತಮುತ್ತ 140 ಹೆಚ್ಚು ಮೇಲ್ಸೇತುವೆ ನಿರ್ಮಾಣಕ್ಕೆ ಈಗಾಗಲೇ ಚಾಲನೆ ನೀಡಲಾಗಿದ್ದು ಸುಮಾರು 46 ಲೆವೆಲ್ ಕ್ರಾಸಿಂಗ್ ಸ್ಥಳದಲ್ಲಿ ಮೇಲ್ಸೇತುವೆ ನಿರ್ಮಿಸಲಾಗಿದೆ ಎಂದು ಹೇಳಿದ್ದಾರೆ.
1: ಇತ್ತೀಚಿನ ದಿನಗಳಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿಗಳು 100 ಈ LC ಗೇಟ್ಗಳಿಗೆ ಭಾರತ ಸರ್ಕಾರನೇ ಹಣ ಕೊಡಬೇಕು ಅಂತ ತೀರ್ಮಾನ ಆದ ಮೇಲೆ ರಾಷ್ಟ್ರದಲ್ಲಿ 14,000 ಮೇಲ್ಪಟ್ಟು LC ಗೇಟ್ಗಳನ್ನ ಮುಗಿಸಿರ್ತಕ್ಕಂಥ ಇತಿಹಾಸ ರಾಷ್ಟ್ರದಲ್ಲಿ ಇರ್ತಕ್ಕಂಥದ್ದು. ಅದು ಮೋದಿಯವರ ಸರ್ಕಾರದಲ್ಲಿ 700 ಗೇಟ್ಗಳನ್ನ ಮುಗಿಸಿದೀವಿ. ಇನ್ನೆರಡು ವರ್ಷದಲ್ಲಿ ಬೆಂಗಳೂರಿನಲ್ಲಿ ಒಂದೇ ಒಂದು LC ಗೇಟ್ ಇಲ್ದಾಗೆ ನಡ್ತಕ್ಕಂಥ ತೀರ್ಮಾನವನ್ನ ಭಾರತ ಸರ್ಕಾರ ಮಾಡ್ತಾ ಇದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ.
0: ರಾಜ್ಯದ ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಮಾತನಾಡಿ, ಬೆಂಗಳೂರು ಸುತ್ತಮುತ್ತಲ 100 ವ್ಯಾಪ್ತಿಯಲ್ಲಿನ ರೈಲು ಸಂಪರ್ಕವನ್ನು 4 ಪಥಗಳಿಗೆ ಮೇಲ್ದರ್ಜೆಗೇರಿಸಿದ್ದಲ್ಲಿ ಸ್ಯಾಟಲೈಟ್ ನಗರಗಳ ಅಭಿವೃದ್ಧಿಗೆ ಹೆಚ್ಚು ಅನುಕೂಲವಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈಗಿರುವ ವಂದೇ ಭಾರತ್ ರೈಲುಗಳ ಸಂಖ್ಯೆ ಹೆಚ್ಚಳ ಮಾಡಬೇಕು ಹಾಗೂ ಬೆಂಗಳೂರು ಮತ್ತು ಚೆನ್ನೈ ನಡುವಿನ ಸೂಪರ್ ಸ್ಪೀಡ್ ಹಳಿಯನ್ನು ಮೈಸೂರಿನವರೆಗೆ ವಿಸ್ತರಣೆ ಮಾಡಬೇಕು ಎಂದು ಮನವಿ ಮಾಡಿದರು. ಇದೇ ವೇಳೆ ಇನ್ನು 2 ಸ್ಥಳಗಳಲ್ಲಿ ಮೇಲ್ಸೇತುವೆ ಮಾಡುವಂತೆ ರೈಲ್ವೆ ಸಚಿವರಿಗೆ ಶಾಸಕ ಸಿಪಿ ಯೋಗೇಶ್ವರ್ ಮನವಿ ಮಾಡಿದರು. ಆಷಾಢ ಮಾಸದಲ್ಲಿ ಶುಕ್ರವಾರದಂದು ಚಾಮುಂಡಿ ಬೆಟ್ಟದಲ್ಲಿ ಭಕ್ತರಿಗೆ ಯಾವುದೇ ಅನಾನುಕೂಲವಾಗದಂತೆ ಚಾಮುಂಡಿ ದೇವಿಯ ದರ್ಶನಕ್ಕೆ ವ್ಯವಸ್ಥೆ ಮಾಡುವಂತೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಚಾಮುಂಡಿ ಬೆಟ್ಟದ ದಾಸೋಹ ಭವನದಲ್ಲಿ ಆಷಾಢ ಶುಕ್ರವಾರ ಸಂಬಂಧ ಹಮ್ಮಿಕೊಳ್ಳಲಾಗಿದ್ದಂತಹ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ದರ್ಶನಕ್ಕೆ ಬರುವ ಭಕ್ತರ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು, ಯಾವುದೇ ಕಾಲ್ತುಳಿತ ಆಗದಂತೆ ಎಚ್ಚರಿಕೆ ವಹಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಚಾಮುಂಡಿ ಬೆಟ್ಟದಲ್ಲಿ ಪ್ಲಾಸ್ಟಿಕ್ ನಿಷೇಧಿಸುವಂತೆ ಮತ್ತು ದೇವಸ್ಥಾನದ ಬಳಿ 3 ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಕೇಂದ್ರ ಸರ್ಕಾರದ ಮನ್ರೇಗಾ ಯೋಜನೆಗೆ ಪರ್ಯಾಯವಾಗಿ ಜಾರಿಗೆ ತಂದಿರುವ ವಿಬಿಜಿ ರಾಮ್ಜಿ ಯೋಜನೆಗೆ ಅಧಿಕೃತವಾಗಿ ಬಳಸಲಾಗುವ ಲೋಗೋ ನೀಡಿದ ಕೀರ್ತಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ರಾಮ್ಪ್ರಸಾದ್ ಕೆ ಅವರಿಗೆ ಸಂದಿದೆ. ವಿಬಿಜಿ ರಾಮ್ಜಿ ಯೋಜನೆಗೆ ಲೋಗೋ ವಿನ್ಯಾಸ ಮಾಡುವಂತೆ ದೇಶದ ಕಲಾವಿದರಿಗೆ ಅವಕಾಶವನ್ನು ನೀಡಲಾಗಿತ್ತು. ಸುಮಾರು 7,000 ಅಧಿಕ ಕಲಾವಿದರು ತಾವು ರಚಿಸಿದ ಲೋಗೋ ಕಳುಹಿಸಿಕೊಟ್ಟಿದ್ದರು. ಆದರೆ ಕನ್ನಡಿಗ ರಾಮ್ಪ್ರಸಾದ್ ಕೆ ಕಳುಹಿಸಿದ ಲೋಗೋ ಆಯ್ಕೆಯಾಗುವ ಮೂಲಕ ಕರಾವಳಿಯ ಹಿರಿಮೆ ಹೆಚ್ಚಿಸಿದೆ. ಲೋಗೋ ಆಯ್ಕೆಯಾಗಿರುವ ಕುರಿತು ಆಕಾಶವಾಣಿಯೊಂದಿಗೆ ಸಂತಸ ಹಂಚಿಕೊಂಡಿರುವ ರಾಮ್ ಪ್ರಸಾದ್, ಇದೊಂದು ಅದ್ಭುತ ಅವಕಾಶ ಎಂದು ತಿಳಿಸಿದ್ದಾರೆ.
2: ವಿಕಸಿತ ಭಾರತ್ ಜಿ ರಾಮ್ಜಿ ಆಕ್ಟ್ ಯೋಜನೆ ಏನಿದೆ ಅದಕ್ಕೆ ಪೂರಕವಾಗಿ 3 ಕಾಂಟೆಸ್ಟ್ ಗಳನ್ನು ನ್ಯಾಷನಲ್ ವೈಡ್ ಆಯೋಜಿಸಿದ್ರು. ಅದರಲ್ಲಿ ಲೋಗೋ ಕಾಂಟೆಸ್ಟ್ ಏನಿದೆ ಅಲ್ಲಿ ಕಾಂಟೆಸ್ಟ್ ನ ಕ್ರೈಟೀರಿಯಾ ಒಂದಿತ್ತು, ಸಿಂಪಲ್ ಆಗಿರ್ಬೇಕು, ಯಾವುದೇ ಸ್ಕೇಲೆಬಿಲಿಟಿ ಏನಿದೆ, ಯಾವುದೇ ಅಕ್ರಾಸ್ ದ ಮೀಡಿಯಂ, ಸಣ್ಣ ಸೈಜ್ ಇಂದ ಆಪ್ ಐಕಾನ್ ಇಂದ ದೊಡ್ಡ ಫ್ಲೆಕ್ಸ್ ನವರೆಗೂ ಫ್ಲೆಕ್ಸಿಬಲ್ ಆಗಿರುವಂತಹ ಮತ್ತು ಸ್ಕೇಲೇಬಲ್ ಆಗಿರುವಂತಹ ಒಂದು ಲೋಗೋ ಆಗಿರ್ಬೇಕಿತ್ತು. ಎಷ್ಟು ಸಿಂಪ್ಲಿಫೈಡ್ ಮೆಮೊರೇಬಲ್ ಅದು, ಮತ್ತು ಅದರೊಟ್ಟಿಗೆ ಆ ಲೋಗೋ ಯೋಜನೆ ಏನಿದೆ ಆ ಯೋಜನೆಗೆ ತಕ್ಕಂತಹ ಒಂದು ಕೋರ್ ವ್ಯಾಲ್ಯೂ ಅನ್ನು ಇಟ್ಕೊಂಡಿರ್ಬೇಕಾಗಿತ್ತು. ಹಾಗಾಗಿ ನಾನು ಅದರ ರೀತಿ ಬಿಲ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದೆ, ಎಷ್ಟು ಸಿಂಪ್ಲಿಫೈಡ್ ಆಗುತ್ತೆ ಅಷ್ಟು ಸಿಂಪ್ಲಿಫೈಡ್ ಆದ ರೀತಿಯಲ್ಲಿ. ಹಾಗೆ ನನಗೊಂದು ಸಿಂಪಲ್ ಆದಂತ ಲೋಗೋ ಮತ್ತೆ ಸಿಕ್ಕಿಬಿಡ್ತು. ಮತ್ತು ಕೊನೆಯ ದಿನ ನಾನು 4 ನಾನು ಅದನ್ನು ಫೈನಲ್ ಮಾಡಿ ಅದೇ ದಿನ ಲಾಸ್ಟ್ ಒಂದು 10-15 ಇರುವಾಗ ಸಬ್ಮಿಷನ್ ಮಾಡಿರುವಂತದ್ದು. ಇದು 2nd ಡೆಡ್ ಲೈನ್ ನ ಸಮಯ. ಖುಷಿ ಉಂಟು, ಈಗ ನನ್ನ ಕಾಂಟೆಸ್ಟ್ ಅಲ್ಲಿ ನಾನು ವಿನ್ ಆಗಿದ್ದೇನೆ. ಈಗ ಮುಂದೆ ಇದು ಈ ಯೋಜನೆ ಏನಿದೆ ತುಂಬಾ ದೊಡ್ಡ ಮಟ್ಟದ್ದು, ಇಡೀ ಭಾರತಕ್ಕೆ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಕಾಣಿಸಿಕೊಳ್ಳುವಂತ ಯೋಜನೆ ಇದು. ಅವಾಗ ವಿಕಸಿತ ಭಾರತ ಹೆಸರೊಟ್ಟಿಗೆ ನನ್ನ ಕ್ರಿಯೇಟ್ ಮಾಡಿದ ಲೋಗೋ ಇಡ್ತದೆ. ಖುಷಿ ಇದೆ ನನಗೆ ಈ ಕಾಂಟೆಸ್ಟ್ ವಿನ್ ಆಗಿರುವಂತದ್ದು.
0: ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಯೋಜನೆಯಾದಂತಹ ವಿಕಸಿತ ಭಾರತ ಜಿ ರಾಮ್ಜಿ ಜುಲೈ 1 ಜಾರಿಗೆ ಬಂದಿದೆ. ಕಳೆದ 20 ವರ್ಷಗಳಿಂದ ಅಸ್ತಿತ್ವದಲ್ಲಿದ್ದಂತಹ ಮನ್ರೇಗಾ ಯೋಜನೆ ಮುಕ್ತಾಯಗೊಂಡಿದೆ. ವಿಕಸಿತ ಭಾರತ ಜಿ ರಾಮ್ಜಿಯಲ್ಲಿ ಉದ್ಯೋಗದ ಅವಧಿಯನ್ನು ವಾರ್ಷಿಕ 100 ದಿನಗಳಿಂದ 125 ದಿನಗಳಿಗೆ ಹೆಚ್ಚಳ ಮಾಡಲಾಗಿದೆ. ಗ್ರಾಮ ಯೋಜನೆಗಳಿಗೆ ಆದ್ಯತೆಯನ್ನು ನೀಡಲಾಗಿದೆ. ಯೋಜನೆಗಳನ್ನು ಗುರುತಿಸಲು ಮತ್ತು ಅವುಗಳ ಮೇಲ್ವಿಚಾರಣೆ ನಡೆಸಲು ಉಪಗ್ರಹ ಚಿತ್ರಗಳು, ಜಿಐಎಸ್ ಮ್ಯಾಪಿಂಗ್ ಮತ್ತು ಡಿಜಿಟಲ್ ಪರಿಕರಗಳನ್ನು ಬಳಸಲಾಗುತ್ತಿದೆ. ಈ ನಡುವೆ ಕೇಂದ್ರ ಸರ್ಕಾರ ಪರಿಷ್ಕೃತ ದಿನಗೂಲಿ ದರಗಳನ್ನು ಪ್ರಕಟಿಸಿದೆ. ರಾಜ್ಯದಲ್ಲಿ 360 ರೂಪಾಯಿಗಿಂತ ಹೆಚ್ಚಿನ ದಿನಗೂಲಿ ಹೊಂದಿದ್ದು ಕಾರ್ಮಿಕರಿಗೆ 409 ರೂಪಾಯಿಗಳವರೆಗೆ ದಿನಗೂಲಿ ದೊರೆಯಲಿದೆ. ಈ ಮೂಲಕ ಲಕ್ಷಾಂತರ ಗ್ರಾಮೀಣ ಕಾರ್ಮಿಕರ ಜೀವನೋಪಾಯ

ಸಮುದಾಯಗಳನ್ನು ಬಲಪಡಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.

ಕೇಳ್ತಾ ಇದ್ದೀರಾ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ ಮತ್ತು ಮೀಡಿಯಂ ವೇವ್ಸ್ 675 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರ ಆಗ್ತಾ ಇರುವಂತಹ ಕಾರ್ಯಕ್ರಮಗಳನ್ನು ಇದೀಗ ನಮ್ಮ ಕೇಳುಗರ ನೆಚ್ಚಿನ ಕಾರ್ಯಕ್ರಮ ನೇರ ಫೋನ್ ಇನ್ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡುವಂತಹ ಸಮಯ. ಕೇಳುಗರೇ, ಇಂದಿನ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ನಾವು ಕೊಡ್ತಾ ಇರುವಂತಹ ವಿಷಯ ನಿಮ್ಮ ಮೊದಲ ಸಂಬಳದ ಅನುಭವ. ವಿಷಯ ಇಷ್ಟೇ, ನಿಮ್ಮ ಮೊದಲ ಸಂಬಳದ ಅನುಭವ. ನೀವು ನಿಮ್ಮ ಮೊದಲ ಸಂಬಳದ ಅನುಭವದ ಕುರಿತು ನಮ್ಮೊಟ್ಟಿಗೆ ಕರೆ ಮಾಡೋದರ ಮೂಲಕ ನಿಮ್ಮ ಅನುಭವಗಳನ್ನು, ಅಭಿಪ್ರಾಯಗಳನ್ನು, ಅನಿಸಿಕೆಗಳನ್ನು ಹಂಚಿಕೊಳ್ಬಹುದು ಅಂತ ಹೇಳ್ತಾ, ಕರೆ ಮಾಡೋದಕ್ಕೆ ದೂರವಾಣಿ ಸಂಖ್ಯೆ 0828220704. ಮತ್ತೊಮ್ಮೆ 0828220704. ಇಲ್ಲಿಗೆ ಕರೆ ಮಾಡುವುದರ ಮೂಲಕ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾ, ಹಾಗೆಯೇ ಕೆಳಗಡೆ ಕರೆ ಸಿಗದಿದ್ದಲ್ಲಿ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆಗೆ ನೀವು ಸಂದೇಶವನ್ನು ಕಳುಹಿಸಬಹುದು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ ಹೀಗಿದೆ: 9482156000. ಇಲ್ಲಿಗೆ ನಿಮ್ಮ ಸಂದೇಶಗಳನ್ನು ಕಳುಹಿಸ್ಬೋದು ಅಂತ ಹೇಳ್ತಾ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇಂದಿನ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ ನಿಮ್ಮ ಮೊದಲ ಸಂಬಳದ ಅನುಭವ. ನಿಮ್ಮ ಮೊದಲ ಸಂಬಳದ ಅನುಭವದ ಕುರಿತು ನೀವು ಕರೆ ಮಾಡಿ ನಮ್ಮೊಟ್ಟಿಗೆ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾ, ಇದೀಗ ಒಂದು ಚಂದದ ಗೀತೆಯನ್ನು ಕೇಳೋಣ. ಅಷ್ಟರಲ್ಲಿ ನಮ್ಮ ಕೇಳುಗರ ಕರೆ ಬಂದರೆ ಕರೆಯನ್ನು ಸ್ವೀಕರಿಸೋಣ ಅಂತ ಹೇಳ್ತಾ, ಇದೀಗ ಚಂದದ ಗೀತೆ ನಿಮಗಾಗಿ ನಿಮ್ಮ ನೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಲ್ಲಿ.

0: ನಮ್ಮ ಕೇಳುಗರ ಕರೆ ಬರ್ತಾ ಇದೆ, ಕರೆಯನ್ನ ಸ್ವೀಕರಿಸೋಣ. ಹಲೋ ಆಕಾಶವಾಣಿ.
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಿರೋದು?
1: ಮರಿಯಾ ಅಂತ.
0: ಮರಿಯಾ, ಎಲ್ಲಿಂದ ಮಾತಾಡ್ತಿರೋದು?
1: ಜನಪುರದಿಂದ.
0: ಜನಪುರ ಭದ್ರಾವತಿಯಿಂದ ಮರಿಯಾ ಅವರು ಕರೆ ಮಾಡಿದ್ದೀರಾ. ಇಂದಿನ ವಿಷಯ ಗೊತ್ತಾಯ್ತಾ ಮರಿಯಾ ಅವರೇ?
1: ಗೊತ್ತಾಯ್ತು ಮೇಡಮ್.
0: ಹೌದು,
1: ನನ್ನ ಮೊದಲನೇ ಸಂಬಳದಲ್ಲಿ ಫಸ್ಟ್ ನಾನು ದೇವಿಗೆ ಕಾಣಿಕೆ ಹಾಕಿದ್ದೆ. ಆಮೇಲೆ ನನ್ನ ಮಗನಿಗೆ ಅವನಿಗೆ ಏನ್ ಬೇಕು ಅದೆಲ್ಲ ಕೊಡ್ತಿದ್ದೆ ಮೇಡಮ್.
0: ಮೊದಲನೇ ಕೆಲಸ ಯಾವ ಕೆಲಸವನ್ನ ನೀವು ಮಾಡಿದ್ದು?
1: ನಾನು ಮೊದಲನೇ ಕೆಲಸ ಅಂದ್ರೆ ಸ್ಕೂಲ್ ಅಲ್ಲಿ ಮಾಡಿದ್ದೆ, ಬಸವೇಶ್ವರ ಸ್ಕೂಲ್ ಅಲ್ಲಿ.
0: ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ರಾ?
1: ಇಲ್ಲ ಮೇಡಮ್, ಅಟೆಂಡರ್ ಆಗಿ ವರ್ಕ್ ಮಾಡಿದ್ದೆ.
0: ಓಕೆ ಓಕೆ ಓಕೆ. ಆದ್ರೂ ಮೊದಲನೇ ಸಂಬಳ ಅನ್ನೋದು ಎಷ್ಟು ಖುಷಿ ಕೊಡತ್ತಲ್ವಾ ಮರಿಯಾ ಅವರೇ?
1: ಹೌದಾ ಮೇಡಮ್, ತುಂಬಾ ದಿನದಿಂದ ಟ್ರೈ ಮಾಡ್ತಿದ್ದೆ, ನಂಗೆ ಇವತ್ತು ಕಾಲ್ ಸಿಕ್ಕಿದೆ.
0: ನೋಡಿ, ಫಸ್ಟ್ ಕಾಲರ್ ನೀವೇ ಇವತ್ತು.
1: ನಾನು ಎನಿ ಟೈಮ್ ಬೇಡ ಕೇಳ್ತಾನೆ ಇರ್ತೀನಿ, ಪಕ್ಕದಲ್ಲೇ ರೇಡಿಯೋ ಇಟ್ಕೊಂಡು ಕಾಲ್ ಮಾಡಿದೆ ನೀವು ಹೇಳಿದ ತಕ್ಷಣ ನಂಬರ್ ಮೇಡಮ್.
0: ಹೀಗೆ

0: ಮನೆ
1: ನಂದಿನಿ ಮೇಡಮ್
0: ಅರ್ಪಿತಾ ನಾಯರ್ ನಿಮ್ ಜೊತೆ ಮಾತಾಡಿ ನಮ್ಗೆ ಕೂಡ ತುಂಬಾ ಖುಷಿ ಆಯ್ತು ಮರಿ ಅವರೇ. ಹೀಗೆ ನಿಮ್ಮ ನೆಚ್ಚಿನ ಆಕಾಶವಾಣಿಯನ್ನ ಕೇಳ್ತಾ ಇರಿ ಆಯ್ತಾ. ಥ್ಯಾಂಕ್ ಯು. ಓಕೆ ಓಕೆ ಓಕೆ ಕೇಳುಗರೆ, ಮರಿ ಅವರು ಕರೆ ಮಾಡಿದ್ರು, ತುಂಬ ಖುಷಿ ಖುಷಿಯಿಂದ ಮಾತಾಡಿದ್ರು. ಮೊದಲನೇ ಕರೆ ಸಿಕ್ತು ಅವರಿಗೆ, ತುಂಬ ಖುಷಿಯಾಗಿದ್ರು. ಹೀಗೆ ನೀವು ಕೂಡ ಕರೆ ಮಾಡಿ ನಿಮ್ಮ ನೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಅನುಭವಗಳನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಕರೆ ಬರ್ತಾ ಇದೆ, ಸ್ವೀಕರಿಸೋಣ. ಹಲೋ ಆಕಾಶವಾಣಿ.
2: ಹಲೋ ನಮಸ್ತೆ ಮೇಡಮ್.
0: ನಮಸ್ತೆ ಮಂಜುನಾಥ್ ಅವರೇ, ಇಂದಿನ ವಿಷಯ ಗೊತ್ತಾಯ್ತು ಅಲ್ವಾ? ಹಾ ಹೇಳಿ.
2: ನನಗೆ ಮೊದಲನೇ ಸಂಬಳ ಅಂದ್ರೆ ನಮ್ ತೀರ್ಥಹಳ್ಳಿ ಬಿಟ್ಟು ನಾನು ಭದ್ರಾವತಿಗೆ ಬಂದಿದ್ದೆ ಸಣ್ಣ ಹುಡುಗ. ಅವಾಗ ನನಗೆ ಇಲ್ಲ ಯಾರು ಆಶ್ರಯ ಇಲ್ಲ, ನಾನು ಹೋಟೆಲ್ ಒಂದು ಸೇರ್ಕೊಂಡೆ. ಹೋಟೆಲ್ ದ್ವಾರಕಾ ಹೋಟೆಲ್ ಅಂತ ಇತ್ತು ಹಾಲು ಸರ್ಕಲಲ್ಲಿ, ಸೇರ್ಕೊಂಡೆ. ನನಗೆ ಮೊದಲನೇ ಸಂಬಳ ಕ್ಲೀನರ್ ಕೆಲ್ಸಕ್ಕೆ ಸೇರ್ಕೊಂಡಿದ್ದೆ. ನನಗೆ 60 ರೂಪಾಯಿ ಸಂಬಳ.
0: 60 ರೂಪಾಯಿ ಸಂಬಳ
2: ತಿಂಗಳಿಗೆ 60 ರೂಪಾಯಿ ಮೇಡಮ್ ಅದು ಸಂಬಳ. ನಾನ್ ಕೆಲ್ಸ ಕಲ್ತಿದ್ದೆ ಬಟ್ ಊರಲ್ಲಿ, ಬಟ್ ನನಗೆ ಇಲ್ಲಿ ಯಾರು ಸೇರ್ಸ್ಕೊಂಡಿಲ್ಲ ಹೊಸ ಹುಡುಗ ಅನ್ಕೊಂಡು. ಹಾಗಾಗಿ ನಾನು ಹೋಟೆಲ್ಗೆ ಸೇರ್ಕೊಂಡಿದ್ದೆ ಕ್ಲೀನರ್ ಕೆಲ್ಸಕ್ಕೆ. ಹಾಗಾಗಿ ನನಗೆ 60 ರೂಪಾಯಿ ಮೊದಲನೇ ಸಂಬಳ ಅಂತ ನನಗೆ ದುಡ್ಡಿದ್ಮೇಲೆ ನಾನು ಅದನ್ನ ತಗೊಂಡಿರೋ ಸಂಬಳ.
0: ಆದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ, ಹಣ ಇಷ್ಟು ಬಂತು ಅಷ್ಟು ಬಂತು ಅನ್ನೋದಕ್ಕಿನ್ನ ಮೊದಲನೇ ಸಂಬಳ ಅನ್ನೋದು.
2: ಹೌದು, ನನಗೆ ಅವಾಗ ಆ ದುಡ್ಡಲ್ಲಿ ನಾನು ಮುಂಜಾನೆ ಬಟ್ಟೆ ತಗೊಂಡೆ ಪಂಚೆ ಬಂದಿದ್ದ ಕೆಲ್ಸಕ್ಕೆ ನಾನು ಊರ್ ಬಿಟ್ಟು ಬಂದಿದ್ದಲ್ಲ, ನಾನು ಆ ದುಡ್ಡಲ್ಲಿ ನನಗೆ ಅಷ್ಟು ಬಂತು.
0: ಈಗ 60 ರೂಪಾಯಿಗೆ ನಮಗೆ ಊಟ ಕೂಡ ಸಿಗೋದಿಲ್ಲ. ಹೌದೌದು ಖಂಡಿತ. ನೆನ್ಪು ಮಾಡಿಕೊಂಡು ನೀವು ನಮಗೆ ಕರೆ ಮಾಡಿ ಹೇಳಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದಗಳು ಮಂಜುನಾಥ್ ಅವರೇ. ನಮಸ್ಕಾರ. ಕೇಳುಗರೆ, ಮಂಜುನಾಥ್ ಅವರು ಕರೆ ಮಾಡಿದ್ರು, ಅವರ ಮೊದಲನೇ ಸಂಬಳ 60 ರೂಪಾಯಿಗಳು ಅಂತ ಹೇಳಿದ್ರು. ನೋಡಿ, ಇಂದಿನ ಕಾಲದಲ್ಲಿ ನಾವು 60 ರೂಪಾಯಿಗೆ 60 ರೂಪಾಯಿನ ಅಂತ ಹೇಳ್ತೀವಿ, ಆದರೆ ಅದೇ ಹಿಂದಿನ ಕಾಲದಲ್ಲಿ 60 ರೂಪಾಯಿಗೆ ಎಷ್ಟೊಂದು ಮಹತ್ವ ಇತ್ತು, ಎಷ್ಟೊಂದು ಬೆಲೆ ಇತ್ತು, ಹೌದಲ್ವಾ? ಮತ್ತೊಂದು ಕರೆ ಬರ್ತಾ ಇದೆ, ಸ್ವೀಕರಿಸೋಣ. ಹಲೋ ಆಕಾಶವಾಣಿ.
3: ಹಲೋ ಪಿಟಿಎಸ್ ಸಹೋದರಿಗೆ
0: ನಮಸ್ಕಾರ. ರಾಜು ಶಂಕರ್ ಘಟ್ಟದಿಂದ ಕರೆಕ್ಟ್ ಅಲ್ವಾ?
3: ಹೌದು. ನಾನು ಉದ್ಯೋಗಿ ಅಲ್ಲ, ಸ್ವಯಂ ಉದ್ಯೋಗಿ. ಅಂದ್ರೆ ನಾನು 7ನೇ ತರಗತಿ ಓದಿ ಮೇಡಮ್. ನಮ್ಮ ಬಿ ಆರ್ ಪಿ ಅಲ್ಲಿ ಒಬ್ಬ ನಾಗಪ್ಪ ಟೈಲರ್ ಅಂತ ಇದ್ರು, ಅವ್ರ ಹೆಸರು ಟೈಲರಿಂಗ್ ಕಲಿಯಕ್ ಹೋಗಿದ್ದೆ. ಆ ಟೈಮ್ನಲ್ಲಿ 3 ವರ್ಷ, ಆ 3 ತಿಂಗಳು ನನಗೆ ಕಡ್ಡಿ ಹತ್ತಿಸ್ತಾ ಇದ್ರು. ಅವಾಗೆಲ್ಲ ಎಕ್ಸಾಮ್ ಇದು ಕಾಗದಗಳು ಕೊಡ್ತಿರ್ಲಿಲ್ಲ, ಕಡ್ಡಿ ಹತ್ತಿಸ್ತಾ ಇದ್ರು. ತದ ನಂತರ ಕಾಗೆ ಗುಂಡಿ ಮಾಡಕ್ ಬಿಟ್ಟು 3 ವರ್ಷ ನಂತರ ಮಿಷಿನ್ ಮಲ್ಪುರ ಕೊಟ್ಟಿದ್ರು.
0: 3 ವರ್ಷದ ನಂತರ
3: ಅವಾಗ ಹಂಗ ಹೊಲಿಯಾಕಿ ಇಡ್ತಿದ್ವಿ. ಹಬ್ಬ ಹರಿದಿನಗಳು ಮಾಡೋರು ಅಂದ್ರೆ ಸ್ವಲ್ಪ ಏನಾದ್ರೂ ರಾತ್ರಿ ಹಗಲು ಕುತ್ಕೊಂಡು ಕೆಲಸ ಮಾಡ್ತಾ ಇದ್ವಿ, ಏನಾದ್ರೂ ತರ್ಸ್ಕೊಡೋರು. ಅದ್ರಲ್ಲಿ ಮೊದಲನೇ ಸಂಬಳ ಅಂತ ನಮ್ಮ ಮನೆಗೆ ಬಂದು ನಿಮ್ ಮಗನಿಗೆ ಇನ್ನೊಂದೇ ಏನಾದ್ರೂ ಸ್ವಲ್ಪ ಖರ್ಚಿ ಕೊಡ್ತೀನಿ ಅಂತ ಹೇಳಿ ನಮ್ಮ ಗುರುಗಳು ಹೇಳಿದಾಗ ಮೊದಲ ಸಂಬಳ 60 ರೂಪಾಯಿ ಕೊಟ್ಟಿದ್ವಿ.
0: 60 ರೂಪಾಯಿ ನಿಮಗೂ ಸಹ?
3: ಹೌದು. ಆ ಟೈಮ್ನಲ್ಲಿ 60 ರೂಪಾಯಿ ಅಂದ್ರೆ ಈಗಿನ ಟೈಮ್ ಎಷ್ಟು ಅಂತ ಲೆಕ್ಕ ಹಾಕಿ.
0: ಹೌದು ಹೌದು ಹೌದು ಖಂಡಿತ.
3: ಆ 60 ರೂಪಾಯಿನಲ್ಲಿ ನಮ್ಮ ಅಮ್ಮನಿಗೆ, ನಮ್ದು ಅಮ್ಮ ಅಂದ್ರೆ ನಮ್ಗೆ ತುಂಬಾ ಪ್ರೀತಿ, ಯಾಕಂದ್ರೆ ನಾವು 4 ಜನ ಅಣ್ಣ ತಮ್ಮ, ನಮಗೆ ಅಮ್ಮ ಅಂದ್ರೆ ತುಂಬಾ ಪ್ರೀತಿ. ಅಮ್ಮನಿಗೆ ಬಳೆ ಮತ್ತೆ ಕುಂಕುಮ ತಗೊಂಡ್ಬಂದಿದ್ದೀನಿ.
0: ಕುಂಕುಮ
3: ಅದೇ ನಮ್ದು ಮೊದಲ ಸಂಬಳದಲ್ಲಿ ನಮ್ಮ ಅಮ್ಮನಿಗೆ ಕೊಟ್ಟಿದ್ದು, ಅದೇ ನನ್ನ ಮೊದಲ ಸಂಬಳ. ನಂತರ ಮುಂದುವರಿತಾ ಬಂತು.
0: ಧನ್ಯವಾದಗಳು. ನೀವು ಕೂಡ ನಿಮ್ಮ ಅನಿಸಿಕೆ ಅನುಭವವನ್ನ ಹಂಚಿಕೊಂಡಿದ್ದಕ್ಕೆ ರಾಜು ಅವರೇ
3: ಧನ್ಯವಾದ.
0: ನಮಸ್ಕಾರ. ಕೇಳಿದ್ರಿ, ನಮ್ಮ ರಾಜು ಶಂಕರ ಘಟ್ಟದಿಂದ ಕರೆ ಮಾಡಿ ಅವರ ಸಂಬಳದ ಕುರಿತು, ಆ ಸಂಬಳದಲ್ಲಿ ಮೊದಲು ಅವ್ರು ಏನ್ ಮಾಡಿದ್ರು ಅಂತ ಕೂಡ ಹೇಳಿದ್ರು. ಅವರ ತಾಯಿಗೆ ಕುಂಕುಮವನ್ನ ಅವರು ತಂದ್ಕೊಟ್ರಂತೆ. ನೋಡಿ, ಎಂತಹ ಒಳ್ಳೊಳ್ಳೆಯ ನೆನಪುಗಳನ್ನ ನಮ್ಮ ಕೇಳುಗರು ನಮಗೆ ಹೇಳ್ತಾ ಇದ್ದಾರೆ, ಅವರ ಜೀವನದ ನೆನಪುಗಳು ಅಂತ ಹೇಳ್ತಾ ಇದೀವಿ. ಮತ್ತೊಂದು ಕರೆ ಬರ್ತಾ ಇದೆ. ಹಲೋ ಆಕಾಶವಾಣಿ.
4: ಹಲೋ ನಮಸ್ತೆ ಮೇಡಮ್.
0: ನಮಸ್ತೆ.
4: ನಾನು ನೆಂಪಿದ್ದಾರೆ ಹೊಸ ಜೋಗದಿಂದ ಮೇಘಾನಂದ.
0: ಮೇಘಾನಂದ ಅವರು, ಮೇಘಾನಂದ ಅವರೇ, ಇಂದಿನ ವಿಷಯ ಗೊತ್ತಾಯ್ತು ಅಲ್ವಾ?
4: ಸಂಬಳ.
0: ಹೌದು, ಮೊದಲನೇ ಸಂಬಳ. ಹೌದು
4: ಮೇಡಮ್, ನಾನು ಕನ್ನಡ ಮೇಜರ್ ಬಿಟ್ಟೆ ನಾನು. ಬಟ್ ನನಗೆ ಏನಾಯ್ತು

ಅಂದ್ರೆ ನಮ್ಮೂರಲ್ಲಿ ಒಂದು ಫ್ರಾಡ್ ಆಗಿತ್ತು ಪೋಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ವಿವೋ ಆಫೀಸ್ ಅಲ್ಲಿ. ಅವಾಗ ನನ್ನನ್ನು ಸೆಲೆಕ್ಟ್ ಮಾಡಿದ್ರು ಪಾರ್ಟ್ ಟೈಮ್ ಆಗಿ ಮಾಡ್ಲಿಕ್ಕೆ ಸ್ಟಾಫ್ ಜಾಬ್ ಬಿಪಿಎಂ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಆಗಿ ನನ್ನನ್ನು ಸೆಲೆಕ್ಟ್.

0: ಕಾಲ್ ಮಾಡಿದ್ರು, ಕಾಲ್ ಫೋನ್ ಮಾಡಿದ್ರು, ಲೇಡೀಸ್ ಒಬ್ರು ಉಷಾ ಮೇಡಮ್ ಅಂತ ಹೇಳಿ ಬಂದ್ರು. ಅಷ್ಟೊತ್ತಿಗೆ ನಾನು ಬಿಟ್ಟು ಬಂದೆ ಮೇಡಮ್. ಬಹಳ ಚೆನ್ನಾಗಿ ಮಾಡಿದೆ ಅಂದ್ರೆ ಒಂದು ರಿಮಾರ್ಕ್ ಇಲ್ಲ ಮೇಡಮ್. ಪೋಸ್ಟ್ ಬಂದ್ಬಿಟ್ಟು ನನ್ನ ಅವರಿಗೆ ವಾಲಂಟಿಯರ್ ಆಗಿ 3 ವರ್ಷ ಮಾಡಿದ್ರೆ ನಾನು ಪರ್ಮನೆಂಟ್ BPM ಆಗಿರ್ತೀನಿ, ಇವಾಗ ಕೃಷಿಕನಾಗಿದ್ದೇನೆ ಮೇಡಮ್.
1: ಆದ್ರೂ ಮೊದಲನೇ ಸಂಬಳ ಅನ್ನೋದು ಕೇಳಿದ ತಕ್ಷಣ ನಾವು ಇದೇ ಮೊದಲನೇ ಸಂಬಳ ನಮಗೆ ಇಷ್ಟೇ ಬಂದಿತ್ತು ಅಂತ ಎಷ್ಟು ಚೆನ್ನಾಗಿ ನೆನಪಿರತ್ತಲ್ವಾ
0: ಮೇಡಮ್. ನಾನು ಇವತ್ತು ನೀವು ಹೇಳಿದ ಮೇಲೆ ನಾನು ಇವತ್ತು ನೆನಪು ಮಾಡ್ಕೊಂಡಿದ್ದೀನಿ, ನೆನಪೇ ಮಾಡ್ಕೊಂಡಿದ್ದಿಲ್ಲ.
1: ನೆನಪು ಮಾಡ್ಕೊಂತ ಇರ್ಬೇಕು ಮೇಘಾನಂದ ಅವರೇ, ಇದೆಲ್ಲ ನಮಗೆ ಒಂಥರ ಮೆಮೊರೀಸ್ ಇದ್ದಂಗೆ, ಹೌದಲ್ವಾ?
0: ಹೌದು ಮೇಡಮ್, ಹೌದು ಹೌದು ಮೇಡಮ್.
1: ಕರೆ ಮಾಡಿ ಮಾತನಾಡಿದ್ಕೆ ಧನ್ಯವಾದಗಳು. ಹೀಗೆ ನಿಮ್ಮ ನೆಚ್ಚಿನ ಆಕಾಶವಾಣಿಯನ್ನ ಕೇಳ್ತಾ ಇರಿ. ನಮಸ್ಕಾರ. ಕೇಳಿದ್ರಿ, ಮೇಘಾನಂದ ಅವರು ನ್ಯಾಮತಿಯಿಂದ ಕರೆ ಮಾಡಿದ್ರು, ಅವರ ಸಂಬಳವನ್ನ ಹೇಳಿದ್ರು, ಮೊದಲನೇ ಸಂಬಳವನ್ನ ಹೇಳಿದ್ರು. ಇಷ್ಟು ದಿನನೂ ನೆನ್ಪು ಮಾಡ್ಕೊಂಡಿರ್ಲಿಲ್ಲ, ಇವತ್ತೇ ನೆನಪಾಗಿದ್ದು ಅಂತ ಹೇಳ್ತಾ ಇದ್ರು. ಕೇಳಿದ್ರೆ ನಾವು ಏನೇ ಮಾಡಿದ್ರು ಕೆಲವೊಂದು ವಿಷಯಗಳನ್ನ ನಾವು ನೆನ್ಪು ಮಾಡ್ಕೊಂತಾ ಇರಬೇಕು, ಆಗ ನಮ್ಮ ಮುಖದಲ್ಲಿ ಒಂದು ಮುಗುಳ್ನಗೆ ಬರುತ್ತೆ. ಹೀಗಿತ್ತಲ್ವಾ ಆಗ, ಇವಾಗ ಹೆಂಗಿದೀವಿ, ಆಗ ಹೆಂಗಿದ್ವಿ ಅನ್ನುವಂತಹ ಒಂದು ಯೋಚನೆ, ಆ ಒಂದು ಮೆಮೊರೀಸ್ ಮತ್ತೆ ನಾವು ಮೆಲ್ಕ್ ಹಾಕ್ತಾ ಇರೋಣ ಅಂತ ಹೇಳ್ತಾ ಮತ್ತೊಂದು ಕರೆ ಬರ್ತಾ ಇದೆ. ಹಲೋ ಆಕಾಶವಾಣಿ.
2: ಹಲೋ,
1: ನಮಸ್ಕಾರ, ಯಾರು ಮಾತಾಡ್ತಿರೋದು?
2: ಮಹೇಶ್
1: ಅವರು. ಇಂದಿನ ವಿಷಯ ಗೊತ್ತಾಯ್ತು ಅಲ್ವಾ ಮಹೇಶ್ ಅವರೇ?
2: ವಿಷಯ ಏನೋ ಗೊತ್ತಾಯ್ತು, ವಿಷಯ ಚೆನ್ನಾಗಿದೆ. ಆದ್ರೆ ಎಷ್ಟೋ ಜನ ಕೆಲ್ಸಕ್ಕೆ ಹೋಗಿದ್ರೆ ಇರ್ತಾರಲ್ಲ ಮೇಡಮ್, ನಮ್ಮಂತರು ನಾವು ಹೋಗಿಲ್ಲಲ್ಲ ಮೇಡಮ್, ಅದಕ್ಕೇನೋ ಇದು.
1: ಇಲ್ಲ ಇಲ್ಲ, ಮೊದಲನೇ ಸಂಬಳ ಯಾವಾಗ ಕೆಲ್ಸಕ್ಕೆ ಯಾವಾಗ ಬೇಕಾದ್ರೂ ಹೋಗಿರ್ಬೋದು, ಹೌದಲ್ವಾ? ನಾವು ಕೆಲ್ಸ ಮಾಡಿ ಒಂದಿಷ್ಟು ಅನ್ನೋ ಅಂತಹ ಒಂದು ಅಮೌಂಟ್ ಬಂದಿರುತ್ತಲ್ಲ.
2: ಆದ್ರೆ ಇನ್ನೊಂದು ಹೇಳ್ಬೋದು ಮೇಡಮ್, ನಮ್ದು ಅಂಗಡಿ ಇದೆಯಲ್ಲ, ಅಂದ್ರೆ ಅದ್ರೊಳಗೆ ಸಂಪಾದನೆ ಮಾಡಿದ್ದು ಹೇಳ್ಬೋದಾ ಮೇಡಮ್?
1: ಹಾ ಹೌದು, ಅದು ಕೂಡ ಸಂಬಳನೇ ಅಲ್ವಾ
2: ಮೇಡಮ್. ನೀವು ಇದು ಕೆಲ್ಸಕ್ಕೆ ಹೋಗಿದ್ರೆ ಅಷ್ಟೇ ಸಂಬಳ ಬರುತ್ತೆ?
1: ಇಲ್ಲ ಇಲ್ಲ, ದಿನದ ಮಹೇಶ್ ಅವರೇ, ದಿನ ನಾವು ದಿನದ ಸಂಬಳನೂ ಹೌದು, ತಿಂಗಳ ಸಂಬಳನೂ ಹೌದು, ಎಲ್ಲದೂ ಒಂದು ತರ ಸಂಬಳನೇ. ಆದ್ರೆ ನಮ್ ಕೈಗೆ ಮೊದಲನೇ ದುಡ್ಡು ಬರುತ್ತಲ್ವಾ, ಅದ್ರ ಕುರಿತು ಒಂದು ನಿಮ್ಮ ಅನುಭವವನ್ನ ಹಂಚ್ಕೊಳ್ಳಿ ಅನ್ನುವಂತಹ ವಿಷಯ
2: ಮೇಡಮ್. ನನಗೆ ಅನುಭವ ಆಗಿದ್ದು ಮೇಡಮ್, ನಾವು ಸ್ಟಾರ್ಟಿಂಗ್ ಅಂಗಡಿ ಮಾಡುವಾಗ ನಮಗೆ ಒಂದು 50-60 ಉಳಿತಲ್ಲ ಮೇಡಮ್, ಅದನ್ನೇ ಇದು ಸಂತೋಷ ಪಟ್ಟು ಹೇಳ್ಬೋದು ಮೇಡಮ್.
1: ಅದೇ ಅದೇ ಅದನ್ನೇ, ನೀವು ಏನು ನಿಮಗೆ ನಿಮಗೇನು ಪ್ರಾಫಿಟ್ ಸಿಗತ್ತಲ್ವಾ ಅಂಗಡಿಯಿಂದ, ಆ ಒಂದು ಫಸ್ಟ್
2: ನಮಗೆ ಅಷ್ಟು ಉಳಿತಿತ್ತಲ್ಲ ಮೇಡಮ್, ಅದ್ರದ್ದು ಏನೋ ಒಂಥರ ಖುಷಿನೇ ಇರ್ತಿತ್ತಲ್ಲ ಮೇಡಮ್, ಅದು
1: ಹೌದು
2: ಉಳಿತಲ್ಲ ಅಂತ. ಅದ್ರಿಂದ ಒಂದು 30-40 ರೂಪಾಯಿ ಹಿಂದಕ್ಕಿಟ್ಟು ಮತ್ತೊಂದ್ ಸ್ವಲ್ಪ ಖರ್ಚು ಮಾಡಿ ದುಡ್ಡನ್ನ ಹಾಗೆ ಇದ್ ಮಾಡಿದ್ವಿ. ಆಮೇಲೆ ಮೇಡಮ್ ಉದು ದುಡ್ಡಲ್ಲಿ ಮೇಡಮ್ ನನಗೆ 1994 ಮೇಡಮ್ ನಮ್ಮ ಅಮ್ಮಗೆ ಹಾರ್ಟ್ ಆಪರೇಷನ್ ಇದಕ್ಕೆ 1 ಲಕ್ಷ ರೂಪಾಯಿ ಬೇಕಾಯ್ತು ಮೇಡಮ್. ಅಂದ್ರೆ ನಾನು ದುಡ್ಡೆಲ್ಲ ಕೂಡಿಟ್ಟು ನನ್ನ ಹತ್ರ 60,000 ರೂಪಾಯಿ ಉದಿತ್ತು ಮೇಡಮ್ ಒಟ್ಟು. ನಾನು ಅಂದ್ರೆ ಡೈಲಿ ಇದ್ನ ಅಂಗಡಿಲಿ ಉಳಿದ ದುಡ್ಡು ಇದ್ ಮಾಡಿ 60,000 ರೂಪಾಯಿ ಬರುತ್ತೆ ಮೇಡಮ್. ಹಾಗೆ 1,10,000 ರೂಪಾಯಿ ಬೇಕಾಯ್ತು ಮೇಡಮ್ ಬೆಂಗಳೂರು ನಾರಾಯಣ ಹಾಸ್ಪಿಟಲ್ ಒಳಗೆ ಇದು ಆಪರೇಷನ್ ಗೆ. ಮತ್ ಬೇರೆ ಹತ್ರ ಮತ್ತ 50,000 ರೂಪಾಯಿ ಇಸ್ಕೊಂಡು ಆಪರೇಷನ್ ಎಲ್ಲ ನಮ್ಮ ಅಮ್ಮಗೆ ಆಪರೇಷನ್ ಎಲ್ಲ ಮಾಡಿಸಿ ನನಗೆ ಒಂದು 2 ವರ್ಷ ತಗೊಂಡು ಅವರಿಗೆ ರಿಟರ್ನ್ ಮಾಡಿದೆ ಮೇಡಮ್.
1: ನೀವು ಕೂಡಿಟ್ಟ ದುಡ್ಡಲ್ಲಿ ನಿಮ್ ತಾಯಿ ಅವರಿಗೆ ಆಪರೇಷನ್ ಮಾಡಿಸಿದ್ರಿ, ಎಷ್ಟು ಖುಷಿ ಆಗುತ್ತಲ್ವಾ?
2: ಹೌದೌದು ಮೇಡಮ್, ಯಾಕೆಂದ್ರೆ ಇದು ಒಳ್ಳೇದು ಉಪಯೋಗನೇ ಮೇಡಮ್, ಯಾಕೆ ದುಡ್ಡು ಕೂಡಿಟ್ಟು ಬಟ್ ಒಳ್ಳೆ ಕೆಲ್ಸಕ್ಕೂ ಆಯ್ತಲ್ಲ ಮೇಡಮ್.
1: ಹೌದು ಹೌದು,
2: ನಾನು ನನ್ನ ತಾಯಿನೂ ಉಳಿಸ್ಕೊಂಡೆ.
1: ಹೌದು ಖಂಡಿತ,
2: ಈ ತರ ಇರುತ್ತೆ ಮೇಡಮ್.
1: ಧನ್ಯವಾದಗಳು ಮಹೇಶ್ ಅವರೇ, ಕರೆ ಮಾಡಿ ನಿಮ್ಮ ಅನುಭವವನ್ನ ಹಂಚಿಕೊಂಡಿದ್ದಕ್ಕೆ ನಮಸ್ಕಾರ. ಕೇಳಿದರೆ ಮಹೇಶ್ ಅವರು ಶಿಕಾರಿಪುರದಿಂದ ಕರೆ ಮಾಡಿದ್ರು, ಅವರ ಸಂಬಳದ ಅವರ ಮೊದಲ ಸಂಬಳದ ಕುರಿತು ನಮಗೆ ಅವರ ಅನುಭವಗಳನ್ನು ಹಂಚಿಕೊಂಡ್ರು. ಹಾಗೆಯೇ ಮೊದಲ ಸಂಬಳ ಅಂತ ಅಂದರೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಒಂದು ವಿಶೇಷ ಸ್ಥಾನವನ್ನು ಹೊಂದಿರುತ್ತೆ. ಅದು ತಿಂಗಳ ಸಂಬಳ ನೇ ಆಗಿರ್ಬೇಕು ಅಂತ ಅಲ್ಲ, ದಿನದ ಸಂಬಳ ಕೂಡ ಆಗಿರಬಹುದು, ಹೌದಲ್ವಾ? ಏನೇ ಮಾಡಿದ್ರು ನಾವೊಂದು ಕೆಲಸ ಮಾಡಿರ್ತೀವಿ, ಅದಕ್ಕೆ ತಕ್ಕಂತಹ ಸಿಕ್ಕಂತಹ ಪ್ರತಿಫಲನೇ ಆ ಸಂಬಳ ಅನ್ನುವಂತಹ ಒಂದು ವರ್ಡ್ ಅನ್ನ ಅದು ಹೇಳತ್ತೆ. ಮತ್ತೊಂದು ಕರೆ ಬರ್ತಾ ಇದೆ, ಸ್ವೀಕರಿಸೋಣ. ಹಲೋ ಆಕಾಶವಾಣಿ.
3: ನಮಸ್ಕಾರ ಮೇಡಮ್.
1: ನಮಸ್ಕಾರ, ಯಾರು ಮಾತಾಡ್ತಿರೋದು?
3: ಹಂಪಣ್ಣ.
1: ಹಂಪಣ್ಣ ಅವರು ನ್ಯಾಮತಿಯಿಂದ. ಇಂದಿನ ವಿಷಯ ಗೊತ್ತಾಯ್ತು ಅಲ್ವಾ ಹಂಪಣ್ಣ ಅವರೇ?
3: ಗೊತ್ತಾಗಿದೆ ಮೇಡಮ್.
1: ಹಾ ಹೇಳಿ.
3: ಅದೇ, ನಾ 1987 ಪೆಟ್ರೋಲ್ ಬಂಕ್ ನಲ್ಲಿ ಇದ್ದೆ. ಅವಾಗ ಒಂದು 500 ರೂಪಾಯಿ ಕೊಡೋರು.
1: ಮೊದಲನೇ ಸಂಬಳ ನಿಮಗೆ 500 ರೂಪಾಯಿ ಸಿಕ್ಕಿತ್ತ?
3: 500 ರೂಪಾಯಿ.

0: ಏನ್ ಮಾಡಿದ್ರಿ ಅದನ್ನ?
1: ಬ್ಯಾಂಕ್ನಲ್ಲಿ ಇಟ್ಕೊಂಡು ಒಂದ್ ವರ್ಷ ಬಿಟ್ಟು ಒಂದ್ ವರ್ಷ ಇದ್ದೆ ನಾನಲ್ಲಿ. ಆ ನಂತರ ಒಂದ್ ಸಣ್ಣ ಕಿರಾಣಿ ಅಂಗಡಿ ಇಟ್ಕೊಂಡಿದ್ದೆ. ನಂತರ ಈಗ ಅದ ಬೆಳೆತಾ ಬೆಳೆದ ಸ್ವಲ್ಪ ದೊಡ್ಡದಾಗಿದೆ.
0: ಹಂಪಣ್ಣವರೇ ಮೊದಲನೇ
1: 4,000 ಬಂಡವಾಳ ಹಾಕಿದ್ದೆ ಅಷ್ಟೇ. ಅವಾಗೆಲ್ಲ ಸ್ವಲ್ಪ ಕಮ್ಮಿ ಇದ್ರ ಬೆಲೆಗಳು ಅಲ್ಲೇ ನಡೆಯೋದು. ದೊಡ್ಡ ಬಂಡವಾಳ.
0: ಹೌದೌದು. ಹಂಪಣ್ಣವರೇ ಮೊದಲನೇ ಸಂಬಳವನ್ನ ಏನ್ ಮಾಡಿದ್ರಿ ನೀವು?
1: ಅಲ್ಲ, ಬ್ಯಾಂಕ್ನಲ್ಲಿ ಇಟ್ಟಿದ್ದೆ, ಅದೇ ಹಣದಿಂದನೇ ಅಂಗಡಿ ಮಾಡಿದ್ದೆ.
0: ಹೌದಾ, ಇಂತಹ ಒಳ್ಳೆಯ ಕೆಲಸವನ್ನ ಮಾಡಿದ್ರಿ. ಧನ್ಯವಾದಗಳು ಹಂಪಣ್ಣ ಅವರೇ ಕರೆ ಮಾಡಿದ್ದಕ್ಕೆ. ನಮಸ್ಕಾರ.
1: ಧನ್ಯವಾದ ನಿಮಗೆ.
0: ಕೇಳುಗರೇ, ನಮ್ಮ ಕೇಳುಗರೆಲ್ಲರೂ ಕೂಡ ಕರೆ ಮಾಡಿ ಅವರ ಮೊದಲ ಸಂಬಳದ ಕುರಿತು ಅನುಭವವನ್ನು ಹಂಚಿಕೊಳ್ತಾ ಇದ್ದಾರೆ. ನೀವು ಕೂಡ ಕರೆ ಮಾಡಿ ನಿಮ್ಮ ಮೊದಲ ಸಂಬಳದ ಕುರಿತು ನಿಮ್ಮ ಅನುಭವಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ದೂರವಾಣಿ ಸಂಖ್ಯೆಯನ್ನು ಹೇಳ್ತಾ ಇದ್ದೀನಿ. 0828227044 0828200704. ಹಲೋ, ಆಕಾಶವಾಣಿ.
2: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಿರೋದು?
2: ನಾನು ಶ್ಯಾಮ್ ಸುರೇಶ್ ಮೇಡಮ್, ಆಲಪ್ಪ ಸರ್ಕಲ್.
0: ಶ್ಯಾಮ್ ಸುರೇಶ್ ಅವರು, ಇಂದಿನ ವಿಷಯ ಗೊತ್ತಾಯ್ತು ಅಲ್ವಾ ಶ್ಯಾಮ್ ಅವರೇ?
2: ಗೊತ್ತಾಯ್ತು ಮೇಡಮ್, ಕೇಳ್ಕೊಂಡೆ.
0: ಹೇಳಿ, ನಿಮ್ಮ ಮೊದಲನೇ ಸಂಬಳ ಎಷ್ಟಿತ್ತು?
2: 210 ರೂಪಾಯಿ ಇತ್ತು ಮೇಡಮ್.
0: 210 ರೂಪಾಯಿ. ಯಾವ ಕೆಲಸ ಮಾಡ್ತಾ ಇದ್ರಿ ಶ್ಯಾಮ್ ಅವರೇ?
2: ಅದು ನಾನು ನಮ್ದು ವರ್ಕ್ಶಾಪ್ ಇತ್ತು, ವರ್ಕ್ಶಾಪ್ ಇದೆ ಈಗಲೂ ಕೂಡ. ಆದ್ರೆ ನಮ್ ತಂದೆ ಹೊರಡೋದು ಅನುಭವ ಏನು ಅಂತ ತಿಳ್ಕೊಳ್ಳಿ ಅಂತೇಳಿ ಒಂದ್ ತಿಂಗಳು ಹೊರಡ ಕಳ್ಸಿದ್ರು. ಶೀಟ್ಗಳಿಗೆ ಬರೀ ಡ್ರಿಲ್ ಹಾಕೊಡೋದು ಕೆಲಸಗಳು. ಬೆಳಿಗ್ಗೆ 9:30 ಸಾಯಂಕಾಲ 6:30 ಕೆಲಸ ಮಾಡಿಸ್ತಿದ್ರು. ಮಧ್ಯಾಹ್ನ 1 ಗಂಟೆ ಊಟ, ತಿಂಗಳಿಗೆ 210 ರೂಪಾಯಿ ಲೆಕ್ಕದಲ್ಲಿ ಕೊಟ್ಟರು. ಅದನ್ನ ತಂದು ನಮ್ ತಂದೆ ಕೈ ಕೊಟ್ಟೆ. ಅವರು ಅದನ್ನ ಇದ್ರಲ್ಲಿ ಇದೆ ಮೊದಲನೇ ಇದ್ರಲ್ಲಿ ನಿಂದು ಅಂತ ಬಟ್ಟೆ ಹೊಲಿಸ್ಕೋ ಅಂತ ಹೇಳಿ ಅವರಿಗೆ ಬಟ್ಟೆ ಕೊಡ್ತಿದ್ರು. ಅವಾಗ
0: 210 ರೂಪಾಯಲ್ಲಿ ನಿಮಗೆ ಮೊದಲನೇ ಬಟ್ಟೆ ಕೂಡ ಸಿಕ್ತು.
2: ಸಿಕ್ತು ಮೇಡಮ್. ಅಂದ್ರೆ ಹೊರಗಡೆ ಅನುಭವ ಆಗ್ಲಿ ಅಂತ ಮನೇಲಿ ಅಂದ್ರೆ ಅಂಗಡಿಲಿ ಆಟ ಆಡ್ಕೊಂಡು ಕೆಲಸ ಮಾಡ್ತಿದ್ದೆ. ಒಂದ್ ಕಡೆ ಕರಾರುವಾಕಿಗೆ ನಿಂತ್ಕೊಂಡು 4 ಗಂಟೆ 8 ಗಂಟೆ ಟೈಮ್ ಕೆಲಸ ಮಾಡೋದು ಹೇಗೆ ಅಂತ ಅನುಭವ ಬರ್ಲಿ ಅಂತ ಹೊರಗಡೆ ಕಲ್ಸಿದ್ರು.
0: ಒಳ್ಳೆ ಕೆಲಸವನ್ನ ಮಾಡಿದ್ರು ನಿಮ್ ತಂದೆಯವರು, ಹೌದಲ್ವಾ?
2: ಹೌದು ಮೇಡಮ್. ಅದು ನಮ್ ಜೀವನದಲ್ಲಿ ಒಂದು ಶಿಸ್ತು ಮತ್ತು ಕ್ರಮಬದ್ಧವಾಗಿ ಕೆಲಸ ಮಾಡೋದನ್ನ ತಿಳಿಸ್ಕೊಟ್ಟಂಗಾಯ್ತು.
0: ನೆನಪು ಮಾಡ್ಕೊಂಡು ನೀವು ನಿಮ್ಮ ಅನುಭವವನ್ನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಶ್ಯಾಮ್ ಸುರೇಶ್ ಅವರೇ. ನಮಸ್ಕಾರ.
2: ನಿಮಗೂ ನಮಸ್ಕಾರ ಮೇಡಮ್.
0: ಧನ್ಯವಾದಗಳು. ಕೇಳಿದರೆ ಶ್ಯಾಮ್ ಸುರೇಶ್ ಅವರು ಭದ್ರಾವತಿಯಿಂದ ಕರೆ ಮಾಡಿದ್ರು. ಅವರ ಮೊದಲ ಸಂಬಳದ ಕುರಿತು ಅವರ ತಂದೆಯವರು ಬೇರೆ ಕಡೆ ಕೆಲಸಕ್ಕೆ ಸೇರಿಸಿ ಆ ಕೆಲಸದಿಂದ ಅವರ ಅನುಭವ ಹೇಗಿತ್ತು ಅನ್ನುವಂತಹ ಮಾಹಿತಿಯನ್ನು ನಮ್ಮೊಟ್ಟಿಗೆ ಹಂಚಿಕೊಂಡು ನಮ್ಮ ಕೇಳುಗರಿಗೆ ಧನ್ಯವಾದಗಳು ಅಂತ ಹೇಳ್ತಾ ಮತ್ತೊಂದು ಕರೆ ಬರ್ತಾ ಇದೆ. ಹಲೋ ಆಕಾಶವಾಣಿ.
3: ಹಲೋ, ನಮಸ್ತೆ.
0: ನಮಸ್ತೆ.
3: ಕೇಶವ್ ಅವರತ್ತ ಭದ್ರಾವತಿಯಿಂದ ಮ್ಯಾಮ್.
0: ಕೇಶವ್ ಅವರು, ಇಂದಿನ ವಿಷಯ ಗೊತ್ತಾಯ್ತು ಅಲ್ವಾ ಕೇಶವ್ ಅವರೇ?
3: ಗೊತ್ತಾಯ್ತು, ನಮ್ಮ ಪ್ರಥಮ ಮೂಲ.
0: ಹೌದು ಹೌದು.
3: ನಾನು ಫಸ್ಟ್ನೇದು ಅಂದ್ರೆ ನಮ್ದು 100 ರೂಪಾಯಿ ಮೇಡಮ್.
0: 100 ರೂಪಾಯಿ.
3: 100 ರೂಪೀಸ್. ಹಿಂಗೆ ಗದ್ದೆ ಕುಯಿಲು ತಂದಿತ್ತು, ಬಂದಿತ್ತು ದುಡ್ಡು.
0: 100 ರೂಪಾಯಿಗಳು ಎಷ್ಟೊಂದು ಮಹತ್ವ ಇತ್ತಲ್ವಾ ಆಗಿನ ಕಾಲದಲ್ಲಿ 100 ರೂಪಾಯಿ ಅಂತ ಅಂದ್ರೆ.
3: ಹೌದು ಮ್ಯಾಮ್.
0: ಆ 100 ರೂಪಾಯಲ್ಲಿ ಏನ್ ಮಾಡಿದ್ರಿ ನೀವು ಕೇಶವ್ ಅವ್ರೆ?
3: ಅವಾಗೆಲ್ಲ ಹುಡುಗಾಟ ಅಲ್ಲ ಮೇಡಮ್. ಅವಾಗೆಲ್ಲ ಇನ್ನು ಚಿಕ್ಕ ಹುಡುಗರು, ಅವಾಗ ಇನ್ನು 10-11 ವರ್ಷ. ಅವಾಗ ನಾವು ಅವಾಗ್ಲೇನೆ ನಮಗೆ ಕೆಲಸ ತೋರ್ಸ್ಕೊಡೋರು
0: ಅಂತ.
3: ಬೇರೆಯವ್ರಿಗೆ ಅವಕಾಶ ಸಿಗಲಿ ಮ್ಯಾಮ್.
0: ಖಂಡಿತ ಖಂಡಿತ ಕೇಶವ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
3: ಧನ್ಯವಾದ.
0: ಕೇಳಿದ್ರೆ ಕೇಶವ್ ಅವರು ಭದ್ರಾವತಿಯಿಂದ ಕರೆ ಮಾಡಿದ್ರು. ಅವರ ಸಂಬಳ, ಮೊದಲನೇ ಸಂಬಳ 100 ರೂಪಾಯಿಗಳು ಅಂತ ಅವರು ಹೇಳಿದ್ರು. ಮತ್ತೊಂದು ಕರೆ ಬರ್ತಾ ಇದೆ, ಸ್ವೀಕರಿಸೋಣ. ಹಲೋ ಆಕಾಶವಾಣಿ. ಹಲೋ, ನಮಸ್ಕಾರ. ಯಾರು ಮಾತಾಡ್ತಿರೋದು?
4: ನಮಸ್ತೆ ಮೇಡಮ್. ಭದ್ರಾವತಿ ಆಕಾಶವಾಣಿ ಎಲ್ಲಾ.
0: ನಮಸ್ಕಾರ. ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಾ ಇದೆ, ನೆಟ್ವರ್ಕ್ ಇರೋ ಕಡೆ ಬರ್ತೀರಾ? ಹಲೋ
4: ಹಲೋ.
0: ಇವಾಗ ಕೇಳಿಸ್ತಾ ಇದೆ, ಹೇಳಿ. ನಿಮ್ಮ ಹೆಸರು ಹೇಳಿ ಸರ್.
4: ನನ್ನ ಹೆಸರು ಎಚ್ ಪಿ ಉಚ್ಚೆಗೌಡ.
0: ನಿಮ್ಮ ಧ್ವನಿ ಬ್ರೇಕ್ ಆಗ್ತಾ ಇದೆ, ನೆಟ್ವರ್ಕ್ ಇಲ್ಲ ಅನ್ಸತ್ತೆ. ನಿಮ್ಮ

0: ಹಲೋ, ಕರೆಕಟ್ಟಾಯಿತು. ಕೇಳುಗರೆ, ನೆಟ್ವರ್ಕ್ ಇರುವಂತಹ ಸ್ಥಳಕ್ಕೆ ದಯವಿಟ್ಟು ಬನ್ನಿ, ಇಲ್ಲ ಅಂತಂದ್ರಿ ನಮಗೂ ಕೇಳಿಸೋದಿಲ್ಲ, ನಿಮಗೂ ಕೂಡ ಡಿಸ್ಟರ್ಬೆನ್ಸ್ ಆಗತ್ತೆ ಅಂತ ಹೇಳ್ತಾ. ಹಲೋ ಆಕಾಶವಾಣಿ.
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಆರಾಮಿದ್ದೀವಿ, ನೀವು ಆರಾಮಿದ್ದೀರಾ?
1: ಹಾ ಮೇಡಮ್, ಆರಾಮಿದ್ದೀನಿ. ನಾ ರೂಪಾ ಮೇಡಮ್, ಪೊಲೀಸ್ ಕ್ವಾರ್ಟರ್ಸ್ ಡೈರಿ.
0: ಹಾ, ರೂಪಾ ಅವರು. ಇಂದಿನ ವಿಷಯ ಗೊತ್ತಾಯ್ತು ಅಲ್ವಾ ರೂಪಾ ಅವರೇ?
1: ಹಾ ಮೇಡಮ್, ಗೊತ್ತಾಯ್ತು, ಒಳ್ಳೆ ವಿಷಯ ಕೊಟ್ಟಿದ್ದೀರಾ ಮೇಡಮ್.
0: ನಿಮ್ಮ ಅನುಭವವನ್ನ ಹಂಚಿಕೊಳ್ಳಿ
1: ಮೇಡಮ್. ನಾನು ಡಿಗ್ರಿ ಮಾಡ್ಬೇಕಾರೆ ನ್ಯಾಮತಿಯಲ್ಲಿ ಬಿ ಎ ಓದ್ಬೇಕಾರೆ, ಈಗ ಕಾಲೇಜ್ ನಮಗೆ 8 ಗಂಟೆಯಿಂದ 12 ಗಂಟೆ ತನಕ ಇರ್ತಿತ್ತು. ಮಧ್ಯಾಹ್ನ ಅವಾಗ ಖಾಲಿ ಇರ್ತಿದ್ದಲ್ಲ ಮೇಡಮ್, ನಂದು ಹಿಂದಿ ಆಗಿತ್ತು, ರತ್ನ ಪ್ರಥಮ ಮಧ್ಯಮ ಪ್ರವೇಶ ಉತ್ತಮ ಫಸ್ಟ್ ಉತ್ತಮ ಸೆಕೆಂಡ್ ಅಂತ ರತ್ನ ಆಗಿತ್ತು, ಹಿಂದಿ ಬೇಡ ಆಗಿರ್ಲಿಲ್ಲ ಮೇಡಮ್. ಆಗ ಅಲ್ಲಿ ಒಬ್ಬ ಸ್ಕೂಲ್ಗಳಿಗೆ ಹಿಂದಿ ಟೀಚರ್ ತಗೊಂಡಿರ್ಲಿಲ್ಲ ಕೆಲವೊಂದು ಸ್ಕೂಲ್ ಅಲ್ಲಿ, ಅವಾಗ ಪಾರ್ಟ್ ಟೈಮ್ ಆಗಿ ನನ್ನನ್ನು ತಗೊಂಡಿದ್ರು ಮೇಡಮ್. ಅಲ್ಲಿ ನ್ಯಾಮತಿ ಪಕ್ಕದಲ್ಲೇ ಒಂದು ಒಡೆಯತ್ತೂರು ಅಂತ ಒಂದು ಹಳ್ಳಿ ಇದೆ, ಆ ಹಳ್ಳಿಗೆ ಮಧ್ಯಾಹ್ನ ಹೋಗ್ತಿದ್ದೆ ಮೇಡಮ್. ಬೆಳಗ್ಗೆ ನಾನು ಡಿಗ್ರಿ ಕಾಲೇಜ್ ಮುಗಿಸ್ಕೊಂಡು ಮಧ್ಯಾಹ್ನ ಹೋಗ್ತಿದ್ದೆ ನಾನು ಪಾಠ ಮಾಡಕ್ಕೆ. ಮಕ್ಕಳಿಂದಾನೆ ಕಲೆಕ್ಟ್ ಮಾಡಿ 500 ರೂಪಾಯಿ ಕೊಡ್ತಿದ್ರು ಮೇಡಮ್ ತಿಂಗ್ಳಿಗ್ ನನಗೆ.
0: ಹಾಗಿದ್ರೆ ಮೊದಲನೇ ಸಂಬಳ ನಿಮ್ದು 500 ರೂಪಾಯಿ?
1: ಹೌದು ಮೇಡಮ್, 500 ರೂಪಾಯಿ ಮೊದಲನೇ ಸಂಬಳ. ತುಂಬಾ ಖುಷಿ ಆಗಿತ್ತು ಮೇಡಮ್ ನನಗೆ ಫಸ್ಟ್ ಸಂಬಳ ಸಿಕ್ಕಾಗ.
0: ಏನ್ ಮಾಡಿದ್ರಿ ರೂಪಾ ಅವರೇ ಅದು 500 ರೂಪಾಯಿನ? ನೀವು
1: ತಾಯಿಗೆ ಹೋಗಿ ಕೊಟ್ಟೆ ಮೇಡಮ್. ನಮ್ ತಾಯಿ ಫಸ್ಟ್ ಅದನ್ನ ದೇವ್ರಿಗೆ ಹಾಕ್ಬೇಕು ದೇವಸ್ಥಾನಕ್ಕೆ ಅಂತ ಹೇಳಿ ದೇವಸ್ಥಾನಕ್ಕೆ ಹಾಕಿದ್ರು ಮೇಡಮ್. ಅದನ್ನ ತಾಯಿಗೆ ಕೊಟ್ಟಿದ್ದೆ ಮೇಡಮ್ ಫಸ್ಟ್. ಅದು ನನಗೆ ತುಂಬಾ ಖುಷಿ ಆಗಿತ್ತು, ನನ್ನ ಓದಿದಿಂದ ತಗೊಂಡಿರೋ ಸಂಬಳ ಮೊದಲನೇ ಸಂಬಳ ಅದು ಮೇಡಮ್.
0: ಎಷ್ಟು ಖುಷಿ ಆಗುತ್ತಲ್ವಾ, ನಮ್ಮ ಮೊದಲನೇ ಸಂಬಳ.
1: ಇವತ್ತು ಅದು ನಾನು ನೀವು ಪ್ರೋಗ್ರಾಮ್ ಕೇಳ್ತಾ ಇರ್ಬೇಕು, ನನಗೆ ಅದು ನೆನಪಾಯ್ತು ಮೇಡಮ್. ಬರ್ತೇ ಬಿಟ್ಟಿದ್ದೆ ನಾನು ಅದನ್ನ ಮೊದಲನೇ ಸಂಬಳದ 500 ರೂಪಾಯಿ ಮೇಡಮ್ ಅವಾಗ.
0: ಹೀಗೆ ನೆನ್ಪ್ ಮಾಡ್ಕೊಂತಾ ಇರೋಣ ಎಲ್ಲಾ ವಿಷಯಗಳನ್ನು, ನಮ್ಮ ಹಳೆಯ ವಿಷಯಗಳನ್ನೆಲ್ಲ ನಾವು ನೆನ್ಪ್ ಮಾಡ್ಕೊಂತಾ ಇರೋಣ, ಏನಂತೀರಾ?
1: ಹೌದು ಮೇಡಮ್, ತುಂಬಾ ಖುಷಿ ಆಗುತ್ತೆ. ಆಕಾಶವಾಣಿ ಹಳೇದೆಲ್ಲ ಎಲ್ಲ ಮೆಲ್ಕ್ ಆಗ್ತಾ ಇರ್ತೀರಲ್ಲ ಮೇಡಮ್, ಎಲ್ಲ ಹಳೇದನ್ನೆಲ್ಲ ನೆನ್ಪ್ ಮಾಡ್ತಾ ಇರ್ತೀರಲ್ಲ, ತುಂಬಾ ಖುಷಿ ಆಗುತ್ತೆ ಮೇಡಮ್.
0: ನಿಮಗೋಸ್ಕರನೇ ಇರೋದು ಆಕಾಶವಾಣಿ.
1: ಖಂಡಿತ ಮೇಡಮ್, ನಾವು ನಿರಂತರ ಕೇಳ್ತಾನೆ ಇರ್ತೀವಿ ಮೇಡಮ್ ಆ ಪ್ರೋಗ್ರಾಮ್ಗಳನ್ನೆಲ್ಲ.
0: ಖುಷಿ ಆಗುತ್ತೆ ಈ ಮಾತನ್ನ ಕೇಳಿ. ಹೀಗೆ ಕೇಳ್ತಾ ಇರಿ, ಹಾಗೇನೆ ಜೊತೆಲಿ ಇರೋರಿಗೂ ಕೂಡ ಕೇಳಿಸ್ತಾ ಇರಿ ಅಂತ ಹೇಳ್ತಾ. ರೂಪಾ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು, ನಮಸ್ಕಾರ.
1: ಧನ್ಯವಾದಗಳು ಮೇಡಮ್, ಥ್ಯಾಂಕ್ ಯು ಮೇಡಮ್.
0: ಕೇಳುಗರೆ, ರೂಪಾ ಅವರು ಕರೆ ಮಾಡಿದ್ರು, ಅವರ ಮೊದಲ ಸಂಬಳ. ಅವರು ಕಾಲೇಜಿಗೆ ಹೋಗ್ತಾನೆ ಪಾಠ ಮಾಡೋದಕ್ಕೆ ಹೋಗ್ತಾ ಇದ್ರು, ಆಗ ಸಿಕ್ಕಂತಹ ಮೊದಲನೇ ಸಂಬಳವನ್ನ ಅವರ ತಾಯಿಗೆ ತಗೊಂಡೋಗಿ ಕೊಟ್ರು. ಅವರ ತಾಯಿ ಅದನ್ನ ದೇವಸ್ಥಾನಕ್ಕೆ ಅರ್ಪಿಸೋಣ ಅಂತ ದೇವಸ್ಥಾನಕ್ಕೆ ಅರ್ಪಿಸಿದ್ರು ಅನ್ನುವಂತಹ ಮಾಹಿತಿಯನ್ನ, ಅವರ ಅನುಭವವನ್ನ ಖುಷಿ ಖುಷಿಯಿಂದ ಅವರು ಹಂಚಿಕೊಂಡ್ರು. ನಮ್ಮ ಕೇಳುಗರಿಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು, ಹೀಗೆ ಕರೆ ಮಾಡ್ತಾ ಇರಿ ಅಂತ ಹೇಳ್ತಾ ಮತ್ತೊಂದು ಕರೆ ಬರ್ತಾ ಇದೆ. ಹಲೋ ಆಕಾಶವಾಣಿ.
2: ನಮಸ್ತೆ ಮೇಡಮ್.
0: ನಮಸ್ತೆ,
2: ಇವಾಗ ಕೇಳಿಸ್ತಾ ಇದೆ ಮೇಡಮ್? ನಾನು ಮೊದಲೇ ಕಟ್ ಆಯ್ತು ಮೇಡಮ್ ಕಾಲು.
0: ಇವಾಗ ಕೇಳಿಸ್ತಾ ಇದೆ ನೋಡಿ, ಕರೆಕ್ಟ್ ಆಗಿ ನೆಟ್ವರ್ಕ್ ಇರೋ ಜಾಗಕ್ಕೆ ಬಂದಿದ್ದೀರಾ ನೀವು. ಇವಾಗ
2: ಬಂದಿದ್ದೀನಿ ಮೇಡಮ್, ಬಿಲ್ಡಿಂಗ್ ಮೇಲೆ ಬಂದಿದ್ದೀನಿ ಮೇಡಮ್. ನಂದು ಎಲ್ಲಾರ್ದು ಒಂದಾದ್ರೆ ನಮ್ದೇ ಒಂಥರ ತುಂಬಾ ವಿಚಿತ್ರ ಮೇಡಮ್ ಸಂಬಳ ತಗೊಳ್ಳೋದು.
0: ನಿಮ್ಮ ಹೆಸರನ್ನ ಹೇಳ್ಬಿಡಿ, ನಿಮ್ಮ ಹೆಸರನ್ನ ಆಗ್ಲೇ ಕೇಳಿಸಿಲ್ಲ ನಿಮ್ಮ ಹೆಸರು.
2: ಮೇಡಮ್, ನನ್ನ ಹೆಸರು ಎಚ್ ಬಿ ಉಚ್ಚೇಗೌಡ ಮೇಡಮ್. ಅಗಾಪುರ ಗ್ರಾಮ, ಅನೂರು ತಾಲೂಕು, ಚಾಮರಾಜನಗರ ಜಿಲ್ಲೆಯಿಂದ ಮಾತಾಡ್ತಾ ಇರೋದು ಮೇಡಮ್.
0: ಚಾಮರಾಜನಗರದಿಂದ ಹುಚ್ಚೇಗೌಡ ಅವರೇ, ಹೇಳಿ ನಿಮ್ಮ ಅನುಭವವನ್ನ ಹೇಳಿ, ನಾವು ಕೇಳಿಸ್ಕೊಂತೀವಿ.
2: ಅನುಭವ ಅಂದ್ರೆ ಮೇಡಮ್, ಇದು 17 ಅಲ್ಲಿ 72-73 ಮಾತು ಮೇಡಮ್. ಅವಾಗ ನಾವು ಹಸುಗಳು ದನ ಮೇಯಿಸಕ್ಕೆ ನಮ್ಗೆ ಕಾಲು ಬಂಡಳಿ ಬೆಟ್ಟ ಅಂತ ಇದೆ, ಅಲ್ಲಿಗೆ ಹೋಗ್ತಾ ಇದ್ವಿ. ಅವಾಗ ಮೇಡಮ್ ನಾನು ದುಡ್ಡು ಯಾರು ಕೊಡ್ತಾ ಇರ್ಲಿಲ್ಲ, ಕಷ್ಟ, ಊಟಕ್ಕೆ ಕಷ್ಟ
0: ಆಗಿನ ಕಾಲದಲ್ಲಿ. ಹೌದು
2: ಕೇಳಿ. ಅಲ್ಲಿ ಏನ್ ಮಾಡೋದು, ಸೌದೆ ತಗೊಳ್ತಾ ಇದ್ದು. ಒಂದುವರೆಗೆ ಊರಲ್ಲಿ 2 ರೂಪಾಯಿ ಕೊಡ್ತಾ ಇದ್ರು.
0: 2 ರೂಪಾಯಿ
2: ಏನೋ ಮಾರಿದ್ರೆ ನಾವು ಮನೆಗ್ ತಗೋಬರ್ತಾ ಇದ್ವು, ಮನೆಗ್ ತಗೊಂಡ್ಬಂದ್ ಬರ್ಲೇಬೇಕು, ಇಲ್ಲಾಂದ್ರೆ ನಮ್ಗೆ ಊಟ ಕೊಡ್ತಾ ಇರ್ಲಿಲ್ಲ ಮನೇಲಿ. ಅವಾಗ 2.5 ಕಟ್ಕೊಂತ ಇದ್ದೆ ನಾನು. ಒಂದುವರೆನ ತಂದ್ ಮಳಗ್ಬಿಡೋದು, 1 ಕಿಲೋಮೀಟರ್ ಪುನಃ ಎತ್ಕೊಂಡ್ ಬಂದು ಹಿಂದೆ ಮಳಗೋದು, ಈ ತರ ಮಾಡಿ ಒಂದಿನ ಮನೆಗ್ ಕೊಡೋದು, ಒಂದಿನ ಮಾರಾಟ ಮಾಡೋದು.
0: ಮಾರಾಟ
2: ರೂಪಾಯಿ ಮಾರಾಟ ಮಾಡಿ. ಆಗಿನ ಕಾಲದಲ್ಲಿ ಫಿಲಿಂ ಸೆಂಟ್ ಬಂದಿರ್ತಿತ್ತು ಬಂದಿದೆ ಊರಲ್ಲಿ, ನೋಡೋಸ್ಕರ ಚೇರ್ ಮೇಲೆ ಬ್ರೆಂಚ್ ಮೇಲೆ ಕುತ್ಕೊಂಡ್ರೆ
0: 60 ಪೈಸೆ
2: ನನ್ನ ಆತರ ನಾವು ಸಂಪಾದನೆ ಮಾಡಿದ್ವಿ ಮೇಡಮ್. ಆಮೇಲೆ ಹಸ್ಗಳನ್ನೆಲ್ಲ 4-5 ಜನ ಸೇರಿ ಒಬ್ರು ಕೇಳೋದು, ಇನ್ನೊಬ್ರು ಇದು ಕಡಲೆಕಾಯಿ ಎಲ್ಲ ಅಗೆ ಕೊಯ್ತಾ ಇದ್ದು, ಅಗೆ ಹೋದ್ರೆ ಅದ 5 ರೂಪಾಯಿ ಕೊಡೋರು. ಬೆಳಗ್ಗೆ 9 ಗಂಟೆಯಿಂದ ಹಿಡಿದು

0: ಸಾಯಂಕಾಲ 5 ಗಂಟೆ ಗಂಟ.
1: ಒಳ್ಳೆಯ ಅನುಭವವನ್ನ ನಮ್ಮೊಟ್ಟಿಗೆ ಹಂಚಿಕೊಂಡ್ರಿ ಹುಚ್ಚೇಗೌಡ ಅವರೇ. ನಿಮ್ಮ ಮೊದಲನೇ ಸಂಬಳ ಆಗಿದೆ 2 ರೂಪಾಯಿಗಳು.
0: 2 ರೂಪಾಯಿಗಳು, ಹೌದು ಮೇಡಮ್. ಅದರಲ್ಲೇ ನಾವು ತಿಂಡಿ ತಿಂತಾ ಇದ್ದೋ. ಇಡ್ಲಿ ಎಲ್ಲ ಏನ 5 ಪೈಸಕ್ಕೆ 2-3 ಬರೋದು ಅವಾಗ 5 ಪೈಸಕ್ಕೆ. ಮತ್ತೆ ಬ್ರೆಡ್ ಎಲ್ಲ ಬರೀ 1 ಪೈಸ 2 ಪೈಸಕ್ಕೆ ಸಿಗ್ತಾ ಇತ್ತು ಅವಾಗ.
1: ಒಳ್ಳೆಯ ವಿಷಯವನ್ನ, ಒಳ್ಳೆಯ ಮಾಹಿತಿಯನ್ನ, ಒಳ್ಳೆಯ ಅನುಭವವನ್ನ ಹಂಚಿಕೊಂಡ್ರಿ ಹುಚ್ಚೇಗೌಡ ಅವರೇ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಇದರಲ್ಲಿ ಮೇಡಮ್ ಸಿಕ್ಬಿಟ್ಟಿದೆ ಕಾಲ ನನಗೆ, ಇದು ಕೋರಿಕೆ ಗೀತೆಗಳು ಯಾವಾಗ ಬರುತ್ತೆ ಮೇಡಮ್?
1: ಕೋರಿಕೆ ಗೀತೆಗಳು ನಿಮಗೆ ಬುಧವಾರ ಹಾಗೇನೆ ಸೋಮವಾರ ಬರುತ್ತೆ. ಅದು ಪತ್ರದ ಮೂಲಕ ನೀವು ಬರೆದು ಕಳುಹಿಸಬೇಕು. ಕಾಲ್ ಮಾಡೋದು ಅಂತ್ಯಾಕ್ಷರಿ ಅನ್ನುವಂತಹ ಕಾರ್ಯಕ್ರಮಗಳು ಬರ್ತಾ ಇರುತ್ತೆ ಸಂಜೆ ಹೊತ್ತಲ್ಲಿ. ಸಂಜೆ ಹೊತ್ತು 5:30 ಅಥವಾ 8 ಗಂಟೆಗೆ ಕೇಳ್ತಾ ಇರಿ. ಪ್ರೋಗ್ರಾಮ್ಸ್ ಇದ್ದಾಗ ನೀವು ಕರೆ ಮಾಡಬಹುದು. ನನ್ನ ಹೆಸರು ಅರ್ಪಿತಾ ನಾಯರ್. ಧನ್ಯವಾದಗಳು ಹುಚ್ಚೇಗೌಡ ಅವರೇ, ಕರೆ ಮಾಡಿದ್ದಕ್ಕೆ ನಮಸ್ಕಾರ. ಕೇಳಿದರೆ ಕೇಳ್ತಾ ಇದ್ದೀರಾ FM 103.5 ಮೆಗಾಹರ್ಟ್ಸ್ ಮತ್ತು 101.4 ಮೆಗಾಹರ್ಟ್ಸ್ ಹಾಗೂ ಮೀಡಿಯಂ ವೇವ್ಸ್ 675 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರ ಆಗ್ತಾ ಇರುವಂತಹ ನೇರ ಫೋನ್ ಇನ್ ಕಾರ್ಯಕ್ರಮವನ್ನ. ಹಲೋ ಆಕಾಶವಾಣಿ. ಹಲೋ,
2: ನಮಸ್ತೆ ಮೇಡಮ್.
1: ನಮಸ್ತೆ, ಯಾರು ಮಾತಾಡ್ತಿರೋದು?
2: ಗೌರಿ ಬಿದ್ನೂರಿಂದ ಸುರೇಶ್ ಭಟ್.
1: ಸುರೇಶ್ ಭಟ್ ಅವರು ಗೌರಿ ಬಿದನೂರಿನಿಂದ. ಸುರೇಶ್ ಅವರ ಇಂದಿನ ವಿಷಯ ಗೊತ್ತಾಯ್ತು ಅಲ್ವಾ?
2: ಗೊತ್ತಾಯ್ತು ಮೇಡಮ್.
1: ಹೇಳಿ.
2: ನಾನು 87ರಲ್ಲಿ SSLC ಮುಗಿಸ್ಕೊಂಡು ನಮ್ಮ ಮನೆ ಮುಂದೆನೆ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಅಂತ ಒಂದಿತ್ತು, ಸೆಂಟ್ರಲ್ ಗವರ್ಮೆಂಟ್ ರೇಷ್ಮೆ ಮಂಡಳಿ. ಡೈಲಿ ವೇಜಸ್ಗೆ ಸೇರ್ಕೊಂಡಿದ್ದೆ ಮೇಡಮ್. ಅವಾಗ ದಿನಕ್ಕೆ 14 ರೂಪಾಯಿ ಕೊಡ್ತಾ ಇದ್ರು.
1: 14 ರೂಪಾಯಿ
2: ನನ್ನ ಮೊದಲ ಸಂಬಳ 420 ರೂಪಾಯಿ ಅವಾಗ 87ರಲ್ಲಿ.
1: ಹೌದು
2: ಮೇಡಮ್. ದಿನಗೂಲಿ ನೌಕರನಾಗಿ ಸೇರ್ಕೊಂಡಿದ್ದೆ ಮೇಡಮ್.
1: ಎಷ್ಟೊಂದು ಖುಷಿ ಆಗುತ್ತೆ ಅಲ್ವಾ ಮೊದಲು?
2: ಹೌದು ಮೇಡಮ್, ಹೌದು ಮೇಡಮ್. ಎಸ್ಎಲ್ಸಿ ಆಗ್ತಾನೆ ಮುಗೀತು, ನಾನು ಕಾಲೇಜ್ಗೆ ಹೋಗ್ಲಿಲ್ಲ. ಆಗ ನಮ್ಮ ಮನೆ ಮುಂದೆನೆ ಇತ್ತು ಅದು ಆಫೀಸು, ಆಫೀಸರ್ ನನಗೆ ಗೊತ್ತಿತ್ತು, ಸೇರ್ಸ್ಕೊಂಡಿದ್ರು. ಈಗ ನಾನು ಇದ್ದಿದ್ರೆ ಒಳ್ಳೆ ಆಫೀಸರ್ ಆಗ್ತಾ ಇದ್ನೇನು, ಬಿಟ್ಟಿದ್ದೆ ಮೇಡಮ್.
1: ಓ, ಆದ್ರೂ ಕೂಡ ಅನುಭವ ನಮ್ಮ ನಿಮ್ಮ ಒಂದು ಇದರಿಂದ ಹೋಗೋದಿಲ್ಲ ಅಲ್ವಾ ಜೀವನದಿಂದ?
2: ಇಲ್ಲ ಇಲ್ಲ ಮೇಡಮ್, 1 ವರ್ಷ ಮಾಡಿದ್ದೆ. ಈಗ ನಾನು ಸ್ವಂತ ಓಟರ್ ಇಟ್ಕೊಂಡಿದ್ದೀನಿ.
1: ಒಳ್ಳೆಯ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದೀರಾ. ನಿಮ್ಮ ಬಿಸ್ನೆಸ್ ಹೀಗೆ ಮುಂದುವರಿಲಿ, ಚೆನ್ನಾಗಾಗ್ಲಿ ಅಂತ ಆಶಿಸ್ತಿದ್ದೀವಿ. ಧನ್ಯವಾದಗಳು ಸುರೇಶ್ ಅವರೇ, ಕರೆ ಮಾಡಿದ್ದಕ್ಕೆ ನಮಸ್ಕಾರ.
2: ನಮಸ್ಕಾರ ಮೇಡಮ್.
1: ಕೇಳಿದ್ರೆ ಸುರೇಶ್ ಅವರು ಕರೆ ಮಾಡಿದ್ರು, ಅವರ ಒಂದು ಮೊದಲ ಸಂಬಳದ ಅನುಭವವನ್ನ ಅವ್ರು ಹೇಳ್ಕೊಂಡ್ರು. ಹಾಗೆಯೇ ಕೆಲವರು ಮೊದಲ ಸಂಬಳವನ್ನ ತಂದೆ ತಾಯರಿಗೆ ಕೊಡ್ತಾರೆ, ಇನ್ನ ಕೆಲವರು ದೇವರ ದರ್ಶನವನ್ನ ಮಾಡ್ತಾರೆ ಅಥವಾ ದೇವರಿಗೆ ಹರಕೆ ಅನ್ನುವಂತಹ ರೂಪದಲ್ಲಿ ದುಡ್ಡನ್ನ ಕೊಡ್ತಾರೆ, ಇನ್ನ ಕೆಲವರು ಮನೆಯ ಅಗತ್ಯಗಳಿಗೆ ಬಳಸ್ತಾರೆ, ಇನ್ನ ಕೆಲವರು ತಮ್ಮ ಮೊದಲ ಕನಸಿನ ಬಟ್ಟೆಯನ್ನ ವಸ್ತ್ರವನ್ನ ಖರೀದಿಸ್ತಾರೆ. ಹೌದಲ್ವಾ? ಹೀಗೆ ಒಬ್ರೊಬ್ರು ಒಬ್ರೊಬ್ರು ಒಂದೊಂದು ಎಕ್ಸ್ಪೀರಿಯನ್ಸ್ ಅನ್ನ ಒಂದೊಂದು ಅನುಭವವನ್ನ ಮಾಡ್ಕೊಂಡಿರ್ತಾರೆ. ಎಲ್ಲರ ಅನುಭವಗಳನ್ನ ಕೇಳ್ತಾ ಹೋಗೋಣ. ಮತ್ತೊಂದು ಕರೆ ಬರ್ತಾ ಇದೆ. ಹಲೋ ಆಕಾಶವಾಣಿ.
3: ಹಲೋ, ನಮಸ್ಕಾರ ಅರ್ಪಿತಾ ಮೇಡಮ್ ಅವರೇ, ಹೇಗಿದ್ದೀರಾ?
1: ನಾವು ಚೆನ್ನಾಗಿದ್ದೀವಿ ಚಿಕ್ಕಪ್ಪ ಅವರೇ, ನೀವು ಹೇಗಿದ್ದೀರಾ?
3: ನಾವು ಚೆನ್ನಾಗಿದ್ದೇವೆ ಮೇಡಮ್ ಅವರೇ.
1: ಇಂದಿನ ವಿಷಯ ಗೊತ್ತಾಗಿದೆ ನಿಮಗೆ, ನಿಮ್ಮ ಮೊದಲ ಸಂಬಳದ ಅನುಭವವನ್ನ ನಮ್ಮೊಟ್ಟಿಗೂ ಹಂಚಿಕೊಳ್ಳಿ.
3: ಹೌದು, ಒಳ್ಳೆ ಟಾಪಿಕ್ ತಂದಿದ್ದೀರಾ.
1: ನಮಸ್ಕಾರ. ಥ್ಯಾಂಕ್ ಯು, ಥ್ಯಾಂಕ್ ಯು.
3: ನನ್ನ ಒಂದು ಮೊದಲನೇ ಸಂಬಳ ಅಂದ್ರೆ, ನಾನು ಒಂದು 92-93ರಲ್ಲಿ ಶಿವಮೊಗ್ಗಕ್ಕೆ ಬಂದಾಗ ನಾನು ಒಂದು ಬೇಕರಿ ಸೇರ್ಕೊಂಡಿದ್ದೆ. ದುರ್ಗಿಗುಡಿಯಲ್ಲಿ ಅಯ್ಯಂಗಾರ್ ಬೇಕರಿ ಇದೆ, ಅಲ್ಲಿ ಸೇರ್ಕೊಂಡಿದ್ದೆ. ಅವರು ದಿವಸ 5 ರೂಪಾಯಿ ಕೊಡ್ತೀವಪ್ಪ, ತಿಂಗಳಿಗೆ 150 ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಸೇರ್ಸ್ಕೊಂಡಿದ್ರು.
1: ದಿವಸಕ್ಕೆ 5 ರೂಪಾಯಿಗಳು.
3: ದಿವಸಕ್ಕೆ 5 ರೂಪಾಯಿ ಅಂದ್ರೆ ತಿಂಗಳಿಗೆ 150 ರೂಪಾಯಿ ಲೆಕ್ಕಾಚಾರದಲ್ಲಿ ನಾನು ಮಟ್ಟ ಮೊದಲನೇ ದಾರಿಗೆ ಶಿವಮೊಗ್ಗ ಬಂದಾಗ ಅಲ್ಲಿ ಆ ಬೇಕರಿ ಒಳಗೆ ನಾನು ಕೆಲಸ ಮಾಡಿದ್ದೆ. ಬೇಕರಿ ಒಳಗಡೆ ಕೆಲಸ ಅದು ಇದು ಕೆಲಸ ಮಾಡಕ್ ಕಳ್ಸ್ಕೊಂಡ್ರು. ಅಲ್ಲೇ ಊಟ, ಅಲ್ಲೇ ತಿಂಡಿ, ಅಲ್ಲೇ ಮಲ್ಗದೆಲ್ಲ, ಅಲ್ಲೇ ವ್ಯವಸ್ಥೆ ಎಲ್ಲ ಅಲ್ಲೇ ಇತ್ತು. ಆಮೇಲೆ ತಿಂಗಳಾದ್ಮೇಲೆ ಒಂದು 150 ರೂಪಾಯಿ ಕೊಟ್ಟಿದ್ರ. ಆಮೇಲೆ ಊರಿಗೆ ಹೋಗ್ ಬರ್ತೇನೆ ಅಂದ್ರೆ ಆಯ್ತು ಹೋಗ್ ಬರಪ್ಪ ಅಂತ ಹೇಳಿದ್ರು. ಊರಿಗೆ ಹೋಗ್ಬೇಕಾದ್ರೆ ಸ್ವಲ್ಪ ಬೇಕರಿ ತಿನಿಸುಗಳನ್ನೆಲ್ಲ ಕೊಟ್ಟಿದ್ರು. ಹೋಗಿದೆ ನಮ್ಮ ಊರಿಗೆ ಹೋದಾಗ ಜನ ಎಲ್ಲ ತುಂಬಾ ಖುಷಿ ಪಡ್ತಾ ಇದ್ರು, ಏನಪ್ಪ ಈ ಹುಡುಗ ನಮ್ಮ ಹುಡುಗರು ಮನೆ ಬಿಟ್ಟು ಹೋಗಕ್ಕೆ ಇದ್ ಮಾಡ್ತಾರೆ, ಇವನ್ ಏನಪ್ಪ ಶಿವಮೊಗ್ಗದಾಗಿದ್ದು ಏನೋ ಮಾಡ್ತಾ ಇದನ್ನಲ್ಲ ಅಂತ ಹೇಳಿ ಆಮೇಲೆ ಒಂದ್ ಗಡಿಯಾರ ತಗೊಂಡೋಗಿದ್ದೆ, ಅದ್ರಲ್ಲೇ ಸ್ವಲ್ಪ ದುಡ್ಡು ಕೊಟ್ಟು ಆಮೇಲೆ ಉಳಿದ ದುಡ್ಡನ್ನ ನಮ್ ತಾಯಿ ಕೈಲಿ ಕೊಟ್ಟು ಮತ್ತೆ ವಾಪಸ್ ಶಿವಮೊಗ್ಗಕ್ಕೆ ಬಂದಿದ್ದೆ. ಮೇಡಮರೆ
1: ಎಷ್ಟೊಂದು ಖುಷಿ ಆಗತ್ತೆ ಅಲ್ವಾ ಚಿಕ್ಕಪ್ಪ ಅವರೇ ನೆನಪು ಮಾಡ್ಕೊಂಡಾಗ.
3: ನಿಜ ನಿಜ ಕಣ್ರಿ, ಯಾಕಂದ್ರೆ ಆ ವಯಸ್ಸಿನಲ್ಲಿ ಹುಡುಗರು ಮನೆ ಬಿಟ್ಟು ಹೋಗಕ್ಕೆ ಯೋಚನೆ ಮಾಡ್ತಿರ್ತಾರ, ಅಂತದ್ರಲ್ಲಿ ನಾನು ಶಿವಮೊಗ್ಗದಲ್ಲಿ ಯಾವ್ದನ್ನು ಯೋಚನೆ ಮಾಡ್ದಲೆ ಬಂದು ನಾನು ಒಂದು ಬೇಕರಿ ಒಳಗ್ ಸೇರ್ಕೊಂಡು, ಅದು ಬೇಕರಿಗಾದ್ರೆ ನನಗ್ ಪರಿಚಯ ಇರ್ಲಿಲ್ಲ, ನಮ್ಮ ಮಾವ ಒಬ್ರಿದ್ರು ಶಿವಮೊಗ್ಗದಾಗೆ, ಅವರು ಹುಡುಗನಿಗೆ ಸೇರ್ಸ್ಕೊಡ್ರಿ ಅಂತಂದ ಹೇಳಿ ಅವರು ಸೇರ್ಸಿದ್ರು. ಅದು ನನಗ ಈಗ ನೀವು ಈ ಟಾಪಿಕ್ ಕೊಟ್ಟಿದ್ದಕ್ಕೆ ನೆನಪು ಆಯ್ತು ಮೇಡಮ್. ಅರೆ
1: ಧನ್ಯವಾದಗಳು ಕರೆ ಮಾಡಿ ನೀವು ಕೂಡ ನಿಮ್ಮ ಅನುಭವವನ್ನ ಹಂಚಿಕೊಂಡಿದ್ದಕ್ಕೆ.
3: ಖುಷಿ ಆಯ್ತು ಮೇಡಮ್, ಧನ್ಯವಾದಗಳು.
1: ನಮಸ್ಕಾರ ಚಿಕ್ಕಪ್ಪ ಅವರು.
3: ನಮಸ್ಕಾರ.
1: ಕೇಳಿದ್ರೆ ಚಿಕ್ಕಪ್ಪ ಅವರು ಕರೆ ಮಾಡಿದ್ರು, ಅವರ ಮೊದಲ ಸಂಬಳ 150 ರೂಪಾಯಿಗಳು ಅನ್ನುವಂತಹ ವಿಷಯವನ್ನ ಅವರು ನಮ್ಮೊಟ್ಟಿಗೆ ಅವರ ಅನುಭವಗಳನ್ನ ಹಂಚಿಕೊಂಡ್ರು. ಹಾಗೇನೆ ಮೊದಲ ಸಂಬಳ ದೊಡ್ಡದಾಗಿರ್ಬೇಕು ಅಂತ ಏನಿಲ್ಲ, ಅದು ನಮ್ಮ ಪರಿಶ್ರಮದ ಒಂದು ಮೊದಲ ಫಲವಾಗಿ ಅದು ನಮಗೆ ಸಿಗುತ್ತೆ, ಆದರೆ ಅದರ ಮೌಲ್ಯ ಯಾವತ್ತಿಗೂ ಕೂಡ ವಿಶೇಷವಾಗಿರುತ್ತೆ, ಹೌದಲ್ವಾ? ಆ ಒಂದು ಅನುಭವ ನಮ್ಮ ಮುಂದಿನ ಯಶಸ್ಸಿನ ದಾರಿಗೆ ಪ್ರೇರಣೆ ನೀಡುತ್ತೆ ಅಂತ ಅಂದ್ರೆ ತಪ್ಪಾಗೋದಿಲ್ಲ. ಮತ್ತೊಂದು ಕರೆ ಬರ್ತಾ ಇದೆ. ಹಲೋ ಆಕಾಶವಾಣಿ. ನಮಸ್ತೆ, ಯಾರು ಮಾತಾಡ್ತಿರೋದು? ಎಲ್ಲೇಗೌಡ ಅವರು. ಇಂದಿನ ವಿಷಯ ಗೊತ್ತಾಯ್ತು ಅಲ್ವಾ ಎಲ್ಲೇಗೌಡ ಅವರೇ? ನಿಮ್ಮ ಮೊದಲ ಸಂಬಳದ ಅನುಭವ, ನಿಮಗೆ ಮೊದಲನೇ ಸಂಬಳ ಬಂತಲ್ಲ, ಆಗ ನಿಮಗೆ ಎಷ್ಟು ಖುಷಿ ಆಯ್ತು, ಎಷ್ಟು ಸಂಬಳ ಬಂತು, ಅದನ್ನ ನೀವ್ ಏನ್ ಮಾಡಿದ್ರಿ ಅನ್ನುವಂತಹ ಮಾಹಿತಿಯನ್ನ ಅನುಭವವನ್ನ ನಮ್ಮೊಟ್ಟಿಗೆ ಹಂಚ್ಕೊಳ್ಬೇಕು.
4: ಸ್ಕೂಲ್ ಬಿಟ್ಟಾಗಿಂದ ಆಟಗೆ ಸೇರ್ಕೊಂಡ್ ಮೇಡಮ್ ದುಡಿತಾ ಇದ್ವಲ್ಲ ಅದೇ ಕಾರಣ ನಮ್ಮ ಅಮ್ಮರು ಕೊಡ್ತಿದ್ದೆ ಮೇಡಮ್.
1: ಹೌದಾ? ಮೊದಲನೇ ಸಂಬಳ ಅಂತ ಎಷ್ಟು ಸಿಕ್ಕಿತ್ತು ನಿಮಗೆ ದುಡ್ಡು?
4: ಮೊದಲನೇ ಸಂಬಳ ಅಂದ್ರೆ ಒಂದು 200 ರೂಪಾಯಿ ಮೇಡಮ್.
1: 200 ರೂಪಾಯಿ ನಿಮ್ಮ ಮೊದಲನೇ ಸಂಬಳ, ಅದನ್ನ ನಿಮ್ ತಾಯಿ ಅವ್ರಿಗೆ ತಗೊಂಡೋಗಿ ಕೊಟ್ಟಿದ್ರಿ?
4: ಸ್ಕೂಲ್ ಬಿಟ್ಟಾಗಿಂದ ಅದೇ ಮೇಡಮ್.
1: ಹೌದಾ? ನೋಡಿ ಎಷ್ಟೊಂದು ಖುಷಿ ಆಗುತ್ತಲ್ವಾ ಮೊದಲನೇ ಸಂಬಳ ಅನ್ನೋದು. ಧನ್ಯವಾದಗಳು ಎಲ್ಲೇಗೌಡ ಅವರೇ ಕರೆ ಮಾಡಿದ್ದಕ್ಕೆ. ನಮಸ್ಕಾರ. ಹೀಗೆ ನಿಮ್ಮ ನೆಚ್ಚಿನ ಆಕಾಶವಾಣಿಯನ್ನ ಕೇಳ್ತಾ ಇರಿ ಆಯ್ತಾ? ಹೌದೌದು, ನೋಡ್ತಾ ಇರ್ತೀನಿ ಮೆಸೇಜಸ್ ಎಲ್ಲ. ಹೀಗೆ ಕೇಳ್ತಾ ಇರಿ ಎಲ್ಲೇಗೌಡ ಅವರೇ. ನಮಸ್ಕಾರ. ಕೇಳಿದ್ರೆ ಎಲ್ಲೇಗೌಡ ಅವರು ಕರೆ ಮಾಡಿದ್ರು, ಕರೆ ಮಾಡಿ ಅವರ ಮೊದಲ ಸಂಬಳ ಎಷ್ಟು, ಹಾಗೇನೆ ಯಾವ ಕೆಲಸವನ್ನ ಮಾಡ್ತಾ ಇದ್ರು ಅನ್ನುವಂತಹ ಮಾಹಿತಿಯನ್ನ ಕೂಡ ನಮ್ಮೊಟ್ಟಿಗೆ ಹಂಚಿಕೊಂಡ್ರು. ಹೀಗೆ ನಿಮ್ಮ ನೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರ ಆಗ್ತಾ ಇರುವಂತಹ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ನೀವು ಕರೆ ಮಾಡಿ ನಿಮ್ಮ ಮೊದಲ ಸಂಬಳದ ಅನುಭವವನ್ನ ನಮ್ಮೊಟ್ಟಿಗೆ ಹಂಚ್ಕೊಳ್ಳಿ ಅಂತ ಹೇಳ್ತಾ, ಕರೆ ಮಾಡೋದಕ್ಕೆ ದೂರವಾಣಿ ಸಂಖ್ಯೆ 0828220044 0828220044. ಇಲ್ಲಿಗೆ ಕರೆ ಮಾಡುವುದರ ಮೂಲಕ ನಿಮ್ಮ ಅನಿಸಿಕೆಯ ಅಭಿಪ್ರಾಯ ಹಾಗೆಯೇ ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳಿ ಅಂತ ಹೇಳ್ತಾ, ಕೇಳಿದರೆ ಕರೆ ಸಿಗದಿದ್ದಲ್ಲಿ ನೀವು ವಾಟ್ಸ್ಆಪ್ ಮುಖಾಂತರ ಕೂಡ ನಿಮ್ಮ ಸಂದೇಶಗಳನ್ನ ಕಳುಹಿಸಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ 9445726000. ಇಲ್ಲಿಗೆ ನಿಮ್ಮ ಸಂದೇಶಗಳು ಕೂಡ ಬರಲಿ ಅಂತ ಹೇಳ್ತಾ, ಸಮಯ ಆಗಿದೆ 8:34. ಕೇಳ್ತಾ ಇದ್ದೀರಾ FM 103.5 ಮೆಗಾಹರ್ಟ್ಸ್ ಮತ್ತು 101.4 ಮೆಗಾಹರ್ಟ್ಸ್ ಹಾಗೂ ಮೀಡಿಯಂ ವೇವ್ಸ್ 675 ಕಿಲೋಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರ ಆಗ್ತಾ ಇರುವಂತಹ ನಿಮ್ಮ ನೆಚ್ಚಿನ ನೇರ ಫೋನ್ ಇನ್ ಕಾರ್ಯಕ್ರಮವನ್ನ ಹೀಗೆ ಕರೆ ಮಾಡ್ತಾ ಇರಿ ಅಂತ ಹೇಳ್ತಾ ಒಂದು ಚಂದದ ಗೀತೆಯನ್ನ ಕೇಳ್ಕೊಂಡು ಬರೋಣ. ಗೀತೆಯನ್ನ ಕೇಳ್ಕೊಂಡು ಬಂದ ನಂತರ ನಮ್ಮ ಕೇಳುಗರ ಕರೆಯನ್ನ ಸ್ವೀಕರಿಸೋಣ. ಇದೀಗ ಚಂದದ ಗೀತೆ ನಿಮಗಾಗಿ ನಿಮ್ಮ ನೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಲ್ಲಿ.

ಮತ್ತೊಂದು ಕರೆ ಬರ್ತಾ ಇದೆ, ಸ್ವೀಕರಿಸೋಣ. ಕರೆ ಕಟ್ಟಾಯಿತು. ಕೇಳುಗರೆ, ನೀವು ಕರೆ ಮಾಡ್ತಾ ಇರಿ. ನಿಮ್ಮ ನೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರಕ್ಕೆ ಅಂತ ಹೇಳ್ದ ಮೊದಲನೇ ಸಂಬಳ ಅನ್ನೋದು ಸಂತೋಷವನ್ನ, ಅದರ ಸಂತೋಷವನ್ನ, ಮೊದಲನೇ ಸಂಬಳದ ಸಂತೋಷ ಏನಿರುತ್ತೆ ಅದನ್ನ ಹಣದ ಮೊತ್ತದಿಂದ ನಾವು ಅಳೆಯೋದಕ್ಕೆ ಸಾಧ್ಯನೇ ಇಲ್ಲ, ಹೌದಲ್ವಾ? ಪ್ರತಿಯೊಬ್ಬರ ಮೊದಲನೇ ಸಂಬಳದ ಹಿಂದೆ ಪರಿಶ್ರಮ, ಕನಸು, ಹಾಗೆಯೇ ಕುಟುಂಬದ ಆಶೀರ್ವಾದ ಇದ್ದೇ ಇರುತ್ತೆ. ಅದು ಸಣ್ಣ ಸಂಬಳವಾಗಿದ್ರೂ ಪರವಾಗಿಲ್ಲ, ಅದರ ನೆನಪು ಮಾತ್ರ ನಮಗೆ ಜೀವನ ಪೂರ್ತಿ ಜೊತೆಯಾಗಿನೇ ಇರುತ್ತೆ. ಈಗ ನೋಡಿ, ನಮ್ಮ ಕೇಳುಗರೆಲ್ಲರೂ ಕೂಡ ಕರೆ ಮಾಡಿ ಅವರ ಮೊದಲನೇ ಸಂಬಳದ ಒಂದು ಆ ಮಹತ್ವವನ್ನು, ಆ ಖುಷಿಯನ್ನು ಎಷ್ಟು ಚೆನ್ನಾಗಿ ಅವರು ಹಂಚ್ಕೊಳ್ತಾ ಇದ್ದಾರೆ. ಮತ್ತೊಂದು ಕರೆ ಬರ್ತಾ ಇದೆ, ಸ್ವೀಕರಿಸೋಣ. ಹಲೋ ಆಕಾಶವಾಣಿ. ಕರೆ ಕಟ್ ಆಗ್ತಾ ಇದೆ, ಈ ನೆಟ್ವರ್ಕ್ ಪ್ರಾಬ್ಲಮ್ ಅನ್ಸುತ್ತೆ. ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದ ಕಾರ್ಯಕ್ರಮಗಳನ್ನ ಹೀಗೆ ಕೇಳ್ತಾ ಇರಿ ಅಂತ ಹೇಳ್ತಾ, ಹಲೋ ಆಕಾಶವಾಣಿ. ಕೇಳುಗರೆ, ದಯವಿಟ್ಟು ನೆಟ್ವರ್ಕ್ ಇರುವಂತಹ ಕಡೆಗೆ ನೀವು ನಿಮ್ಮ ಕರೆಯನ್ನ ಹೋಗಿ ಮಾಡಿ ಅಂತ ಹೇಳ್ತಾ, ಹಲೋ ಆಕಾಶವಾಣಿ. ಕರೆ ಸಿಗ್ತಾ ಇಲ್ಲ, ಕರೆ ಕಟ್ ಆಗ್ತಾ ಇದೆ. ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರವನ್ನ ಹೀಗೆ ಕೇಳ್ತಾ ಇರಿ ಅಂತ ಹೇಳ್ತಾ, ಸಮಯ ಆಗಿದೆ 8:40. ಮತ್ತೊಂದು ಕರೆ ಬರ್ತಾ ಇದೆ, ಹಲೋ ಆಕಾಶವಾಣಿ. ಕೇಳುಗರೆ, ನೀವು ರೇಡಿಯೋ ಹತ್ರ ಇದ್ರೆ ದಯವಿಟ್ಟು ರೇಡಿಯೋ ಇಂದ ದೂರ ನಿಲ್ಲಿ, ಇಲ್ಲ ಅಂತ ಅಂದ್ರೆ ಕರೆ ಹೀಗೆ ಕಟ್ ಆಗ್ತಾ

0: ಜೊತೆ ಕರೆ ಸಿಗೋದಿಲ್ಲ. ಮತ್ತೊಂದು, ನೆಟ್ವರ್ಕ್ ಇರೋ ಕಡೆ ದಯವಿಟ್ಟು ನಿಮ್ಮ ಮೊಬೈಲನ್ನು ತಗೊಂಡು ಬಂದು ಕರೆ ಮಾಡಿ, ಇಲ್ಲ ಅಂತಂದರೆ ಖಂಡಿತ ನಿಮಗೆ ಕರೆ ಸಿಗೋದಿಲ್ಲ. ನಿಮಗೂ ಕೂಡ ಬೇಸರ ಆಗುತ್ತೆ, ನಮಗೂ ಕೂಡ ಬೇಸರ ಆಗುತ್ತೆ, ಕರೆ ಸಿಗ್ತಾ ಇಲ್ಲ ನಮ್ಮ ಕೇಳುಗರಿಗೆ ಅನ್ನುವಂತಹ ಬೇಸರ ನಮಗೂ ಕೂಡ ಆಗುತ್ತೆ. ಕರೆ ಸಿಗ್ತಾ ಇಲ್ಲ, ಕರೆ ಸಿಗಲಿ ಸಿಗಲಿ ಅಂತ ನಾವು ಕೂಡ ಪ್ರಾರ್ಥಿಸೋಣ. ಕರೆ ಬರ್ತಾನೆ ಇದೆ, ಆದರೆ ಕರೆ ಸಿಗ್ತಾ ಇಲ್ಲ, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಹಲೋ, ನೆಟ್ವರ್ಕ್ ಸಮಸ್ಯೆ ಶುರು ಆಗಿದೆ, ಮಳೆಯ ಪ್ರಾರಂಭ ಆಗಿದೆ, ಹಾಗಾಗಿ ನೆಟ್ವರ್ಕ್ ಸಮಸ್ಯೆ ಶುರು ಆಗಿದೆ ಅಂತ ಅನಿಸುತ್ತೆ. ಇರಲಿ, ನಮ್ಮ ಕೇಳುಗರೆಲ್ಲರೂ ಕೂಡ ಕರೆ ಮಾಡಿ ಒಳ್ಳೊಳ್ಳೆಯ ವಿಷಯವನ್ನು, ಒಳ್ಳೊಳ್ಳೆಯ ಅನುಭವಗಳನ್ನು ಹಂಚಿಕೊಂಡ್ರಿ. ಇದೀಗ ಒಂದು ಚಂದದ ಗೀತೆಯನ್ನು ಕೇಳೋಣ. ಗೀತೆಯನ್ನು ಕೇಳ್ತಾ ಇಂದಿನ ನೇರ ಫೋನಿನ ಕಾರ್ಯಕ್ರಮವನ್ನು ಕೂಡ ಮುಗಿಸೋಣ ಅಂತ ಹೇಳ್ತಾ ಇದೀಗ ಮತ್ತೊಂದು ಚಂದದ ಗೀತೆ ನಿಮಗಾಗಿ ನಿಮ್ಮ ನೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಲ್ಲಿ. ನಿಮ್ಮ ಕೇಳುಗರ ಕರೆ ಬರ್ತಾ ಇದೆ, ಕರೆಯನ್ನ ಸ್ವೀಕರಿಸೋಣ. ಹಲೋ ಆಕಾಶವಾಣಿ.
1: ಹಲೋ ಮೇಡಮ್, ನಾನ್ ಮರಿಯಾ, ಫಸ್ಟ್ ಕಾಲರ್. ನಾನ್ ನಿಮ್ಗೆ ಥ್ಯಾಂಕ್ಸ್ ಹೇಳಿಲ್ಲ, ತುಂಬಾ ಥ್ಯಾಂಕ್ಸ್ ನಿಮ್ ಜೊತೆ ಮಾತಾಡಿ ಖುಷಿಯಲ್ಲಿ ಮರ್ತು ಬಿಟ್ಟೆ.
0: ಇರ್ಲಿ ಇರ್ಲಿ ಮರಿಯಾ ಅವ್ರೆ, ನಿಮ್ಮ ಖುಷಿ ನಮಗ್ ಗೊತ್ತಾಗ್ತಾ ಇದೆ, ನೀವ್ ಎಷ್ಟೊಂದ್ ಖುಷಿ ಆಗಿದ್ದೀರಾ ಅಂತ.
1: ನಾನ್ ತುಂಬಾ ದಿನದಿಂದ ಟ್ರೈ ಮಾಡ್ತಿದ್ದೆ ಮೇಡಮ್, ನಂದು ಕೀಪ್ಯಾಡ್ ಮೊಬೈಲ್, ನಂದು ದೊಡ್ಡದಿಲ್ಲ, ವಾಟ್ಸಪ್ ಎಲ್ಲ ಮಾಡಕ್ ನಂಗೆ ಕೀಪ್ಯಾಡ್ ಅಲ್ಲ. ನಂಬರ್ ಹೇಳಿದ ತಕ್ಷಣನೇ ನಾನು ಡಯಲ್ ಮಾಡಿ, ನನಗೆ ಆ ಖುಷಿಯಲ್ಲಿ ನಿಮ್ಗೆ ಧನ್ಯವಾದ ಹೇಳಿದ್ದೆ.
0: ಪರವಾಗಿಲ್ಲ ಪರವಾಗಿಲ್ಲ, ಹಾಗೇನು ನಾವು ಬೇಜಾರಾಗೋದಿಲ್ಲ, ನಿಮ್ಮ ಖುಷಿನೇ ನಮ್ ಖುಷಿ.
1: ತುಂಬಾ ಥ್ಯಾಂಕ್ಸ್ ಮೇಡಮ್ ನಿಮ್ ಜೊತೆ ಮಾತಾಡಿ, ನಿಮ್ ಪ್ರೋಗ್ರಾಮ್ ನಾನು ಪ್ರತಿಯೊಂದು ಕೇಳ್ತಿರ್ತೀನಿ, ಹೀಗೆ ಮಿಸ್ ಮಾಡಲ್ಲ ನಾನು.
0: ಹೀಗೆ ಕೇಳ್ತಾರೆ, ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ, ಓಕೆನಾ? ಧನ್ಯವಾದಗಳು ಮರಿಯಾ ಅವರೇ, ನಮಸ್ಕಾರ. ಬಾಯ್ ಬಾಯ್. ಕೇಳಿದ್ರೆ ಮರಿಯಾ ಅವರು ಕರೆ ಮಾಡಿದ್ರು, ಅವರು ಧನ್ಯವಾದಗಳನ್ನ ಹೇಳಲಿಲ್ಲ ಅಂತ ಅನ್ನುವಂತಹ ಒಂದು ನೆನಪನ್ನ ಮಾಡಿಕೊಂಡು ಅವರು ಕರೆ ಮಾಡಿದ್ರು. ನಮ್ಮೆಲ್ಲ ಕೇಳುಗರಿಗೆ ಮತ್ತೊಮ್ಮೆ ಧನ್ಯವಾದಗಳು ಅಂತ ಹೇಳ್ತಾ ಇದೀಗ ಗೀತೆಯನ್ನ ಕೇಳೋಣ.

0: ಸಮಯ ಆಗ್ತಾ ಇದೆ 8:44. ಇಂದಿನ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಕರೆ ಮಾಡಿದಂತಹ ನಮ್ಮೆಲ್ಲ ಕೇಳುಗರ ಹೆಸರನ್ನ ಮತ್ತೊಮ್ಮೆ ಓದ್ತೀನಿ. ನಮಗೆ ಕರೆ ಮಾಡಿದಂತಹ ಮರಿಯಾ ಭದ್ರಾವತಿಯಿಂದ, ಮಂಜುನಾಥ್ ಜನ್ನಾಪುರ ಭದ್ರಾವತಿಯಿಂದ, ರಾಜು ಶಂಕರಘಟ್ಟದಿಂದ, ಮೇಘಾನಂದ ನ್ಯಾಮತಿಯಿಂದ, ಮಹೇಶ್ ಶಿಕಾರಿಪುರದಿಂದ, ಹಂಪಣ್ಣ ನ್ಯಾಮತಿಯಿಂದ, ಶ್ಯಾಮ್ ಸುರೇಶ್ ಭದ್ರಾವತಿಯಿಂದ, ಕೇಶವ್ ಭದ್ರಾವತಿಯಿಂದ, ರೂಪಾ ಡೈರಿಯಿಂದ, ಹುಚ್ಚೇಗೌಡ ಚಾಮರಾಜನಗರದಿಂದ, ಸುರೇಶ್ ಗೌರಿ ಬಿದನೂರಿನಿಂದ, ಚಿಕ್ಕಪ್ಪ ಶಿವಮೊಗ್ಗದಿಂದ, ಯಲ್ಲೇಗೌಡ ಭದ್ರಾವತಿಯಿಂದ ಕರೆ ಮಾಡಿ ಅವರ ಮೊದಲ ಸಂಬಳದ ಅನುಭವವನ್ನು ನಮ್ಮೊಟ್ಟಿಗೆ ಹಂಚಿಕೊಂಡು ನಮ್ಮೆಲ್ಲ ಕೇಳುಗರಿಗೆ ಮತ್ತೊಮ್ಮೆ ಧನ್ಯವಾದಗಳು ಅಂತ ಹೇಳ್ತಾ, ಹೀಗೆ ನಿಮ್ಮ ನೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರವನ್ನ ಹೀಗೆ ಆಲಿಸ್ತಾ ಇರಿ ಅಂತ ಹೇಳ್ತಾ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿದಂತಹ ಪ್ರತಿಯೊಂದು ಅನುಭವವು ಕೂಡ ಪರಿಶ್ರಮದ ಮೌಲ್ಯ, ಕುಟುಂಬದ ಪ್ರೀತಿ, ಜೀವನದ ಸಣ್ಣ ಸಂತೋಷಗಳನ್ನು ನಮಗೆ ನೆನಪಿಸ್ತು. ನಿಮ್ಮ ಮೊದಲ ಸಂಬಳದ ಕಥೆಗಳು ಅನೇಕ ಯುವಕರಿಗೆ ಪ್ರೇರಣೆಯಾಗಿ ಎನ್ನುವಂತಹ ಆಶಯದೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲ ನಮ್ಮ ಕೇಳುಗರಿಗೆ ಧನ್ಯವಾದಗಳು, ನಮಸ್ಕಾರ ಅಂತ ಹೇಳ್ತಾ, ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ ಆಗ್ತಿದೆ 8:45. ನಮ್ಮ ಮುಂದಿನ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ, ಹಿಂದಿಯಲ್ಲಿ ವಾರ್ತೆಗಳು.
1: आकाशवाणी से समाचार संध्या के साथ मैं पुनीत शर्मा. मुख्य समाचार. प्रधानमंत्री नरेंद्र

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 9:15. ನೀವು ಕೇಳ್ತಾ ಇದ್ದೀರಾ ಎಫ್ಎಂ 103.5 ಮೆಗಾಹರ್ಟ್ಸ್ ಮತ್ತು 101.4 ಮೆಗಾಹರ್ಟ್ಸ್ ಹಾಗೂ ಮೀಡಿಯಂ ವೇವ್ಸ್ 675 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರ ಆಗ್ತಿರುವಂತಹ ಕಾರ್ಯಕ್ರಮಗಳನ್ನು ಇದೀಗ ಭಾವಗೀತೆಗಳ ಕಾರ್ಯಕ್ರಮ. ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಜಿಎಸ್ ಶಿವರುದ್ರಪ್ಪನವರು ರಚಿಸಿರುವಂತಹ ಜಯಶ್ರೀ ಶ್ರೀಧರ್ ಅವರ ದನಿಯಲ್ಲಿ ಪ್ರಕೃತಿ ಪೂಜೆಗೆ ಬನ್ನಿರೆಲ್ಲರೂ.

ಸಮಯ ಆಗಿದೆ 9:24 ನೀವು ಕೇಳ್ತಾ ಇದ್ದೀರಾ ಎಫ್ಎಂ 103.5 ಮೆಗಾಹರ್ಟ್ಸ್ ಮತ್ತು 101.4 ಮೆಗಾಹರ್ಟ್ಸ್ ಹಾಗೂ ಮೀಡಿಯಂ ವೇವ್ಸ್ 675 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರ ಆಗ್ತಿರುವಂತಹ ಭಾವಗೀತೆಗಳನ್ನು ಇದೀಗ ಕೇಳೋಣ. ಕುವೆಂಪುರವರು ರಚಿಸಿರುವಂತಹ ವೈಕೆ ಮುದ್ದುಕೃಷ್ಣರವರ ದನಿಯಲ್ಲಿ ಪಕ್ಕದಲ್ಲಿ ಪವಡಿಸಿದೆ ಎನ್ನುವಂತಹ ಭಾವಗೀತೆಯನ್ನು

ಎಲ್ಲರಿಗೂ ನಮಸ್ಕಾರ. ಆಕಾಶವಾಣಿ ಬೆಂಗಳೂರು ನಿಮಗಾಗಿ ಪ್ರಸ್ತುತಪಡಿಸ್ತಾ ಇರುವಂತಹ ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಬೆಂಗಳೂರಿನ ಬಹುಮುಖ ಪ್ರತಿಭೆಯೊಬ್ಬರು ನಮ್ಮ ಜೊತೆ ಇದ್ದಾರೆ. ಇವರೇ ಸಮುದ್ಯತ. ನಮಸ್ಕಾರ ಸಮುದ್ಯತ. ಕಾರ್ಯಕ್ರಮಕ್ಕೆ

0: ಪ್ರೀತಿಯ ಸ್ವಾಗತ.
1: ನಮಸ್ಕಾರ, ಧನ್ಯವಾದಗಳು.
0: ಸಮುದ್ರತ ಅವರೇ, ನಿಮ್ಮನ್ನ ನಾನು ಏನಂತ ಕರಿಬೇಕು? ಬಾಲ್ಯದಿಂದನೇ ಕಲೆಯ ಜೊತೆಯಾಗಿ ಬೆಳೆದಂತಹ ಸಂಗೀತಗಾರ್ತಿ ಅಂತ ಹೇಳಬೇಕಾ, ವಿಜ್ಞಾನವನ್ನ ಪ್ರೀತಿಸೋ ವಿದ್ಯಾರ್ಥಿನಿ ಅಂತ ಹೇಳಬೇಕಾ, ಅಥವಾ ಕಲೆಗೋಸ್ಕರ ಹಂಬಲಿಸ್ತಾ ಭರತನಾಟ್ಯವನ್ನ ಉಸಿರಾಗಿಸ್ಕೊಂಡಿರೋರು ಅಂತ ಹೇಳಬೇಕಾ? ಇಲ್ಲಪ್ಪ, ಇವರು ಲೇಖಕಿ, ಹೀಗೇನಾದ್ರೂ ಹೇಳಬೇಕಾ? ಇಲ್ಲ, ಹೊಸದಾಗಿ ಉದ್ಯಮವನ್ನ ಆರಂಭ ಮಾಡಿರುವಂತಹ ಯುವತಿ, ಹೀಗ್ ಹೇಳಬೇಕಾ? ಸಮಾಜಕ್ಕೋಸ್ಕರ ತುಡಿತ, ಸಮಾಜ ಸೇವೆಯಲ್ಲೂ ತೊಡಗಿಸಿಕೊಂಡಿರುವಂತಹ ಜೀವ, ಹೀಗ್ ಹೇಳಬೇಕಾ? ಏನಂತ ಕರಿಬೇಕು ನಿಮ್ಮನ್ನ? ಹೇಗೆ ನಾನು ನಮ್ಮ ಕೇಳುಗರಿಗೆ ನಿಮ್ಮನ್ನ ಪರಿಚಯ ಮಾಡಿಕೊಡ್ಬೇಕು?
1: ಥ್ಯಾಂಕ್ ಯು. ಐ ಥಿಂಕ್ ಇದು ಎಲ್ಲದನ್ನು ಸೇರಿಸಿ, ಸಂಗೀತ, ನೃತ್ಯ, ಬರವಣಿಗೆ, ಎಲ್ಲದನ್ನು ಒಟ್ಟಿಗೆ ಸೇರಿಸಿ ನನಗೆ ಚಿಕ್ಕವಳಾದಾಗಿಂದ ಇದು ಇಂಟರ್ ಕನೆಕ್ಟೆಡ್ ಆಗಿ ಇವಾಗ ನಾನು ಅಂತ ಹೇಳ್ಬೋದೇನೋ.
0: ಹಾಗಾದ್ರೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ತನ್ಮಯರಾಗಿ ತೊಡಗಿಸ್ಕೊಂಡಿರೋರೆ ನಮ್ಮ ಸಮುದ್ರತ ಅವರು ಅಂತ ಹೇಳ್ಬೋದಾ?
1: ಟ್ರೈ ಮಾಡ್ತಿದ್ದೀನಿ.
0: ಹಾಗಾದ್ರೆ ನಿಮ್ಮ ಬಗ್ಗೆ ನಮ್ಮ ಕೇಳುಗರಿಗೆ ನಾವಿವತ್ತು ಪರಿಚಯ ಮಾಡಿಸ್ಕೊಡ್ಬೇಕು ಅಂದ್ರೆ ಮೊದಲನೇದಾಗಿ ನಿಮ್ಮ ಬಾಲ್ಯಕ್ಕೆ ಹೋಗ್ಬೇಕು. 6ನೇ ವರ್ಷದ ಹುಡುಗಿಯಾಗಿದ್ದಾಗಿನಿಂದ ಶುರುವಾದ ನಿಮ್ಮ ಕಲೆಯ ಪಯಣದ ಬಗ್ಗೆ ತಿಳ್ಕೋಬೇಕು. ಹೇಗ್ ಶುರುವಾಯ್ತು ನಿಮ್ಮ ಕಲಾ ಜೀವನ?
1: ನಾನು 6ನೇ ವಯಸ್ಸಲ್ಲಿದ್ದಾಗ ಸಂಗೀತ ಪಾಠ ಶುರು ಆಯ್ತು ನಂದು. ನನ್ನ ತಂದೆ ಕೂಡ ಕರ್ನಾಟಕ ವೋಕಲಿಸ್ಟ್, ಸೊ ಅವರು ಹಾಡ್ತಿದ್ದನ್ನ ಕೇಳಿ ಅವಾಗ್ಲೇ ಆಸಕ್ತಿ ಹುಟ್ಟಿದ್ದು ನನಗೆ. ಅವಾಗ ನಾನು ನನ್ನ ತಂದೆಯ ಮೊದಲನೇ ಗುರುಗಳ ಹತ್ರ ನಾನು ಶುರು ಮಾಡಿದೆ, ಮತ್ತೆ ಅಜ್ಜಿ ಹೇಳ್ಕೊಡೋರು ಪಾಠನ. ಸೊ ಈ ತರ ಫ್ಯಾಮಿಲಿಯಿಂದಾನೇ ಬಂದಿರೋದು ಸಂಗೀತ ನನಗೆ. ಹಂಗೆ 7ನೇ ವಯಸ್ಸಿನಲ್ಲಿ ಭರತನಾಟ್ಯ ಶುರು ಆಯ್ತು. ಅಮ್ಮ ಕೂಡ ಭರತನಾಟ್ಯಂ ಆರ್ಟಿಸ್ಟ್, ಸೊ ಅದರಿಂದ ಭರತನಾಟ್ಯದಲ್ಲೂ ಆಸಕ್ತಿ ಹುಟ್ಟಿತು. ಸೊ ಎರಡು ಒಟ್ಟಿಗೆ ಕಲಿಯಕ್ಕೆ ಶುರು ಮಾಡಿದೆ ನಾನು.
0: ತಾಯಿ ಮತ್ತು ತಂದೆ ಇಬ್ಬರೂ ಕೂಡ ಕಲಾವಿದರು, ಇಬ್ಬರು ಕಲಿತಂತಹ ಕಲೆಗಳು ವಿಭಿನ್ನ, ಆದ್ರೆ ಇಬ್ಬರ ಕಲೆಯನ್ನು ಕೂಡ ಕಲಿಬೇಕು ಅನ್ನುವಂತಹ ಹಂಬಲ ಮೂಡಿ ನೀವದನ್ನ ಕಲಿತಾ ಇಲ್ಲಿವರೆಗೂ ಸಾಗಿ ಬಂದಿದ್ದೀರಾ. ಮೊದಲನೇದಾಗಿ ನಾವು ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಬಗ್ಗೆ ಮಾತಾಡೋಣ. ಈ ಒಂದು ಸಂಗೀತ ನಿಮ್ಮ ಜೀವನದಲ್ಲಿ ಯಾವೆಲ್ಲ ಬದಲಾವಣೆಗಳನ್ನ ತೆಗೆದುಕೊಂಡು ಬಂದಿದೆ?
1: ಸೊ ಸಂಗೀತ ನನಗೆ ಚಿಕ್ಕ ವಯಸ್ಸಿನಿಂದಾನೇ ಶುರು ಮಾಡಿದ್ರಿಂದ ಐ ಫೀಲ್ ಕಾನ್ಸಂಟ್ರೇಷನ್ ಹೆಚ್ಚಾಗಿದೆ ಅಂಡ್ ಇಂಟರ್ ಕನೆಕ್ಟೆಡ್ ಆಗಿದೆ ನನಗೆ. ನನ್ನ ಕಲೆ, ನನ್ನ ವಿಜ್ಞಾನ, ಮತ್ತೆ ನನ್ನ ಬರವಣಿಗೆ, ನನ್ನ ಕ್ರಿಯೇಟಿವ್ ಪರ್ಸ್ಯೂಟ್ಸ್ ಎಲ್ಲ ಯಾವಾಗ್ಲೂ ನನಗೆ ಒಂದ್ರಿಂದ ಕಷ್ಟ ಆಗಿದೆ ಇನ್ನೊಂದಕ್ಕೆ ಅಂತಲ್ಲ, ಯಾವಾಗ್ಲೂ ಒಂದು ಇನ್ನೊಂದನ್ನ ಬೆಂಬಲ ಕೊಟ್ಟಿದೆ.
0: ಒಬ್ಬ ಕರ್ನಾಟಕ ಶಾಸ್ತ್ರೀಯ ಸಂಗೀತಗಾರ್ತಿ ಇವತ್ತು ನಮ್ಮ ಜೊತೆ ಯುವವಾಣಿ ಕಾರ್ಯಕ್ರಮದಲ್ಲಿ ಇದ್ದಾರೆ ಅಂದಾಗ ಒಂದು ಹಾಡನ್ನು ಅಥವಾ ಶ್ಲೋಕವನ್ನು ಕೇಳಲೇಬೇಕು ನಾವು. ಯಾವ್ದಾದ್ರೂ ಒಂದು ಹಾಡನ್ನ ಅಥವಾ ಶ್ಲೋಕವನ್ನ ಹಾಡ್ತೀರಾ?
1: ನಾನು ಗಣೇಶನ ಶ್ಲೋಕ ಹಾಡ್ತೀನಿ, ಅಠಾಣ ರಾಗದಲ್ಲಿದೆ ಇದು. ಗಜಾನನು ಭೂತಗಣಾದಿ ಸೇವಿತಂ

0: ರಾಜು
1: ಅದ್ಭುತವಾಗಿ ಹಾಡಿದ್ರಿ. ಈಗ ನಾವು ನಿಮ್ಮ ನೃತ್ಯದ ಬಗ್ಗೆ ಮಾತಾಡಲೇಬೇಕು. ಭರತನಾಟ್ಯ ಕಲಾವಿದೆ ನೀವು, ಸಂಗೀತ ಭರತನಾಟ್ಯ ಎರಡನ್ನೂ ಕೂಡ ಹೇಗೆ ಸಮತೋಲನವಾಗಿ ಮುಂದೆ ಮುಂದೆ ಕರ್ಕೊಂಡು ಹೋಗ್ತಾ ಇದ್ದೀರಾ?
2: ಸಂಗೀತ ಮತ್ತೆ ಭರತನಾಟ್ಯ ಯಾವತ್ತೂ ಸೆಪರೇಟ್ ಆಗಿಲ್ಲ ನನಗೆ. ಸಂಗೀತದಲ್ಲಿ ಇರುವ ಜತಿ ಸ್ವರಗಳಾಗ್ಬೋದು, ಅದನ್ನೇ ನಾವು ಭರತನಾಟ್ಯದಲ್ಲಿ ಕೂಡ ಕಲಿತೀವಿ. ಸಂಗೀತದಲ್ಲಿ ಇರುವ ತಾಳಗಳಾಗ್ಬೋದು, ಅದನ್ನೇ ನಾವು ಭರತನಾಟ್ಯದಲ್ಲಿ ಕೂಡ ಉಪಯೋಗಿಸ್ತೀವಿ. ಸೊ ಅದು ಯಾವಾಗ್ಲೂ ಇಂಟರ್ ಕನೆಕ್ಟೆಡ್ ಆಗೇ ಇದೆ. ಸೊ ಸಂಗೀತ ಹ್ಯಾಸ್ ಆಲ್ವೇಸ್ ಕಾಂಪ್ಲಿಮೆಂಟೆಡ್ ಭರತನಾಟ್ಯ, ಅಂಡ್ ಭರತನಾಟ್ಯ ಹ್ಯಾಸ್ ಆಲ್ವೇಸ್ ಕಾಂಪ್ಲಿಮೆಂಟೆಡ್ ಸಂಗೀತ.
1: ಸಮಯಾವಕಾಶ ಹೇಗ್ ಮಾಡ್ಕೋತೀರಾ?
2: ಬೆಳಗ್ಗೆ ಓದಿನ ನಂತರ ಸಾಯಂಕಾಲ ನಾನು ಅಷ್ಟೊಂದು ಹೊರಗಡೆ ಹೋಗೋದು, ಟಿವಿ ನೋಡೋದು, ಅದು ಎಲ್ಲ ಸ್ವಲ್ಪ ಕಡಿಮೆ. ನನ್ನ ಕಲೆಗೆ ಅವಾಗ ಟೈಮ್ ಕೊಡ್ತೀನಿ ನಾನು.
1: ಮೊದಲನೇ ಬಾರಿ ವೇದಿಕೆ ಹತ್ತದಾಗ, ಒಬ್ಬ ಹಾಡುಗಾರ್ತಿಯಾಗಿ ವೇದಿಕೆ ಹತ್ತದಾಗಿನ ಅನುಭವಕ್ಕೂ, ಭರತನಾಟ್ಯ ಕಲಾವಿದೆಯಾಗಿ ವೇದಿಕೆ ಹತ್ತದಾಗಿನ ಅನುಭವಕ್ಕೂ ಏನಾದ್ರೂ ವ್ಯತ್ಯಾಸ?

0: ಪ್ರಸಕ್ತ ಯಾವ ವಯಸ್ಸಿನಲ್ಲಿ ನೀವು ಮೊದಲನೇದಾಗಿ ವೇದಿಕೆ ಮೇಲೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು?
1: ಆಕ್ಚುಲಿ ನಾನು ಭರತನಾಟ್ಯ ಕಲಿಯಕ್ಕೆ ಶುರು ಮಾಡಿದ್ದು ಒಂದ್ ವರ್ಷ ಲೇಟ್ ಆದ್ರೂ ಸಂಗೀತಕ್ಕಿಂತ ನಾನು ಭರತನಾಟ್ಯ ಪರ್ಫಾರ್ಮೆನ್ಸ್ ಫಸ್ಟ್ ಇದ್ದಿದ್ದು. ಅದು ದೊಡ್ಡ ಸ್ಟೇಜ್ ಅಲ್ಲಿ ಇತ್ತು, ದೊಡ್ಡ ಪ್ರೊಡಕ್ಷನ್ ಇತ್ತು, ನಂದೊಂದು ಸಣ್ಣ ಪಾತ್ರ ಇತ್ತು ಅದರಲ್ಲಿ. ಸೊ ಭಯ ಇತ್ತು, ಪರ್ಫಾರ್ಮ್ ಮಾಡೋದು ನನ್ನ ಸ್ಟೇಜ್ ಮಾರ್ಕ್ ಗಿಂತ ಹಿಂದೆ ಪರ್ಫಾರ್ಮ್ ಮಾಡ್ತಿದ್ದೆ ನಾನು ಅಂತ ಆಮೇಲೆ ಗುರುಗಳು ಹೇಳಿದ್ರು ನನಗೆ. ಸೊ ಭಯ ಡೆಫಿನೆಟ್ಲಿ ಇತ್ತು, ಬಟ್ ಐ ಫೀಲ್ ಭರತನಾಟ್ಯಂಗೆ ಆ ಮೇಕಪ್ ಕಾಸ್ಟ್ಯೂಮ್ ಅದೊಂಥರ ಕ್ಯಾರೆಕ್ಟರ್ಗೆ ತಂದ್ಬಿಡತ್ತೆ. ಸೊ ಸ್ಟೇಜ್ ಮೇಲೆ ಆಗೋ ಭಯ ಚೂರು ಕಡಿಮೆ. ಸಂಗೀತಕ್ಕೆ ಹಂಗಲ್ಲ, ಒಂಥರ ವಲ್ನರಬಿಲಿಟಿ ಇರುತ್ತೆ ಹಾಡುವಾಗ, ಬಿಕಾಸ್ ನೀವೇ ಹಾಡಬೇಕು, ಇನ್ಯಾವ ಪಾತ್ರನೂ ತಗೊಳಕ್ಕಾಗಲ್ಲ ಅದರಲ್ಲಿ. ಸೊ ನನ್ನ ಮೊದಲನೇ ಕರ್ನಾಟಕ ಸಂಗೀತ ಕಚೇರಿ ಅಂದಾಗ ನಂದು 11ನೇ ವಯಸ್ಸಲ್ಲಿದ್ದು, ಅದು ಪುರೇಂದ್ರದಾಸರ ಆರಾಧನೆಗೆ, ಅದು ಫುಲ್ ವೈಲಿನ್ ಮೃದಂಗದ ಜೊತೆ ಇತ್ತು. ಸೊ ತುಂಬಾ ಭಯ ಇತ್ತು, ಮೊದಲನೇ ಎರಡು ಹಾಡಲ್ಲಿ ಗಂಟ್ಲು ಫುಲ್ ಕೂತ್ಕೊಂಡ್ಬಿಟ್ಟಿತ್ತು, ವಾಯ್ಸ್ ಬರ್ತಿರ್ಲಿಲ್ಲ. ಐ ರಿಮೆಂಬರ್ ಮೈಕ್ ಅಡ್ಜಸ್ಟ್ ಮಾಡ್ತಾನೆ ಇದ್ರು ಅವರು, ಆಮೇಲೆ ಚೂರು ಪಿಕ್ಅಪ್ ಆಯ್ತು. ಐ ಫೀಲ್ ಆಫ್ಟರ್ ಮೆನಿ ಪರ್ಫಾರ್ಮೆನ್ಸಸ್ ಇವಾಗ ಕಡಿಮೆ ಆಗಿದೆ, ಅಂದ್ರೆ ಅವಾಗ ಚೂರು ಸ್ಟೇಜ್ ಫಿಯರ್ ಇದ್ದೇ ಇರುತ್ತೆ, ಬಟ್ ಸ್ಟೇಜ್ ಹತ್ತಿದ ಮೇಲೆ ಅದು ಮರ್ತೋಗುತ್ತೆ.
0: ಮಗುವಾಗಿದ್ದಾಗ ಸ್ಟೇಜ್ ಹತ್ತಿದ ಸಮಯದಲ್ಲಿ ಜನರನ್ನ ನೋಡ್ತಾ ಇದ್ದಾಗಿನ ಸಮಯಕ್ಕೂ ಈಗ 19 ವರ್ಷದ ಹುಡುಗಿಯಾಗಿ ವೇದಿಕೆ ಮೇಲೆ ಕುಳಿತು ಅಥವಾ ವೇದಿಕೆ ಮೇಲೆ ಪರ್ಫಾರ್ಮೆನ್ಸ್ ಮಾಡುವಾಗ ಜನರನ್ನ ನೋಡುವಾಗ ಆಗುವಂತಹ ಅನುಭವಕ್ಕೂ ಏನಾದ್ರೂ ವ್ಯತ್ಯಾಸ ಅನ್ಸುತ್ತಾ?
1: ಡೆಫಿನೆಟ್ಲಿ ವ್ಯತ್ಯಾಸ ಇದೆ. ಚಿಕ್ಕವಳಾಗಿದ್ದಾಗ ಜನ ನನ್ನ ಎಲ್ಲಿ ಜಡ್ಜ್ ಮಾಡ್ಬಿಡ್ತಾರೋ, ನನ್ನ ನೋಡಿ ನಕ್ ಬಿಡ್ತಾರೋ ಅಂತ ಒಂದು ಭಯ ಇರುತ್ತೆ, ಅದು ಪರ್ಫಾರ್ಮೆನ್ಸ್ ಪ್ರೆಷರ್ ಆಗಿ ಟ್ರಾನ್ಸ್ಲೇಟ್ ಆಗೇ ಆಗತ್ತೆ. ಇವಾಗ ಜನ ನನ್ನನ್ನು ಪ್ರೋತ್ಸಾಹಿಸಕ್ ಬಂದಿದ್ದಾರೆ, ನನ್ನ ನೋಡಿ ಖುಷಿ ಪಡ್ತಾರೆ ಅನ್ನೋ ಫೀಲಿಂಗ್ ಇದೆ. ಅಂಡ್ ಗುರುಗಳ ಟ್ರೈನಿಂಗ್ ಇನ್ಕ್ರೀಸ್ ಆಗಿದೆ. ಸೊ ಪ್ರೆಸೆಂಟೇಷನ್ ವೈಸ್ ಆಲ್ಸೋ ಇವಾಗ ಮೋರ್ ಸೌಂಡ್ ಇರೋದ್ರಿಂದ ಒಂಥರ ಎಕ್ಸೈಟ್ಮೆಂಟ್ ಬರುತ್ತೆ ಜನ ನೋಡಿದಾಗ ಭಯ ಆಗಕ್ಕಿಂತ.
0: ನೀವೀಗ ಒಬ್ಬ ಯೂತ್ ಆಗಿ ಬೇರೆ ಯೂತ್ಸ್ಗೆ ಶಾಸ್ತ್ರೀಯ ಸಂಗೀತ ಅಥವಾ ನೃತ್ಯದಲ್ಲಿ ಒಂದಷ್ಟು ಕೆರಿಯರ್ ಆಪರ್ಚುನಿಟೀಸ್ ಇದೆ, ಬನ್ನಿ ಕಲಿರಿ ನಮ್ಮ ಸಂಸ್ಕೃತಿನ ಮುಂದೆ ತಗೊಂಡು ಹೋಗೋಣ ಅಂತ ಹೇಳೋದಾದ್ರೆ ಯಾವೆಲ್ಲ ಕೆರಿಯರ್ ಆಪರ್ಚುನಿಟೀಸ್ ಅನ್ನ ನೀವು ಹೇಳೋದಕ್ಕೆ ಇಷ್ಟಪಡ್ತೀರಾ?
1: ಐ ಫೀಲ್ ಕರಿಯರ್ ಆಪರ್ಚುನಿಟೀಸ್ ಗಿಂತ ಕಲೆಯನ್ನ ಕಲೆಯಾಗಿ ಪ್ರೋತ್ಸಾಹಿಸಕ್ಕೆ ನಾವು ತಗೋಬೇಕು ಅಂತ. ಕರಿಯರ್ ಆಪರ್ಚುನಿಟೀಸ್ ಐ ಫೀಲ್ ಓಪನ್ ಆಗ್ತಾ ಹೋಗತ್ತೆ, ನಮ್ಮ ಕಲೆ ಎನ್ಹಾನ್ಸ್ ಆಗ್ತಾ ಹೋದಷ್ಟು, ನಾವು ಪ್ರಾಕ್ಟೀಸ್ ಜಾಸ್ತಿ ಆದ ಹೋದಷ್ಟು, ಮತ್ತೆ ನಾವು ರೆಪೋರ್ಟರ್ ಇನ್ಕ್ರೀಸ್ ಮಾಡ್ಕೋತಾ ಹೋದಷ್ಟು ಆಪರ್ಚುನಿಟೀಸ್ ಹಂಗೆ ಓಪನ್ ಆಗತ್ತೆ.
0: ಅಂದ್ರೆ ಕಲೆಯನ್ನ ಪ್ರೀತಿಸಿದ್ರೆ ಖಂಡಿತವಾಗ್ಲೂ ಕೆರಿಯರ್ ಆಪರ್ಚುನಿಟೀಸ್ ಇದರಲ್ಲಿ ಇದೆ. ಸೊ ಯುವ ಜನತೆ ಮನಸ್ಸು ಮಾಡಬೇಕು ಅಂತ ಸಮುದ್ರತ ಅವರು ಹೇಳ್ತಾರೋ ಮಾತು.
1: ಮತ್ತೆ ನನಗಿಂತ ತುಂಬಾ ಟ್ಯಾಲೆಂಟೆಡ್ ಮ್ಯೂಸಿಷಿಯನ್ಸ್ ಇದಾರೆ ನನ್ನ ವಯಸ್ಸಿನವರೇ, ಅವ್ರಿಗೆಲ್ರಿಗೂ ದೇ ಆರ್ ಹ್ಯಾವಿಂಗ್ ವಂಡರ್ಫುಲ್ ಆಪರ್ಚುನಿಟೀಸ್,
0: ಲೈಕ್
1: ಸ್ಟುಡಿಯೋ ರೆಕಾರ್ಡಿಂಗ್ ಗಳು ಮಾಡ್ತಾರೆ, ಆಲ್ಬಮ್ಸ್ ಗಳು ರಿಲೀಸ್ ಮಾಡ್ತಾರೆ, ಕಚೇರಿಗಳು ಕೊಡ್ತಾರೆ. ಐ ಫೀಲ್ ಐ ಹ್ಯಾವ್ ಲಾಟ್ ಮೋರ್ ಟು ಲರ್ನ್, ಕಲಿತಷ್ಟು ಮತ್ತೆ ಪಾಠ ಪ್ರಾಕ್ಟೀಸ್ ಮಾಡಿದಷ್ಟು ದ ಬೆಟರ್ ವಿ ಬಿಕಮ್, ಜಾಸ್ತಿ ಆಪರ್ಚುನಿಟೀಸ್ ಓಪನ್ ಅಪ್ ಆಗುತ್ತೆ.
0: ಅಭ್ಯಾಸನೇ ಎಲ್ಲದಕ್ಕೂ ರಹದಾರಿ,
1: ಹೌದು ಹೇಳ್ಬೋದು.
0: ಅಂದ ಹಾಗೆ ಸಮುದ್ರತ ಅವರ ಬಗ್ಗೆ ನಾನು ಮಾತಾಡ್ತಾ ಮೊದಲೇ ಹೇಳಿದ್ದೆ, ಅವರು ಬರವಣಿಗೆಯಲ್ಲೂ ಕೂಡ ತೊಡಗಿಸಿಕೊಂಡಿದ್ದಾರೆ ಅಂತ. ನಿಮ್ಮ ಈ ಒಂದು ಬರವಣಿಗೆಯ ಕ್ರಿಯೆ ಹೇಗೆ ಶುರು ಆಯ್ತು?
1: ಸೊ ನನ್ನ ಬರವಣಿಗೆ ಶುರು ಆಗಿದ್ದು ಅಗೇನ್ 11ನೇ ವಯಸ್ಸಿನಲ್ಲಿ. ಸ್ಕೂಲ್ ಅಲ್ಲಿ ನಮ್ಮ ಇಂಗ್ಲಿಷ್ ಟೀಚರ್ ತುಂಬಾ ಪ್ರೋತ್ಸಾಹ ಕೊಡೋರು, ನಿನ್ ಕೈಲಿ ಆಗತ್ತೆ ಬರಿ ಅಂತ. ನಂಗೆ ಅಲ್ಲಿವರೆಗೂ ಗೊತ್ತಿರಲಿಲ್ಲ ಈ ತರ ಒಂದು ಲೇಟೆಂಟ್ ಬರೆಯೋದಕ್ಕೆ ಇಂಟ್ರೆಸ್ಟ್ ಇದೆ ನನಗೆ ಅಂತ. ಸೊ ನಾನು ಪೊಯಮ್ಗಳು ಬರೆಯಕ್ ಶುರು ಮಾಡಿದ್ದೆ. ಆಕ್ಚುಲಿ ನನ್ನ ಬರವಣಿಗೆ ಮೋಸ್ಟ್ ಆಫ್ ದಮ್ ಆರ್ ಇನ್ ಇಂಗ್ಲಿಷ್. ಸೊ ಪೊಯಮ್ಗಳು ಬರೆದೆ, ಅವ್ರ ಅದನ್ನ ಆಕ್ಚುಲಿ ಪ್ರಿಂಟ್ ಮಾಡ್ಕೊಂಡು ಲ್ಯಾಮಿನೇಟ್ ಮಾಡ್ಕೊಂಡು ಇಟ್ಕೊಂಡಿದ್ರು. ಸೊ ನನಗೆ ಗೊತ್ತಿರಲಿಲ್ಲ ಅಷ್ಟ್ ಇಂಪ್ಯಾಕ್ಟ್ ಇರತ್ತೆ ಬರೆಯೋದ್ರಿಂದ ಅಂತ. ಅಂಡ್ ಬರವಣಿಗೆಯಿಂದ ಯು ಗೆಟ್ ಅ ವಾಯ್ಸ್, ಓದಿ ನಿಮ್ಮ ಓನ್ ಒಪಿನಿಯನ್ಸ್ ಫಾರ್ಮ್ ಮಾಡ್ಕೊಳಕ್ಕೆ ಆಪ್ಷನ್ ಇರುತ್ತೆ. ಸೊ ಅವಾಗ ಶುರು ಆಗಿದ್ದ ಬರವಣಿಗೆ ಕಾಲೇಜ್ ಮ್ಯಾಗಝೀನ್ ಕೊಟ್ಟೆ, ಆರ್ಟಿಕಲ್ ಗಳು ಬರೆದೆ, ಪರೀಕ್ಷಾ ಪೇ ಚರ್ಚಾಗೆ ಟೈಮ್ಸ್ ಆಫ್ ಇಂಡಿಯಾ ಆರ್ಟಿಕಲ್ ಕರೆದಿದ್ರು 9th ಸ್ಟ್ಯಾಂಡರ್ಡ್ ಅಲ್ಲಿ, ಅದಕ್ಕೆ ಬರ್ದೆ, ಅದು ಪಬ್ಲಿಷ್ ಆಯ್ತು. ಸೊ ಹಂಗೆ ಶುರು ಆಯ್ತು, ಇವಾಗ ಪುಸ್ತಕಕ್ಕೆ ಬಂದಿದೆ.
0: ಯಾವ ಪುಸ್ತಕ ಅದು, ಹೇಗೆ ಅವಕಾಶ ಒದಗ್ ಬಂತು?
1: ಸೊ ಮೊದಲು ನಾನೊಂದು ಮ್ಯಾನುಸ್ಕ್ರಿಪ್ಟ್ ಬರ್ದಿದ್ದೆ, ಅದನ್ನ ಯಾಕೆ ಪಬ್ಲಿಷ್ ಮಾಡಬಾರ್ದು, ಯಾಕೆ ಹೊರಗೆ ತರಬಾರ್ದು ಅಂತ ಅನಿಸ್ತು. ಅದಕ್ಕೆ ಬೇರೆ ಬೇರೆ ಪಬ್ಲಿಕೇಶನ್ಸ್ ಗೆ ಕಳ್ಸಕ್ ಶುರು ಮಾಡಿದೆ. ಒಂದ್ ಪಬ್ಲಿಕೇಶನ್ ಇಂಟರ್ನ್ಯಾಷನಲ್ ಪಬ್ಲಿಕೇಶನ್ ರಿಪ್ಲೈ ಮಾಡಿದ್ರು, ಹೇಳಿದ್ರು ಈ ಮ್ಯಾನುಸ್ಕ್ರಿಪ್ಟ್ ನಾವೆಲ್ದು ಮ್ಯಾನುಸ್ಕ್ರಿಪ್ಟ್ ಇದೆ, ಕಾದಂಬರಿ ಇದು, ಇದನ್ನ ಪಬ್ಲಿಷ್ ಮಾಡಕ್ ಆಗಲ್ಲ.

0: ಜನಕ್ಕೆ ನೀವ್ ಯಾರು ಅಂತ ಗೊತ್ತಿಲ್ಲ, ಆದ್ರೆ ನಿಮ್ ಬರವಣಿಗೆಯ ಸ್ಟೈಲ್ ಚೆನ್ನಾಗಿದೆ, ಅದಕ್ಕೆ ನೀವ್ ಯಾಕೆ ಒಂದು ಸಣ್ಣ ಕತೆ ಬರೆದ್ಬಿಟ್ಟು ಒಂದು ಆಂಥಾಲಜಿ ಮಾಡ್ತಿದೀವಿ ಅದಕ್ಕೆ ಯಾಕೆ ಕಾಂಟ್ರಿಬ್ಯೂಟ್ ಮಾಡಬಾರ್ದು ಅಂತ ಅವರೊಂದು ಪ್ರಾಂಪ್ಟ್ ಕೊಟ್ರು ಕತೆ ಬರೆಯಕ್ಕೆ, ಅದು ಬರೆದು ಕಳಿಸ್ದೆ, ಅವ್ರಿಗೆ ಇಷ್ಟ ಆಯ್ತು, ಅದೆಲ್ಲ ಪ್ರಾಸೆಸ್ ಎಲ್ಲ ಆಗಿ ಇವಾಗ ಪಬ್ಲಿಕೇಶನ್ ಆಗಿದೆ ಪುಸ್ತಕ.
1: ಪುಸ್ತಕ ನಿಮ್ಮ ಕೈಗ್ ಬಂದಿದೆ?
0: ಪುಸ್ತಕ ಕೈಗ್ ಬಂದಿದೆ, ಕರೆಕ್ಟ್.
1: ಇನ್ನಷ್ಟು ಪುಸ್ತಕಗಳನ್ನ ಹೊರತರುವ ಐಡಿಯಾ ಏನಾದ್ರೂ ಇದೆಯಾ?
0: ಅಂದ್ರೆ ಬರೀತಾ ಇರ್ತೀನಿ, ನಾನು ಮಾತಾಡೋಕ್ಕಿಂತ ಐ ಆಮ್ ಮೋರ್ ಕಂಫರ್ಟಬಲ್ ರೈಟಿಂಗ್ ಆರ್ ಸಿಂಗಿಂಗ್ ಆರ್ ಡಾನ್ಸಿಂಗ್. ನನ್ನ ಚೋಸನ್ ಎಕ್ಸ್ಪ್ರೆಷನ್ ಮಾತಲ್ಲ, ಸೊ ಐ ಆಮ್ ಎ ಲಿಟಲ್ ಬಿಟ್ ಅನ್ಕಂಫರ್ಟಬಲ್ ಮಾತಾಡಕ್ಕೆ.
1: ಅಂದ್ರೆ ನಮ್ಮ ಯುವವಾಣಿಯ ಕೇಳುಗರಿಗೆ ಇವತ್ತು ಹೆಚ್ಚಿನ ಮಾತಿಗಿಂತ ಹಾಡುಗಳನ್ನ ಕೇಳಿಸ್ಬಿಡೋಣ ಹಾಗಾದ್ರೆ. ಸಮುದಿತಾ ಅವರೇ, ನಿಮ್ಮ ಬರವಣಿಗೆಯ ಒಂದಷ್ಟು ಸಾಲುಗಳನ್ನ ನಮ್ಮ ಕೇಳುಗರಿಗೋಸ್ಕರ ಹೇಳ್ಬೋದಾ?
0: ವೆನ್ ಡಿಡ್ ಶಿ ಇವನ್ ಗೆಟ್ ಹಿಯರ್ ಇನ್ ದ ವಂಡರ್ಸ್, ಶಿ ಸ್ವಿಫ್ಟ್ಲಿ ಐಸ್ ದ ವಿಮೆನ್ಸ್ peculiar mismatched outfit but quickly turns away and looks out of the window hoping to avoid awkward small talk with her as well as the driver. Unfortunately for her, her co-passenger has other ideas. ಇದು ನನ್ನ ಬರವಣಿಗೆ ಇಂದ ಒಂದು ಸ್ಮಾಲ್ ಸ್ನಿಪೆಟ್. ನಾನು ಇಲ್ಲಿ ಕ್ಯಾರೆಕ್ಟರ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಮೇನ್ ಕ್ಯಾರೆಕ್ಟರ್ ಇವಾಗ ಸ್ಟೋರಿ ಇಸ್ ಜಸ್ಟ್ ಅಬೌಟ್ ಟು ಅನ್ಫೋಲ್ಡ್. ಅದರ ಅರ್ಥ ಅಂದ್ರೆ ಅವಳು ಕ್ಯಾರೆಕ್ಟರ್ ಇಂದು ಅಂತ ಒಬ್ಬಳಿದ್ದಾಳೆ. ಅವಳು ಒಂದು ಕಾರಲ್ಲಿ ಇದ್ದಾಳೆ, ಅವಳ ಪಕ್ಕ ಯಾರೋ ಒಂದು ಕೂತಿದ್ದಾರೆ, ಅವಳು ನೋಡೇ ಇಲ್ಲ ಅವ್ರನ್ನ, ಅವಳು ಅಷ್ಟು ಲಾಸ್ಟ್ ಇನ್ ಥಾಟ್ಸ್ ಆಗಿದ್ದಾಳೆ. ಅದನ್ನ ನೋಟಿಸ್ ಮಾಡ್ತಿರೋದು, ಅವಳ ಬಟ್ಟೆ ನೋಟಿಸ್ ಮಾಡ್ತಿದ್ದಾರೆ. ಬಟ್ ಈ ಕ್ಯಾರೆಕ್ಟರ್ಗೆ ಡ್ರೈವರ್ ಜೊತೆ ಆಗಿರ್ಬೋದು ಅಥವಾ ಅವ್ರ ಕೋ ಪ್ಯಾಸೆಂಜರ್ ಜೊತೆ ಆಗಿರ್ಬೋದು ಮಾತಾಡಕ್ ಬೇಕಿಲ್ಲ.
1: ಕೌತುಕ ಮೂಡಿಸುವಂತಹ ಹಲವಾರು ಕಥೆಗಳು ನಿಮ್ಮ ಲೇಖನದಿಂದ ಹೊರಬರಲಿ ಅಂತ ಆಕಾಶವಾಣಿ ಬೆಂಗಳೂರು ಯುವವಾಣಿ ತಂಡದಿಂದ ನಾವು ಕೂಡ ಹಾರೈಸ್ತಾ ಇದೀವಿ.
0: ಥ್ಯಾಂಕ್ ಯು.
1: ಸಮುದ್ರತಾ ಅವರೇ, ನಿಮ್ಮ ಶಿಕ್ಷಣದ ವಿಚಾರಕ್ಕೆ ಬರೋಣ. ಬಿಟೆಕ್ ಓದ್ತಾ ಇದ್ದೀರಾ, ವಿಜ್ಞಾನವನ್ನ ಈ ಎಲ್ಲಾ ಕಲೆಗಳ ಜೊತೆಯಾಗಿ ನಿಭಾಯಿಸಿಕೊಂಡು ಹೋಗೋದು ಸುಲಭ ಅನ್ನಿಸ್ತಾ ಇದೆಯಾ? ಮುಂದೇನ್ ಮಾಡ್ಬೇಕು ಅಂತ ಇದ್ದೀರಾ ನೀವು?
0: ಇವಾಗ ನಾನು ಬಿಟೆಕ್ ಬಯೋಟೆಕ್ನಾಲಜಿ ಓದ್ತಿದ್ದೀನಿ, ಮುಂದೆ ನಾನು ಕ್ಯಾನ್ಸರ್ ರಿಸರ್ಚ್ ಗೆ ಹೋಗೋಣ ಅಂತಿದ್ದೀನಿ, ಅದು ನನ್ನ ಫೀಲ್ಡ್ ಆಫ್ ಇಂಟ್ರೆಸ್ಟ್ ಆಗಿದೆ. ಕಲೆ ಎಷ್ಟು ಕ್ರಿಯೇಟಿವ್ ಆಗಿ ಎಷ್ಟು ನಮ್ಮದೇ ಆದ ಯೋಚನೆಗಳು ಚಿಂತನೆಗಳು ಅದನ್ನ ನಾವು ಎಕ್ಸ್ಪ್ರೆಸ್ ಮಾಡ್ಕೊಳಕ್ ಆಗತ್ತೋ, ವಿಜ್ಞಾನ ಇಸ್ ದ ಎಕ್ಸಾಕ್ಟ್ ಆಪೋಸಿಟ್. ಬಟ್ ಅದು ಒಂಥರ ಕಾಂಪ್ಲಿಮೆಂಟ್ರಿ ಅನ್ಸತ್ತೆ ನನಗೆ. ಎಲ್ಲ ಫ್ಯಾಕ್ಟ್ ಬೇಸ್ಡ್ ಇರುತ್ತೆ, ಎಲ್ಲ ರಿಸರ್ಚ್ ಬೇಸ್ಡ್ ಇರುತ್ತೆ, ಏನಿದ್ಯೋ ಅದಿರುತ್ತೆ, ಅದಕ್ಕೆ ನಮ್ಮ ಓನ್ ಇಂಟರ್ಪ್ರಿಟೇಷನ್ಸ್ ಅಷ್ಟೊಂದಿರಲ್ಲ. ಇಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಟು ಮೀ, ನನಗೆ ಅದರಲ್ಲಿ ತುಂಬಾ ಆಸಕ್ತಿ ಇದೆ.
1: ಪಿಯುಸಿಯಲ್ಲಿ ಸ್ಟೇಟ್ ಲೆವೆಲ್ ರ್ಯಾಂಕ್ ಪಡೆದಿದ್ರಿ, ಎಕ್ಸ್ಪೆಕ್ಟೇಷನ್ ಇತ್ತ?
0: ಆಕ್ಚುಲಿ ಎಕ್ಸ್ಪೆಕ್ಟೇಷನ್ ಇತ್ತು, ಆದ್ರೆ ಇನ್ನೂ ಚೆನ್ನಾಗಿ ಬರತ್ತೆ ಅಂತಿತ್ತು ರ್ಯಾಂಕ್ ಅಲ್ಲಿ. ಬಟ್ ಐ ಆಮ್ ವೆರಿ ಥ್ಯಾಂಕ್ಫುಲ್. ಸ್ಟೇಟ್ ರ್ಯಾಂಕ್ 31 ಬಂದಿತ್ತು ನನಗೆ. ನನಗೆ ಆಕ್ಚುಲಿ ರಿಸಲ್ಟ್ ದಿವಸ ನನಗೆ ಚೂರು ಬೇಜಾರಾಗಿತ್ತು,
1: ಓಕೆ
0: ಇನ್ನೂ ಜಾಸ್ತಿ ಬರ್ಬೋದಿತ್ತಲ್ಲ ಅಂತ. ಆಮೇಲೆ ಕಾಲೇಜಿಂದ ಹೇಳಿದ್ರು ನಿಮಗೆ ಸ್ಟೇಟ್ ರ್ಯಾಂಕ್ 31 ಬಂದಿದೆ, ಕಂಗ್ರಾಚುಲೇಷನ್ಸ್ ಅಂತ ವಿಜ್ಞಾನದಲ್ಲಿ. ಸೊ ಆಮೇಲೆ ಐ ವಾಸ್ ವೆರಿ ಹ್ಯಾಪಿ.
1: ನಿಮ್ಮ ವಯಸ್ಸಿನ ವಿದ್ಯಾರ್ಥಿಗಳು ಓದ್ಲು ಬೇಕು, ಕಲೆನೂ ಕೂಡ ನಿಭಾಯಿಸಬೇಕು ಅಂತ ಅಂದ್ಕೊಳ್ಳೋರ್ಗೆ ನೀವು ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ?
0: ಐ ಫೀಲ್ ಇಂಟ್ರೆಸ್ಟ್ ಅಂಡ್ ಟೈಮ್ ಮ್ಯಾನೇಜ್ಮೆಂಟ್ ಎರಡೂ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಕೆಲವರು ಫೋರ್ಸಿಬಲ್ ಆಗಿ ಬಂದಿರ್ತಾರೆ ಕಲೆಗೆ. ಐ ಫೀಲ್ ಫೋರ್ಸಿಬಲ್ ಆಗಿ ಬಂದಿರುವಾಗ ದರ್ ಇಸ್ ಓನ್ಲಿ ಸೋ ಲಾಂಗ್ ಅದನ್ನ ಪ್ರಾಕ್ಟಿಸ್ ಮಾಡ್ತಾ ಹೋಗಕ್ಕಾಗೋದು. ಜೆನ್ಯೂನ್ ಆಸಕ್ತಿ ಇದ್ರೆ ಕಲೆಯಲ್ಲಿ ಅಥವಾ ಜೆನ್ಯೂನ್ ಆಸಕ್ತಿ ಇದ್ರೆ ಏನಾದ್ರಲ್ಲೂ ಓದಲ್ಲಿ ಬರೆಯೋದ್ರಲ್ಲಿ ಅವಾಗಲೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಇನ್ನೊಂದು ಟೈಮ್ ಮ್ಯಾನೇಜ್ಮೆಂಟ್, ಅದು ನಾನು ಐ ಆಲ್ಸೋ ಸ್ಟ್ರಗಲ್ ವಿತ್ ಇಟ್ ಅ ಲಿಟಲ್ ಬಿಟ್. ಬಟ್ ಟೈಮ್ ಅನ್ನ ಹೆಂಗ್ ಮ್ಯಾನೇಜ್ ಮಾಡ್ತೀವಿ, ಯಾವ್ದಕ್ಕೆ ಒಂದ್ರಲ್ಲಿ ಕಡಿಮೆ ಆದ್ರೆ ಟೈಮು ಇನ್ನೊಂದಕ್ಕೆ ಜಾಸ್ತಿ ಕೊಡ್ಬೋದು.
1: ಅಂದ್ರೆ ಜೆನ್ಯೂನ್ ಆಸಕ್ತಿ ಇರುವಂತಹ ಕ್ಷೇತ್ರದಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಳ್ಳಿ ಅನ್ನೋ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀರಾ. ಸಮುದ್ರತಾ ಅವರು ತಮ್ಮದೇ ಆದಂತಹ ಒಂದು ಕಂಪನಿಯನ್ನ ಸ್ಥಾಪನೆ ಮಾಡಿ ಒಂದ್ ವರ್ಷ ಕಳೆದಿದೆ. ಓದಿನ ಜೊತೆ ಜೊತೆಯಾಗಿ ಕಲೆಯ ಜೊತೆ ಜೊತೆಯಾಗಿ ನಿಮ್ಮ ಉದ್ಯಮವನ್ನ ನೀವು ಮುನ್ನಡೆಸಿಕೊಂಡು ಹೋಗ್ತಾ ಇದ್ದೀರಾ, ಹೇಗ್ ಸಾಧ್ಯ ಆಯ್ತು ಇದೆಲ್ಲ?
0: ಸೊ ನಂದಿರೋದು ಇವಾಗ ಡಿಸೈನ್ ಕಂಪನಿ, ಅಂಡ್ ಡಿಸೈನ್ ಇಸ್ ಆಲ್ಸೋ ಒಂಥರ ಕಲೆನೆ, ವಿಜುವಲ್ ಮೀಡಿಯಂ ಆಫ್ ಎಕ್ಸ್ಪ್ರೆಷನ್ ಅದು. ಸೊ ಅದು ನನಗೆ ಅಷ್ಟೊಂದು ಡಿಫ್ರೆಂಟ್ ಅಂತ ಅನಿಸ್ಲಿಲ್ಲ. ಅದರಲ್ಲೂ ನನಗೆ ಆಸಕ್ತಿ ಇದೆ, ನಾನು ಪೇಂಟಿಂಗ್ ಮಾಡ್ತೀನಿ, ಡ್ರಾಯಿಂಗ್ ಮಾಡ್ತೀನಿ, ಸ್ಕೆಚಿಂಗ್ ಮಾಡ್ತೀನಿ. ಸೊ ಅದ್ರ ಜೊತೆ ಡಿಸೈನಿಂಗ್ ಕೂಡ ಒಂದು ಇಂಟ್ರೆಸ್ಟಿಂಗ್ ಫೀಲ್ಡ್ ಅನಿಸ್ತು ನನಗೆ. ಅಂಡ್ ಡಿಸೈನ್ ಇಸ್ ಆಲ್ವೇಸ್ ಎ ನೀಡ್, ಎಲ್ರಿಗೂ ಬೇಕಾಗ್ತಾನೆ ಇರುತ್ತೆ. ಮದುವೆ ಇನ್ವಿಟೇಷನ್ಗಳಾಗ್ಬೋದು ಅಥವಾ ಕಂಪನಿಗೆ ಕಾರ್ಪೊರೇಟ್ ಇವೆಂಟ್ಸ್ಗಳಿಗಾಗ್ಬೋದು, ಇವೆಂಟ್ ಇದ್ದೇ ಇರುತ್ತೆ. ಅಂಡ್ ಇನ್ನೊಬ್ರು ಶುಭ ಕಾರ್ಯದಲ್ಲಿ, ಇನ್ನೊಬ್ರು ಪಾಸಿಟಿವ್ ಇವೆಂಟ್ಸ್ ಅಲ್ಲಿ ನಮ್ದು ಒಂದು ಪಾರ್ಟ್ ಇರೋದು ಇಸ್ ವೆರಿ ಪ್ಲೆಸೆಂಟ್ ಫೀಲಿಂಗ್. ಅದಕ್ಕೆ ಡಿಸೈನ್ ಕಂಪನಿ ನಾನು ಶುರು ಮಾಡಿದೆ.
1: ನಿಮ್ಮ ಉದ್ಯಮ ಹೇಗ್ ಶುರುವಾಯ್ತು, ಹೇಗ್ ನಡೀತಾ ಇದೆ, ಮುಂದೆಲ್ಲ ಏನ್ ಯೋಚನೆಗಳಿದೆ?

0: ನಾನು ಡಿಸೈನ್ ಕಂಪನಿ ಶುರು ಮಾಡಿದ್ದು ಸಣ್ಣದಾಗಿ ಶುರು ಮಾಡಿದೆ ನಾನೊಬ್ಳೆ. ಓವರ್ 1 ಇಯರ್ ಆಯ್ತು ಶುರು ಮಾಡಿ, ಮತ್ತೆ ಒಬ್ಳೆ ಶುರು ಮಾಡಿದ್ದು ಇವಾಗ ಟೀಮ್ ಆಗಿ ಬೆಳೆದಿದೆ.
1: ನೀವು ಮರೆಯೋಕಾಗ್ದಿರೋಂತಹ ಪ್ರಾಜೆಕ್ಟ್ ಯಾವ್ದಾದ್ರು ಮಾಡಿದ್ದೀರಾ?
0: ಮರೆಯೋಕಾಗ್ದಿರೋ ಅಂತ ಪ್ರಾಜೆಕ್ಟ್ ಅಂದ್ರೆ ಒಂದು NGO ಡಿಸೈನ್ ಮಾಡ್ಲಿಕ್ಕೆ ಕೇಳಿದ್ರು. ಸೊ ಅವ್ರು ಮಾಡ್ತಿರೋ ಕೆಲಸ ನನಗೆ ತುಂಬಾ ಇನ್ಸ್ಪಿರೇಷನಲ್ ಅನಿಸ್ತು. ಅವರು ವಿಮೆನ್ ಸೇಫ್ಟಿಗೆ ಮಾಡ್ತಿದ್ದು, ಸೊ ಆ ಪ್ರಾಜೆಕ್ಟ್ ನನಗೆ ತುಂಬಾ ಮೆಮೊರೇಬಲ್ ಆಗಿದೆ.
1: ಒಬ್ಬ ಹೆಣ್ಣು ಮಗಳಾಗಿ ಮಹಿಳಾ ಸುರಕ್ಷತೆಯ ಬಗ್ಗೆ ನಿಮ್ಮ ಉದ್ಯಮದಿಂದ ಮಾಡಿದಂತಹ ಒಂದಷ್ಟು ಕಾರ್ಯಗಳು ಬಹಳ ಖುಷಿ ಕೊಟ್ಟಿದೆ ಅಂತ ಮಾತು ಹೇಳ್ತಾ ಇದ್ದೀರಾ. ಅದೇ ರೀತಿಯಲ್ಲಿ ಸಮುದ್ರತ ಅವರು ಸಮಾಜ ಸೇವೆಯಲ್ಲೂ ಕೂಡ ತೊಡಗಿಸಿಕೊಂಡಿದ್ದಾರೆ ಅಂತ ಗೊತ್ತಾಯ್ತು. ಹೇಗೆ ಈ ಒಂದು ಪ್ರಯಾಣ ಶುರುವಾದದ್ದು?
0: ಇದು ಚಿಕ್ಕ ವಯಸ್ಸಿನಿಂದಾನೇ ಇನ್ಕಲ್ಕೇಟ್ ಆಯ್ತು ನನಗೆ. ಅಪ್ಪ ಅಮ್ಮ ಇಬ್ರು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳೋರು, ಮತ್ತೆ ಅಮ್ಮ ಕೂಡ ಸ್ವಯಂ ಸೇವಕಿಯಾಗಿ ತುಂಬಾ ಆರ್ಗನೈಸೇಷನ್ಸ್ ಹೋಗೋರು, ನನ್ನ ಕರ್ಕೊಂಡು ಹೋಗೋರು. ಸೊ ಫುಡ್ ಕ್ಯಾಂಪ್ಗಳು ಮಾಡೋರು, ಅಪ್ಪ ಅಮ್ಮ ಇಬ್ರು ವೈದ್ಯರಾದ್ರಿಂದ ಹೆಲ್ತ್ ಕ್ಯಾಂಪ್ಗಳು, ಹೆಲ್ತ್ ಚೆಕಪ್ಗಳು ಎಲ್ಲ ಫ್ರೀ ಆ ತರದ್ರಿಂದ ಶುರು ಆಯ್ತು. ಅದನ್ನ ನೋಡಿ ನೋಡಿ ನನಗೂ ಬಂತು, ಹೌದು ವಿ ಹ್ಯಾವ್ ಅ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಸೊ ನಾನು ವಾಲಂಟಿಯರ್ ಬೇಸಿಸ್ ಅಲ್ಲಿ ಹೋಗಿ ಮಾಡ್ತೀನಿ, ಹಂಗೆ ಲಯನ್ಸ್ ಕ್ಲಬ್ ಅಲ್ಲಿ ಕೂಡ ಮೆಂಬರ್ ಆಗಿದ್ದೀನಿ.
1: ಈ ಒಂದು ಸಾಮಾಜಿಕ ಜವಾಬ್ದಾರಿಯನ್ನ ನಿಭಾಯಿಸಿದಂತಹ ಸಮಯದಲ್ಲಿ ಒಬ್ಬ ಯೂತ್ ಆಗಿ ಏನನ್ಸುತ್ತೆ?
0: ಒಂಥರ ಎಂಟೈಟಲ್ಡ್ ಅನ್ಸುತ್ತೆ. ನಾವು ನಮ್ ಬಗ್ಗೆನೆ ಎಷ್ಟು ಯೋಚನೆ ಮಾಡ್ತಿರ್ತೀವಿ, ಹೊರಗಡೆ ನೋಡಿದಾಗ ಎಷ್ಟು ಜನಕ್ಕೆ ಎಷ್ಟು ಕಷ್ಟಗಳಿದೆ, ಎಷ್ಟು ಯೋಚನೆ ಮಾಡುವಂತ ವಿಷಯಗಳಿದೆ, ಎಷ್ಟು ಹೆಲ್ಪ್ ಮಾಡಬಹುದು ನಾವು ಆಸ್ ಒನ್ ಪರ್ಸನ್, ಒಂದ್ ವಾಯ್ಸ್ ಇಟ್ಕೊಂಡು ಅಥವಾ ಒಂದ್ ವಾಟ್ ಎವರ್ ಮೀನ್ಸ್ ನಮ್ಮ ಹತ್ರ ಇದೆ. ಸೊ ಅದರಿಂದ ನಾವು ಎಷ್ಟು ಸ್ವಾರ್ಥವಾಗಿ ಯೋಚನೆ ಮಾಡ್ತೀವಿ ಅಂತ ಅನ್ಸುತ್ತೆ. ಅದಕ್ಕೆ ಆದಷ್ಟು ಟ್ರೈ ಟು ಹೆಲ್ಪ್ ಔಟ್.
1: ಯುವವಾಣಿ ಕಾರ್ಯಕ್ರಮದಲ್ಲಿ ಸಮುದ್ರತ ಅವರ ಜೊತೆಯಾಗಿ ಮಾತುಕತೆ ಮುಂದುವರಿತಾ ಇದೆ. ಸಾಕಷ್ಟು ವಿಚಾರಗಳನ್ನ ನಿಮ್ಮ ಬಗ್ಗೆ ತಿಳ್ಕೊಂಡ್ವಿ, ಅದರ ಜೊತೆಯಾಗಿ ನೀವು ನಂಬಿರುವಂತಹ ಆದರ್ಶಗಳು, ಜೀವನದಲ್ಲಿ ಅಳವಡಿಸಿಕೊಂಡಿರುವಂತಹ ಮೌಲ್ಯಗಳು, ಸಮಯ ಪಾಲನೆ, ಶಿಸ್ತು ಇದೆಲ್ಲದರ ಬಗ್ಗೆ ತಿಳ್ಕೊಂಡ್ವಿ. ಯುವವಾಣಿ ಕಾರ್ಯಕ್ರಮದಲ್ಲಿ ಸಮುದ್ರತ ನಿಮಗೋಸ್ಕರ ಒಂದು ಸ್ಪೆಷಲ್ ಆದ ಟೈಮ್ ಮಿಷನ್ ಇದೆ. ಒಂದಷ್ಟು ಕಾಲಘಟ್ಟವನ್ನ ನಾನು ಹೇಳ್ತೀನಿ, ಆ ಒಂದು ಸಮಯದಲ್ಲಿ ನಿಮಗೇನ್ ಅನ್ನಿಸ್ತು ಅನ್ನೋದನ್ನ ನಮ್ ಜೊತೆಯಾಗಿ ಹೇಳ್ಬೇಕು, ಆಗ್ಬೋದಾ?
0: ಎಸ್.
1: 6 ವರ್ಷದ ಹುಡುಗಿ.
0: 6 ವರ್ಷದ ಹುಡುಗಿ ಅಂದ್ರೆ ನಂಗೆ ಅನ್ಪಿದೆ ಅಜ್ಜಿ ಮನೆಯಲ್ಲಿ, ಅಜ್ಜಿ ಬೆಳಗ್ಗೆ 7 ಗಂಟೆಗೆ ಎಬ್ಬಿಸ್ಬಿಟ್ಟು ಪ್ರಾಕ್ಟೀಸ್ ಮಾಡಿಸೋರು ಸಮ್ಮರ್ ಹಾಲಿಡೇ ಟೈಮ್ ಅಲ್ಲಿ, ಸಂಗೀತ ಹಾಡ್ಬೇಕು ನೀನು ಹೇಳು ಅಂತ. ಸೊ ಅಜ್ಜಿ ಮನೇಲಿ ಇದ್ದಾಗೂ ನಾನು ಬಿಡ್ತಿರ್ಲಿಲ್ಲ.
1: 10ನೇ ತರಗತಿ.
0: 10ನೇ ತರಗತಿ ಫುಲ್ ಬೋರ್ಡ್ ಎಕ್ಸಾಮ್, ಟೆನ್ಷನ್ ಇತ್ತು.
1: ಮೊದಲ ಬಾರಿ ಸ್ಟೇಜ್ ಹತ್ತಿದ್ದು?
0: ಅಯ್ಯೋ ತುಂಬಾ ಟೆನ್ಷನ್ ಇತ್ತು, ಗಂಟ್ಲೆ ಬರ್ಲಿಲ್ಲ, ತುಂಬಾ ಜನ ನೋಡಿ ವರಿ ಆಗಿತ್ತು, ಬಟ್ ತುಂಬಾ ಚೆನ್ನಾಗಾಯ್ತು, ನಂಗೆ ಖುಷಿ ಆಯ್ತು. ಆಮೇಲೆ
1: ಮೊದಲ ಬಹುಮಾನ?
0: ಮೊದಲ ಬಹುಮಾನ ಶಾಲೆಯಲ್ಲಿ ಮ್ಯೂಸಿಕ್ ಕಾಂಪಿಟೇಷನ್ ಅಲ್ಲಿ ಸಿಕ್ಕಿದ್ದು. ಅವಾಗ ಒಂಚೂರು ಆ ಪ್ರೋತ್ಸಾಹ ಸಿಕ್ತು, ಒಂಚೂರು ಇನ್ಸ್ಪಿರೇಷನ್ ಬಂತು, ಓ ನಾನು ಪ್ರಾಕ್ಟೀಸ್ ಮಾಡಿದ್ರೆ ಇನ್ನೂ ಜಾಸ್ತಿ ಗೆಲ್ಬಹುದಲ್ಲ ಅಂತ.
1: ಮೊದಲ ಸೋಲು?
0: ಮೊದಲ ಸೋಲು ಅಂದ್ರೆ ಶಾಲೆಯಿಂದ ಒಂದು ಇಂಟರ್ ಸ್ಕೂಲ್ ಕಾಂಪಿಟೇಷನ್ ಗೆ ಕಳಿಸಿದ್ರು, ಆವಾಗ ನಾನು ಒಬ್ಳೆ ಹಾಡುವಂತ. ಆವಾಗ ನನಗೆ ಅಗೇನ್ ಸ್ಟೇಜ್ ಫಿಯರ್ ಆಗಿ ಅಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದಷ್ಟು ಚೆನ್ನಾಗಿ ಹಾಡಕ್ ಆಗ್ಲಿಲ್ಲ. ಸೊ ಅವಾಗ ಅನಿಸ್ತು, ಓ ಐ ಹ್ಯಾವ್ ಟು ಓವರ್ಕಮ್ ದಿಸ್ ಅಂತ. ಸೊ ಹ್ಯಾಸ್ ಟು ಬಿ ಮೊದಲ ಸೋಲು.
1: ಮಧ್ಯರಾತ್ರಿ 12 ಗಂಟೆ.
0: ನಾನು ಮೋಸ್ಟ್ ಆಫ್ ಮೈ ಕ್ರಿಯೇಟಿವ್ ಥಿಂಗ್ಸ್, ಓದೋದು, ಬರೆಯೋದು, ಹಾಡೋದು, ನೃತ್ಯ ಎಲ್ಲ ಮಧ್ಯರಾತ್ರಿ 12 ಗಂಟೆಗೆ ಆಗೋದು.
1: ಬೆಳಗ್ಗೆ 6 ಗಂಟೆ.
0: ನಿದ್ದೆ ಇಲ್ಲ. ಬೆಳಗ್ಗೆ 6 ಗಂಟೆ ಅಂದ್ರೆ ಸ್ಕೂಲ್ ರನ್ ಅಥವಾ ಕಾಲೇಜ್ ರನ್.
1: ಇನ್ನು 10 ವರ್ಷಗಳ ನಂತರ?
0: 10 ವರ್ಷಗಳ ನಂತರ ಅಂದ್ರೆ ವಿಜ್ಞಾನ ಫೀಲ್ಡ್ ಅಲ್ಲೂ ಇರ್ಬೇಕು ಅಂತ, ಓದು ಬರೆದು ಮುಗಿಸಿ ರಿಸರ್ಚ್ ಫೀಲ್ಡ್ ಅಲ್ಲಿ ಇರ್ಬೇಕು ಅಂತ. ಹಂಗೆ ಕಲೆನೂ ಮುಂದುವರ್ಸ್ಕೊಂಡು ಹೋಗೋದು, ಇನ್ನು ಒಂದಷ್ಟು ಬರವಣಿಗೆಗಳನ್ನ ಹೊರತರೋದು. ಸೊ ಬೆಟರ್ ವರ್ಷನ್ ಆಫ್ ಮೀ.
1: ವಂಡರ್ಫುಲ್. ಈಗ ನಿಮಗಾಗಿ ಮತ್ತೊಂದು ಹೊಸ ತರದ ಸವಾಲು ಕಾಯ್ತಾ ಇದೆ ನಮ್ಮ ಯುವವಾಣಿಲಿ. ನಾನು ನಿಮಗೆ ಒಂದಷ್ಟು ಪದಗಳನ್ನ ಹೇಳ್ತಾ ಹೋಗ್ತೀನಿ, ಪ್ರತಿಯೊಂದು ಪದಕ್ಕೂ ನೀವು ಒಂದು ಹಾಡಿನ ಸಾಲನ್ನ ಹೇಳಬೇಕು, ಆಗ್ಬೋದಾ?
0: ಆಗತ್ತೆ. ಎಸ್.
1: ವಂಡರ್ಫುಲ್. ಶುರು ಮಾಡೋಣವಾ?
0: ಎಸ್.
1: ಸಂಗೀತ.

0: ಭರತನಾಟ್ಯ.
1: ಭರತನಾಟ್ಯಕ್ಕೆ ಒಂದು ಜತಿ ಹಾಡ್ಬೋದಾ? ತದ್ಧಿತ್ತ ಕದಿನ ಧೀಮ್, ಧಿತ್ತ ಕದಿನ ಧೀಮ್, ತಕದಿನ ಧೀಮ್, ತಕಿಟ ತಾಮ್ ತದಿಗಿಣ ತುಂ ಧೀಮ್, ತಕಿಟ ತಾಮ್ ತದಿಗಿಣ ತುಂ ಧೀಮ್, ತಕಿಟ ತಾಮ್ ತದಿಗಿಣ ತುಂ ಧೀಮ್.
0: ವಿಜ್ಞಾನ.
1: ಕೊಡು ಬೇಗದು ಯಮತಿ ಸರಸ್ವತಿ. ಅಂದ್ರೆ ವಿಜ್ಞಾನ ಇನ್ನೂ ವೃದ್ಧಿ ಆಗ್ಲಿ ಅಂತ.
0: ಪುಸ್ತಕ.

0: ಒಂದು ಸರಸ್ವತಿದು ಹಾಡು, ವೀಣಾವಾದಿನಿ ಶುಭಮತಿ ದಾಯಿನಿ ಪುಸ್ತಕ ಹಸ್ತೆ ದೇವನುತೆ.
1: ಕನಸು
0: ಕಡನ ಕನಸಿನಲಿ ಗೋವಿಂದನ ಕಡನ ಕನಸಿನಲಿ.
1: ಗುರು
0: ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ.
1: ಅಮ್ಮ
0: ಇದು ಅಮ್ಮನ ಬಗ್ಗೆ ಒಂದು ಸಂಸ್ಕೃತದ ಹಾಡು.

0: ಜೀವನ.
1: ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ.
0: ನಿಮ್ಮ ಜೀವನ ನೌಕೆ ಕೂಡ ಗುರಿಯ ತೀರವನ್ನ ಸೇರ್ಲಿ ಅಂತ ನಾವು ಯುವವಾಣಿ ತಂಡದಿಂದ ನಿಮ್ಗೆ ಹಾರೈಸ್ತಾ ಇದೀವಿ.
1: ಧನ್ಯವಾದ.
0: ಕಾರ್ಯಕ್ರಮ ಕೇಳ್ತಾ ಇರುವಂತಹ ಯುವಕರಿಗೆ ನಿಮ್ಮ ಮಾತು ಏನು?
1: ಐ ಥಿಂಕ್ ಯುವಕರಾಗಿ ವಿ ಆರ್ ದ ಫ್ಯೂಚರ್ ಆಫ್ ದ ಕಂಟ್ರಿ. ದೇಶದ ಮುಂದಿನ ಪ್ರಜೆಗಳು ನಾವೇ. ಸೊ ನಮಗೆ ತುಂಬಾ ರೆಸ್ಪಾನ್ಸಿಬಿಲಿಟಿ ಇದೆ ನಮ್ಮ ದೇಶವನ್ನ ಮತ್ತೆ ನಮ್ಮ ಓನ್ ಸೆಲ್ಫ್ಸ್ ಅನ್ನ ಯಾವಾಗ್ಲೂ ಬೆಟರ್ಮೆಂಟ್ ಗೆ ತಗೊಂಡ್ ಹೋಗ್ಬೇಕು ಅಂತ. ಸೊ ನಿಮಗೆ ಆಸಕ್ತಿ ಇರೋ ಫೀಲ್ಡ್ ಗಳಲ್ಲಿ ನಿಮಗೆ ಆದಷ್ಟು ಹೆಲ್ಪ್ ಮಾಡಿ, ಒಳ್ಳೆ ಕೆಲಸಗಳನ್ನ ಮಾಡಿ, ಮತ್ತೆ ದೊಡ್ಡವರಿಂದ ಇನ್ಸ್ಪಿರೇಷನ್ ತಗೊಳ್ಳಿ. ತಗೊಂಡು ಲೆಟ್ ಅಸ್ ಆಲ್ ವರ್ಕ್ ಟುವರ್ಡ್ಸ್ ಅ ಬೆಟರ್ ವರ್ಲ್ಡ್.
0: ಸಂಗೀತ, ನೃತ್ಯ, ಉದ್ಯಮ, ವಿಜ್ಞಾನ, ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲೂ ನಿಮ್ಮನ್ನ ನೀವು ತೊಡಗಿಸಿಕೊಂಡು ಸಮಯವನ್ನ ಪ್ರತಿಯೊಂದಕ್ಕೂ ಕೂಡ ಮಾಡಿಕೊಂಡು ನೀವು ಸಮಯದ ಸದುಪಯೋಗ ಮಾಡ್ಕೋತಾ ಇದ್ದೀರಾ. ಯುವ ಜನತೆ ಕೂಡ ಸಮಯದ ಸದುಪಯೋಗ ಮಾಡ್ಕೋಬೇಕಾದ್ರೆ ಏನಾದ್ರೂ ಅವ್ರಿಗೆ ಟಿಪ್ಸ್ ಕೊಡ್ತೀರಾ?
1: ಸಮಯದ ಸದುಪಯೋಗ ಅಂದ್ರೆ ಐ ಫೀಲ್ ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ನನಗೂ ಆಗತ್ತೆ. ಸೋಷಿಯಲ್ ಮೀಡಿಯಾ ಯೂಸೇಜ್ ಅದನ್ನ ನಾವು ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳಕ್ ಆಗಲ್ಲ, ಬಿಕಾಸ್ ದಟ್ ಇಸ್ ಅವರ್ ವೇ ಆಫ್ ಸ್ಟೇಯಿಂಗ್ ಕನೆಕ್ಟೆಡ್. ಅದನ್ನ ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ಆ ಟೈಮ್ ಅನ್ನ ನಾವು ಸುಮ್ಮನೆ ಸ್ಪೆಂಡ್ ಮಾಡಕ್ಕಿಂತ ನಮಗೆ ಇಂಟ್ರೆಸ್ಟ್ ಇರೋದನ್ನ ನಾವು ಸೆಲ್ಫ್ ಇಂಪ್ರೂವ್ಮೆಂಟ್ ಗೆ ಅದನ್ನೇ ಉಪಯೋಗಿಸಬಹುದು. ಟು ಸ್ಟೇ ಕನೆಕ್ಟೆಡ್ ವಿತ್ ಬೆಟರ್ ಪೀಪಲ್, ಪೀಪಲ್ ಹೂ ಮೇಕ್ ಅಸ್ ಬೆಟರ್, ಪೀಪಲ್ ಹೂ ವಿ ಆರ್ ಇನ್ಸ್ಪೈರ್ಡ್ ಬೈ. ಸೊ ಅದಕ್ಕೆ ಉಪಯೋಗಿಸಿದ್ರೆ ಇನ್ಸ್ಟೆಡ್ ಆಫ್ ಜಸ್ಟ್ ಸ್ಕ್ರೋಲಿಂಗ್. ಸೊ ಐ ಫೀಲ್ ದಟ್ ಇಸ್ ಒನ್ ವೇ ಆಫ್ ಟೈಮ್ ಮ್ಯಾನೇಜ್ಮೆಂಟ್, ಸದುಪಯೋಗ ಆಫ್ ಸಮಯ.
0: ಥ್ಯಾಂಕ್ ಯು ಸೋ ಮಚ್. ನಿಮ್ಮೊಟ್ಟಿಗೆ ಮಾತಾಡಿ ಖುಷಿ ಆಯ್ತು. ಇವತ್ತು ಆಕಾಶವಾಣಿ ಬೆಂಗಳೂರು ಕೇಂದ್ರಕ್ಕೆ ಬಂದ್ರಿ, ಹೇಗ ಅನ್ನಿಸ್ತು ನಿಮ್ಗೆ?
1: ತುಂಬಾ ಖುಷಿ ಆಯ್ತು. ಐ ಫೀಲ್ ವೆರಿ ಆನರ್ಡ್. ನಂಗೆ ಇನ್ನೂ ಮಾಡಕ್ಕೆ ತುಂಬಾ ಕೆಲಸ ಇದೆ, ತುಂಬಾ ಅಚೀವ್ ಮಾಡೋದಿದೆ, ತುಂಬಾ ಸೊಸೈಟಿಗೆ ಗಿವ್ ಬ್ಯಾಕ್ ಮಾಡೋದಿದೆ. ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ.
0: ಧನ್ಯವಾದ.
1: ಧನ್ಯವಾದ.
0: ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಬೆಂಗಳೂರಿನ ಬಹುಮುಖ ಪ್ರತಿಭೆ ಸಮುದ್ರತ ಅವರ ಜೊತೆಯಾಗಿ ಸಂದರ್ಶನ ಮುಡಿಬಂತು. ಸಂದರ್ಶನ ನಿಮ್ಮನ್ನ ತಲುಪಿದೆ ಅಂತ ನಾವು ಭಾವಿಸ್ತಾ ಇದೀವಿ. ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡ್ವಿ. ಯುವ ಜನತೆಗೆ ಸಮಯದ ಸದುಪಯೋಗ ಆಗಿರಬಹುದು, ಶಿಸ್ತಿನ ಜೀವನವಾಗಿರಬಹುದು, ಅಭ್ಯಾಸದಿಂದಾನೇ ಯಶಸ್ಸು ಅನ್ನೋದು ದೊರೆಯುತ್ತೆ. ಈ ರೀತಿಯಾದಂತಹ ಅನೇಕ ವಿಚಾರಗಳನ್ನ ಸಮುದ್ರತ ಅವರ ಮಾತುಗಳಲ್ಲಿ ನಾವು ಕೂಡ ಕಂಡುಕೊಂಡ್ವಿ. ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಯುವವಾಣಿ ಕಾರ್ಯಕ್ರಮದ ಈ ಸಂಚಿಕೆಯನ್ನ ಮುಕ್ತಾಯಗೊಳಿಸ್ತಾ ಇದೀವಿ. ನಮಸ್ಕಾರ. ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಬಹುಮುಖ ಪ್ರತಿಭೆ ಸಮುದ್ರತ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಮಮತಾ, ನಿರ್ಮಾಣ ಜ್ಯೋತಿದಾಸ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರ ಬಿತ್ತಿರುವಿರ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆ ಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

0: ಏಕೆ?
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
2: ನಿನಗೆ ಬೇರೆ ಹೆಸರು ಬೇಕೆ?
3: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
2: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
2: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
3: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ.

0: ಭಾರತ ವಿವಿಧ ಭಾಷೆ, ಜಾತಿ, ಮತ ಮತ್ತು ಸಂಸ್ಕೃತಿಯ ನೆಲೆವೀಡು. ಈ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವುದು ನಮ್ಮ ಧ್ಯೇಯವಾಗಬೇಕು.
1: ವಾಹ್.

0: ಋಗ್ವೇದ ಹೀಗೆಂದಿದೆ, ಒಟ್ಟಿಗೆ ಸೇರಿ ಪರಸ್ಪರ ಮಾತನಾಡಿ, ನಿಮ್ಮ ಮನಸ್ಸು ಒಂದಾಗಿರಲಿ, ನಿಮ್ಮ ಗುರಿ ಸಮಾನವಾಗಿರಲಿ, ನಿಮ್ಮ ಬಳಗ ಸಮಾನವಾಗಿರಲಿ, ನಿಮ್ಮ ಆಲೋಚನೆಗಳು ಕೂಡಿರಲಿ, ಹೃದಯ ಬೆಸೆದಿರಲಿ, ಎಲ್ಲರೂ ಒಂದಾಗಿ ಬಾಳುವಂತೆ ನಿಮ್ಮ ಮನಸ್ಸು ಒಂದಾಗಿರಲಿ.
1: ಶಿಕ್ಷಣದ ಪ್ರಾಥಮಿಕ ಹಂತದಿಂದಲೇ ಮಕ್ಕಳು ದೇಶ ಪ್ರೇಮ ಮತ್ತು ಸಹಬಾಳ್ವೆಯ ಮಹತ್ವವನ್ನು ಅರಿತರೆ ರಾಷ್ಟ್ರೀಯ ಸಮಗ್ರತೆ ಕನಸಿನ ಮಾತು ಆಗಲಾರದು.

ಆಕಾಶವಾಣಿ ಬೆಂಗಳೂರು. ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ

ಇಲ್ಲಿಗೆ ಮುಕ್ತಾಯವಾಯಿತು. ತರಂಗಾಂತರ 444.44 ಮೀಟರ್ಗಳು, ಅಂದರೆ 675 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್ ಮತ್ತು 101.4 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ನಾಳಿನ ಪ್ರಸಾರ ಕಾರ್ಯ ಬೆಳಿಗ್ಗೆ 5:55 ಪ್ರಾರಂಭವಾಗುವುದು. ಈಗ ವೇಳೆ 11:10:30. ಆತ್ಮೀಯ ಕೇಳುಗರಿಗೆಲ್ಲ ಅರ್ಪಿತಾ ನಾಯರ್.